ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಜುಲೈ 3 ಶುಕ್ರವಾರ. ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ತದಿಗೆ ತಿಥಿ, ಶ್ರವಣ ನಕ್ಷತ್ರ, ವಿಷ್ಕ್ರಂಭ ಯೋಗ, ಭದ್ರ ಕರ್ಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಭಕ್ತಿ ಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾಗುವ ವಚನದ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಪವಿತ್ರ ದಿನೇಶ್ ಇದನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಸಮುದಾಯ ಸಹಭಾಗಿ ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ಪೊನ್ನಜ್ಜಿಯ ಕಥೆಯನ್ನು ಹೇಳಲಿದ್ದು ಬೆಳಗ್ಗೆ 8:00 ದಿನದ ವಿಶೇಷತೆಯನ್ನು ತಿಳಿಸುವ ದಿನದ ವಿಶೇಷ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ನಮ್ಮ ಸುತ್ತಲಿನ ಪರಿಸರದ ಕುರಿತಾದ ಪರಿಸರ ಪರಿಚಯ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣದ ಬಗ್ಗೆ ಅಲ್ಲಿನ ವಿಶೇಷತೆಯ ಕುರಿತಾಗಿ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯದ ಕುರಿತಾದ ವಿಚಾರ ವಿಹಾರ ಸಾಹಿತ್ಯ ಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನು ಹೇಳಿ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಬಹುದು. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂತಹ ಸ್ಫೂರ್ತಿದಾಯಕ ಮನೋರಂಜನಾತ್ಮಕ ಕಥೆಗಳು ಪ್ರಸಾರವಾಗಲಿದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 11:30 ಚಲನಚಿತ್ರ ಗೀತೆಗಳು ಭಾವಗೀತೆಗಳು ಪ್ರಸಾರವಾಗಲಿದೆ. 12:30 ದೇಶ ಎಂದು ಮರೆಯದ ಅನರ್ಘ್ಯ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮಗಳು ಕಲಿಕಾ ಸಮಯದಲ್ಲಿ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಶಿವಮೊಗ್ಗದ ಎಸ್ಎಚ್ ವಿಜಯ ಅವರು ಇಂಗ್ಲಿಷ್ ಪಾಠಗಳನ್ನು ತಿಳಿಸಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆ ಫೋನಿನ್ ನೇರ ಪ್ರಸಾರ ಕಾರ್ಯಕ್ರಮವಿರುತ್ತದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿನ ಸಾರ್ವಜನಿಕರಿಗೆ ಇರುವ ಸಮಸ್ಯೆಗಳು ಕುಂದು ಕೊರತೆಯನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡೆಗೆ ಪರಿಹಾರದ ಕಡೆಗೆ ಎಂಬ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಯ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವಿದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರಿಯಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರಿಗಳ ತನಕವೂ ಶಿವಮೊಗ್ಗ ಉದ್ಯಮಿಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನ ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರ ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಎಲ್ಲವನ್ನೂ ರೈತರಿಂದಲೇ ಮಾಹಿತಿಯನ್ನ ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರವರು. ರಾತ್ರಿ 8:00 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಚಿತ್ರಗೀತೆಗಳು, ಹರಿಕಥೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮ ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ. ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇನ್ನು ಕೆಲವರು ಮಲ್ಕೊಂಡಿದ್ದಾರೆ. ಏಳಿ ಎದ್ದೇಳಿ ಸ್ನೇಹಿತರೆ, ಇವತ್ತು ಬರೀ ಸೂರ್ಯ ಹುಟ್ಟಿಲ್ಲ, ನಿಮ್ಮ ಬದುಕಿನ ಹೊಸ ಅವಕಾಶಗಳು ಕೂಡ ಜೊತೆಯಲ್ಲೇ ಹುಟ್ಟಿವೆ. ನಿಮ್ಮನೆಯ ಕಿಟಕಿ ಬಾಗಿಲು ತೆರೆಯಿರಿ, ಆ ತಣ್ಣನೆಯ ಗಾಳಿ ನಿಮ್ಮನ್ನು ಸ್ಪರ್ಶಿಸಲಿ, ಹೊಸ ಆಲೋಚನೆಗಳು ನಿಮ್ಮ ಮನಸ್ಸನ್ನು ತುಂಬಲಿ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂಜಾನೆಯನ್ನು ಇನ್ನಷ್ಟು ಕಲರ್ಫುಲ್ ಮಾಡೋದಕ್ಕೆ ಬಂದಿದ್ದೀನಿ. ಎಸ್, ಹೌದು ಸ್ನೇಹಿತರೆ, ದೇವರು ಮನುಷ್ಯನಿಗೆ ಕೊಟ್ಟಿರೋ ಅತಿ ದೊಡ್ಡ ವರ ಅಂದ್ರೆ ಏನ್ ಗೊತ್ತಾ? ಅದು ಕಲ್ಪನೆ ಮಾಡುವ ಶಕ್ತಿ. ಇಂಗ್ಲಿಷ್ ನಲ್ಲಿ ಇದನ್ನ ಇಮ್ಯಾಜಿನೇಷನ್ ಅಂತ ಕರೀತಾರೆ. ಕಣ್ಣು ಮುಚ್ಚಿದ ಕೂಡಲೇ ನಾವು ಎಲ್ಲಿಗ್ ಬೇಕಾದ್ರೂ ಹೋಗ್ಬಹುದು, ಏನನ್ ಬೇಕಾದ್ರೂ ಸೃಷ್ಟಿಸಬಹುದು. ಕಲ್ಪನೆ ಅಂತಂದ್ರೆ ಬರೀ ಹಗಲುಗನಸು ಅಲ್ಲ ಸ್ನೇಹಿತರೆ, ಅದು ನಮ್ಮ ಯಶಸ್ಸಿನ ಮೊದಲ ಮೆಟ್ಟಿಲು. ವಿಮಾನ ಹಾರಿದ್ದು, ಮೊಬೈಲ್ ಬಂದಿದ್ದು, ಎಲ್ಲವೂ ಮೊದಲು ಒಬ್ಬರ ಕಲ್ಪನೆಯಲ್ಲಿ ಮೂಡಿ ಬಂದಿದ್ದೆ ಅಲ್ವಾ? ಸೊ ಕಲ್ಪನೆ ಅನ್ನೋದು ಜ್ಞಾನಕ್ಕಿಂತಲೂ ಮಿಗಿಲಾದದ್ದು. ಯಾಕಂದ್ರೆ ಜ್ಞಾನಕ್ಕೆ ಮಿತಿ ಇದೆ, ಆದ್ರೆ ಕಲ್ಪನೆಗೆ ಇಡೀ ಜಗತ್ತನ್ನೇ ಸುತ್ತುವರಿಯುವ ಶಕ್ತಿ ಇದೆ. ಏನಂತೀರಾ? ಸೊ ಈಗ ಒಂದು ಸಕಾರಾತ್ಮಕ ಕಥೆಯನ್ನ ಹೇಳ್ತೀನಿ ಕೇಳಿ. ಒಂದೂರ್ನಲ್ಲಿ ಒಬ್ಬ ಹುಡುಗ ಇದ್ದ. ಅವನಿಗೆ ಚಿತ್ರ ಬಿಡಿಸೋದು ಅಂತಂದ್ರೆ ಬಹಳ ಇಷ್ಟ. ಆದ್ರೆ ಅವನ ಹತ್ತಿರ ಬಣ್ಣಗಳು ಇರ್ಲಿಲ್ಲ, ಕೇವಲ ಒಂದು ಸಣ್ಣ ಇದ್ದಿಲು ತುಂಡು ಇತ್ತು. ಅಕ್ಕಪಕ್ಕದವರು, ಛೇ, ಬಣ್ಣ ಇಲ್ಲದ ಮೇಲೆ ಚಿತ್ರಕ್ಕೆ ಜೀವ ಎಲ್ಲಿದೆ ಹೇಳು ಅಂತ ಹಂಗಸ್ತಾ ಇದ್ರು. ಆದ್ರೆ ಆ ಹುಡುಗ ಬೇಜಾರಾಗ್ಲಿಲ್ಲ ಸ್ನೇಹಿತರೆ. ಅವನು ಕಣ್ಮುಚ್ಚಿ ಒಂದು ಸುಂದರವಾದ ಉದ್ಯಾನವನವನ್ನು ಕಲ್ಪನೆ ಮಾಡಿಕೊಂಡ. ಹೂಗಳ ಸುವಾಸನೆ, ಪಕ್ಷಿಗಳ ಕಲರವ, ಎಲ್ಲವನ್ನೂ ತನ್ನ ಮನಸ್ಸಿನಲ್ಲೇ ಅನುಭವಿಸಿದ. ಆ ಕಲ್ಪನೆಯಲ್ಲಿದ್ದ ಆಳವಾದ ಭಾವನೆಯನ್ನೇ ಆ ಇದ್ದಿಲಿನಿಂದ ಗೋಡೆಯ ಮೇಲೆ ಚಿತ್ರಿಸಿದ. ಆ ಚಿತ್ರ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ, ಅದನ್ನ ನೋಡಿದವರಿಗೆ ಅಲ್ಲಿ ಬಣ್ಣ ಇಲ್ಲ ಅನ್ನೋದೇ ನೆನಪೇ ಆಗ್ಲಿಲ್ಲ. ಆ ಹುಡುಗನ ಕಲ್ಪನಾ ಶಕ್ತಿ ಆ ಇದ್ದಲಿಗೂ ಬಣ್ಣದ ಕಳೆ ನೀಡಿತ್ತು. ಮುಂದೆ ಇದೇ ಹುಡುಗ ತನ್ನ ಕಲ್ಪನೆ ಮತ್ತು ಶ್ರಮದಿಂದ ದೊಡ್ಡ ಚಿತ್ರಕಾರನಾದ. ಸೊ ಸ್ನೇಹಿತರೆ, ಈ ಕಥೆಯ ಸಾರಾಂಶ ಇಷ್ಟೆ. ನಿಮ್ ಹತ್ರ ಸೌಲಭ್ಯಗಳು ಕಡಿಮೆ ಇರಬಹುದು, ಆದ್ರೆ ನಿಮ್ಮ ಕಲ್ಪನೆ ಮತ್ತು ಆಲೋಚನೆ ದೊಡ್ಡದಾಗಿದ್ರೆ ನೀವು ಶೂನ್ಯದಿಂದ ಕೂಡ ಸಾಮ್ರಾಜ್ಯವನ್ನ ಕಟ್ಟಬಹುದು. ಹಾಗಾಗಿ ಕೇಳುಗರೆ, ಇವತ್ತು ಒಂದ್ 5 ನಿಮಿಷ ಶಾಂತವಾಗಿ ಕೂತ್ಕೊಂಡು ಕಲ್ಪನೆ ಮಾಡ್ಕೊಳ್ಳಿ. ನೀವು ಏನಾಗ್ಬೇಕು ಅಂತ ಅನ್ಕೊಂಡಿದ್ದೀರೋ ಅದನ್ನು ಈಗಾಗ್ಲೇ ಸಾಧಿಸಿದ್ದೀನಿ ಅಂತ ಭಾವಿಸಿ. ಆ ಸಕಾರಾತ್ಮಕ ಕಲ್ಪನೆ ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ. ಸೊ ನೆನ್ಪಿಡಿ, ಕಲ್ಪನೆಗಳು ಕನಸಾಗಲಿ, ಕನಸುಗಳು ನನಸಾಗಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ

ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಸುಮಾರು ಜನರು ಹೀಗೆ ಯೋಚನೆ ಮಾಡ್ತಾ ಇರ್ತಾರೆ, ಏನಪ್ಪ ಅಂತಂದ್ರೆ ನನಗೆ ಸಾಮರ್ಥ್ಯ ಇದೆ ಆದ್ರೆ ಸೂಕ್ತವಾದ ಸ್ಥಳದಲ್ಲಿ ನಾನಿಲ್ಲ. ಹೀಗಿರುವಾಗ ನನ್ನ ಸಾಮರ್ಥ್ಯವನ್ನ ಹೇಗೆ ಗುರುತಿಸ್ಕೊಳ್ಳೋದು ಅನ್ನೋದನ್ನ ಸುಮಾರು ಜನ ಯೋಚನೆ ಮಾಡ್ತಾ ಇರ್ತಾರೆ. ಈ ವಿಷಯದ ಬಗ್ಗೆ ನಾನೀಗ ವಿವರಿಸ್ತೀನಿ. ಸ್ನೇಹಿತರೆ, ಕೆಲವು ಸರಿ ನಮ್ಮೆಲ್ಲರ ಬದುಕಿನಲ್ಲಿ ಒಂದು ಸಣ್ಣ ಅಳಕು ಅಥವಾ ಕೊರಗು ಕಾಡುತ್ತೆ. ನಮಗೆ ಎಷ್ಟೇ ಸಾಮರ್ಥ್ಯವಿದ್ರೂ, ಕೌಶಲ್ಯಗಳಿದ್ರೂ, ಸರಿಯಾದ ಅವಕಾಶ ಸಿಗದೇ ಇದ್ದಾಗ ಅಥವಾ ನಾವು ಇರಬೇಕಾದ ಜಾಗದಲ್ಲಿ ಇಲ್ಲದಿದ್ದಾಗ ನಮ್ಮನ್ನ ನಾವೇ ಕೇಳ್ಕೊಳ್ತಾ ಇರ್ತೀವಿ, ನನ್ನಲ್ಲಿ ನಿಜವಾಗಿಯೂ ಅಷ್ಟು ಸಾಮರ್ಥ್ಯ ಇದೆಯಾ ಅಂತ. ಆದ್ರೆ ಸ್ನೇಹಿತರೆ ನೆನ್ಪಿಡಿ, ಒಂದು ವಜ್ರ ಎಷ್ಟೇ ಕತ್ತಲ ಕೋಣೆಯಲ್ಲಿ ಬಿದ್ದಿದ್ರೂ ಸಹ ಅದರ ಹೊಳಪು ಮಾತ್ರ ಕಡಿಮೆಯಾಗೋದಿಲ್ಲ. ಹಾಗೆಯೇ ನಿಮ್ಮ ಪ್ರತಿಭೆ ಕೂಡ, ನೀವು ಇರಬೇಕಾದ ಸ್ಥಳದಲ್ಲಿ ಇಲ್ಲದೆ ಹೋದ್ರೆ ನಿಮ್ಮನ್ನ ನೀವು ಕಳ್ಕೊಂಡಿದ್ದೀರಿ ಅಂತಲ್ಲ, ಆದ್ರೆ ನಿಮ್ಮನ್ನ ನೀವು ಹೊಸದಾಗಿ ಕಂಡುಕೊಳ್ಳೋದಕ್ಕೆ ನಿಮ್ಮ ಸಾಮರ್ಥ್ಯವನ್ನ ಬೇರೆ ಬೇರೆ ರೀತಿಯಲ್ಲಿ ಬಳಸೋದು ಒಂದು ಉತ್ತಮವಾದ ಅವಕಾಶವಿರುತ್ತೆ. ಒಂದು ಸರಳವಾಗಿ ಇರೋ ಮಾರ್ಗಗಳು ನಾನೀಗ ಹೇಳ್ತೀನಿ. ಏನಪ್ಪ ಅಂತಂದ್ರೆ, ಮೊದಲಿಗೆ ನಿಮ್ಮನ್ನ ನೀವೇ ಪ್ರಶ್ನಿಸಿಕೊಳ್ಳಿ. ನಿಮಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ? ನೀವು ಯಾವ ಕೆಲಸವನ್ನು ಹೆಚ್ಚು ಇಷ್ಟಪಡ್ತೀರಾ? ನಿಮ್ಮ ಶಕ್ತಿ ಮತ್ತು ದೌರ್ಬಲ್ಯಗಳೇನು? ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಮೂಲಕ ನಿಮ್ಮ ನಿಜವಾದ ಸಾಮರ್ಥ್ಯ ಏನು ಅಂತ ಗುರುತಿಸ್ಕೊಳ್ಬಹುದು. ಒಂದು ನೋಟ್ಬುಕ್ ತಗೊಂಡು ನಿಮ್ಮ ಆಸಕ್ತಿ, ಕೌಶಲ್ಯ ಮತ್ತು ಗುರಿಗಳ ಪಟ್ಟಿಯನ್ನ ಮಾಡಿ. ನಂತರ ಕಲಿಯೋದನ್ನ ನಿಲ್ಲಿಸ್ಬೇಡಿ. ನೀವು ಇಷ್ಟಪಡುವ ವಿಷಯದ ಬಗ್ಗೆ ಪ್ರತಿದಿನವೂ ಏನಾದರೂ ಕಲಿತನೇ ಇರಿ. ಆನ್ಲೈನ್ ಕೋರ್ಸ್ಗಳು, ಪುಸ್ತಕಗಳು, ಕಾರ್ಯಾಗಾರಗಳು ಇವೆಲ್ಲವೂ ಕೂಡ ನಿಮಗೆ ಸಹಾಯವಾಗ್ತವೆ. ಸ್ನೇಹಿತರೆ, ನಿಮ್ಮ ಆಸಕ್ತಿಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಹೊಸ ಕೌಶಲ್ಯಗಳನ್ನ ಬೆಳೆಸ್ಕೊಳ್ಳಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ ಮತ್ತು ನಿಮ್ಮ ಸಾಮರ್ಥ್ಯಗಳನ್ನ ಇನ್ನಷ್ಟು ಬಲಪಡಿಸಬಹುದು. ಚಿಕ್ಕದ್ರಿಂದನೇ ಪ್ರಾರಂಭಿಸಿ. ದೊಡ್ಡ ಕೆಲಸಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತ ಬೇಜಾರಾಗ್ಬೇಡಿ. ಸಣ್ಣ ಸಣ್ಣ ಕೆಲಸಗಳನ್ನ ಮಾಡೋದ್ರ ಮೂಲಕ ನಿಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸೋದಕ್ಕೆ ಪ್ರಯತ್ನ ಪಡಿ. ಉದಾಹರಣೆಗೆ, ನಿಮಗೆ ಬರವಣಿಗೆಯಲ್ಲಿ ಆಸಕ್ತಿ ಇದ್ರೆ ನಿಮ್ಮದೊಂದು ಸ್ವಂತವಾದ ಬ್ಲಾಗ್ ಅನ್ನ ಪ್ರಾರಂಭಿಸಿ. ಇಲ್ಲ, ಚಿತ್ರಕಲೆಯಲ್ಲಿ ಆಸಕ್ತಿ ಇದ್ರೆ ಸಣ್ಣ ಚಿತ್ರಗಳನ್ನ ಬರೆದು ನಿಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಬಹುದು. ಈ ಚಿಕ್ಕ ಪ್ರಯತ್ನಗಳು ನಿಮ್ಮ ಸಾಮರ್ಥ್ಯಕ್ಕೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಡುತ್ತೆ. ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇರ್ಬೇಕಾದ್ರೆ ಒಂದು ಮಾತು, ಸರಿಯಾದ ಜನರ ಜೊತೆಗೆ ಸಂಪರ್ಕದಲ್ಲಿರಿ. ಅಂದ್ರೆ ನಿಮ್ಮ ಆಸಕ್ತಿಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿರುವ ಜನರ ಜೊತೆ ಮಾತುಕತೆಯನ್ನ ಆಡಿ. ಅವರಿಂದ ಕೆಲವೊಂದಿಷ್ಟು ಸಲಹೆಯನ್ನ ಪಡೆಯಿರಿ. ಅವರ ಅನುಭವಗಳ ಮಾತನ್ನ ಕೇಳಿ. ಇದು ನಿಮಗೆ ಹೊಸ ಅವಕಾಶಗಳನ್ನ ತಂದುಕೊಡಬಹುದು ಮತ್ತು ನಿಮ್ಮ ಪ್ರತಿಭೆಯನ್ನ ಗುರುತಿಸೋದಕ್ಕೆ ಸಹಾಯ ಮಾಡಬಹುದು. ಹಾಗೆ ಸ್ನೇಹಿತರೆ, ಎಲ್ಲದಕ್ಕಿಂತ ಮುಖ್ಯವಾದದ್ದು ತಾಳ್ಮೆ ಮತ್ತು ಸಕಾರಾತ್ಮಕ ಮನೋಭಾವ ಇರಲಿ. ಯಶಸ್ಸು ಅನ್ನೋದು ಒಂದೇ ದಿನದಲ್ಲಿ ಸಿಗೋದಿಲ್ಲ, ಅದಕ್ಕೆ ತಾಳ್ಮೆ ಬೇಕು. ನೀವು ಮಾಡುವ ಪ್ರತಿಯೊಂದು ಕೆಲಸದ ಮೇಲೆ ನಂಬಿಕೆ ಇಡಿ. ನಿಮ್ಮ ಸಾಮರ್ಥ್ಯದ ಬಗ್ಗೆ ಯಾವತ್ತಿಗೂ ಅನುಮಾನ ಪಡ್ಕೊಳ್ಬೇಡಿ. ನಿಮ್ಮನ್ನ ನೀವು ನಂಬಿದ್ರೆ ಮಾತ್ರ ಲೋಕ ನಿಮ್ಮನ್ನ ನಂಬುತ್ತೆ. ನೆನ್ಪಿಡಿ, ನೀವು ಎಲ್ಲಿದ್ದೀರಿ ಅನ್ನೋದು ಮುಖ್ಯವಲ್ಲ, ನೀವು ಏನಾಗ್ಬೇಕು ಅಂತ ಬಯಸ್ತೀರಲ್ಲ ಅದು ಮುಖ್ಯ, ಮತ್ತು ಅದಕ್ಕಾಗಿ ನೀವು ಏನ್ ಮಾಡ್ತೀರಿ ಅನ್ನೋದು ಕೂಡ ಮುಖ್ಯವಾಗಿರುತ್ತೆ. ನಿಮ್ಮ ಒಳಗಿನ ಸಾಮರ್ಥ್ಯವನ್ನ ಗುರುತಿಸಿ ಅದಕ್ಕೆ ನೀರೆರೆದು ಅದು ಒಂದು ದೊಡ್ಡ ಆಲದ ಮರವಾಗಿ ಬೆಳೆಯುವಂತೆ ನೋಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಸಾಮರ್ಥ್ಯ ನಿಮ್ಮ ಜೊತೆಗಿರುತ್ತೆ, ಅದನ್ನ ಜಗತ್ತಿಗೆ ತೋರಿಸುವ ಸಮಯ ಬಂದೇ ಬರುತ್ತೆ ಅಂತ ಹೇಳ್ತಾ, ಇದೇ ರೀತಿ ಮತ್ತಷ್ಟು ವಿಷಯಗಳಿಗಾಗಿ ಕೇಳ್ತಾ ಇರಿ. ಇದು ಅರುಣೋದಯ ಕಾರ್ಯಕ್ರಮ. ಒಂದು ಹಾಡನ್ನ ಕೇಳಿ ಮತ್ತೆ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಬೆಳಗಿನ ಅರುಣೋದಯ ಕಾರ್ಯಕ್ರಮದ ಜೊತೆಗೆ ನಾನು ನಿಮ್ಮ ಪ್ರೀತಿಯ ಆರ್ಜೆ ಸ್ಮೈಲಿಂಗ್ ಶ್ವೇತಾ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಜುಲೈ 3. ಕ್ಯಾಲೆಂಡರ್ನಲ್ಲಿ ಇವತ್ತಿಗೊಂದು ತುಂಬಾ ಮುಖ್ಯವಾದ ದಿನ ಇದೆ, ಅದೇ ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ಡೇ, ಅಂದ್ರೆ ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ. ಹೌದು, ಇದೇನಪ್ಪ ಇದು ಅಂತಂದ್ರೆ, ನಾವೆಲ್ಲ ಅಂಗಡಿಗೆ ಹೋಗ್ತೀವಿ, ತರಕಾರಿ ತರ್ತೀವಿ, ಪ್ರತಿಯೊಂದಕ್ಕೂ ಅಣ್ಣ ಪ್ಲಾಸ್ಟಿಕ್ ಕವರ್ ಕೊಡ್ತೀರಾ ಅಂತ ತುಂಬಾ ಈಸಿಯಾಗಿ ಕೇಳ್ತೀವಿ ಅಲ್ವಾ. ಆದ್ರೆ ನಾವಿಲ್ಲಿ ಬಳಸೋ ಆ ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾಗ್ ನಮ್ಮ ಈ ಸುಂದರವಾದ ಭೂಮಿಯನ್ನ, ನಮ್ಮ ಪರಿಸರವನ್ನ ಎಷ್ಟು ಹಾಳು ಮಾಡ್ತಾ ಇದೆ ಗೊತ್ತಾ? ನಾವು ಬಳಸಿ ಎಸೆಯೋ ಪ್ಲಾಸ್ಟಿಕ್ 100 ವರ್ಷಗಳಾದ್ರೂ ಕರಗೋದಿಲ್ಲ. ಮಣ್ಣು, ನೀರು, ಪ್ರಾಣಿ ಪಕ್ಷಿಗಳು ಎಲ್ಲದಕ್ಕೂ ಇದು ಶಾಪ ಆಗ್ಬಿಟ್ಟಿದೆ. ಅದಕ್ಕೆ ಇವತ್ತಿನ ದಿನ ನಾವೆಲ್ಲರೂ ಒಂದು ಸಣ್ಣ ಪಣ ತೊಡೋಣ. ಇನ್ಮೇಲೆ ಅಂಗಡಿಗೆ, ಮಾರ್ಕೆಟಿಗೆ ಹೋಗುವಾಗ ಮರೆಯದೆ ಮನೆಯಿಂದಲೇ ಒಂದು ಬಟ್ಟೆ ಬ್ಯಾಗ್ ಅಥವಾ ಸೆಣಬಿನ ಅಂದ್ರೆ ಜೂಟ್ ಬ್ಯಾಗ್ ತಗೊಂಡು ಹೋಗೋಣ. ಯಾರಾದ್ರೂ ಪ್ಲಾಸ್ಟಿಕ್ ಕವರ್ ಕೊಟ್ರೆ, ಬೇಡ ಅಣ್ಣ ನನ್ನ ಹತ್ರ ಬಟ್ಟೆ ಬ್ಯಾಗ್ ಇದೆ ಅಂತ ಹೆಮ್ಮೆಯಿಂದ ಹೇಳೋಣ. ನಮ್ಮ ಮುಂದಿನ ಪೀಳಿಗೆಗೆ ಒಂದು ಪ್ಲಾಸ್ಟಿಕ್ ಮುಕ್ತ ಹಸಿರು ಭೂಮಿಯನ್ನ ಗಿಫ್ಟ್ ಆಗಿ ಕೊಡೋಣ, ಏನಂತೀರಾ? ಚೇಂಜ್ ಅನ್ನೋದು ನಮ್ಮಿಂದಲೇ ಶುರುವಾಗಲಿ. ಹಾಗಾದ್ರೆ ಈಗ ನಿಮಗಾಗಿ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಅನ್ನ ಪ್ಲೇ ಮಾಡ್ತೀನಿ. ಹಾಡನ್ನ ಕೇಳಿ ಮತ್ತೆ ಅರುಣೋದಯ ಕಾರ್ಯಕ್ರಮಕ್ಕೆ ವಾಪಸ್ ಬನ್ನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜುಲೈ 3. ಕ್ಯಾಲೆಂಡರ್ ನಲ್ಲಿ ಎರಡು ತುಂಬಾ ಇಂಟ್ರೆಸ್ಟಿಂಗ್ ದಿನಗಳನ್ನ ಒಟ್ಟಿಗೆ ಆಚರಿಸಲಾಗ್ತಾ ಇದೆ. ಯಾವುದು ಗೊತ್ತಾ? ನ್ಯಾಷನಲ್ ಸ್ಟೇ ಔಟ್ ಆಫ್ ದ ಸಂಡೇ ಮತ್ತು ಕಾಂಪ್ಲಿಮೆಂಟ್ ಯುವರ್ ಮಿರರ್ ಡೇ ಅಂತ. ಕೇಳೋದಕ್ಕೆ ಒಂಥರ ಮಜಾ ಅನಿಸ್ತಾ ಇದೆ ಅಲ್ವಾ? ಸೂರ್ಯನ ಬಿಸಿಲಿನಿಂದ ದೂರವಿರೋದು ಹೇಗೆ, ಹಾಗೆ ನಿಮ್ಮ ಕನ್ನಡಿಗೊಂದು ಕಾಂಪ್ಲಿಮೆಂಟ್ ಕೊಡೋದು ಹೇಗೆ ಅಂತ ನಾನೀಗ ಹೇಳ್ತೀನಿ. ಸೂರ್ಯ ನಮಗೆ ಬೆಳಕು ಕೊಡ್ತಾನೆ, ವಿಟಮಿನ್ ಡಿ ಎಲ್ಲಾನು ಕೊಡ್ತಾನೆ, ನಿಜ. ಆದ್ರೆ ಈ ದಿನ ನಮಗೆ ನೆನಪು ಮಾಡ್ಕೊಡೋದು ಏನು ಅಂತಂದ್ರೆ, ಬಿಸಿಲಿನಿಂದ ನಿಮ್ಮ ಚರ್ಮವನ್ನ ಕಾಪಾಡ್ಕೊಳ್ಳಿ ಅಂತ. ಅತಿಯಾದ ಯುವಿ ಕಿರಣಗಳು ನಮ್ಮ ತ್ವಚೆಗೆ ಹಾನಿ ಮಾಡಬಹುದು. ಇವತ್ತಿನ ದಿನ ಸಾಧ್ಯವಾದಷ್ಟು ನೆರಳಿನಲ್ಲೇ ಇರಿ. ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಲೋಷನ್ ಅನ್ನ ಹಚ್ಕೊಳ್ಳೋದು ಮರಿಬೇಡಿ. ಕೊಡೆ ಹಿಡ್ಕೊಳ್ಳಿ, ಇಲ್ಲ ಸ್ಟೈಲಿಶ್ ಆಗಿರೋ ಸನ್ ಗ್ಲಾಸ್ ಅನ್ನ ಹಾಕೊಳ್ಳಿ. ಇನ್ನ ಎರಡನೇದಾಗಿ, ಕಾಂಪ್ಲಿಮೆಂಟ್ ಯುವರ್ ಮಿರರ್ ಡೇ. ವಾವ್, ನಿಮ್ಮ ಕನ್ನಡಿಗೊಂದು ಕಾಂಪ್ಲಿಮೆಂಟ್ ಕೊಡಿ ಅಂತ ಅರ್ಥ. ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ವಾ? ಕನ್ನಡಿ ಸುಳ್ಳು ಹೇಳಲ್ಲ ಅಂತಾರಲ್ವಾ. ಇವತ್ತು ನೀವು ಕನ್ನಡಿ ಮುಂದೆ ನಿಂತಾಗ ನಿಮ್ಮಲ್ಲಿರೋ ಕೊರತೆಗಳನ್ನ ಹುಡುಕಬೇಡಿ. ಬದಲಾಗಿ ನಿಮ್ಮ ಮುಖದಲ್ಲಿರೋ ಆ ಮುದ್ದಾದ ನಗು, ಆ ಕಣ್ಣುಗಳು ಅಥವಾ ನಿಮ್ಮಲ್ಲಿರೋ ಒಳ್ಳೆ ಗುಣವನ್ನ ನೆನ್ಪ್ ಮಾಡ್ಕೊಂಡು, ನಾನು ನಿಜಕ್ಕೂ ಅದ್ಭುತವಾಗಿದ್ದೀನಿ ಅಂತ ನಿಮಗೆ ನೀವೇ ಒಂದು ಮಸ್ತ್ ಕಾಂಪ್ಲಿಮೆಂಟ್ ಕೊಟ್ಕೊಳ್ಳಿ. ಸ್ನೇಹಿತರೆ, ಸೆಲ್ಫ್ ಲವ್ ಅಥವಾ ಸ್ವಯಂ ಪ್ರೀತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಇದೊಂದು ಬೆಸ್ಟ್ ದಿನ ಅಂತ ಹೇಳ್ಬಹುದು. ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ, ಇವತ್ತು ಸೂರ್ಯನ ಬಿಸಿಲಿನಿಂದ ದೂರವಿದ್ದು ನಿಮ್ಮ ಚರ್ಮವನ್ನ ಕಾಪಾಡ್ಕೊಳ್ಳಿ. ಆಮೇಲೆ ಕನ್ನಡಿ ಮುಂದೆ ಬಂದು ನಿಂತು ಅಬ್ಬಬ್ಬಾ, ಸನ್ಸ್ಕ್ರೀನ್ ಹಚ್ಕೊಂಡ್ಮೇಲೆ ನಾನು ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ ಅಂತ ನಿಮ್ಮನ್ನ ನೀವೇ ಹೊಗಳ್ಕೊಳ್ಳಿ. ಸ್ನೇಹಿತರೆ, ನೆನ್ಪಿಡಿ, ಜಗತ್ತಿನಲ್ಲಿ ನಿಮಗಿಂತ ಬೆಸ್ಟ್ ಪರ್ಸನ್ ಯಾರೂ ಇಲ್ಲ. ಸೊ ಸ್ಟೇ ಸೇಫ್ ಅಂಡ್ ಲವ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
0: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ.
1: ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿ ಓದುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್, ಬೆಂಗಳೂರು. ಆತ್ಮಕಥೆ ಭಾಗ 1, ಅಧ್ಯಾಯ 4, ಪತಿಯ ಅಧಿಕಾರ. ನನ್ನ ಮದುವೆಯಾದ ಸಮಯದಲ್ಲಿ ದಾಂಪತ್ಯ ಪ್ರೇಮ, ಮಿತವ್ಯಯ, ಬಾಲ್ಯ ವಿವಾಹ ಇವೇ ಮುಂತಾದ ವಿಷಯಗಳನ್ನು ಕುರಿತ ಕಿರು ಹೊತ್ತಿಗೆಗಳು ಅಚ್ಚಾಗಿ ಕಾಸಿಗೊಂದರಂತೆಯೋ ಕಾಲಾಣೆಗೆ ಒಂದರಂತೆಯೋ, ಈಗ ಸರಿಯಾಗಿ ನೆನಪಿಲ್ಲ, ಮಾರಾಟವಾಗುತ್ತಿದ್ದವು. ಅವು ನನ್ನ ಕೈಗೆ ಸಿಕ್ಕಿದಾಗ ನಾನು ಅವುಗಳನ್ನು ಮೊದಲಿನಿಂದ ಕೊನೆಯವರೆಗೆ ಓದುತ್ತಿದ್ದೆ. ನನಗೆ ಇಷ್ಟವಿಲ್ಲದುದನ್ನು ಮರೆಯುವುದು, ಒಪ್ಪಿಗೆಯಾದುದನ್ನು ಆಚರಿಸುವುದು ನನ್ನ ಸ್ವಭಾವವಾಗಿತ್ತು. ಏಕಪತ್ನಿವ್ರತ ಪತಿಯ ಧರ್ಮವೆಂದು ಅದರಲ್ಲಿ ಓದಿದ್ದೆ. ಸರಿ, ಅದು ನನ್ನ ಹೃದಯದ ಮೇಲೆ ಅಚ್ಚಳಿಯದ ಪ್ರಭಾವ ಬೀರಿತು. ಸತ್ಯಪ್ರೇಮ ನನ್ನ ಸ್ವಭಾವದಲ್ಲಿಯೇ ಇತ್ತು. ಆದುದರಿಂದ ಪತ್ನಿಗೆ ದ್ರೋಹ ಮಾಡುವ ಪ್ರಶ್ನೆಯೇ ಇರಲಿಲ್ಲ. ಅಂತಹ ಬಾಲ್ಯದಲ್ಲಿ ಏಕಪತ್ನಿವ್ರತ ಭಂಗಕ್ಕೆ ಅವಕಾಶವೆಲ್ಲಿಯದು?
2: ಆದರೆ ಈ ಒಳ್ಳೆಯ ವಿಚಾರದಿಂದಲೂ ಒಂದು ಕೆಟ್ಟ ಪರಿಣಾಮ ಉಂಟಾಯಿತು. ನಾನು ಏಕಪತ್ನಿವ್ರತ ಪಾಲನೆಯನ್ನು ಮಾಡಿದ ಮೇಲೆ ನನ್ನ ಹೆಂಡತಿಯು ಏಕಪತಿವ್ರತ ಪಾಲನೆಯನ್ನು ಮಾಡಬೇಕು. ಈ ವಿಚಾರ ಹೊಳೆದ ಕೂಡಲೇ ನಾನು ಈರ್ಷೆ ಮತ್ತು ಅಸಹಿಷ್ಣುತೆಗೆ ಗುರಿಯಾದೆ. ಅವಳು ಪತಿವ್ರತೆಯಾಗಿರಬೇಕು ಎಂಬುದರ ಬದಲು ಅವಳನ್ನು ನಾನು ಪತಿವ್ರತೆಯಾಗಿಟ್ಟಿರಬೇಕೆಂದು ನನಗೆ ತೋರಿತು. ಅದಕ್ಕಾಗಿ ನಾನು ಅವಳ ಮೇಲೆ ಕಾವಲುಗಾರನಾಗಿರಬೇಕೆಂದು ಕೊಂಡೆ. ಹೆಂಡತಿಯ ಮೇಲೆ ಸಂದೇಹಕ್ಕೆ ನನಗೆ ಏನೂ ಕಾರಣವಿರಲಿಲ್ಲ. ಆದರೆ ಈರ್ಷೆಗೆ ಕಾರಣ ಬೇಕಿಲ್ಲ. ಅವಳು ಎಲ್ಲೆಲ್ಲಿಗೆ ಹೋಗುತ್ತಾಳೆ ಅದು ನನಗೆ ತಿಳಿಯಬೇಕು. ಅಂದರೆ ನನ್ನ ಅಪ್ಪಣೆಯಿಲ್ಲದೆ ಆಕೆ ಎಲ್ಲಿಗೂ ಹೋಗಕೂಡದು. ಈ ಭಾವನೆ ನಮ್ಮಿಬ್ಬರ ನಡುವೆ ಇರಿಸುಮುರುಸಿಗೆ ಕಾರಣವಾಯಿತು. ಅಪ್ಪಣೆ ಇಲ್ಲದೆ ಎಲ್ಲಿಗೂ ಹೋಗಕೂಡದೆಂಬುದು ಆಕೆಗೆ ಒಂದು ಬಗೆಯ ಬಂಧನವಾಯಿತು.
1: ಆದರೆ ಕಸ್ತೂರಿ ಬಾ ಈ ಬಗೆಯ ಬಂಧನವನ್ನು ಸಹಿಸುವ ಹುಡುಗಿಯಾಗಿರಲಿಲ್ಲ. ಅವಳು ಇಷ್ಟ ಬಂದಾಗ ಇಷ್ಟ ಬಂದಲ್ಲಿಗೆ ಹೋಗಿಬಿಡುತ್ತಿದ್ದಳು. ನನ್ನ ಹತೋಟಿಯನ್ನು ನಾನು ಇನ್ನೂ ಹೆಚ್ಚು ಬಿಗಿಪಡಿಸಿದೆನು. ಆಕೆ ಮತ್ತೂ ಹೆಚ್ಚು ಸ್ವತಂತ್ರಳಾದಳು. ಇದರಿಂದ ನನ್ನ ಕೋಪ ಹೆಚ್ಚಿತು. ಒಬ್ಬರೊಂದಿಗೆ ಒಬ್ಬರು ಮಾತನಾಡದೇ ಇರುವುದೇ ಬಾಲದಂಪತಿಗಳಾದ ನಮ್ಮ ನಿತ್ಯ ನಿಯಮವಾಯಿತು. ಕಸ್ತೂರಿಬಾಯಿಯ ಸ್ವತಂತ್ರ ಪ್ರವೃತ್ತಿ ದೋಷರಹಿತವಾದುದೆಂದು ನನಗೆ ಈಗ ತೋರುತ್ತದೆ. ನಿರ್ದೋಷಿಯಾದ ಒಬ್ಬ ಹುಡುಗಿ ದೇವಾಲಯಕ್ಕೆ ಹೋಗುವುದಕ್ಕಾಗಲಿ ಗೆಳತಿಯರ ಮನೆಗೆ ಹೋಗುವುದಕ್ಕಾಗಲಿ ಅಡ್ಡಿಪಡಿಸಿದರೆ ಹೇಗೆ ಸಹಿಸಿಯಾಳು? ಅವಳನ್ನು ತಡೆಯಲು ನನಗೆ ಅಧಿಕಾರವಿದ್ದರೆ ನನ್ನನ್ನು ತಡೆಯಲು ಅವಳಿಗೆ ಏಕೆ ಅಧಿಕಾರವಿಲ್ಲ? ಇದು ಈ ದಿನ ನನಗೆ ಸ್ಪಷ್ಟವಾಗಿದೆ. ಆದರೆ ಆಗ ನಾನು ಗಂಡನ ಅಧಿಕಾರವನ್ನು ನಡೆಸಬೇಕೆಂದಿದ್ದೆ. ನಮ್ಮ ಗೃಹಸ್ಥ ಜೀವನ ಹೀಗೆ ಯಾವಾಗಲೂ ಕಹಿಯೇ ಆಗಿದ್ದಿತೆಂದು ವಾಚಕರು ಭಾವಿಸದಿರಲಿ. ನನ್ನ ನಿಷ್ಠುರತೆಗೆ ನನ್ನ ಪ್ರೇಮವೇ ಮೂಲ. ನನ್ನ ಪತ್ನಿಯನ್ನು ಆದರ್ಶ ಸ್ತ್ರೀಯಾಗಿ ಮಾಡಬೇಕೆಂಬುದು ನನ್ನ ಇಚ್ಛೆಯಾಗಿತ್ತು. ನನ್ನ ಹೆಂಡತಿ ಶುದ್ಧ ಜೀವನ ನಡೆಸಬೇಕು. ನಾನು ಕಲಿಯುವುದನ್ನು ಅವಳೂ ಕಲಿಯಬೇಕು. ನಾನು ಓದುವುದನ್ನು ಅವಳೂ ಓದಬೇಕು. ಅವಳ ಬಾಳು ಚಿಂತನೆ ನನ್ನದರೊಂದಿಗೆ ಐಕ್ಯವಾಗಬೇಕು ಎಂಬುದೇ ನನ್ನ ತೀವ್ರ ಆಸೆಯಾಗಿತ್ತು.
2: ಕಸ್ತೂರಿಬಾಯಿಗೂ ಈ ವಿಧವಾದ ಭಾವನೆಗಳಿದ್ದವೋ ಇಲ್ಲವೋ ಎಂಬುದು ನನಗೆ ತಿಳಿಯದು. ಆಕೆ ನಿರಕ್ಷರಳು, ಸ್ವತಂತ್ರ ಮತ್ತು ಸರಳ ಸ್ವಭಾವದವಳು, ಹಿಡಿದ ಕೆಲಸವನ್ನು ಸಾಧಿಸುವವಳು. ನನ್ನೊಂದಿಗಂತೂ ಮಿತಭಾಷಿ. ತನ್ನ ಅಜ್ಞಾನವನ್ನು ಕುರಿತು ಅವಳು ಎಂದೂ ಅಸಂತುಷ್ಟಳಾಗಿರಲಿಲ್ಲ.
1: ನಾನು ಓದುತ್ತಿದ್ದುದನ್ನು ಕಂಡು ತಾನೂ ಓದಬೇಕೆಂಬ ಸಾಹಸ ಮಾಡಲು ಅವಳಿಗೆ ಎಂದೂ ಉತ್ಸಾಹ ಬಂದುದು ನನಗೆ ಜ್ಞಾಪಕವಿಲ್ಲ. ಆದುದರಿಂದ ನನ್ನ ಈ ತೀವ್ರ ಆಸೆ ಏಕಪಕ್ಷೀಯವಾಗಿತ್ತೆಂದು ನಾನು ಭಾವಿಸುತ್ತೇನೆ. ನನ್ನ ವಿಷಯ ಸುಖ ಪೂರ್ಣವಾಗಿ ಒಬ್ಬ ಸ್ತ್ರೀಯಲ್ಲಿ ಕೇಂದ್ರೀಕೃತವಾಗಿತ್ತು. ಅದು ಪ್ರತಿಫಲಿತವಾಗಬೇಕೆಂಬುದು ನನ್ನ ಆಸೆಯಾಗಿತ್ತು. ಒಂದು ವೇಳೆ ಪ್ರತಿಫಲಿತವಾಗದಿದ್ದರೂ ಇಬ್ಬರ ಪೈಕಿ ಒಬ್ಬರಲ್ಲಿಯಾದರೂ ಪ್ರೇಮ ಜಾಗೃತಿ ಇದ್ದುದರಿಂದ ಅದು ಶಮನ ಹೊಂದದ ವ್ಯಸನವಾಗಿರಲಿಲ್ಲ. ನನ್ನ ಹೆಂಡತಿಯಲ್ಲಿ ನಾನು ಅತಿ ವಿಷಯಾಸಕ್ತನಾಗಿದ್ದೇನೆಂದೇ ಹೇಳಬೇಕು. ಶಾಲೆಯಲ್ಲಿದ್ದಾಗಲೂ ಅವಳದೇ ಧ್ಯಾನ. ರಾತ್ರಿ ಯಾವಾಗ ಆದೀತು, ನಾವು ಯಾವಾಗ ಒಟ್ಟುಗೂಡುವೆವು ಎಂಬುದೇ ಯೋಚನೆ. ಒಬ್ಬರನ್ನೊಬ್ಬರು ಬಿಟ್ಟಿರುವುದು ಅಸಹನೀಯವಾಗಿತ್ತು. ಆಕೆಯೊಂದಿಗೆ ಸಲ್ಲಾಪ ಮಾಡುತ್ತಾ ರಾತ್ರಿ ಬಹಳ ಹೊತ್ತಿನವರೆಗೆ ಆಕೆಯನ್ನು ಎಚ್ಚರವಾಗಿಟ್ಟಿರುತ್ತಿದ್ದೆ. ಈ ಆಸಕ್ತಿಯ ಜೊತೆಗೆ ನನ್ನಲ್ಲಿ ಚೇತನಗೊಂಡ ಕರ್ತವ್ಯ ಜ್ಞಾನ ಇಲ್ಲದೆ ಹೋಗಿದ್ದರೆ ನಾನು ರೋಗಿಯಾಗಿ ಅಕಾಲ ಮರಣಕ್ಕೆ ತುತ್ತಾಗಬೇಕಾಗುತ್ತಿತ್ತು, ಅಥವಾ ಜಗತ್ತಿಗೆ ಭಾರವಾಗಿ ವ್ಯರ್ಥ ಜೀವನವನ್ನು ಕಳೆಯಬೇಕಾಗುತ್ತಿತ್ತು. ಆದರೆ ಸೂರ್ಯೋದಯವಾದ ಕೂಡಲೇ ನಾನು ನಿಯಮಿತ ಕರ್ತವ್ಯಗಳನ್ನು ಮಾಡಬೇಕಾಗಿತ್ತು. ಯಾರಿಗೂ ಸುಳ್ಳನ್ನಂತೂ ಹೇಳುವ ಪ್ರಸಂಗವೇ ಇರಲಿಲ್ಲ. ಈ ಒಂದು ಅಂಶ ನನ್ನನ್ನು ಅನೇಕ ಅಪಾಯಗಳಿಂದ ಪಾರು ಮಾಡಿತು. ಭಾಗ 1 ಅಧ್ಯಾಯ 4 ಮುಂದುವರೆಯುವುದು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಸಂಡೇ ಸ್ಪಾಟ್ಲೈಟ್ ಸಂಗೀತ ಪ್ರತಿಭೆಗಳ ಸಂಗಮ, ನಿಮ್ಮ ಮನಸ್ಸಿಗೆ ಸಂಗೀತದ ಸವಿಯ ಅನುಭವ. ಜುಲೈ 5 ಇದೇ ಭಾನುವಾರ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಅತಿಥಿಗಳಾದ ಚಿನ್ಮಯ್ ಮತ್ತೂರು, ಸುನೇತ್ರಾ ಎಂಕೆ, ಕೀರ್ತನಾ ಪ್ರಸನ್ನಲಕ್ಷ್ಮಿ ಹಾಗೂ ಶಿವಕುಮಾರ್ ಅವರೊಂದಿಗೆ ಸಂಗೀತ ಜೀವನಯಾನ, ಸವಿ ನೆನಪುಗಳ ಮತ್ತು ಜನರ ಮೆಚ್ಚಿನ ಹಾಡುಗಳ ಬಗ್ಗೆ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನು ಜನಾರ್ದನ ಪೈರವರು ನಡೆಸಿಕೊಡಲಿದ್ದಾರೆ. ನಿಮ್ಮ ಪ್ರಶ್ನೆ ಮತ್ತು ಅಭಿಪ್ರಾಯಗಳಿಗಾಗಿ 9686096279 ಈ ಸಂಖ್ಯೆಗೆ ಕರೆ ಮಾಡಿ. ಸಂಡೇ ಸ್ಪಾಟ್ಲೈಟ್ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ತಪ್ಪದೆ ಕೇಳಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
2: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
1: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
2: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
3: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
4: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಬಾನುಲಿ ಕೇಳುಗರೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿದೆನಬೇಡ, ಮುಂದೆ ಕಟ್ಟಿಹುದು ಬುದ್ಧಿ ಸರ್ವಜ್ಞ ಎಂಬ ಮಾತಿನಂತೆ ಸರ್ವಜ್ಞರ ವಚನಗಳು ಇಂದಿಗೆ ಎಂದೆಂದಿಗೂ ಕೂಡ ಪ್ರಸ್ತುತವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾದ್ರೆ ಸರ್ವಜ್ಞರ ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿಯನ್ನ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಕೇಳೋಣ. ನಮ್ಮ ಜೊತೆಗೆ ಇವತ್ತು ಪರಿಸರ ಅಧ್ಯಯನ ಕೇಂದ್ರದ ಸಂಯೋಜಕರಾದಂತಹ ಶ್ರೀಯುತ ದಿನೇಶ್ ಹೊಸನಗರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಸರ್ವಜ್ಞರ ವಚನಗಳ ಬಗ್ಗೆ, ವಚನದ ವಿಶ್ಲೇಷಣೆಯ ಕುರಿತಾಗಿ ಒಂದಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸರ್ವಜ್ಞರ ವಚನ ವಿಶ್ಲೇಷಣೆಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಹೇಳ್ಬೋದಾ ಸರ್?
8: ಇಡೀ ಸಾಹಿತ್ಯದ ಲೋಕದಲ್ಲಿ ಸರ್ವಜ್ಞನ ವಚನಗಳು ಅನ್ನುವಂಥದ್ದು ಹೆಚ್ಚು ಜನಪ್ರಿಯ ಮತ್ತು ಹೆಚ್ಚು ಅಪ್ಯಾಯಮಾನವಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಅವನು ಜನಸಾಮಾನ್ಯರ ಧ್ವನಿಯಾಗಿದ್ದಾನೆ. ಜನಸಾಮಾನ್ಯರ ಭಾವ ಭಾವನೆಗಳಿಗೆ ಅವರ ಭಾಷೆಯಲ್ಲಿಯೇ ಅವರಿಗೆ ಬೇಕಾದದನ್ನ ದೊಡ್ಡ ದೊಡ್ಡ ಪುಟಗಳಗಟ್ಟಲೆ ಹೇಳದೆ ಕೇವಲ 3 ಸಾಲುಗಳಲ್ಲಿ ಅವರಿಗೆ ಮನಮುಟ್ಟುವಂತೆ ಹೇಳ್ತಾ ಇದ್ದರಿಂದ ಬಹಳ ಬೇಗ ಜನಕ್ಕೆ ಅದು ಅರ್ಥವಾಗ್ತಿತ್ತು. ಜೊತೆಗೆ ಜನಸಾಮಾನ್ಯರ ವಿಚಾರವನ್ನೇ ಹೆಚ್ಚಾಗಿ ಹೇಳ್ತಾ ಇದ್ದರಿಂದ ಅದು ಹೆಚ್ಚು ಜನರಿಗೆ ಅಪ್ಯಾಯಮಾನವಾಗಿತ್ತು. ಅದರಲ್ಲಿ ತತ್ವಗಳಿತ್ತು, ಜನಜೀವನದ ಜಂಜಾಟಗಳಿತ್ತು, ಜೀವನ ಉತ್ಸಾಹಗಳಿತ್ತು, ಜೀವನ ಕಟ್ಟುಕೊಳ್ಳುವ ರೀತಿ ಇತ್ತು. ಜೀವನದ ಅನೇಕ ವಿಚಾರಗಳಲ್ಲಿ ಗೊಂದಲಗಳು ಉಂಟಾದಾಗ ಇವರ ತತ್ವಗಳ ಮೂಲಕ, ಇವರ ತ್ರಿಪದಿಗಳ ಮೂಲಕ ಅದಕ್ಕೆ ಉತ್ತರಗಳು ಸಿಗ್ತಾ ಇತ್ತು. ಹಾಗಾಗಿ ಆತನೇ ಹೇಳದಂತೆ, ಸರ್ವಜ್ಞನೆಂಬವನು ಗರ್ವದಿಂದ ಆದವನೇ, ಸರ್ವರೊಳಗೊಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ. ಅಂದ್ರೆ ಜನಸಾಮಾನ್ಯರ ಜೊತೆಗೆ ಬೆರೆತು ಅಲ್ಲಿಂದನೇ ಕಲ್ತಿದ್ರಿಂದ ಅದನ್ನೇ ಪುನಃ ಅವ್ರಿಗೆ ಹೇಳ್ತಾ ಇದ್ದರಿಂದ ಅದು ಜನರಿಗೆ ಬೇಗ ಹತ್ರ ಆಯ್ತು. ಹಾಗಾಗಿ ಸರ್ವಜ್ಞನ ಎಲ್ಲರೂ ಸಹ ಮೆಚ್ಚಿಕೊಳ್ತಾ ಬಂದರು. ಸರ್ವಜ್ಞ ತನ್ನ ತ್ರಿಪದಿಗಳಲ್ಲಿ ಬಹಳ ವಿಶೇಷವಾಗಿ ಹಸಿವು ಮತ್ತು ಬಡತನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಹೋಗ್ತಾನೆ. ಹಸಿವು ಎಂಥವ್ರನ್ನು ಸಹ ಕಂಗಾಲ್ ಮಾಡಿಬಿಡುತ್ತೆ. ದಾಸರು ಹೇಳಿದಂತೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಅಂದ್ರೆ ಮೊದಲು ಹೊಟ್ಟೆನೇ ಪ್ರಥಮ ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಎಲ್ಲಿಗೆ ಹೋಗ್ಬೇಕಾದ್ರೂ ಸಹ ಬಟ್ಟೆ ಬರೀ ಪ್ಯಾಕ್ ಮಾಡೋಕ್ಕಿಂತ ಮುಂಚೆ ಹೊಟ್ಟೆ ವ್ಯವಸ್ಥೆ ಹೇಗಿದೆ ಅಂತ ನೋಡ್ಕೊಳ್ಬೇಕು, ಇಲ್ಲಾಂದ್ರೆ ಅಲ್ಲಿ ಹೋಗಿ ಇನ್ನೊಂದು ರೀತಿ ಆಗ್ತಾ ಹೋಗ್ತದೆ. ಅದಕ್ಕೆ ಅವರೊಂದು ತ್ರಿಪದಿ ತುಂಬಾ ಚೆನ್ನಾಗಿದೆ. ಎತ್ತ ಹೋದರು ಒಂದು ತುತ್ತು ಕಟ್ಟಿರಬೇಕು, ತುತ್ತೊಂದುಗಳಿಗೆ ತಡೆದು ಹೇರೆ, ತುತ್ತೊಂದುಗಳಿಗೆ ತಡೆದು ಹೇರೆ ಕೈ ಹಿಡಿದು ಎತ್ತಬೇಕೆಂದ ಸರ್ವಜ್ಞ ಅಂತ. ಈ ಮಾತು ಯಾವಾಗ್ಲೂ ಸಹ ಸಾರ್ವಕಾಲಿಕ ಸತ್ಯವಾಗಿರೋದು. ಅವತ್ತು ಸಹ ಹಸುವಿನಿಂದ ಒದ್ದಾಡ್ತಾ ಇದ್ದ ಜನಕ್ಕೆ ಈ ಮಾತು ತುಂಬಾ ಒಳ್ಳೆಯ ಅಪ್ಯಾಯವಾಗಿತ್ತು. ಇಲ್ಲಿ ಎರಡು ವಿಚಾರ ಇದೆ, ಒಂದು ತತ್ವ ಇದೆ, ಮತ್ತೊಂದು ಜೀವನ ಸಿದ್ಧಾಂತ, ಎರಡು ಸಹ ಇದರಲ್ಲಿದೆ. ನಾವು ಎಲ್ಲರೂ ಮಾಡೋದು ಹೊಟ್ಟೆಗೆ ಆಗಿ, ಅದರಿಂದ ಹೊಟ್ಟೆಯ ಹಸಿವನ್ನ ನೀಗಿಸ್ಕೊಳ್ಳದೆ ನಾವು ಏನನ್ನು ಮಾಡ್ಲಿಕ್ಕಾಗಲ್ಲ. ಹಸಿವಾದ ಮನುಷ್ಯ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿಯಬಲ್ಲ ಅನ್ನೋದನ್ನ. ಹಂಗಾಗಿ ಅವನಿಗೆ ಹಸಿವು ಅನ್ನೋದೇ ಪ್ರಥಮ ಆದ್ಯತೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ಬಹಳ ವಿಶೇಷವಾಗಿರ್ತಾರೆ, ನಾವೆಲ್ಲರೂ ಹೋಗ್ಬೇಕಾದ್ರೆ ಬಟ್ಟೆ ಬರಿ ಕಟ್ಕೊಳ್ಳೋಕ್ಕಿಂತ ಮುಂಚೆ ಒಂದು ತುತ್ತು ಹೊಟ್ಟೆಗೆ ಏನ್ ಬೇಕೋ ಅದು ಕಟ್ಕೊಳ್ಬೇಕು. ಇಂದಿನ ದಿನಮಾನಕ್ಕೆ ಅತ್ಯಂತ ಸೂಕ್ತವಾದಂತಹ ಮಾತಿದು. ಯಾಕೆಂತ ಹೇಳಿದ್ರೆ ನಾವಿವತ್ತು ಆರೋಗ್ಯದ ಗುಟ್ಟೆ ನಾವು ತಿನ್ನುವಂತ ಆಹಾರದ ಮೇಲೆ ಇರುವಂಥದ್ದು. ಹಂಗಾಗಿ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ನಾವು ತಿನ್ನುವ ಆಹಾರವು ಚೆನ್ನಾಗಿರ್ಬೇಕು. ಎಲ್ಲೆಲ್ಲೋ ಒಂದೊಂದು ಏನೇನೋ ಸಿಗುವಂಥದ್ದು ತಿನ್ನೋಕ್ಕಿಂತ ನಾವು ಮನೆಯಿಂದ ಮಾಡ್ಕೊಂಡು ಹೋದಂಥ ಆಹಾರ ಯಾವಾಗಲೂ ಚೆನ್ನಾಗಿರುತ್ತೆ. ಹಂಗಾಗಿ ನಮ್ಮ ತುತ್ತನ್ನು ನಾವೇ ಕಟ್ಕೊಳ್ಬೇಕು ಅನ್ನೋದು ಒಂದು. ಎರಡನೇದಾಗಿ ಇಲ್ಲಿ ಎತ್ತ ಹೋಗಬೇಕಾದ್ರೂ ಸಹ ಒಂದು ತುತ್ತು ಕಟ್ಟಿರಬೇಕು ಅಂತ ಹೇಳಿದ್ರೆ ನಮ್ಮ ತುತ್ತನ್ನು ನಾವೇ ಸಂಪಾದನೆ ಮಾಡ್ಕೊಳ್ಬೇಕು, ಅದು ಯಾರೋ ಕೊಡ್ತಾರೆ ಅಂತ ಕಾಯೋದು ಬೇಡ ಅಂತ. ಹಂಗಾಗಿ ಅದನ್ನು ಸಹ ನಾವು ಗಮನಿಸ್ಬೇಕು. ಒಂದು ಆರೋಗ್ಯ ದೃಷ್ಟಿಯಿಂದಲೂ ಸಹ ಹೊತ್ತಿಗೆ ಸರಿಯಾಗಿ ಊಟ ಮಾಡದೇ ಇದ್ರೆ, ತಿನ್ಬೇಕಾದದ್ನೇ ತಿನ್ನದೇ ಇದ್ರೆ ನಮ್ಮ ಆರೋಗ್ಯವನ್ನು ಕೆಟ್ಟಿಸ್ಕೊಳ್ತೀವಿ ನಾವು. ಆರೋಗ್ಯ ಕೆಟ್ಟು ಅಂತ ಹೇಳಿದ್ರೆ ಮುಗ್ದು ಹೋಯ್ತು, ಮತ್ತೆ ನಮ್ಮ ಬದುಕು ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು ಇನ್ನೊಂದು ಚೆನ್ನಾಗಿ ಹೇಳ್ತಾರೆ, ಅಲ್ಲಿ ಬಹಳ ಒಂದು ಮಾನವೀಯತೆ ಇರುವಂತದ್ದಿದೆ. ಯಾರೋ ತುತ್ತಿಲ್ಲದೆ ಹಸುವಿನಿಂದ ಸಾಯ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನ್ ಕೈ ಹಿಡಿದು ಎತ್ತುವಂತ ಕೆಲಸ ಸಮುದಾಯ ಮಾಡಬೇಕು, ಮತ್ತೆ ಅಕ್ಕಪಕ್ಕದ ಇದ್ದರು ಮಾಡಬೇಕು. ಅದು ನಿಜವಾದ ಮಾನವೀಯತೆ ಇರುವಂತದ್ದು. ಆದ್ರೂ ನಾವು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು. ನನ್ನ ಹತ್ರ ಇದ್ದಿದ್ದನ್ನ ಬೇರೆಯವರಿಗೆ ಕೊಟ್ಟು ಹಂಚ್ಕೊಂಡು ತಿನ್ನುವಂಥದ್ದು, ಅವನ ಕಷ್ಟದಲ್ಲಿ ಇದ್ದಾಗ ಅವನ ಕೈ ಹಿಡಿದ ಮೇಲೆ ಎತ್ತುವಂಥದ್ದು, ಅವನ ಹಸುವಿನಿಂದ ನರಳ್ತಾ ಇದ್ದಾಗ ಅವನಿಗೆ ಸಹಾಯ ಮಾಡೋಕ್ಕೆ ನಾವು ನಮ್ಮ ಕೈಯನ್ನು ಜೋಡಿಸುವಂಥದ್ದು, ಇದು ಬಹಳ ಮುಖ್ಯ ಅನ್ನೋದನ್ನ ಸರ್ವಜ್ಞ ತುಂಬ ಚೆನ್ನಾಗಿ ಇಲ್ಲಿ ಹೇಳ್ತಾ ಹೋಗಿದ್ದಾನೆ. ಹಾಗಾಗಿ ಇಡೀ ಮೂರು ಸಾಲಿನಲ್ಲಿ ಜೀವನ ಸಿದ್ಧಾಂತವೂ ಇದೆ ಮತ್ತು ತತ್ವವೂ ಇದೆ, ಎರಡನ್ನೂ ಸೇರಿಸಿ ಇಲ್ಲಿ ಹೇಳ್ತಾ ಹೋಗ್ತಾನೆ. ಹಾಗಾಗಿ ಸರ್ವಜ್ಞ ಹೆಚ್ಚು ಜನಪ್ರಿಯವಾಗ್ತಾನೆ, ಹೆಚ್ಚು ಜನರಿಗೆ ಹತ್ರವಾಗ್ತಾನೆ. ನಮ್ಮ ಒಳಗಿನ ವಿಚಾರವೇ ಅವನು ಹೇಳ್ತಾ ಇದ್ದಾಗ ಅನ್ನೋದಾಗಿದ್ದರಿಂದ ಅವನು ಎಲ್ಲರಿಗೂ ಇಷ್ಟವಾಗ್ತಾ ಹೋಗ್ತಾನೆ. ಸರ್ವಜ್ಞ ಅನ್ನಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದ ಅಂತ ಹೇಳಿದ್ರೆ, ಅನ್ನವೇ ಅತ್ಯಂತ ಪ್ರಧಾನವಾದ ದೇವರು, ಅದಕ್ಕಿಂತ ಬೇರೆ ದೇವರೇ ಇಲ್ಲ ಅಂತ ಹೇಳ್ತಾ ಹೋಗ್ತಾನೆ. ಅದಕ್ಕೆ ಒಂದು ತ್ರಿಪದಿ ಹಿಂಗಿದೆ, ಅನ್ನ ದೇವರ ಮುಂದೆ ಇನ್ನು ದೇವರುಂಟೆ, ಅನ್ನ ದೇವರ ಮುಂದೆ ಇನ್ನು ದೇವರುಂಟೆ, ಅನ್ನವಿರುವ ತನಕ ಪ್ರಾಣ, ಅನ್ನವಿರುವ ತನಕ ಪ್ರಾಣವೀ ಜಗದೊಳಗೆ, ಅನ್ನವೇ ದೈವ ಸರ್ವಜ್ಞ. ಬಹಳ ಚಂದ ನೋಡಿ, ಎಷ್ಟು ಚಂದ ಇದೆ ಮಾತು. ಅನ್ನ ದೇವರ ಮುಂದೆ ಬೇರೆ ದೇವರೇ ಇಲ್ಲ ಅಂತ. ಎಂಥ ದೈವ ಭಕ್ತಿ ಬೇಕಾದ್ರೆ ಇರಲಿ, ಎಂಥ ದೊಡ್ಡ ಇಂಥ ವಿಶೇಷವಾದ ಕ್ಷೇತ್ರವಿರಲಿ, ಹಸಿವಾದವನಿಗೆ ಯಾವುದು ಕಾಣಿಸೋದಿಲ್ಲ, ಅವನಿಗೆ ಕಾಣಿಸೋದು ಅನ್ನ ಒಂದೇ. ಅನ್ನವನ್ನ ಸಿಕ್ಕಾಗ ಆಗುವಷ್ಟು ಅಂದ್ರೆ ಜನಸಾಮಾನ್ಯರಿಗೆ, ಒಬ್ಬ ಹಸಿವು ಇದ್ದವನಿಗೆ, ಒಬ್ಬ ಬಡವನಿಗೆ ಅನ್ನ ಸಿಕ್ಕಾಗ ಆಗುವಷ್ಟು ಸಂತೋಷ ಬೇರೆ ಯಾವ ದರ್ಶನದಲ್ಲೂ ಆಗೋದಿಲ್ಲ. ಹಂಗಾಗಿ ಅನ್ನವೇ ಪರಮ. ಸೊ ಹಂಗಾಗಿ ಇಲ್ಲೂ ಸಹ ಅದನ್ನೇ ಹೇಳ್ತಾನೆ, ಅನ್ನ ದೇವರ ಮುಂದೆ ಬೇರೆ ಯಾವ ದೇವರು ಇಲ್ಲ. ಹಸಿದಾಗ ನೀವು ಎಷ್ಟೇ ದೇವರು ಇರಲಿ, ಎಂಥ ಪುಣ್ಯಕ್ಷೇತ್ರ ಬೇಕಾದಿರಲಿ, ಅನ್ನ ಉಂಡಾಗುವ ತೃಪ್ತಿ, ಅನ್ನ ಉಂಡಾಗುವಷ್ಟು ಸಂತೃಪ್ತಿ ಸಂತೋಷ ಬೇರೆ ಯಾವಾಗಲೂ ಸಾಗೋದಿಲ್ಲ. ಹಂಗಾಗಿ ಅನ್ನ ದೇವರೇ ಬಹಳ ಶ್ರೇಷ್ಠ. ಅನ್ನವಿರುವ ತನಕ ಪ್ರಾಣ, ಪ್ರಾಣ ಇದ್ರೆ ತಾನೇ ಬೇರೆ ಎಲ್ಲ ಸಾಧನೆ ಮಾಡ್ಲಿಕ್ಕೆ ಆಗೋದು. ಆ ಪ್ರಾಣ ಇರಬೇಕು ಅಂದ್ರೆ ಅನ್ನ ಬೇಕೇ ಬೇಕಲ್ಲ.
7: ಸರ್ವಜ್ಞರು ತಮ್ಮ ವಚನದಲ್ಲಿ ಅನ್ನ ದಾನದ ಕುರಿತು, ಹಾಗೆ ಅನ್ನದ ಮಹತ್ವ, ಹಸುವಿನ ಮಹತ್ವದ ಕುರಿತು ಹೇಳಿರುವಂತಹ ವಿಚಾರವನ್ನ ದಿನೇಶ್ ಹೊಸನಗರ್ ಅವರು ಹೇಳ್ತಾ ಇದ್ರು. ಅಂದ್ರೆ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಅನ್ನದಾನ. ಹಸಿದವರಿಗೆ ನಾವು ಅನ್ನವನ್ನ ನೀಡಿದ್ರೆ, ಹಸಿದವರಿಗೆ ಏನಾದ್ರೂ ನಾವು ಕೊಟ್ರೆ ಅದಕ್ಕಿಂತ ಮಿಗಿಲಾದದ್ದು ಪ್ರಪಂಚದಲ್ಲಿ ಯಾವುದು ಇಲ್ಲ ಎಂಬುದನ್ನ ಸರ್ವಜ್ಞರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನ ದಿನೇಶ್ ಹೊಸನಗರ್ ಅವರು ಹೇಳ್ತಾರೆ ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಾವಿವತ್ತು ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸರ್ವಜ್ಞರ ವಚನಗಳ ಕುರಿತು ಮಾಹಿತಿಯನ್ನ ದಿನೇಶ್ ಹೊಸನಗರ್ ಅವರು ಹೇಳ್ತಾ ಇದ್ರು. ಈಗ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ.
3: ಸರ್ವಜ್ಞ ಅನ್ನಕ್ಕಾಗಿ ಜನ ಏನೆಲ್ಲ ಮಾಡ್ತಾನೆ, ಅನ್ನ ಹೇಗೆ ಅವರ ಹಮ್ಮು ಬಿಮ್ಮುಗಳನ್ನೆಲ್ಲ ಕಳೆದು ಹಾಕ್ಬಿಡುತ್ತೆ, ಅವರ ಅಹಂಕಾರನಲ್ಲಿ ಹೇಗೆ ಮುರಿದು ಹಾಕ್ಬಿಡುತ್ತೆ ಅನ್ನೋದನ್ನ ತನ್ನ ತ್ರಿಪದಿಯಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತಾನೆ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ದಾಸರ ಏನ್ ಹೇಳಿದಾರಲ್ವಾ, ಅದನ್ನೇ ಇಲ್ಲಿ ಸರ್ವಜ್ಞ ಹೇಳ್ತಾನೆ. ಪೊಟ್ಟಣವ ಕುಟ್ಟುವುದು ಮಟ್ಟಿಯನ್ನು ಹೊರಿಸುವುದು, ಬಿಟ್ಟ ಕೂಲಿಗಳ ಮಾಡಿಸುವುದು ಗೇಣು ಹೊಟ್ಟೆ ಕಾಣಯ್ಯ ಸರ್ವಜ್ಞ. ಹಸಿವು ಅನ್ನುವಂಥದ್ದು ನಮ್ಮ ಒಡಲಿಗೆ ಹೊಕ್ಕದಾಗ ಈ ಎಲ್ಲವನ್ನು ಮರೆತು ಎಲ್ಲವನ್ನ ಬಿಸಾಕ್ಬಿಟ್ಟು ಬರಿದಾಗ ನಿಂತ್ಕೊಳ್ತದೆ ಅದು. ಅದನ್ನ ಎಷ್ಟು ಚೆಂದಾಗಿ ಇಲ್ಲಿ ಹೇಳಿದಾನೆ. ಈ ತ್ರಿಪದಿನ ನಾವು ಕಣ್ಮುಂದೆ ಒಂದು ದೃಶ್ಯವಂತ ಅನ್ಕೊಂಡ್ರೆ ಈ ತ್ರಿಪದಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ.
4: ಮನುಷ್ಯನಿಗೆ ಹಸಿವಿನ ಬಾಧೆ ಇಲ್ಲದೆ ಇದ್ದಾಗ ಅವನಿಗೆ ಎಲ್ಲ ಹಮ್ಮು ಬಿಮ್ಮಿಗಳು ಇರುತ್ತೆ. ನಾನು ಅದನ್ ಮಾಡಲ್ಲ, ನಾನು ಇದ್ ಮಾಡಲ್ಲ, ನನ್ನ ಸ್ಟ್ಯಾಂಡರ್ಡ್ ಗೆ ಆ ಕೆಲಸ ಅಲ್ಲ, ನಾನು ಈ ಮಟ್ಟಕ್ಕೆ ಬರೋ ಇಳಿಯೋದಿಲ್ಲ, ನಮ್ಮಂತಂದವ್ರು ಆತರ ಕೆಲಸ ಮಾಡೋದಿಲ್ಲ, ನನಗೆ ಇಂಥದೇ ಕೆಲಸ ಬೇಕು, ಈ ತರದೆಲ್ಲ ಒಂದಿಷ್ಟು ನಮ್ಗಿರುತ್ತೆ. ಯಾವಾಗ ಹಸಿವು ನಮ್ಮ ಒಡಲನ್ನ ಹೊಕ್ಕಳತ್ತೋ ಆವಾಗ ಆ ಗೇಣುದ್ದದ ಹೊಟ್ಟೆ ಆಳೆತ್ತರದ ದೇಹವನ್ನೇ ಬಗ್ಸ್ಬಿಡುತ್ತೆ. ಎಂತ ಕೆಲಸಕ್ಕಾದ್ರೂ ನಾವು ರೆಡಿ ಆಗ್ತಾವ. ಹಸಿವು ಅನ್ನೋದು ಅಷ್ಟು ಪವರ್ಫುಲ್ ಆಗಿರುತ್ತೆ. ಅಯ್ಯೋ ನಮ್ಮ ಹೊಟ್ಟೆ ಎಲ್ಲ ಹೊರಲಪ್ಪ, ಅದು ವಾಸನೆ, ಅಯ್ಯೋ ನಾ ಕುಟ್ಟೆ ಕೆಲಸ ಮಾಡ್ಬೇಕಾ, ಅದು ನನಗೆಲ್ಲ ಸಾಧ್ಯ ಇಲ್ಲ, ನಾನು ಅಷ್ಟೊಂದು ಓದ್ಕೊಂಡು ಈ ಕೆಲಸಕ್ಕೆ ಮಾಡ್ಲಿಕ್ಕೆ ಬರ್ಬೇಕಾ, ಈ ತರದೆಲ್ಲ ಭಾವನೆಗಳನ್ನ ಹಸಿವು ಕೊಂದು ಹಾಕ್ಬಿಡುತ್ತೆ. ಅದು ತನ್ನ ಹೊಟ್ಟೆ ತುಂಬಿಸ್ಕೊಳ್ಲಿಕ್ಕಾಗಿ ಆ ಸಂದರ್ಭದಲ್ಲಿ ಅವ್ ಏನ್ ಕೆಲಸರೂ ಮಾಡ್ಕರ್ ಮಾಡ್ತೀನಿ. ಹಸಿವನ್ನ ತಾಳ್ಲಾರ್ದೆ ನೀವೇನ್ ಕೆಲಸ ಕೊಟ್ರು ಮಾಡ್ತೀನಿ ಸರ್ ಅಂತ ಹೇಳಿ ಹಸಿವನ್ನ ಅಥವಾ ಹೊಟ್ಟೆ ತುಂಬಿಸ್ಕೊಳ್ಲಿಕ್ಕಾಗಿ ಬಿಟ್ಟಿ ಕೆಲಸಗಳನ್ನ ಮಾಡುವಂತ ಅಂತ ಹೇಳಿದ್ದಾರೆ. ಹಂಗಾಗಿ ಯಾವಾಗ್ಲೂ ಸಹ ಹಸಿವು ಅನ್ನುವಂತ ಅಥವಾ ಈ ಹೊಟ್ಟೆ ಅನ್ನುವಂಥದ್ದು ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಗೇಣದ ಹೊಟ್ಟೆ ಅವನ ಇಡೀ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಳ್ಳುತ್ತೆ, ಜೊತೆಗೆ ಸತ್ಯ ದರ್ಶನವನ್ನು ಮಾಡಿಸ್ತದೆ. ಅದು ಕಾಯಕ ಸಿದ್ಧಾಂತ ಹೇಳುತ್ತೆ, ಎಲ್ಲ ಕೆಲಸವೂ ಶ್ರೇಷ್ಠ. ಅದು ಇನ್ನೊಬ್ರಿಗೆ ಮೋಸ ಮಾಡದೇ ಇದ್ರೆ, ಅನ್ಯಾಯ ಮಾಡದೇ ಇದ್ರೆ, ಕಳ್ತನ ಮಾಡದೇ ಇದ್ರೆ, ಬೇರೆ ಎಲ್ಲ ಅಂತರ ಇಲ್ಲದೆ ಇರುವಂತಹ ಎಲ್ಲ ಕೆಲಸವೂ ಸಹ ಸಮಾನವಾಗಿದೆ, ಎಲ್ಲ ಕೆಲಸವೂ ಸಹ ಶ್ರೇಷ್ಠವಾಗಿದೆ ಅನ್ನೋದನ್ನ ಹೇಳಿದ್ದಾರೆ. ಅದನ್ನೇ ಇಲ್ಲಿ ಈ ಹೊಟ್ಟೆ ತೋರಿಸ್ಕೊಡುತ್ತೆ ನಮಗೆ ಅಂತ ಸರ್ವಜ್ಞ ಹೇಳ್ತಾನೆ.
3: ಒಬ್ಬ ಹಸಿದವನು ಆ ಕ್ಷಣಕ್ಕೆ ಅವನಿಗೆ ಹಸಿವಿಗೆ ಅನ್ನ ಬೇಕಾದಾಗ ಅವನು ಎಲ್ಲದನ್ನು ಮರೆತ್ಬಿಟ್ಟು ಏನೆಲ್ಲ ಮಾಡಬಹುದು ಅಂತ ಅಂದ್ರೆ, ನಮ್ಗೆ ಹಸಿವು ಯಾವ ಮಟ್ಟಕ್ಕೆ ನಮ್ಮನ್ನ ಕಂಗೆಡಿಸ್ಬಿಡುತ್ತೆ, ಎಂತಕ್ಕಾದ್ರೂ ನಾವು ರೆಡಿ ಆಗಿಬಿಡ್ತೀವಿ. ಹೇಗೆ ಹಸಿವನ್ನ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕಾಗಿ ಯಾವುದನ್ನ ಕೆಲಸ ಬೇಕಾದ್ರೂ ಮಾಡ್ತೀವಿ ಅಂತ ಅಂದ್ರೆ, ಮುಂದೆ ಮತ್ತೊಂದು ತ್ರಿಪದಿನ ಹೇಳ್ತಾನೆ. ಕುಲವನ್ನು ಕೆಡಿಸುವುದು ಛಲವನ್ನು ಬಿಡಿಸುವುದು, ಕುಲವನ್ನು ಕೆಡಿಸುವುದು ಛಲವನ್ನು ಬಿಡಿಸುವುದು, ಹೊಲೆಯನ ಮನೆಯ ಹೋಗಿಸುವುದು ಕೂಳಿನ ಬಲವ ನೋಡೆಯಿಂದ ಸರ್ವಜ್ಞ. ಹಸಿವಾದಾಗ ಆತನಿಗೆ ಹಸಿವಿನ ಒಂದು ಹಂತವನ್ನು ಮೀರಿ ಹೋದಾಗ ಆತನಿಗೆ ಅಂದ್ರೆ ಅಷ್ಟೊತ್ತವರೆಗೆ ತನಗೆ ಮಡಿ ಮತ್ತಿಕೆ ಕುಲ ಆ ಜಾತಿ ಈ ಜಾತಿ ಎಲ್ಲ ಕಲ್ಪನೆ ಇದ್ದಿರ್ತದೆ. ಯಾವಾಗ ಅವನಿಗೆ ಹಸಿವಿನ ಒಂದು ಹಂತವನ್ನು ದಾಟ ಹೋಗುತ್ತೋ ಅವಾಗ ಅದೆಲ್ಲ ಮರ್ತು ಹೋಗ್ಬಿಡುತ್ತೆ. ಅದನ್ನೇ ಇಲ್ಲಿ ತುಂಬಾ ಚೆನ್ನಾಗಿ, ಕುಲವನ್ನು ಕೆಡಿಸಬಹುದು ಛಲವನ್ನು ಬಿಡಿಸೋ, ಏ ನಾನು ಅಲ್ದಿನಲ್ಲ, ನಾನು ಹಾಗೆ, ನಾನು ಹೀಗೆ, ನಾನು ಅಷ್ಟು ಶ್ರೀಮಂತ, ನನ್ನ ಸ್ಟ್ಯಾಂಡರ್ಡೇ ಬೇರೆ, ಇಂಥವೆಲ್ಲ ಇರುತ್ತಲ್ಲ, ಈ ಎಲ್ಲವನ್ನು ಈ ಹಸಿವು ಕೊಂದು ಹಾಕ್ಬಿಡುತ್ತೆ. ಕುಲವನ್ನು ಕೆಡಿಸುವುದು ಛಲವನ್ನು ಬಿಡಿಸುವುದು, ಯಾರು ಕೊಟ್ಟರು ತಿಂತೀವಿ ನಾವು ಅವಾಗ, ಬೇರೆ ಅದಕ್ಕೆ ಕುಲ ನೆಲ ಕಾಣೋದೇ ಇಲ್ಲ. ಹೊಲೆಯನ ಮನೆಯ ಹೋಗಿಸುವುದು, ಈ ಅಸ್ಪೃಶ್ಯತ ಭಾವ ಅವದಲ್ಲಿ ಯಾವುದು ಇರೋದೇ ಇಲ್ಲ ಅನ್ನಕ್ಕೆ, ಅನ್ನ ಎಲ್ಲವೂ ಒಂದೇ ಅನಿಸ್ತದೆ. ಯಾರ ಮನೆಯಾಗ್ಲಿ ಕೊಟ್ಟರೆ ಸಾಕು, ಹಸುವನ್ನ ಆ ಕ್ಷಣಕ್ಕೆ ತುಂಬಿಸ್ಕೊಂಡ್ರೆ ಸಾಕು, ಯಾರ ಮನೆ ಆದ್ರೂ ಹೋಗಿ ತಿಂತೇವೆ, ಅದೆಲ್ಲವನ್ನು ಹೋಗಿಸ್ಬಿಡತ್ತೆ. ಅದಕ್ಕೆ ಇದೆಲ್ಲ ಹೋಗಿಸ್ಲಿಕ್ಕಿರುವಂತ ಏಕೈಕ ದಾರಿ ಅಂದ್ರೆ ಅದು ಕೂಳಿನ ಬಲ ಅಂತ. ಅಂದ್ರೆ ಯಾರು ಹಸಿವನ್ನ ಒಪ್ಕೊಳ್ತಾನೋ ಅವನಿಗೆ ಈ ಜಾತಿ ಮತ ಪಂಥ ಯಾವುದು ಇರೋದಿಲ್ಲ, ಇದೆಲ್ಲವನ್ನು ತೊಡೆದಾಕಿ ಅವನಿಗೆ ಅನ್ನ ಒಂದೇ ಕುಲ ಹಾಗಾಗ್ಬಿಡುತ್ತೆ. ಅನ್ನವೇ ಸರ್ವಶ್ರೇಷ್ಠ, ಅದನ್ನೇ ಮಾನವೀಯತೆ ಅಂತ ಹೇಳುವಂಥದ್ದು. ಅನ್ನ ಎಲ್ಲಿ ಸಿಗುತ್ತೋ ಅವನೇ ಗೆಳೆಯ ಆಗ್ತಾನೆ, ಅವನೇ ನೆಂಟಾಗ್ತಾನೆ, ಅವನೇ ಕುಲಜ ಆಗ್ತಾನೆ, ಅವನೇ ಸರ್ವೂ ಆಗ್ತಾ ಹೋಗ್ತಾನೆ. ಎಂದಿಗೂ ಸತ್ಯವಾದಂತ ವಿಚಾರ, ಅದನ್ನೇ ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಎಲ್ಲವನ್ನು ತೊಡೆದು ಹಾಕ್ಲಿಕ್ಕೆ ಇರುವಂತ ಏಕೈಕ ಅಸ್ತ್ರವೇ ಅನ್ನ, ಅದೇ ಅದಕ್ಕೆ ಯಾರ ಮಡಿವಂತಿಕೆನೂ ಇಲ್ಲ.
2: ಸರ್ವಜ್ಞರು ತಮ್ಮ ವಚನದಲ್ಲಿ ಅನ್ನದ ಮಹತ್ವವನ್ನ ಹೇಗೆಲ್ಲ ಹೇಳಿದ್ದಾರೆ ಎಂಬುದನ್ನ ದಿನೇಶ್ ಹೊಸನಗರವರು ಅವರ ವಚನವನ್ನ ಹೇಳುವ ಮೂಲಕ ಅದರ ಮಹತ್ವವನ್ನ ತಿಳಿಸ್ಕೊಟ್ರು. ನಂತರದಲ್ಲಿ ಕೂಡ ಸರ್ವಜ್ಞರ ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿ ಹೇಳ್ತಾರೆ ಕೇಳೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಅಂತಾರೆ. ಆದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಹಾಗೆ ಕನ್ನಡವನ್ನ ಯಾವತ್ತೂ ಮರೆಯಲ್ಲ ಅಂತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅನಿಲ್ ಶೇಖರ್, ವಿನಾಯಕ್ ಅನಂತರಾಮು, ಶೈಲಜಾ ರಾಜು, ಅಶ್ವಿನಿ ಹಿರೇಮಠ್, ದೀಪಿಕಾ ಗಜ್ಜಾ, ತೇಜಸ್ವಿನಿ ಕೃಷ್ಣಮೂರ್ತಿಯವರು. ಹೌದು, ದೂರದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಗಳಾದ ಇವರು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಕಡಲ ದಾಟಿದರೂ ಕರಗದ ಕನ್ನಡದ ಪ್ರೇಮ, ಈ ವಿಶೇಷ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಳ್ಳಲಿದ್ದು ಜುಲೈ 5 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೆ ಕೇಳಿ.
1: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಸರ್ವಜ್ಞರ ವಚನಗಳ ಬಗ್ಗೆ ದಿನೇಶ್ ಹೊಸನಗರ್ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಅದರಲ್ಲೂ ಸರ್ವಜ್ಞರು ತಮ್ಮ ವಚನದಲ್ಲಿ ಅನ್ನದ ಮಹತ್ವದ ಬಗ್ಗೆ ಸಾಕಷ್ಟು ವಚನಗಳನ್ನ ರಚಿಸಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
2: ಸರ್ವಜ್ಞ ತನ್ನ ವಚನದಲ್ಲಿ ಅನ್ನದ ಮಹಿಮೆ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾವ. ಇಡೀ ಜೀವನದ ಸುಖ ಅನ್ನುವಂಥದ್ದು ಒಂದು ಹಿಡಿ ಹಿಟ್ಟಿನಲ್ಲಿದೆ. ಹೊಟ್ಟೆ ಯಾವಾಗ ತುಂಬಿರುತ್ತೋ ಆಗ ಎಲ್ಲ ಸುಖಗಳು ನಮ್ಮ ಕಣ್ಮುಂದೆ ಇರ್ತದೆ. ಯಾವಾಗ ಹೊಟ್ಟೆ ಖಾಲಿ ಆಗುತ್ತೋ ಆ ಎಲ್ಲ ಸುಖಗಳು ನಮ್ಮ ಕಣ್ಮುಂದೆ ಇದ್ರೂ ಸಹ ಅದು ರುಚಿಸೋದಿಲ್ಲ. ತನ್ನ 3-3 ಸಾಲಿನಲ್ಲಿ ತುಂಬಾ ಚೆನ್ನಾಗಿ ಹೇಳಿದಾನೆ. ಅಟ್ಟಿ ಹರಿದಾಡುವುದು ಹೊಟ್ಟೆಯಲ್ಲಿ ಮೆರೆಯುವುದು ಹೊಟ್ಟೆ ಹುಣ್ಣಾಗಿ ನಗಿಸುವುದು ಒಂದು ಹಿಡಿ ಹಿಟ್ಟು ಕಾಣಯ್ಯ ಸರ್ವಜ್ಞಾನ. ನಮಗೆಲ್ಲ ಸಂತೋಷಗಳು ಇದ್ರೂ ಸಹ ಹೊಟ್ಟೆ ಖಾಲಿಯಾಗಿದ್ರೆ, ಹಸಿವಾಗಿದ್ರೆ ಯಾವುದು ರುಚಿಸೋದಿಲ್ಲ, ಯಾವುದು ಬೇಕನ್ಸೋದಿಲ್ಲ. ಹೊಟ್ಟೆ ಹಿಟ್ಟಿಲ್ಲ ಚುಟ್ಟಿ ಮಲ್ಲಿಗೆ ಹೂ ಅಂತ ಹೇಳ್ತಾರಲ್ಲ, ಹಾಗೆ ಅವನು ಹೊರಗಡೆ ಕಾಣ್ಲಿಕ್ಕೆ ಬೇಕಾದ್ರೆ ಚಂದ ಕಂಡಂಗ ಆಗ್ಬೋದು, ಆದ್ರೆ ಒಳಗಡೆ ಸಂತೋಷ ಇರೋದಿಲ್ಲ ಅವನಿಗೆ. ನಾಳಿನ ಹಿಟ್ಟಿನ ಬಗ್ಗೆ ಯೋಚನೆ ಇರುತ್ತೆ. ಒಳಗಡೆ ಚೆನ್ನಾಗಿರ್ಬೇಕು, ಒಳಗಡೆ ಸುಖವಾಗಿರ್ಬೇಕು ಅಂದ್ರೆ ಅಲ್ಲಿ ಅನ್ನಪೂರ್ಣೆ ಸಂತೃಪ್ತವಾಗಿರ್ಬೇಕು, ಸಮೃದ್ಧವಾಗಿರ್ಬೇಕು. ಹಾಗ ಮಾತ್ರ ಆ ಮನೆ ಅಥವಾ ಆ ವಾತಾವರಣ ಖುಷಿಯಾಗಿರುತ್ತೆ. ಒಂದ್ ಹಿಡಿ ಹಿಟ್ಟು ಹೊಟ್ಟೆ ತುಂಬಿಸ್ಕೊಂಡು ಕುತ್ಕೊಂಡ್ರೆ ಊಟ ಮಾಡಿ ಕುತ್ಕೊಂಡು 1 ಗಂಟೆ ಹರಟೆ ಹೊಡೆಯೋಣ ಅಂತ. ಹೊಟ್ಟೆ ತುಂಬಿಸ್ಕೊಂಡು ಹರಟೆ ಹೊಡೆದಾಗ ಅದ್ರ ಮಜವೆ ಬೇರೆ ಇರುತ್ತೆ. ಹೊಟ್ಟೆ ಹಸ್ತ ಹರಟೆ ಹೊಡೆದ್ರೆ ಅದ್ಯಾವ್ದು ಸಹ ನಮ್ಮ ಕಿವಿಗೆ ಬೀಳೋದಿಲ್ಲ, ಅದು ಸುಖನೂ ಕೊಡೋದಿಲ್ಲ. ಹಂಗಾಗಿ ಎಲ್ಲ ಸುಖದ ಹಿಂದೆ ಒಂದ್ ಹಿಡಿ ಹಿಟ್ಟಿದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ. ಅದಷ್ಟೇ ಅಲ್ಲ, ಹಸಿವು ನಮ್ಮನ್ನ ಯಾವ ರೀತಿ ಕಂಗೆಡಿಸುತ್ತೆ ಅಂತ ಹೇಳಕ್ಕೆ ಮತ್ತೊಂದು ತ್ರಿಪದಿಯಲ್ಲಿ ಹೇಳ್ತೇನೆ. ನೇತ್ರಗಳು ಕಾಣಿಸವು, ಶ್ರೋತ್ರಗಳು ಕೇಳಿಸವು, ಗಾತ್ರಗಳು ಎದ್ದು ನಡೆವೆವು, ಕೂಳೊಂದು ರಾತ್ರಿ ತಪ್ಪಿದರೆ ಸರ್ವಜ್ಞ. ರಾತ್ರಿ ಊಟ ಮಾಡದೆ ಮಲಗಿದ್ರೆ ನಾವು ಬೆಳಗ್ಗೆ ಎದ್ದಾಗ ನಮಗೆ ತಲೆಸುತ್ತು ಬರುತ್ತೆ, ಕಣ್ ಕತ್ಲಾಗುತ್ತೆ, ಕಣ್ ಕಾಣಿಸೋದೇ ಇಲ್ಲ, ಹಂಗಾಗುತ್ತೆ. ಹಸಿವಿನ ಪ್ರಭಾವ ಯಾವ ಮಟ್ಟಕ್ಕಿರುತ್ತೆ, ಯಾರು ಕೇಳಿದ್ರೆ ಮರೆದ್ರೆ ಕರೆದ್ರೆ ಏನೋ ಹೊಸ ವಿಷಯ ಹೇಳಿದ್ರೆ ಮನೇಲಿ ಏನೋ ಶ್ಲೋಕ ಹಾಕಿದ್ರೆ ಯಾವುದು ಕೇಳಿಸೋದಿಲ್ಲ. ಅವನಿಗೆ ಕೇಳಿಸ್ತಾ ಇರೋದು ಒಂದೇ ಹೊಟ್ಟೆ ಹಸಿವಿನ ತಾಳ ಮಾತ್ರ ಕೇಳಿಸ್ತಿರುತ್ತೆ, ಹೊಟ್ಟೆ ಹಸಿವಿನ ಧ್ವನಿ ಮಾತ್ರ ಕೇಳಿಸ್ತಿರ್ತದೆ. ಯಾವಾಗ್ಲೂ ಸಹ ಹಸಿವು ಅನ್ನುವಂಥದ್ದು ತುಂಬಾ ನಮ್ಮನ್ನು ಕಾಡ್ತಾ ಇದ್ದಾಗ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂತದ್ದಾಗಿದ್ರು ಸಹ ಆ ದೃಶ್ಯಗಳು ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಯಾಕಂದ್ರೆ ಹೊಟ್ಟೆ ಹಸಿವೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಅದಕ್ಕೆ ಹೋಗ್ತಾ ಇರೋದು. ಈಗ ಒಳ್ಳೆ ಹಾಡುಗಳಿದೆ, ಒಳ್ಳೆ ಸಂಗೀತ ಇದೆ, ಕೇಳೋಣ ಬಾರೋ ಅಂತ ಹೇಳಿದ್ರು ತಡಿಮರೆ ಹೊಟ್ಟೆ ಸಾಯ್ತಾ ಇದ್ದಾನು ಅದ್ಯಾನ್ ಕೇಳ್ತಾನೆ ಅಂತ ಮಾತು ಬರೆದ್ರೆ ಸಹಜವಾಗಿ ಬರುವಂತ ಮಾತುಗಳನ್ನ ನಾವು ಗಮನಿಸಬಹುದು ಅಲ್ಲಿ. ಜೊತೆಗೆ ಇನ್ನೊಂದು ಒಂದು ಆರೋಗ್ಯದ ವಿಚಾರವನ್ನು ಹೇಳ್ತಾರೆ. ರಾತ್ರಿ ಹಸಿದು ಮಲಗಬಾರದು. ಯಾರು ರಾತ್ರಿ ಹಸಿದು ಕೆಲವು ರಾತ್ರಿ ಊಟ ಮಾಡೋದೆ ಹಾಗೆ ಮಲಗ್ತಾರಲ್ಲ, ಅದು ತುಂಬಾ ಸಮಯ ನಮ್ಗೆ ಹೊಟ್ಟೆ ಖಾಲಿ. ಬೆಳಗ್ಗೆ ಎದ್ದಾಗ ಬೇಗ ನಾವು ತಿಂಡಿ ತಿನ್ಬೇಕು ಅಂತ ಆಯುರ್ವೇದದಲ್ಲೂ ಹೇಳ್ತದೆ. ಅದು ತುಂಬಾ ಹೊತ್ತು ಜಠರ ಖಾಲಿ ಇರೋದ್ರಿಂದ ಅಲ್ಲಿ ಬೇರೆ ಬೇರೆ ತರದ ಸಮಸ್ಯೆಗಳ ಸಾಧ್ಯತೆ ಇರುತ್ತೆ. ಅದನ್ನೇ ಇಲ್ಲಿ ತ್ರಿಪದಿನಲ್ಲಿ ಸರ್ವಜ್ಞ ಹೇಳ್ತಾರೆ. ರಾತ್ರಿ ಒಂದ್ ಹೊತ್ತಿನ ಕೂಳು ಬಿಟ್ರೆ ಬೆಳಗ್ಗೆ ಇವೆಲ್ಲವೂ ನಮ್ಗೆ ಬರುತ್ತೆ. ಸೊ ಇದು ಸಹ ನಮ್ಗೆ ಈ ತ್ರಿಪದಿನಲ್ಲಿ ಆರೋಗ್ಯದ ಜೊತೆಗೆ ಅಥವಾ ಆಹಾರ ಸಂಬಂಧಪಟ್ಟಂತೆ ಅನ್ನವೇ ದೈವ, ಅನ್ನಕ್ಕಿಂತ ಅನ್ಯ ದೈವವಿಲ್ಲ ಅನ್ನದ ಮಹತ್ವವನ್ನು ಸಹ ಇದರಲ್ಲಿ ಹೇಳಿದ್ದಾರೆ. ಇದನ್ನ ಕೇಳಿಸಿಕೊಳ್ಳುತ್ತಿರುವ ಎಲ್ಲ ಕೇಳುಗರಿಗೂ ಸಹ ಧನ್ಯವಾದಗಳು.
1: ನಿಮಗೂ ಸಹ ಧನ್ಯವಾದಗಳು ಸರ್. ಸರ್ವಜ್ಞರ ವಚನಗಳಲ್ಲಿ ಅನ್ನದ ಮಹತ್ವದ ಕುರಿತಾದಂತಹ ವಿಚಾರಗಳನ್ನ ಸರ್ವಜ್ಞರು ಆ ಕಾಲದಲ್ಲಿ 16ನೇ ಶತಮಾನದಲ್ಲಿಯೇ ಹೇಳಿರುವಂತಹ ವಿಚಾರಗಳನ್ನ ನಮ್ಮ ಕೇಳುಗರಿಗೆ ಹೇಳಿದಿರಾ. ಹಾಗೆ ಸರ್ವಜ್ಞರ ಆಲೋಚನೆಯೇ ವಿಭಿನ್ನವಾಗಿತ್ತು. ಅವರು 3 ಸಾಲಿನ ತ್ರಿಪದಿಗಳಲ್ಲಿ ಎಷ್ಟೊಂದು ವಿಚಾರಗಳನ್ನ ಅಡಗಿಸಿಟ್ಟಿದ್ರು ಎಂಬುದನ್ನ ದಿನೇಶ್ ಹೊಸನಗರ್ ಅವರು ತಿಳಿಸಿಕೊಟ್ರು. ಅವರಿಗೆ ಮತ್ತೊಮ್ಮೆ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ವಚನಕಾರರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯ್ತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಂಡೇ ಸ್ಪಾಟ್ಲೈಟ್ ಸಂಗೀತ ಪ್ರತಿಭೆಗಳ ಸಂಗಮ, ನಿಮ್ಮ ಮನಸ್ಸಿಗೆ ಸಂಗೀತದ ಸವಿಯ ಅನುಭವ. ಜುಲೈ 5 ಇದೇ ಭಾನುವಾರ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಅತಿಥಿಗಳಾದ ಚಿನ್ಮಯ್ ಮತ್ತೂರು, ಸುನೇತ್ರಾ ಎಂಕೆ, ಕೀರ್ತನಾ ಪ್ರಸನ್ನಲಕ್ಷ್ಮಿ ಹಾಗೂ ಶಿವಕುಮಾರ್ ಅವರೊಂದಿಗೆ ಸಂಗೀತ ಜೀವನಯಾನ, ಸವಿ ನೆನಪುಗಳ ಮತ್ತು ಜನರ ಮೆಚ್ಚಿನ ಹಾಡುಗಳ ಬಗ್ಗೆ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನು ಜನಾರ್ದನ ಪೈರವರು ನಡೆಸಿಕೊಡಲಿದ್ದಾರೆ. ನಿಮ್ಮ ಪ್ರಶ್ನೆ ಮತ್ತು ಅಭಿಪ್ರಾಯಗಳಿಗಾಗಿ 9686096279 ಈ ಸಂಖ್ಯೆಗೆ ಕರೆ ಮಾಡಿ. ಸಂಡೇ ಸ್ಪಾಟ್ಲೈಟ್ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ತಪ್ಪದೆ ಕೇಳಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ, ಕೂಡಿ ಬಾಳೋಣ. ಒಬ್ಬನು ಊಟದಲ್ಲಿ ಸವಿಯಿಲ್ಲ ಸೊಗವಿಲ್ಲ, ಇಬ್ಬರಾಗುವೆನೆಂದನಂತೆ ಬರಬೊಮ್ಮಂ, ಹೆಬ್ಬ ದುಃಖ ನೊಂಟಿತನದೊಳದೇನು ಬದುಕುವೆಯೋ, ತಬ್ಬಿಕೊಳು ವಿಶ್ವವನ್ನು ಮಂಕುತಿಮ್ಮ. ಒಬ್ಬನು ಉಣುವ ಊಟದಲ್ಲಿ ಸವಿಯಿಲ್ಲ ಸೊಗವಿಲ್ಲ, ರುಚಿ ಇಲ್ಲ ಸೊಗಸಿಲ್ಲ, ಒಬ್ಬನೇ ಕುತ್ಕೊಂಡು ಊಟ ಮಾಡಿದ್ರೆ. ಇಬ್ಬರಾಗುವೆನೆಂದನಂತೆ ಪರಬೊಮ್ಮಂ, ಇಬ್ಬರಾಗುವೆನು ಎಂದನಂತೆ, ಎರಡು ಜನ ಆಗಿಬಿಡೋಣ ಅಂತ ಪರಬ್ರಹ್ಮ ಹೇಳ್ತಾನಂತೆ. ಹೆಬ್ಬದುಕ ನೊಂಟಿತನದೊಳದೇನು ಬದುಕುವೆಯೋ, ಹೆಬ್ಬದುಕನು ಹಿರಿದಾದ ಬದುಕನ್ನು, ಇಷ್ಟು ದೊಡ್ಡ ಬದುಕನ್ನ ಒಂಟಿತನದೊಳದೇನು, ಒಂಟಿತನದಲ್ಲಿ ಅದೇನು ಬದುಕ್ತೀಯ, ತಬ್ಬಿಕೊಳ್ಳೋ ವಿಶ್ವವನ್ನು ಮಂಕುತಿಮ್ಮ, ಈ ಇಡೀ ವಿಶ್ವವನ್ನು ತಬ್ಬಿಕೋ, ಒಂಟಿಯಾಗಿ ಬದುಕಬೇಡ ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಒಬ್ಬನು ಊಟದಲ್ಲಿ ಸವಿಯಿಲ್ಲ ಸೊಗವಿಲ್ಲ, ಇಬ್ಬರಾಗುವೆನೆಂದನಂತೆ ಪರಬೊಮ್ಮಂ. ಹೆಬ್ಬದುಕ ನೊಂಟಿತನದೊಳದೇನು ಬದುಕುವೆಯೋ, ತಬ್ಬಿಕೊಳ್ಳೋ ವಿಶ್ವವನು ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಊಟ ನಮಗೆ ಅತ್ಯಗತ್ಯ. ಏಕಾಂಗಿಯಾಗಿ ಒಂಟಿಯಾಗಿ ಕುತ್ಕೊಂಡು ಊಟ ಮಾಡೋದ್ರಲ್ಲಿ ಯಾವುದೇ ಶುಚಿ ರುಚಿ ಸೊಗಸು ಇರೋದಿಲ್ಲ. ಇಬ್ರು ಕೂಡಿ ಉಣ್ಣೋ ಊಟ ಆನಂದ ಕೊಡುತ್ತೆ. ಕೂಡಿ ಉಣ್ಣಿರಿ ಅನ್ನೋದು ಭಗವಂತನ ಆದೇಶ. ನಾವು ಒಂಟಿತನ ನೀಗಿ ಲೋಕದಲ್ಲಿ ಕೂಡಿ ಬಾಳೋಣ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಹೌದಲ್ವಾ, ನಮ್ಮ ಪರಂಪರೆಯಲ್ಲಿ ಬಂದ ದರ್ಶನ ಶಾಸ್ತ್ರಗಳ ಹಾಗೆ ಎಲ್ಲದಕ್ಕೂ ಪ್ರಧಾನವಾದದ್ದು ಮೂಲವಾದದ್ದು ಬ್ರಹ್ಮಸತ್ವ. ಅದು ಒಂದೇ ಆಗಿತ್ತು. ಅದನ್ನು ಕಥೆ ರೂಪದಲ್ಲಿ ಕಗ್ಗ ಹೇಳ್ತಾ ಇದೆ. ಬ್ರಹ್ಮ ಒಬ್ಬನೇ ಇದ್ದ. ಎಷ್ಟು ದಿವಸ ಎಷ್ಟು ವರ್ಷ ಒಬ್ಬನೇ ಇರೋದಕ್ಕಾಗತ್ತೆ? ಅವನಿಗೂ ಬೇಜಾರಾಗಿರಬೇಕು. ಆಗ ಆ ಬೇಸರ ಕಳೆಯೋದಕ್ಕೆ ಇನ್ನೊಂದನ್ನು ಸೃಷ್ಟಿ ಮಾಡಿದ. ಅದೇ ಮಾಯೆ. ಆ ಮಾಯೆಯಿಂದ ಪ್ರಪಂಚನ ನಿರ್ಮಿಸಿದ. ಅಲ್ಲಿ ಸೃಷ್ಟಿಯಾದ ಎಲ್ಲ ವಸ್ತುಗಳಲ್ಲಿ ಜೀವಿಗಳಲ್ಲಿ ತಾನೇ ನೆಲೆಸಿ ಬಹುವಾಗಿ ಲೀಲೆನ ನಡೆಸ್ತಾನೆ. ಅಂದರೆ ಬ್ರಹ್ಮನಿಗೂ ಒಬ್ಬನೇ ಇರೋದು ಕಷ್ಟ ಅಂತಾಯ್ತಲ್ವಾ? ಅವನಿಗೆ ಹಾಗನ್ಸಿರ್ಬೇಕಾದ್ರೆ ಸಾಮಾನ್ಯ ಮನುಷ್ಯರ ಸ್ಥಿತಿ ಹೇಗೆ? ಮನುಷ್ಯರಂತೂ ಸಮಾಜದಲ್ಲೇ ಬದುಕೋರು. ಮಾನವರಿಗೆ ಅತ್ಯಂತ ಕ್ರೂರವಾದ ಶಿಕ್ಷೆ ಅಂದರೆ ಏನು ಹೇಳಿ? ಅವರನ್ನು ಯಾರ ಸಂಪರ್ಕಕ್ಕೂ ಬರದೆ ಏಕಾಂತದಲ್ಲಿಡೋದು. ಯಾರನ್ನು ಕಾಣದೆ, ಯಾರ ಜೊತೆನೂ ಮಾತನಾಡದೆ ಒಂದಷ್ಟು ದಿನಗಳವರೆಗೆ ಇದ್ದು ಬಿಟ್ಟರೆ ಬುದ್ಧಿ ಕೆಲಸ ಮಾಡೋದಿಲ್ಲ, ಮಾನಸಿಕ ಸ್ಥಿಮಿತತೆ ತಪ್ಪತ್ತೆ. ನಮ್ಮ ಮನುಷ್ಯ ಬದುಕು ತುಂಬ ಅಪೂರ್ವವಾದದ್ದು, ಬಹಳ ಉತ್ತಮವಾದದ್ದು. ಈ ಬದುಕಿನ ಮೂಲಕನೇ ಬಹು ದೊಡ್ಡ ಸಾಧನೆಗಳಾಗೋದು. ಇದೊಂದು ಹಿರಿದಾದ ಬದುಕು. ಇಂಥ ಜೀವನದಲ್ಲಿ ಏಕಾಂಗಿಯಾಗಿ ನಾವು ಏನೂ ಮಾಡೋದಿಕ್ಕಾಗೋದಿಲ್ಲ. ಆದರೆ ಜನಸಂಪರ್ಕದಲ್ಲಿದ್ದರೆ, ಸಹಕಾರದ ಜೊತೆ ಯಾವ ಅದ್ಭುತ ಬೇಕಾದರೂ ಮಾಡಬಹುದು. ಒಬ್ಬ ಮನುಷ್ಯ 100 ಕಿಲೋ ಭಾರದ ಕಲ್ಲು ಹೊತ್ಕೊಂಡು ಬೆಟ್ಟನೇ ಇರೋದಿಕ್ಕಾಗೋದಿಲ್ಲ. ಆದರೆ ಒಂದು ಹಿರಿದಾದ ಗುರಿನ ಇಟ್ಕೊಂಡು ಜನರ ತಂಡ ಮರುಭೂಮಿಯಲ್ಲೇ ಬೃಹತ್ ಪಿರಾಮಿಡ್ಗಳನ್ನು, ಗುಡ್ಡಗಾಡು ಪ್ರದೇಶದಲ್ಲಿ ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ಗೋಡೆನ ಕಟ್ಟೋದ್ರಲ್ಲಿ ಸಫಲರಾಗ್ಬಿಡತ್ತೆ. ಈ ಪ್ರಪಂಚದ ಜನರ ಜೊತೆ ಹೊಂದ್ಕೊಳ್ತಾ, ನಗ್ತಾ, ಸಾಂತ್ವನ ಹೇಳ್ತಾ ಮಿಳಿತವಾದರೆ ಬದುಕು ಸುಂದರ ಸಫಲ. ಹೌದು ತಾನೆ, ಒಬ್ಬಂಟಿಯಾಗಿ ನಾವು ಈ ಜಗತ್ತಲ್ಲಿ ಬದುಕೋದಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸಂಪೂರ್ಣ ದೈವಿ ಸಂಪರ್ಕನ ಇಟ್ಕೊಂಡ ಕಾಲಕ್ಕೆ ಒಂದಷ್ಟು ಋಷಿ ಮುನಿಗಳಿಗೆ ಸಾಧ್ಯವಾಗಿರಬಹುದು ಅಂತ ಅನಿಸುತ್ತೆ. ಆದರೆ ಮನುಷ್ಯ ಸಂಘಜೀವಿ ಆಗಿರೋದ್ರಿಂದ ಅವನಿಗೆ ಜಗತ್ತಲ್ಲೇ ಹೆಚ್ಚು ಆಕರ್ಷಣೆ ಮತ್ತು ಸೆಳೆತ. ಈ ಆಕರ್ಷಣೆಯ ಬಳ್ಳಿಗಳಿಂದಲೇ ಇವನ ಸಂಪರ್ಕ ಈ ಜಗತ್ತಿನ ಜೊತೆ ಉಂಟಾಗತ್ತೆ. ನಮ್ಮ ನಮ್ಮ ಬದುಕಲ್ಲೂ ನಾವು ಒಬ್ಬರೇ ಕುತ್ಕೊಂಡು ಊಟ ಮಾಡೋದಿಕ್ಕೆ ಸಾಧ್ಯನಾ? ಅದು ತೀರಾ ಅಸಹನೀಯ. ಹಾಗಾಗಿ ತೈತ್ತರೇಯದಲ್ಲಿ ಅನ್ನಂ ಬಹು ಕುರ್ವೀತ ಅಂತ ಹೇಳ್ತಾರೆ. ಅರ್ಥಾತ್ ಅನ್ನನ ಅಂದರೆ ಆಹಾರನ ಹೆಚ್ಚಾಗಿ ಮಾಡು. ಯಾಕಂದರೆ ಯಾವ ಸಮಯದಲ್ಲಿ ಯಾರು ನಿಮ್ಮನೆ ಬರ್ತಾರೋ ಗೊತ್ತಿಲ್ಲ. ಬಂದವರಿಗೆ ತಸ್ಮಾತೇಯಾಕ ಯಾಚ ವಿಧಾಯ ಬಹ್ವನ್ನಂ ಪ್ರಾಪ್ನುಯಾತಂತ ಹೇಳುತ್ತೆ ಅದರಲ್ಲಿ. ಹಾಗಂದರೆ ಬಂದವ್ರಿಗೆ ಹೇಗಾದರೂ ಮಾಡಿ ಅನ್ನನ ಕೊಡಬೇಕು ಅನ್ನೋ ಹಾಗೆ ಊಟನ ಬಡಿಸು ಅಂತ ಹೇಳುತ್ತೆ. ಇದು ಬರೀ ಅನ್ನಕ್ಕೆ ಮಾತ್ರ ಅನ್ವಯ ಆಗಿರೋದಲ್ಲ, ಯಾವುದು ಸಹ ಇದರಿಂದ ಹೊರತಾಗಿಲ್ಲ ಅಂತ ಕೂಡ ಹೇಳಬಹುದು. ಪರರಿಂದ ಪಡಿಬೇಕು, ಪರರಿಗೆ ಕೊಡಬೇಕು, ಪರಸ್ಪರ ಹೊಂದಾಣಿಕೆಯಲ್ಲೇ ಜೀವಿಸಬೇಕು ಅನ್ನೋದೇ ಮೂಲ ಉದ್ದೇಶ. ಇದೇ ಅರ್ಥದಲ್ಲೇ ಗುಂಡಪ್ಪನವರು ತಬ್ಬಿಕೊಳ್ಳೋ ವಿಶ್ವವನ್ನು ಅಂತ ಈ ಕಗ್ಗದಲ್ಲಿ ಹೇಳ್ತಾ ಇರೋದು. ಇದೊಂದು ಹಿರಿದಾದ ಬದುಕು. ಭಗವಂತ ನಮಗೆ ನೀಡಿದ ಸುಂದರ ಅವಕಾಶ. ಅದನ್ನು ಒಂಟಿಯಾಗಿ ಕಳೆಯದೆ ಇಡೀ ವಿಶ್ವವನ್ನು ಕೈ ಚಾಚಿ ಮನ ತೆರೆದು ಅಪ್ಕೊಳ್ಬೇಕು. ಆಗ ನಾವು ವಿಶ್ವ ಜೀವನದ ಜೀವಾಂತ ರಂಗದಲ್ಲಿ ಇಳಿದು ಸಂಭ್ರಮಿಸ್ತೇವೆ. ಏಕಾಂತದಲ್ಲಿ ಕಳೆದು ಕೊಳತು ಹೋಗೋದಿಲ್ಲ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
2: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
7: ಪೊನ್ನಜ್ಜಿ, ವಿಶ್ವಾಮಿತ್ರ ಮತ್ತೆ ವಶಿಷ್ಠರು ಇವರಿಬ್ಬರಿಗೂ ಸದಾ ಕಾಲ ಏನಾದ್ರೂ ಒಂದು ಪೈಪೋಟಿ ಇರ್ತಾ ಇತ್ತು ಅಲ್ವಾ?
8: ಪೈಪೋಟಿ ವಿಶ್ವಾಮಿತ್ರರಿಗೆ ಮಾತ್ರ ಇತ್ತು ಅಲ್ವಾ ಪೊನ್ನಜ್ಜಿ?
9: ವಶಿಷ್ಠ ಮಾತ್ರ ತಮ್ಮಷ್ಟೇ ತಾವು ಇದ್ರು ಅಂತ ನಾ ಕೇಳಿದ್ದೆ.
10: ಹೌದು ಮಕ್ಕಳೇ, ನೀವು ಹೇಳಿದ್ದು ಸರಿಯಾಗೇ ಇದೆ. ವಶಿಷ್ಠರು ಯಾವತ್ತೂ ವಿಶ್ವಾಮಿತ್ರರ ಜೊತೆ ಯಾವ ಸ್ಪರ್ಧೆಗೂ ಇಳಿತಾ ಇರಲಿಲ್ಲ. ಶಾಂತರಾಗಿದ್ದು ವಿಶ್ವಾಮಿತ್ರರ ಪೈಪೋಟಿಗೆ ಉತ್ತರ ಕೊಡ್ತಾ ಇದ್ರು. ಇದು ವಿಶ್ವಾಮಿತ್ರರನ್ನ ಇನ್ನಷ್ಟು ಕೆರಳಿಸ್ತಾ ಇತ್ತು.
11: ಹಾಗಾದ್ರೆ ಇವತ್ತು ಅವರಿಬ್ರು ಕತೆ ಹೇಳು.
10: ಹ್ಞೂ ಆಯ್ತು. ಇವರಿಬ್ಬರ ಜಗಳದಲ್ಲಿ ಸರಸ್ವತಿ ನದಿ

0: ಪಶ್ಚಿಮ ದಡದಲ್ಲಿ ವಿಶ್ವಾಮಿತ್ರರ ಆಶ್ರಮ ಇತ್ತು. ಶಾಂತ ಸ್ವಭಾವದ ವಶಿಷ್ಠರು ತಮ್ಮಷ್ಟಕ್ಕೆ ತಾವೇ ತಪೋನಿರತರಾಗಿ ಲೋಕ ಕಲ್ಯಾಣದಲ್ಲಿ ತೊಡ್ಕೊಂಡು ಬಹಳ ಸಾತ್ವಿಕತೆಯಿಂದ ಜೀವನವನ್ನು ಸಾಗಿಸ್ತಾ ಇದ್ರು. ಆದರೆ ಸದಾಕಾಲ ವಿಶ್ವಾಮಿತ್ರರ ಒಂದು ಕಣ್ಣು ವಶಿಷ್ಠರ ಮೇಲೇ ಇರ್ತಿತ್ತು. ಒಂದ್ಸಲ ವಶಿಷ್ಠರು ಕಠೋರವಾದ ತಪಸ್ಸೊಂದನ್ನು ಜನರ ಹಿತಕ್ಕಾಗಿ ಕೈಗೊಳ್ತಾರೆ. ಇದು ಗೊತ್ತಾದಾಗ ವಿಶ್ವಾಮಿತ್ರರು ತಾವೂ ಕೂಡ ಕಠಿಣ ತಪಸ್ಸೊಂದನ್ನು ಕೈಗೊಳ್ತಾರೆ. ಹಠದಿಂದ ಮಾಡಿದ ವಿಶ್ವಾಮಿತ್ರರ ತಪಸ್ಸು ವಶಿಷ್ಠರಿಗಿಂತ ಹೆಚ್ಚು ನಿಯಮಬದ್ಧವಾಗಿ ಕಠಿಣವಾಗಿತ್ತು. ವಶಿಷ್ಠರಿಗಿಂತ ತನ್ನ ತಪಸ್ಸೇ ಉಗ್ರವಾಗಿದೆ ಅಂತ ಅವರು ಬಿತ್ತಾರೆ. ಆದರೆ ವಶಿಷ್ಠರ ಮುಖದಲ್ಲಿದ್ದ ದಿವ್ಯವಾದ ಬ್ರಹ್ಮ ತೇಜಸ್ಸನ್ನು ನೋಡಿದಾಗ ವಿಶ್ವಾಮಿತ್ರರಿಗೆ ಅಚ್ಚರಿಯ ಜೊತೆಗೆ ಅಸೂಯೆ ಉಂಟಾಗುತ್ತೆ. ತಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಎಲ್ಲ ವಿಧದಲ್ಲೂ ಅವರೇ ಒಂದು ಹೆಜ್ಜೆ ಮುಂದಿದಾರಲ್ಲ ಅನ್ನೋ ಅಸಹನೆ ಅವರಿಗೆ ಉಂಟಾಗುತ್ತೆ. ಇದರಿಂದ ಕುಪಿತರಾದ ವಿಶ್ವಾಮಿತ್ರರು ತನಗೆ ಸದಾಕಾಲ ಸ್ಪರ್ಧೆಯನ್ನು ನೀಡಿ ಸೋಲಿಸಿ ತನ್ನ ಶಾಂತಿಗೆ ಭಂಗ ತರುವ ಈ ವಶಿಷ್ಠರನ್ನು ಸಂಹಾರ ಮಾಡಿಬಿಡಬೇಕು ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡ್ತಾರೆ. ಮನಸ್ಸಿಗೆ ಈ ವಿಚಾರ ಬಂದಿದ್ದೇ ತಡ. ವಶಿಷ್ಠರನ್ನು ಹೇಗೆ ಸಂಹಾರ ಮಾಡಬೇಕು ಅಂತ ಅವರು ಯೋಚಿಸೋಕೆ ಶುರು ಮಾಡಿದರು. ಆಗ ಅವರಿಗೆ ನೆನಪಾಗಿದ್ದು ಸರಸ್ವತಿ ನದಿ. ಸರಸ್ವತಿ ತಪೋನಿರತರಾದ ವಶಿಷ್ಠರನ್ನು ತನ್ನ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಪಶ್ಚಿಮ ದಿಕ್ಕಿನಲ್ಲಿರುವಂಥ ತನ್ನ ಆಶ್ರಮಕ್ಕೆ ತರುವ ಹಾಗಾದರೆ ನಾನು ನನ್ನ ಆಯುಧದಿಂದ ಅವರನ್ನು ಸಂಹಾರ ಮಾಡಿ ಬಿಡ್ಬೋದು. ತಾನೇ ಶ್ರೇಷ್ಠ ಬ್ರಹ್ಮರ್ಷಿ ಅಂತ ಮೆರಿತ ಪ್ರತಿ ಕ್ಷಣನು ನನಗೆ ದುಃಖವನ್ನು ಕೊಡುವಂತಹ ಈ ಋಷಿಗೆ ತಕ್ಕ ಶಾಸ್ತಿ ಆದ ಹಾಗಾಗುತ್ತೆ. ಆ ಅಹಂಕಾರಿಯನ್ನು ಕೊಂದರೆ ನನಗೆ ನೆಮ್ಮದಿ ಸಿಗುತ್ತೆ ಅಂತ ಅವರು ಯೋಚನೆ ಮಾಡ್ತಾರೆ. ಕೂಡಲೇ ಪಾವನೆ ಸರಸ್ವತಿಯನ್ನು ಮನದಲ್ಲಿ ನೆನೀತಾರೆ. ಸರಸ್ವತಿಗೆ ವಿಶ್ವಾಮಿತ್ರರ ಈ ಕೆಡುಕು ವಿಚಾರ ತಿಳಿದುಬಿಡುತ್ತೆ. ಅವಳು ಗಡಗಡ ಅಂತ ನಡುಗ್ತಾ ಕೈ ಮುಗಿದು ವಿಶ್ವಾಮಿತ್ರರ ಎದುರು ನಿಲ್ತಾಳೆ. ಮುನಿವರ್ಯ, ನನ್ನಿಂದ ಯಾವ ಕೆಲಸ ಆಗಬೇಕಾಗಿದೆ ಹೇಳಿ ಅಂತ ಭಯದಿಂದ ಕೇಳ್ತಾಳೆ. ವಿಶ್ವಾಮಿತ್ರರು ಮಾತ್ರ ಯಾವ ಅಳುಕೂ ಇಲ್ಲದೆ ಆ ಅಹಂಕಾರಿ ವಶಿಷ್ಠರನ್ನು ನಿನ್ನ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಇಲ್ಲಿಗೆ ಬಾ, ನಾನಿಂದು ಅವರನ್ನು ಸಂಹಾರ ಮಾಡಬೇಕಿದೆ ಅಂತ ಗುಡುಕ್ತಾರೆ. ಸರಸ್ವತಿಗೆ ಅವರು ಇದೇ ಮಾತನ್ನು ಹೇಳ್ತಾರೆ ಅಂತ ಗೊತ್ತಿತ್ತು. ಆದರೂ ಅವರ ಬಾಯಿಯಿಂದ ಆ ಮಾತನ್ನು ಕೇಳಿದಾಗ ಬಿರುಗಾಳಿಗೆ ಸಿಕ್ಕಿದ ತರಗಲೆಯ ಹಾಗೆ ಅವಳು ಥರಥರ ಗುಟ್ಟುಬಿಡ್ತಾಳೆ. ಇದು ನನ್ನಿಂದಾಗದ ಕೆಲಸ ಅಂತ ಹೇಳೋಕ್ಕೆ ಅವಳ ಮನಸ್ಸು ಬಯಸಿದರೂ ಕೂಡ ಬಾಯಿಂದ ಮಾತು ಹೊರಡೋದೇ ಇಲ್ಲ. ತನ್ನ ಮಾತಿಗೆ ಇವಳ ವಿರೋಧ ಇದೆ ಅಂತ ತಿಳ್ಕೊಂಡಂತಹ ವಿಶ್ವಾಮಿತ್ರ, ನಾನು ಹೇಳಿದ ವಿಷಯದ ಒಳಿತು ಕೆಡುಕಿನ ಚರ್ಚೆ ಇಲ್ಲಿ ನಡೆಯಬೇಕಾಗಿಲ್ಲ. ನೀನೀಗ ನಾನು ಹೇಳಿದಂತೆ ವಶಿಷ್ಠರನ್ನು ನಿನ್ನ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಬರಬೇಕು ಅಷ್ಟೇ ಅಂತ ಕಡ್ಡಿ ಮುರಿದ ಹಾಗೆ ಆಜ್ಞೆ ಮಾಡ್ತಾರೆ.
1: ಅವರು ಬ್ರಹ್ಮರ್ಷಿ ಅಲ್ವಾ?
2: ಬ್ರಹ್ಮರ್ಷಿ ಅಂತೀರ? ಅವರಿಗಿಂತ ಕೆಟ್ಟ ಯೋಚನೆ ಬರುತ್ತಾ?
0: ಏನು ಉತ್ತರ ಕೊಡೋಣ ಇದಕ್ಕೆ? ನೋಡಿ ಮಕ್ಕಳೇ, ಅವರು ಈ ಬ್ರಹ್ಮರ್ಷಿ ಪಟ್ಟವನ್ನು ತಮ್ಮ ಉಗ್ರ ತಪಸ್ಸು ಕಠಿಣ ನಿಯಮಗಳಿಂದ ಪಡ್ಕೊಂಡ್ರು. ಇಂತಹ ವೃತಾಚರಣೆಗಳಿಂದ ಅಗಾಧ ಶಕ್ತಿ ಸಂಚಿತವಾಗುತ್ತೆ. ಅದಕ್ಕೂ ಅವರ ಸ್ವಭಾವಕ್ಕೂ ಸಂಬಂಧ ಇರೋದಿಲ್ಲ. ಹುಟ್ಟುಗುಣ ಸುಟ್ಟರೂ ಬಿಡೋದಿಲ್ವಂತೆ. ಸ್ವಾರ್ಥಿಗಳಾಗಿ ಸದಾ ಮೇಲುಗೈಯನ್ನು ಸಾಧಿಸುವ ಇವರ ಗುಣ ಅವರನ್ನು ವಶಿಷ್ಠರ ಮಟ್ಟಕ್ಕೆ ಯಾವತ್ತೂ ಏರಿಸೋಕ್ಕೆ ಆಗಲಿಲ್ಲ. ತಪಶಕ್ತಿ ಜೊತೆಗೆ ವಿಶ್ವ ಕಲ್ಯಾಣದ ಇಚ್ಛೆ ವಶಿಷ್ಠರಲ್ಲಿ ಇದ್ದಿದ್ದರಿಂದ ವಿಶ್ವಾಮಿತ್ರರಿಗೆ ಅವರನ್ನು ಯಾವತ್ತೂ ಸೋಲಿಸೋಕ್ಕೆ ಆಗಲಿಲ್ಲ. ಅದೆಲ್ಲ ಇರಲಿ, ಈಗ ಕತೆ ಕೇಳಿ. ವಶಿಷ್ಠರು ನ್ಯಾಯವಂತರು, ಜಗತ್ತಿನ ಎಲ್ಲ ಜೀವಿಗಳ ಒಳಿತನ್ನು ಬಯಸುವವರು, ಬ್ರಹ್ಮ ತೇಜಸ್ಸುಳ್ಳವರು ಅನ್ನೋದು ಸರಸ್ವತಿಗೆ ತಿಳಿದಿತ್ತು. ವಿಶ್ವಾಮಿತ್ರರು ತಮ್ಮ ಪಾಪ ಕಾರ್ಯದಲ್ಲಿ ನನ್ನನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ಅವಳಿಗನ್ನಿಸ್ತು. ಬಹಳ ಕಾಲ ಯೋಚನೆ ಮಾಡಿ ಅವಳು ವಿಷಯವನ್ನು ವಶಿಷ್ಠರಿಗೆ ತಿಳಿಸಿಬಿಡೋದೇ ಒಳ್ಳೆಯದು ಅಂತ ಅನ್ನೋ ತೀರ್ಮಾನಕ್ಕೆ ಬರ್ತಾಳೆ. ಅವಳು ವಶಿಷ್ಠರ ಹತ್ರ ಹೋಗಿ, ವಿಶ್ವಾಮಿತ್ರ ಹೇಳಿದ್ದನ್ನ

0: ಎಲ್ಲ ತಿಳಿಸ್ತಾಳೆ. ಅವಳ ಸ್ಥಿತಿ ಅನ್ನೋದು ಅಡಕತ್ತರಿಯಲ್ಲಿ ಸಿಕ್ಕ ಅಡಿಕೆ ಹಾಗಾಗಿತ್ತು. ಈ ಕೆಲಸ ಮಾಡಿದರೆ ವಶಿಷ್ಠರು ತನಗೆ ಶಾಪ ಕೊಟ್ಟರು, ಮಾಡದಿದ್ರೆ ವಿಶ್ವಾಮಿತ್ರರು ಶಪಿಸಿಬಿಟ್ಟರು ಅನ್ನೋ ತುಮುಲದ ನಡುವೆ ಅವಳು ಭಯಭೀತಳಾಗಿ ಕಂಪಿಸ್ತಾ ವಿಷಯವನ್ನು ವಶಿಷ್ಠರಿಗೆ ತಿಳಿಸ್ತಾಳೆ. ಚಿಂತಾಕ್ರಾಂತಳಾದ ಸರಸ್ವತಿಯನ್ನು ನೋಡಿ, ಸುರಶ್ರೇಷ್ಠ ಸರಸ್ವತಿಯೇ, ನೀನು ಚಿಂತೆ ಮಾಡಬೇಡ, ವಿಶ್ವಾಮಿತ್ರರು ಹೇಳಿದ ಹಾಗೆ ಮಾಡು, ನನ್ನನ್ನು ಪ್ರವಾಹದಲ್ಲಿ ಅವರಿರೋ ಕಡೆ ತೇಲಿಸ್ಕೊಂಡು ಹೋಗು. ನೀನು ಹಾಗೆ ಮಾಡದೇ ಇದ್ದರೆ ವಿನಾಕಾರಣವಾಗಿ ಅವರ ಕೋಪಕ್ಕೆ ಗುರಿಯಾಗಿ ಶಾಪಗ್ರಸ್ತಳಾಗ್ತೀಯ, ನನ್ನ ಚಿಂತೆ ನಿನಗೆ ಬೇಡ ಅಂತ ಅವಳನ್ನು ಸಂತೈಸ್ತಾರೆ. ವಶಿಷ್ಠರ ಈ ಒಳ್ಳೆಯ ಗುಣ ನೋಡಿ ಸರಸ್ವತಿಯ ಹೃದಯ ತುಂಬಿ ಬರುತ್ತೆ. ಇಂಥವರಿಗೆ ಕೇಡನ್ನು ಹೇಗೆ ಬಗಿಲಿ ಅಂತ ಅವಳು ಚಿಂತೆ ಮಾಡ್ತಾಳೆ. ನನ್ನ ವಿಷಯದಲ್ಲಿ ಇಷ್ಟು ಉದಾರವಾಗಿರುವ ವಶಿಷ್ಠರಿಗೆ ನನ್ನಿಂದ ಹಾನಿಯಾಗಬಾರ್ದು, ಜೊತೆಗೆ ವಿಶ್ವಾಮಿತ್ರರ ಮಾತನ್ನು ನಡೆಸಿದ ಹಾಗೆ ಕೂಡ ಆಗಬೇಕು. ಬೀಸೋ ದೊಣ್ಣೆಯನ್ನು ತಪ್ಪಿಸಿಕೊಳ್ಳುವಂತಹ ಉಪಾಯ ಯಾವುದಾದ್ರೂ ಇದೆಯೇ ಅಂತ ಅವಳು ಯೋಚನೆ ಮಾಡ್ತಾಳೆ. ಅವಳು ನೋಡಿದಾಗ ವಿಶ್ವಾಮಿತ್ರರು ಆ ಹೊತ್ತಿನಲ್ಲಿ ಹೋಮವೊಂದರಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಅವರು ಹೋಮ ಮಾಡ್ತಾ ಇರಬೇಕಾದ್ರೆ ಅದನ್ನು ಅರ್ಧಕ್ಕೆ ಬಿಟ್ಟು ವಶಿಷ್ಠರನ್ನು ಕೊಲ್ಲೋಕೆ ಆಗ್ತಾ ಇರಲಿಲ್ಲ. ಆ ಸಮಯದಲ್ಲೇ ನಾನು ಪ್ರವಾಹ ರೂಪದಲ್ಲಿ ವಶಿಷ್ಠರನ್ನು ಕೊಚ್ಕೊಂಡು ಬಂದರೆ ಅವರು ಬದುಕಿ ಉಳಿತಾರೆ, ಮತ್ತು ವಿಶ್ವಾಮಿತ್ರರ ಮಾತನ್ನು ನಡೆಸಿದ ಹಾಗೆ ಕೂಡ ಆಗುತ್ತೆ ಅಂತ ಅವಳು ಲೆಕ್ಕ ಹಾಕ್ತಾಳೆ. ಸರಸ್ವತಿ ತಡ ಮಾಡದೆ ದೊಡ್ಡ ಅಲೆಯಾಗಿ ರವಸದಿಂದ ವಶಿಷ್ಠರನ್ನು ಕೊಚ್ಚಿ ಪೂರ್ವದಿಂದ ಪಶ್ಚಿಮ ತೀರಕ್ಕೆ ಸಾಕ್ತಾಳೆ. ಪ್ರವಾಹದ ಅಬ್ಬರದಲ್ಲಿ ವಶಿಷ್ಠರು ಇದ್ದರೂ ಕೂಡ ಅವರಿಗೆ ಒಂದು ಚೂರೂ ತೊಂದರೆ ಆಗೋಲ್ಲ. ಅವರು ನಿರಂತರವಾಗಿ ಸರಸ್ವತಿಯ ಸ್ತೋತ್ರವನ್ನು ಜಪ ಮಾಡ್ತಾ ಅವಳನ್ನು ನಾನಾ ವಿಧದಲ್ಲಿ ಬಣ್ಣಿಸ್ತಾ ಜಗತ್ತಿನ ಏಳಿಗೆಗೆ ಕಾರಣಕರ್ತಳು ಇವಳು ಅಂತ ಸ್ತುತಿಸೋಕೆ ಶುರು ಮಾಡ್ತಾರೆ. ಮಂತ್ರಮುಗ್ಧಳಾದ ಸರಸ್ವತಿ ಸ್ತೋತ್ರವನ್ನು ಆಲಿಸ್ತಾ ವಶಿಷ್ಠರನ್ನು ಹೊತ್ಕೊಂಡು ವಿಶ್ವಾಮಿತ್ರರ ಆಶ್ರಮದ ಹತ್ರ ಬಹಳ ವೇಗವಾಗಿ ಹರಿದು ಬರ್ತಾಳೆ. ವಿಶ್ವಾಮಿತ್ರರ ಆಶ್ರಮದ ಸಮೀಪ ಬರ್ತಾ ಇದ್ದ ಹಾಗೆ ಸರಸ್ವತಿ ವಶಿಷ್ಠರು ಉಪಸ್ಥಿತರಾಗಿದ್ದಾರೆ ಅಂತ ಹಲವು ಬಾರಿ ಕೂಗಿ ಕೂಗಿ ವಿಶ್ವಾಮಿತ್ರರಿಗೆ ತಿಳಿಸ್ತಾಳೆ. ಆಗಷ್ಟೇ ಹೋಮ ಮುಗಿಸಿದ ವಿಶ್ವಾಮಿತ್ರರು ವಶಿಷ್ಠರನ್ನು ಕಡಿಯೋಕೆ ಕತ್ತಿಗಾಗಿ ಹುಡುಕಾಟ ನಡೆಸ್ತಾರೆ. ಇದನ್ನೇ ಸರಸ್ವತಿ ಬಯಸಿದ್ಲು ಕೂಡ. ಅವರು ಕತ್ತಿಯನ್ನು ಹುಡುಕಿ ತರೋದ್ರೊಳಗೆ ಪ್ರವಾಹ ನಿಲ್ಲಲ್ಲ ಅನ್ನೋದು ಅವಳಿಗೆ ಗೊತ್ತಿತ್ತು. ನೀರು ಬಂದ ವೇಗದಲ್ಲೇ ಮುಂದೆ ಸಾಗ್ತಿತ್ತು. ಸರಸ್ವತಿ ವಿಶ್ವಾಮಿತ್ರರು ಕ್ಷುದ್ರರಾಗಿರೋದನ್ನು ಆಗ ನೋಡ್ತಾಳೆ.
1: ಪಾಪ ಈ ಸರಸ್ವತಿ,
2: ಈಗೇನು ಮಾಡ್ತಾಳೆ ಸರಸ್ವತಿ?
0: ಪ್ರವಾಹದ ವೇಗವನ್ನು ಕಡಿಮೆ ಮಾಡಿದರೆ ವಶಿಷ್ಠರನ್ನು ವಿಶ್ವಾಮಿತ್ರರು ಕಡಿದು ಹಾಕದೆ ಬಿಡೋಲ್ಲ. ಬ್ರಹ್ಮಹತ್ಯಾ ಪಾಪದಲ್ಲಿ ತಾನು ಭಾಗಿಯಾಗಬೇಕಾಗತ್ತೆ ಅಂತ ಅವಳು ಭಯಪಟ್ಟು ಬಹಳ ವೇಗದಿಂದ ವಶಿಷ್ಠರನ್ನು ಬಹಳ ದೂರಕ್ಕೆ ಸೆಳ್ಕೊಂಡು ಹೋಗ್ತಾಳೆ. ತಾನು ಇಬ್ಬರ ಮಾತನ್ನೂ ನಡೆಸಿದ್ದೀನಿ ಅಂತ ಅವಳು ಸಮಾಧಾನ ಪಟ್ಕೋತಾಳೆ. ಸರಸ್ವತಿ ವಶಿಷ್ಠರನ್ನು ಪ್ರವಾಹದ ಮೂಲಕವೇ ಅವರಿದ್ದ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಪುನಃ ಮುನಿನಂತೆ ಹರಿಯೋಕೆ ಶುರು ಮಾಡ್ತಾಳೆ. ಆದರೆ ವಿಶ್ವಾಮಿತ್ರರು ಮಾತ್ರ ವಶಿಷ್ಠರನ್ನು ಕೊಲ್ಲುವ ಅವಕಾಶವನ್ನು ಕಳ್ಕೊಂಡು ಬಿಟ್ಟಿದ್ರು. ನೋಡ್ತಾ ಇದ್ದ ಹಾಗೆ ಬಹಳ ದೂರ ಸಾಗಿದ ವಶಿಷ್ಠರನ್ನು ನೋಡಿ ವಿಶ್ವಾಮಿತ್ರರು ಅಸಹಾಯಕರಾಗಿ ಕೋಪದಿಂದ ಕುದ್ದು ಹೋಗ್ತಾರೆ. ಈಗ ಅವರ ಕೋಪ ಪಾವನಿಯಾದ ಸರಸ್ವತಿಯ ಮೇಲೆ ತಿರುಗುತ್ತೆ. ಅವರು, ಪಾವನಿ ಸರಸ್ವತಿಯೇ, ನೀನು ನನ್ನನ್ನು ವಂಚಿಸಿಬಿಟ್ಟಿರುವೆ, ಅದರ ಫಲವನ್ನು ನೀನು ಅನುಭವಿಸಲೇಬೇಕು. ನೀನು ರಕ್ತ ವಾಹಿನಿಯಾಗು, ನಿನ್ನ ಶುದ್ಧವಾದ ನೀರು ರಕ್ತವಾಗಲಿ, ನಿನ್ನ ಈ ತೀರ್ಥವು ರಾಕ್ಷಸ ಗಣಕ್ಕೆ ಅತ್ಯಂತ ಪ್ರಿಯವಾಗಲಿ ಅಂತ ಶಾಪವನ್ನು ಕೊಟ್ಟೇ ಬಿಟ್ಟರು. ಕೊನೆಗೂ ಸರಸ್ವತಿ ಶಾಪಗ್ರಸ್ತಳಾಗ್ತಾಳೆ. ಅದರ ಫಲಸ್ವರೂಪವಾಗಿ ಅವಳು ಆ ಸ್ಥಳದಲ್ಲಿ ಒಂದು ಸಂವತ್ಸರ ಕಾಲ ರಕ್ತ ಮಿಶ್ರಿತ ನೀರಿನ ಜೊತೆಗೆ ಹರಿತಾಳೆ. ಆ ಕ್ಷೇತ್ರ ಅವತ್ತಿನಿಂದ ವಶಿಷ್ಠಾಪವಾಹ ಎಂಬ ಹೆಸರಿನಿಂದ ಜನಜನಿತವಾಗುತ್ತೆ. ಮುಂದೆ ಋಷಿ ಮುನಿಗಳ ಪ್ರಯತ್ನದಿಂದ ಸರಸ್ವತಿಗೆ ಶಾಪ ವಿಮೋಚನೆ ಆಗುತ್ತೆ.
1: ಪಾಪ, ಇವರಿಬ್ರು ಜಗಳದಲ್ಲಿ ಸರಸ್ವತಿ ಕಷ್ಟ ಆಯಿತು.
2: ಹೌದು, ಸುಖ ಸುಮ್ಮನೆ ಶಾಪನೂ ಸಿಕ್ತು.
0: ಕೆಲವೊಮ್ಮೆ ದುಷ್ಟರ ಹಿಡಿತಕ್ಕೆ ಸಿಲುಕಿದ ಸಜ್ಜನರು ಸಂಕಟಗಳನ್ನು ವಿನಾಕಾರಣ ಎದುರಿಸಬೇಕಾಗತ್ತೆ. ಬಹುಶಃ ಅವರ ಹಿಂದಿನ ಸಂಚಿತ ಫಲವೇ ಅದಕ್ಕೆ ಕಾರಣವಾಗಿರಬಹುದು.
3: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
4: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಕನ್ನಡ
3: ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಅಂತಾರೆ. ಆದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಹಾಗೆ ಕನ್ನಡವನ್ನ ಯಾವತ್ತೂ ಮರೆಯಲ್ಲ ಅಂತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅನಿಲ್ ಶೇಖರ್, ವಿನಾಯಕ್ ಅನಂತರಾಮು, ಶೈಲಜಾ ರಾಜು, ಅಶ್ವಿನಿ ಹಿರೇಮಠ್, ದೀಪಿಕಾ ಗಜ್ಜಾ, ತೇಜಸ್ವಿನಿ ಕೃಷ್ಣಮೂರ್ತಿಯವರು. ಹೌದು, ದೂರದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಗಳಾದ ಇವರು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಕಡಲ ದಾಟಿದರೂ ಕರಗದ ಕನ್ನಡದ ಪ್ರೇಮ, ಈ ವಿಶೇಷ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು ಜುಲೈ 5 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಸಂಡೇ ಸ್ಪಾಟ್ಲೈಟ್ ಸಂಗೀತ ಪ್ರತಿಭೆಗಳ ಸಂಗಮ, ನಿಮ್ಮ ಮನಸ್ಸಿಗೆ ಸಂಗೀತದ ಸವಿಯ ಅನುಭವ. ಜುಲೈ 5 ಇದೇ ಭಾನುವಾರ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಅತಿಥಿಗಳಾದ ಚಿನ್ಮಯ್ ಮತ್ತೂರು, ಸುನೇತ್ರಾ ಎಂಕೆ, ಕೀರ್ತನಾ ಪ್ರಸನ್ನಲಕ್ಷ್ಮಿ ಹಾಗೂ ಶಿವಕುಮಾರ್ ಅವರೊಂದಿಗೆ ಸಂಗೀತ ಜೀವನಯಾನ, ಸವಿ ನೆನಪುಗಳ ಮತ್ತು ಜನರ ಮೆಚ್ಚಿನ ಹಾಡುಗಳ ಬಗ್ಗೆ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನು ಜನಾರ್ದನ ಪೈರವರು ನಡೆಸಿಕೊಡಲಿದ್ದಾರೆ. ನಿಮ್ಮ ಪ್ರಶ್ನೆ ಮತ್ತು ಅಭಿಪ್ರಾಯಗಳಿಗಾಗಿ 9686096279 ಈ ಸಂಖ್ಯೆಗೆ ಕರೆ ಮಾಡಿ. ಸಂಡೇ ಸ್ಪಾಟ್ಲೈಟ್ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ತಪ್ಪದೆ ಕೇಳಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ? ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
4: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
6: KMS ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
7: ಬಳಸಿ ಪರಿಶುದ್ಧ ನಂದಿನಿ.
8: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
9: ಹೂನೆ, ರೆಡಿ ಆಗ್ತಾ ಇದೆ.
8: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
10: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
11: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಶ್ವೇತಾ. ಇದು ದಿನದ ವಿಶೇಷ ಕಾರ್ಯಕ್ರಮ. ಸಹ್ಯಾದ್ರಿ ರಂಗ ತರಂಗ ತಂಡಕ್ಕೆ 40 ವರ್ಷ ತುಂಬಿಡುವ ಹಿನ್ನೆಲೆಯಲ್ಲಿ ಜುಲೈ 4-6 ಕುವೆಂಪು ರಂಗಮಂದಿರದಲ್ಲಿ ನಾಟಕೋತ್ಸವ ಆಯೋಜನೆ ಮಾಡಲಾಗಿದೆ ಎಂದು ಡಾಕ್ಟರ್ HS ನಾಗಭೂಷಣ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 4 ರಾಜಗುರು ಹೊಸಕೋಟೆ ನಿರ್ದೇಶನದ ಮಿತ್ತಬೈಲ್ ಯಮುನಕ್ಕ ನಾಟಕವನ್ನು ಬೆಂಗಳೂರಿನ ರಂಗಪಯಣ ಕಲಾವಿದರು ಪ್ರಸ್ತುತಪಡಿಸಲಿದ್ದಾರೆ. DK ಚೌಟ ಅವರ ಕಾದಂಬರಿಯನ್ನು ಬಸವರಾಜ್ ಸೋಳೇರಿ ಪಾಳ್ಯ ರಂಗರೂಪಕ್ಕೆ ಅಳವಡಿಸಿದ್ದಾರೆ ಎಂದರು. ಜುಲೈ 5 ಅರುಣ್ ಲಾಲ್ ರಚನೆ ಹಾಗೂ ನಿರ್ದೇಶನದ ಕೂಹು ನಾಟಕವನ್ನು ಕೇರಳದ ಮಲ್ಲಾಪುರಂ ಲಿಟಲ್ ಸ್ಕೂಲ್ ಆಫ್ ಥಿಯೇಟರ್ ಕಲಾವಿದರು ಪ್ರದರ್ಶಿಸಲಿದ್ದಾರೆ. ಜೂನ್ 6 ನ ಡಿಸೋಜಾ ರಚನೆ, ರಜನೀಶ್ ನಾವುಡ ನಿರ್ದೇಶನದ ತುಮ್ ತುಮ್ ತುಂಬಿ ಬಂದಿತ್ತ ನಾಟಕವನ್ನು ಸಹ್ಯಾದ್ರಿ ರಂಗತರಂಗ ಕಲಾವಿದರು ಪ್ರಸ್ತುತಪಡಿಸಲಿದ್ದಾರೆ ಎಂದರು. ಪ್ರತಿದಿನ ಸಂಜೆ 6:45 ನಾಟಕ ಪ್ರದರ್ಶನ ಆರಂಭವಾಗಲಿವೆ.
9: ಮೂರು ನಾಟಕ ಇಬ್ಬರಿಗೆ 1,000 ರೂಪಾಯಿ ಹಾಗೂ ಒಬ್ಬರಿಗೆ 1 ನಾಟಕ ವೀಕ್ಷಣೆಗೆ 300 ರೂಪಾಯಿ ಪ್ರವೇಶ ದರ ನಿಗದಿ ಮಾಡಲಾಗಿದೆ. ಸ್ಥಳದಲ್ಲಿಯೇ ಟಿಕೆಟ್ ದೊರೆಯಲಿವೆ ಎಂದರು. ನಾಟಕೋತ್ಸವದ ಅಂಗವಾಗಿ ಬಹುಮುಖಿ ಹಾಗೂ ಆಸ್ಪದ ಆರ್ಟ್ ಸ್ಪೇಸ್ ವತಿಯಿಂದ ಕುವೆಂಪು ರಂಗಮಂದಿರದಲ್ಲಿ ಅಂದು ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 9:30 ರವರೆಗೆ ಚಿತ್ರಕಲಾ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ. ಕಲಾವಿದರಾದ ಬೆಂಗಳೂರಿನ ಯುಗ ಎಸ್ಎ ಹಾಗೂ ಉಮೇಶ್ ಮಂಜಣ್ಣನವರ್ ಕೃತಿಗಳು ಪ್ರದರ್ಶನಗೊಳ್ಳಲಿವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ತಿಪ್ಪಣ್ಣ, ಸುರೇಶ್, ಶ್ರೀನಿಧಿ ದೇಶಪಾಂಡೆ, ರವಿಶಂಕರ್, ರಜನೀಶ್ ನಾವುಡ ಇದ್ದರು. ಮುಂದಿನ ವಿವರ. ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್, ಭಂಟರ ಸಂಘ ಶಿವಮೊಗ್ಗ, ಬೆನಕ ಈವೆಂಟ್ಸ್ ಕುಂದಾಪುರ ಇವರುಗಳು ಸಂಯುಕ್ತಾಶ್ರಯದಲ್ಲಿ ನಗರದ ಭಂಟರ ಭವನದಲ್ಲಿ ಜುಲೈ 3, 4 ಮತ್ತು 5ರಂದು ಹಲಸು ಮತ್ತು ಮಾವು ಮೇಳ ನಡೆಯಲಿದೆ ಎಂದು ಬೆನಕ ಈವೆಂಟ್ಸ್ನ ಗಣೇಶ್ ಶೆಟ್ಟಿ ತಿಳಿಸಿರುತ್ತಾರೆ. ಅವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರತಿದಿನ ಬೆಳಗ್ಗೆ 10:00 ರಾತ್ರಿ 9:30 ರವರೆಗೆ ಈ ಮೇಳ ನಡೆಯಲಿದ್ದು ಪ್ರವೇಶ ಉಚಿತವಾಗಿದೆ. 90ಕ್ಕೂ ಹೆಚ್ಚು ಸ್ಟಾಲ್ಗಳಲ್ಲಿ ಹಲಸಿನ ಮತ್ತು ಮಾವಿನ ಹಣ್ಣಿನ ವಿಶೇಷ ಖಾದ್ಯಗಳು, ಹಲವಾರು ತಿನಿಸುಗಳು, ಹಣ್ಣಿನ ಬಗೆ ಬಗೆಯ ಐಸ್ಕ್ರೀಂಗಳು, ಹಲಸಿನ ಹೋಳಿಗೆ, ಜಿಲೇಬಿ, ವಿವಿಧ ಹಣ್ಣುಗಳು, ತರಕಾರಿ ಬೀಜಗಳು, ಹಣ್ಣಿನ ಉತ್ಪನ್ನಗಳ, ಆಯುರ್ವೇದಿಕ್ ಹಾಗೂ ಗೃಹ ತಯಾರಿಕೆಯ ಉತ್ಪನ್ನಗಳು, ಭಟ್ ಅಂಡ್ ಭಟ್ ಅವರ ಉತ್ಪನ್ನಗಳು ಕೂಡ ಲಭ್ಯವಿದೆ ಎಂದರು. ಸಣ್ಣ ಉದ್ಯಮಿಗಳು ಮತ್ತು ಗೃಹ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸುವ ಸಲುವಾಗಿ ಈ ಮೇಳ ಹಮ್ಮಿಕೊಳ್ಳಲಾಗಿದ್ದು ಹಲವು ಕಡೆಗಳಲ್ಲಿ ಯಶಸ್ವಿಯಾಗಿದೆ ಎಂದರು. ಸೆಲ್ಫಿ ಸ್ಟ್ಯಾಂಡ್ನಲ್ಲಿ ಫೋಟೋ ತೆಗೆದು ವಾಟ್ಸ್ಆಪ್ ಸ್ಟೇಟಸ್ ಹಾಗೂ ಅತಿ ವೀಕ್ಷಣೆ ಪಡೆದ 3 ವಾಟ್ಸ್ಆಪ್ ಸ್ಟೇಟಸ್ಗಳಿಗೆ ಗುಣಮಟ್ಟದ ಇಳಕಲ್ ಸೀರೆ ಬಹುಮಾನ ಪಡೆಯುವ ಸುವರ್ಣಾವಕಾಶವಿದೆ. ವೀಕ್ಷಣೆಗೊಂಡ ಸ್ಟೇಟಸ್ ಸ್ಕ್ರೀನ್ಶಾಟ್ ಅನ್ನು ಮೊಬೈಲ್ ಸಂಖ್ಯೆ 8105297677 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಲು ಕೋರಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ನ ವಸಂತ ಹೋಬಳಿದಾರ್, ಕಿರಣ್ ಕುಮಾರ್ ಜಿ, ಸತೀಶ್ ಕುಮಾರ್ ಶೆಟ್ಟಿ, ಬಸವರಾಜ್, ಜಯಶೀಲಾ ಶೆಟ್ಟಿ ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಸಮಾಜಕ್ಕೆ ದಾರಿದೀಪವಾಗಿರುವ ಮತ್ತು ಜನಸಾಮಾನ್ಯರ ಸಾಹಿತ್ಯವಾದ ವಚನಗಳನ್ನು ಸಂಗ್ರಹಿಸಿ ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ತಲುಪಿಸಲು ತಮ್ಮ ಜೀವನ ಮುಡಿಪಾಗಿಟ್ಟ ಡಾಕ್ಟರ್ ಫಗು ಹಳಕಟ್ಟಿಯವರು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಸಿಎಸ್ ಚಂದ್ರಭೂಪಾಲ್ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಕುವೆಂಪು ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಡಾಕ್ಟರ್ ಫಗು ಹಳಕಟ್ಟಿಯವರ ಜನ್ಮದಿನ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. 12ನೇ ಶತಮಾನದ ಬಸವಾದಿ ಶರಣರು ರಚಿಸಿರುವ ವಚನ ಸಾಹಿತ್ಯವನ್ನು ಸಂರಕ್ಷಿಸಲು ಫಗು ಹಳಕಟ್ಟಿಯವರು ಮಾಡಿದ ಶ್ರಮ ಸಾಧನೆ ವರ್ಣಿಸಲು ಸಾಧ್ಯವಿಲ್ಲ. ವಚನ ಎಂದರೆ ಕೊಟ್ಟ ಮಾತು, ಪ್ರಮಾಣ ಅಥವಾ ನುಡಿ ಎಂದರ್ಥ. ಆಡುಭಾಷೆಯಲ್ಲಿ ಜೀವನ ಸಾರವನ್ನು ಸರಳವಾಗಿ ಹೇಳಿರುವ ಒಂದು ಶೈಲಿ. ವಚನಗಳು ಇಂದಿಗೂ ಪ್ರಸ್ತುತ. ವಚನಗಳು ರತ್ನಗಳಿದ್ದಂತೆ. ಇಂತಹ ರತ್ನಗಳನ್ನು ಸಂರಕ್ಷಿಸುವ ದಿನ ಇದಾಗಿದ್ದು, ಮುಂದಿನ ಪೀಳಿಗೆಗೆ ವಚನ ಸಾಹಿತ್ಯವನ್ನು ನಾವೆಲ್ಲ ಸೇರಿ ಮುಟ್ಟಿಸಬೇಕಿದೆ. ಅವರಿಗೆ ಆರ್ಥಿಕವಾಗಿ ಹಿನ್ನಡೆ ಇದ್ದರೂ, ಅನೇಕ ಕಷ್ಟ ಕಾರ್ಪಣ್ಯಗಳಿದ್ದರೂ ಅದನ್ನು ಲೆಕ್ಕಿಸದೆ ವಚನ ಸಾಹಿತ್ಯ ಸಂರಕ್ಷಣೆಯ ಗುರಿಯೊಂದಿಗೆ ಇಂತಹ ಅಮೂಲ್ಯ ಸಾಹಿತ್ಯವನ್ನು ಅವರು ನಮಗೆ ನೀಡಿರುವುದು ಅತಿ ದೊಡ್ಡ ಕೊಡುಗೆಯಾಗಿದೆ. ಈ ಕೊಡುಗೆ ಬಗ್ಗೆ ವಾಕ್ಯಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ಎಂದ ಅವರು, ಹಳಕಟ್ಟಿಯವರು ಉಳಿಸಿಕೊಟ್ಟ ವಚನ ಸಾಹಿತ್ಯವನ್ನು ಓದುವುದು, ಆಚರಣೆಗೆ ತರುವುದು ಮತ್ತು ಮುಂದಿನ ಪೀಳಿಗೆಗೆ ದಾಟಿಸುವುದೇ ನಾವು ಅವರಿಗೆ ಸಲ್ಲಿಸುವ ನಿಜವಾದ ಗೌರವ. ಶಿವಮೊಗ್ಗದ ಶರಣ ಚಿಂತಕರಾದ ಬಸವನಗೌಡ ಮಾಳಗಿಯವರು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿ, ಅಜ್ಞಾತವಾಗಿದ್ದ ವಚನಗಳಿಗೆ ಬೆಳಕಾಗಿ ಬಂದವರು ಫಗು ಹಳಕಟ್ಟಿಯವರು. ಮನುಷ್ಯರು ತಮ್ಮ ಸಮಾಜಮುಖಿ ಕೆಲಸಗಳಿಂದಾಗಿ ಪ್ರತೀಕವಾಗಿ, ಶಕ್ತಿಯಾಗಿ, ಅಮರರಾಗಿ ಅಚ್ಚಳಿಯದೆ ಜನಮಾನಸದಲ್ಲಿ ನಿಲ್ಲುತ್ತಾರೆ. ಅಂತಹ ವ್ಯಕ್ತಿತ್ವ ಇವರದ್ದಾಗಿದೆ ಎಂದರು. ಮುಂದಿನ ವಿವರ. ಮೊದಲು ಪರೀಕ್ಷಾರ್ಥಿಗಳು ಮೈಂಡ್ಸೆಟ್ ಅನ್ನು ಮಾಡಿಕೊಳ್ಳಬೇಕು. ಪ್ರಧಾನಿ ಮೋದಿಜಿಯವರ ನೇತೃತ್ವದಲ್ಲಿ ವಿಕಸಿತ ಭಾರತದ ಕಲ್ಪನೆ ಬಂದ ಮೇಲೆ ಅನೇಕ ಸುಧಾರಣೆಗಳಾಗಿದ್ದು, ಹಾವಾಡಿಗರ ದೇಶ ಭಾರತ ಎನ್ನುವ ಜಾಗದಲ್ಲಿ ಅಭಿವೃದ್ಧಿಶೀಲ ಭಾರತ ಎಂದು ಪ್ರಪಂಚದಲ್ಲಿ ಖ್ಯಾತಿ ಬಂದಿದ್ದು, ಭಾರತೀಯರನ್ನು ಗೌರವಿಸುವ ಕಾಲ ಬಂದಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸರ್ಜಿ ಫೌಂಡೇಶನ್ನಿನ ಪ್ರಮುಖರಾದ ಡಾಕ್ಟರ್ ಧನಂಜಯ್ ಸರ್ಜಿ ಹೇಳಿದ್ದಾರೆ. ಅವರು ನಿನ್ನೆ ನಗರದ ಕುವೆಂಪು ರಂಗಮಂದಿರದಲ್ಲಿ ಜೆಸಿಐ ಶಿವಮೊಗ್ಗ ಮಲ್ನಾಡ್, ಶಿವಮೊಗ್ಗ ಕೋಚಿಂಗ್ ಅಕಾಡೆಮಿ, ಸರ್ಜಿ ಫೌಂಡೇಶನ್ನಿನ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆಯ ಬೃಹತ್ ನೇಮಕಾತಿ ಪರೀಕ್ಷೆಯ ಯಶಸ್ಸಿಗಾಗಿ ಮಿಷನ್ ಖಾಕಿ 2026 ಒಂದು ದಿನದ ಉಚಿತ ಪರೀಕ್ಷಾ ಮಾಹಿತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಈಗ ಉಪಗ್ರಹವನ್ನು ನಮ್ಮಲ್ಲೇ ನಿರ್ಮಿಸುವಷ್ಟು ಮತ್ತು ಮಾರಾಟ ಮಾಡುವಷ್ಟು ಅಭಿವೃದ್ಧಿ ಹೊಂದಿದ್ದೇವೆ. ಅದಕ್ಕೆ ಭಾರತೀಯರ ಮೈಂಡ್ಸೆಟ್ ಕಾರಣವಾಗಿದೆ. 75% ಜನ ಮೊಬೈಲ್ ನೋಡುವ ಮೈಂಡ್ಸೆಟ್ಟಿನಲ್ಲಿದ್ದಾರೆ. ಆದರೆ ಯಾವುದೇ ಒಂದು ಸಾಧನೆ ಮಾಡಬೇಕಾದರೆ ಮಾನಸಿಕ ಸದೃಢತೆಯನ್ನು ಹೊಂದಬೇಕು. ನಮ್ಮ ಮಾನಸಿಕ ಸದೃಢತೆ ಸ್ಥಿರವಾಗಿದ್ದರೆ ಅದು ಸಬ್ ಕಾನ್ಶಿಯಸ್ ಮೈಂಡ್ಗೆ ಸೂಚನೆ ರವಾನಿಸುತ್ತದೆ. ಆಗ ಎಲ್ಲವೂ ಮನಸ್ಸಿಗೆ ಬರುತ್ತದೆ. ಏನು ಬೇಕಾದರೂ ಸಾಧನೆ ಮಾಡಲು ಸಾಧ್ಯ. ಯಾವಾಗಲೂ ದೊಡ್ಡ ಕನಸನ್ನೇ ಕಾಣಬೇಕು. ನಮ್ಮ ದೇಶದ ಅಂಧ ಯುವಕನೊಬ್ಬ ಅನೇಕ ಸಾಧನೆಗಳನ್ನು ಮಾಡಿ ಶ್ರೇಷ್ಠ ಉದ್ಯಮಿ ಪ್ರಶಸ್ತಿಯನ್ನು ಪಡೆದಿದ್ದ. ಆತ ರಾಷ್ಟ್ರಪತಿಯಾಗುವ ಕನಸು ಕಂಡಿದ್ದೇನೆ ಎಂದು ಹೇಳುತ್ತಿದ್ದ. ಅದರಂತೆ ಸಾಧನೆಯನ್ನು ಮಾಡಿದ. ಇದು ನಮಗೆ ಮಾದರಿಯಾಗಬೇಕು. ಈ ನಿಟ್ಟಿನಲ್ಲಿ ಕಾಯಕ ಸೇತು ಪರೀಕ್ಷಾ ಪಥ ತರಬೇತಿಯನ್ನು ಪ್ರಾರಂಭಿಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಜೆಸಿಐ ಶಿವಮೊಗ್ಗ ಮಲ್ನಾಡ್ನ ಅಧ್ಯಕ್ಷರಾದ ಘನಶ್ಯಾಮ್ ಗಿರಿಮಾಜಿ, ಕಾರ್ಯಕ್ರಮ ಯೋಜನಾ ಅಧ್ಯಕ್ಷ ಜೆಸಿ ವಿಕಾಸ್ ಹೆಗಡೆ, ಕಾರ್ಯದರ್ಶಿ ಜೆಸಿ ಸುಮಂತ್, ಯೋಜನಾ ನಿರ್ದೇಶಕರಾದ ಜೆಸಿ ಸುಮಂತ್ ಎನ್, ಜೆಸಿ ಸುಮಾ ಮತ್ತು ಕಾರ್ಯಕ್ರಮ ತರಬೇತುದಾರರಾದ ನಾಗರಾಜ್ ರೆಡ್ಡಿ, ಸೋಮಪ್ಪ ದುಂಡಿಗೇರೆ ಮೊದಲಾದವರಿದ್ದರು.
ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಆಲ್ಕೊಳ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ಈ ವಿತರಣಾ ಕೇಂದ್ರದಿಂದ ಸರಬರಾಜಾಗುವ ಪ್ರದೇಶಗಳಲ್ಲಿ ಜೂನ್ 5 ಬೆಳಗ್ಗೆ 9 ಸಂಜೆ 6 ಈ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಗಾಂಧಿನಗರ, ರವೀಂದ್ರನಗರ, ವೆಂಕಟೇಶ್ ನಗರ, ಚನ್ನಪ್ಪ ಲೇಔಟ್, ಉಷಾ ನರ್ಸಿಂಗ್ ಹೋಂ, ಜೈಲ್ ರಸ್ತೆ, ರಾಜೇಂದ್ರ ನಗರ, ಎಎನ್ಕೆ ರಸ್ತೆ, ವಿನೋಬನಗರ, ದಾಮೋದರ್ ಕಾಲೋನಿ, ಚೇತನಾ ಸ್ಕೂಲ್, ಕಲ್ಲಹಳ್ಳಿ ವಿನೋಬನಗರ 60 ರಸ್ತೆ, ಜೈಲ್ ಸರ್ಕಲ್, ಆಟೋ ಕಾಂಪ್ಲೆಕ್ಸ್, ಪೊಲೀಸ್ ಚೌಕಿ, ಮೇಧಾರಾ ಕೇರಿ, ನರಸಿಂಹ ಬಡಾವಣೆ, ಶಾರದಮ್ಮ ಲೇಔಟ್, ಮೈತ್ರಿ ಅಪಾರ್ಟ್ಮೆಂಟ್, ಕನಕನಗರ, ದೇವರಾಜ್ ಅರಸ್ ಬಡಾವಣೆ, ಪಿಎನ್ಟಿ ಕಾಲೋನಿ, ಸೂರ್ಯ ಲೇಔಟ್, ಅರವಿಂದ್ ನಗರ, ಇಂಡಸ್ಟ್ರಿಯಲ್ ಏರಿಯಾ, ಎಪಿಎಂಸಿ, ವೀರಣ್ಣ ಲೇಔಟ್, ಕಾಶೀಪುರ, ಜಯದೇವ ಬಡಾವಣೆ, ಸಹ್ಯಾದ್ರಿ ನಗರ, ಸಹಕಾರಿ ನಗರ, ಆಲ್ಕೊಳ ವೃತ್ತ, ಸಾಗರ ರಸ್ತೆ, ಗುತ್ಯಪ್ಪ ಕಾಲೋನಿ, ನೇತಾಜಿ ವೃತ್ತ, ಸರ್ಕ್ಯೂಟ್ ಹೌಸ್, ನೀಲಮೇಘಂ ಲೇಔಟ್, ರಾಜ್ಮಹಲ್ ಬಡಾವಣೆ, ಪೊಲೀಸ್ ಲೇಔಟ್, ಅಲ್ ಹರೀಂ ಲೇಔಟ್, ವಿಜಯನಗರ, ಪಂಪನಗರ, ಗುತ್ಯಪ್ಪ ಕಾಲೋನಿ, ನೇತಾಜಿ ವೃತ್ತ, ಶ್ರೀರಾಮನಗರ, ಟಿಪ್ಪುನಗರ, ಪದ್ಮಾ ಟಾಕೀಸ್ ರಸ್ತೆ, ಸಿದ್ದೇಶ್ವರ ವೃತ್ತ, ಗೋಪಾಲಗೌಡ ಬಡಾವಣೆ ಎಯಿಂದ ಎಫ್ ಬ್ಲಾಕ್, ಅಣ್ಣಾನಗರ, ರಂಗನಾಥ ಬಡಾವಣೆ, ಕೆಎಚ್ಪಿ ಗೋಪಾಳ, ಜೆಪಿ ನಗರ, ಎಸ್ವಿ ಬಡಾವಣೆ, ಗಾಡಿಕೊಪ್ಪ, ನಂಜಪ್ಪ ಹೆಲ್ತ್ ಕೇರ್, ಶರಾವತಿ ದಂತ ವೈದ್ಯಕೀಯ ಕಾಲೇಜು, ಮಲ್ಲಿಗೇನಹಳ್ಳಿ, ಸೋಮಿನಕೊಪ್ಪ ಪ್ರೆಸ್ ಕಾಲೋನಿ, ಬೈರನಕೊಪ್ಪ, ಎಪಿಎಂಸಿ ಲೇಔಟ್, ಭೋವಿ ಕಾಲೋನಿ, ಶಕ್ತಿಧಾಮ, ಶಿವಸಾಯಿ ಕಾಸ್ಟಿಂಗ್ ಗೆಜ್ಜೇನಹಳ್ಳಿ, ದೇವಕಾತಿಕೊಪ್ಪ, ಶ್ರೀರಾಂಪುರ, ವಿರುಪಿನಕೊಪ್ಪ, ಸಿದ್ಲೀಪುರ, ಮುದ್ದಿನಕೊಪ್ಪ, ತ್ಯಾವರೆಕೊಪ್ಪ, ಸಿಂಹಧಾಮ, ಗುಡ್ಡದಾರಿಕೊಪ್ಪ, ಗಲ್ಫ್ ಸ್ಟೇಡಿಯಂ, ಭೂಮಿಕಾ ಇಂಡಸ್ಟ್ರೀಸ್, ಪೆಸೆಟ್ ಕಾಲೇಜ್, ಕೋಟೆಗಂಗೂರು, ಗೆಜ್ಜೇನಹಳ್ಳಿ, ಬಸವಗಂಗೂರು, ಸೋಮಿನಕೊಪ್ಪ, ಆದರ್ಶನಗರ, ಸಹ್ಯಾದ್ರಿ ನಗರ, ಜೆಎಚ್ ಪಟೇಲ್ ಬಡಾವಣೆ, ಕಲ್ಲಹಳ್ಳಿ, ಶಿವಪ್ಪ ನಾಯಕ ಬಡಾವಣೆ, ಪ್ರಿಯದರ್ಶಿನಿ ಲೇಔಟ್, ಇಂದಿರಾಗಾಂಧಿ ಲೇಔಟ್ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಸಹಕಾರಿ ಚಳುವಳಿ ಜೊತೆಗೆ ಪರಿಸರ ಸಂರಕ್ಷಣೆಯೂ ನಡೆಸಬೇಕು ಎನ್ನುವ ಉದ್ದೇಶದಿಂದ ಸಹಕಾರಿ ಸಪ್ತಾಹವನ್ನು ವಿಶೇಷವಾಗಿ ಆಚರಿಸಲಾಗುತ್ತಿದೆ ಎಂದು ಸಾಗರ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ಗಣಪತಿ ಹೊನಗಲು ತಿಳಿಸಿದರು. ತಾಲೂಕಿನ ಭೀಮನೇರಿಯಲ್ಲಿ ಮಂಗಳವಾರ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಹಾಗೂ ವಿವಿಧ ಸಹಕಾರಿ ಸಂಸ್ಥೆಗಳ ಆಶ್ರಯದಲ್ಲಿ ಸಹಕಾರಿ ಸಪ್ತಾಹ ಅಂಗವಾಗಿ ಆಯೋಜಿಸಿದ್ದ ಪರಿಸರ ದಿನ ಕಾರ್ಯಕ್ರಮವನ್ನು ಅವರು ಸಸಿ ನೆಡುವ ಮೂಲಕ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಸಹಕಾರಿ ಕ್ಷೇತ್ರದಲ್ಲಿ ಸಕ್ರಿಯವಾಗಿರುವವರು ಬಹುತೇಕ ಜನರು ಕೃಷಿ ಚಟುವಟಿಕೆಯಲ್ಲಿ ಒಂದಿಲ್ಲೊಂದು ಹಂತದಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ನಾವು ಪರಿಸರದ ಬಗ್ಗೆ ವಿಶೇಷ ಕಾಳಜಿ ಇರಿಸಿ ಕೆಲಸ ಮಾಡುತ್ತಾ ಇರುತ್ತೇವೆ. ಸಹಕಾರಿ ಸಪ್ತಾಹ ಸಂದರ್ಭದಲ್ಲಿ ಪರಿಸರ ಪೂರಕ ಚಟುವಟಿಕೆ ಕೈಗೊಳ್ಳಲು ನಮಗೆ ಇನ್ನಷ್ಟು ಪ್ರೇರಣೆ ಸಿಕ್ಕಂತಾಗಿದೆ. ಪ್ರತಿಯೊಬ್ಬರೂ ಮನೆಗೊಂದು ಗಿಡ ನೆಟ್ಟು ಪೋಷಣೆ ಮಾಡುವಂತಾಗಬೇಕು ಎಂದು ತಿಳಿಸಿದರು. ಸಹಕಾರಿ ಯೂನಿಯನ್ ನಿರ್ದೇಶಕ ದಿನೇಶ್ ಬರದವಳ್ಳಿ ಮಾತನಾಡಿ, ಬದಲಾದ ದಿನಮಾನಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ಪರಿಸರವನ್ನು ನಾಶ ಮಾಡಿದ್ದೇವೆ. ಸಸಿಗಳನ್ನು ನೆಟ್ಟು ಪರಿಸರವನ್ನು ಹಸಿರುಗೊಳಿಸುವ ಹೊಣೆಗಾರಿಕೆ ನಮ್ಮ ಮೇಲಿದೆ. 1 ಕಾಲ ನಡೆಯುವ ಸಹಕಾರಿ ಸಪ್ತಾಹದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ವರ್ಷ ವಿಶೇಷವಾಗಿ ಪರಿಸರ ರಕ್ಷಣೆಗೆ ಒತ್ತು ನೀಡಿದ್ದು ಸ್ವಾಗತಾರ್ಹ ಸಂಗತಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೃಷ್ಣಮೂರ್ತಿ, ನಿರಂಜನ್, ಎಂಕೆ ದೇವಪ್ಪ, ರಮೇಶ್ ಭಟ್, ಜಯಾ ಆರ್ ಪೈ, ಶಿವಲೀಲಾ, ಶಂಕರಪ್ಪ ಇತರರಿದ್ದರು. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
3: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
2: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
4: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
6: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
0: ಹೆಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಪ್ರೀತಿಯ ಆರ್ಜಿ ಅರ್ಪಿತಾ. ಕೇಳುಗರೆ, ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರು ಹೇಳ್ತಾ ಇದೆ ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಪರಿಸರ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ, ಹೂವು ಎಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಹಾಗೆಯೇ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿರುತ್ತೆ. ಕೇಳುಗರೆ, ಇವತ್ತು ನಾವೆಲ್ಲರೂ ಕೂಡ ಮನೆಯಿಂದ ಹೊರಗೆ ಬರುವಾಗ ಎಷ್ಟು ಪ್ಲಾಸ್ಟಿಕ್ ಚೀಲಗಳನ್ನ ಬಳಸ್ತೀವಿ ಯೋಚನೆ ಮಾಡಿ. ಯಾವ್ದಾದ್ರು ಒಂದು ಚಿಕ್ಕ ವಿಷಯಕ್ಕಾದ್ರೂ ಪ್ಲಾಸ್ಟಿಕ್ ಕವರ್ ಅನ್ನ ಅಥವಾ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಬಳಸಿರ್ತೀವಿ. ಆದ್ರೆ ಪ್ಲಾಸ್ಟಿಕ್ ಬ್ಯಾಗ್ ಕಣ್ಮರೆಯಾಗೋಕೆ 100+ ವರ್ಷ ಬೇಕು. ಇವತ್ತು ಜುಲೈ 3, ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ. ಇದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ ಅಂತ. ಹೌದು, ಇವತ್ತು ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ಡೇ. ಪ್ಲಾಸ್ಟಿಕ್ ಅನ್ನ ಬಳಸದೇ ಇರೋದು ತುಂಬಾ ಉತ್ತಮ, ಪ್ಲಾಸ್ಟಿಕ್ ಪರಿಸರಕ್ಕೆ ಹಾನಿಕಾರಕ ಅಂತ ಗೊತ್ತಿದ್ರು ಕೂಡ ನಾವಂತೂ ಪ್ಲಾಸ್ಟಿಕ್ ಬಳಸೋದನ್ನ ಬಿಡ್ತಾ ಇಲ್ಲ. ಆದ್ರೆ ಪ್ಲಾಸ್ಟಿಕ್ ನ ಬಳಸಲೇಬೇಡಿ ಅಂತ ಕೂಡ ಒಂದು ದಿನವನ್ನ ಆಚರಣೆ ಮಾಡ್ತಿದ್ದಾರೆ, ಅದೇನೇ ಜುಲೈ 3. ಕೇಳುಗರೆ, ಒಂದು ಪ್ಲಾಸ್ಟಿಕ್ ಬ್ಯಾಗ್ ಸರಾಸರಿ 12 ನಿಮಿಷಗಳ ಕಾಲ ನಮ್ಮ ಕೈಯಲ್ಲಿರುತ್ತೆ. ಆದ್ರೆ ಅದು ಭೂಮಿಯಲ್ಲಿ ಕರಗೋಕೆ 500 ವರ್ಷಗಳೇ ಬೇಕು. ಅರೆ, ಕೇಳ್ತಾ ಇದ್ರಲ್ಲ, ನಮ್ಗೆ ಒಂದಿಷ್ಟು ಸಮಯಗಳಿಗೆ ಅಂದ್ರೆ ಒಂದಿಷ್ಟು ನಿಮಿಷಗಳಿಗೋಸ್ಕರ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ನಾವು ಉಪಯೋಗಿಸ್ತೀವಿ. ಆದ್ರೆ ಆ ಪ್ಲಾಸ್ಟಿಕ್ ಬ್ಯಾಗ್ ಭೂಮಿಯಲ್ಲಿ ಕರಗೋದಿಲ್ಲ. ಕರಗೋದಕ್ಕೆ ಸುಮಾರು 500 ವರ್ಷಗಳೇ ಬೇಕು ಅಂದ್ರೆ ಇನ್ನೆಷ್ಟು ಡೇಂಜರಸ್ ಇರ್ಬೋದು ಈ ಒಂದು ಪ್ಲಾಸ್ಟಿಕ್ಗಳು. ನಾವ್ ಇದ್ರ ಬಗ್ಗೆ ಖಂಡಿತವಾಗ್ಲೂ ಗಮನ ಹರಿಸಬೇಕಾಗಿದೆ. ಪ್ಲಾಸ್ಟಿಕ್ ಹೇಗೆ ನಮ್ಮ ನಾಲೆಗಳು, ಸಮುದ್ರ ಹಾಗೆ ಮಣ್ಣನ್ನ ಹಾಳು ಮಾಡ್ತಿದೆ ಅನ್ನೋದನ್ನ ನಾವೆಲ್ಲರೂ ಭಾವನಾತ್ಮಕವಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಕೇಳುಗರೆ, ಈ ಒಂದು ಸಮಯದಲ್ಲಿ ನಿಮಗೆ ಒಂದು ಚಿಕ್ಕ ಪ್ರಶ್ನೆಯನ್ನ ಕೇಳೋಕೆ ಬಯಸ್ತೀನಿ. ಏನಪ್ಪ ಅಂದ್ರೆ, ಪ್ಲಾಸ್ಟಿಕ್ ಬ್ಯಾಗ್ ಬದಲಿಗೆ ನೀವು ಬಳಸುವಂತ ಅತ್ಯುತ್ತಮ ಪರ್ಯಾಯ ಯಾವುದು ಅಂತ ನೀವು ನನಗೆ ವಾಟ್ಸಪ್ ಮಾಡ್ಬೋದು, ಸರಿನಾ? ನಮ್ಮ ವಾಟ್ಸಪ್ ಸಂಖ್ಯೆ 9686096279. ಅದಕ್ಕೆ ಒಂದು ಟಿಪ್ಸ್ ಕೂಡ ಕೊಡ್ತೀನಿ. ಕೆಲವರು ಬಟ್ಟೆ ಚೀಲಗಳನ್ನ ಬಳಸ್ತಾರೆ, ಕೆಲವರು ಸೆಣಬಿನ ಚೀಲಗಳನ್ನ ಬಳಸ್ತಾರೆ, ಹೀಗೆ ಪರ್ಯಾಯವಾಗಿ ಸಾಕಷ್ಟು ವಸ್ತುಗಳನ್ನ ಬಳಸುವಂತದ್ದು. ಹಾಗಿದ್ರೆ ನೀವ್ ಯಾವ ವಸ್ತುವನ್ನ ಬಳಸ್ತೀರಾ ನನಗೆ ತಿಳಿಸ್ಕೊಡಿ, ಸರಿನಾ? ಸ್ನೇಹಿತರೆ, ಪರಿಸರ ಬದಲಾಗಬೇಕು ಅಂತ ಇದ್ರೆ ಅದು ನಮ್ಮಿಂದನೇ ಶುರುವಾಗಬೇಕು. ಇವತ್ತಿನಿಂದನೇ ಪ್ಲಾಸ್ಟಿಕ್ ಬ್ಯಾಗ್ ಬದಲಿಗೆ ಬಟ್ಟೆಯ ಚೀಲವನ್ನ ಕೈಯಲ್ಲಿ ಹಿಡಿಯೋಣ. ಬದಲಾವಣೆ ನಮ್ಮಿಂದ ಈಗ್ಲೇ ಇವತ್ತಿಂದನೇ ಆಗ್ಲಿ, ಏನಂತೀರಾ? ಯಾಕಪ್ಪ ಅಂದ್ರೆ ಅವ್ರು ಬದಲಾಗ್ಲಿ ಇವ್ರು ಬದಲಾಗ್ಲಿ ಅವರೆಲ್ಲ ಬದಲಾದ್ಮೇಲೆ ನಾವು ಬದಲಾಗೋಣ ಅಂತ ಕಾಯ್ತಾ ಕೂರೋ ಬದಲು ನಮ್ಮಿಂದನೇ ಬದಲಾವಣೆ ಪ್ರಾರಂಭ ಆಗ್ಲಿ. ಇವತ್ತಿಂದನೇ ನಾವು ಪ್ಲಾಸ್ಟಿಕ್ ಚೀಲವನ್ನ ಬಳಸೋದೇ ಬೇಡ, ಪ್ಲಾಸ್ಟಿಕ್ ಕವರ್ಗಳನ್ನ ಬಳಸೋದೇ ಬೇಡ ಅಂತ ನಾವು ನಿರ್ಧಾರ ಮಾಡಿದಾಗ ಖಂಡಿತವಾಗ್ಲೂ ಆ ನಿರ್ಧಾರ ಬೇರೆಯವರಿಗೆ ಕೂಡ ಎಫೆಕ್ಟ್ ಅನ್ನ ಮಾಡಿ ಅವರು ಕೂಡ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಬಳಸೋದನ್ನ ನಿಲ್ಲಿಸಬಹುದಲ್ವಾ? ಹೌದು, ಈ ಒಂದು ಪ್ರಯತ್ನ ನಾವ್ ಯಾಕೆ ಇವತ್ತು ಮಾಡಬಾರದು? ಇವತ್ತು ಒಂದು ವಿಶೇಷವಾದ ದಿನ ಇರೋ ಕಾರಣಕ್ಕಾಗಿ ಇವತ್ತೇನೆ ನಾವು ಇದನ್ನ ಅರ್ಥಭರಿತವಾಗಿ ಆಚರಣೆ ಮಾಡಬಹುದು. ಇನ್ನು ಪ್ರತಿ ವರ್ಷ ಜುಲೈ 3ರಂದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನವನ್ನ ಆಚರಿಸ್ತಾರೆ. ಏಕ ಬಳಕೆಯ ಪ್ಲಾಸ್ಟಿಕ್ ಚೀಲಗಳು ಪರಿಸರದ ಮೇಲೆ ಬೀರುವಂತಹ ಗಂಭೀರ ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸೋದು ಹಾಗೆ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡೋಕೆ ಜನರನ್ನ ಉತ್ತೇಜಿಸುವುದು ಈ ದಿನದ ಪ್ರಮುಖ ಉದ್ದೇಶ ಕೂಡ ಹೌದು. ಹಾಗಿದ್ರೆ ಈ ಒಂದು ದಿನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತೀನಿ. ಆದರೆ ಅದಕ್ಕೂ ಮೊದಲು ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಅಂತಾರೆ. ಆದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಹಾಗೆ ಕನ್ನಡವನ್ನ ಯಾವತ್ತೂ ಮರೆಯಲ್ಲ ಅಂತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅನಿಲ್ ಶೇಖರ್, ವಿನಾಯಕ್ ಅನಂತರಾಮು, ಶೈಲಜಾ ರಾಜು, ಅಶ್ವಿನಿ ಹಿರೇಮಠ್, ದೀಪಿಕಾ ಗಜ್ಜಾ, ತೇಜಸ್ವಿನಿ ಕೃಷ್ಣಮೂರ್ತಿಯವರು. ಹೌದು, ದೂರದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಗಳಾದ ಇವರು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಕಡಲ ದಾಟಿದರೂ ಕರಗದ ಕನ್ನಡದ ಪ್ರೇಮ, ಈ ವಿಶೇಷ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು, ಜುಲೈ 5 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೆ ಕೇಳಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಪ್ರತಿ ವರ್ಷ ಜುಲೈ 3 ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನವನ್ನ ಆಚರಿಸ್ತಾರೆ, ಅಂದ್ರೆ ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ಡೇ. ಏಕಬಳಕೆಯ ಪ್ಲಾಸ್ಟಿಕ್ ಚೀಲಗಳಿಂದ ಪರಿಸರಕ್ಕೆ ಹಾಗೆ ಜೀವಿಗಳಿಗೆ ಉಂಟಾಗುವಂತಹ ಗಂಭೀರವಾದ ಹಾನಿಯ ಬಗ್ಗೆ ಜಾಗೃತಿ ಮೂಡಿಸೋಕೆ, ಜೊತೆಗೆ ಪರ್ಯಾಯ ಪರಿಸರ ಸ್ನೇಹಿ ವಸ್ತುಗಳನ್ನ ಉತ್ತೇಜಿಸುವುದಕ್ಕಾಗಿ ಈ ದಿನವನ್ನ ಆಚರಣೆ ಮಾಡ್ತಾರೆ. ಇನ್ನು ಪ್ಲಾಸ್ಟಿಕ್ ಮಾಲಿನ್ಯವನ್ನ ತಡೆಗಟ್ಟೋಕೆ ಜಾಗತಿಕ ಮಟ್ಟದಲ್ಲಿ 2009 ಉಪಕ್ರಮವನ್ನ ಆರಂಭಿಸಲಾಯಿತು. ಒಂದು ಪ್ಲಾಸ್ಟಿಕ್ ಚೀಲದ ಜೀವಿತಾವಧಿ ಕೇವಲ 15-20 ನಿಮಿಷಗಳು ಇರಬಹುದು ಅಷ್ಟೇ, ಆದ್ರೆ ಅದು ಭೂಮಿಯಲ್ಲಿ ಕರಗಿಸೋಕೆ 100 ವರ್ಷಗಳು ಬೇಕಾಗತ್ತೆ ಕೇಳುಗರೆ. ಇನ್ನು ಈ ಪ್ಲಾಸ್ಟಿಕ್ ಏನಿದೆ ಎಲ್ಲಾ ಜೀವಿಗಳಿಗೂ ಕೂಡ ಹಾನಿಕಾರಕ, ಅದರಲ್ಲೂ ಸಮುದ್ರದ ಜೀವಿಗಳಿಗೆ ಅಪಾಯವನ್ನ ಉಂಟು ಮಾಡ್ತದೆ. ಪ್ಲಾಸ್ಟಿಕ್ ತ್ಯಾಜ್ಯ ನದಿ ಹಾಗೆ ಸಮುದ್ರಗಳನ್ನ ಸೇರಿ ಅಲ್ಲಿನ ಅಪರೂಪದ ಜಲಚರಗಳಿಗೆ, ಅಂದ್ರೆ ತಿಮಿಂಗಲ ಆಗಿರ್ಬೋದು, ಆಮೆ ಆಗಿರ್ಬೋದು, ಈ ರೀತಿ ಜಲಚರಗಳಿಗೆ ಮಾರಕವಾಗ್ತಾ ಇದೆ. ಪ್ಲಾಸ್ಟಿಕ್ ಚೀಲಗಳ ಬದಲಾಗಿ ಬಟ್ಟೆಯ ಚೀಲಗಳನ್ನ ಬಳಸಬಹುದಲ್ವಾ, ಕಾಗದದ ಚೀಲಗಳನ್ನ ಬಳಸಬಹುದಲ್ವಾ, ಹಾಗೆ ಸೆಣಬಿನ ಚೀಲಗಳನ್ನು ಕೂಡ ನಾವು ಬಳಸಬಹುದು. ಆದ್ರೆ ನಾವು ಮನಸ್ಸು ಮಾಡಬೇಕಾಗಿದೆ ಪ್ಲಾಸ್ಟಿಕ್ ಚೀಲವನ್ನ ಬಳಸಬಾರದು ಅಂತ ಒಂದ್ಸರಿ ನಿರ್ಧಾರ ಮಾಡಿದಾಗ ನಮಗೆ ಅಲ್ಲಿ ಬೇರೆ ಆಲ್ಟರ್ನೇಟಿವ್ ಆಪ್ಷನ್ಸ್ ಗಳು ಸಿಕ್ಕೇ ಸಿಗುತ್ತೆ. ಆದ್ರೆ ನಾವೇ ಮೊದಲು ನಿರ್ಧಾರ ಮಾಡ್ತಾ ಇಲ್ಲ ಅನ್ವಾಗ ಅಲ್ಲಿ ಬದಲಾವಣೆ ಎಲ್ಲಿಂದ ಆಗ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ. ನಮ್ಮಲ್ಲಿ ಹೆಚ್ಚಿನವರು ಪ್ರತಿದಿನ ಇವುಗಳನ್ನೇ ಬಳಸ್ತಾರೆ, ಅಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನೇ ಹೆಚ್ಚಾಗಿ ಬಳಸ್ತಾರೆ. ನಾವು ಭೇಟಿ ಮಾಡುವಂತಹ ಬಹುತೇಕ ಎಲ್ಲಾ ಚಿಲ್ಲರೆ ವ್ಯಾಪಾರಿಗಳು ಬಳಸುವಂತಹ ತೆಳುವಾದ ಪ್ಲಾಸ್ಟಿಕ್ ಚೀಲಗಳು ಇವು. ನಾವು ದಿನಸಿ ವಸ್ತುಗಳನ್ನ ಖರೀದಿಸೋದಾಗಿರ್ಬೋದು ಅಥವಾ ಹೊಸ ಪ್ರಾಡಕ್ಟ್ ಗಳನ್ನ ಖರೀದಿಸೋದಾಗಿರ್ಬೋದು, ನಾವು ಅಂಗಡಿಯಿಂದ ಹೊರಗೆ ಹೋಗುವಾಗ ಹೊಸ ಸಿಹಿ ತಿಂಡಿಗಳಿಂದ ತುಂಬಿದ ಪ್ಲಾಸ್ಟಿಕ್ ಚೀಲದೊಂದಿಗೆನೆ ಹೋಗ್ತಾ ಇರ್ತೀವಿ, ಅದು ನಿಜನೇ ಅಲ್ವಾ. ನಂತರದಲ್ಲಿ ನಾವು ಮನೆಗೆ ಬಂದಾಗ ಮಗುಗೆ ಐಸ್ ಕ್ರೀಮ್ಗಳನ್ನಾಗಿರ್ಬೋದು, ಉಡುಗೊರೆಗಳನ್ನ ತರುವಾಗ ಕೂಡ ಪ್ಲಾಸ್ಟಿಕ್ ಅನ್ನ ಬಳಸೇ ಬಳಸ್ತೀವಿ. ಆ ಉಡುಗೊರೆ ತಂದಂತಹ ಮಿಕ್ಕಿರೋ ಪ್ಲಾಸ್ಟಿಕ್ ಕವರ್ ಗಳನ್ನ ಪಕ್ಕಕ್ಕೆ ಎಸೆತೀವಿ, ಆಗ ಅದು ಬೇಕಾಗೇ ಇರೋದಿಲ್ಲ. ಆದ್ರೆ ಆ ಪ್ಲಾಸ್ಟಿಕ್ ಚೀಲಗಳು ಏನಾಗುತ್ತೆ, ಎಲ್ಲಿ ಹೋಗುತ್ತೆ ಅಂತ ನಾವ್ ಯಾವತ್ತಾದ್ರೂ ಯೋಚನೆ ಮಾಡಿದೀವ? ಬಹುಶಃ ಇಲ್ಲ. ನಮ್ಮ ಕೆಲಸ ಮುಗ್ದಿದ್ಯಲ್ಲ, ಇನ್ನೇಕೆ ಆ ಪ್ಲಾಸ್ಟಿಕ್ ಅಂತ ಹೇಳಿ ಬಿಸಾಕ್ತಿವಿ. ಆದ್ರೆ ಆ ಪ್ಲಾಸ್ಟಿಕ್ ಎಲ್ಲೋ ಹೋಗೋದಿಲ್ಲ ಕೇಳುಗರೆ, ಕೊನೆಗೆ ನಮ್ಮ ಜೀವಕ್ಕೆ ನಮ್ಮ ಪರಿಸರಕ್ಕೆ ಹಾನಿಯಾಗುವಂತದ್ದು. ಯಾವುದೋ ನೀರಲ್ಲಿ ಸೇರ್ಕೊಳ್ಳೋದಾಗಿರ್ಬೋದು, ಮಣ್ಣೊಳಗೋಗೋದಾಗಿರ್ಬೋದು, ಈ ರೀತಿ ಎಲ್ಲ ಆಗತ್ತೆ. ನೀರಲ್ಲಿ ಸೇರ್ಕೊಳ್ಳೋದ್ರಿಂದ ಜಲ ಮಾಲಿನ್ಯ ಆದ್ರೆ ಮಣ್ಣಲ್ಲಿ ಸೇರ್ಕೊಳ್ಳೋದ್ರಿಂದ ಮಣ್ಣು ಕೂಡ ಕರಗೊಲ್ಲ, ಮಣ್ಣು ಕೂಡ ಮಾಲಿನ್ಯ ಆಗತ್ತೆ. ಹಾಗಿದ್ರೆ ಪ್ಲಾಸ್ಟಿಕ್ ಇಂದ ಇಷ್ಟೊಂದು ಹಾನಿಕಾರಕ ಇದೆಯಾ ಅರ್ಪಿತಾ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಪ್ಲಾಸ್ಟಿಕ್ ನಿಂದ

ಪರಿಸರಕ್ಕೆ ಹಾನಿಕಾರಕ. ಅದರಲ್ಲೂ ಏಕಬಳಕೆಯ ಪ್ಲಾಸ್ಟಿಕ್ನ ಬಳಸಲೇಬೇಡಿ ಅಂತ ಎಷ್ಟೇ ಕಾನೂನನ್ನ ಮಾಡಿದ್ರು ಕೂಡ ನಮ್ಮ ಜನ ಅಂದ್ರೆ ನಾವುಗಳೇ ಅದನ್ನ ಬಳಸೋದನ್ನ ಬಿಡ್ತಾ ಇಲ್ಲ. ನೋಡಿ, ಈ ಒಂದು ಏಕಬಳಕೆಯ ಪ್ಲಾಸ್ಟಿಕ್ ಬಿಡ್ಲಿ ಅಂತ ಒಂದು ದಿನವನ್ನೇ ವಿಶ್ವ ಮಟ್ಟದಲ್ಲಿ ಆಚರಣೆ ಮಾಡ್ತಾ ಇದ್ರೆ ಅನ್ನುವಾಗ ನಾವ್ಯಾಕೆ ಈ ಪ್ಲಾಸ್ಟಿಕ್ ಅನ್ನ ಬಳಸಬೇಕು ಅಲ್ವಾ? ಹಾಗಿದ್ರೆ ಈ ವಿಚಾರದ ಬಗ್ಗೆ ಇನ್ನೊಂದಿಷ್ಟು ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ಒಂದು ವಿಶೇಷವಾದ ದಿನ ಇದೆ. ಆ ದಿನದ ಬಗ್ಗೆ ನಿಮ್ಮೊಟ್ಟಿಗೆ ಮಾಹಿತಿನ ಹಂಚಿಕೊಳ್ತಾ ಇದ್ದೆ. ಅದೇನೇ ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತ ದಿನ, ಅಂದ್ರೆ ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ಡೇ. ಸೊ ಈ ಒಂದು ದಿನವನ್ನ ಯಾಕೆ ಆಚರಣೆ ಮಾಡ್ತಾರೆ, ಈ ದಿನ ಆಚರಣೆ ಮಾಡೋದು ಅಷ್ಟು ಮುಖ್ಯ ಇದೆಯಾ ಅರ್ಪಿತಾ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಮುಖ್ಯ ಇದೆ. ಯಾಕಪ್ಪ ಅಂದ್ರೆ ಪ್ಲಾಸ್ಟಿಕ್ ಒಂದು ಮಹಾಮಾರಿ ಅಂತಾನೆ ಹೇಳ್ಬಹುದು ಈ ಒಂದು ಪರಿಸರಕ್ಕೆ. ಆದ್ರೂ ಕೂಡ ನಾವುಗಳು ಪ್ಲಾಸ್ಟಿಕ್ ಬಳಸೋದನ್ನ ಬಿಡ್ತಿಲ್ಲ. ಅದರಲ್ಲೂ ಏಕ ಬಳಕೆಯ ಪ್ಲಾಸ್ಟಿಕ್ ಅಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಏನಿದೆ, ಇದು ತುಂಬಾನೇ ಎಫೆಕ್ಟಿವ್ ಆಗುತ್ತೆ ನಮ್ಮ ನೇಚರ್ಗೆ. ಅದಕ್ಕಾಗಿ ನಾವು ಪ್ಲಾಸ್ಟಿಕ್ ಬದಲಿಗೆ ಕಾಗದವನ್ನ ಆರಿಸೋ ಮೂಲಕ ಈ ಒಂದು ದಿನದಿಂದ ಒಂದು ಹೊಸ ಆಂದೋಲನವನ್ನ ಪ್ರಾರಂಭಿಸೋಣ. ಇನ್ನು ನಾವು ಮನೆಯಿಂದನೇ ಈ ಒಂದು ಬಟ್ಟೆ ಬ್ಯಾಗ್ಗಳನ್ನ ತೆಗೆದುಕೊಂಡು ಹೋಗೋದಾಗಿರ್ಬೋದು ಅಥವಾ ಸ್ವಂತ ಚೀಲಗಳನ್ನ ತೆಗೆದುಕೊಂಡು ಹೋಗೋದ್ರಿಂದ ಅಲ್ಲಿ ನಾವು ಯಾವುದೇ ಒಂದು ವ್ಯಾಪಾರಸ್ಥನ ಹತ್ರ ವ್ಯಾಪಾರ ಮಾಡುವಾಗ ನಮ್ಮದೇ ಬ್ಯಾಗ್ ಇದೆ ಅಂತ ಹೇಳುವಾಗ ಅವರು ಕೂಡ ಪ್ಲಾಸ್ಟಿಕ್ ಕೊಡಕ್ ಹೋಗೋದಿಲ್ಲ. ಈ ರೀತಿ ಕೂಡ ನಾವು ಮಾಡಬಹುದು ಅಲ್ವಾ? ನಾನು ಆಗ್ಲಿಂದ ಹೇಳ್ತಾ ಇದ್ದೆ, ನಮ್ ಕೈಲಿ ಪ್ಲಾಸ್ಟಿಕ್ ಬ್ಯಾಗ್ಗಳು ಮಿನಿಮಮ್ ಅಂದ್ರೆ ಒಂದು 15 ನಿಮಿಷ ಇರಬಹುದೇನೋ, ಆದ್ರೆ ಇದು ಪರಿಸರದಲ್ಲಿ ಉಳಿಯುವ ಕಾಲಾವಧಿ ಏನಿದೆ 100+ ವರ್ಷಗಳ ತನಕ ಪ್ಲಾಸ್ಟಿಕ್ ಭೂಮಿಯಲ್ಲೇ ಇರುವಂತದ್ದು. ಅಂದ್ರೆ ಅದು ಕರಗೋದಿಲ್ಲ ಅಷ್ಟು ಸುಲಭವಾಗಿ, ಅದು ಕರಗ್ಲಿಕ್ಕೆ ಸಾಕಷ್ಟು ವರ್ಷಗಳು ಕೂಡ ಬೇಕಾಗತ್ತೆ. ಇನ್ನು ಕೇಳುಗರೆ, ಪ್ರತಿ ವರ್ಷ 100,000 ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ಸಮುದ್ರವನ್ನ ಸೇರ್ತಾ ಇದೆ. ಇದರಿಂದ ಸಾವಿರಾರು ಕಡಲಾಮೆಗಳಿರ್ಬೋದು, ಮೀನುಗಳಾಗಿರ್ಬೋದು ಅಥವಾ ಸಮುದ್ರದ ಪಕ್ಷಿಗಳಾಗಿರ್ಬೋದು ಇವೆಲ್ಲವೂ ಪ್ಲಾಸ್ಟಿಕ್ನ ತಿಂದು ಸಾವನ್ನಪ್ತಾ ಇದೆ. ನೋಡಿ, ನಾವು ಮಾಡುವಂತಹ ಕೆಲಸಗಳಿಗೆ, ಅಂದ್ರೆ ಮನುಷ್ಯರು ಮಾಡುವಂತಹ ಕೆಲಸಗಳಿಗೆ, ಅಲ್ಲಿ ಎಲ್ಲೋ ಒಂದು ಜೀವಿ ನೆಮ್ಮದಿಯಾಗಿದ್ದಂತಹ ಜೀವನ ನಡೆಸ್ತಾ ಇದ್ದಂತಹ ಜೀವಿಗಳು ಹಾನಿಗೊಳಗಾಗ್ತಾ ಇದೆ. ಅಂದ್ರೆ ಪ್ಲಾಸ್ಟಿಕ್ನಿಂದ ಅವು ತಮ್ಮ ಜೀವನವನ್ನ ಕಳ್ಕೊಳ್ಳುವಂತಹ ಸಂದರ್ಭ ಬರ್ತಾ ಇದೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಅಲ್ಲಿ ಸಮುದ್ರದಲ್ಲಿರುವಂತಹ ಪಕ್ಷಿಗಳಾಗಿರ್ಬೋದು, ಮೀನಾಗಿರ್ಬೋದು, ಕಡಲಾಮೆಗಳು ಇವೆಲ್ಲವೂ ಕೂಡ ಗೊತ್ತಿಲ್ಲದಲೇ ಈ ಒಂದು ಪ್ಲಾಸ್ಟಿಕ್ನ ತಿನ್ನತ್ತೆ. ಪ್ಲಾಸ್ಟಿಕ್ ತಿಂದಾದ ಮೇಲೆ ಜೀವ ಉಳಿಸ್ಕೊಳ್ಳೋದು ಉಂಟೆ? ಇಲ್ಲ ಅಲ್ವಾ, ಜೀವ ಕೂಡ ಕಳ್ಕೊಳ್ಳುವಂಥದ್ದು. ಇನ್ನು ಪ್ಲಾಸ್ಟಿಕ್ ವಿಘಟನೆಯಾದಾಗ ಅದು ಮೈಕ್ರೋ ಪ್ಲಾಸ್ಟಿಕ್ ಆಗಿ ಬದಲಾಗುತ್ತೆ. ಇದು ಮಣ್ಣು ಹಾಗೆ ನೀರಿನ ಮೂಲಕ ನಮ್ಮ ಆಹಾರ ಸರಪಳಿಯನ್ನ ಸೇರಿ ಕೊನೆಗೆ ನಮ್ಮ ದೇಹವನ್ನೇ ಸೇರುತ್ತೆ. ನೋಡಿ, ಸುತ್ತಾಡ್ಕೊಂಡು ಬಂದು ಈ ಪ್ಲಾಸ್ಟಿಕ್ ನಮಗೇನೆ ಹಾನಿಕಾರಕ. ನಾವು ಮನೆಯಿಂದ ಬಟ್ಟೆ ಬ್ಯಾಗನ್ನ ತೆಗೆದುಕೊಂಡು ಹೋಗೋದನ್ನ ನಿರ್ಲಕ್ಷಿಸ್ತೀವಿ, ಆದ್ರೆ ಆ ಒಂದು ಚಿಕ್ಕ ಬದಲಾವಣೆ ಮಾಡಿಕೊಂಡ್ರು ಕೂಡ ನಾವು ನಮ್ಮ ಆರೋಗ್ಯವನ್ನ, ನಮ್ಮ ಆಹಾರವನ್ನ ಚೆನ್ನಾಗಿಟ್ಕೋಬಹುದು. ಇಲ್ಲಪ್ಪ, ಎಲ್ಲರೂ ಕೂಡ ಪ್ಲಾಸ್ಟಿಕ್ ಬಳಸ್ತಾರೆ, ನಾನು ಕೂಡ ಪ್ಲಾಸ್ಟಿಕ್ ಬಳಸ್ತೀನಿ ಅಂತ ಅನ್ನುವಾಗ ಅದು ಸುತ್ತಿ ಬಳಸಿ ಕೊನೆಗೆ ನಮ್ಮ ಆರೋಗ್ಯಕ್ಕೆ, ನಮ್ಮ ಆಹಾರಕ್ಕೇನೆ ಅದು ಅಡ್ಡಿಯಾಗುವಂಥದ್ದು. ಕೇಳುಗರೆ, ಈ ಸಂದರ್ಭದಲ್ಲಿ ನಾವು ಬ್ಯಾಗ್ ಬದಲಾವಣೆ ಅನ್ನೋ ಒಂದು ಅಭಿಯಾನವನ್ನ ಮಾಡಬೇಕಾಗಿದೆ. ನಾವು ಮನೆಯಿಂದ ಹೊರಗೆ ಹೋಗ್ತೀವಿ ಅನ್ನುವಾಗ ನಮ್ಮ ಬಳಿ ಒಂದು ಬಟ್ಟೆ ಬ್ಯಾಗ್ ಇರಬೇಕು. ಈ ರೀತಿ ಇದ್ದಾಗ ನಾವು ಎಲ್ಲೇ ಏನೇ ಪರ್ಚೇಸ್ ಮಾಡ್ತೀವಿ ಅಂದ್ರೂ ಕೂಡ ಅದನ್ನ ಆ ಬ್ಯಾಗ್ ಒಳಗೇನೆ ಹಾಕೊ ಬರ್ಬೋದಲ್ವಾ? ನಮ್ಮ ಕಾರ್ ಆಗಿರ್ಬೋದು ಅಥವಾ ನಮ್ಮ ಬೈಕ್ ನಲ್ಲಿ ಬಟ್ಟೆಯ ಚೀಲವನ್ನ ಒಂದು ಯಾವಾಗ್ಲೂ ಇಟ್ಬಿಡಿ, ಅದರಿಂದ ಏನೂ ಕಳ್ಕೊಳ್ಳೋದಿಲ್ಲ ಅಲ್ವಾ? ಇನ್ನು ನಮ್ಮ ಶಿವಮೊಗ್ಗದ ನದಿ ತುಂಗಾ ನದಿ, ಗಂಗಾ ಸ್ನಾನ ತುಂಗಾ ಪಾನ ಅಂತ ಹೇಳ್ತಾರೆ, ಆದ್ರೆ ಈಗ ತುಂಗಾ ನದಿಯಲ್ಲಿ ಕೂಡ ಎಷ್ಟೊಂದು ಪ್ಲಾಸ್ಟಿಕ್ ಬೆರೆತು ಹೋಗಿದೆ ಅಂದ್ರೆ ಆ ನೀರು ಕುಡಿಯೋದಕ್ಕೆ ಕೂಡ ರುಚಿನೂ ಕಳ್ಕೊಳ್ತಾ ಇದೆ, ಅದರ ಗುಣಮಟ್ಟ ಕೂಡ ಹಾಳಾಗ್ತಾ ಇದೆ. ತುಂಗಾ ಅಭಿಯಾನ ಅಂತ ಕೂಡ ಸಾಕಷ್ಟು ಅಭಿಯಾನಗಳನ್ನ ಕೂಡ ಮಾಡ್ತಾ ಇದಾರೆ ಈ ಪ್ಲಾಸ್ಟಿಕ್ ಅನ್ನ ತ್ಯಜಿಸಿ ಪರಿಸರವನ್ನ ಸಂರಕ್ಷಿಸೋಕೆ. ಕೇಳುಗರೆ, ಇವತ್ತು ಜುಲೈ 3 ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ. ನಾವೆಲ್ಲರೂ ಕೂಡ ಪ್ಲಾಸ್ಟಿಕ್ ಬೇಡ ಅಂದ್ಬಿಡ್ತೀವಿ, ಆದ್ರೆ ಅಂಗಡಿಗೆ ಹೋದಾಗ ಚೀಲ ಮರೆತು ಹೋಗ್ಬಿಡ್ತೀವಿ. ಇವತ್ತಿನ ಒಂದು ಪ್ರತಿಜ್ಞೆ ಮಾಡೋಣ, ನಾವು

0: ನಮ್ಮ ಬ್ಯಾಗ್ನ ನಾವೇ ಹೊತ್ಕೊಂಡು ಹೋಗ್ತೀವಿ ಅಂತ. ಆಗ ಪ್ಲಾಸ್ಟಿಕ್ ಬಳಸದಲ್ಲೇ ನಾವು ನಮ್ಮ ವಸ್ತುಗಳನ್ನ ಖರೀದಿ ಮಾಡಬಹುದು. ಇನ್ನೊಂದು ವಿಷಯ ಏನ್ ಹೇಳ್ಬೇಕಂದ್ರೆ, ಈಗ ನಾವು ಹೋಟೆಲಿಂದ ತರಿಸಿದಂತಹ ಪ್ಲಾಸ್ಟಿಕ್ ಪಾರ್ಸಲ್ ಏನಿರುತ್ತೆ, ಅದರಲ್ಲಿ ಕೆಲವೊಂದು ಆಹಾರ ಹಾಗೆ ಇರುತ್ತೆ, ಅದನ್ನ ಹಾಗೆ ಎಸೆತೀವಿ. ಅದನ್ನ ತಿಂದಂತಹ ಹಸು ಇರ್ಬೋದು, ನಾಯಿ ಇರ್ಬೋದು, ಅದರ ದೇಹದೊಳಗೆ ಕೂಡ ಪ್ಲಾಸ್ಟಿಕ್ ಹೋಗುತ್ತೆ. ಪ್ಲಾಸ್ಟಿಕ್ ಹೋದಾಗ ಅದರ ಜೀವ ಕೂಡ ಹಾನಿಯಾಗುತ್ತೆ. ನೋಡಿ, ಈ ಪ್ಲಾಸ್ಟಿಕ್ ಎಷ್ಟೆಲ್ಲ ಅಪಾಯಕಾರಿ ಇದೆ ಅಲ್ವಾ ಕೇಳುಕರೆ. ಖಂಡಿತವಾಗ್ಲೂ ಇವತ್ತಿಂದನಾದರೂ ನಾವು ಒಂದು ಚಿಕ್ಕ ಪುಟ್ಟ ಬದಲಾವಣೆಯನ್ನು ಮಾಡಿಕೊಳ್ಳೋಣ, ನಮ್ಮಿಂದ ಪರಿಸರಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಳ್ಳೋಣ. ಪರಿಸರ ನಮಗೆ ಉತ್ತಮವಾದ ಗಾಳಿ, ನೀರು, ಬೆಳಕು ಎಲ್ಲವನ್ನೂ ಕೊಡ್ತಿದೆ ಅನ್ನುವಾಗ ನಾವು ಪರಿಸರಕ್ಕೆ ಪ್ಲಾಸ್ಟಿಕ್ ಅನ್ನೋದನ್ನು ಕೊಟ್ಟು ಪರಿಸರವನ್ನು ನಾಶ ಮಾಡ್ತಿದ್ದೀವಿ. ಅದು ಆಗೋದು ಬೇಡ ಕೇಳುಕರೆ. ಹಾಗಿದ್ರೆ ಈ ವಿಷಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನೀವು ಇದುವರೆಗೂ ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ, ಹಾಗೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಪರಿಸರದ ಮೇಲೆ ಕಾಳಜಿಯನ್ನ ಮಾಡ್ತಾ ಇರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಡೇ ಸ್ಪಾಟ್ಲೈಟ್, ಸಂಗೀತ ಪ್ರತಿಭೆಗಳ ಸಂಗಮ, ನಿಮ್ಮ ಮನಸ್ಸಿಗೆ ಸಂಗೀತದ ಸವಿಯ ಅನುಭವ. ಜುಲೈ 5 ಇದೇ ಭಾನುವಾರ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಅತಿಥಿಗಳಾದ ಚಿನ್ಮಯ್ ಮತ್ತೂರು, ಸುನೇತ್ರಾ ಎಂಕೆ, ಕೀರ್ತನಾ ಪ್ರಸನ್ನಲಕ್ಷ್ಮಿ ಹಾಗೂ ಶಿವಕುಮಾರ್ ಅವರೊಂದಿಗೆ ಸಂಗೀತ, ಜೀವನಯಾನ, ಸವಿ ನೆನಪುಗಳ ಮತ್ತು ಜನರ ಮೆಚ್ಚಿನ ಹಾಡುಗಳ ಬಗ್ಗೆ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನು ಜನಾರ್ದನ ಪೈರವರು ನಡೆಸಿಕೊಡಲಿದ್ದಾರೆ. ನಿಮ್ಮ ಪ್ರಶ್ನೆ ಮತ್ತು ಅಭಿಪ್ರಾಯಗಳಿಗಾಗಿ 9686096279 ಈ ಸಂಖ್ಯೆಗೆ ಕರೆ ಮಾಡಿ. ಸಂಡೇ ಸ್ಪಾಟ್ಲೈಟ್ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ತಪ್ಪದೆ ಕೇಳಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು, ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ?
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449848463. 6798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
1: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಒಬ್ಬೊಬ್ರು ಒಂದೊಂದು ಪ್ಲೇಸ್ಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನೇಚರ್ ರಿಲೇಟೆಡ್ ಪ್ಲೇಸ್ಗೆ ಹೋದ್ರೆ, ಇನ್ನು ಕೆಲವರು ಧಾರ್ಮಿಕ ಕ್ಷೇತ್ರಗಳು, ಐತಿಹಾಸಿಕ ತಾಣಗಳು, ಹೀಗೆ ಒಬ್ಬೊಬ್ರು ಒಂದೊಂದು ರೀತಿಯ ಸ್ಥಳಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ಒಟ್ಟಿನಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಟ್ರಾವೆಲಿಂಗ್ ಅಂದರೆ ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತಲ್ವಾ? ಹಾಗೆಯೇ ಸ್ನೇಹಿತರೆ, ಯಾವಾಗಲೂ ಅಷ್ಟೇ, ಟ್ರಾವೆಲಿಂಗ್ ಮಾಡ್ತಾ ಇರಬೇಕು. ಟ್ರಾವೆಲಿಂಗ್ ಅಂದ ತಕ್ಷಣ ಎಲ್ಲೋ ದೂರ ದೂರನೇ ಹೋಗಬೇಕು ಅಂತಿಲ್ಲ, ಮನೆ ಹತ್ತಿರದಲ್ಲೇ ಎಷ್ಟೊಂದು ಪ್ಲೇಸಸ್ ಇರುತ್ತೆ. ಕೆಲವೊಂದ್ಸರ್ತಿ ನಮ್ಮ ಮನೆ ಹತ್ತಿರ ಇರೋ ಹಿಡನ್ ಪ್ಲೇಸ್ಗಳು ನಮಗೆ ಗೊತ್ತೇ ಇರೋದಿಲ್ಲ, ಈ ಥರದ್ದು ಒಂದು ಪ್ಲೇಸ್ ಇದೆಯಾ ಅಂತ ಹೇಳಿ ಅನಿಸ್ತಿರುತ್ತಲ್ವಾ? ಸೊ ಹಾಗಾಗಿ ಆದಷ್ಟು ಟ್ರಾವೆಲಿಂಗ್ ಮಾಡ್ತಾ ಇರಬೇಕು. ಸಮಯ ಸಿಕ್ಕಾಗೆಲ್ಲ ಟ್ರಾವೆಲಿಂಗ್ ಹೋಗ್ತಾ ಇರಬೇಕು. ಯಾಕೆ ಗೊತ್ತಾ? ಟ್ರಾವೆಲಿಂಗ್ ಮಾಡೋದ್ರಿಂದ ನಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಹಾಗೇನೆ ನಮಗೆ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ, ಜೊತೆಗೆ ನಮ್ಮ ಮೆಂಟಲ್ ಹೆಲ್ತ್ ಹಾಗೆ ಫಿಸಿಕಲ್ ಹೆಲ್ತ್ ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು ಅಲ್ವಾ? ಸೊ ಹಾಗಾಗಿ ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು. ಇವತ್ತು ನಾನು ನಿಮ್ಮನ್ನ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ನಾನಿವತ್ತು ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದ ರಾಜಸ್ಥಾನ್ ರಾಜ್ಯದ ಚಿತ್ತೋರ್ಗಢ್ ಕೋಟೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಭಾರತದ ಅತಿ ದೊಡ್ಡ ಕೋಟೆಯಲ್ಲಿ ಒಂದಾಗಿದೆ. ಹಾಗೆ ಅನೇಕ ರಾಜವಂಶರುಗಳಿಂದ ನಿರ್ಮಿಸಲ್ಪಟ್ಟಿದೆ ಈ ಒಂದು ಚಿತ್ತೋರ್ಗಢ್ ಕೋಟೆ. ಹಾಗೆ ಇತಿಹಾಸ ಪ್ರಸಿದ್ಧವಾದ ಕೋಟೆ ಇದಾಗಿದೆ. ಇನ್ನು ರಾಣಿ ಪದ್ಮಾವತಿಗೆ ಸಂಬಂಧಿಸಿದಂತಹ ಒಂದು ಕೋಟೆ ಅಂತಲೂ ಕೂಡ ಹೇಳಲಾಗುತ್ತೆ. ಹಾಗೆ ಇದರಲ್ಲಿ ವಿಜಯ ಸ್ತಂಭ, ಹಲವಾರು ಕೊಳಗಳು, ದೇವಾಲಯಗಳು, ಹಾಗೆ ಅದ್ಭುತವಾಗಿರುವಂತಹ ವಾಸ್ತುಶಿಲ್ಪವನ್ನ ಈ ಒಂದು ಚಿತ್ತೋರ್ಗಢ್ ಕೋಟೆಯಲ್ಲಿ ನಾವು ನೋಡಬಹುದು. ಇನ್ನು ಈ ಒಂದು ಕೋಟೆಯನ್ನ ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು ಮತ್ತೆ ನಾಯಕರು ಸೇರಿದಂತೆ ಹಲವು ರಾಜರು 10-18 ಶತಮಾನದವರೆಗೆ ಇದನ್ನ ನಿರ್ಮಿಸಿದ್ರು ಅಂತ ಹೇಳಲಾಗುತ್ತೆ. ಹಾಗೆ ಈ ಒಂದು ಪ್ಲೇಸ್ನ ಅಂದ್ರೆ ಈ ಒಂದು ಚಿತ್ತೋರ್ಗಢ್ ಏನಿದೆ, ಇದನ್ನ ಚಿತ್ತಾಲ್ ದುರ್ಗ್ ಅಂತ ಹೇಳಿ ಬ್ರಿಟಿಷರು ಕರೀತಾ ಇದ್ರಂತೆ. ಹಾಗಿದ್ರೆ ಇಷ್ಟೆಲ್ಲ ವಿಶೇಷತೆಯನ್ನು ಹೊಂದಿರುವಂತಹ, ಹಾಗೆ ಇಷ್ಟು ಅದ್ಭುತವಾಗಿರುವ ಕೋಟೆಯ ಬಗ್ಗೆ, ಈ ಕೋಟೆ ಹೇಗಿದೆ, ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಭಾರತದ ಅತಿ ದೊಡ್ಡ ಕೋಟೆಯಾಗಿರುವಂತಹ ಚಿತ್ತೋರ್ಗಢ್ ಕೋಟೆಯ ಬಗ್ಗೆ ಹೇಳ್ತಾ ಇದೆ. ಸೊ ಹಾಗೆ ಇಲ್ಲಿನ ವಿಶೇಷತೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಸೊ ಹಾಗಿದ್ರೆ ಈ ಒಂದು ಚಿತ್ತೋರ್ಗಢ್ ಕೋಟೆಯ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಒಂದು ಚಿತ್ತೋರ್ಗಢ್ ಕೋಟೆ ಸುಮಾರು 700 ಎಕರೆಯ ಜಾಗವನ್ನ ಸುತ್ತುವರೆದಿದೆ. ಹಾಗೆ ನಾನು ಆಗ್ಲೇ ಹೇಳಿದ ಹಾಗೆ ಭಾರತದ ಅತಿ ದೊಡ್ಡದಾದ ಕೋಟೆ ಇದಾಗಿದ್ದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೂಡ ಇದನ್ನ ಗುರುತಿಸಲ್ಪಟ್ಟಿದೆ. ಹಾಗೆ ಬೆರಾಕ್ ನದಿಯ ದಡದಲ್ಲಿ 180 ಮೀಟರ್ ಎತ್ತರದ ಬೆಟ್ಟದ ಮೇಲೆ ಮೌರ್ಯ ಅರಸರು 7ನೇ ಶತಮಾನದಲ್ಲಿ ಈ ಕೋಟೆಯನ್ನ ಕಟ್ಟಿದ್ರು. ಇನ್ನು ಚಿತ್ರಾಂಗದ ಎನ್ನುವಂತಹ ಮೌರ್ಯ ರಾಜನ ಹೆಸರೇ ಇದಕ್ಕೆ ಇಡಲಾಗಿದೆ ಅಂತ ಹೇಳಲಾಗುತ್ತೆ. ಇನ್ನು ಇದು ಮೇವಡ ರಾಜರ ರಾಜಧಾನಿಯಾಗಿತ್ತಂತೆ. ಹಾಗೆ ಈ ಕೋಟೆ ಏನಿದೆ, ಇದು ಸುಮಾರು 3 ಬಾರಿ ಶತ್ರುಗಳ ದಾಳಿಗೆ ತುತ್ತಾಗಿತ್ತು. 1303ರಲ್ಲಿ ರಾಜ ರಾಣಾ ರತನ್ ಸಿಂಗ್ ಸೈನ್ಯವನ್ನ ಅಲ್ಲಾವುದ್ದೀನ್ ಖಿಲ್ಜಿ ಸೋಲಿಸ್ತಾರೆ. 1535ರಲ್ಲಿ ಗುಜರಾತಿನ ಸುಲ್ತಾನ್ ಬಹದ್ದೂರ್ ಶಾ ಬಿಕ್ರಮ್ಜಿಂಗ್ ಸಿಂಗ್ ನನ್ನ ಸೋಲಿಸಿ ಕೋಟೆಯನ್ನು ವಶಪಡಿಸಿಕೊಂಡ್ರು. ಹಾಗೆ 1567ರಲ್ಲಿ ಅಕ್ಬರ್ನ ಸೈನ್ಯವು 11ನೆಯ ಮಹಾರಾಣ್ ಉದಯ್ ಸಿಂಗ್ ಸೈನ್ಯವನ್ನು ಸೋಲಿಸಿತು. ಪ್ರತಿ ಸಲ ರಜಪೂತರ ಸೈನಿಕರು, ಆಡಳಿತ ವರ್ಗದವರು, ಮಹಿಳೆಯರು ಶತ್ರುಗಳಿಗೆ ಶರಣಾಗೋದಕ್ಕಿಂತ ಸಾವೇ ಮೇಲೆಂದು 1000 ಮಹಿಳೆಯರು ಚೌಹಾರ್ ಮಾಡಿಕೊಂಡ್ರು ಅಂತ ಹೇಳಲಾಗುತ್ತೆ. ಹಾಗೆ ಕೋಟೆ ಪ್ರತಿ ಸಲ ಕೂಡ ದಾಳಿಗೊಳಗಾದಾಗ ಮತ್ತೆ ಮತ್ತೆ ಇದನ್ನು ರೀಬಿಲ್ಡ್ ಮಾಡಲಾಗಿತ್ತು. ಇನ್ನು ಈ ಕೋಟೆಯ ಒಳಗೆಲ್ಲ ಸುತ್ತಾಡಿದ್ರೆ ರಜಪೂತರ ಗತ ವೈಭವ ಕಣ್ಣಿಗೆ ಕಟ್ಟಿದಂತೆ ಕಾಣಿಸುತ್ತೆ. ಕೋಟೆಗೆ ಕಲ್ಲುಗಳಿಂದ ಕಟ್ಟಿದ ಗಟ್ಟಿಮುಟ್ಟಾದ ಸುಮಾರು 7 ಹೆಬ್ಬಾಗಿಲುಗಳಿವೆ. ಕೋಟೆಯೊಳಗೆ 6 ಮನೆಗಳು, ಹಲವು ಮಂದಿರಗಳು ಮತ್ತೆ 2 ವಿಜಯ ಸ್ತಂಭಗಳು ಇದೆ. ಹಾಗೆ ಹಲವು ಕೊಳಗಳು, ಸುಂದರವಾದ ಅರಮನೆ, ಹಾಗೆ ಕುದುರೆ, ಆನೆಗಳ ಕೊಟ್ಟಿಗೆ, ಶಿವನ ಮಂದಿರ ಇಲ್ಲಿ ಇತ್ತಂತೆ. ಕಲ್ಲು ಮತ್ತೆ ಸುಣ್ಣದ ಗಾರೆಗಳಿಂದ ನಿರ್ಮಾಣಗೊಂಡ ಈ ಕಟ್ಟಡಕ್ಕೆ ಸಂಬಂಧಿಸಿದಂತೆ ಅನೇಕ ಕಥೆಗಳು ಕೂಡ ಇದೆ. ಇನ್ನು ಉದಯ್ಪುರವನ್ನು ಕಟ್ಟಿಸಿದ ಮೇವಾಡ ರಾಜ ಮಹಾರಾಣಾ ಉದಯ್ ಸಿಂಗ್ ಹುಟ್ಟಿದ್ದು ಇಲ್ಲೇ ಇದೇ ಪ್ಲೇಸ್ನಲ್ಲಿ ಅಂತ ಹೇಳಲಾಗುತ್ತೆ. ಹಾಗೆ ಪನ್ನಾಬಾಯಿ ಕಥೆ ತುಂಬಾ ಪ್ರಸಿದ್ಧಿಯನ್ನು ಪಡೆದಿದೆ. ಚಿಕ್ಕ ಮಗುವಾಗಿದ್ದ ಮಹಾರಾಣ್ ಉದಯ್ ಸಿಂಗ್ನನ್ನ ಶತ್ರುಗಳಿಂದ ಉಳಿಸಲು ಪನ್ನಾಬಾಯಿ ತನ್ನ ಮಗುವನ್ನೇ ಬಲಿಕೊಟ್ಟ ಘಟನೆ ನಡೆದ ಸ್ಥಳ ಇದಾಗಿದೆ. ಹಾಗೆ ರಾಣಿಯಾಗಿಯೂ ಸಂತಳಾಗಿದ್ದ ಮೀರಾಬಾಯಿ ಇದ್ದಂತಹ ಅರಮನೆ ಕೂಡ ಇದು ಅಂತ ಹೇಳಲಾಗುತ್ತೆ. ಹಾಗೆ ಕೊಳದ ಮಧ್ಯದಲ್ಲಿ ರಾಜ ರತನ್ ಸಿಂಗ್ ಪತ್ನಿ ರಾಣಿ ಪದ್ಮಾವತಿಯ 3ನೇ ಅಂತಸ್ತಿನ ಅರಮನೆ ಇಲ್ಲಿ ಇದೆ. ಆದರೆ ಇಲ್ಲಿಗೆ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ. ಇನ್ನು ಇತಿಹಾಸದ ಪ್ರಕಾರ ಅಲ್ಲಾವುದ್ದೀನ್ ರಾಣಾ ರತನ್ ಸಿಂಗ್ ಪತ್ನಿ ಪದ್ಮಾವತಿಯನ್ನ ಸೆರೆ ಹಿಡಿಯೋದಕ್ಕೆ ಯೋಜನೆಯನ್ನ ಹಾಕಿರ್ತಾರೆ. ಆದರೆ ರಾಣಿ ಪದ್ಮಾವತಿ ಅಪೂರ್ವ ಸೌಂದರ್ಯವತಿಯಾಗಿರೋದು ಮಾತ್ರವಲ್ಲದೆ ಬುದ್ಧಿವಂತೆ ಕೂಡ ಆಗಿದ್ಲು. ಪದ್ಮಾವತಿಯ ಸೌಂದರ್ಯವನ್ನ ಒಮ್ಮೆ ನೋಡಲು ಮತ್ತೆ ಆಕೆಯನ್ನ ವರಿಸುವುದಕ್ಕೆ ಅಲ್ಲಾವುದ್ದೀನ್ ಖಿಲ್ಜಿ ಇಷ್ಟಪಡ್ತಾನೆ. ರಾಜ ರಾಣಾ ರತನ್ ಸಿಂಗ್ ಮರಣದ ನಂತರ ರಾಣಿ ಪದ್ಮಾವತಿಯು ತನ್ನ ಸಖಿಯರೊಂದಿಗೆ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳಿ ಇತಿಹಾಸ ಕೂಡ ಹೇಳುತ್ತೆ. ಇನ್ನು ಇಲ್ಲಿ ಪ್ರತಿ ವರ್ಷವೂ ಕೂಡ ಚೌಹಾರ್ ಮೇಳವನ್ನ ಆಯೋಜಿಸಲಾಗುತ್ತೆ. ಇದೊಂದು ರಜಪೂತಿ ಹಬ್ಬವಾಗಿದ್ದು ಇಲ್ಲಿ ಸಂಭ್ರಮದಿಂದ ಆಚರಿಸಲಾಗುತ್ತೆ. ಈ ಸಮಯದಲ್ಲಿ ರಜಪೂತರ ಶೌರ್ಯ ಮತ್ತೆ ರಾಣಿ ಪದ್ಮಾವತಿಯನ್ನ ಸ್ಮರಿಸಲಾಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಿದ್ರೆ ಈ ಒಂದು ಕೋಟೆಯ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಚಿತ್ತೋರ್ಗಢ್ ಕೋಟೆಯ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ಇಲ್ಲಿನ ವಿಶೇಷತೆಯ ಬಗ್ಗೆ, ಈ ಒಂದು ಚಿತ್ತೋರ್ಗಢ್ ಕೋಟೆ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಸೊ ಹಾಗಿದ್ರೆ ಈ ಒಂದು ಚಿತ್ತೋರ್ಗಢ್ ಕೋಟೆಯ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಆಗ್ಲೇ ಹೇಳ್ತಾ ಇದ್ದೆ ಇಲ್ಲಿ ಮೀರಾಬಾಯಿ ಕೂಡ ಇಲ್ಲೇ ಇದ್ದಿದ್ದು ಅಂತ ಹೇಳಿ. ರಾಣ ಕುಂಭನ ಕಾಲದಲ್ಲಿ ಕೃಷ್ಣ ಭಕ್ತಿಯಾಗಿದ್ದಂತಹ ಮೀರಾಬಾಯಿಗೋಸ್ಕರ ಕಟ್ಟಿದ ಕೃಷ್ಣನ ಮಂದಿರ ಇಲ್ಲಿ ಇದೆ. ಹಾಗೆ ಇಂಡೋ ಆರ್ಯನ್ ಶೈಲಿಯ ಆಕರ್ಷಕ ವಾಸ್ತುಶಿಲ್ಪವನ್ನು ಕೂಡ ಇಲ್ಲಿ ನೋಡಬಹುದು. ಅಷ್ಟೇ ಅಲ್ಲದೆ ಮಂದಿರದ ಹೊರಗೆ ಮೀರಾಬಾಯಿಯ ಗುರು ಆಗಿದ್ದಂತಹ ರಾಯ ದಾಸ್ನ ಹೆಜ್ಜೆಯ ಗುರುತು ಮತ್ತೆ ಛತ್ರಿಯನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಹಾಗೆ ಮೀರಾ ಭಜನೆಗಳು ಇಲ್ಲಿ ತುಂಬಾ ಪ್ರಸಿದ್ಧವಾಗಿದೆ. ಅಷ್ಟೇ ಅಲ್ಲದೆ ವರ್ಷಕ್ಕೊಮ್ಮೆ ಮೀರಾ ಮಹೋತ್ಸವವನ್ನ ಕೂಡ ಇಲ್ಲಿ ಆಯೋಜಿಸಲಾಗಿದೆ. ವಾಸ್ತುಶಿಲ್ಪ ಇಂಡೋ ಆರ್ಯನ್ ಶೈಲಿಯಲ್ಲಿ ಇಲ್ಲಿ ಕಂಡುಬರುತ್ತೆ. ಹಾಗೆ ಕಾಳಿಕಾ ಮಾತಾ ಮಂದಿರವನ್ನ ನೋಡಬಹುದು. 8ನೇ ಶತಮಾನದಲ್ಲಿ ಇದು ಮೊದಲಿಗೆ ಸೂರ್ಯದೇವರ ಮಂದಿರವಾಗಿತ್ತು. ನವೀಕರಿಸಿ ಕಾಳಿಯ ಮಂದಿರವನ್ನಾಗಿ ಮಾರ್ಪಾಡು ಮಾಡಲಾಯಿತು. ಒಂದು ದೊಡ್ಡ ಬಂಡೆಯ ಮೇಲೆ ಒಂದು ದೇವಾಲಯವನ್ನ ಕಟ್ಟಲಾಗಿದೆ. ಹಾಗೆ ಕೀರ್ತಿ ಸ್ತಂಭವನ್ನ ನೋಡಬಹುದು. ಈ ಸ್ತಂಭ 12ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಇದು ಜೈನರ ದಿಗಂಬರ ಪಂಥದ ಸ್ಮಾರಕವಾಗಿದೆ. ಒಳಗೆ ತುಂಬಾ ಚಿಕ್ಕದಾದ 54 ಮೆಟ್ಟಿಲುಗಳಿದೆ. ಸ್ತಂಭದ ಎತ್ತರ ಸುಮಾರು 22 ಮೀಟರ್ಗಳಷ್ಟಾಗಿದೆ. ರಾಜಸ್ಥಾನದಲ್ಲಿ ಜೈನ ಧರ್ಮದ ಅನುಯಾಯಿಯಾದ ರಜಪೂತಿ ರಾಜರು ಜೈನ ಧರ್ಮಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು. ಇನ್ನು ಚಿತ್ತೋರ್ಗಢ ಕೋಟೆಯೊಳಗೆ ಹಲವು ಜೈನ ಮಂದಿರವನ್ನ ನೋಡಬಹುದಾಗಿದೆ. ಹಾಗೆ ವಿಜಯ ಸ್ತಂಭವನ್ನ ನೋಡಬಹುದು. ಚಿತ್ತೋರಿನ ಹೆಗ್ಗುರುತು, ವಿಜಯದ ಸಂಕೇತ. 15ನೇ ಶತಮಾನದಲ್ಲಿ ಮಹಾರಾಣ ಕುಂಭನು ಮೊಹಮ್ಮದ್ ಶಾಹ 1ನೇ ಖಿಲ್ಜಿ ಜೊತೆಗೆ ಯುದ್ಧದಲ್ಲಿ ವಿಜಯಿಯಾದಾಗ ಕಟ್ಟಿಸಿದ ಸ್ಮಾರಕವಿದಾಗಿದ್ದು, ಸ್ತಂಭವು 37 ಮೀಟರ್ ಎತ್ತರವಿದ್ದು 9 ಮಳಿಗೆಯಿದೆ. 8 ಮಳಿಗೆಯವರೆಗೂ ಕಿರಿದಾದ ಮೆಟ್ಟಿಲುಗಳ ದಾರಿಯಿದೆ. ಮೇಲಿನಿಂದ ಚಿತ್ತೋರಿನ ಮತ್ತು ಸುತ್ತಮುತ್ತಲಿನ ದೃಶ್ಯ ಅತ್ಯಂತ ಸುಂದರವಾಗಿ ಕಾಣುತ್ತೆ. ಹಾಗೆ ಗೌಮುಖ ಜಲಾಶಯ ಕೂಡ ಇದೆ. ಕಡಿದಾದ ಬೆಟ್ಟದ ಬುಡದಲ್ಲಿ ಹಸುವಿನ ಬಾಯಿ ಆಕಾರದಲ್ಲಿರುವ ಈ ಜಲಾಶಯವು ಶತ್ರುಗಳು ಮುತ್ತಿಗೆ ಹಾಕಿದಾಗ ಕೋಟೆಯೊಳಗೆ ಪ್ರಜೆಗಳಿಗೆ ನೀರಿನ ಆಶ್ರಯವನ್ನು ನೀಡುವುದಕ್ಕಾಗಿ ಇದನ್ನು ನಿರ್ಮಿಸಲಾಗಿದೆ. ಹಾಗೆ ಈಗಲೂ ಕೂಡ ಇಲ್ಲಿ ಸಾಕಷ್ಟು ನೀರಿರುವುದನ್ನು ನೋಡಬಹುದಾಗಿದೆ. ಇನ್ನು ಚಿತ್ತೋರ್ಗಢ್ಗೆ ಭೇಟಿ ನೀಡುವುದಕ್ಕೆ ಸರಿಯಾದ ಸಮಯ ಯಾವುದು ಅಂತ ನೋಡುವುದಾದ್ರೆ, ಅಕ್ಟೋಬರ್ನಿಂದ ಫೆಬ್ರವರಿ ತುಂಬಾ ಸೂಕ್ತವಾಗಿರುವಂತಹ ಸಮಯವಾಗಿದೆ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡೋದಕ್ಕೆ. ಹಾಗೆ ಡಿಸೆಂಬರ್ ಮತ್ತು ಜನವರಿಯಲ್ಲಿ ತುಂಬಾ ಚಳಿ ಇರೋದ್ರಿಂದ ನೀವೇನಾದರೂ ಆ ಟೈಮಲ್ಲಿ ಬರ್ತೀರಾ ಅಂತ ಹೇಳಿದ್ರೆ, ಬೆಚ್ಚನೆಯ ಉಡುಪುಗಳನ್ನು ಧರಿಸ್ಕೊಂಡು ಈ ಒಂದು ಪ್ಲೇಸ್ಗೆ ಖಂಡಿತವಾಗ್ಲೂ ವಿಸಿಟ್ ಮಾಡಬಹುದು. ಸ್ನೇಹಿತರೆ, ಇದಿಷ್ಟು ಕೂಡ ರಾಜಸ್ಥಾನದಲ್ಲಿರುವಂತಹ ಚಿತ್ತೋರ್ಗಢ್ನ ಕುರಿತಾದಂತಹ ಒಂದಿಷ್ಟು ಮಾಹಿತಿ ಆಗಿತ್ತು. ಈ ಒಂದು ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಖಂಡಿತವಾಗ್ಲೂ ಮಿಸ್ ಮಾಡಿದೆ, ನೀವು ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ. ಯಾಕೆಂದ್ರೆ ಒಂದು ಅದ್ಭುತವಾಗಿರುವಂತಹ ಒಂದು ಸ್ಥಳ ಇದಾಗಿದೆ. ಹಾಗೆ ಇಲ್ಲಿನ ವಾಸ್ತುಶಿಲ್ಪಗಳು ಕೂಡ ಅಷ್ಟೇ ಶ್ರೀಮಂತಿಕೆಯಿಂದ ಕೂಡಿದೆ. ಸೊ ಹಾಗಾಗಿ ಮಿಸ್ ಮಾಡದೆ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686972799 86 8692 279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ, ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆಯೇ ನೀವು ಕೂಡ ಟ್ರಾವೆಲಿಂಗ್ ಮಾಡ್ತಾ ಇದ್ದು, ನಿಮ್ಮ ಮನೆಯ ಸುತ್ತಮುತ್ತಲೂ ಕೂಡ ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಇದ್ದು ಅದರ ಬಗ್ಗೆ ನೀವು ಇನ್ಫಾರ್ಮೇಷನ್ನ ಕೊಡ್ತೀರಾ ಅಂದರೆ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686092 279 ಈ ಸಂಖ್ಯೆಗೆ ಮೆಸೇಜನ್ನು ಮಾಡುವುದ್ರ ಮೂಲಕ, ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ, ಮೋಡ ಕಟ್ಟಿತು ಹೇಗೆ, ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡಿತು ಹೇಗೆ, ಈ ಮಾತು ಕೇಳಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಮಾತನ್ನು ಹೇಳ್ದಂಥವ್ರು ಕೂಡ ಅಷ್ಟೇ ಚೆನ್ನಾಗಿದ್ದಾರೆ ಸ್ನೇಹಿತರೆ. ಅವರೇ ಜಿ ಎಸ್ ರುದ್ರಪ್ಪ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಎಂತಹ ಅದ್ಭುತ ಪದಗಳು! ಆ ಪದಗಳ ಹಿಂದೆ ಇರುವಂತಹ ಅರ್ಥ ಕೂಡ ಅಷ್ಟೇ ಅರ್ಥಗರ್ಭಿತವಾಗಿದೆ, ಮನ ಮುಟ್ಟುವಂತಿದೆ. ಅದೇ ರೀತಿ ಸ್ನೇಹಿತರೆ, ಮತ್ತೊಂದು ಅದ್ಭುತವಾದಂತಹ ಗೀತೆಯನ್ನು ರಚನೆ ಮಾಡಿದ್ದಾರೆ. ಅದೇ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ ಬೆಳಕನಿಟ್ಟು

0: ಸಾಕೆ.
1: ಒಂದೊಂದು ಗೀತೆಗಳು, ಒಂದೊಂದು ಕವಿತೆಗಳು, ಒಂದೊಂದು ಕಾದಂಬರಿಗಳು ಕೂಡ ಅದ್ಭುತವಾಗಿ ಮೂಡಿ ಬಂದಿವೆ ಜಿ ಎಸ್ ಶಿವರುದ್ರಪ್ಪ ಅವರ ಒಂದು ಬರವಣಿಗೆಯ ಮೂಲಕ. ಅವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಎಂಬುದು ಸ್ನೇಹಿತರೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮ ಇವರ ಹುಟ್ಟೂರು. ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪರವರು ಫೆಬ್ರವರಿ 7, 1926 ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ ಜನಿಸಿದ್ರು. ಇವರ ತಂದೆ ಶಾಲಾ ಶಿಕ್ಷಕರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಶಿವರುದ್ರಪ್ಪರವರು ಶಿಕಾರಿಪುರದಲ್ಲಿ ತಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲಾ ಶಿಕ್ಷಣವನ್ನು ಪಡೆದವರು. ನಂತರ ಶಿವರುದ್ರಪ್ಪನವರು 1949 ಬಿಎ ಮತ್ತು 1953 ಎಂಎ ಪದವಿಗಳನ್ನು ಮೈಸೂರು ವಿಶ್ವವಿದ್ಯಾಲಯದಿಂದ ಪಡಿತಾರೆ. 3 ಚಿನ್ನದ ಪದಕಗಳನ್ನು ಪಡೆದಂಥವರು ಜಿಎಸ್ಎಸ್ ಅವರು. ಇವರು ಕುವೆಂಪು ಅವರ ವಿದ್ಯಾರ್ಥಿ ಮತ್ತು ಅನುಯಾಯಿ ಕೂಡ ಆಗಿದ್ದಂಥವರು. ಕುವೆಂಪು ಅವರ ಸಾಹಿತ್ಯ ಕೃತಿಗಳು ಮತ್ತು ಅವರ ಜೀವನದಿಂದ ಹೆಚ್ಚು ಪ್ರೇರೇಪಿತರಾಗಿದ್ದರು. 1965 ಜಿಎಸ್ ಶಿವರುದ್ರಪ್ಪ ಅವರು ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಬರೆದ ಸೌಂದರ್ಯ ಸಮೀಕ್ಷೆಗಾಗಿ ಡಾಕ್ಟರೇಟ್ ಕೂಡ ಪಡೆದರು. ಅಷ್ಟೇ ಅಲ್ಲದೆ ಶಿವರುದ್ರಪ್ಪ ಅವರು 1949 ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಭಾಷೆಯ ಉಪನ್ಯಾಸಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ. 1963 ಅವರು ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಓದುಗರಾಗಿ ಕೂಡ ಸೇರಿದಂಥವರು. ಅಷ್ಟೇ ಅಲ್ಲದೆ ಶಿವರುದ್ರಪ್ಪರವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಅದರೊಟ್ಟಿಗೆ ವಿಶ್ವವಿದ್ಯಾನಿಲಯದ ನಿರ್ದೇಶಕರಾಗಿ ಆಯ್ಕೆ ಕೂಡ ಆಗಿ ಅಲ್ಲಿ ಕೂಡ ಕನ್ನಡ ಅಧ್ಯಯನ ಕೇಂದ್ರಕ್ಕೂ ಕೂಡ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರುವಂಥವರು. ಇನ್ನು ದಾವಣಗೆರೆ, ಶಿವಮೊಗ್ಗ ಮತ್ತು ಮೈಸೂರಿನಂತಹ ನಗರಗಳಲ್ಲಿ ಕನ್ನಡದಲ್ಲೇ ಉಪನ್ಯಾಸ ನೀಡಿದಂಥವರು ಜಿಎಸ್ ಶಿವರುದ್ರಪ್ಪ ಅವರು. 1966 ತಮ್ಮ ಪ್ರಧಾನ ಕಚೇರಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಸ್ಥಳಾಂತರ ಮಾಡ್ತಾರೆ. ಅಲ್ಲಿ ಅವರು 1986 ಸರ್ಕಾರದಿಂದ ನಿವೃತ್ತರಾಗುವವರೆಗೂ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. 1987 ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ. ಅಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದರೆ ಜಿಎಸ್ ಶಿವರುದ್ರಪ್ಪ ಅವರು. ಇವ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ರಾಷ್ಟ್ರಕವಿಗಳಾದ ಗುಗ್ಗರಿ, ಶಾಂತವೀರಪ್ಪ, ಶಿವರುದ್ರಪ್ಪರವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೆ. ಜಿಎಸ್ ಶಿವರುದ್ರಪ್ಪ ಅವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ನಂತರ ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕನ್ನಡ ವಿಭಾಗದಲ್ಲಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಅಷ್ಟೇ ಅಲ್ಲದೆ 2006 ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ದಿನದಂದು ನಡೆದ ಸುವರ್ಣ ಕರ್ನಾಟಕ ಸುವರ್ಣ ಮಹೋತ್ಸವ ಆಚರಣೆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರವು ಶಿವರುದ್ರಪ್ಪ ಅವರಿಗೆ ರಾಷ್ಟ್ರಕವಿ ಬಿರುದನ್ನು ಕೊಡುತ್ತೆ, ರಾಷ್ಟ್ರಕವಿ ಬಿರುದನ್ನು ನೀಡಿ ಗೌರವ ನೀಡುತ್ತೆ. ಗೋವಿಂದ ಪೈ ಮತ್ತು ಕುವೆಂಪು ನಂತರ ಈ ಬಿರುದನ್ನು ಪಡೆದ 3 ಕನ್ನಡದ ಕವಿಯಾಗಿದ್ದಾರೆ ಜಿಎಸ್ ಶಿವರುದ್ರಪ್ಪರವರು. ಇನ್ನು ಸ್ನೇಹಿತರೆ, ಇವರ ಕೃತಿ, ಕಾದಂಬರಿ, ಕಥೆಗಳ ವಿಷಯಕ್ಕೆ ಬಂದರೆ ಸಾಕಷ್ಟು ಕವನಗಳನ್ನು ಬರೆದಿದ್ದಾರೆ ಜಿಎಸ್ಎಸ್ ಅವರು. ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಚಕ್ರಗತಿ, ಅನಾವರಣ, ತೆರೆದ ದಾರಿ, ಗೋದೆ, ವ್ಯಕ್ತಿ ಮಧ್ಯ, ತೀರ್ಥವಾಣಿ, ಕಾರ್ತಿಕ, ಕಾಡಿನ ಕತ್ತಲಲ್ಲಿ, ಅಗ್ನಿಪರ್ವ, ಎದೆ ತುಂಬಿ ಹಾಡಿದೆನು, ನೂರಾರು ಕವಿತೆಗಳು, ಸಮಗ್ರ ಕಾವ್ಯ, ನಾನಾ ಹಣತೆ, ಮೇರದಿಯ ಅವ್ರ ಅನ್ಯ ಕವಿತೆಯೇನ್ ಅನ್ನುವಂತಹ ಕವಿತೆಗಳನ್ನು ಬರೆದಿದ್ದಾರೆ. ವಿಮರ್ಶೆಯ ಪೂರ್ವ ಪಶ್ಚಿಮ, ಸೌಂದರ್ಯ ಸಮೀಕ್ಷೆ, ಕಾವ್ಯಾರ್ಥ ಚಿಂತನ, ಗಟ್ಟಿಬಿಂಬ, ಅನುರಣನ, ಪ್ರತಿಕ್ರಿಯೆ, ಕನ್ನಡ ಸಾಹಿತ್ಯ ಸಮೀಕ್ಷೆ, ಮಹಾಕಾವ್ಯ ಸ್ವರೂಪ, ಕನ್ನಡ ಕವಿಗಳ ಕಾವ್ಯಕಲ್ಪನೆ, ದೇಸೀಯತೆಯಲ್ಲಿ ಅರಳಿದ ದತ್ತ ಪ್ರತಿಭೆ, ಒಂದು ಅಧ್ಯಯನ, ಇವೆಲ್ಲವೂ ಕೂಡ ಅವರ ಒಂದು ಗದ್ಯ ವಿಮರ್ಶೆಗಳಾಗಿವೆ. ಅಷ್ಟೇ ಅಲ್ಲದೆ ಮಾಸ್ಕೋದಲ್ಲಿ 22, ಇಂಗ್ಲೆಂಡ್ನಲ್ಲಿ ಚತುರ್ಮಾಸ, ಅಮೆರಿಕದಲ್ಲಿ ಕನ್ನಡಿಗ, ಗಂಗೆಯ ಶಿಖರಗಳಲ್ಲಿ ಇವು ಅವರ ಪ್ರವಾಸ ಕಥನಗಳಾಗಿವೆ. ಕರ್ಮಯೋಗಿ ಅನ್ನುವಂಥದ್ದು ಇವರ ಒಂದು ಜೀವನ ಚರಿತ್ರೆಯಾಗಿ ಕೂಡ ಮೂಡಿಬಂದಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಸಾಕಷ್ಟು ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ದಾರೆ ಜಿಎಸ್ ಶಿವರುದ್ರಪ್ಪ ಅವರು. ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಮಾಸ್ಕೋದಲ್ಲಿ 22 ಪ್ರವಾಸ ಕಥನಕ್ಕೆ ಬಂದರೆ ಕನ್ನಡ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರ ಹಾಗೂ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ದಾವಣಗೆರೆಯಲ್ಲಿ ನಡೆದ 21 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿದ್ರು.

0: ಪ್ರೊಫೆಸರ್ ಬೂಸನೂರು ಮಠ ಪ್ರಶಸ್ತಿ ಮತ್ತು ಗೋರೂರು ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. ಪಂಪ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಗೌರವ ಡಾಕ್ಟರೇಟ್, ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿಲೀಟ್, ರಾಷ್ಟ್ರಕವಿ ಪುರಸ್ಕಾರ ಆನಕ್ರು ನಿರ್ಮಾಣ ಪ್ರಶಸ್ತಿ, ಕುವೆಂಪು ವಿಶ್ವವಿದ್ಯಾಲಯದಿಂದ ಗೌರವ ಡಿಲೀಟ್ ಪ್ರಶಸ್ತಿ, ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿಲೀಟ್ ಪ್ರಶಸ್ತಿ, ಜೊತೆಗೆ ನೃಪತುಂಗ ಪ್ರಶಸ್ತಿಗೂ ಕೂಡ ಇವರು ಭಾಜನರಾಗಿದ್ದಾರೆ. ಅಷ್ಟೇ ಅಲ್ಲದೆ 1992ರಲ್ಲಿ ದಾವಣಗೆರೆಯಲ್ಲಿ ಜರುಗಿದ 21ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು. ಸ್ನೇಹ, ಕಾರ್ತಿಕ, ಗೌರವ, ಹಣತೆ ಇವು ಜಿಎಸ್ಎಸ್ ಅವರಿಗೆ ಅಭಿಮಾನಿಗಳು ಸಲ್ಲಿಸಿದ ಅಭಿನಂದನಾ ಗ್ರಂಥಗಳು ಕೂಡ ಆಗಿವೆ. ಜಿಎಸ್ ಶಿವರುದ್ರಪ್ಪನವರು 23 ಡಿಸೆಂಬರ್ 2013ರಂದು ತಮ್ಮ ಬನಶಂಕರಿಯ ನಿವಾಸದಲ್ಲಿ ನಿಧನರಾದರು. ಈ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದಂತಹ ಧೀಮಂತ ವ್ಯಕ್ತಿ ಜಿಎಸ್ ಶಿವರುದ್ರಪ್ಪರವರು. ಇವ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ರಾಷ್ಟ್ರಕವಿ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೆ. ಸಾಕಷ್ಟು ಕವಿತೆಗಳನ್ನು ಬರೆದಿದ್ದಾರೆ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪರವರು. ಜಿಎಸ್ಎಸ್ ಶಿವರುದ್ರಪ್ಪ ಅವರು ಕನ್ನಡ ಕಾವ್ಯ ಪರಂಪರೆ ಕಂಡ ಅಪರೂಪದ ಲವಲವಿಕೆಯ ಕವಿ, ಮಾನವತೆಯ ಆಶಯದ ಮಹತ್ವದ ಕವಿ ಇವರಾಗಿದ್ದಾರೆ. ಇಂದಿಗೂ ಸಾಹಿತ್ಯದ ಸೃಜನಶೀಲ ಪ್ರಕ್ರಿಯೆಯೊಂದಿಗೆ ಎಲ್ಲ ಮಜಲುಗಳಲ್ಲೂ ಕೂಡ ಇವರ ಒಂದು ಕಾವ್ಯ ಪ್ರತಿಕ್ರಿಯೆ ನೀಡುತ್ತೆ. ಈ ದಿನ ಸ್ನೇಹಿತರೆ, ಜಿಎಸ್ಎಸ್ ಅವರು ಬರೆದಿರುವಂತಹ ಮಬ್ಬಿನಿಂದ ಮಬ್ಬಿಗೆ ಕವಿತೆಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ. ಇದು ಒಂದು ಸಾಂಕೇತಿಕ ರೂಪದಲ್ಲಿ ಮನುಷ್ಯನ ಬದುಕಿನ ಬಹುಪಾಲು ಎಲ್ಲ ಸ್ತರಗಳನ್ನು ಗುರುತಿಸುವಂತಹ ಗಂಭೀರ ಪ್ರಯತ್ನ ಮಾಡಿದ್ದಾರೆ ಮಬ್ಬಿನಿಂದ ಮಬ್ಬಿಗೆ ಅನ್ನುವಂತಹ ಕವಿತೆಯಲ್ಲಿ. ಅಂದರೆ ಸ್ನೇಹಿತರೆ, ಇಲ್ಲಿ ಬೆಳಗಿನ 6 ಗಂಟೆಯ ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದವರೆಗೆ, ಅಂದರೆ 12 ಗಂಟೆಗಳ ದಿನದ ಅವಧಿಯನ್ನು ಹುಟ್ಟು, ಬೆಳವಣಿಗೆ, ಸಾವು ಎನ್ನುವ ಅರ್ಥದಲ್ಲಿ ಕವಿ ಗ್ರಹಿಸಿದ್ದಾರೆ. ಅಂದರೆ ಕವಿ ಅದನ್ನು ಅರ್ಥ ಮಾಡಿಕೊಂಡಿದ್ದಾರೆ, ಜೀವನ ಇಷ್ಟೇ ಅನ್ನುವಂಥದ್ದರ ಬಗ್ಗೆ. ಕನ್ನಡ ಮಹತ್ವದ ಕವಿತೆಗಳಲ್ಲಿ ಮಬ್ಬಿನಿಂದ ಮಬ್ಬಿಗೆ ಅತ್ಯುತ್ತಮ ಒಂದು ದೊಡ್ಡ ಸ್ಥಾನವನ್ನು ಪಡ್ಕೊಂಡಿದೆ. ಎಷ್ಟು ಚೆನ್ನಾಗಿ ಸೂಕ್ಷ್ಮ ಸಂವೇದನೆಯಲ್ಲಿ ಬರೆದಿದ್ದಾರೆ ಜಿಎಸ್ಎಸ್ ಅವರು ಅಂದರೆ ಕೇಳ್ತಾ ಹೋದರೆ ನಿಜವಾಗ್ಲೂ ಖುಷಿ ಆಗತ್ತೆ, ಅಚ್ಚರಿ ಆಗತ್ತೆ, ಹಾಗೆ ಜೀವನ ಇಷ್ಟೇ ಅನಿಸ್ಬಿಡತ್ತೆ. ಈ 6 ಗಂಟೆಯ ಮುಂಜಾವು ಸೂರ್ಯಾಗಮನದ ಸಡಗರವಾದಂತೆ ಮನುಷ್ಯನ ಹುಟ್ಟಿದ ಸೂಚಕವೂ ಆಗತ್ತೆ. ಖಂಡಿತವಾಗ್ಲೂ ಬೆಳಗಿನ ಸೂರ್ಯೋದಯ ನೋಡಲಿಕ್ಕೆ ಖುಷಿ ಆಗತ್ತೆ. ಆ ಸೂರ್ಯಾಗಮನದ ಸಡಗರದಂತೆ ಮನುಷ್ಯನ ಹುಟ್ಟಿನ ಸೂಚಕವೂ ಆಗತ್ತೆ. ಹುಟ್ಟಿದ ಮಗುವನ್ನು ನೋಡಲಿಕ್ಕೆ ಎಷ್ಟು ಖುಷಿ ಆಗತ್ತೆ ಅಲ್ವಾ? ಅದನ್ನು ಇವರು ಸೂರ್ಯಾಗಮನದ ಸಡಗರವಾದಂತೆ ಅಂತ ವರ್ಣನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬಿಸಿಲು ಮುಂಜಾವು ಏರಿದಂತೆಲ್ಲ ಮಗುವಿನ ಬೆಳವಣಿಗೆ ಬಾಲ್ಯದತ್ತ ಸಾಗುವುದಾಗಿದೆ. ಸೂರ್ಯೋದಯದೊಂದಿಗೆ ಲವಲವಿಕೆಗೊಳ್ಳುವ ಜಗತ್ತಿನ ಸೌಂದರ್ಯವನ್ನು ಕವಿ ರಮ್ಯವಾಗಿ ಬಾಲ್ಯದೊಂದಿಗೆ ಬೆಳವಣಿಗೆಯೊಂದಿಗೆ ಬೆಸೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಸೂರ್ಯ ಬೆಳಗ್ಗೆ ಹುಟ್ಟುತ್ತಾ ತನ್ನ ಕೆಲಸವನ್ನು ಹೇಗೆ ಮಾಡ್ತಾ ಮಾಡ್ತಾ ಮಾಡ್ತಾ ಹೋಗ್ತಾನೋ, ಹಾಗೆ ಇಲ್ಲಿ ಕೂಡ ಹುಟ್ಟಿದ ಮಗು ಬೆಳೀತಾ ಬೆಳೀತಾ ಹೋಗುತ್ತೆ. ಇಲ್ಲಿ ಕೂಡ ಮಗುವಿನ ಬೆಳವಣಿಗೆ ಆಗ್ತಾ ಹೋಗುತ್ತೆ. 7 ಗಂಟೆಯ ನಂತರದ ಉಲ್ಲಾಸ ಮುಗ್ಧತೆ, 8 ಗಂಟೆಯ ಹೊತ್ತಿಗೆ ಮಗು ಶಾಲೆಗೆ ಹೋಗಿ ಅಕ್ಷರ ಕಲಿಯುವುದರ ಕ್ರಿಯಾಶೀಲತೆಯು ಕೂಡ ಹೌದು. ಅದರೊಂದಿಗೆ ಮಗುವಿನ ಮುಗ್ಧತೆಯ ಜಾಗದಲ್ಲಿ ತಿಳುವಳಿಕೆ, ಸೂರ್ಯನ ಶಾಖ ತೀವ್ರವಾಗುವ ಸಾಂಕೇತಿಕತೆಯು ವ್ಯಕ್ತವಾಗತ್ತೆ. ಇನ್ನು ಸ್ನೇಹಿತರೆ, 11ರಿಂದ 12 ಸೂರ್ಯದ ಪ್ರಖರತೆಯ ಅರ್ಥದಲ್ಲಿ ಮನುಷ್ಯನ ಯೌವನದ ಉತ್ಸಾಹದ ಬದಲಾವಣೆಯ ಕನಸು, ಕನವರಿಕೆಯ ಹಾಗೆ ಮದುವೆ ಮುಂತಾದ ಸಂಸಾರ ಸಂಬಂಧದ ಕ್ರಿಯಾಶೀಲತೆಗಳು ಕೂಡ ಜರುಗ್ತವೆ. ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ನೋಡಿ. ಸೂರ್ಯಾಸ್ತ ಯಾವ ರೀತಿ ಆಗ್ತಾ ಹೋಗುತ್ತೋ, ಅದರ ಒಂದು ಬಿಸಿ ಹೇಗೆ ತಟ್ಟುತ್ತಾ ಹೋಗುತ್ತೋ,

ಹಾಗೆ ಮನುಷ್ಯನ ಬೆಳವಣಿಗೆಯೂ ಕೂಡ. ಬಾಲ್ಯ, ಯೌವನ, ಹಾಗೆ ಈ ಮದುವೆ, ಜೀವನ, ಸಂಸಾರ, ಮಕ್ಕಳು, ಈ ರೀತಿಯಲ್ಲಿ ಸಾಗ್ತಾ ಹೋಗುತ್ತೆ. ಇನ್ನು ಸಮಯ 1, 2, 3 ದಾಟಿದಂತೆ ಕಾಲ ಉರುಳುತ್ತಲೇ ಮನುಷ್ಯನ ಬದುಕಿನ ಗಂಭೀರತೆಯ ಅರ್ಥವೂ ಕೂಡ ತೆರೆದುಕೊಳ್ಳುತ್ತೆ. ಸಂಸಾರದ ಜಂಜಾಟದಲ್ಲಿ ವೃದ್ಧಾಪ್ಯಕ್ಕೆ ಸಮೀಪಿಸುವ ಅರ್ಥವು ಇಲ್ಲಿ ಅನಾವರಣಗೊಳ್ತಾ ಹೋಗುತ್ತೆ. ಅಂದ್ರೆ ತೆರೆದಿಡತ್ತೆ ಬದುಕು ಹೀಗೆ ಅಂತ. ಇನ್ನು 4 ಗಂಟೆ ಆದ್ರೆ ಅದು ಮನುಷ್ಯನ ವಯಸ್ಸಿನ ಲವಲವಿಕೆಯಿಂದ ಆಚೆಗೆ ಸರಿಯುವ, ಕ್ರಿಯಾಶೀಲವಾಗುವ ವಿವಿಧ ಮಾರ್ಗಗಳನ್ನು ಹುಡುಕುವ ಪ್ರಯತ್ನಗಳು ಕೂಡ ಇಲ್ಲಿ ಕಾಣ್ತವೆ. ಇದು ಆರೋಗ್ಯದ ಕಡೆಗೆ ಗಂಭೀರ ಗಮನ ನೀಡುವ ಪ್ರಕ್ರಿಯೆಯೂ ಕೂಡ ಹೌದು. ಇನ್ನು ಕವಿತೆಯ ಕೊನೆಗೆ ಬಂದರೆ ಸಂಜೆಯ 4, 5 ದಾಟಿ 6 ಆಗುವುದರ ಸೂಚನೆಯಲ್ಲಿ ಕತ್ತಲಾಗುವ ಮನುಷ್ಯನ ಬದುಕು ಪೂರ್ಣತೆಯೆಡೆಗೆ, ಅಂದರೆ ಸಾವಿನೆಡೆಗೆ ಸಾಗುವುದನ್ನು ಪ್ರತಿನಿಧಿಸುತ್ತೆ. ಇಲ್ಲಿ ಯಾವುದರ ಬಗೆಗೂ ಆಸಕ್ತಿ ಇರದ ಅಸಹನೆಯ ಆತಂಕದ ಸಂದರ್ಭಗಳಲ್ಲಿ ಸೃಷ್ಟಿಯಾಗತ್ತೆ. ಅಂದರೆ ಇಲ್ಲಿ ನೆನ್ನೆಗಳ ನೆನಪು ಕನವರಿಕೆಗಳಲ್ಲಿ ವೃದ್ಧಾಪ್ಯ ಕಳೆಯುತ್ತದೆ. ಗಡಿಯಾರ 7 ಹೊಡೆಯುವುದು ಮನುಷ್ಯನನ್ನು ಏಳಿಸುವುದರ ಸೂಚಕ. ಬಾಗಿಲಿನ ಶಬ್ದ ಸಾವಿನ ಸೂಚಕ. ಬಾಗಿಲು ತೆರೆಯಲೇಬೇಕಾದದ್ದು ಅನಿವಾರ್ಯ ಕೂಡ. ಎಷ್ಟು ಗಂಭೀರವಾಗಿ ಅರ್ಥಗರ್ಭಿತವಾಗಿ ಬರೆದಿದ್ದಾರೆ ಮಬ್ಬಿನಿಂದ ಮಬ್ಬಿಗೆ ಅನ್ನುವಂತಹ ಕವಿತೆಯನ್ನು. ಈ ಕವಿತೆಯಲ್ಲಿ ಭಾಷೆ, ಶಬ್ದಗಳು ಅರ್ಥಪೂರ್ಣವಾಗಿ ಪರಸ್ಪರ ಪೂರಕವಾಗಿವೆ. ಒಂದು ರೀತಿಯಲ್ಲಿ ಚಮತ್ಕಾರದಂತೆ ಸಾಗತ್ತೆ ಈ ಕವಿತೆ. ಅಷ್ಟೇ ಅಲ್ಲದೆ ಅದರೊಟ್ಟಿಗೆ ಒಂದು ಗಂಭೀರ ಚಿಂತನೆಯನ್ನು ಕವಿತೆ ಬಿಚ್ಚಿಡುತ್ತೆ. ಎಷ್ಟು ಚೆನ್ನಾಗಿ ಬೆಳಗ್ಗೆ ಸೂರ್ಯೋದಯ ಆಗುವಂತಹ ವಿಷಯವನ್ನು ಇಲ್ಲಿ, ಮಗುವಿನ ಹುಟ್ಟಿನ ಬೆಳವಣಿಗೆ ಯಾವ ರೀತಿ ಆಗತ್ತೆ, ಸೂರ್ಯ ಮೇಲೆ ಸೂರ್ಯನ ಒಂದು ಪ್ರಖರತೆ ಹೆಚ್ಚಾದಂತೆ, ಹಾಗೆ ಇಲ್ಲಿ ಕೂಡ ನಮ್ಮ ಬೆಳವಣಿಗೆ, ನಮ್ಮ ಯೌವನ, ವೃದ್ಧಾಪ್ಯ ಎಲ್ಲದೂ ಆಗತ್ತೆ. ಸೂರ್ಯಾಸ್ತ ಆಗ್ತಾ ಇದ್ದಂತೆ ನಮ್ಮ ಒಂದು ಜೀವನದ ವೃದ್ಧಾಪ್ಯ, ನಮ್ಮ ಒಂದು ಜೀವನದ ಬದುಕು ಕೂಡ ಆಗ್ತಾ ಹೋಗತ್ತೆ ಅಂತ ತಿಳಿಸಿದ್ದಾರೆ ಕವಿಗಳು. ಒಂದು ಅರ್ಥಗರ್ಭಿತವಾದಂತಹ ಕವಿತೆಯಾಗಿದೆ ಮಬ್ಬಿನಿಂದ ಮಬ್ಬಿಗೆ. ಎಸ್, ಈ ರೀತಿಯಲ್ಲಿ ಸಾಕಷ್ಟು ಕತೆಗಳನ್ನು, ಕಾದಂಬರಿಗಳನ್ನು, ವಿಮರ್ಶಾಕೃತಿಗಳನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ ಜಿ ಎಸ್ ಶಿವರುದ್ರಪ್ಪ ಅವರು. ಅದಕ್ಕೆ ಅಲ್ವಾ ಇವರನ್ನ ಮಾನವತೆಯ ಆಶಯದ ಮಹತ್ವದ ಕವಿ ಅಂತ ಕರೆಯೋದು ಇವ್ರನ್ನ. ಸೊ ಈ ದಿನ ಜಿ ಎಸ್ ಎಸ್ ಶಿವರುದ್ರಪ್ಪ ಅವರ ಬಗ್ಗೆ ತಿಳಿಸಿಕೊಟ್ಟಂತಹ ಈ ಕಿರು ಮಾಹಿತಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ.

0: ಅರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮಜುವಲ್.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮಹಾಲಕ್ಷ್ಮಿ ಸ್ವೀಟ್ಸ್.
4: ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಶುಭೋದಯ ಎಲ್ಲರಿಗೂ, ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸೊ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್. ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ, ತಿಂಡಿ ಆಯ್ತಾ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಎಸ್ ಟಾಪಿಕ್ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ, ನಾವು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಜಗತ್ತಿನಲ್ಲಿ ಎಷ್ಟೊಂದು ತರಹದ ಸಂಬಂಧಗಳು ಇವೆ ಅಲ್ವಾ, ಆದರೆ ಎಲ್ಲದಕ್ಕಿಂತ ಭಿನ್ನವಾದ ನಂಬಿಕೆಯಿಂದಲೇ ಹೆಣೆಯಲ್ಪಟ್ಟ ಒಂದು ಅದ್ಭುತ ಸಂಬಂಧ ಅಂತಂದರೆ ಮಾನವ ಮತ್ತು ದೇವರು ಅಲ್ವಾ. ಈ ಸಂಬಂಧ ಇದೆಯಲ್ಲ, ಇದೊಂಥರ ಬರೀ ಭಕ್ತಿಗಷ್ಟೇ ಸೀಮಿತವಾಗಿರೋದಿಲ್ಲ. ನಾವು ಖುಷಿ ಇದ್ದಾಗ ಥ್ಯಾಂಕ್ಸ್ ಹೇಳೋದಕ್ಕೆ, ಕಷ್ಟದಲ್ಲಿದ್ದಾಗ ಕಣ್ಣೀರು ಒರೆಸೋದಕ್ಕೆ, ಒಂಟಿ ಅನಿಸ್ದಾಗ ನಮಗೋಸ್ಕರ ಒಬ್ರು ಇದ್ದಾರೆ ಅನ್ನೋ ಧೈರ್ಯ ತುಂಬೋದಕ್ಕೆ ಇರೋ ಸಂಬಂಧ ಇದು ಅಂತಲೇ ಹೇಳ್ಬೋದು. ಸೊ ನಾವು ಮಾನವರು ಈ ಭೂಮಿ ಮೇಲೆ ನಮ್ಮದೇ ಆದ ಪಾತ್ರವನ್ನು ಮನ್ನಡಿಸ್ತಾ ಇರ್ತೀವಿ. ಆ ದೇವರು ಮೇಲೆ ಕೂತ್ಕೊಂಡು ಎಲ್ಲವನ್ನ ಸೂತ್ರಧಾರಿ ಥರ ಆಟವನ್ನು ಆಡಿಸ್ತಾ ಇರ್ತಾನೆ ಅಲ್ವಾ. ಸೊ ಒಬ್ಬ ತಾಯಿಯ ತರಹ ನಮ್ಮನ್ನು ಸಲಹೋ ಮಾನವೀಯ ಸಂಬಂಧ ಒಂದು ಕಡೆ, ಆದರೆ ಆ ತಾಯಿಗೂ ಶಕ್ತಿ ಕೊಡುವ ದೈವಿ ಸಂಬಂಧ ಅನ್ನೋದು ಇನ್ನೊಂದು ಕಡೆ ಇರುತ್ತೆ. ಒಟ್ಟಿನಲ್ಲಿ ಹೇಳಬೇಕಪ್ಪ ಅಂದರೆ, ಮಾನವನಿಗೆ ಭರವಸೆಯೇ ದೇವರು, ಆ ದೇವರಿಗೆ ಮಾನವನ ಭಕ್ತಿಯೇ ನೈವೇದ್ಯ ಅಂತ ಹೇಳ್ತಾ. ಸೊ ಇವತ್ತೇನಪ್ಪ ಸ್ಪೆಷಲು ಅಂತಂದರೆ, ನಾನು ಒಂದು ದೇವರ ಹೆಸರು ಸ್ಟಾರ್ಟಿಂಗ್ ಕಾಲರ್ ಅವರಿಗೆ ಒಬ್ಬ ಮಾನವ ಅಥವಾ ದೇವರ ಹೆಸರನ್ನು ನಾನು ಹೇಳ್ತೀನಿ. ಆ ಒಂದು ಹೆಸರಿನ ಹಾಡನ್ನು ನೀವು ಹಾಡ್ಬೋದು. ಹಾಡಿದ ಮೇಲೆ ನೀವು ನೆಕ್ಸ್ಟ್ ಕಾಲರಿಗೆ ನಾನೇನು ನಿಮಗೆ ಕೊಟ್ಟಿರ್ತೀನೋ ಟಾಸ್ಕು, ಅದನ್ನು ಆ ಟಾಸ್ಕ್ ನೆಕ್ಸ್ಟ್ ಕಾಲರಿಗೆ ಕೊಡಬೇಕು, ಓಕೆನಾ? ಎಸ್. ಈಗ ನಮ್ಮ ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
5: ಹಲೋ ಹಲೋ, ಗುಡ್ ಮಾರ್ನಿಂಗ್ ಶ್ವೇತಾ.
4: ಗುಡ್ ಮಾರ್ನಿಂಗ್ ಶುಭ ಮೇಡಮ್. ಆಯ್ತಾ ತಿಂಡಿ?
5: ಓ, ತಿಂಡಿ ಆಯ್ತು.
4: ಓ ಸೂಪರ್, ಎಂತ ಮಾಡಿದ್ರಿ
5: ಇವತ್ತು? ರೊಟ್ಟಿ ಪಲ್ಲೆ.
4: ಆಹಾ, ಸೂಪರ್. ಓಕೆ, ಇವತ್ತು ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
5: ಗೊತ್ತಾಯ್ತು, ಹೇಳಿದ್ದೀನಿ ಕೇಳಿಸ್ಕೊಂಡೆ.
4: ಓಕೆ,
5: ಕಲರ್ ಅನ್ಸುತ್ತಲ್ವಾ?
4: ಕರೆಕ್ಟ್, ಖಂಡಿತ.
5: ಶುಭೋದಯ.
4: ಎಸ್ ಶುಭ ಮೇಡಮ್. ಈಗ ನಾನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೇವಿ, ಲಕ್ಷ್ಮೀ ದೇವಿ ಅವರ ಒಂದು ನನ್ನ ಹೆಸರನ್ನ ತಗೊಳ್ತಾ ಇದ್ದೀನಿ. ಲಕ್ಷ್ಮಿ ಅವರ ಹಾಡನ್ನ ಹಾಡ್ಬಹುದು ಅಂದ್ರೆ ದೇವಿ ಲಕ್ಷ್ಮಿ. ಹಾ,
5: ಆಗ್ಲಿ, ಹೇಳ್ತೀನಿ.

0: ಥ್ಯಾಂಕ್ ಯು,
1: ಥ್ಯಾಂಕ್ ಯು ಶುಭ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಈಗ ನೆಕ್ಸ್ಟ್ ಕಾಲರ್ ಅವರಿಗೆ ಯಾವ ಅಕ್ಷರ ಅಂದ್ರೆ ಯಾವ ಹೆಸರನ್ನ ಕೊಡ್ತೀರಾ?
0: ಎಲ್ಲ ಪ್ರಮುಖ ಪ್ರಥಮ ಪೂಜೆ ಅಂದ್ರೆ ಗಣಪತಿ, ಗಣಪತಿಗೋಸ್ಕರ ಗಣೇಶನ್
1: ಹಾಡು ಹಾಡಿ ಅಂತೀರಾ? ಓಕೆ ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದ.

0: ಧನ್ಯವಾದಗಳು.
1: ಥ್ಯಾಂಕ್ ಯು. ಓಕೆ
0: ಓಕೆ, ಶುಭ ಅವರು ಲಕ್ಷ್ಮಿ ಹಾಡನ್ನ ತುಂಬ ಚೆನ್ನಾಗಿ ಅದ್ಭುತವಾಗಿ ಹಾಡಿದಾಯ್ತು. ಹಾಗೆ ಅವರು ನೆಕ್ಸ್ಟ್ ಕಾಲರ್ ಅವರಿಗೆ ಗಣೇಶನ ಹಾಡು ಹಾಡಲಿಕ್ಕೆ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
0: ನಮಸ್ತೆ, ಶುಭೋದಯ ಅಮ್ಮ. ಮೇಡಮ್, ತಿಂಡಿ ಆಯ್ತಾ? ಹಾ, ಆಯ್ತು ಮೇಡಮ್. ನಿಮ್ದಾಯ್ತಾ?
2: ನಮ್ದು ಇಲ್ಲಮ್ಮ, ಇನ್ನು ಚಪಾತಿ, ಹಿರೇಕಾಯಿ ಪಲ್ಯ.
0: ಓಕೆ, ಸೂಪರ್. ಓಕೆ, ಈಗ ಶುಭ ಅವರು ನಿಮಗೆ ಗಣೇಶ ಹೌದು
2: ಯಾವ್ದಾದ್ರು ಹಿಂಗೆ ಭಕ್ತಿ ಗೀತೆ
0: ಹಾಡ್ಬೋದು? ಹಾಡ್ಬೋದು.
2: ಗಜಮುಖನಿ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ, ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ನೀನೆ ಕಾಣೆ. ಅದ್ ಕೇಳಲಿಕ್ಕಷ್ಟೇ ಚಂದ, ಹಾಡ್ಲಿಕ್ಕೆ ಎಲ್ಲ ಈಗ ತಮ್ಮ ಮರವಾಗ್ಬಿಡತ್ತೆ.
0: ಓಕೆ, ಎಸ್. ಈಗ ನೀವು ನೆಕ್ಸ್ಟ್ ಕಾಲರ್ ಅವರಿಗೆ ಯಾವ ಹೆಸರನ್ನ ಕೊಡ್ತೀರಾ?
2: ಚಾಮುಂಡಿ.
0: ಚಾಮುಂಡಿ ಅಮ್ಮ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಓಕೆ ಅಮ್ಮ, ಥ್ಯಾಂಕ್ ಯು,
2: ಥ್ಯಾಂಕ್ ಯು.
0: ಓಕೆ, ಹುಮಾ ಅವರು ಗಣೇಶನ ಸಾಂಗ್ ಅನ್ನ ಹಾಡಿದಾಯ್ತು. ಈಗ ಅವರು ಚಾಮುಂಡಿ ದೇವರು ಹಾಡನ್ನ ಹಾಡಬೇಕು ಅಂತ ನೆಕ್ಸ್ಟ್ ಕಾಲರ್ ಅವರಿಗೆ ಹೇಳ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
3: ನಮಸ್ತೆ ಮೇಡಮ್.
0: ನಮಸ್ತೆ ಪ್ರೇಮ ಮ್ಯಾಮ್.
3: ಪ್ರೇಮ ಮೇಡಮ್ ನಾನು.
0: ಹಾ, ಓಕೆ ಪ್ರೇಮ ಅವರೇ.
3: ಹಾ ಹೇಳಿ ಮೇಡಮ್.
0: ತಿಂಡಿ ಆಯ್ತಾ?
3: ಹಾ, ತಿಂಡಿ ಆಯ್ತು ಮೇಡಮ್. ದೋಸೆ, ಆಲೂಗಡ್ಡೆ, ಪಲ್ಯ, ಚಟ್ನಿ ಮೇಡಮ್.
0: ಓಕೆ, ಸೂಪರ್ ಸೂಪರ್. ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತೈತಲ್ಲ?
3: ಹಾ ಗೊತ್ತಾಗಿದೆ ಮೇಡಮ್.
0: ಓಕೆ, ಇವಾಗ ಉಮಾ ಅವರು ಚಾಮುಂಡಿ ದೇವರ ಬಗ್ಗೆ ಹಾಡ್ಬೇಕು ಅಂತ ಅವರು ರಿಕ್ವೆಸ್ಟ್ ನಿಮಗೆ.
3: ವರವ ಕೊಡೆ ಚಾಮುಂಡಿ, ವರವ ಕೊಡೆ, ತೆರಗೊಡ್ಡಿ ಬೇಡುವೆನು, ವರವ ಕೡಡೆ, ವರವ ಕೊಡೆ, ವರವ ಕೊಡೆ ಚಾಮುಂಡಿ, ವರವ ಕೊಡೆ. ವರ ನೀಡಿ ನೀನಗೆ, ವರ ನೀಡಿ ಬೇಡದಿರೆ, ಸೆರಗೊಡ್ಡಿ ಬೇಡುವೆನು, ವರವ ಕೊಡೆ, ವರವ ಕೊಡೆ, ವರವ ಕೊಡೆ ಚಾಮುಂಡಿ, ವರವ ಕೊಡೆ, ಸೆರಗೊಡ್ಡಿ ಬೇಡುವೆನು, ವರವ ಕೊಡೆ, ವರವ ಕೊಡೆ. ಒಲವಿಂದ ನೀನಗೆ ವರ ನೀಡಿ ಸಲಹದಿರೆ, ಒಲವಿಂದ ನೀನಗೆ ವರ ನೀಡಿ ಸಲಹದಿರೆ,

0: ಓ ಸೂಪರ್ ಸೂಪರ್ ಪ್ರೇಮ್ ಅವರೇ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಹಾಗೆ ಈಗ ನೆಕ್ಸ್ಟ್ ಕಾಲರ್ ಅವರಿಗೆ ನೀವು ಮಾನವರ ಹೆಸರಾದ್ರೂ ತಗೋಬಹುದು ಅಥವಾ ದೇವರ ಹೆಸರಾದ್ರೂ ತಗೋಬಹುದು. ಅವ್ರಿಗೆ ಯಾವ್ದು ಕೊಡ್ತಾ ಇದ್ದೀರಾ?
1: ಶಾರದೆ ಕೊಡ್ತೀನಿ ಮೇಡಮ್.
0: ಶಾರದ, ಓಕೆ ಓಕೆ ಮ್ಯಾಮ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
1: ಧನ್ಯವಾದ ಮೇಡಮ್.
0: ಓಕೆ, ಎಸ್, ನಮ್ಮ ಪ್ರೇಮಾ ಮೇಡಮ್ ಅವರು ಚಾಮುಂಡಿ ದೇವರ ಬಗ್ಗೆ ಒಂದು ತುಂಬ ಅದ್ಭುತವಾಗಿ ಹಾಡನ್ನು ಹಾಡಿದಾಯಿತು. ಹಾಗೆ ಈ ಭಕ್ತಿ ಗೀತೆಗಳನ್ನು ಕೇಳ್ತಾ ಇದ್ದರೆ ಅದು ಅದರಲ್ಲೂ ಬೆಳಗಿನ ಸಮಯದಲ್ಲಿ ನಾವೆದ್ದ ತಕ್ಷಣ ಭಕ್ತಿ ಗೀತೆಯನ್ನು ಕೇಳ್ತಾ ಇದ್ದರೆ ಮನಸ್ಸಿಗೆ ತುಂಬ ಆನಂದ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನಂತೂ ಅಷ್ಟೇ, ನನಗೆ ಬೆಳಗ್ಗೆ ಎದ್ದ ಕೂಡಲೇ ಅದು ಇದು ಎಲ್ಲ ಮಾಡ್ಕೊಳ್ತಾನೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ನಮ್ಮ ನನ್ನ ಇಷ್ಟ ದೇವತೆಗಳನ್ನು ಹಾಡುಗಳನ್ನು ಪ್ಲೇ ಮಾಡ್ತಾ ನಾನು ಹಾಡ್ಕೊಳ್ತಾ ಕೆಲಸ ಮಾಡ್ತಾ ಇರ್ತೀನಿ. ಹಾಗೆ ನಮ್ಮ ಕೇಳುಗರು ಕೂಡ ಹಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ಎಸ್, ಕರೆ ಕಟ್ ಆಯಿತು. ಓಕೆ, ಮತ್ತೊಂದು ಕರೆ ಸ್ವೀಕರಿಸೋಣ. ಹಲೋ ಹಲೋ
2: ಹಲೋ,
0: ನಮಸ್ತೆ
2: ನಮಸ್ತೆ ನಮಸ್ತೆ ಅಮ್ಮ ನಮಸ್ತೆ.
0: ಓಕೆ, ನಾರಾಯಣಪ್ಪ ಸರ್.
2: ಹಾ ಹೇಳಿ. ತಿಂಡಿ ಮಾಡ್ಕೊಂಡ್ರೆ?
0: ತಿಂಡಿ ಆಯ್ತು, ನಿಮ್ದಾಯ್ತಾ?
2: ಆಯ್ತ್ರಿ.
0: ಓಕೆ ನಾರಾಯಣಪ್ಪ ಸರ್, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
2: ಹಾ ಗೊತ್ತಾಗಿದೆ.
0: ಓಕೆ, ಇವಾಗ ಪ್ರೇಮ್ ಅವರು ನಿಮಗೆ ಶಾರದೆ ಮಾತೆಯ ಒಂದು ಹಾಡನ್ನ ಹಾಡ್ಲಿಕ್ಕೆ ಹೇಳಿದ್ದಾರೆ.
2: ಓ, ನಮ್ಮ ಶಾರದಮ್ಮನ ಹಾಡು ಹೇಳ್ಬೇಕಂತ?
0: ಕರೆಕ್ಟ್, ಹೌದು.
2: ಒಳ್ಳೇದಮ್ಮ, ಎರಡು ಸಲ ಹೇಳ್ಬಿಡ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ, ನಿಮ್ಮೊಳಗೆ ಅನ್ಯಾರಮ್ಮ, ಕಮಗೋಲನ ವೈರಿ ಸುತನಾದ ಸುಂಡಿಲ, ಹೆಮ್ಮೆಯ ಗಣನಾಥನೇ. ನಮ್ಮಮ್ಮ ಶಾರದೆ ಉಮಾ

0: ಮೋರಿ ಕಪ್ಪಿನ ಭಾವ ಮೊರದ ಗಲದ ಕಿವಿಯ ಕೋರೆ ದಣಿಗನ ರಮ್ಮ ಮೂರು ಕಣ್ಣನ ಸೂತ ಮುರಿದಿಟ್ಟ ಚಂದ್ರನ ಕೋರೆಯ ಗಣನ ತನೇ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಯ ನ್ಯಾರಮ್ಮ ಉಟ್ಟ ಬಟ್ಟೆಯ ಬುಯ್ಗಿ ದುಟ್ಟ ಚಲನದ ದಿಟ್ಟ ತನಿವನ ರಮ್ಮ ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಯ ನ್ಯಾರಮ್ಮ. ಥ್ಯಾಂಕ್ ಯು ಅಮ್ಮ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ತುಂಬಾ ಅದ್ಭುತವಾಗಿ ಹಾಡಿದ್ರಿ.
0: ಹಲೋ,
1: ಹಾ ಹೇಳಿ ಸರ್.
0: ಧನ್ಯವಾದಗಳಮ್ಮ.
1: ಧನ್ಯವಾದಗಳು ಸರ್, ಧನ್ಯವಾದಗಳು. ಹಾಗೆ ನೀವು ಇನ್ನೊಬ್ಬರಿಗೆ ಯಾವ ಹೆಸರನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ, ಅಂದ್ರೆ ಮನುಷ್ಯರ ಹೆಸರು?
0: ಶ್ರೀರಾಮನ ಆಡೋ ಅವರಿಗೆ ಅವಕಾಶ ಕೊಡ್ತೀನಮ್ಮ.
1: ಶ್ರೀರಾಮ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹಾಡಿದ್ರು ನಾರಾಯಣಪ್ಪ ಸರ್ ಅವರು. ಶಾರದೆಯ ಒಂದು ಭಕ್ತಿ ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಅವರಿಗೆ ಶ್ರೀರಾಮನ ಹಾಡನ್ನ ಹಾಡ್ಲಿಕ್ಕೆ ಹೇಳಿದರೆ, ಬನ್ನಿ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ, ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಸುಬ್ರಹ್ಮಣ್ಯ ಸರ್. ಓಕೆ ಸುಬ್ರಹ್ಮಣ್ಯ ಸರ್, ತಿಂಡಿ ಆಯ್ತಾ?
2: ತಿಂಡಿ ಮಾಡ್ತಾ ಇದ್ದೆ ಮೇಡಮ್, ಹಂಗೆ ಕನೆಕ್ಷನ್ ಸಿಕ್ಬಿಡ್ತು.
1: ಓಕೆ ಸೂಪರ್ ಸೂಪರ್. ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
2: ಹೇಳಿ ಮೇಡಮ್, ಏನಂತ ಸರಿಯಾಗಿ ನನ್ಗೆ ಅರ್ಥ ಆಗ್ಲಿಲ್ಲ.
1: ಈಗ ನಾನು ದೇವರ ಹೆಸರು ಇಲ್ಲ ಅಂದ್ರೆ ನಾನು ಮನುಷ್ಯರ ಹೆಸರು ನಾನು ಫಸ್ಟ್ ಕೊಟ್ಟಿದ್ದೆ ಕಾಲರಿಗೆ. ಆ ಕಾಲರ್ ಅವರು ನೆಕ್ಸ್ಟ್ ನೆಕ್ಸ್ಟ್ ಅಂದ್ರ ಅವರು ಇನ್ನೊಬ್ರಿಗೆ ಹೇಳ್ತಾ ಬಂದ್ರು. ಇವಾಗ ನಿಮ್ಮ ಕಾಲರ್ಕಿಂತ ಮುಂಚೆ ನಾರಾಯಣಪ್ಪ ಅವರು ಕಾಲ್ ಮಾಡಿದ್ರು, ಅವರು ನಿಮಗೆ ಶ್ರೀರಾಮನ ಹಾಡನ್ನ ಹಾಡ್ಲಿಕ್ಕೆ ಹೇಳಿದ್ದಾರೆ. ಓಕೆನಾ, ಹಾಡ್ಬೋದಾ?
2: ರಾಮನ ಹಾಡ ಮೇಡಮ್,
1: ಶ್ರೀರಾಮನ ಹಾಡು.
2: ಸರಿ ಮೇಡಮ್. ಸರಿ ಮೇಡಮ್.
1: ಹೇಳಿ ಹೇಳಿ.
2: ಹಲೋ, ಹಲೋ,
1: ಹಾ ಹೇಳಿ ಸರ್, ಹೇಳಿ.
2: ರಾಮನ ಅವತಾರ ರಘುಕುಲ ಸೋಮನ ಅವತಾರ, ರಾಮನ ಅವತಾರ ರಘುಕುಲ ಸೋಮನ ಅವತಾರ. ಇಷ್ಟೇ ಮೇಡಮ್ ಗೊತ್ತಿರೋದು ರಾಮನದ ನಂಗೆ.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಆಮೇಲೆ ಈಗ ನೆಕ್ಸ್ಟ್ ಕಾಲರಿಗೆ ಯಾರು ಯಾವ ಹೆಸರನ್ನ ಕೊಡ್ತೀರಿ?
2: ದೇವರು ಕೊಡ್ಬೇಕಾ ಅಥವಾ ಬೇರೆನಾ ಮೇಡಮ್?
1: ಬೇರೆ ಹೆಸರು, ಮನುಷ್ಯರ ಹೆಸರು ಕೊಟ್ಟರು ನಡೆಯುತ್ತೆ, ದೇವರ ಹೆಸರು ಕೊಟ್ಟರು.
2: ರಾಘವೇಂದ್ರ ಅಂತ ಕೊಟ್ಬಿಡ್ತೀವಿ ಮೇಡಮ್.
1: ರಾಘವೇಂದ್ರ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಓಕೆ, ನಮ್ಮ ಸುಬ್ರಹ್ಮಣ್ಯ ಅವರು ಶ್ರೀರಾಮನ ಜಪವನ್ನ ಒಂದೆರಡು ಸಾಲನ್ನ ಹಾಡಿದ್ರು. ಅವರು ಕೂಡ ರಾಘವೇಂದ್ರ ದೇವರ ಒಂದು ಹಾಡನ್ನ ನೆಕ್ಸ್ಟ್ ಕಾಲರ್ ಅವ್ರಿಗೆ ಕೊಟ್ಟಿದ್ದಾರೆ. ಬನ್ನಿ, ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ, ಹಲೋ. ಓಕೆ, ಕರೆ ಕಟ್ ಆಯಿತು. ಓಕೆ ಸ್ನೇಹಿತರೆ, ಈಗ ನಾವು ಈ ಸ್ಪೆಷಲ್ ಡೇಸ್ ಬರುತ್ತೆ ಗೊತ್ತಾ, ಇವಾಗ ಗಣಪತಿ ಹಬ್ಬ ಬರುತ್ತೆ, ಈಗ ಲಕ್ಷ್ಮೀ ದೇವಿ ಹಬ್ಬ ಬರುತ್ತೆ. ಸೊ ಚಾಮುಂಡಿ ಹಬ್ಬ, ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಚಾಮುಂಡಿ ದೇವರ ಹಾಡನ್ನು ನೆನೆಸ್ಕೊಂಡು ಪ್ರದಕ್ಷಿಣೆ ಹಾಕ್ತಾ ಇರ್ತೀವಿ. ಸೊ ಹೀಗೆ ಒಂದೊಂದು ಒಂದೊಂದು ದಿನಕ್ಕೂ ಒಂದೊಂದು ದೇವರ ನಾಮವನ್ನು ಜಪಿಸ್ತಾ ಇರ್ತೀವಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಹಾಗೆ ಭಾನುವಾರ. ಸೊ ಏಳು ದಿನಗಳ ವಾರದಲ್ಲೂ ಕೂಡ ಒಂದೊಂದು ದೇವರ ಒಂದು ಗೀತೆಯನ್ನು ಭಕ್ತಿಯಿಂದ ನಾವು ಹಾಡ್ತಾ ಇರ್ತೀವಿ ಅಲ್ವಾ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
3: ಹಲೋ,
1: ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ ಸಂಜೀವಿನಿ ಮೇಡಮ್.
3: ಹಾ ಮೇಡಮ್,
1: ಆಯ್ತಾ ತಿಂಡಿ?
3: ಹಾ ತಿಂಡಿ ಆಯ್ತು ಮ್ಯಾಮ್.
1: ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ ಸಂಜೀವಿ?
3: ಹಾ ಗೊತ್ತಾಯ್ತು ಮ್ಯಾಮ್.
1: ಓಕೆ, ಈಗ ಸುಬ್ರಹ್ಮಣ್ಯ ಅವರು ನಿಮಗೆ ರಾಘವೇಂದ್ರ ದೇವರ ಒಂದು ಹಾಡನ್ನ ಹಾಡ್ಲಿಕ್ಕೆ ಹೇಳಿದ್ದಾರೆ.
3: ಹಾ ಮ್ಯಾಮ್.
1: ಓಕೆ, ನರಡಿನಾ?
3: ಹಾ ಹೇಳ್ತೀನಿ.
1: ಓಕೆ ಹಾಡಿಪ.
3: ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ,

0: ಹಲೋ.
1: ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ಸಂಜೀವಿನಿ ಅವರೇ. ಓಕೆ, ಇವಾಗ ನೀವು ಯಾವ ಹೆಸರನ್ನ ಕೊಡ್ತೀರಾ ಮುಂದಿನ ಕಾಲರ್ ಅವರಿಗೆ, ಮನುಷ್ಯರ ಹೆಸರು ಅಥವಾ ದೇವರ ಹೆಸರು?
0: ಗೊತ್ತಾಯ್ತು ಮ್ಯಾಮ್, ತುಳಸಿ.
1: ತುಳಸಿ, ಓಕೆ ಓಕೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
0: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.
1: ಓಕೆ, ಸೂಪರ್ ಆಗಿ ಹಾಡಿದ್ರು ನಮ್ಮ ಸಂಜೀವಿನಿ ಮೇಡಮ್ ಅವರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾರೆ ಕೇಳೋಣ. ಹಲೋ, ಹಲೋ,
2: ನಮಸ್ಕಾರ ಮೇಡಮ್ ಅವರು.
1: ನಮಸ್ತೆ ರಮೇಶ್ ಅವರೇ.
2: ರಮೇಶ್ ಶರ್ನಾರ್ ಮಾತಾಡ್ತೀನಿ ಮೇಡಮ್, ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಿಂದ.
1: ಓಕೆ, ಅದು ನಾಷ್ಟ ಆಯ್ತಾ ಸರ್?
2: ಈಗ ಮಾಡ್ಬೇಕ್ರಿ ಮೇಡಮ್. ನಿಮ್ದಾಯ್ತ್ರಿ?
1: ನಮ್ದಾಯ್ತು.
2: ಏನ್ ಮಾಡಿದ್ರಿ ಮೇಡಮ್
1: ಇವತ್ತು?
2: ಪಡ್ಡು.
1: ಪಡ್ಡು, ಹೌದು. ಓಕೆ ರಮೇಶ್ ಅವರು, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
2: ಹೌದ್ರಿ ಮೇಡಮ್, ನಾವು ಹಾಡಿ ಮತ್ ಬೇರೆಯವ್ರಿಗೆ ಒಂದ್ ಅಕ್ಷರ ಕೊಡುದ್ರಿ.
1: ಖಂಡಿತ. ಇವಾಗ ಸಂಜೀವಿನಿ ಮೇಡಮ್ ಅವರು ತುಳಸಿ ಅಂತ ಕೊಟ್ಟಿದ್ದಾರೆ ನಿಮಗೆ.
2: ತುಳಸಿ ಕೊಟ್ಟಾರೆ?
1: ಹಾ,
2: ತುಳಸಿ ಒಳಗ್ ಬರೋದಿಲ್ಲಲ್ರಿ ಮೇಡಮ್, ಒಂದ್ ಯಾವ್ದಾರ ಹೇಳಿ ಕೊಡ್ತೀರನ್ರಿ?
1: ತುಳಸಿ ಕಟ್ಟೆ, ತುಳಸಿ ಪೂಜೆ ಮಾಡ್ತೀವಿ. ತುಳಸಿ ಅಂದ್ರೆ ಇವಾಗ ಹಾಡಲ್ಲಿ ನೋಡಿರ್ತೀರಾ ನೀವು, ಸಾಮಾನ್ಯ ಕನ್ನಡ ಚಿತ್ರಗಳಲ್ಲಿ ತುಳಸಿ ಪೂಜೆ, ತುಳಸಿ ಕಟ್ಟೆ ಪೂಜೆ ಮಾಡ್ಕೊಂತಾನೆ ಹಾಡ್ತಾರೆ. ಆ ಹಾಡಾದ್ರೂ ಪರವಾಗಿಲ್ಲ.
2: ಬಾಣಲ್ಲಿ ನಿನ್ನಿಂದ ಸೂರ್ಯೋದಯ ಅವ್ರು ರಂಗೋಲಿ ಹಾಕೋತ ತುಳಸಿ ಮುಂದಾದ ಹಾಕಂಗಿಲ್ರಿ ಮೇಡಮ್.
1: ಆ ಹಾಡ ಹಾಡ್ತೀರಿ? ಹಾಡಿ ಹಾಡಿ.
2: ಬಾಣಲ್ಲಿ ನಿನ್ನಿಂದ ಸೂರ್ಯೋದಯ, ಬಾಳಲ್ಲಿ ನಿನ್ನಿಂದ ಅರುಣೋದಯ, ಬಾಣಲ್ಲಿ ನಿನ್ನಿಂದ ಸೂರ್ಯೋದಯ, ಬಾಳಲ್ಲಿ ನಿನ್ನಿಂದ ಅರುಣೋದಯ, ಮೋಡ ಮಳೆಯಾಗಲು ನೀರು ಭುವಿ ಸೇರಲು, ಭೂಮಿ ಹಸಿರಾಗಲು ಲೋಕ ಗೆಲುವಾಗಲು, ನೀ ಕಾರಣನು ತಾನೇ ಗೆಳೆಯ, ಬಾಣಲ್ಲಿ ನಿನ್ನಿಂದ ಸೂರ್ಯೋದಯ, ಬಾಳಲ್ಲಿ ನಿನ್ನಿಂದ ಅರುಣೋದಯ. ಹಲೋ ರೀ ಮೇಡಮ್.
1: ಓಕೆ ರಮೇಶ್ ಅವರೇ, ಈಗ ನೀವು ಮುಂದಿನ ಕಾಲರ್ ಅವರಿಗೆ ಯಾವ ಹೆಸರನ್ನ ತಿಳಿಸ್ತೀರಾ?
2: ಆಕಾಶ ಭೂಮಿ ರೀ ಮೇಡಮ್.
1: ಅಲ್ಲ, ನಾನು ಮನುಷ್ಯರ ಹೆಸರು ಅಥವಾ ದೇವರ ಹೆಸರು ಅಂತ ಹೇಳಿದೆ.
2: ದೇವರ ಹೆಸರು ಅಥವಾ
1: ಈ ಗೀತ ಸೌಂದರ್ಯ ಈ ತರನು ನೀವು ಕೊಡ್ಬೋದು ಹೆಸರನ್ನ. ಹಾಡಲ್ಲಿ ಸಾಮಾನ್ಯವಾಗಿ ಮನುಷ್ಯರ ಹೆಸರು ತಗೊಂಡಿರ್ತಾರೆ, ಹಾಡಿರ್ತಾರೆ ಅಲ್ವಾ? ಹಂಗೂ ಕೊಡ್ಬೋದು, ಇಲ್ಲ ನೀವು ದೇವರ ಹೆಸರನ್ನು ಕೂಡ ಕೊಡ್ಬಹುದು.
2: ಗಂಗೆ ರೀ ಮೇಡಮ್.
1: ಗಂಗೆ. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ.
2: ನೂರಾರು ಹೆಸರು ಬರ್ತಾವ್ರಿ ಮೇಡಮ್, ಬಹುಶಃ ಅದನ್ನು ಅವುಗೆ ಮಾಡಿ ಹಾಡಿದ್ರಂದ್ರ. ಅದಕ್ಕಾಗಿ.
1: ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ನಮಸ್ಕಾರ
2: ಮೇಡಮ್, ಧನ್ಯವಾದ ಅವಕಾಶಕ್ಕೆ.
1: ಓಕೆ ಓಕೆ, ವಿಜಯಪುರದಿಂದ ನಮ್ಮ ರಮೇಶ್ ಅವರು ಕರೆ ಮಾಡಿ ತುಳಸಿಗೆ ರಿಲೇಟೆಡ್ ಆಗಿ ಹಾಡದ ಅಂದ್ರೆ ಚಿತ್ರದಲ್ಲಿ ತುಳಸಿ ಕಟ್ಟೆ ಇರುವಂತಹ ಒಂದು ಚಿತ್ರದ ಒಂದು ಏನು ದೃಶ್ಯದ ಹಾಡನ್ನ ಹಾಡಿದ್ದಾಯ್ತು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
3: ಹಲೋ, ನಮಸ್ತೆ.
1: ನಮಸ್ತೆ
3: ಶ್ವೇತಾ.
1: ಎಸ್ ಬಿನಾ ಮೇಡಮ್, ತಿಂಡಿ ಆಯ್ತಾ?
3: ಇನ್ನು ತಿನ್ಬೇಕಪ್ಪ, ಉಪ್ಪಿಟ್ಟು ಮಾಡಿದೀವಿ.
1: ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
3: ಗೊತ್ತಾಯ್ತಪ್ಪ.
1: ಓಕೆ, ಈಗ ರಮೇಶ್ ಅವರು ನಿಮಗೆ ಗಂಗೆ ಹಾಡನ್ನ ಹಾಡ್ಲಿಕ್ಕೆ ಹೇಳಿದ್ದಾರೆ.
3: ಓ, ಗಂಗೆ ಅಂತ. ಗಂಗೆ ನಿಮ್ಮೇಲೆ ನಂಗೆ ಮನಸೈತೆ ಅನ್ಬೇಡ. ಗಂಗೆಯ ಕರೆಯಲಿ ನೂತನ ಸಂಭ್ರಮ, ಎದೆಯಲಿ ಕಾಣದ ನೂತನ ಸಂಭ್ರಮ. ಇದು ಫಿಲಮ್, ಎರಡು ರೇಖೆಗಳು ಫಿಲಮ್. ನನಗೆ ಸಾಹಿತ್ಯ ಬರ್ತಾ ಇಲ್ಲಪ್ಪ.
1: ಓಕೆ ಓಕೆ, ಪರವಾಗಿಲ್ಲ ಮೇಡಮ್. ಈಗ ನೆಕ್ಸ್ಟ್ ಕಾಲರ್ ಅವರಿಗೆ ಯಾವ ಹೆಸರನ್ನ ತಿಳಿಸ್ತೀರಾ? ಯಮುನಾ. ಸೂಪರ್. ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
3: ಥ್ಯಾಂಕ್ ಯು.
1: ಓಕೆ, ನೆಕ್ಸ್ಟ್ ಕಾಲರ್ ಅವರಿಗೆ ನಮ್ಮ ಬೀನಾ ಮೇಡಮ್ ಅವರು ಯಮುನಾ ಯಮುನಾ ಹೆಸರನ್ನ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
4: ಹಲೋ,
1: ನಮಸ್ತೆ.
4: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ತೆ. ನಮಸ್ ಅವ್ರೆ, ನಾಷ್ಟ ಆಯ್ತಾ?
4: ನಾಷ್ಟ ಮಾಡಕತ್ತೀನಿ ನೋಡ್ರಿ ಮೇಡಮ್, ಈಗ ಕರೆ ಸಿಗಲಾಗಿತ್ತೀರಿ, ಅದಕ್ಕೆ ನಾಷ್ಟ ಮಾಡಾಕತ್ತೀನಿ, ಊಟ ಮಾಡಕತ್ತೀರಿ ಮೇಡಮ್. ನಿಮ್ಗೇನಾಯ್ತು ನಾಷ್ಟ ಮೇಡಮ್? ಇವತ್ತು
1: ನಮ್ದು ಇವತ್ತು ಪಡ್ಡು.
4: ಪಡ್ಡು ರೀ?
1: ಓಕೆ,
4: ನಮ್ದು ಹಾಗಲಕಾಯಿ ಪಲ್ಯ ರೀ, ಜೋಳದ
1: ರೊಟ್ಟಿ. ಸೂಪರ್ ಸೂಪರ್. ಓಕೆ ನವಾಜ್ ಅವ್ರೆ,
4: ನೋಡ್ರಿ
1: ಈಗ ಬೀನಾ ಮೇಡಮ್ ಅವರು ನಿಮಗೆ ಯಮುನಾ ಅನ್ನೋ ಹೆಸರಲ್ಲಿ ಹಾಡನ್ನ ಹಾಡ್ಲಿಕ್ಕೆ ಹೇಳಿದ್ದಾರೆ.
4: ಯಮುನಾ ರೀ?
1: ಹಾ ಯಮುನಾ.
4: ಯಮುನಾದಾಗ ಯಾವ ಬರ್ತಾರ ಮೇಡಮ್? ಒಂದ್ ಆದ್ರಿ ಮೇಡಮ್, ಖರೆ ಅದು ನೆನ್ಪ ಬರ್ತಲ್ಲ ಹಾರಿಕೊಂಡ್ರಿ ಹಾಡ. ಅದು ನಮ್ಮ ದಾರಿ ತಪ್ಪಿದ ಮಗದಾಗ ಅದು ಚಿತ್ರದ ಹಾಡಾದ್ರಿ ಅದೊಂದು. ಯಮುನಾ ತೀರದಲ್ಲಿ ಅಂತ ಹೇಳಿ ಒಂದು ಹಾಡಾದ್ರಿ ಮೇಡಮ್, ಅದು ಬರಲಾಗ್ತಾ ಇರಿ ಅದಕ್ಕೆ ಮತ್ತೊಂದು ಯಾವಾದ್ರೆ ಯಾವ ನೋಡ್ಬೇಕೇನ್ರಿ ಮೇಡಮ್?
1: ಹೌದಾ, ಓಕೆ ಓಕೆ ಸರಿ. ನಮ ಸರ್, ಈಗ ನೆಕ್ಸ್ಟ್ ಕಾಲರ್ ಅವರಿಗೆ ಯಾವ ಹೆಸರನ್ನ ತಿಳಿಸಿ?
4: ಹಾಡ್ತಿ ನೋಡಿ ನಾವ್ರಿ ಮೇಡಮ್, ಅದು
1: ಹಾಡ್ತೀರಿ?
4: ಯಮುನಾ ತೀರದಲ್ಲಿ ಗೋಪಿ ಲೋಲ ದಲಿ ಏನಾದ್ರಿ ಮೇಡಮ್, ಅದಕ್ಕೆ ಬರಲ್ರಿ ಮತ್ತೆ ಬೇರೆದವ್ರಿ ಕೊಡ್ತೀನಿ ನೋಡ್ರಿ ಮೇಡಮ್ ಒಂದ್ರಿ.
1: ಸರಿ ಆಯ್ತಪ್ಪ.
4: ಹಾ, ಶಿವ.
1: ಶಿವ, ಓಕೆ, ಸೂಪರ್ ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು ನವಸರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
4: ನಮಸ್ತೆ
1: ನಮಸ್ತೆ. ಓಕೆ, ನಮ್ಮ ಬಿಜಾಪುರ್ನಿಂದ ನವಾಜ್ ಅವರು ಕರೆ ಮಾಡಿ ಒಂದೆರಡು ಸಾಲನ್ನ ಯಮುನಾ ಹಾಡನ್ನ ಹೇಳಿದಾಯ್ತು. ಈಗ ಅವರು ಶಿವ ಅನ್ನೋ ಹೆಸರನ್ನ ಕೊಟ್ಟಿದ್ದಾರೆ ಮುಂದಿನ ಕಾಲರ್ ಅವರಿಗೆ. ಹಲೋ ಹಲೋ
5: ಹಲೋ, ಸ್ಮೈಲಿಂಗ್ ಶ್ವೇತಾ ಅವರಿಗೆ ರೇಖಾ ಗಣೇಶ್ ಮಾಡುವ ಶುಭೋದಯ.
1: ನಮಸ್ತೆ ರೇಖಾ ಮೇಡಮ್, ಹೇಗಿದ್ದೀರಾ?
5: ಸ್ಮೈಲಿಂಗ್? ಹಾ ಮ್ಯಾಮ್, ಫೈನ್. ನೀವು?
1: ಓಕೆ, ನಾವು ಸೂಪರ್ ಆಗಿದ್ದೀವಿ ರೇಖಾ ಅವರೇ. ಹಾ
5: ಹಾ, ತಿಂಡಿ ಆಯ್ತಾ ಮೇಡಮ್?
1: ತಿಂಡಿ ಆಯ್ತು ಮೇಡಮ್, ನಿಮ್ದಾಯ್ತಾ?
5: ಜಸ್ಟ್ ಮಾಡ್ಬೇಕು, ನಿಮ್ ಜೊತೆ ಮಾತಾಡೋಣ ಅಂತ ಬಂದೆ, ಲೈನ್ ಸಿಕ್ತು.
1: ಹ್ಯಾಪಿ. ಸೂಪರ್ ಸೂಪರ್. ಓಕೆ, ಇದೇ ಒಂದು ಖುಷಿಯಲ್ಲಿ ಇವಾಗ ನಮ್ಮ ಹಳೆ ಒಂದು ಏನು ಕಾಲರ್ ಅವರು ನವಾಜ್ ಅವರು ನಿಮಗೆ ಶಿವನ ಹೆಸರು ಕೊಟ್ಟಿದ್ದಾರೆ.
5: ಹಾ
1: ಓಕೆನಾ, ಶಿವನ ಹಾಡನ್ನ ಹಾಡ್ಬಹುದು.
5: ಓಕೆ ಮ್ಯಾಮ್. ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮದನಿ.
1: ತುಂಬಾ ಚೆನ್ನಾಗಿ ಹಾಡಿದ್ರಿ. ಈಗ ನೆಕ್ಸ್ಟ್ ಕಾಲರ್ ಅವರಿಗೆ ಯಾವ ಹೆಸರನ್ನ ಕೊಡ್ತೀರಾ?
5: ಗುಲಾಬಿ ಹೂ.
1: ಗುಲಾಬಿ? ಹಂಗಲ್ಲ, ಈಗ ನಾನು ಏನು ದೇವರ ಹೆಸರು ಇಲ್ಲಾಂದ್ರೆ ಮನುಷ್ಯರ ಹೆಸರು ಅಂತ ತಿಳಿಸಿದ್ದೆ. ನೀವು ಯಾವ್ದಾದ್ರು ವರ್ಡ್ ಅಲ್ಲಿ ಯಾವ್ದಾದ್ರು ಕೊಡ್ಬೋದು
5: ಮೇಡಮ್? ಐ ಲವ್ ಮೈ ಹಸ್ಬೆಂಡ್ ಗಣೇಶ.
1: ಗಣೇಶ ಗಣೇಶನ್ ಸಾಂಗ್ ಹೇಳ್ಬೇಕೀಗ ನೆಕ್ಸ್ಟ್ ಕಾಲರ್ ಅವರು. ಓಕೆ
5: ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಬೈ ಬೈ
5: ಬೈ.
1: ಓಕೆ, ನಮ್ಮ ರೇಖಾ ಮೇಡಮ್ ಅವರು ಗಣೇಶನ್ ಸಾಂಗ್ ಅನ್ನ ಮುಂದಿನ ಕಾಲರ್ ಅವರಿಗೆ ಕೊಟ್ಟಿದ್ದಾರೆ. ಬನ್ನಿ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋದ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
8: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
9: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
10: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
9: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
10: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
9: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
10: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಂ, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಂ, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
11: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ ಮಾನವ ಅಥವಾ ದೇವರ ಹೆಸರನ್ನ ನಾನು ಹೇಳ್ಬೋದು. ಈಗ ಈ ಒಂದು ಕಾನ್ಸೆಪ್ಟ್ ಅಂದ್ರೆ, ನೀವು ಈಗ ನಮ್ಮ ಹಳೆ ಕಾಲರ್ ನಮ್ಮ ರೇಖಾ ಗಣೇಶ್ ಅವರು ಗಣೇಶನ ಹೆಸರನ್ನ ಅಂದರೆ ಗಣೇಶನ ಹಾಡನ್ನ ನೆಕ್ಸ್ಟ್ ಕಾಲರ್ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಅವರು ಯಾರು ನಮ್ಮ ನೆಕ್ಸ್ಟ್ ಕಾಲರ್ ಅಂತ ನೋಡೋಣ. ಹಲೋ,
12: ವೆಲ್ಕಮ್ ಬ್ಯಾಕ್.
1: ಹಲೋ, ಅರೆ ರೇ, ಕರೆ ಕಟ್ ಆಯ್ತು, ನೆಕ್ಸ್ಟ್ ಕಾಲರ್ ಕೇಳೋಣ. ಹಲೋ,
13: ಹಲೋ,
1: ನಮಸ್ತೆ.
13: ನಮಸ್ತೆ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಅವರು. ತಿಂಡಿ ಆಯ್ತಾ? ರಾಗಿ ದೋಸೆ. ವಾವ್, ಸೂಪರ್. ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ ಮೀನಾ? ಓಕೆ, ಇವಾಗ ರೇಖಾ ಗಣೇಶ್ ಅವರು ನಿಮಗೆ ಗಣೇಶನ ಹಾಡ ಹಾಡ್ಲಿಕ್ಕೆ ಹೇಳಿದ್ದಾರೆ.
13: ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವ.

0: ಬೆಳಕಾಗಿ ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಕಾಗಿ ದಯಿರಲಿ ನಮ್ಮಲ್ಲಿ ಕತಿ ನೀನೇ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ
1: ಓಕೆ ಸೂಪರ್ ಓಕೆ ಮೀನಾ ಮೇಡಮ್ ಈಗ ನೆಕ್ಸ್ಟ್ ಕಾಲರ್ ಅವರಿಗೆ ಯಾವ ಹೆಸರನ್ನ
0: ನರಸಿಂಹ
1: ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಓಕೆ ನರಸಿಂಹನ ಸಾಂಗ್ ನೋಡೋಣ ಯಾರು ನೆಕ್ಸ್ಟ್ ಕಾಲರ್ ಅಂತ ಹಲೋ ಹಲೋ
2: ಹಾಯ್ ಶ್ವೇತಾ ಗುಡ್ ಮಾರ್ನಿಂಗ್
1: ಗುಡ್ ಮಾರ್ನಿಂಗ್ ಕುಸುಮಾರೆ ಸೂಪರ್ ಆಗಿದ್ದೀವಿ ನೀವು
2: ನಾನು ಸೂಪರ್ ಆಗಿದ್ದೀನಿ
1: ಓಕೆ ಕುಸುಮಾರ್ ತಿಂಡಿ ಆಯ್ತಾ
2: ತಿಂಡಿ ಆಯ್ತು ಇಡ್ಲಿ ಸಾಂಬಾರ್ ಚಟ್ನಿ
1: ಓಕೆ ಸೂಪರ್ ಓಕೆ ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಗಿದೆಲ್ವಾ ಕುಸುಮಾರೆ
2: ಅದೇ ಹೆಸರು ಹೇಳ್ತಾ ಇದ್ರು ಅಷ್ಟು ಗೊತ್ತಾಯ್ತು ಕೇಳಿ ನೋಡೋಣ
1: ಓಕೆನಾ ಈಗ ಮೀನವರು ನರಸಿಂಹ ಅಂತ ಹೇಳಿದರೆ ನರಸಿಂಹದೇವರ ಹಾಡು ಹಾಡ್ಬೇಕಂತೆ
2: ನರಸಿಂಹದೇವರ ಯಾವ್ದೇಳದಪ್ಪ ನರಸಿಂಹದೇವರದು ನಾರಾಯಣ ಬರುತ್ತಾ
1: ನಾರಾಯಣ ನರಸಿಂಹ ನಾರಾಯಣ ಓಕೆ ನಡೆಯುತ್ತೆ ಆಗತ್ತೆ ಆಗತ್ತೆ
2: ಅಲ್ವಾ
1: ಆಗತ್ತೆ ಹಾಡಿಪ್ಪ
2: ಭಕ್ತಿ ಗೀತೆ ಆದ್ರೂ ಆಗುತ್ತಲ್ವಾ
1: ಆಗತ್ತೆ ಆಗತ್ತೆ

0: ಓಕೆ ಕುಸುಮ ಅವರೇ ಚೆನ್ನಾಗಿ ಹಾಡಿದ್ರಿ. ಈಗ ನೆಕ್ಸ್ಟ್ ಕಾಲರ್ ಅವರಿಗೆ ಯಾವ ಹೆಸರನ್ನ ಸೂಚಿಸ್ತೀರಾ?
1: ದೇವ್ರ ಹೆಸರುಗಳು ಬೇಕಾ?
0: ಮನುಷ್ಯರದ್ದು ಆಗತ್ತೆ, ಈ ಗೀತಾ, ಆನಂದ, ಸಂತೋಷ.
1: ಓಕೆ, ರವಿ.
0: ರವಿ
1: ಪದ.
0: ಐ ಸೂಪರ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಶ್ವೇತಾ.
0: ಓಕೆ ಓಕೆ, ಕುಸುಮ ಅವರು ನಾರಾಯಣ ಸ್ವಾಮಿ ಅವರ ಒಂದು ಹಾಡನ್ನ ಹಾಡಿದಾಯ್ತು. ಈಗ ಮುಂದಿನ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ,
0: ನಮಸ್ತೆ.
2: ನಮಸ್ತೆ
0: ಶಾಂತಿನಿ ಮೇಡಮ್.
2: ನೀವು ಟೀಚರ್ ಆಗಿದ್ರೆ ಎಷ್ಟು ಕಷ್ಟ ಕೊಡ್ತಿದ್ರಿ ಅಂತ ಗೊತ್ತಾ ಇದೆ.
0: ಅಯ್ಯಯ್ಯೋ, ನಾನ್ ಕೊಡ್ತಿಲ್ಲಪ್ಪ,
2: ತುಂಬಾ ಸ್ಟ್ರಿಕ್ಟ್ ಟೀಚರ್ ಆಗ್ಬಿಡ್ತಾ ಇದ್ರಿ.
0: ಓಕೆ, ಎಸ್, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ಗೊತ್ತಾಗಿದೆ ಮೇಡಮ್, ನೋಡೋಣ ಪ್ರಯತ್ನ. ಅವ್ರು ಯಾವ್ದು ಕೊಟ್ರು ಅಂತ ಗೊತ್ತಾಗಿಲ್ಲ.
0: ಈಗ ಕುಸುಮ ಅವ್ರು ಕೊಟ್ಟಿದ್ದು ರವಿ.
2: ರವಿ,
0: ಹಾ ರವಿ.
2: ರವಿ ನೀನು ಆಕಾಶದಿಂದ ಮರೆಯ ಭಕ್ತಿಗೀತನೇ ಹೇಳ್ಬೇಕಾ?
0: ಇಲ್ಲ ಪರವಾಗಿಲ್ಲ, ಯಾ ರವಿ ಅನ್ನೋ ಹಾಡನ್ನ ಹಾಡ್ಬೋದು. ರವಿ ಅಂದ್ರೆ ಸೂರ್ಯ ಅಲ್ವಾ? ಸೂರ್ಯ ದೇವನು ಆಗತ್ತೆ. ರವಿ ಅನ್ನೋ ಹೆಸರು ಇದೆ, ಮನುಷ್ಯರ ಹೆಸರು ಇದೆ.
2: ಹೌದು, ಅದಕ್ಕೆ ನಾನು ರವಿ ನೀನು ಆಗಸದಿಂದ ತಗೊಂಡ್ಬಿಟ್ಟೆ.
0: ಹಾಡಿ ಹಾಡಿ ಆಗತ್ತೆ.

0: Sí, ಸಾಕಂತೀನಿ.
1: ಓಕೆ, ಸೂಪರ್ ಸೂಪರ್. ಓಕೆ, ಈಗ ನೆಕ್ಸ್ಟ್ ಕಾಲರ್ ಅವರಿಗೆ ಯಾವ ಹೆಸರನ್ನ ಕೊಡ್ತೀರಾ?
0: ಹೆಸರು ಕೊಡ್ಬೇಕಾ ಅಥವಾ ದೇವ್ರದ್ದು ಎಲ್ಲ ಗಣೇಶ ಎಲ್ಲ ಕೊಟ್ಬಿಟ್ಟಿದಾರೆ ಅನ್ಸುತ್ತಲ್ಲ.
1: ಹಾ, ಕೊಟ್ಟಿದ್ದಾರೆ. ಮನುಷ್ಯರ ಹೆಸರು ಅಥವಾ ದೇವರ ಹೆಸರು?
0: ಸೀತಾ.
1: ಸೀತಾ. ಓಕೆ,
0: ಎಸ್, ಸೀತಾ ತುಂಬಾ ಇದೆ.
1: ಹೌದು ಹೌದು. ಓಕೆ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್.
1: ಓಕೆ, ನೆಕ್ಸ್ಟ್ ಕಾಲರ್ ಅವರಿಗೆ ಸೀತಾ, ಸೀತಾ ಅನ್ನೋ ಹೆಸರಲ್ಲಿ ಕೊಟ್ಟಿದ್ದಾರೆ ನಮ್ಮ ಶಾಂತಿನಿ ಮೇಡಮ್ ಅವರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
0: ಹಲೋ,
1: ನಮಸ್ತೆ.
0: ನಮಸ್ತೆ ಶ್ವೇತಾ.
1: ನಮಸ್ತೆ ಆಶಾ ಮೇಡಮ್. ತಿಂಡಿ ಮಾಡಿದ್ರಾ?
0: ತಿಂಡಿ ಇನ್ನು ಇಲ್ಲಪ್ಪ, ತಿನ್ಬೇಕು. ನೀನ್ ಕರಿತೀಯಾ, ಅದಕ್ಕೆ ಅಂತ ಕಾಯ್ತಾ ಕೂತಿದ್ದೀನಿ.
1: ಓಕೆ ಸೂಪರ್. ಇವತ್ತಿನ ಕಾನ್ಸೆಪ್ಟ್ ರೆಡಿನಾ?
0: ಹಾ, ಕೇಳಿಸ್ಕೊಂಡಮ್ಮ. ಮನುಷ್ಯರು ದಾನವ ಇದು ಮಾನವರು ದೈವತ್ವರು ಅಂತಾರೆ.
1: ಹೌದು.
0: ನೀನ್ ಯಾವ ಅಕ್ಷರ ಕೊಟ್ಬಿಡ್ತೀವ ಅಂತ ಯೋಚನೆ ಮಾಡ್ಕೊಂಡ್ ಕೂತಿದ್ದೀನಿ. ಮೇಲೆ ಬಾಯ್ ಮೇಲೆ ಬರೋಂತದೊಂದು ವರ್ಡನ್ನ ಕೊಡ್ಸಪ್ಪ ಅಂತ ಕೇಳ್ತಾ ಇದ್ದೀನಿ.
1: ನಾನ್ ಕೊಡ್ತಾ ಇಲ್ಲ, ಶಾಂತಿನಿ ಮೇಡಮ್ ನಿಮಗೆ ಕೊಟ್ಟಿದ್ದಾರೆ. ಸೀತಾ, ಸೀತಾ ಕೊಟ್ಟಿದ್ದಾರೆ.
0: ಯಾವ್ದಪ್ಪ?
1: ಸೀತಾ.
0: ಸೀತಾದ? ಸೀತಾ, ಸೀತಾ ಯಾವ ಹಾಡಿದ್ಯಪ್ಪ? ಸೀತೆ, ಸೀತಾ ಮಾತೆ.

0: जय घनश्याम
1: जय जय श्रीराम ರಾಮ ಜಯ ಜಯ ಶ್ರೀರಾಮ. ಅಬ್ಬ ಬಂದ್ಬಿಡ್ತಮ್ಮ ಶ್ವೇತಾ,
2: ಬಂತಾ?
1: ಥ್ಯಾಂಕ್ಸ್ ಕಣೋ.
2: ಆಯ್ತು, ಖುಷಿ ಆಯ್ತಾ? ಓಕೆ, ಸೂಪರ್. ಈಗ ನೆಕ್ಸ್ಟ್ ಕಾಲರ್ ಅವರಿಗೆ ನೀವು ಯಾವ ಹೆಸರನ್ನ ಕೊಡ್ತೀರಾ?
0: ಚಾಲು ಸಿಂಪಲ್ ಆಗಿರೋದು ಸೀತಾರಾಮ ಲಕ್ಷ್ಮಣ್ ಆಂಜನೇಯ. ಆಂಜನೇಯ ಕೊಡ.
2: ಆಂಜನೇಯ, ಸೂಪರ್. ಓಕೆ, ಥ್ಯಾಂಕ್ ಯು.
1: ಹನುಮನ ಪ್ರಾಣ.
2: ಅಲ್ಲ ಅಲ್ಲ, ಒಂದ್ ನಿಮಿಷ, ನೀವು ಹಾಡಾಯ್ತು, ನೀವು ಸೀತಂದ ಹಾಡಾಯ್ತು. ಬೇಡ ಬೇಡ, ನೀವು ಕ್ಲೂ ಕೊಟ್ಟಂಗ ಆಗ್ಬಿಡತ್ತೆ ಅಲ್ವಾ? ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಅಲ್ಲ, ಎಲ್ಲರೂ ಲೈಫ್ ಸಿಗೋದೇ ಕಷ್ಟ ಕಣ, ಅಂತ ಪಾಪ ವೇಟ್ ಮಾಡ್ಕೋಬಾರ್ದಲ್ವಾ?
2: ಹೌದು, ಓಕೆ.
0: ಇಷ್ಟೊಂದಿಂದ 10 ಗಂಟೆಯಿಂದ ಮಾಡ್ತಾ ಇರೋದು ಈ ಕಾಲ.
2: ಓಕೆ ಓಕೆ ಮಾ, ಥ್ಯಾಂಕ್ ಯು ಹಂಗಾರೆ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಓಕೆ, ಈಗ ಆಶಾ ಪ್ರಕಾಶ್ ಅವರು ಆಂಜನೇಯ ಹಾಡನ್ನ ಮುಂದಿನ ಕಾಲರ್ ಅವರಿಗೆ ಕೊಟ್ಟಿದ್ದಾರೆ. ಬನ್ನಿ, ಯಾರು ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
3: ಹಲೋ,
2: ನಮಸ್ತೆ.
3: ನಮಸ್ತೆ ಶ್ವೇತಾ.
2: ನಮಸ್ತೆ ಶಾಂತಾ ಮೇಡಮ್,
3: ಹೇಗಿದ್ದೀರಾ?
2: ಸೂಪರ್ ಆಗಿದ್ದೀವಿ, ನೀವು?
3: ನಾವು ಚೆನ್ನಾಗಿದ್ದೀವಿ. ಸಂಕಷ್ಟ ಚತುರ್ಥಿಯ ಮತ್ತು ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್, ಮತ್ತು ಕೇಳುವರಿಗೂ ಬಾನಿಗೆ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಮತ್ತು ಸಂಕಷ್ಟ ಚತುರ್ಥಿಯ
2: ಶುಭಾಶಯಗಳು. ಓಕೆ ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ ಶಾಂತ ಅವರೇ?
3: ಗೊತ್ತಾಯ್ತು.
2: ಓಕೆ, ಈಗ ಆಶಾ ಪ್ರಕಾಶ್ ಅವರು ನಿಮಗೆ ಆಂಜನೇಯ ದೇವರ ಹಾಡನ್ನ ಹಾಡ್ಲಿಕ್ಕೆ ಹೇಳಿದ್ದಾರೆ.
1: ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ

0: ಥ್ಯಾಂಕ್ ಯು.
1: ಹೌದಾ, ಇದು ಆಂಜನೇಯ ಸಾಂಗ್? ಆಂಜನೇಯ ಹೌದಾ? ಓಕೆ ಓಕೆ, ಸೂಪರ್.
0: ಬಗೆ ಹೇಗೆ ನಿನ್ನ ಬೇಡುವ ಬಗೆ ಹೇಗೆ ನಿನ್ನ ಹನುಮ ಕಡವದ
1: ಹನುಮ, ಈಗ ಈಗ ಗೊತ್ತಾಯ್ತು.
0: ಅದು ಚರಣ ಹೇಳುವಾಗ
1: ಬರುತ್ತೆ. ಕರೆಕ್ಟ್, ಖಂಡಿತ ಖಂಡಿತ. ಈಗ ನೆಕ್ಸ್ಟ್ ಕಾಲರ್ ಅವರಿಗೆ ಯಾವ ಹೆಸರನ್ನ ಕೊಡ್ತೀರಾ?
0: ದೇವಿ.
1: ದೇವಿ, ಯಾವ ದೇವಿ? ಶ್ರೀದೇವಿ.
0: ಶ್ರೀದೇವಿ ಹಾಡು ಇದೆಯೋ ಇಲ್ಲ ಅನ್ಸುತ್ತೆ. ಕಾವೇರಿ.
1: ಕಾವೇರಿ, ಓಕೆ. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
0: ಪಡ್ಡು.
1: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಓಕೆ, ಶಾಂತ ಅವರು ಆಂಜನೇಯ ಹನುಮನ ಸಾಂಗ್ ಅನ್ನ ಹಾಡಿದ್ದಾಯ್ತು. ಈಗ ಅವರು ಕಾವೇರಿ ಅನ್ನೋ ಹೆಸರಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಕಾಲರ್ ಅವರಿಗೆ. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ಮೈಲಿಂಗ್ ಶ್ವೇತಾ ಮೇಡಮ್, ನಮಸ್ತೆ.
1: ನಮಸ್ತೆ ಸರ್. ವಿಶ್ವನಾಥ್ ಸರ್, ಕಾಫಿ ಆಯ್ತು, ತಿಂಡಿನೂ ಆಯ್ತು. ನಿಮ್ದು ಆಯ್ತಾ
2: ತಿಂಡಿ?
1: ತಿಂಡಿ ಪಡ್ಡು.
2: ಪಡ್ಡು ಒಳ್ಳೆ,
1: ಖಂಡಿತ ಖಂಡಿತ. ಚಟ್ನಿ ಪಡ್ಡು, ಓಕೆ. ನಿಮ್ಮನೇಲಿ?
2: ನಮ್ದು ಇಡ್ಲಿ.
1: ಓಕೆ ಸೂಪರ್. ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ ವಿಶ್ವನಾಥ್ ಸರ್? ಈಗ ಶಾಂತ ಅವರು ನಮ್ಮ ನಮ್ಮ ಲಿಸ್ನರ್, ನಮ್ಮ ಕೇಳುಗರು ಕಾವೇರಿ ಅನ್ನೋ ಹೆಸರು ಕೊಟ್ಟಿದ್ದಾರೆ ನಿಮಗೆ. ಕಾವೇರಿ.
2: ತೀರವ ಸೇರಿಸು ಕಾವೇರಮ್ಮ ಕಾಪಳಮ್ಮ ಈ ದೋಣಿ ತಳ ತೇಡಿಸು ಆ ತೀರವ ಸೇರಿಸು ತಾಯಿ ಕಡಲೇ ನಿನಗೆ ಶರಣು ಕಾವೇರಮ್ಮ
1: ಸೂಪರ್. ಓಕೆ ಓಕೆ, ಈಗ ವಿಶ್ವನಾಥ್ ಸರ್ ಮುಂದಿನ ಕಾಲರ್ ಅವರಿಗೆ ಯಾವ ಹೆಸರನ್ನ ಕೊಡ್ತೀರಾ? ಮನುಷ್ಯರ ಹೆಸರು ಅಥವಾ ದೇವರ ಹೆಸರು? ಲಕ್ಷ್ಮೀ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಹೌದು, ಓಕೆ ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಓಕೆ, ನಮ್ಮ ವಿಶ್ವನಾಥ್ ಸರ್ ಅವರು ಕಾವೇರಿ ಹೆಸರಲ್ಲಿ ಒಂದು ಹಾಡನ್ನ ಹಾಡಿದಾಯ್ತು. ಈಗ ಮುಂದಿನ ಕಾಲರ್ ಯಾರು ಅಂತ ನೋಡೋದಕ್ಕಿಂತ ಕೇಳೋದಕ್ಕಿಂತ ಮುಂಚೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಪ್ರಿಯ ವಿದ್ಯುತ್ ಗ್ರಾಹಕರೇ, ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ, ಬಾಡಿಗೆದಾರರ

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಸೊ ಸ್ನೇಹಿತರೆ, ಇವತ್ತಿನ ನಮ್ಮ ಕಾನ್ಸೆಪ್ಟ್ ಇಷ್ಟೇ, ಮಾನವ ಅಥವಾ ದೇವರ ಹೆಸರಲ್ಲಿರುವಂತಹ ಹಾಡನ್ನು ಹಾಡ್ಬೋದು. ಈಗ ನಮ್ಮ ವಿಶ್ವನಾಥ್ ಸರ್ ಅವರು ಲಕ್ಷ್ಮೀ ಹೆಸರಿನಲ್ಲಿ ಒಂದು ಹಾಡನ್ನು ಹಾಡಲಿಕ್ಕೆ ಮುಂದಿನ ಕಾಲರ್ ಅವರಿಗೆ ಕೊಟ್ಟಿದ್ದಾರೆ. ಬನ್ನಿ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
5: ಹಲೋ,
4: ನಮಸ್ತೆ.
5: ನಮಸ್ತೆ ಶ್ವೇತಾ ಮೇಡಮ್.
4: ನಮಸ್ತೆ ಅನಂತ್ ಸರ್.
5: ಅನಂತ್ ರಾಜ್ ಮೇಡಮ್.
4: ಓಕೆ ಓಕೆ, ಸಾರಿ ಸಾರಿ. ತಿಂಡಿ ಆಯ್ತಾ?
5: ಹಾ ಆಯ್ತು ಮೇಡಮ್.
4: ಏನ್ ಮಾಡಿದ್ರಿ?
5: ಏನಿಲ್ಲ ಮೇಡಮ್, ಮುದ್ದೆ ಸಾಂಬಾರು.
4: ಓಕೆ, ಸೂಪರ್ ಸೂಪರ್. ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ ಅನಂತ್? ಹಾ
5: ಗೊತ್ತಾಯ್ತು ಮೇಡಮ್. ಅದೇ ನೀವು ಏನ ದೇವ್ರ ಹೆಸರು, ದೇವ್ರ ಹೆಸರುಗಳ ಹಾಡ ಹಾಡ್ಬೇಕು.
4: ಓಕೆ, ಈಗ ವಿಶ್ವನಾಥ್ ಸರ್ ಅವರು ನಿಮಗೆ ಲಕ್ಷ್ಮೀ ದೇವಿಯ ಹಾಡನ್ನ ಹಾಡ್ಲಿಕ್ಕೆ ಹೇಳಿದ್ದಾರೆ.
5: ಲಕ್ಷ್ಮೀ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಮನೆಯನ್ನು ಬೆಳಗಲು ಶ್ರೀದೇವಿಯೇ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಕಾಲಲಿ ಕಿರು ಗೆಜ್ಜೆ ಗಲುಗಲು ಎಂದಾಗ ಮನೆಯಲ್ಲಿ ನೂರು ವೀಣೆ ನಾದ ಒಮ್ಮೆ ಚುಮ್ಮಲಿ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಅಷ್ಟೇ ಮೇಡಮ್, ಮುಂದಕ್ಕೆ ಬರ್ತಾ ಇಲ್ಲ.
4: ಓಕೆ ಅನಂತ್ ರಾಜ್ ಸರ್, ಈಗ ಮುಂದಿನ ಕಾಲರ್ ಅವರಿಗೆ ಯಾವ ಹೆಸರನ್ನ ಕೊಡ್ತೀರಾ? ಮನುಷ್ಯರ ಹೆಸರು ಆಗಿರ್ಬೋದು ಅಥವಾ ದೇವರ ಹೆಸರನ್ನು ಆಗಿರ್ಬೋದು. ಖಂಡಿತ ಖಂಡಿತ ಅಲ್ಲ, ಕೊಟ್ಟಿದ್ರು ಮತ್ತೆ ಮತ್ತೊಮ್ಮೆ ಕೊಡ್ಬೋದು.
5: ರಾಘವೇಂದ್ರ ಸ್ವಾಮಿ.
4: ರಾಘವೇಂದ್ರ ಅವ್ರ, ಸರಿ ಆಯ್ತು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಧನ್ಯವಾದಗಳು.
5: ಧನ್ಯವಾದಗಳು ಮೇಡಮ್.
4: ಓಕೆ, ರಾಘವೇಂದ್ರ ಸ್ವಾಮಿಯವರ ಒಂದು ಹಾಡನ್ನ ಹಾಡ್ಲಿಕ್ಕೆ ನಮ್ಮ ಅನಂತ್ ರಾಜು ಅವರು ತಿಳಿಸಿದ್ದಾರೆ. ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ.
6: ಒಂದೇ ಸಲ ಹಾಕ್ಸ್ಕೊಂಡ್. ಹಲೋ
4: ಹಲೋ
6: ಹಲೋ ಮೇಡಮ್, ಗುಡ್ ಮಾರ್ನಿಂಗ್.
4: ಗುಡ್ ಮಾರ್ನಿಂಗ್.
6: ನಾನು ಬ್ರಹ್ಮಾನಂದ ಆನಂದ, ವಿದ್ಯಾನಗರ, ಶಿವಮೊಗ್ಗ.
4: ಓಕೆ ಬ್ರಹ್ಮಾನಂದ ಸರ್,
6: ತಿಂಡಿ ಆಯ್ತಾ?
4: ನಮ್ದು ಆಯ್ತು. ನಿಮ್ದು?
6: ನಮ್ದು ಆಯ್ತು ಮೇಡಮ್.
4: ಓಕೆ
6: ಮೇಡಮ್, ಇವತ್ತು ಟಾಪಿಕ್ ಏನು?
4: ಟಾಪಿಕ್ ಏನಪ್ಪಾ ಅಂದ್ರೆ, ನಾನು ಮನುಷ್ಯರ ಹೆಸರು ಅಥವಾ ದೇವರ ಹೆಸರಲ್ಲಿ ಬರುವಂತಹ ಹಾಡನ್ನ ಹಾಡ್ಬೋದು. ಈಗ ಆಲ್ರೆಡಿ ನಾನು ಫಸ್ಟ್ ಕೊಟ್ಟಿದ್ದೀನಿ ನಮ್ಮ ಕೇಳುಗರು, ಅವರು ನೆಕ್ಸ್ಟ್ ನೆಕ್ಸ್ಟ್ ಅಂತ ಕನೆಕ್ಟ್ ಆಗ್ತಾ ಬಂದಿದ್ರೆ. ಇವಾಗ ನಿಮ್ಗಿಂತ ಮುಂಚೆ ಕಾಲರ್ ಅವರು ಅನಂತ್ ರಾಜು ಅವ್ರು ಮಾಡಿದ್ರು. ಓಕೆನಾ? ಅನಂತ್ ರಾಜು ಅವರು ನಿಮಗೆ ರಾಘವೇಂದ್ರ ಸ್ವಾಮಿಯವರ ಒಂದು ಹಾಡನ್ನ ಹಾಡ್ಲಿಕ್ಕೆ ಹೇಳಿದ್ದಾರೆ.
6: ಖಂಡಿತ ಹೇಳ್ತೀನಿ ಮೇಡಮ್.
4: ಓಕೆ.
6: ವಾರ ಬಂತಮ್ಮ, ಗುರುವಾರ ಬಂತಮ್ಮ, ರಾಯರ ನೆನೆಯಮ್ಮ, ಗುರುರಾಯರ ನೆನೆಯಮ್ಮ, ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದ ಸದ್ಗತಿಯ ಕೊಡುವರಮ್ಮ, ವಾರ ಬಂತಮ್ಮ ಗುರುವಾರ ಬಂತಮ್ಮ ಮನವ ತೊಳೆಯಿರಮ್ಮ.

0: ಭಕ್ತಿಯ ಮಣೆಯ ಹಾಸಿರಮ್ಮ, ತಾನೇ ತಿಂದ ಕರೆದಾಗ ಬಂದು ಒಳಗಣ್ಣ ತೆರೆವನಮ್ಮ. ವಾರ ಬಂತಮ್ಮ ಗುರುವಾರ ಬಂತಮ್ಮ. ಆಯ್ತು ಮೇಡಮ್,
1: ಓಕೆ, ಧನ್ಯವಾದಗಳು ಸರ್. ಹಾಗೆ ಮುಂದಿನ ಕಾಲರರಿಗೆ ಯಾವ ಹೆಸರನ್ನ ಸೂಚಿಸ್ತೀರಾ?
0: ಮೇಡಮ್ ಅವರೀಗ ಮಳೆ ಮಳೆ ಮೇಡಮ್.
1: ಅಲ್ಲ ಅಲ್ಲ, ದೇವರ ಹೆಸರು ಅಥವಾ ಮನುಷ್ಯರ ಹೆಸರಲ್ಲಿ?
0: ದೇವರ ಹೆಸರು ಅಥವಾ
1: ಸಂತೋಷ, ಗೀತಾ, ಆನಂದ,
0: ಲಕ್ಷ್ಮಿ,
1: ಲಕ್ಷ್ಮಿಯಾ? ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ಶುಕ್ರವಾರ ಲಕ್ಷ್ಮಿ ಹೆಸರು ಆಗಾಗ ನೆನಪಾಗ್ತಾ ಇರುತ್ತೆ ನಮ್ಮ ಕೇಳುಗರಿಗೆ. ಎಸ್, ನಮ್ಮ ಬ್ರಹ್ಮಾನಂದ ಸರ್ ಅವರು ರಾಘವೇಂದ್ರ ಸ್ವಾಮಿ ಅವರ ಹಾಡನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಅವರು ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ ಸೌಮ್ಯ ಅವರೇ,
2: ಆರಾಮಿದ್ದೀರಿ?
1: ಓ, ಸೂಪರ್ ಆಗಿದ್ದೀವಿ, ನೀವು?
2: ನಾವು ಕೂಡ ಆರಾಮಿದ್ದೀವ್ರಿ, ಕೇಳ್ಕೊಂತಾನೆ ಕೆಲಸ ಮಾಡ್ತಾ ಇದ್ದೀರಿ.
1: ಓಕೆ, ನಾಷ್ಟ ಆಯ್ತಾ?
2: ಈಗ ನನಗೆ ಡೇಂಜರ್ ಬಂತು.
1: ಡೇಂಜರ್ ಏನೂ ಇಲ್ಲಪ್ಪ. ಓಕೆ, ಇವತ್ತು ಈಗ ಇವತ್ತಿನ ಟಾಪಿಕ್ ಅಲ್ಲಿ ಈಗ ನಮ್ಮ ಬ್ರಹ್ಮಾನಂದ ಸರ್ ಅವರು ನಿಮಗೆ
2: ಅದೇ ಹೇಳ್ತೀನಲ್ಲ ರೀ, ಲಕ್ಷ್ಮಿ ಕೊಟ್ಟರು, ಲಕ್ಷ್ಮಿ ಅಂದ್ರೆ ನಮ್ಗ ಎಲ್ಲಿ ಅದಾರಂತ ಹುಡುಕ್ಬೇಕಾಗ್ತೈತಿ.
1: ಅಯ್ಯೋ, ಲಕ್ಷ್ಮಿ ಹೆಸರು ಆಗತ್ತೆ, ದೇವರು ಆಗತ್ತೆ ಅಲ್ವಾ?
2: ಹೌದು ಹೌದು ಮೇಡಮ್, ಎರಡು ಆಗ್ತೈತಿ.
1: ಆಮೇಲೆ ನಿಮ್ಮ ನಿಮ್ಮ ಖಜಾನೆ ಎಲ್ಲ ಇರೋದು ಆಗತ್ತೆ.
2: ಭಾಗ್ಯ ದಯಲಕ್ಷ್ಮಿ ಬಾರಮ್ಮ ನಮ್ಮಮ್ಮನಿ, ಸೌಭಾಗ್ಯ ದಯಲಕ್ಷ್ಮಿ ಬಾರಮ್ಮ, ಹೆಜ್ಜೆಯ ಮೇಲೊಂದ್ ಹೆಜ್ಜೆ ಹಾಕುತ್ತಾ ಗೆಜ್ಜೆ ಕಾಲ್ಗಳ ಗಲ್ ಗಲ್ ಅನ್ನುತ್ತ. ಯಾವ ಹಾಡುಗಳು ಗೊತ್ತಿಲ್ಲ.
1: ಓಕೆ, ಈಗ ನೆಕ್ಸ್ಟ್ ಕಾಲರ್ ಅವರಿಗೆ ಯಾವ ಹೆಸರನ್ನ ಕೊಡ್ತೀರಾ?
2: ಬಹಳ ಚೆನ್ನಾಗಿದ್ದಂತ ಹಾಡೈತಿ ರಾಮ್ ಸೀತ ಅಂದ್ರು, ಅದ ಹೇಳ್ರಿ, ಬಂದೇ ಬರ್ತಾನೆ ರಾಮ ಅಂತ ಯಾರಾದ್ರೂ ಹೇಳ್ತಾರೆ, ಚೆನ್ನಾಗೈತಿ.
1: ಯಾವ್ದು ರಾಮ ಅಂತ ಕೊಡ್ತೀರಿ?
2: ರಾಮ ಸೀತ ಎರಡು ಬರ್ತಾರೆ.
1: ಓಕೆ
2: ಮೇಡಮ್,
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ವಿಜಯಪುರದಿಂದ ಸೌಮ್ಯ ಅವರು ಕರೆ ಮಾಡಿ ಲಕ್ಷ್ಮಿ ಹಾಡನ್ನ ಒಂದೆರಡು ಸಾಲಲ್ಲಿ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ,
3: ಶುಭೋದಯ ಮೇಡಮ್.
1: ಶುಭೋದಯ, ಷಡಾಕ್ಷರಿ ಸರ್.
3: ಹೌದು,
1: ಆಯ್ತಾ ತಿಂಡಿ?
3: ಆಯ್ತ್ರಿ.
1: ಓಕೆ,
3: ಇವತ್ತು ಊಟ ಮಾಡಿಬಿಟ್ವಿ.
1: ಊಟ ಮಾಡಿದ್ರಿ? ಓಕೆ, ಸೂಪರ್.
3: ಜೋಳದ ರೊಟ್ಟಿ.
1: ಓಕೆ ಸೂಪರ್, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
3: ಕೇಳ್ತಾ ಇದ್ದೆ.
1: ಓಕೆ, ಈಗ ಸೌಮ್ಯ ಅವರು ನಿಮಗೆ ರಾಮ ಸೀತಾ ಸೀತಾರಾಮ ಹಾಡನ್ನ ಹಾಡ್ಲಿಕ್ಕೆ ಹಾಡಿದ್ದಾರೆ.
3: ರಾಮ ಸೀತಾ ಹಾಡ್ಲಾ?
1: ಹಾಡಿ ಹಾಡಿ ಸರ್.
3: ರಾಮನ ಅವತಾರ ರಘುಕುಲ ಸೋಮನ ಅವತಾರ, ರಾಮನ ಅವತಾರ ರಘುಕುಲ ಸೋಮನ ಅವತಾರ, ಮುಂದಕ್ಕೆ ಬರ್ತಾ ಇಲ್ಲ.
1: ಪರವಾಗಿಲ್ಲ. ಓಕೆ, ಈಗ ನೆಕ್ಸ್ಟ್ ಕಾಲರ್ ಅವರಿಗೆ ಯಾವ ಹೆಸರನ್ನ ಕೊಡ್ತೀರಾ?
3: ಶಂಕರ.
1: ಶಂಕರ, ಓಕೆ ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
3: ಅವಕಾಶ ಕೊಡೋಕೆ
1: ಧನ್ಯವಾದ. ಓಕೆ ಓಕೆ, ನಮ್ಮಿಂದ ಷಡಾಕ್ಷರಿ ಸರ್ ಅವರು ರಾಮ ಸೀತಾ ಹಾಡನ್ನ ಒಂದೆರಡು ಸಾಲನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಅವರು ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
4: ಹಲೋ,
1: ನಮಸ್ತೆ.
4: ನಮಸ್ತೆ
1: ವೇದಾ ಮೇಡಮ್. ಆಯ್ತಾ? ಸೂಪರ್ ಆಗಿದ್ದೀವಿ, ನೀವು? ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ ವೇದಾ ಮೇಡಮ್? ಖಂಡಿತ ಖಂಡಿತ. ಓಕೆ, ಈಗ ಷಡಾಕ್ಷರಿ ಸರ್ ಅವರು ನಿಮಗೆ ಶಂಕರ ಹೆಸರಲ್ಲಿ ಹಾಡ್ಲಿಕ್ಕೆ ಹೇಳಿದ್ದಾರೆ. ಶಂಕರ ಶಂಕರ ಅಂತಂದ್ರೆ ಶಿವನು ಆಗ್ತಾರೆ. ನಡೆಯುತ್ತೆ ನಡೆಯುತ್ತೆ.
4: ಜಗದೀಶ ಸರ್ವೇಶರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ, ಇರುವನು ನೆನೆದೋ ರಾಮನದಾಗಿ. ಧನ್ಯವಾದಗಳು.
1: ಓಕೆ, ಈಗ ನೆಕ್ಸ್ಟ್ ಕಾಲರ್ ಅವರಿಗೆ ಯಾವ ಹೆಸರನ್ನ ಕೊಡ್ತೀರಾ?
4: ಯಾವ್ದಕ್ಕೂ ಕೊಡ್ಬಹುದು,
1: ಯಾವ್ದಾದ್ರು. ಎಲ್ಲ ದೇವ್ರ ಹೆಸರೇ ಕೊಡ್ತಾ ಇದಾರೆ.
4: ದೇವ್ರ ಹೆಸರೇ ಕೊಡ್ತಾ ಇದ್ದಾರಾ?
1: ಖಂಡಿತ.
4: ನಾವು ದೇವ್ರ ಹೆಸರೇ ಕೊಡೋದಾ?
1: ಕೊಡಿ.
4: ಗಣೇಶ.
1: ಗಣೇಶ, ಓಕೆ ಮಾ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
4: ಥ್ಯಾಂಕ್ ಯು.
1: ಓಕೆ, ನಮ್ಮ ವೇದಾ ಮೇಡಮ್ ಅವರು ಶಂಕರ ಶಂಕರ ಭಕ್ತಿ ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
5: ನಮಸ್ಕಾರ ಕಣಕ, ನಾವು ಮುರಳೀಧರ ಶಿವಮೊಗ್ಗ.
1: ನಮಸ್ತೆ ಮುರಳೀಧರ್ ಸರ್, ಕರೆ ಸಿಕ್ತು ಅಂತ ಖುಷಿ ಆಗ್ತಾ ಇದೀಯಾ?
5: ಖುಷಿ ಏನಿಲ್ಲ ಕಣಕ, ಕೆಲಸ ಬಿಟ್ಟು ಕರೆ ಮಾಡ್ತಾ ಇರ್ತೀವಿ.
1: ತಿಂಡಿ ಆಯ್ತಾ?
5: ಖುಷಿ.
1: ಜೋಶ್ ಓಕೆ. ಈಗ ನಿಮಗೆ
5: ಹಾಡಿ
1: ಹಾಡಿ
5: ಕಲ್ಪಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀತಪದ ಸಾಗರಕ್ಕೆ ನೀನೆ ಸಾಧನ. ಧನ್ಯವಾದ ಕಣಕ.
1: ಕೃಷ್ಣ ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.
5: ಧನ್ಯವಾದ.
1: ಓಕೆ, ಮುರಳೀಧರ್ ಸರ್ ಅವರು ಸಖತ್ ಎಕ್ಸ್ಪ್ರೆಸ್, ಯಾವಾಗ ಫುಲ್ ಎಕ್ಸ್ಪ್ರೆಸ್ ಆಗಿ ಹಾಡ್ತಾ ಇರ್ತಾರೆ. ಬಟ್ ಆದ್ರೂ ಕೂಡ ಗಣೇಶನ ಹಾಡು ಹಾಡ್ಲಿಕ್ಕೆ ಮುಂದಿನ ಕಾಲರ್ ಅವ್ರಿಗೆ ಕೊಟ್ಟಿದ್ದಾಯ್ತು. ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
6: ಹಲೋ,
1: ನಮಸ್ತೆ.
6: ನಮಸ್ತೆ ಮೇಡಮ್.
1: ನಮಸ್ತೆ ಕಲ್ಪನಾ ಮೇಡಮ್.
6: ಮರ್ತ್ ಬಿಟ್ರು ಅನ್ಕೊಂಡೆ, ಏನೇನೋ ಕಾಲ್ ಸಿಗ್ಲಿಲ್ಲ ಇವತ್ತು.
1: ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ ಕಲ್ಪನಾ
6: ಮೇಡಮ್? ಗೊತ್ತಾಯ್ತು.
1: ಓಕೆ, ರೆಡಿನಾ? ಇವಾಗ ಮುರಳೀಧರ್ ಸರ್ ಅವರು
6: ಕೃಷ್ಣ ಅನ್ನದ್ ಕೊಟ್ಟಿದಾರಲ್ಲ.
1: ಖಂಡಿತ.
6: ಕೃಷ್ಣ ಏನ ಬಾರದೆ, ಶ್ರೀ ಕೃಷ್ಣ ಏನ ಬಾರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಶ್ರೀ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಕೃಷ್ಣ ಎನ್ನಬಾರದೆ. ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು. ನೆಕ್ಸ್ಟ್ ಕಾಲರ್ ಅವರಿಗೆ ಯಾವ ಹೆಸರು?
6: ನೆಕ್ಸ್ಟ್ ಕಾಲರ್ಗೆ ಮೇಡಮ್,
1: ಹೌದು,
6: ನೆಕ್ಸ್ಟ್ ಕಾಲರ್ಗೆ ಶಿವನ್ ಕೊಡ್ಲ.
1: ಶಿವಂದ? ಓಕೆ ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ಸೂಪರ್ ಆಗಿ ಹಾಡನ್ನ ಹಾಡಿದ್ರು ನಮ್ಮ ಕಲ್ಪನಾ ಅವರು ಕೃಷ್ಣನ್ ಬಗ್ಗೆ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
7: ಹಲೋ,
1: ನಮಸ್ತೆ.
7: ನಮಸ್ತೆ, ತಿಂಡಿ ಆಯ್ತಾ?
1: ತಿಂಡಿ ಆಯ್ತು. ನಿಮ್ದು ಆಯ್ತಾ ಗಿರ್ಜಾ ಮ್ಯಾಮ್? ಚಪಾತಿ. ಓಕೆ, ಎಸ್, ಸೂಪರ್. ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ? ಈಗ ನಿಮಗೆ ಶಿವ
7: ಕನಸಲ್ಲಿ ಬಂದ, ಅದ ವರ್ಣನೆ ಮಾಡಿದ ನಡೆತಲ್ಲ ಶಿವನ್ ವರ್ಣನೆ.
1: ಖಂಡಿತ ಆಗತ್ತೆ.

ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೂಪರ್ ಆಗಿ ಹಾಡನ್ನ ಹಾಡ್ತಾ ಇದ್ರು ನಮ್ಮ ಕೇಳುಗರು. ಇವತ್ತಿನ ಟಾಪಿಕ್ ಅಲ್ಲಿ ಮನುಷ್ಯರ ಹೆಸರು ಯಾರು ಹೇಳಿಲ್ವಲ್ಲ, ಎಲ್ಲ ಅಷ್ಟು ಜನ ದೇವರ ಭಕ್ತಿಯಿಂದ ತುಂಬಾನೇ ಚೆನ್ನಾಗಿ ಅದ್ಭುತವಾಗಿ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಆಗಿದೆ. ನನಗೂ ಒಬ್ಬರು ಕೊಟ್ಟಿದ್ದಾರೆ ನೀವು ಹಾಡಿ ಅಂತ, ಕಾವೇರಿಯಿಂದ ಕೊಟ್ಟಿದ್ದಾರೆ, ಕಾವೇರಿಯಿಂದ ಹಾಡಬೇಕಂತೆ. ಎಸ್, ಕಾವೇರಿ.

ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಲಿರಿಕ್ಸ್ ಮರ್ತೋಯ್ತು ನಂಗೂ. ಸೊ ಇವತ್ತಿನ ನಮ್ಮ ಈ ಒಂದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ನಮ್ಮ ಕೇಳುಗರು ಪಾರ್ಟಿಸಿಪೇಟ್ ಮಾಡಿದರು, ಅವರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಯಾರಿಗೆಲ್ಲ ಕರೆ ಸಿಗಲಿಲ್ವೋ ಖಂಡಿತ ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ನಮ್ಮ ಸಂಜೆ ಸಿನಿ ಕಹಾನಿ

ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಭಾಗವಹಿಸ್ಬೋದು ಅಂತ ಹೇಳ್ತಾ, ನನಗೆ ಇಷ್ಟು ಒಂದು ಲಿಸ್ಟಲ್ಲಿ ಏನೋ ಒಂದು ನಮ್ಮ ಕೇಳುಗರಲ್ಲಿ ತುಳಸಿ ಹಾಡನ್ನು ಯಾರು ಕೇಳಿಲ್ಲ ಅಂತ ಅಂದ್ಕೊಳ್ತೀನಿ. ಒಂಥರ ಟ್ರೆಂಡಿ ಸಾಂಗ್ ಇದು. ಸೊ ಆ ಹಾಡನ್ನು ನಿಮಗೆ ಎಲ್ಲರಿಗೂ ಡೆಡಿಕೇಟ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳ್ತಾ, ಸೊ ಎಸ್, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3580-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭ.

0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಕತೆ ಹೇಳೋದು, ಕತೆ ಓದೋದು, ಕತೆ ಕೇಳೋದು ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕೆಲವ್ರು ಏನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ, ಹಾಗೆ ಏನಾದ್ರೂ ಕಥೆಗಳನ್ನ ಕಟ್ಟಿ ಹೇಳ್ತಿದ್ರೆ, ಅಯ್ಯೋ ನೀನೊಬ್ಬ ಮರಯ್ಯ, ಕಥೆ ಹೊಡಿಬೇಡ ಅಂತ ಹೇಳಿ ಹೇಳ್ತಿರ್ತೀವಲ್ವಾ? ಸೊ ಈ ರೀತಿಯಾಗಿ ಕಥೆ ಅನ್ನೋದು ನಮ್ಮ ಒಂದು ಬಾಲ್ಯದಿಂದಲೇ ಬಂದಿದೆ, ಅಥವಾ ನಮ್ಮ ನಾವು ಒಂದು ಹುಟ್ಟಿನಿಂದಲೇ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಚಿಕ್ಕವ್ರು ಇರ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಜ್ಜಿ ಇರ್ಬೋದು, ಒಂದಿಷ್ಟು ಕಥೆಗಳನ್ನ ಹೇಳ್ತಾ ಇದ್ರು. ನಾವು ನಿದ್ರೆ ಮಾಡೋ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಕಥೆ ಹೇಳಿ ನಮ್ಮನ್ನ ಮಲಗಿಸ್ತಾ ಇದ್ರು ಅಲ್ವಾ? ಸೊ ಹಾಗಾಗಿ ಈ ರೀತಿ ನಾವೆಲ್ಲರೂ ಕೂಡ ಕಥೆಯನ್ನ ಕೇಳ್ಕೊಂಡೇ ಬೆಳೆದಿದ್ದೀವಿ ಅಂತಾನೆ ಹೇಳ್ಬೋದು. ಹಾಗೆ ನಮಗೆ ಚಿಕ್ಕಕ್ಕಿದ್ದಾಗೆಲ್ಲ ಒಂದಷ್ಟು ಭಯ ಆಗುವಂತ ಕತೆ, ಹಾಗೆ ದೇವರ ಕಥೆಗಳಿರ್ಬೋದು, ಸ್ಫೂರ್ತಿದಾಯಕ ಕಥೆ, ನೀತಿ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಟೇಸ್ಟ್ಗಳು ಚೇಂಜ್ ಆದಂತೆ, ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಾವು ಕಥೆಗಳನ್ನ ಓದ್ತಾ ಇರ್ತೀವಿ. ಸೊ ಇದಂತೂ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಕಥೆಗಳು ಬರ್ತಾನೆ ಇರ್ತವೆ ಅಲ್ವಾ? ಆ ಕಥೆಗಳನ್ನ ಓದಿ ಖುಷಿ ಪಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ಕೂಡ ಫೋನ್ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ, ಆ ಟೈಮಲ್ಲಿ ನನಗೊಂದು ಒಳ್ಳೆ ಕಥೆ ಸಿಕ್ತು. ಆ ಕಥೆನ ಓದ್ತಿದ್ದಾಗ, ಅಯ್ಯೋ ಈ ಕಥೆ ನಿಮಗೆ ಹೇಳಲೇಬೇಕಪ್ಪ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಹಾಗೆ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ ಅಲ್ವಾ? ಕಥೆ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಕಥೆಯನ್ನ ಪ್ರಾರಂಭಿಸೋಣ. ಅದಕ್ಕೆ ಯಾವ ಕಥೆ ಏನು ಅಂತೆಲ್ಲ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఎస్, వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ನಿತ್ಯ ಜೀವನದ ಸತ್ಯ ಅಂತ ಹೇಳಿ. ಹಾಗಿದ್ರೆ ಕಥೆಯನ್ನ ಪ್ರಾರಂಭಿಸೋಣ. ಜೀವನ ಒಂದೊಂದ್ಸಲ ತುಂಬಾ ವಿಚಿತ್ರ ಅನ್ಸುತ್ತೆ. ತಲೆಯಲ್ಲಿ 100 ಪ್ರಶ್ನೆಗಳು ಓಡಾಡ್ತಾ ಇರ್ತವೆ. ಅವುಗಳಲ್ಲಿ ಉತ್ತರ ಹುಡುಕ್ಬೇಕು. ಪ್ರಶ್ನೆ ಅನ್ನೋದು ಹುಟ್ಟಿದ ಮೇಲೆ ಅದಕ್ಕೆ ಅದರದ್ದೇ ಆದ ಉತ್ತರ ಕೂಡ ತಯಾರಾಗಿ ಇರುತ್ತೆ ಅಲ್ವಾ? ಅದನ್ನು ಹುಡುಕಿ ತೆಗಿಬೇಕು ಅಷ್ಟೆ. ಕಥೆಯ ಶೀರ್ಷಿಕೆ ಸಂಗವ್ವನ ಲವ್ ಸ್ಟೋರಿ ಅಂತ ಹೇಳಿ ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ? ಯವ್ವಾ ಯವ್ವಾ ಯವ್ವಾ, ಏನ್ ಬೇ ಮಾಡಕತ್ತಿ ನೀನು? ಮುಂಜಾನೆ ದೌಡ ಎದ್ದು ನಾನು ಮನಿ ಕೆಲಸ ಮಾಡಿ ಮುಗಿಸಿ ಬಂದ್ರು ಇನ್ನೂ ನಿನ್ ಅಡಿಗೆ ಮುಗ್ದಿರೋದಿಲ್ಲಲ್ಬೇ. ನಾನೇನ್ ಉಪವಾಸ ಇದ್ದಿದ್ದೆ, ಸ್ವರ್ಗೋಗ್ಬೇಕಾ ಏನ? ಸ್ವಲ್ಪ ಜಲ್ದಿ ಜಲ್ದಿ ಏನಾರ ತಿನ್ನಕ್ ಮಾಡಿ ಬಡಿಸ್ಬೇ, ನನಗ್ ಹೊಟ್ಟೆ ಬಾಳ ಹಸಿದಾವ. ಏ ಸಂಗವ್ವ, ನೀನ್ ಯಾಕಷ್ಟ ಅವಸರ ಮಾಡಕತ್ತಿ? ಒಸಿ ತಡಿ ತಂಗಿ, ಆಗೆ ಹೊತ್ತಡಿಗೆ ಮಾಡುದು. ಈಗೇನಿದ್ರು ತಟ್ಟಿಗೆ ಹಾಕಿ ಕೊಡೋದಷ್ಟಾ ಐತಿ, ಬಂದೆ ತಡಿ ತುಸು ಎಂದು ಗದರಿದ ಸಂಗವ್ವನ ತಾಯಿ ತಟ್ಟೆಗೆ ಬೆಳಗಿನ ತಿಂಡಿ ಬಡಿಸಿ ಕೊಟ್ರು. ಏನಂದಿ ಸಂಗಿ, ನೀನ ಸೊರಗ ಕತ್ತಿಯೇ? ನೀನ್ ಯಾಕೆ ಸೊರಗ ಕತ್ತಿಬೇ? ನಿನ್ ನೋಡಕ್ ಬರೋ ಗಂಡ್ಗಳಿಗೆ ತಿನ್ನಕ್ ಮಾಡಿ ಹಾಕದ್ರಾಗ ನಾ ಸೊರಗ ಕತ್ತಿನ್ ನೋಡ್. ಅದ್ಯಾಕ್ ನೀನ್ ನೋಡಕ್ ಬಂದ ಹುಡುಗರೆಲ್ಲ ಹಂಗ ಅವಸರಕ್ ಬಿದ್ದ ಮನೆಯಿಂದ ಹೊರಗೆ ಹೋಗ್ಕಾರ ಏನ? ಹಂಗ ಹೋದಾರ್ದ ಹೊಳ್ಳಿ ಏನ್ ಸುದ್ದಿನೂ ಇರಲ್ಲ. ಅದೇನ್ ಮಾಡ್ತಿದ್ದಿ ನೀನ್ ಅವ್ರ ಜೊತೆ ಅಂತ? ಬಂದವರು ಹುಡುಗಿ ಜೊತೆ ತುಸು ಮಾತಾಡ್ಬೇಕಂತ ಹೇಳ್ತಾರ, ಆಮೇಲೆ ಮಾತಾಡ್ ಹೊರಗ್ ಬಂದ್ರ ಮಕ ಹಂಗ ದೆವ್ವ ನೋಡ್ ಹೆದ್ರು ಬಂದಂಗ ಇರ್ತಾವ. ಯಾಕ ಹಂಗಂತ ಇಲ್ಲಿ ತನಕ ನನಗೆ ತಿಳಿದಾಗೇತಿ ನೋಡವ್ವ ಎಂದು ತಾಯಿಯ ಮಾತು ಕೇಳುತ್ತಲೇ ಹೊಟ್ಟೆ ತುಂಬಾ ತಿಂಡಿ ತಿಂದ ಸಂಗಿ. ನನಗೇನ್ ಗೊತ್ತಿಲ್ಬೇ, ನೀನ್ ನನ್ ಕೇಳಿದ್ರೆ? ನಿನ್ನ ಮಾತು ಸರಿಯಾದ ಬಿಡವ, ನಿನಗಾರ ಏನ್ ಗೊತ್ತಿರ್ಬೇಕು ಅವ್ರ ಮನದಾಗಿನ ಮಾತು ಅಂದ ತಾಯಿಯ ಮಾತಿಗೆ ನಗುತ್ತಲೇ ಎದ್ದು ನಡೆದವಳು. ಉಳಿದ ಮನೆ ಕೆಲಸ ಮುಗಿಸಿ ಕೂತ್ಲು. ಮಾರನೇ ದಿನ ಸಂಗಿಯನ್ನ ನೋಡಲು ಬರಲಿದ್ದ ಗಂಡಿನ ಬಗ್ಗೆ ತಂದೆ ತಾಯಿಯ ಮಧ್ಯೆ ಬಿಸಿ ಬಿಸಿ ಚರ್ಚೆ ನಡೀತಿತ್ತು. ಅವರ ಕೋಣೆಯ ಹೊರಗಡೆ ನಿಂತ ಸಂಗಿ ಹುಡುಗನ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಅಲ್ಲಿಂದ ಸರಿದು ಹೋದ್ಲು. ಆ ದಿನ ಬಂದ ಗಂಡು ಸಹ ಹಾಗೆ ಓಡ್ ಹೋಗಿದ್ದನು.

ಇದು ಸಂಗಿಯ ಹೆತ್ತವರಿಗೆ ಬಿಡಿಸಲಾರದ ಕಗ್ಗಂಟಾಗಿ ಉಳಿದಿತ್ತು. ಹತ್ರ 60 ಗಂಡುಗಳನ್ನು ನೋಡಿ ಸೋತವರು ಕೊನೆಯ ಯತ್ನ ಎಂಬಂತೆ ಮತ್ತೊಬ್ಬ ಹುಡುಗನನ್ನು ಕರೆಸಿದ್ರು. ಈ ಬಾರಿ ಹೇಗಾದ್ರೂ ಸರಿ, ಈ ಗಂಡುಗಳಿಗೆಲ್ಲ ಈ ರೀತಿ ಓಡಿ ಹೋಗಲು ಕಾರಣ ಏನೆಂದು ತಿಳ್ಕೊಳ್ಬೇಕೆಂದು ಅವರು ಮಾತನಾಡಲು ಹೋದ ಕೋಣೆಯ ಹಿಂದಿನ ಕಿಟಕಿಯ ಬಳಿ ನಿಂತು ಒಳ ಇಣುಕಿದ್ರು. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ? ಯಾಕೆ ಬಂದ ಗಂಡುಗಳೆಲ್ಲ ಆ ರೀತಿ ವಾಪಸ್ ಹೆದರುಕೊಂಡು ಹೋಗ್ತಾ ಇರ್ತಾರೆ? ಇದರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ

ನಾನು ನಿಮಗಾಗಿ ಹೇಳ್ತಾ ಇದ್ದಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ ಸಂಗವ್ವನ ಲವ್ ಸ್ಟೋರಿ ಅಂತ ಹೇಳಿ. ಸೊ ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ ಏನು ಅನ್ನೋದನ್ನ ನೋಡ್ಕೊಳ್ಳೋಣ. ಹತ್ತತ್ರ 60 ಗಂಡು ಮಕ್ಕಳನ್ನ ನೋಡಿ ಸೋತವರು ಕೊನೆಯ ಯತ್ನ ಎಂಬಂತೆ ಮತ್ತೊಬ್ಬ ಹುಡುಗನನ್ನು ಕರೆಸಿದ್ರು. ಈ ಬಾರಿ ಹೇಗಾದ್ರೂ ಸರಿ ಈ ಗಂಡುಗಳೆಲ್ಲ ಈ ರೀತಿ ಓಡ್ ಹೋಗಲು ಕಾರಣ ಏನಂತ ತಿಳ್ಕೊಳ್ಬೇಕೆಂದು ಅವರು ಮಾತನಾಡಲು ಹೋದ ಕೋಣೆಯ ಹಿಂದಿನ ಕಿಟಕಿಯ ಬಳಿ ನಿಂತು ಒಳ ಇಣಕಿದ್ರು. ಅಲ್ಲಿನ ದೃಶ್ಯ ಕಂಡು ಸ್ವತಃ ಅವರು ಸಹ ದಂಗು ಪಡೆದ್ರು. ಮಗಳ ಬದಲಾದ ನಡೆ ನುಡಿ ಕಂಡು ಒಂದು ಕ್ಷಣ ಅವರಿಗೂ ಏನೂ ತೋಚದಂತಾಯ್ತು. ಅವಳು ಮೈ ಮೇಲೆ ದೆವ್ವ ಬಂದವಳಂತೆ ಆಡುತ್ತಾ ಆ ಹುಡುಗನನ್ನ ತಳಿಸಿದ್ದು ಕಂಡವರಿಗೆ ಈ ಹುಡುಗ ಸಹ ಓಡ್ ಹೋಗುವುದು ಖಚಿತ ಎನಿಸಿತ್ತು. ಮಗಳನ್ನು ನೋಡಲು ಬಂದ ಗಂಡುಗಳೆಲ್ಲ ಯಾಕೆ ಈ ರೀತಿ ಹೆದರಿ ಓಡಿ ಹೋಗಿದ್ದು ಎಂದು ಈಗ ಅವರಿಗೆ ಅರ್ಥವಾಗಿತ್ತು. ಸಂಗಿಯನ್ನು ನೋಡಲು ಬಂದ ಹುಡುಗ ಯೋಚಿಸಿ ತಿಳಿಸುವುದಾಗಿ ಹೇಳಿ ಅಲ್ಲಿಂದ ಹೋಗಿದ್ದ. ಆತ ಅತ್ತ ಹೋಗುತ್ತಲೇ ಸಾಮಾನ್ಯವಾಗಿದ್ದ ಮಗಳನ್ನ ಕಂಡು ಹೆತ್ತವರಿಗೆ ಗಾಬರಿಯಾಗಿತ್ತು. ತಡ ಮಾಡದೆ ಶಾಸ್ತ್ರಿಗಳನ್ನು ಕಾಣಲು ಹೋದ ಸಂಗಿಯ ತಂದೆ ಅವಳ ವರ್ತನೆಯ ಬಗ್ಗೆ ಅವರಿಗೆ ತಿಳಿಸಿದ್ರು. ಅವರು ಅಂಜನ ಹಾಕಿ ನೋಡಿ ಏನಾಗಿದೆ ಎಂದು ಹೇಳೋದಾಗಿ ತಿಳಿಸಿ ಇಂತಹ ದಿನ ಬನ್ನಿ ಎಂದು ಹೇಳಿ ಕಳುಹಿಸಿದ್ರು. ಅವರು ಹೇಳಿದ ದಿನ ಮತ್ತೆ ಹೋಗಿ ಅವರನ್ನ ಭೇಟಿ ಮಾಡಿದ ಸಂಗಿಯ ತಂದೆಯ ತಲೆ ಅವರು ಹೇಳಿದ ಮಾತು ಕೇಳಿ ಗಿರ್ ಎಂದಿತ್ತು. ಅವಳಿಗೆ ಯಾವುದೇ ಸಮಸ್ಯೆಗಳು ಇರಲಿಲ್ಲ. ಹೆತ್ತವರು ಹುಡುಗರ ಬಗ್ಗೆ ಹೇಳುವಾಗ ಅಲ್ಪ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಮೈ ಮೇಲೆ ದೆವ್ವ ಬರುವವಳಂತೆ ಆಡಿ ತನ್ನನ್ನ ಕೊಂದಿದ್ದು ನೀವೇ ಅಂತ ಅವರನ್ನ ಚೆನ್ನಾಗಿ ಥಳಿಸಿ ಓಡ್ತಿದ್ಲು. ಈಗಲೇ ಮದುವೆಯಾಗುವ ಮನಸ್ಸಿಲ್ಲದೆ ಈ ರೀತಿ ಮಾಡುತ್ತಿದ್ಲು. ಅದನ್ನ ಕೇಳಿ ಕೋಪಗೊಂಡವರು ಮನೆಗೆ ಹೋಗಿ ಮಗಳೊಂದಿಗೆ ಅದರ ಬಗ್ಗೆ ಮಾತನಾಡಿ ತಮ್ಮ ಕೋಪ ಹೊರಹಾಕಿದ್ರು. ಆದ್ರೆ ಅವಳನ್ನ ನೋಡಲು ಬಂದು ಹೋದ ಗಂಡು ಅವಳನ್ನ ಒಪ್ಪಿರುವ ವಿಷಯವನ್ನ ಫೋನ್ ಮೂಲಕ ಆ ಹುಡುಗನ ತಂದೆ ಕರೆ ಮಾಡಿ ತಿಳಿಸಿದಾಗ ಇವರಿಗೆ ಆಶ್ಚರ್ಯವಾಗಿತ್ತು. ಈ ವಿಷಯವನ್ನ ಮನೆಯಲ್ಲಿ ಎಲ್ಲರಿಗೂ ತಿಳಿಸಿದವರಿಗೆ ಮತ್ತೊಂದು ಆಘಾತಕಾರಿ ಸುದ್ದಿ ತಿಳಿದಿತ್ತು. ಅವಳು ಇಷ್ಟು ದಿನ ದೆವ್ವದಂತೆ ನಟಿಸಿದ್ದು ಇದೇ ಹುಡುಗನಿಗಾಗಿ, ಹಾಗೂ ಅವನು ಇವಳ ಪ್ರೇಮಿ ಅಂತ. ಅವಳಿಷ್ಟೆಲ್ಲ ನಾಟಕ ಮಾಡಲು ಅವನು ಎಷ್ಟು ದಿನ ಓದಿದ್ದು ಕಾರಣವೆಂದು, ಅವನು ಓದು ಮುಗಿದು ಅವರು ಬರೋವರೆಗೂ ಕಾಯಲು ಈ ರೀತಿ ಮಾಡಿದ್ಲು. ಕೋಣೆಯಲ್ಲಿ ಮಾತನಾಡಲು ಹೋದಾಗ ಅವನು ಹೇಗೆ ಎಲ್ಲಾ ಗಂಡುಗಳನ್ನು ಓಡಿಸಿದೆ ಅಂತ ಕೇಳಿದಾಗ ಅವನಿಗೆ ಈ ರೀತಿ ನಟನೆ ಮಾಡಿ ತೋರಿಸಿದ್ಲು. ಅದನ್ನೇ ಕಂಡು ಅವಳ ಹೆತ್ತವರು ಹೆದರಿದ್ರು. ಇಷ್ಟೇ ನಡೆದಿದ್ದು ಎಂದು ಹೇಳಿ ಮುಗಿಸಿದ ಮಗಳ ಮಾತಿಗೆ ಹೆತ್ತವರ ಕಣ್ಣುಗಳು ಹಿಗ್ಗಿದ್ದವು. ತನ್ನ ಮಗಳ ಚತುರತೆಯನ್ನ ಕಂಡು ಇಂತಹ ಒಂದು ವಿಭಿನ್ನವಾಗಿರುವಂತಹ ಕಥೆ ಇದಾಗಿದೆ ಅಲ್ವಾ ಸ್ನೇಹಿತರೆ? ಹಾಗೆ ಈ ಕಥೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9660692729 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್.ಜೆ. ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-3583. ಸಂಖ್ಯೆ ಮತ್ತೊಮ್ಮೆ 0818-2-3583. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಅಂತಾರೆ. ಆದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಹಾಗೆ ಕನ್ನಡವನ್ನ ಯಾವತ್ತೂ ಮರೆಯಲ್ಲ ಅಂತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅನಿಲ್ ಶೇಖರ್, ವಿನಾಯಕ್ ಅನಂತರಾಮು, ಶೈಲಜಾ ರಾಜು, ಅಶ್ವಿನಿ ಹಿರೇಮಠ್, ದೀಪಿಕಾ ಗಜ್ಜ, ತೇಜಸ್ವಿನಿ ಕೃಷ್ಣಮೂರ್ತಿಯವರು. ಹೌದು, ದೂರದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಗಳಾದ ಇವರು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಕಡಲ ದಾಟಿದರೂ ಕರಗದ ಕನ್ನಡದ ಪ್ರೇಮ, ಈ ವಿಶೇಷ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಳ್ಳಲಿದ್ದು ಜುಲೈ 5 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೆ ಕೇಳಿ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಸಂಡೇ ಸ್ಪಾಟ್ಲೈಟ್ ಸಂಗೀತ ಪ್ರತಿಭೆಗಳ ಸಂಗಮ, ನಿಮ್ಮ ಮನಸ್ಸಿಗೆ ಸಂಗೀತದ ಸವಿಯ ಅನುಭವ. ಜುಲೈ 5 ಇದೇ ಭಾನುವಾರ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಅತಿಥಿಗಳಾದ ಚಿನ್ಮಯ್ ಮತ್ತೂರು, ಸುನೇತ್ರಾ ಎಂಕೆ, ಕೀರ್ತನಾ ಪ್ರಸನ್ನಲಕ್ಷ್ಮಿ ಹಾಗೂ ಶಿವಕುಮಾರ್ ಅವರೊಂದಿಗೆ ಸಂಗೀತ, ಜೀವನಯಾನ, ಸವಿ ನೆನಪುಗಳ ಮತ್ತು ಜನರ ಮೆಚ್ಚಿನ

ಬಗ್ಗೆ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನು ಜನಾರ್ದನ ಪೈರವರು ನಡೆಸಿಕೊಡಲಿದ್ದಾರೆ. ನಿಮ್ಮ ಪ್ರಶ್ನೆ ಮತ್ತು ಅಭಿಪ್ರಾಯಗಳಿಗಾಗಿ 9686096279 ಈ ಸಂಖ್ಯೆಗೆ ಕರೆ ಮಾಡಿ. ಸಂಡೇ ಸ್ಪಾಟ್ಲೈಟ್ ಭಾನುವಾರ ಬೆಳಗ್ಗೆ 11 ಗಂಟೆಗೆ ತಪ್ಪದೆ ಕೇಳಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.

0: it out.
1: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
2: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
1: ರೇಡಿಯೋದಲ್ಲಿ ಕತೆನಾ?
2: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಕನ್ನಡ
5: ಕನ್ನಡ ಮಣ್ಣನು ಮರಿಬೇಡ ಓ ಅಭಿಮಾನಿ ಅಂತಾರೆ. ಆದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಹಾಗೆ ಕನ್ನಡವನ್ನ ಯಾವತ್ತೂ ಮರೆಯಲ್ಲ ಅಂತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅನಿಲ್ ಶೇಖರ್, ವಿನಾಯಕ್ ಅನಂತರಾಮು, ಶೈಲಜಾ ರಾಜು, ಅಶ್ವಿನಿ ಹಿರೇಮಠ್, ದೀಪಿಕಾ ಗಜ್ಜಾರ್, ತೇಜಸ್ವಿನಿ ಕೃಷ್ಣಮೂರ್ತಿಯವರು. ಹೌದು, ದೂರದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಗಳಾದ ಇವರು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಕಡಲ ದಾಟಿದರೂ ಕರಗದ ಕನ್ನಡದ ಪ್ರೇಮ, ಈ ವಿಶೇಷ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು, ಜುಲೈ 5 ಭಾನುವಾರ ಬೆಳಗ್ಗೆ 9:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೆ ಕೇಳಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
8: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
8: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
8: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
9: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
10: How to make the heterogeneous mess that we have today take a decision in common.

ಎಲ್ಲರಿಗೂ ನಮಸ್ಕಾರ. ನಾನು ಯುಎಂ ಕವಿತಾ, ಸಂಶೋಧನಾ ವಿದ್ಯಾರ್ಥಿನಿ, ಚಿತ್ರದುರ್ಗ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 22ರಿಂದ ಆಯ್ದ ಭಾಗವಾದ ಪರಿಶಿಷ್ಟ 18ರಲ್ಲಿ ಫ್ರೆಂಚ್ ರಾಜ್ಯ ಕ್ರಾಂತಿ ಎಂಬ ಭಾಗವನ್ನು ಓದುತ್ತಿದ್ದೇನೆ. 1789ರಲ್ಲಿ ನಡೆದ ಫ್ರಾನ್ಸ್ನ ಈ ರಾಜ್ಯ ಕ್ರಾಂತಿಯು 18ನೆಯ ಶತಮಾನದಲ್ಲಿ ಪ್ರಪಂಚದಲ್ಲಿ ನಡೆದ ಎಲ್ಲಕ್ಕೂ ಮಹತ್ವದ ಘಟನೆ ಎನಿಸಿದೆ. ಈ ಕ್ರಾಂತಿಯಿಂದ ತಯಾರಾದ ವಿಚಾರ ಪ್ರವಾಹಗಳು ಯುರೋಪಿನ ದೇಶಗಳ ಮೇಲೆ ಬಗೆ ಬಗೆಯ ಪರಿಣಾಮಗಳನ್ನು ಬೀರಿದ್ದರಿಂದ ಯುರೋಪಿನ ಊಳಿಗಮಾನ್ಯ ಸಮಾಜ ರಚನೆಯು ಪೂರ್ತಿ ನಾಶ ಹೊಂದಿ ಬಂಡವಾಳಶಾಹಿ ಸಮಾಜ ರಚನೆಯು ಕೈಗಾರಿಕಾ ಕ್ರಾಂತಿಯ ಅಡಿಗಲ್ಲ ಮೇಲೆ ಆಗತೊಡಗಿದ್ದರಿಂದ ಫ್ರೆಂಚ್ ರಾಜ್ಯ ಕ್ರಾಂತಿಯಿಂದಾಗಿ ಆಧುನಿಕ ಯುರೋಪಿನ ಕಟ್ಟಡದ ಕಾಮಗಾರಿ ಶುರುವಾಯಿತೆಂದು ಬಗೆಯಲಾಗಿದೆ. ಹಾಗೆಯೇ ಕ್ರಾಂತಿ ಎಂಬ ಪರಿಕಲ್ಪನೆಯು ಇತಿಹಾಸ ಹಾಗೂ ರಾಜ್ಯಶಾಸ್ತ್ರಗಳಲ್ಲಿ ಮೊದಲ ಬಾರಿಗೆ ಅಸ್ತಿತ್ವಕ್ಕೆ ಬಂದದು ಫ್ರೆಂಚ್ ರಾಜ್ಯ ಕ್ರಾಂತಿಯಿಂದಾಗಿಯೇ. ಈ ಫ್ರೆಂಚ್ ರಾಜ್ಯ ಕ್ರಾಂತಿಯನ್ನು ಯುರೋಪಿನ ಇತಿಹಾಸದಲ್ಲಷ್ಟೇ ಅಲ್ಲದೆ

ಮಾನವನ ಇತಿಹಾಸದ ಬಲು ಮಹತ್ವದ ಘಟನೆ ಎಂದು ಮನ್ನಿಸಲಾಗಿದೆ. 14ನೆಯ ಲೂಯಿಯಿಂದಾಗಿ ಯುರೋಪಿನ ರಾಜಕೀಯ, ಸಾಂಸ್ಕೃತಿಕ ಹಾಗೂ ವೈಚಾರಿಕ ಕ್ಷೇತ್ರಗಳಲ್ಲಿ ಫ್ರಾನ್ಸ್ಗೆ ಅನನ್ಯ ಸಾಧಾರಣವಾದ ಸ್ಥಾನ ಲಭಿಸಿತು. ಹೀಗಾಗಿ ಇಡೀ ಯುರೋಪು ಫ್ರೆಂಚ್ ರಾಜ್ಯ ಕ್ರಾಂತಿಯ ಪ್ರಭಾವಕ್ಕೆ ಒಳಗಾದುದರಲ್ಲಿ ಅಚ್ಚರಿಯೇನಿಲ್ಲ. ಈ ಕ್ರಾಂತಿಯು ಫ್ರಾನ್ಸ್ನ ಬೂಂಬ್ರಾ ಮನೆತನದ ಅನಿಯಂತ್ರಿತ ಸತ್ತೆಗೆ ಕಡಿವಾಣವನ್ನು ಹಾಕಿತು. ಅದು ಅಲ್ಲಿ ನಡೆದು ಬಂದ ಸಾಂಪ್ರದಾಯಿಕ ಸರದಾರ ವರ್ಗ ಹಾಗೂ ಧರ್ಮಗುರುಗಳ ಏಕಸ್ವಾಮ್ಯವನ್ನು ಮುಗಿಸಿತು. ನಗರಗಳಲ್ಲಿ ಹೊಸದಾಗಿ ಉದಯಕ್ಕೆ ಬರುತ್ತಿದ್ದ ಉತ್ಪಾದಕ ವರ್ಗ, ಅದರ ಮೇಲಿನ ತೆರಿಗೆಗಳ ಹೊರೆ ಕಡಿಮೆಯಾದ್ದರಿಂದ ವಾಣಿಜ್ಯ ಹಾಗೂ ರಾಜಕೀಯಗಳಲ್ಲಿ ಮುಂದೆ ಬರಲು ಆ ವರ್ಗಕ್ಕೆ ಆಸ್ಪದ ದೊರೆಯಿತು. ಕ್ರಾಂತಿ ಕಾಲದ ಕಾನೂನಿನಿಂದಾಗಿ ಹೊಲದಲ್ಲಿ ಉಳುವವನೇ ಅದಕ್ಕೆ ಒಡೆಯನಾದನು. ಈ ಕ್ರಾಂತಿಯಿಂದ ಫ್ರಾನ್ಸ್ನಲ್ಲಿ ಲಿಖಿತ ಸಂವಿಧಾನದ ಪದ್ಧತಿ ಶುರುವಾಯಿತು. ಕ್ರಾಂತಿ ಕಾಲದಲ್ಲಿ ಧಾರ್ಮಿಕ ಪುರೋಹಿತ ಶಾಹಿಯ ವಿರುದ್ಧ ಬುದ್ಧಿವಾದದ ಪ್ರತಿಷ್ಠಾಪನೆ ನಡೆದ ಕಾರಣ ರಾಜಕೀಯದ ಮೇಲಿನ ಚರ್ಚಿತ ಹಿಡಿತ ಕಾಯಂಮಾಗಿ ಸಡಿಲಾಯಿತು. ಕಾರಣ ಮೀಮಾಂಸೆ. ಈ ಕ್ರಾಂತಿಯ ಕಾರಣಗಳನ್ನು ಕುರಿತು ಹೇಳುವಾಗ ವೈಚಾರಿಕ ಪ್ರಬೋಧನೆಯಿಂದಾಗಿ ಲಭಿಸಿದ ಪ್ರೇರಣೆಗೆ ಹೆಚ್ಚಿನ ಒತ್ತು ಕೊಡಲಾಗುತ್ತಿತ್ತು. ಕ್ರಾಂತಿಕಾರಿಗಳು ಕ್ರಾಂತಿ ಪರ್ವ ಶುರುವಾದ ತರುವಾಯ ತಮ್ಮ ಪ್ರಶ್ನೆಗಳನ್ನು ಮುಂದಿಡಲೆಂದು ಆಲೋಚನೆಗಳನ್ನು ಬಳಸಿಕೊಳ್ಳುತ್ತಿದ್ದರೆಂಬ ಸಾಕ್ಷಿಯನ್ನು ಮಾತ್ರ ಇತಿಹಾಸ ನೀಡುತ್ತದೆ. ಪ್ರಬೋಧನೆ ಹಾಗೂ ವಿವೇಕವಾದಗಳಿಗೆ ಇದಕ್ಕಿಂತ ಹೆಚ್ಚಿನ ಶ್ರೇಯಸ್ಸನ್ನು ಕೊಡಲಾಗದು. ಶ್ರಮಜೀವಿ ಕೃಷಿಕರ ಶೋಚನೀಯ ಸ್ಥಿತಿಯು ಕ್ರಾಂತಿಗೆ ಪೋಷಕ ವಾತಾವರಣವನ್ನು ತಯಾರಿಸುವ ಮುಖ್ಯ ಅಂಶವಾಗಿತ್ತು. ಆಡಳಿತತೆಯ ಯಂತ್ರದ ಮೇಲಿನ ಸರದಾರ ವರ್ಗದ ಹಿಡಿತವು ಕಡಿಮೆಯಾಗಿತ್ತಾದರೂ ಆರ್ಥಿಕ ಹಾಗೂ ಸಾಮಾಜಿಕ ಸಂದರ್ಭಗಳಲ್ಲಿ ಅದು ಉಳಿದುಕೊಂಡಿತ್ತು. ಬಹುಮಟ್ಟಿಗಿನ ಕೃಷಿಕರೆಲ್ಲ ತಮ್ಮ ಹೊಲಗಳ ಒಡೆಯರಾಗಿದ್ದರು. ಹೀಗಿದ್ದು ಅವರು ಸರದಾರ ವರ್ಗದವರಿಗೆ ವಿನಾಕಾರಣವಾಗಿ ಹಲವು ಬಗೆಯ ತೆರಿಗೆಗಳನ್ನು ಕೊಡಬೇಕಾಗುತ್ತಿತ್ತು. ಸರಕನ್ನು ಮಾರಾಟಕ್ಕೆ ಒಯ್ಯುವಾಗ ದಾರಿ ಸುಂಕ, ನದಿಯನ್ನು ದಾಟುವಾಗ ಸೇತುವೆ ಸುಂಕ, ಬೆಳೆಯಲ್ಲಿ ಗೊತ್ತುಪಡಿಸಲಾದ ಪಾಲು ಹಾಗೂ ಕೋಳಿ ಮೊಟ್ಟೆ ಮೊದಲಾದವು ಸರದಾರರಿಗೆ ಹಕ್ಕಿನಿಂದ ದೊರೆಯುತ್ತಿತ್ತು. ಕೃಷಿಕರು ವಾರದ 3 ದಿನ ಸರದಾರರ ಹೊಲಗಳಲ್ಲಿ ಗೇಯಬೇಕಿತ್ತು, ಇಲ್ಲದಿದ್ದರೆ ಅದಕ್ಕಾಗಿ ಅವರಿಗೆ ಕಾಸು ಕೊಡಬೇಕಿತ್ತು. ಇದೇ ರೀತಿಯಾಗಿ ರಕ್ಷಣೆಯ ವೆಚ್ಚಕ್ಕಾಗಿ ಸರದಾರ ವರ್ಗಕ್ಕೆ ವಾರ್ಷಿಕ ತೆರಿಗೆಯನ್ನು ತೆರಬೇಕಿತ್ತು. ಇದಲ್ಲದೆ ಕೃಷಿಕರ ಆದಾಯದ 12ನೇ ಇಲ್ಲವೇ 15ನೆಯ ಪಾಲನ್ನು ದಶಾಂಶ ತೆರಿಗೆಯಾಗಿ ತೆರಬೇಕಿತ್ತು. ಮೇಲಿನ ತೆರಿಗೆಗಳಿಗಿಂತ ಹೆಚ್ಚಿನ ಪೀಡೆ ಎಂದರೆ ಸರ್ಕಾರಕ್ಕೆ ತೆರಬೇಕಿದ್ದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾದ ತೆರಿಗೆಗಳು. ಇವುಗಳಲ್ಲಿ ಭೂಕಂದಾಯ, ತಲೆ ತೆರಿಗೆ, ಆದಾಯ ತೆರಿಗೆ, ಉಪ್ಪಿನ ತೆರಿಗೆ ಮೊದಲಾದವಿದ್ದವು. ಇವಲ್ಲದೆ ಕೃಷಿಕರು ವರ್ಷದ ಎಷ್ಟೋ ವಾರಗಳ ಕಾಲ ದಾರಿಯ ಕೆಲಸಕ್ಕಾಗಿ ಜೀತದಾಳಾಗಿ ದುಡಿಯಬೇಕಿತ್ತು. ಮೇಲಿನ ಇವೆಲ್ಲ ತೆರಿಗೆಗಳಿಂದಾಗಿ ಉಳುವವನಿಗೆ ಉತ್ಪಾದನೆಯ ಅರ್ಧ ಪಾಲಾದರೂ ದಕ್ಕುತ್ತಿತ್ತೋ ಇಲ್ಲವೋ ಎಂಬುದು ಸಂದೇಹಾಸ್ಪದವಾಗಿತ್ತು. ಕೃಷಿಕರಂತೆಯೇ ಪಟ್ಟಣಗಳಲ್ಲಿ ತಯಾರಾಗುತ್ತಿದ್ದ ಕಾರ್ಮಿಕ ವರ್ಗದ ಅವಸ್ಥೆಯು ದಯನೀಯವಾಗಿತ್ತು. ಅಲ್ಪ ದಿನಗೂಲಿ, ಹೆಚ್ಚುತ್ತಿರುವ ಬೆಲೆಗಳು, ಅನಿಶ್ಚಿತವಾದ ಮಾರುಕಟ್ಟೆ ದರಗಳು, ನಿರುದ್ಯೋಗ, ಹೊಟ್ಟೆಗಿಲ್ಲದ ಹಾಗೂ ಬೇನೆ ಬೇಸರಿಕೆಗಳು ಅವರ ನಿರಂತರವಾದ ಅಣೆಬರಹವಾಗಿದ್ದವು. ಸಮಾಜದ ಒಂದು ಅಂಚಿನಲ್ಲಿ ದುಡಿಮೆಯ ದುರ್ದೈವಿಗಳ ವರ್ಗವಿದ್ದರೆ ಇನ್ನೊಂದು ಅಂಚಿನಲ್ಲಿ ಚೈನಿ ಹಾಗೂ ವಿಲಾಸಗಳಲ್ಲಿ ಮೈಮರೆತ ಸರದಾರ ಪುರೋಹಿತ ವರ್ಗಗಳಿದ್ದವು. ಆಮ್ರಾ ಝಾಮ್ ರಿಷಲ್ಸ್ ಹಾಗೂ 14ನೇ ಲೂಯಿಯ ಧೋರಣೆಯಿಂದಾಗಿ ಸರದಾರ ವರ್ಗಕ್ಕೆ ರಾಜ್ಯಾಡಳಿತೆಯಲ್ಲಿ ಯಾವುದೇ ಬಗೆಯ ಸ್ಥಾನವಿರಲಿಲ್ಲ. ಅವರಲ್ಲಿ ಕೆಲವು ಪ್ರಬಲರು ವೈಸ್ರಾಯ್ ಎಂಬಲ್ಲಿ ಬೃಹತ್ತಾದ ಅರಮನೆಗಳನ್ನು ಕಟ್ಟಿಕೊಂಡು ರಾಜನನ್ನು ಅನುಕರಿಸುತ್ತಾ ಚೈನಿಯ ಜೀವನವನ್ನು ನಡೆಸುತ್ತಿದ್ದರು. ಹೀಗಾಗಿ ಅವರು ಕೃಷಿ ವರ್ಗದವರಿಂದ ಪೂರ್ತಿ ದೂರಾಗಿದ್ದರು.

ಫ್ರಾನ್ಸ್ನ ರಾಜ್ಯಾಡಳಿತೆಯು ಸಂಪೂರ್ಣ ಅನಿಯಂತ್ರಿತವಾಗಿತ್ತು. ರಾಜನು ಮನಬಂದಂತೆ ಕಾನೂನುಗಳನ್ನು ತಯಾರಿಸುತ್ತಿದ್ದನು. ಅವನು ಎದುರಾಳಿಗಳನ್ನು ಬಂಧಿಸಿ ಸೆರೆಯಲ್ಲಿ ಇರಿಸುತ್ತಿದ್ದನು. 1614 ಸ್ಟೇಟ್ಸ್ ಜನರಲ್ಸ್ ಅಧಿವೇಶನವನ್ನು ಕರೆದೇ ಇರಲಿಲ್ಲ. ನ್ಯಾಯಾಡಳಿತೆಯಲ್ಲಿ ತುದಿಮಟ್ಟದ ಗೊಂದಲವಿತ್ತು. ಕಾನೂನಿನಲ್ಲಿ ಸರಾಗತೆ, ಸುಸೂತ್ರತೆ ಹಾಗೂ ಸಮತೆಗಳ ಕೊರತೆಯಿತ್ತು. ಅನ್ಯಾಯ, ಬಡತನ ಹಾಗೂ ವಿಷಮತೆಗಳು ಫ್ರಾನ್ಸ್ನ ಮಟ್ಟಿಗೆ ಮಾತ್ರ ಮಿತಿಗೊಂಡಿದ್ದವೆಂದಲ್ಲ, ಅವು ಯುರೋಪಿನ ಎಲ್ಲೆಡೆಗಳಲ್ಲೂ ಇದ್ದವು. ಪೋಲೆಂಡ್ ಹಾಗೂ ಜರ್ಮನಿಯ ಪ್ರಶಿಯಾ, ಬವೇರಿಯಾ, ಸ್ಯಾಕ್ಸನಿ, ಹೋಲ್ಡೆನ್ಬರ್ಗ್, ಬ್ರನ್ಸವಿಕ್ ಮುಂತಾದ ರಾಜ್ಯಗಳಲ್ಲಿಯಂತೂ ಅವು ಹೆಚ್ಚಿನ ಪ್ರಮಾಣದಲ್ಲಿದ್ದವು. ಆದರೆ ಇಂತಹ ಪರಿಸ್ಥಿತಿಯನ್ನು ಮೆಟ್ಟಿ ನಿಂತು ತಾವು ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಲು ಸಾಧ್ಯ ಎಂದು ಫ್ರೆಂಚರಲ್ಲಿ ಇದ್ದಷ್ಟು ನಂಬಿಕೆ ಬೇರಾರಲ್ಲೂ ಇರಲಿಲ್ಲ. ಈ ನಂಬಿಕೆಯು ವೈಚಾರಿಕ ಕ್ರಾಂತಿಯಿಂದ ಹುಟ್ಟಿಕೊಂಡಿತ್ತು. ಅದು ಗಟ್ಟಿಗೊಳ್ಳಲು ಇಂಗ್ಲೆಂಡಿನ ವೈಭವಶಾಲಿ ರಾಜ್ಯ ಕ್ರಾಂತಿಯ ಸ್ಫೂರ್ತಿ ಹಾಗೂ ಅಮೆರಿಕೆಯ ಸ್ವಾತಂತ್ರ್ಯ ಯುದ್ಧಗಳು ಕಾರಣ. ಫ್ರೆಂಚ್ ಸೈನ್ಯವು ಈ ಯುದ್ಧದಲ್ಲಿ ಸಕ್ರಿಯತೆಯಿಂದ ಪಾಲ್ಗೊಂಡಿತ್ತು. ಫ್ರಾನ್ಸ್ನಂತೆಯೇ ಇಂಗ್ಲೆಂಡ್, ಜರ್ಮನಿ ಹಾಗೂ ಅಮೆರಿಕಗಳಲ್ಲೂ ಹೊಸ ವಿಚಾರಗಳ ಆಂದೋಲನಗಳು ನಡೆದಿದ್ದವು. ಆದರೆ ಫ್ರಾನ್ಸ್ನ ವಿಚಾರವಂತರು ಹೆಚ್ಚು ಪ್ರಭಾವಶಾಲಿಗಳಿದ್ದ ಕಾರಣ ಜನರ ಮನಸ್ಸುಗಳ ಮೇಲೆ ಅವರ ಪ್ರಭಾವ ಉಂಟಾದುದು ಕಡಿಮೆ ಕಂಡುಬರುತ್ತದೆ. ಹೊಸ ವಿಚಾರಗಳು ಕೇವಲ ಒಂದು ದೇಶವನ್ನು ಕುರಿತಾಗಿರದೆ ದೇಶ ನಿರಪೇಕ್ಷವಾಗಿ ಇಡೀ ಮಾನವ ಸಮಾಜದ ಕಲ್ಯಾಣವನ್ನು ಕುರಿತು ಯೋಚಿಸುತ್ತಿದ್ದುದು ಕಂಡುಬರುವುದು ಒಂದು ವಿಪರ್ಯಾಸವೇ ಸರಿ. ಮಾನವತಾವಾದದ ದೃಷ್ಟಿಕೋನದಿಂದ ಸಾಮಾಜಿಕ, ರಾಜಕೀಯ ಹಾಗೂ ಧಾರ್ಮಿಕ ಸಂಸ್ಥೆಗಳ ಮೌಲ್ಯಮಾಪನವನ್ನು ಮಾಡಲಾಯಿತು. ಈ ವಿಚಾರವಂತರು ಆ ಕಾಲದ ಸಾಮಾಜಿಕ ಅರ್ಥವ್ಯವಸ್ಥೆ, ಅದರಲ್ಲೂ ಹೆಚ್ಚಾಗಿ ಧರ್ಮ ಸಂಸ್ಥೆಗಳ ಮೇಲೆ ಕಠೋರವಾದ ದಾಳಿ ಇಕ್ಕಿದ್ದರು. ಈ ಸಂದರ್ಭದಲ್ಲಿ ದನಿ ದ್ರಿದೋ, ಚಾರ್ಲ್ಸ್ ಮಾಂಟೆಸ್ಕ್ಯೂ, ಫ್ರಾನ್ಸ್ ಸ್ವಾ ವಾಲ್ಟಿಯರ್, ಜಾನ್ ಜಾಕ್ ರೂಸೋ ಮೊದಲಾದವರ ಕಾರ್ಯವು ಉಲ್ಲೇಖನೀಯವಾದುದು. ಫ್ರಾನ್ಸ್ನ ಮಧ್ಯಮ ವರ್ಗದವರು, ವ್ಯಾಪಾರಿಗಳು, ಬ್ಯಾಂಕ್ ಸಂಚಾಲಕರು, ಅಂಗಡಿಕಾರರು, ವೃತ್ತಿನಿರತರು, ವಕೀಲರು, ಡಾಕ್ಟರ್ಗಳು, ಪ್ರಾಧ್ಯಾಪಕರೆಲ್ಲರೂ ಈ ಹೊಸ ವಿಚಾರಗಳನ್ನು ಸ್ವಾಗತಿಸಿದರು. ಸರದಾರರು ಹಾಗೂ ಪುರೋಹಿತರ ವರ್ಚಸ್ಸು ವಿಶೇಷ ಹಕ್ಕುಗಳ ಅಧಿಕಾರಗಳನ್ನು ನಾಶಪಡಿಸಬೇಕು, ರಾಜ್ಯಾಡಳಿತೆಯನ್ನು ಸುಧಾರಿಸಬೇಕು ಹಾಗೂ ಎಲ್ಲರಿಗೂ ವರ್ಗ ನಿರಪೇಕ್ಷಿತವಾದ ರಾಜಕೀಯ, ಆರ್ಥಿಕ ಹಾಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡಬೇಕೆನ್ನುವುದು ಅವರ ಮುಖ್ಯ ಬೇಡಿಕೆಯಾಗಿತ್ತು. ಜನರು ಸಾರ್ವಭೌಮರೆನ್ನುವ ರೂಸೋನ ವಿಚಾರದಿಂದ ಅವರೆಲ್ಲರೂ ಪ್ರಭಾವಿತರಾಗಿದ್ದರು. ಆದರೆ ಮೇಲಿನ ಈ ಸಂಗತಿಗಳನ್ನು ಸಾಧಿಸಲು ಫ್ರೆಂಚ್ ರಾಜ್ಯ ವಿಧಾನದಲ್ಲಿ ಕಾನೂನುಬದ್ಧವಾದ ದಾರಿ ಕಂಡುಬಾರದ ಕಾರಣ ಅವರಿಗೆ ಕ್ರಾಂತಿಯ ಅಪರಿಹಾರ್ಯತೆ ಕಂಡುಬರತೊಡಗಿತು. ಇಂಥ ಕಾಲದಲ್ಲಿ 16ನೇ ಲೂಯಿಯು ಪಟ್ಟವನ್ನೇರಿದನು. ಒಬ್ಬ ರಾಜ್ಯಕರ್ತನಲ್ಲಿ ಇರಬೇಕಿದ್ದ ದೃಢತೆ, ಕರ್ತೃತ್ವ ಹಾಗೂ ಬುದ್ಧಿಮತ್ತೆಗಳು ಪಾಪ ಭೀರುವು ಸತ್ರ ವೃತ್ತನು ಆದ ಆ ರಾಜನಲ್ಲಿ ಇರಲಿಲ್ಲ. ರಾಜಸತ್ತೆಯೆಲ್ಲ ಅವನ ರಾಣಿಯಾದ ಮಾರಿ ಅಚಿತ್ವಾನೆತ್ ಇವಳ ಕೈಯಲ್ಲಿತ್ತು. ರಾಜ್ಯಾಡಳಿತೆಯ ಮೇಲೆ ಅವಳ ಪ್ರಭಾವ ಹೆಚ್ಚಿತ್ತು. ರಾಜನು ಜನರ ಕಲ್ಯಾಣವನ್ನು ಬಯಸುತ್ತಿದ್ದನು. ಆದರೆ ಅವನಿಗೆ ಆಡಳಿತ ಹಾಗೂ ರಾಜಕೀಯಗಳಲ್ಲಿ ಅಷ್ಟೊಂದು ಆಸ್ತಿ ಇರಲಿಲ್ಲ. ನಿರುಪಾಯನಾಗಿ ಅವನು 1789 ಸಂಸತ್ತಿನ ಅಧಿವೇಶನವನ್ನು ಕರೆದನು. ರಾಜ್ಯಾಡಳಿತೆಯಲ್ಲಿ ಸುಧಾರಣೆಗಳನ್ನು ಮಾಡುವ ಉತ್ಸಾಹದಿಂದ ವರ್ಗವಾರು ಚುನಾವಣೆಗಳು ನಡೆದವು. ಮಧ್ಯಮ ವರ್ಗ ಹಾಗೂ ಕೃಷಿಕರು ಸೇರಿ ಮೂರನೆಯ ಒಂದು ವರ್ಗವು ತಯಾರಾಗಿತ್ತು. ಆ ವರ್ಗದ ಪ್ರತಿನಿಧಿಗಳು ಸಂಪ್ರದಾಯದಂತೆ ತಮ್ಮ ಕಷ್ಟಗಳನ್ನು ತೋಡಿಕೊಂಡರು. ರಾಜ್ಯಾಡಳಿತೆಯಲ್ಲಿ ಸುಧಾರಣೆಯನ್ನು ಮಾಡುವುದು ಹಾಗೂ ಸಾಮಾಜಿಕ ವಿಷಮತೆಯನ್ನು ದೂರ ಮಾಡುವುದು ಅವರ ಗುರಿಯಾಗಿತ್ತು. ಆದರೆ ತಮ್ಮ ಮನವಿಯಲ್ಲಿ ಅವರು ರಾಜನ ವಿರುದ್ಧ ಚಕಾರ

ಅವರ ಮತಗಳು ಸಂಸತ್ತಿನಲ್ಲಿ ಎಂದಿಗೂ ಪ್ರಭಾವವನ್ನು ಬೀರುತ್ತಿರಲಿಲ್ಲ. ಹೀಗಾಗಿ ತಮಗೆ ಬೇಕಿದ್ದ ಸುಧಾರಣೆಗಳು ಎಂದಿಗೂ ಕಾರ್ಯಾಚರಣೆಯಲ್ಲಿ ಬರಲಾರವೆಂಬುದನ್ನು ಗಮನಿಸಿ ಮೂರನೆಯ ಗುಂಪಿನವರು ಎಲ್ಲ ವರ್ಗಗಳ ಸಭೆಯನ್ನು ಒಟ್ಟಿಗೆ ಕರೆಯಬೇಕು, ಪ್ರತಿಯೊಬ್ಬನು ತಲಾ ಒಂದರಂತೆ ಮತವನ್ನು ನೀಡಬೇಕೆಂಬ ಬೇಡಿಕೆಯನ್ನು ಸಭೆಯ ಮುಂದಿರಿಸಿದರು. ರಾಜನು ಈ ಪ್ರಶ್ನೆಯ ಬಗೆಗೆ ಖಚಿತವಾದ ನಿಲುವನ್ನು ತಳೆಯುತ್ತಿಲ್ಲ ಎಂಬುದನ್ನು ಗಮನಿಸಿದ ಮೂರನೆಯ ಗುಂಪು 17 ಜೂನ್ 1789 ತನ್ನ ಈ ಸಭೆಯೇ ರಾಷ್ಟ್ರೀಯ ಸಭೆ ಎಂದು ಘೋಷಿಸಿತು. ಪುರೋಹಿತರು ಹಾಗೂ ಸರದಾರರು ಈ ಸಭೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಅವರಿಗೆ ಕರೆ ಕೊಟ್ಟಿತು. ರಾಜನು ರಾಜಸಭೆಯ ನಿಮಿತ್ತವನ್ನು ಮುಂದೊಡ್ಡಿ ಮೂರನೆಯ ಗುಂಪಿನ ಸಭಾಗೃಹಕ್ಕೆ ಬೀಗವನ್ನು ಜಡಿದನಲ್ಲದೆ ಅಲ್ಲಿ ಸೈನ್ಯವನ್ನು ತಂದು ನಿಲ್ಲಿಸಿದನು. ಇದನ್ನು ಕಣ್ಣಾರೆ ಕಂಡ ಅನಾರೆ ಗ್ರಾಂಬಿಯಲ್ ಮೀರಾಬೆ ಹಾಗೂ ಅಬೆ ಸ್ಪೇಯಸ್ ಅವರು ಮುಂದಾಳತ್ವದಲ್ಲಿ ಮೂರನೆಯ ಗುಂಪು ಪಕ್ಕದ ಟೆನಿಸ್ ಆಟದ ಬದಲಿಗೆ ಹೋಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿತು. ಅದು ಹೀಗಿತ್ತು: ಜನತೆಯ ಸಾರ್ವಭೌಮವನ್ನು ಸ್ಥಾಪಿಸುವಂತ ಸಂವಿಧಾನವನ್ನು ತಯಾರಿಸದ ಹೊರತು ನಾವು ರಾಷ್ಟ್ರೀಯ ಸಭೆಯ ಪ್ರತಿನಿಧಿಗಳು ಪರಸ್ಪರರಿಂದ ದೂರಾಗೆವು. 20 ಜೂನ್ 1789 ನಡೆದ ಈ ಪ್ರಮಾಣ ವಚನದ ವಿಧಿಯೆಂದರೆ ಫ್ರೆಂಚ್ ರಾಜ್ಯ ಕ್ರಾಂತಿಯ ನಾಂದಿ ಎಂದೆನ್ನಲು ಅಭ್ಯಂತರವಿಲ್ಲ. ಕೊನೆಗೆ ರಾಜನು ಸಂಸತ್ತಿನ ಒಟ್ಟಿಗಿನ ಸಭೆಯನ್ನು ಕರೆಯಲು ಒಪ್ಪಿಕೊಂಡನಲ್ಲದೆ ಅದೇ ಕಾಲಕ್ಕೆ ಸೈನ್ಯವನ್ನು ಒಂದುಗೂಡಿಸಿ ದಬ್ಬಾಳಿಕೆಯ ಸಿದ್ಧತೆಗೆ ತೊಡಗಿದನು. ಇದರಿಂದಾಗಿ ಪ್ಯಾರಿಸ್ಸಿನ ಜನತೆಯು ಸಂಸತ್ತಿನ ನೆರವಿಗೆ ಬಂದು ದಬ್ಬಾಳಿಕೆಯ ಪ್ರತೀಕವಾದ ಬ್ಯಾಸ್ಟೆಲ್ ದ ಸೆರೆಮನೆಯನ್ನು ಒಡೆಯಿತು. ಈ ರೀತಿಯಾಗಿ ಕ್ರಾಂತಿಕಾರರು ತಮ್ಮ ಮೊದಲ ಪತಾಕೆಯನ್ನು ಹಾರಿಸಿದರು. ಸ್ವಾತಂತ್ರ್ಯದ ಪ್ರತೀಕವೆಂದು ರಾಜಪ್ರಭುತ್ವವನ್ನು ವಿರೋಧಿಸುವ ಕ್ರಾಂತಿಕಾರರು ರಾಜಾರೋಷವಾಗಿ ಕೆಂಪು ಟೊಪ್ಪಿಗೆಯನ್ನು ತೊಡಲು ಶುರು ಮಾಡಿದರು. ಇದೇ ರೀತಿಯಾಗಿ 17 ಜುಲೈ 1789 ಫ್ರಾನ್ಸ್ನ ಕೆಂಪು, ಬಿಳಿ ಹಾಗೂ ನೀಲಿ ಬಣ್ಣಗಳ ರಾಷ್ಟ್ರಧ್ವಜವು ಕ್ರಾಂತಿಕಾಲದ ಲಾಂಛನವೆಂದು ಬಳಕೆಗೆ ಬಂದಿತು. ಧನ್ಯವಾದಗಳು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
2: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
3: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
4: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
5: ನಿಮ್ಮ ಮನೆ ಮನದ ಕೈ ರುಚಿ.
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಂಡೇ ಸ್ಪಾಟ್ಲೈಟ್ ಸಂಗೀತ ಪ್ರತಿಭೆಗಳ ಸಂಗಮ, ನಿಮ್ಮ ಮನಸ್ಸಿಗೆ ಸಂಗೀತದ ಸವಿಯ ಅನುಭವ. ಜುಲೈ 5 ಇದೇ ಭಾನುವಾರ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಅತಿಥಿಗಳಾದ ಚಿನ್ಮಯ್ ಮತ್ತೂರು, ಸುನೇತ್ರಾ ಎಂಕೆ, ಕೀರ್ತನಾ ಪ್ರಸನ್ನಲಕ್ಷ್ಮಿ ಹಾಗೂ ಶಿವಕುಮಾರ್ ಅವರೊಂದಿಗೆ ಸಂಗೀತ, ಜೀವನಯಾನ, ಸವಿ ನೆನಪುಗಳ ಮತ್ತು ಜನರ ಮೆಚ್ಚಿನ ಹಾಡುಗಳ ಬಗ್ಗೆ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನು ಜನಾರ್ದನ ಪೈರವರು ನಡೆಸಿಕೊಡಲಿದ್ದಾರೆ. ನಿಮ್ಮ ಪ್ರಶ್ನೆ ಮತ್ತು ಅಭಿಪ್ರಾಯಗಳಿಗಾಗಿ 9686096279 ಈ ಸಂಖ್ಯೆಗೆ ಕರೆ ಮಾಡಿ. ಸಂಡೇ ಸ್ಪಾಟ್ಲೈಟ್ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ತಪ್ಪದೆ ಕೇಳಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
2: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
1: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
2: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
1: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
2: ಏನವಿ ಅದು?
1: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
2: ಹಂಗ ಅದ್ಯಾಕಂತೆ?
1: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
2: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
1: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
3: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077775555. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ,

ಕನಸು ಈ ಬೆಸುಗೆ. ಈ ಸಾಂಗ್ ಎಷ್ಟು ಚೆನ್ನಾಗಿದೆ ಅಲ್ವಾ ಕೇಳೋಕೆ? ಖಂಡಿತವಾಗ್ಲೂ ಸ್ನೇಹಿತರೆ, ಎಲ್ಲೋ ಹುಟ್ಟುತ್ತೀವಿ, ಎಲ್ಲೋ ಬೆಳಿತೀವಿ, ಎಲ್ಲೋ ಜೀವನ ಸಾಗಿಸ್ತೀವಿ. ಈ ಜೀವನ ಒಂಥರ ಬೇವು ಬೆಲ್ಲದ ಮಿಶ್ರಣ ಅಂತ ಹೇಳ್ಬೋದು. ಕೇವಲ ಇದು ಮನುಷ್ಯರಿಗೆ, ನದಿಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಸ್ನೇಹಿತರೆ, ಕೆಲವೊಂದು ವಸ್ತುಗಳಿಗೂ ಕೂಡ ಇದು ಅನ್ವಯಿಸುತ್ತೆ. ಅಂದರೆ ಎಲ್ಲೋ ಹುಟ್ಟುತ್ತವೆ, ಎಲ್ಲೋ ಬೆಳೀತವೆ ಅಂದರೆ ಅದು ಅತಿಶಯೋಕ್ತಿ ಅಲ್ಲ. ಕೇವಲ ಇದು ನದಿಗಳಿಗೆ, ಹೆಣ್ಮಕ್ಳಿಗೆ, ಮನುಷ್ಯರಿಗೆ ಸಂಬಂಧಪಟ್ಟಿಲ್ಲ ಸ್ನೇಹಿತರೆ, ಕೆಲವು ವಸ್ತುಗಳಿಗೂ ಕೂಡ, ಅದರಲ್ಲೂ ಆಹಾರ ಪದಾರ್ಥಗಳಿಗೂ ಕೂಡ ಸಂಬಂಧಪಟ್ಟ ವಿಷಯ ಆಗಿದೆ. ಖಂಡಿತವಾಗ್ಲೂ ಸ್ನೇಹಿತರೆ, ಒಂದೊಂದು ಆಹಾರದ ಅಡುಗೆಯ ಹಿಂದೆ ತನ್ನದೇ ಆದ ಇತಿಹಾಸ ಅಡಗಿದೆ ಅಂದರೆ ತಪ್ಪಾಗಲಾರದು. ಆ ರೀತಿಯಲ್ಲಿ ಎಲ್ಲೋ ಹುಟ್ಟಿ, ಎಲ್ಲೋ ಬೆಳೆದು, ಎಲ್ಲೋ ಪ್ರಸಿದ್ಧಿ ಆಗಿರುವಂತಹ ಆಹಾರ ಖಾದ್ಯದ ಬಗ್ಗೆ ಈ ದಿನ ಒಂದಿಷ್ಟು ವಿಷಯವನ್ನ ನಮ್ಮ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿಯೋಣ. ಸ್ನೇಹಿತರೆ, ಸಾಮಾನ್ಯವಾಗಿ ಎಲ್ಲ ಅಡುಗೆಗಳಿಗೂ ಒಂದೊಂದು ಮೂಲವಿರುವಂತೆ ಫ್ರೆಂಚ್ ಫ್ರೈ ಅಂತ ಕರೆಯಲ್ಪಡುವಂತಹ ವಿಶೇಷ ಆಹಾರ ಖಾದ್ಯಕ್ಕೂ ಕೂಡ ಒಂದು ಮೂಲವಿದೆ ಸ್ನೇಹಿತರೆ. ಫ್ರೆಂಚ್ ಫ್ರೈ, ಆಲೂಗಡ್ಡೆಯಿಂದ ಮಾಡುವಂತಹ ಫ್ರೆಂಚ್ ಫ್ರೈಗೂ ಕೂಡ ಒಂದು ಇತಿಹಾಸ ಇದೆ ಸ್ನೇಹಿತರೆ. ಇದಕ್ಕೂ ಕೂಡ ಒಂದು ವಿಶೇಷವಾಗಿರುವಂತಹ ಇತಿಹಾಸ ಇದೆ. ಈ ಫ್ರೆಂಚ್ ಫ್ರೈ ಫ್ರಾನ್ಸ್ ಮೂಲದ್ದು ಅಂತ ಅಂದ್ಕೊಂಡ್ರೆ ನಿಮ್ಮ ಊಹೆ ಖಂಡಿತವಾಗ್ಲೂ ತಪ್ಪು. ಅಂದಾಗೆ ಸ್ನೇಹಿತರೆ, ಈ ಫ್ರೆಂಚ್ ಫ್ರೈ ಮೂಲತಃ ಬೆಲ್ಜಿಯಂದು. ಈ ಫ್ರೆಂಚ್ ಫ್ರೈಗೂ ಕೂಡ ಒಂದು ಇತಿಹಾಸ ಇದೆ ಅಂದರೆ, ಒಂದು ಕತೆ ಇದೆ ಅಂದರೆ ನಂಬಲೇಬೇಕು ಸ್ನೇಹಿತರೆ. ಇದು ಮೂಲತಃ ಬೆಲ್ಜಿಯಂದು ಅಂತ ತಿಳಿಸ್ದೆ. ಇತ್ತೀಚೆಗೆ ಈ ಫ್ರೆಂಚ್ ಫ್ರೈನ ನಾವು ತುಂಬ ಕಡೆ ನೋಡ್ತಾ ಇರ್ತೀವಿ. ಈ ಪಿಜ್ಜಾ ಬರ್ಗರು ತಿಂದಂಥವ್ರು ಫ್ರೆಂಚ್ ಫ್ರೈನ ಟೇಸ್ಟ್ ಮಾಡೇ ಇರ್ತಾರೆ. ಹಾಗೆ ಒಂದು ರೀತಿಯ ಕುರುಕಲು ತಿಂಡಿ ಅಂತ ಹೇಳ್ಬೋದು. ಮನೆಯಲ್ಲೂ ಕೂಡ ತುಂಬ ಸುಲಭವಾಗಿ ಸರಳವಾಗಿ ತಯಾರಿಸ್ಕೊಳ್ಬೋದು ಈ ಫ್ರೆಂಚ್ ಫ್ರೈನ ಆಲೂಗಡ್ಡೆಯಿಂದ. ಈ ಫ್ರೆಂಚ್ ಫ್ರೈ ಅಂತ ಕೇಳಿದ ತಕ್ಷಣ ಓ ಇದು ಫ್ರಾನ್ಸ್ ಮೂಲದ್ದು ಅಂತ ನಾವೆಲ್ಲ ಅನ್ಕೊಂಡಿರ್ತೀವಿ. ಆದರೆ ನಮ್ಮ ಊಹೆ ತಪ್ಪಾಗಿದೆ ಸ್ನೇಹಿತರೆ, ಇದು ಮೂಲತಃ ಬೆಲ್ಜಿಯಂದು. ಇದಕ್ಕೂ ಕೂಡ ಒಂದು ಕತೆ ಇದೆ ಸ್ನೇಹಿತರೆ. ಏನಪ್ಪ ಅಂದರೆ, 16ನೇ ಶತಮಾನದ ಆರಂಭದಲ್ಲಿ ಬೆಲ್ಜಿಯಂನ ಮ್ಯೂಸ್ ಎಂಬ ಒಂದು ಹಳ್ಳಿಯ ಜನರು ತಮ್ಮೂರಿನ ನದಿ ತೀರದಲ್ಲಿ, ಆ ಜನರು ತಮ್ಮ ಊಟಕ್ಕಾಗಿ ಆ ಊರಿನಲ್ಲಿ ನದಿ ತೀರದಲ್ಲಿ ಮೀನುಗಾರಿಕೆಯನ್ನು ನಡೆಸಿ ಆ ಮೀನುಗಳನ್ನು ಎಣ್ಣೆಯಲ್ಲಿ ಕರಿದು ಊಟದಲ್ಲಿ ಬಳಸ್ತಾ ಇದ್ರಂತೆ. ಆದರೆ ಚಳಿಗಾಲದಲ್ಲಿ ನದಿಯು ಮಂಜುಗಡ್ಡೆಯಾಗಿ ಪರಿವರ್ತನೆ ಆಗ್ತಾ ಇದ್ದಿದ್ರಿಂದ ಅವರಿಗೆ ಆ ಸಮಯದಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನಲಿಕ್ಕೆ ಮೀನುಗಳು ಸಿಗ್ತಾ ಇರಲ್ಲ. ಆಗ ಅವರು ಇದಕ್ಕೆ ಪರ್ಯಾಯವಾಗಿ ಒಂದು ಉಪಾಯವನ್ನು ಕಂಡುಕೊಂಡ್ರು. ಈಗ ನಮಗೆ ಮೀನುಗಳು ಸಿಗದೇ ಇದ್ರೆ ಅದಕ್ಕೆ ಪರ್ಯಾಯವಾಗಿ ಏನಾದರೂ ಒಂದು ಹೊಟ್ಟೆಪಾಡಿಗೋಸ್ಕರ ತಿನ್ನಲೇಬೇಕು ಅಲ್ವಾ. ಇವರು ಕೂಡ ಪ್ರತಿದಿನ ಆ ಊರಲ್ಲಿ, ಆ ಊರಿನ ನದಿಯಲ್ಲಿ ಸಿಗ್ತಾ ಇರುವಂತಹ ಮೀನುಗಳನ್ನ ತಂದು ಫ್ರೈ ಮಾಡ್ಕೊಂಡು ತಿಂತಾ ಇದ್ರು. ಆದರೆ ಅದು ನೀರು ಮಂಜುಗಡ್ಡೆಯಾಗಿ ಪರಿವರ್ತನೆ ಆದಾಗ ಅವರಿಗೆ ಆಲ್ಟರ್ನೇಟ್ ಆಗಿ ಏನಾದರೂ ಒಂದು ಆಹಾರ ಬೇಕೇ ಬೇಕಿತ್ತು. ಅಂತಹ ಸಮಯದಲ್ಲಿ ಒಂದು ಉಪಾಯವನ್ನು ಮಾಡಿಕೊಂಡ್ರು ಸ್ನೇಹಿತರೆ. ಅದೇ ಆಲೂಗಡ್ಡೆ ಉಪಾಯ. ಆಲೂಗಡ್ಡೆಯನ್ನು ಸಣ್ಣಗೆ ಕೊಯ್ದು ಮೀನಿಗೆ ಬಳಸುವ ಮಸಾಲೆಯನ್ನು ಉಪಯೋಗ ಮಾಡಿ ಎಣ್ಣೆಯಲ್ಲಿ ಕರಿದು ಚಳಿಗಾಲದಲ್ಲಿ ಊಟದಲ್ಲಿ ಮೀನಿಗೆ ಪರ್ಯಾಯವಾಗಿ ಬಳಕೆ ಮಾಡ್ತಿದ್ರು. ಆ ಹಳ್ಳಿಯ ಜನರಿಗೆ ಸೀಮಿತವಾಗಿದ್ದ ಈ ಅಡುಗೆ ಹೊರಗೆ ಗೊತ್ತಾಗಿದ್ದು ಒಂದು ಆಕಸ್ಮಿಕ. ನೋಡಿದ್ರ, ಎಲ್ಲೋ ಹುಟ್ಟಿ, ಎಲ್ಲೋ ಬೆಳೆದು, ಎಲ್ಲೋ ಫೇಮಸ್ ಆಗಿರುತ್ತೆ ಈ ಫ್ರೆಂಚ್ ಫ್ರೈ. ತದನಂತರ ನಮ್ಮ ಬೆಲ್ಜಿಯಂನ ಜನರು ಪರ್ಯಾಯವಾಗಿ ಮೀನಿಗೆ ಬದಲಾಗಿ ಆಲೂಗಡ್ಡೆಯನ್ನು ತಂದು ಅದನ್ನು ಕೊಯ್ದು ಪೀಸ್ ಪೀಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಕರೆದು ಆಹಾರಕ್ಕೆ ಉಪಯೋಗ ಮಾಡಿಕೊಂಡ್ರು. ಮುಂದೆ ನಡೆದಿದ್ದೇ ಒಂದು ಇತಿಹಾಸ ಸ್ನೇಹಿತರೆ. ತದನಂತರ ಇದು ಯಾವ ರೀತಿ ಬದಲಾವಣೆ ಆಯಿತು, ಬೇರೆ ಕಡೆ ಯಾವ ರೀತಿ ಫೇಮಸ್ ಆಯಿತು, ಇದನ್ನು ಯಾವ ರೀತಿ ಯಾರ್ಯಾರೆಲ್ಲ ಬಳಸ್ಕೊಂಡು ಫೇಮಸ್ ಆದರು ಅನ್ನೋದ್ರ ಬಗ್ಗೆ ನಮ್ಮ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೇ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಫ್ರೆಂಚ್ ಫ್ರೈ ಬಗ್ಗೆ, ಫ್ರೆಂಚ್ ಫ್ರೈನ ಇತಿಹಾಸದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ದೆ. ಎಲ್ಲ ಅಡುಗೆಗಳಿಗೂ ಒಂದೊಂದು ಮೂಲವಿದ್ದಂತೆ ಫ್ರೆಂಚ್ ಫ್ರೈಗೂ ಕೂಡ ಒಂದು ಮೂಲ ಇದೆ ಸ್ನೇಹಿತರೆ. ಆದರೆ ಇದು ಫ್ರೆಂಚ್ ಅಂದ ಮಾತ್ರಕ್ಕೆ ಫ್ರಾನ್ಸಿಂದ ಬಂದಿದ್ದಲ್ಲ, ಬದಲಾಗಿ ಬೆಲ್ಜಿಯಂಯಿಂದ ಬಂದಿದ್ದು ಸ್ನೇಹಿತರೆ. ನಾನು ಆಗಲೇ ಹೇಳ್ದಾಗೆ ಬೆಲ್ಜಿಯಂ ಜನರು ಮ್ಯೂಸ್ ಎಂಬ ಪಟ್ಟಣದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವರು ಹೊಟ್ಟೆಪಾಡಿಗೋಸ್ಕರ ಅಲ್ಲಿ ನದಿಯಲ್ಲಿ ಸಿಗುವಂತಹ ಮೀನುಗಳನ್ನು ತಂದು ಎಣ್ಣೆಯಲ್ಲಿ ಕರೆದು ಊಟಕ್ಕೆ ತಿಂತ ಇರ್ತಾರೆ. ತದನಂತರ ಚಳಿಗಾಲದಲ್ಲಿ ಆ ನದಿ ನೀರು ಸಂಪೂರ್ಣವಾಗಿ ಮಂಜುಗಡ್ಡೆಯಾಗಿ ಪರಿವರ್ತನೆ ಆಗತ್ತೆ. ಅಂತಹ ಸಮಯದಲ್ಲಿ ಇವರು ಏನಾದರೂ ಒಂದು ಊಟಕ್ಕೆ ಬಳಸ್ಕೊಳ್ಳೇಬೇಕಲ್ವಾ? ಅಂತಹ ಸಮಯದಲ್ಲಿ ಇವರಿಗೆ ಉಪಯೋಗ ಆಗಿದ್ದೇ ಆಲೂಗಡ್ಡೆ. ಆಲೂಗಡ್ಡೆಯನ್ನು ಸಣ್ಣಗೆ ಕೊಯ್ದು ಮೀನಿಗೆ ಬಳಸುವ ಮಸಾಲೆಯನ್ನೇ ಉಪಯೋಗ ಮಾಡಿಕೊಂಡು ಎಣ್ಣೆಯಲ್ಲಿ ಕರಿದು ಚಳಿಗಾಲದಲ್ಲಿ ಊಟದಲ್ಲಿ ಮೀನಿಗೆ ಪರ್ಯಾಯವಾಗಿ ಬಳಸ್ತಾರೆ ಬೆಲ್ಜಿಯಂನ ಜನ. ಆ ಹಳ್ಳಿಗರಿಗಷ್ಟೇ ಸೀಮಿತವಾಗಿದ್ದಂತಹ ಈ ಫ್ರೆಂಚ್ ಫ್ರೈ ಹೊರಗಡೆ ಜನಕ್ಕೆ ಗೊತ್ತಾಗಿದ್ದೇ ಒಂದು ಆಕಸ್ಮಿಕ ಸ್ನೇಹಿತರೆ. 1859 ಆಸ್ಟ್ರಿಯಾ ಮತ್ತು ಫ್ರಾನ್ಸ್ ನಡುವೆ ಒಂದು ಯುದ್ಧ ಆಗತ್ತೆ. ಆ ಯುದ್ಧದಲ್ಲಿ, ಆಸ್ಟ್ರಿಯಾ ಮತ್ತು ಫ್ರಾನ್ಸ್ ನಡುವೆ ನಡೆದ ಯುದ್ಧದಲ್ಲಿ ಆ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಫ್ರೆಂಚ್ ಸೈನಿಕರು ಈ ಹೊಸ ರುಚಿಯನ್ನ ಸವಿತಾರೆ. ಆಗ ಆ ಫ್ರೆಂಚ್ ಸೈನಿಕರು ತಮ್ಮ ಊರಿಗೆ ಕೂಡ ಪರಿಚಯ ಮಾಡ್ತಾರೆ, ಫ್ರಾನ್ಸ್ಗೂ ಕೂಡ ಹೋಗಿ ಪರಿಚಯ ಮಾಡ್ತಾರೆ. ಆ ಸಮಯದಲ್ಲಿ ಫ್ರಾನ್ಸ್ನಲ್ಲಿಯೂ ಆಲೂಗಡ್ಡೆಯನ್ನ ಅಡುಗೆಯಲ್ಲಿ ಬಳಸುವ ಪರಿಪಾಠ ಅಷ್ಟೊಂದು ಇರಲಿಲ್ಲ. ಆದರೆ ಈ ಕರಿದ ಆಲೂಗಡ್ಡೆಯನ್ನ ನಿಧಾನವಾಗಿ ಅಲ್ಲಿ ರೆಸ್ಟೋರೆಂಟ್, ರಸ್ತೆ ಬದಿಯ ತಳ್ಳುಗಾಡಿಗಳ ಮೂಲಕ ಜನರನ್ನ ತಲುಪುತ್ತಾ ಜನಪ್ರಿಯ ಆಗ್ತಾ ಹೋಗತ್ತೆ, ಅಲ್ಲಿ ಫೇಮಸ್ ಆಗ್ತಾ ಹೋಗತ್ತೆ. ನೋಡಿ, ಬೆಲ್ಜಿಯಂ ಶುರುವಾಯಿತು, ಆಮೇಲೆ ಫ್ರಾನ್ಸಿಗೆ ಹೋಯಿತು. ಫ್ರಾನ್ಸ್ ಮೂಲಕ ಈ ಕುರುಕಲು ತಿಂಡಿ ಫೇಮಸ್ ಆಗಿ ಹಾಗೆ ಬೇರೆ ಬೇರೆ ದೇಶಗಳಿಗೂ ಕೂಡ ಹೋಗತ್ತೆ. ಅಲ್ಲಿಂದ ಅದಕ್ಕೆ ಫ್ರೆಂಚ್ ಫ್ರೈ ಅನ್ನೋ ಒಂದು ಹೆಸರು ಕೂಡ ಬರುತ್ತೆ. ಎಷ್ಟು ಆಶ್ಚರ್ಯ ಆಗುತ್ತಲ್ವಾ? ಎಲ್ಲೋ ಹುಟ್ಟುತ್ತೆ, ಎಲ್ಲೋ ಬೆಳೆಯುತ್ತೆ, ಎಲ್ಲೋ ಫೇಮಸ್ ಆಗುತ್ತೆ ಫ್ರೆಂಚ್ ಫ್ರೈ. ಹೀಗೆ ಬೆಲ್ಜಿಯಂನ ಪುಟ್ಟ ಹಳ್ಳಿಯ ಈ ತಿಂಡಿಯ ಖ್ಯಾತಿ ಬೇರ್ಯಾವುದೋ ದೇಶದ ಹೆಸರಿಗೆ ಬಲಿಯಾಗತ್ತೆ. ಆಶ್ಚರ್ಯ ಕೂಡ ಆಗತ್ತೆ, ಹಾಗೆ ನಗು ಕೂಡ ಬರುತ್ತೆ ಅಲ್ವಾ? ಫ್ರೆಂಚ್ ಫ್ರೈ ಕತೆ ಇದಾದ್ರೆ ಸ್ನೇಹಿತರೆ, ಇನ್ನು ಆಲೂಗಡ್ಡೆಯ ಕತೆ ಮತ್ತೊಂದು ಇದೆ. ಭಾರತದ ನಂಟಿನ ಕತೆಗೂ ಬೇರೆ ಬೇರೆ ಇತಿಹಾಸ ಕೂಡ ಇದೆ. ಈ ಆಲೂಗಡ್ಡೆ ಪೆರು ಮೂಲದ್ದು. ಪೆರು ಮೂಲದ ಆಲೂಗಡ್ಡೆಯನ್ನ ಭಾರತಕ್ಕೆ ಪರಿಚಯ ಮಾಡಿದಂಥವರೇ ಪೋರ್ಚುಗೀಸರು. 1500 ಆಸುಪಾಸಿನಲ್ಲಿ ಗೋವಾ ಮೂಲಕ ಭಾರತಕ್ಕೆ ಎಂಟ್ರಿ ಕೊಟ್ಟ ಪೋರ್ಚುಗೀಸರು ಬರುವಾಗ ತಮ್ಮ ಆಹಾರ ಪದ್ಧತಿಗೆ ಅನುಗುಣವಾಗಿ ಬೇಕಾದ ತರಕಾರಿಗಳನ್ನು ಕೂಡ ತರ್ತಾರೆ ಅವ್ರ ಜೊತೆ ಜೊತೆಯಲ್ಲೇ. ಈ ಮೂಲಕ ಭಾರತದಲ್ಲಿ ಅದುವರೆಗೆ ಅಪರಿಚಿತವಾಗಿದ್ದ ಹಲವು ಹಣ್ಣು ಮತ್ತು ತರಕಾರಿಗಳು ಕೂಡ ಆ ಸಮಯದಲ್ಲಿ ಪೋರ್ಚುಗೀಸರ ಜೊತೆ ಕಾಲಿಡ್ತವೆ ನಮ್ಮ ಭಾರತಕ್ಕೆ. ಹೀಗೆ ಪರಿಚಯಿಸಲ್ಪಟ್ಟ ತರಕಾರಿಗಳಲ್ಲಿ ಆಲೂಗಡ್ಡೆಯು ಕೂಡ ಒಂದು. ಈ ಹೊಸ ತರಕಾರಿಗೆ ಭಾರತದ ಆರಂಭದಲ್ಲಿ ಅಷ್ಟೊಂದು ಏನು ಮನ್ನಣೆ ಕೊಟ್ಟಿರಲ್ಲ. ಏ, ಅದೊಂದು ತರಕಾರಿ ತಾನೇ ಅನ್ಕೊಂಡಿದ್ರು. ಅದು ಪ್ರಮುಖವಾಗಿ ಗೋವಾಕ್ಕಷ್ಟೇ ಒಂದಿಷ್ಟು ದಿನ ಸೀಮಿತವಾಗಿತ್ತು. ಆದರೆ ಭಾರತದಲ್ಲಿ ಆಲೂಗಡ್ಡೆ ಫೇಮಸ್ ಆಗಿದ್ದು ಬ್ರಿಟಿಷರು ಬಂದ ನಂತರನೇ. ಬ್ರಿಟಿಷರು ಭಾರತದಲ್ಲಿ ತಮ್ಮ ಈಸ್ಟ್ ಇಂಡಿಯಾ ಕಂಪನಿಯ ಮುಖ್ಯ ವಸಾಹತು ಕೇಂದ್ರವನ್ನ ಕೋಲ್ಕತ್ತಾವನ್ನ ಆಯ್ಕೆ ಮಾಡಿಕೊಂಡಾಗ ಅಲ್ಲಿ ಬೆಳೆಗಳನ್ನ ಬೆಳಿಲಿಕ್ಕೂ ಕೂಡ ಆರಂಭ ಮಾಡ್ತಾರೆ. ಈ ರೀತಿಯಲ್ಲಿ ಆಲೂಗಡ್ಡೆ ಭಾರತದಲ್ಲಿ ಮರುಜನ್ಮ ಪಡೆಯುತ್ತೆ ಸ್ನೇಹಿತರೆ. ಏನೇ ಕಾರಣ ಇರಲಿ, ಬ್ರಿಟಿಷರು ಯಾವುದಕ್ಕೆ ಬರಲಿ, ಬಂಗಾಳದ ಮೂಲಕ ಉತ್ತರ ಭಾರತಕ್ಕೆ ಪಸರಿಸಿದ ಆಲೂಗಡ್ಡೆ ನಿಧಾನವಾಗಿ ನಮ್ಮ ಆಹಾರದ ಮುಖ್ಯ ಭಾಗವಾಗೇ ಹೋಗಿದೆ. ಈಗ ನಮ್ಮ ದೋಸೆ ಜೊತೆಗೆ ಆಲೂಗಡ್ಡೆ ಇರದೇ ಇದ್ರೆ, ಪೂರಿ ಜೊತೆಗೆ ಆಲೂ ಕುರ್ಮ ಇರದೇ ಇದ್ರೆ, ನಮಗೆ ಸ್ನ್ಯಾಕ್ಸ್ ಆಗಿ ಆಲೂ ಚಿಪ್ಸ್ ಇರದೇ ಇದ್ರೆ ಏನೋ ಒಂಥರ ಆ ತಿಂಡಿ ಅಪೂರ್ಣ ಅನ್ಸುತ್ತೆ. ಅಷ್ಟೊಂದು ಆಲೂಗಡ್ಡೆ ಈಗ ಫೇಮಸ್ ಆಗಿದೆ. ಈ ರೀತಿಯಲ್ಲಿ ವಿಶೇಷವಾಗಿ ಒಂದೊಂದು ಅಡುಗೆಯಿಂದ ಕೂಡ ಒಂದೊಂದು ರೀತಿಯಲ್ಲಿ ಇತಿಹಾಸ ಇದೆ ಅಂದರೆ ನಂಬಲೇಬೇಕು. ಈ ರೀತಿಯಲ್ಲಿ ಪೋರ್ಚುಗೀಸರಿಂದ ಬಂದಂತಹ ತರಕಾರಿ ಗೋವಾ, ಮಹಾರಾಷ್ಟ್ರ ಮತ್ತು ಕರ್ನಾಟಕವೂ ಸೇರಿದಂತೆ ಇತ್ತೀಚೆಗೆ ಎಲ್ಲ ಕಡೆಯಲ್ಲೂ ಫೇಮಸ್ ಆಗಿದೆ, ಪ್ರಸಿದ್ಧಿಯನ್ನು ಕೂಡ ಬಂದಿದೆ. ಈ ಪೋರ್ಚುಗೀಸರ ಹೆಸರನ್ನೇ ಬಳುವಳಿಯಾಗಿ ಪಡ್ಕೊಂಡು ಬಟಾಟೆಯಾಗಿ ಕರೆಯಲ್ಪಡುತ್ತೆ ಈ ಆಲೂಗಡ್ಡೆ. ಈ ಆಲೂ ಎಂಬುದಕ್ಕೆ ಸಂಸ್ಕೃತ ಮತ್ತು ಪ್ರಾಕೃತದಲ್ಲಿ ಗೆಡ್ಡೆ ಎಂದು ಅರ್ಥ ಇದೆ ಸ್ನೇಹಿತರೆ. ಹೀಗಾಗಿ ಅದು ಆ ಪೋರ್ಚುಗೀಸ್ ಭಾಷೆಯಿಂದ ಬಂದು ಕನ್ನಡ ಮತ್ತು ಹಿಂದಿಯನ್ನು ಸೇರಿದಂತೆ ಉಳಿದ ಭಾರತೀಯ ಭಾಷೆಗಳಲ್ಲೂ ಕೂಡ ಬಳಸಲ್ಪಡ್ತಾ ಇದೆ. ಸೊ ಈ ರೀತಿಯಲ್ಲಿ ಕೂಡ ಒಂದು ಫ್ರೆಂಚ್ ಫ್ರೈ ಆಲೂಗಡ್ಡೆ ಬೆಳೆದು ಬಂದ ರೀತಿ ಅಂತಲೇ ಹೇಳ್ಬೋದು. ಸೊ ಆಶ್ಚರ್ಯ ಆಗುತ್ತಲ್ವಾ, ಒಂದೊಂದು ಅಡುಗೆಗೂ ಕೂಡ ಒಂದೊಂದು ಇತಿಹಾಸ ಇದೆ ಅಂದರೆ ನಂಬಲೇಬೇಕು. ಸೊ ಕಾರ್ಯಕ್ರಮ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಫ್ರೆಂಚ್ ಫ್ರೈ ಇತಿಹಾಸದ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ತಿಳಿಸ್ತಾ ಇದ್ದೆ. ಫ್ರೆಂಚ್ ಫ್ರೈ ಮೂಲತಃ ಬೆಲ್ಜಿಯಂನಿಂದ ಬಂದಿರುವಂಥದ್ದು. ಸ್ನೇಹಿತರೆ, ಬೆಲ್ಜಿಯಂನ ಮ್ಯೂಸ್ ಎಂಬ ಪುಟ್ಟ ಹಳ್ಳಿಯ ಜನ ತಮ್ಮ ಹೊಟ್ಟೆಪಾಡಿಗಾಗಿ, ಊಟಕ್ಕಾಗಿ ಆಲೂಗಡ್ಡೆಯನ್ನು ಸಣ್ಣಗೆ ಕೊಯ್ದು ಮಸಾಲೆಯನ್ನು ಉಪಯೋಗ ಮಾಡಿ ಎಣ್ಣೆಯಲ್ಲಿ ಕರಿದು ಚಳಿಗಾಲದಲ್ಲಿ ಊಟಕ್ಕೆ ಉಪಯೋಗ ಮಾಡ್ಕೊಳ್ತಾ ಇರ್ತಾರೆ. ತದನಂತರ 1859 ಆಸ್ಟ್ರಿಯಾ ಮತ್ತು ಫ್ರಾನ್ಸ್ ನಡುವೆ ನಡೆದ ಯುದ್ಧದಲ್ಲಿ ಆ ಭಾಗದ ಫ್ರೆಂಚ್ ಸೈನಿಕರು ಇದನ್ನು ಉಪಯೋಗ ಮಾಡ್ಕೊಳ್ತಾರೆ. ಆ ಹಳ್ಳಿಯ ಜನರಿಗಷ್ಟೇ ಸೀಮಿತವಾಗಿದ್ದ ಈ ಅಡುಗೆ ಫ್ರಾನ್ಸ್ಗೂ ಕೂಡ ಪರಿಚಯ ಆಗುತ್ತೆ. ಈ ಫ್ರೆಂಚ್ ಫ್ರೈ ಅನ್ನು ಬಳಸಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಫ್ರೆಂಚ್ ಫ್ರೈ ಅನ್ನೋ ಒಂದು ಹೆಸರು ಕೂಡ ಬಂತು. ತದನಂತರ ನಡೆದಿದ್ದೇ ಒಂದು ರೋಚಕತೆ. ಈ ಫ್ರೆಂಚ್ ಫ್ರೈಗೂ ಭಾರತಕ್ಕೂ ಒಂದು ಉತ್ತಮ ನಂಟಿದೆ ಸ್ನೇಹಿತರೆ. ಈ ಫ್ರೆಂಚ್ ಫ್ರೈನ ನಮ್ಮ ಭಾರತಕ್ಕೆ ಆಮದು ಮಾಡ್ಕೊಳ್ತಾ ಇರ್ತಾರೆ. ತದನಂತರ ಇದೊಂದು ಸ್ಟಾರ್ ಹೋಟೆಲ್ನಲ್ಲಿ ಐ ಸ್ಟ್ಯಾಂಡರ್ಡ್ ತಿಂಡಿ ಕೂಡ ಆಗತ್ತೆ, ಕುರುಕಲು ತಿಂಡಿ ಕೂಡ ಆಗತ್ತೆ. ಈಗ ನಮ್ಮ ಭಾರತ ನಂಬರ್ 1 ಸ್ಥಾನದಲ್ಲಿದೆ ಸ್ನೇಹಿತರೆ. ಕೇವಲ ವಿದೇಶದಿಂದ ಆಮದಾಗ್ತಾ ಇದ್ದ ಈ ಫ್ರೆಂಚ್ ಫ್ರೈ ಉತ್ಪಾದನೆ ಈಗ ನಮ್ಮ ಭಾರತ ಇದರ ಒಂದು ಉತ್ಪಾದನೆಯಲ್ಲೂ ಮತ್ತು ರಫ್ತಲ್ಲೂ ಎರಡರಲ್ಲೂ ಕೂಡ ನಂಬರ್ 1 ಆಗಿದೆ. 1992 ಭಾರತಕ್ಕೆ ಕಾಲಿಡ್ತು ಸ್ನೇಹಿತರೆ ಈ ವಿದೇಶಿ ಕುರುಕಲು ತಿಂಡಿ. ಲ್ಯಾಂಬ್ ವೇಸ್ಟನ್ ಎನ್ನುವಂತಹ ಖಾದ್ಯ ಸರಬರಾಜು ಸಂಸ್ಥೆ ಆಮದು ಮಾಡ್ಕೊಳ್ತಾ ಇತ್ತು ಆರಂಭದಲ್ಲಿ ಫ್ರೆಂಚ್ ಫ್ರೈಯನ್ನು ನಮ್ಮ ಭಾರತಕ್ಕೆ. ತದನಂತರ 1996 ಮೆಕ್ ಡೊನಾಲ್ಡ್ ಸಂಸ್ಥೆ ತನ್ನ ಮಳಿಗೆಗಳ ಮೂಲಕ ಭಾರತದಾದ್ಯಂತ ಫ್ರೆಂಚ್ ಫ್ರೈಯನ್ನು ಮತ್ತಷ್ಟು ಜನರಿಗೆ ತಲುಪಿಸ್ತು, ಅಂದರೆ ಎಲ್ರಿಗೂ ಕೂಡ ಹತ್ತಿರ ಮಾಡ್ತು. 2000 ಭಾರತದ ಫ್ರೆಂಚ್ ಫ್ರೈ ಆಮದು 5,000 ಟನ್ಗೆ ಏರಿ 2011 8,000 ಟನ್ಗಡಿ ತಲುಪಿತು. ಇಷ್ಟೊಂದು ಫಾಸ್ಟಾಗಿ ನಮ್ಮ ಭಾರತದಲ್ಲಿ ಫೇಮಸ್ ಆದಂತಹ ಈ ಫ್ರೆಂಚ್ ಫ್ರೈಯನ್ನು ಆಮದು ಮಾಡ್ಕೊಳ್ಳೋದನ್ನು ಕಂಡಂತಹ ನಮ್ಮ ಭಾರತೀಯರು ಈ ಆಲೂಗಡ್ಡೆಯನ್ನು ನಮ್ಮಲ್ಲೇ ಬೆಳೆಸಿ ನಾವೇ ಫ್ರೆಂಚ್ ಫ್ರೈನ ಮಾಡ್ಕೊಳ್ಳೋಣ ಅನ್ನೋ ಒಂದು ತೀರ್ಮಾನವನ್ನು ಕೂಡ ತೆಗೆದುಕೊಂಡ್ರು. ಆದರೆ ಸ್ನೇಹಿತರೆ, ಇಲ್ಲಿ ಪ್ರಶ್ನೆ ಕೂಡ ಒಂದು ಬರುತ್ತೆ. ಏನಪ್ಪ ಅಂದರೆ, ಈ ಆಲೂಗಡ್ಡೆಯ ಉತ್ಪಾದನೆಯಲ್ಲಿ ಜಾಗತಿಕವಾಗಿ 5 ಸಾಲಿನಲ್ಲಿ ನಿಲ್ಲುವ ಭಾರತಕ್ಕೆ ಇಷ್ಟೊಂದು ಫ್ರೆಂಚ್ ಫ್ರೈಯನ್ನು ಆಮದು ಮಾಡ್ಕೊಳ್ಳೋದು ಯಾಕೆ, ಯಾಕೆ ಇಷ್ಟೊಂದು ಮಾಡ್ಕೊಳ್ಬೇಕು, ಯಾಕೆ ಇಷ್ಟೊಂದು ಖರ್ಚು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಸಹಜವಾಗಿ ಪ್ರಶ್ನೆ ಬಂದೇ ಬರುತ್ತೆ. ಆದರೆ ಸ್ನೇಹಿತರೆ, ಅದಕ್ಕೂ ಕೂಡ ಒಂದು ಉತ್ತರ ಇದೆ. ನಮ್ಮ ದೇಶದಲ್ಲಿ ಬೆಳೆಯುವ ಮತ್ತು ಬಳಸುವ ಆಲೂಗಡ್ಡೆಗಳಲ್ಲಿ ನೀರು ಮತ್ತು ಸಕ್ಕರೆ ಪ್ರಮಾಣ ಹೆಚ್ಚಾಗಿರುತ್ತೆ. ಇದರಿಂದ ಆ ಫ್ರೆಂಚ್ ಫ್ರೈಯನ್ನು ಕರಿದಾಗ, ಆಲೂಗಡ್ಡೆಯನ್ನು ಕರಿದಾಗ ಅವು ಬಲು ಬೇಗ ಸುಡುವುದಲ್ಲದೆ ಬಣ್ಣವೂ ಸಹ ಸರಿಯಾಗಿ ಬರೋದಿಲ್ಲ. ಹೀಗಾಗಿ ಕಡಿಮೆ ನೀರು ಮತ್ತು ಸಕ್ಕರೆ ಅಂಶದ ಜೊತೆಗೆ ಹೆಚ್ಚಿನ ಪಿಷ್ಟದ ಪ್ರಮಾಣವನ್ನು ಹೊಂದಿರುವ ಸಾಂಟಾನಾ, ಇನೋವೇಟರ್, ಕೆನೆಬೆಕ್ನಂತಹ ವಿದೇಶಿ ತಳಿಗಳನ್ನು ಫ್ರೆಂಚ್ ಫ್ರೈ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಫ್ರೆಂಚ್ ಫ್ರೈಗೆ ಬೇಡಿಕೆ ಹೆಚ್ಚಿದಂತೆ ಈ ವಿದೇಶಿ ತಳಿಗಳನ್ನು ಭಾರತದಲ್ಲೂ ಬೆಳೆಯಲು ಶುರು ಮಾಡಿದ್ರು. ನಾವು ಯಾರಿಗೂ ಯಾವುದಕ್ಕೂ ಕಡಿಮೆ ಇಲ್ಲಂತ ಅದೇ ತಳಿಗಳನ್ನು ನಮ್ಮ ಭಾರತದಲ್ಲೂ ಬೆಳಿಲಿಕ್ಕೆ ಶುರು ಮಾಡಿದ್ರು. ಫ್ರೆಂಚ್ ಫ್ರೈ ತಯಾರಿಕೆಯಲ್ಲಿ ಗಮನದಲ್ಲಿಟ್ಕೊಂಡು ಮಾರುಕಟ್ಟೆಯ ಬೇಡಿಕೆಗೆ ಮತ್ತು ಸ್ಥಳೀಯ ಪರಿಸರಕ್ಕೆ ಅನುಗುಣವಾಗಿ ಶಿಮ್ಲಾದ ಆಲೂಗಡ್ಡೆ ಸಂಶೋಧನಾ ಕೇಂದ್ರವನ್ನು ಕೂಡ ಅಭಿವೃದ್ಧಿಪಡಿಸ್ತಾರೆ. ಈಗ ಸ್ನೇಹಿತರೆ, ಕುಫ್ರಿ ಫ್ರೈ ಓಮ್ ತಳಿಗಳು ಇದೀಗ ವಿದೇಶಿ ತಳಿಗಳಿಗೆ ಪೈಪೋಟಿ ನೀಡ್ತಾ ಇವೆ, ಹಾಗೆ ನಮ್ಮ ರೈತರ ಮನಗೆದ್ದಿವೆ ಕೂಡ. ಸೊ ಈ ರೀತಿಯ ವಿಭಿನ್ನವಾಗಿ ತಳಿಗಳನ್ನು ಬೆಳೀತಾ ಇರೋದ್ರಿಂದಲೇ ಭಾರತದಲ್ಲಿ ಫ್ರೆಂಚ್ ಫ್ರೈ ಉತ್ಪಾದನೆ ಹೆಚ್ಚಲು ಮುಖ್ಯ ಕಾರಣ ಅಂತ ಕೂಡ ಹೇಳ್ಬೋದು. ಭಾರತದಲ್ಲಿ ತಯಾರಾದ ಫ್ರೆಂಚ್ ಫ್ರೈ ಫಿಲಿಪೈನ್ಸ್, ಥಾಯ್ಲ್ಯಾಂಡ್, ಇಂಡೋನೇಷ್ಯಾ ಸೇರಿದಂತೆ ಜಗತ್ತಿನಾದ್ಯಂತ ರಫ್ತಾಗುತ್ತಿದ್ದು ಗುಣಮಟ್ಟದಲ್ಲೂ ಕೂಡ ಅತ್ಯುತ್ತಮವೆಂದು ಹೆಸರನ್ನ ಪಡೆದಿದೆ. ಭಾರತದ ಯಶಸ್ಸಿನ ಹಿಂದೆ ಈ ಕ್ಷೇತ್ರದಲ್ಲಿ ಕಂಡುಬರುತ್ತಿರುವ ಚಟುವಟಿಕೆಗಳು ಕಾರಣ. ಗುಜರಾತ್ ಮತ್ತು ಉತ್ತರ ಪ್ರದೇಶಗಳಲ್ಲಿ ಯುವಕರು ಕೃಷಿಯಲ್ಲಿ ಉನ್ನತ ಶಿಕ್ಷಣವನ್ನ ಪಡೆದು ಮತ್ತೆ ಊರಿನತ್ತ ಮುಖ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸಾಗಾಣಿಕೆ ಮತ್ತು ಸಂಗ್ರಹದ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿದರೆ ಇದನ್ನು ದೇಶಾದ್ಯಂತ ವಿಸ್ತರಿಸುವ ಅವಕಾಶ ಕೂಡ ಇದೆ. ಸಮುದ್ರದ ಉಪ್ಪಿಗೂ ಬೆಟ್ಟದ ನೆಲ್ಲಿಕಾಯಿಗೂ ಎತ್ತಣದೆತ್ತ ಸಂಬಂಧ ಅಂತ ಒಂದು ಮಾತಿದೆ. ಹಾಗೆ ಬೆಲ್ಜಿಯಂ ಹುಟ್ಟಿದಂತಹ ಈ ಆಲೂಗಡ್ಡೆ ಕತೆ ಈಗ ಭಾರತದಾದ್ಯಂತ ವ್ಯಾಪಿಸಿದೆ. ಎಸ್, ಒಂದೊಂದು ಅಡುಗೆಗೂ ತನ್ನದೇ ಆದ ವಿಶಿಷ್ಟ ಇತಿಹಾಸ ಇದೆ ಅಂದ್ರೆ ತಪ್ಪಾಗ್ಲಾರದು. ಫ್ರೆಂಚ್ ಫ್ರೈ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ. ಆಲೂಗಡ್ಡೆಯನ್ನು ಉದ್ದುದ್ದಕ್ಕೆ ನೀಟಾಗಿ ಕಟ್ ಮಾಡೋದು, ತದನಂತರ ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಕಾಟನ್ ಬಟ್ಟೆಲಿ ಒರೆಸೋದು, ಎಣ್ಣೆಯಲ್ಲಿ ಕರಿಯೋದು, ಅದಕ್ಕೆ ಉಪ್ಪು ಖಾರ ಬಳಸ್ಕೊಂಡು ತಿಂದರೆ ಫ್ರೆಂಚ್ ಫ್ರೈ ರೆಡಿ ಆಗುತ್ತೆ. ಎಷ್ಟು ಈಸಿ! ಈ ಫ್ರೆಂಚ್ ಫ್ರೈ ಇಷ್ಟೊಂದು ಫೇಮಸ್ ಆಗೋಕ್ಕೆ ಎಷ್ಟೆಲ್ಲ ಕತೆ ಇದೆ ನೋಡಿ. ಹಾಗೆ ಒಂದು ತಿಂಡಿಯ ಹಿಂದೆ ಒಂದು ಇತಿಹಾಸ ಇದೆ, ಹಾಗೆ ಅದು ಬೆಳೆಯುವಂತಹ ರೈತರ ಕಷ್ಟ ಇದೆ, ಹಾಗೆ ರುಚಿ ಇದೆ, ಹಾಗೆ ಸ್ವಾದ ಇದೆ, ಹಾಗೆ ಇತಿಹಾಸ ಕೂಡ ಇದೆ, ಹಾಗೆ ಬೇರೆ ಬೇರೆ ದೇಶಗಳ ಬಾಂಧವ್ಯ ಕೂಡ ವೃದ್ಧಿಯಾಗತ್ತೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆಯೋದು ಕೇವಲ ನದಿ ಮಾತ್ರ ಅಲ್ಲ, ಅಡುಗೆ ಅಂತಲೂ ಕೂಡ ಹೇಳ್ಬೋದು. ಖಂಡಿತ ಅಲ್ವಾ? ಈ ದಿನ ತಿಳಿಸ್ಕೊಟ್ಟಂಥ ಈ ಫ್ರೆಂಚ್ ಫ್ರೈ, ಇತಿಹಾಸ, ಆಲೂಗಡ್ಡೆ ಕತೆ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ರಿಯ ವಿದ್ಯುತ್ ಗ್ರಾಹಕರೇ, ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
1: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸಾರ್ವಜನಿಕರಲ್ಲಿ ಪರಿಸರ ಹಾಗೂ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಜುಲೈ 5ರಂದು ನಗರದಲ್ಲಿ ರನ್ ಮಲೆನಾಡು ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ ಎಂದು ಫೌಂಡೇಶನ್ನ ಅಧ್ಯಕ್ಷರಾದ ಡಾಕ್ಟರ್ ಶರತ್ ಮರಿಯಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಜುಲೈ 5ರಂದು ಬೆಳಿಗ್ಗೆ 6 ಗಂಟೆಗೆ ನೆಹರು ಕ್ರೀಡಾಂಗಣದಲ್ಲಿ ಮ್ಯಾರಥಾನ್ ಚಾಲನೆಗೊಳ್ಳಲಿದ್ದು ಮಾಜಿ ಸಚಿವರಾದ ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಆರ್ಎಂ ಮಂಜುನಾಥ್ ಗೌಡ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಆರ್ ಪ್ರಸನ್ನಕುಮಾರ್ ಉಪಸ್ಥಿತರಿರುವರು ಎಂದರು. ಪರಿಸರ ಸಂರಕ್ಷಣೆ, ಕ್ರೀಡಾ ಮನೋಭಾವ ಹಾಗೂ ವಿಶೇಷ ಚೇತನರ ಸಬಲೀಕರಣದ ಉದ್ದೇಶದಿಂದ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ. ಮ್ಯಾರಥಾನ್ನಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಕ್ರೀಡಾಪಟುಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗವಹಿಸುವ ನಿರೀಕ್ಷೆ ಇದೆ. ವಿಶೇಷ ಚೇತನರಿಗೆ ಹ್ಯೂಮ್ ಮ್ಯಾರಥಾನ್ ಎಂಬ ವಿಶೇಷ ಓಟ ಆಯೋಜಿಸಿದ್ದು, ಮ್ಯಾರಥಾನ್ನಲ್ಲಿ ಭಾಗವಹಿಸಿದವರಿಗೆ ಸಸಿಗಳು ಹಾಗೂ ಪ್ರಮಾಣ ಪತ್ರ ನೀಡಲಾಗುವುದು ಎಂದರು. ಅಥ್ಲೆಟಿಕ್ ಅಸೋಸಿಯೇಷನ್ನ ಮುಖ್ಯಸ್ಥರಾದ ಉದಯ್ ಕುಮಾರ್ ಮಾತನಾಡಿ, ಮ್ಯಾರಥಾನ್ 5 ವಿಭಾಗಗಳಲ್ಲಿ ನಡೆಯಲಿದೆ. 16 ವರ್ಷದೊಳಗಿನವರಿಗೆ 3 ಕಿಲೋಮೀಟರ್, 20 ವರ್ಷದೊಳಗಿನವರಿಗೆ 5 ಕಿಲೋಮೀಟರ್ ಓಟದ ಸ್ಪರ್ಧೆ ಇದೆ. 2 ವಿಭಾಗಗಳಲ್ಲೂ ಪ್ರಥಮ 3,000, ದ್ವಿತೀಯ 2,000, ತೃತೀಯ 1,000 ರು ಬಹುಮಾನವಾಗಿ ನೀಡಲಾಗುವುದು. ಪುರುಷರು ಮತ್ತು ಮಹಿಳಾ ವೃತ್ತಿಪರರಿಗೆ 10 ಕಿಲೋಮೀಟರ್ ಓಟದ ಸ್ಪರ್ಧೆ ಇದ್ದು, ಪ್ರಥಮ 10,000, ದ್ವಿತೀಯ 7,000 ಹಾಗೂ ತೃತೀಯ 5,000 ರು ಬಹುಮಾನವನ್ನ ನೀಡಲಾಗುವುದು ಎಂದರು. ಪುರುಷ ಮತ್ತು ಮಹಿಳಾ ವಿಭಾಗದಲ್ಲಿ 5 ಕಿಲೋಮೀಟರ್ ಸ್ಪರ್ಧೆ ಏರ್ಪಡಿಸಿದ್ದು, ವಿಜೇತರಿಗೆ ಪ್ರಥಮ 5,000 ರು, ದ್ವಿತೀಯ 3,000 ರು ಹಾಗೂ ತೃತೀಯ 2,000 ರು ನಗದು ಬಹುಮಾನ ನೀಡಲಾಗುವುದು. ದಂಪತಿಗಳಿಗೆ 3 ಕಿಲೋಮೀಟರ್ ಓಟದ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದ್ದು, ವಿಜೇತರಿಗೆ ಟ್ರೋಫಿ ಹಾಗೂ ಉಡುಗೊರೆ ನೀಡಲಾಗುವುದು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕೆ ರಂಗನಾಥ್, ಯಶವಂತ್, ದೀಪು, ಪ್ರದೀಪ್, ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಸಹ್ಯಾದ್ರಿ ರಂಗತರಂಗ 40 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಜುಲೈ 4ರಿಂದ 3 ದಿನಗಳ ಕಾಲ ನಗರದ ಕುವೆಂಪು ರಂಗಮಂದಿರದಲ್ಲಿ ನಾಟಕೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ HS ನಾಗಭೂಷಣ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ ಇವರು, ಸಹ್ಯಾದ್ರಿ ರಂಗತರಂಗ ನಿರಂತರವಾಗಿ ರಂಗ ಚಟುವಟಿಕೆಗಳನ್ನ ನಡೆಸಿಕೊಂಡು ಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಜುಲೈ 4ರಿಂದ 6ರವರೆಗೆ ಪ್ರತಿದಿನ ಸಂಜೆ 6:45ಕ್ಕೆ ನಾಟಕಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಜುಲೈ 4ರಂದು ಬೆಂಗಳೂರು ರಂಗಪಯಣ ತಂಡ ಪ್ರಸ್ತುತಪಡಿಸುವ ರಾಜಗುರು ಹೊಸಕೋಟೆ ನಿರ್ದೇಶನದ ಮಿತ್ತಬೈಲ್ ಯಮನಕ್ಕ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದರು. ಜುಲೈ 5ರಂದು ಕೇರಳ ಮಲ್ಲಾಪುರಂ ಲಿಟಲ್ ಅರ್ತ್ ಸ್ಕೂಲ್ ಆಫ್ ಥಿಯೇಟರ್ ಸದಸ್ಯರು ಅರುಣ್ ಲಾಲ್ ನಿರ್ದೇಶನದ ಕುಹು ನಾಟಕ ಪ್ರದರ್ಶಿಸಲಿದ್ದಾರೆ. ಜುಲೈ 6ರಂದು ರಜನೀಶ್ ನಾವುಂಡ ನಿರ್ದೇಶಿಸಿರುವ ತುಮ್ ತುಮ್ ತುಂಬಿ ಬಂದಿತು ನಾಟಕವನ್ನ ಸಹ್ಯಾದ್ರಿ ರಂಗತರಂಗದ ಸದಸ್ಯರು ಪ್ರಸ್ತುತಪಡಿಸಲಿದ್ದಾರೆ ಎಂದು ತಿಳಿಸಿದರು. 3 ದಿನಗಳ ನಾಟಕಕ್ಕೆ 1,000 ರು ಪ್ರವೇಶ ದರವಿದ್ದು, ಇದರಲ್ಲಿ 2 ಪ್ರವೇಶ ಪಡೆಯಬಹುದು. ಜೊತೆಗೆ 600 ರು ಟಿಕೆಟ್ ಸಹ ಲಭ್ಯವಿರುತ್ತದೆ. ಸ್ಥಳದಲ್ಲಿಯೂ ಟಿಕೆಟ್ ನೀಡಲಾಗುವುದು. ಯಾವುದೇ ಸಭಾ ಕಾರ್ಯಕ್ರಮ ಇರುವುದಿಲ್ಲ. ನೇರವಾಗಿ ಪ್ರದರ್ಶನ ಪ್ರಾರಂಭಗೊಳ್ಳಲಿದೆ ಎಂದರು. ನಾಟಕ ಪ್ರದರ್ಶನದ ಜೊತೆಗೆ 3 ದಿನಗಳ ಬೆಳಗ್ಗೆ 11:00 ರಾತ್ರಿ 9:30 ಕಲಾವಿದರಾದ ಉಮೇಶ್ ಮಂಜಣ್ಣನವರ್ ಹಾಗೂ ಎಸ್ಎ ಯುಗಶ್ರೀ ಅವರ ಕಲಾ ಪ್ರದರ್ಶನ ನಡೆಯಲಿದೆ. ರಂಗಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಟಕ ವೀಕ್ಷಿಸಬೇಕೆಂದು ಮನವಿ ಮಾಡಿದರು. ಸಹ್ಯಾದ್ರಿ ರಂಗ ತಂಡದ ಸ್ಥಾಪಕ ಕಾಂತೇಶ್ ಕದರಮಂಡಲಗಿ, ಪ್ರಮುಖರಾದ ಸುರೇಶ್, ಶ್ರೀನಿಧಿ ದೇಶಪಾಂಡೆ, ರಜನೀಶ್ ನಾವುಂಡ, ತಿಮ್ಮಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ರೋಟರಿ ಕ್ಲಬ್ ಶಿವಮೊಗ್ಗ, ಸೆಂಟ್ರಲ್ ಬಂಟರ ಸಂಘ ಹಾಗೂ ಕುಂದಾಪುರದ ಬೆನಕ ಈವೆಂಟ್ಸ್ ಸಂಯುಕ್ತ ಆಶ್ರಯದಲ್ಲಿ ನಗರದ ಬಂಟರ ಭವನದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಹಲಸು ಮತ್ತು ಮಾವು ಮೇಳ ಹಮ್ಮಿಕೊಳ್ಳಲಾಗಿದೆ ಎಂದು ಈವೆಂಟ್ಸ್ನ ಗಣೇಶ್ ಶೆಟ್ಟಿ ಹೇಳಿದರು. 3 ದಿನಗಳ ಕಾಲ ಬೆಳಗ್ಗೆ 10:00 AM ರಾತ್ರಿ 9:30 AM ಮೇಳ ನಡೆಯಲಿದ್ದು ಉಚಿತ ಪ್ರವೇಶ ಇರುತ್ತದೆ. ಮೇಳದಲ್ಲಿ 90ಕ್ಕೂ ಹೆಚ್ಚು ಸ್ಟಾಲ್ಗಳಲ್ಲಿ ಹಲಸು ಮತ್ತು ಮಾವಿನ ವಿವಿಧ ಉತ್ಪನ್ನಗಳು, ಖಾದ್ಯಗಳು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇರುತ್ತದೆ ಎಂದರು. ಮೇಳದ ಆಕರ್ಷಣೆಯಾಗಿ ಹಲಸಿನ ಜಿಲೇಬಿ ಹಾಗೂ ಹೋಳಿಗೆ ಇರಲಿದ್ದು ಜೊತೆಗೆ ಹಲಸಿನ ಹಣ್ಣಿನ ಜಾಮ್, ಉಪ್ಪಿನಕಾಯಿ, ಮುಳ್ಕ, ಕಬಾಬ್, ಜಾಮೂನ್, ಹಲಸಿನ ಬೀಜದ ಬಿಸ್ಕಟ್ ಸೇರಿದಂತೆ ವಿವಿಧ ಮೌಲ್ಯವರ್ಧಿತ ಉತ್ಪನ್ನಗಳು ಪ್ರದರ್ಶನದಲ್ಲಿ ದೊರೆಯಲಿವೆ. ರಾಮನಗರದ ಮಾವು ಖಾದಿ ಉತ್ಪನ್ನಗಳು, ಚನ್ನರಾಯಪಟ್ಟಣದ ಗೊಂಬೆಗಳು, ಕರಾವಳಿಯ ಮಸಾಲೆ ಪದಾರ್ಥಗಳು ಮೇಳದ ವಿಶೇಷ ಆಕರ್ಷಣೆಯಾಗಿ ಇರಲಿವೆ ಎಂದು ತಿಳಿಸಿದರು. ಮುಂದಿನ ವಿವರ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಜುಲೈ 3 ಇಂದಿನಿಂದ 35 ದಿನಗಳ ಯುವತಿಯರಿಗೆ ಹಾಗೂ ಮಹಿಳೆಯರಿಗೆ ಉಚಿತವಾಗಿ ಬ್ಯೂಟಿ ಪಾರ್ಲರ್ ತರಬೇತಿ ಶಿಬಿರ ಏರ್ಪಡಿಸಲಾಗಿದೆ. ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18-45 ವರ್ಷ ವಯೋಮಿತಿಯ ನಿರುದ್ಯೋಗಿ ಯುವತಿಯರು ಹಾಗೂ ಮಹಿಳೆಯರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 8970476050 ಈ ನಂಬರ್ ಅನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ವಚನ ಸಾಹಿತ್ಯವನ್ನ ಜೀವಂತಿಕೆಯಾಗಿರುವ ಕೆಲಸ ಆಗಬೇಕು ಎಂದು ತಹಸೀಲ್ದಾರರಾದ ಡಾಕ್ಟರ್ ಆರ್ ಪ್ರತಿಭಾ ಹೇಳಿದರು. ಸಾಗರ ತಾಲೂಕಿನ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಆಯೋಜಿಸಿದ ಡಾಕ್ಟರ್ ಪಾಗು ಹಳಕಟ್ಟಿಯವರ ಜಯಂತಿ ಉದ್ಘಾಟಿಸಿ ಮಾತನಾಡಿದ ಅವರು, ವಚನಗಳಲ್ಲಿ ಮಾನವೀಯ ಮೌಲ್ಯಗಳಿಗೆ ವಿಶೇಷ ಒತ್ತು ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಡಾಕ್ಟರ್ ಪಾಗು ಹಳಕಟ್ಟಿಯವರು ವಚನ ಸಾಹಿತ್ಯವನ್ನ ಉಳಿಸುವಲ್ಲಿ ಮಾಡಿದ ಕಾರ್ಯ ಮೆಚ್ಚುವಂತದ್ದು. ನಮ್ಮ ಆಸ್ತಿಯನ್ನೆಲ್ಲ ಕಳೆದುಕೊಂಡು ವಚನ ಸಾಹಿತ್ಯವನ್ನ ಉಳಿಸುವಲ್ಲಿ ನಡೆಸಿದ ಹೋರಾಟದ ಫಲವಾಗಿ ಇಂದು ಇಂತಹ ಸಾಹಿತ್ಯವನ್ನ ತಿಳಿದುಕೊಳ್ಳಲು ನಮಗೆ ಸಾಧ್ಯವಾಗಿದೆ ಎಂದರು. ಇಂದಿರಾಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಕನ್ನಡ ಉಪನ್ಯಾಸಕಿ ಡಾಕ್ಟರ್ ಜಿ ಆಶಾ ಮಾತನಾಡಿ, ಕನ್ನಡ ಸಾರಸ್ವತ ಲೋಕಕ್ಕೆ ವಚನ ಸಾಹಿತ್ಯವನ್ನ ಸಂಗ್ರಹಿಸುವ ಕೆಲಸವನ್ನ ಡಾಕ್ಟರ್ ಪಾಗು ಹಳಕಟ್ಟಿಯವರು ಮಾಡಿದ್ದು ವಿಶೇಷವಾಗಿದೆ. ತಮ್ಮೆಲ್ಲ ಜೀವನವನ್ನ ವಚನ ಸಾಹಿತ್ಯದ ಉಳಿವಿಗಾಗಿ ಶ್ರಮಿಸಿದವರು. ಇಂತಹ ವ್ಯಕ್ತಿಗಳ ಆದರ್ಶ ಗುಣಗಳು ಪ್ರತಿಯೊಬ್ಬರಿಗೂ ಪ್ರೇರಣೆಯಾಗಲಿದೆ. ವಚನ ಸಾಹಿತ್ಯ ಉಳಿಯಬೇಕಾದರೆ ಅವುಗಳನ್ನ ಅಧ್ಯಯನ ಮಾಡಬೇಕಾದ್ದು ಎಲ್ಲರ ಕರ್ತವ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವೀರಶೈವ ಲಿಂಗಾಯಿತ ಮಹಾಸಭಾದ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್, ವೀರಶೈವ ಸಮಾಜದ ಅಧ್ಯಕ್ಷರಾದ ಬಸವರಾಜ್ ಗುಂಡಾಲಿ, ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿಸಿ ಶಶಿಧರ್ ಮುಂತಾದವರು ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಮಲೆನಾಡು ದೇವಾಂಗ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ವಸತಿ ನಿಲಯಗಳ ಸೌಲಭ್ಯ ಪಡೆಯುವಂತೆ ಸಮಾಜದ ಕಾರ್ಯದರ್ಶಿ ಜಿ ಮೋಹನ್ ಮೂರ್ತಿ ಕೋರಿದ್ದಾರೆ. ವಿದ್ಯಾರ್ಥಿನಿಯರ ವಸತಿ ನಿಲಯವು ನಗರದ ವಿನೋಬ ನಗರದ ಮೊದಲನೇ ತಿರುವು ಮೊದಲನೇ ಹಂತ ಶುಭ ಮಂಗಳ ಮಂಟಪದ ಹತ್ತಿರ ಹೆಣ್ಣು ಮಕ್ಕಳಿಗಾಗಿ ಸುಸರ್ಜಿತವಾಗಿ ನಿರ್ಮಿಸಲಾಗಿದೆ. ಅದೇ ರೀತಿ ಗಂಡು ಮಕ್ಕಳಿಗಾಗಿ ಬಾಪೂಜಿ ನಗರದಲ್ಲಿ ಬನಶಂಕರಿ ದೇವಾಲಯದ ಹತ್ತಿರ ಮಲೆನಾಡು ದೇವಾಂಗ ಸಮಾಜದ ಪ್ರತ್ಯೇಕವಾದ ವಸತಿ ನಿಲಯಗಳಿದ್ದು ವಿದ್ಯಾರ್ಥಿಗಳು ವ್ಯಾಸಂಗಕ್ಕಾಗಿ ಉತ್ತಮ ವಾತಾವರಣ ಕಲ್ಪಿಸಲಾಗಿದೆ. ಶಿವಮೊಗ್ಗ ನಗರದಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಲ್ಲ ವರ್ಗದ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಲು ಇಲ್ಲಿ ಉತ್ತಮ ಅವಕಾಶವಿರುತ್ತದೆ. ಆಕರ್ಷಕ ರಿಯಾಯಿತಿ ದರದಲ್ಲಿ ಕೊಠಡಿಗಳನ್ನು ನೀಡಲಾಗುವುದು ಹಾಗೂ ಉತ್ತಮ ಗುಣಮಟ್ಟದ ಊಟ ತಿಂಡಿ ವಸತಿ ಸ್ನಾನಕ್ಕೆ ಬಿಸಿನೀರು ಹಾಗೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸಹ ಇರುತ್ತದೆ ಎಂದು ತಿಳಿಸಿದ್ದಾರೆ. ಮುಂದಿನ ವಿವರ. ಜಿಲ್ಲೆಯ ವಿವಿಧ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ವಚ್ಛತಾಗಾರರಿಗೆ ಆಯಾ ಸಂಸ್ಥೆಯ ಮುಖ್ಯಸ್ಥರೇ ಗುರುತಿನ ಚೀಟಿಯನ್ನ ನೀಡಬೇಕು. ಇದರಿಂದ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಿಂದ ಹಾಗೂ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಪಡೆಯಲು ಅನುಕೂಲವಾಗುತ್ತದೆ ಎಂದು ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಸಫಾಯಿ ಕರ್ಮಚಾರಿಗಳ ಜಾಗೃತಿ ಹಾಗೂ ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಗರಸಭೆ ಪಾಲಿಕೆ ಹೊರತುಪಡಿಸಿ ಸ್ವಚ್ಛತಾಗಾರರಿಗೆ ಬೇರೆಡೆ ಗುರುತಿನ ಚೀಟಿ ನೀಡುತ್ತಿಲ್ಲವೆಂಬ ದೂರುಗಳಿದ್ದು ಕೆಲಸ ಪಡೆಯುತ್ತಿರುವ ಸಂಸ್ಥೆಗಳು ಸ್ವಚ್ಛತಾ ಕಾರ್ಮಿಕರಿಗೆ ಗುರುತಿನ ಚೀಟಿ ನೀಡಬೇಕು ಎಂದರು. ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರ ಕಾರ್ಮಿಕರು ಹಾಗೂ ಅವರ ಅವಲಂಬಿತರಿಗೆ ಶಿಕ್ಷಣ, ಶಾಲಾ ದಾಖಲಾತಿ, ಉದ್ಯೋಗ ಮತ್ತು ಇತರ

ಆರ್ಥಿಕ ಚಟುವಟಿಕೆಗಳು ಕೈಗೊಳ್ಳಲು ಕೌಶಲಾಭಿವೃದ್ಧಿ ಇಲಾಖೆ ಸಹಯೋಗದೊಂದಿಗೆ ಸಮಾಜ ಕಲ್ಯಾಣ ಇಲಾಖೆಯು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಸ್ಥಳೀಯ ಸಂಸ್ಥೆಗಳಿಗೆ ಮಾಹಿತಿ ನೀಡಬೇಕು, ಈ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂದು ಸೂಚನೆ ನೀಡಿದರು. ಪೌರ ಕಾರ್ಮಿಕರ ಆರೋಗ್ಯದ ಬಗ್ಗೆ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಬೇಕು. ವೇತನ ಖಾತೆಗಳಿಗೆ ಅಪಘಾತ ವಿಮೆ ಹಾಗೂ ಹೊರ ಗುತ್ತಿಗೆ ನೌಕರರಿಗೆ ರು 20 ಲಕ್ಷದವರೆಗೆ ಅಪಘಾತ ವಿಮೆ ಮೊತ್ತ ಬರುವಂತಹ ವಾರ್ಷಿಕವಾಗಿ 1,000 ಕಟ್ಟುವ ವಿಮೆಯನ್ನ ಮಾಡಿಸುವಂತೆ ತಿಳಿಸಿದರು. ಖಾಸಗಿ ಬಸ್ ನಿಲ್ದಾಣ ಸೇರಿದಂತೆ ಹಲವೆಡೆ ಗುತ್ತಿಗೆದಾರರು ಹೆಚ್ಚಿನ ಕಾರ್ಮಿಕರನ್ನ ನೇಮಿಸಿಕೊಂಡು ಕಡಿಮೆ ಕಾರ್ಮಿಕರಿಗೆ ಹೆಚ್ಚಿನ ಕೆಲಸವನ್ನ ತೆಗೆದುಕೊಳ್ಳುತ್ತಿರುವ ಬಗ್ಗೆ ನಾಮ ನಿರ್ದೇಶಿತ ಸದಸ್ಯರು ಗಮನಕ್ಕೆ ತಂದಿದ್ದು ಈ ರೀತಿ ಆಗದಂತೆ ಕ್ರಮ ವಹಿಸಬೇಕು, ಇಲ್ಲವಾದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮುಂದಿನ ವಿವರ. ಸಾಗರ ರಸ್ತೆಯ ಪೆಜಿಟ್ ಕಾಲೇಜಿನ ಎಐ ಟಾಸ್ಕ್ ಫೋರ್ಸ್ನಿಂದ ಪಿಯು ವಿಜ್ಞಾನ ಕಾಲೇಜಿನ ಉಪನ್ಯಾಸಕರಿಗೆ ಜುಲೈ 5 ಬೆಳಗ್ಗೆ 9:30 ಸಂಜೆ 4:30 ಎಐ ಆಧಾರಿತ ಬೋಧನೆ ಕುರಿತು ಪ್ರಾಯೋಗಿಕ ಕಾರ್ಯಾಗಾರ ಆಯೋಜಿಸಲಾಗಿದೆ. ಸರ್ಕಾರಿ ಅನುದಾನಿತ ಹಾಗೂ ಅನುದಾನರಹಿತ ಪಿಯು ಕಾಲೇಜುಗಳ ಉಪನ್ಯಾಸಕರು ಭಾಗವಹಿಸಬಹುದಾಗಿದೆ. ಎಐ ನೆರವಿನಿಂದ ಲೆಸನ್ ಪ್ಲಾನಿಂಗ್ ಸಿದ್ಧಪಡಿಸುವ ಕುರಿತು ತರಬೇತಿ ನೀಡಲಾಗುವುದು. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತೈರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
8: ಕೇಳು ಜಾಣ ಸುದ್ದಿಯ

0: ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳುವಿರಿ ವಿಜ್ಞಾನದ ನಗೆಹಬ್ಬ. ಅಂತರಿಕ್ಷದಲ್ಲೊಂದು ಹಗ್ಗ ಜಗ್ಗಾಟ, ಬದುಕಿಗೊಂದು ಒಗ್ಗರಣೆ ಮತ್ತು ವಾರದ ವಿಜ್ಞಾನಿ ಥಾಮಸ್ ಹಂಟ್ ಮಾರ್ಗನ್.
1: ವಿಜ್ಞಾನಿಗಳ ನಗೆಹಬ್ಬ. ನಮ್ಮ ಹೊಳ್ಳೆಯೊಳಗೆ ಎಷ್ಟು ರೋಮ್ಗಳಿದೆ ಯಾವಾಗಾದ್ರೂ ಲೆಕ್ಕ ಹಾಕಿದಿರಾ ಅಂದ್ರೆ ಒಂದೋ ಸಿಟ್ಟು ಬರ್ತದೆ, ಇಲ್ಲ ಅಂದ್ರೆ ನಗು ಬರ್ತದೆ. ಬ್ಯಾಡ್ ಕೆಲಸ ಹೇಳ್ತಿದ ನಿಮ್ಮ ಅಂತ ಸಿಟ್ಟು ಬಂದ್ರೂ ಬರ್ಬೋದು, ಇಲ್ಲ ಅಂದ್ರೆ ಇಂಥ ಬ್ಯಾಡದ ಯೋಚನೆ ಬರ್ತದೆ ಇವನಿಗೆ ಅಂತ ನಗು ಬಂದ್ರೂ ಬರ್ಬೋದು. ಅದು ಎಂತಾದ್ರೂ ಇರ್ಲಿ ಮಾರ್ರೆ, ಈ ಪ್ರಶ್ನೆ ಅದೇ ಮೂಗಲ್ಲಿ ಎಷ್ಟು ಕೂದಲಿದೆ ಅನ್ನೋದು ಒಂದು ಗಂಭೀರ ಸಂಶೋಧನೆ ಮೂಲ ಆಗಿದೆ ಅಂತ ಹೇಳಂದ್ರೆ ನಿಮ್ಗೆ ಸಿಟ್ಟು ಬರದೇ ಇರ್ಲಿಕ್ಕಿಲ್ಲ, ಆದ್ರೆ ನಗು ಅಂತೂ ಬರ್ತದೆ. ಇಂಥ ಸಂಶೋಧನೆಗಳನ್ನು ಮಾಡ್ತಾರೆ ಮಾರ್ರೆ. ಅಲ್ಲ, ಅದನ್ನ ಮಾಡೋರಿಗೆ ಬೇರೆ ಕೆಲ್ಸ ಇಲ್ವಾ ಅಂತ ನೀವು ಕೇಳ್ಬೋದು. ಈ ಪ್ರಶ್ನೆ ಕೇಳುವವರು ಆ ಮೂಗ್ನಲ್ಲಿರೋ ಸಿಂಬಳ ಆದ್ರೂ ಕೊಡ್ತಾರೋ ಇಲ್ಲೋ ಅಂತ ಹೇಳಿ ನೀವು ಅನ್ಕೊಂಡಿರ್ಲಿಕ್ಕೆ ಸಾಕು. ಸಿಂಬಳ ಇರ್ಲಿ ಇಲ್ದಿರ್ಲಿ, ಮೂಗ್ನೊಳಗೆ ಬೆರಳು ತೋರಿಸ್ಕೊಂಡು ಕೊಡೋದರ ಮನಸ್ಥಿತಿ ಎಂಥದ್ದು ಅಂತ ಹೇಳಿ 10 ವರ್ಷದ ಹಿಂದೆನೆ ನಮ್ಮ ಬೆಂಗಳೂರಿನಲ್ಲಿ ಒಂದು ಸಂಶೋಧನೆ ನಡೆದಿತ್ತಂತೆ. ಅದನ್ನು ಮೀರಿಸಿದ ಸಂಶೋಧನೆ ಮಾರ್ರೆ ಇದು. ಈ ಪ್ರಶ್ನೆ ಕೇಳದವರು ನಮ್ಮ ನಿಮ್ ಮೂಗಳಿಗೆ ಟಾರ್ಚ್ ಬಿಟ್ಕೊಂಡೆಲ್ಲ ಕೂದಲು ಎಣಿಸ್ತಿಲ್ಲ ಅವರು. ವಿಜ್ಞಾನ ಗಂಭೀರ ವಿಷಯ ನೋಡಿ. ಅದಕ್ಕೂ ಎಂತದೋ ಆಸ್ಪತ್ರೆಗೆ ಬಂದು ಹೆಣದ ಮೂಗನೆಲ್ಲ ಸೌರಿ ಅದ್ರ ಒಳಗಿನ ಒಳ್ಳೆ ಒಳಗೆ ಕೂದಲು ಎಷ್ಟಿದ್ದು ಹೇಳಿ ಲೆಕ್ಕ ಹಾಕಿದ್ರಂತೆ. ಈಗ ನಗೆ ಬಂತೋ, ನಿಮ್ಗೆ ಅಸಹ್ಯ ಆಯ್ತೋ, ಅಥವಾ ಇದೆಂತ ಸಂಶೋಧನೆ ಅಂದ್ರೋ, ಇದೇ ಪ್ರಶ್ನೆ ಕೇಳಿ ಈ ಸಂಶೋಧನೆಗೆ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಇಗ್ ನೊಬೆಲ್ ಪ್ರಶಸ್ತಿ ಮೊನ್ನೆ September 15 ಕೊಟ್ರಂತೆ. ನಗೆಯು ಬರುತ್ತಿದೆ, ಏನಾಗೆ ನಗೆಯು ಬರುತ್ತಿದೆ, ಜಗದೊಳಿರುವ ಮನುಜರೆಲ್ಲ ಹಗರಣ ಮಾಡುವುದ ಕಂಡು ಅಂತ ನಮ್ಮ ದಾಸರು ಬಹಳ ಹಿಂದೆನೆ ಹೇಳ್ಬಿಟ್ಟಿದ್ರು. ಹಗರಣ ಅಂದ್ರೆ ಅದು ಈಗ ನಡೀತದಲ್ಲ ರಾಜಕೀಯ ಸ್ಕ್ಯಾಮು ಗೀಮು ಅದೆಲ್ಲ ಎಂತದೂ ಅಲ್ಲ, ನಮ್ಮ ನಿತ್ಯ ಜೀವನದಲ್ಲಿ ನಾವು ನಡ್ಕೊಳ್ಳೋದ್ರ ಬಗ್ಗೆ ದಾಸರು ಹೇಳಿರೋದಿದ್ರು. ತಪ್ಪ ಅಂತ ಬಿದ್ದು ಬಿಡೋದು, ಏನೋ ಮಾಡದೇ ಇರೋ ನಡವಳಿಕೆ ಮಾಡ್ಕೊಂಬಿಡೋದು, ಪರ್ಸನಲ್ ಆಗಿರ್ಬೇಕಾದನ್ನ ಪಬ್ಲಿಕ್ ಮಾಡ್ಕೊಂಬಿಡೋದು, ಇಂಥದಕ್ಕೆಲ್ಲ ನಾವು ನಗ್ತೇವೆ ಹಾಸ್ಯ ಮಾಡ್ತೇವೆ. ಆದ್ರೆ ಹಾಸ್ಯ ನಗೆ ಚಟಾಕಿ ಇಂಥದ್ದನ್ನೇ ಬದುಕು ಮಾಡ್ಕೊಂಡರೂ ಕೂಡ ವಿಜ್ಞಾನ ಅಂದ್ರೆ ಒಂದು ಸ್ವಲ್ಪ ಗಂಭೀರವಾಗ್ತಾರೆ. ವಿಜ್ಞಾನಿಗಳಂದ್ರೆ ಅವ್ರು ಮನುಷ್ಯರೇಯ, ಅವರು ನಾವೆಲ್ಲ ಮಾಡೋ ತಪ್ಪುಗಳನ್ನ ಅವ್ರ ಬದುಕಿನಲ್ಲಿ ಮಾಡೇ ಮಾಡಿದ್ರು. ಇದರಿಂದ ನಗೆ ಬರ್ಲಿಕ್ಕೆ ಸಾಕು. ಮೂಗಿನೊಳಗಿರೋ ಕೂದಲು ಸಂಖ್ಯೆ ಎಷ್ಟು, ಅದು ಬಲ ಹೊಳ್ಳೆಯೊಳಗೆ ಜಾಸ್ತಿ ಇದೆಯೋ ಎಡ ಹೊಳ್ಳೆಯೊಳಗೆ ಜಾಸ್ತಿ ಇದೆ, ಬಲ ಹೊಳ್ಳೆ ಮತ್ತು ಎಡ ಹೊಳ್ಳೆ ನಡುವೆ ಕೂದಲಲ್ಲಿ ವ್ಯತ್ಯಾಸ ಏನಾದರೂ ಇದೆಯಾ, ಅಥವಾ ಈ ವ್ಯತ್ಯಾಸ ಒಂದೇ ಥರ ಇದೆಯಾ ಅಥವಾ ಬೇರೆ ಥರ ಇದೆಯಾ, ಇಂಥ ತರಲೆ ಪ್ರಶ್ನೆಗಳನ್ನೆಲ್ಲ ಕೇಳ್ಕೊಂಡು ಉತ್ತರ ಹುಡುಕಿದ್ದಕ್ಕೆ ಈ ಇಗ್ನೋಬೆಲ್ ಪ್ರಶಸ್ತಿಯನ್ನು ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ವೈದ್ಯಕೀಯ ವಿಭಾಗದ ಕ್ರಿಸ್ಟೀನ್ ಫಾರ್ಮ್ ಮತ್ತು ಅವನ ಸಂಗಡಿಗರಿಗೆ ಕೊಡಲಾಗಿದೆ ಅಂತೆ. ಈಗ ನೀವು ಮೂಗಿನ ಹೊಳ್ಳೆ ಅಲ್ಲ ಮಾರ್ರೆ, ಅದು ಮೂಗಿನ ಮೇಲೆ ಬೆರಳು ಇಟ್ಕೊಂಡಿರ್ತೀರಿ. ಇಂಥ ಸಂಶೋಧನೆಗಳನ್ನು ವಿಜ್ಞಾನಿಗಳು ಮಾಡ್ತಾರೆ, ಯಾಕಾಗಬಾರ್ದು? ಅವನು ಸುಪ್ರಸಿದ್ಧ ವಿಜ್ಞಾನಿ ಇದ್ನಲ್ಲ, ಅವನಿಗೆ ನೋಬೆಲ್ ಪ್ರಶಸ್ತಿ ಬೇರೆ ಸಿಕ್ಕಿದೆಯಂತೆ. ಯಾರಾಯ್ತವನು? ರಿಚರ್ಡ್ ಫೇನ್ಮನ್. ಅವನು ಹೇಳ್ತಿದ್ನಂತೆ, ವಿಜ್ಞಾನ ಹುಟ್ಟುವುದೇ ಇಂಥ ಸರಳ ಪ್ರಶ್ನೆಗಳಿಂದ ಅಂತ. ಬಹುಶಃ ಅವ ವಿಜ್ಞಾನ ಹುಟ್ಟುವುದು ತರಲೆ ಪ್ರಶ್ನೆಗಳಿಂದ ಅಂತ ಹೇಳಿರ್ಬೇಕು, ಅದು ನಮ್ಗೆಲ್ಲ ಸರಳ ಅಂತ ಕೇಳಿದೆ. ನಾ ಹೇಳ್ತಿರೋದಲ್ಲ, ಅಲ್ಲಿ ಕೊನೆ ಬೆಂಚಲ್ಲಿ ಒಂದಿಷ್ಟು ಹುಡುಗರು ಹುಡುಗಿಯರು ಕುತ್ಕೊಂಡಿದ್ರು, ಅವ್ರು ಹೇಳಿದ್ದಿದ್ನ. ಅಲ್ಲ, ಒಂದ್ ರೀತಿಲಿ ಇದು ಖರೇನೆಯ, ಸುಮಾರು ತರಲೆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ಅದೇ ಇವತ್ತಿನ ವಿಜ್ಞಾನ ಆಯ್ತು. ಆದ್ರೆ ಈಗ್ಲೂ ಇಂಥ ಪ್ರಶ್ನೆ ಕೇಳಬೇಕಾ ಬೇಡವಾ ಅಂತ, ಕೇಳಬೇಕಾ ಬೇಡವಾ ಅಗತ್ಯ ಇದೆಯೋ ಇಲ್ಲೋ ಪ್ರಶ್ನೆ ಕೇಳೋರಂತೂ ಇದ್ರು. ಅದಕ್ಕೆ ಈ ಇಗ್ನೋಬೆಲ್ ಪ್ರಶಸ್ತಿನ ಉದಾಹರಣೆ. ಪ್ರತಿ ವರ್ಷ ಏನಿಲ್ಲ ಅಂದ್ರೂ ಒಂದು 10 ಆದ್ರೂ ಇಂಥ ನಗೆ ಪಾಟೀಲ್ ಸಂಶೋಧನೆ ಮಾಡಿದ್ದಕ್ಕೆ ಜರ್ನಲ್ ಆಫ್ ಇಂಪ್ರಾಬಬಲ್ ರಿಸರ್ಚ್ ಅಂತ ಒಂದು ಪತ್ರಿಕೆ ಇದನ್ನೆಲ್ಲ ಪ್ರಕಟಿಸ್ತದೆ, ಅದಕ್ಕೆ ಇಗ್ನೋಬೆಲ್ ಪ್ರಶಸ್ತಿನೂ ಬರ್ತದೆ. ಈ ವರ್ಷದ ಪ್ರಶಸ್ತಿ ಪಟ್ಟಿ ಬಗ್ಗೆ ಇಲ್ಲಿ ಹೇಳ್ತೇನೆ ಕೇಳಿ ನೀವು. ಕ್ರಿಶ್ಚಿಯನ್ ಫಾರ್ಮ್ ತಂಡಕ್ಕೆ ಹೆಣದ ಮೂಗ್ನಲ್ಲಿ ರೋಮ ಲೆಕ್ಕ ಹಾಕಿ ಅವು ಎರಡು ಕಡೆ ಸರಿಯಾಗಿದೆಯೋ ಇಲ್ಲೋ ಅಂತ ಹೇಳಿದ್ದಕ್ಕೆ ವೈದ್ಯಕೀಯ ಇಗ್ನೋಬೆಲ್ ಪ್ರಶಸ್ತಿ ಸಿಕ್ಕಿದೆ. ತೀವ್ರ ಸಂಶೋಧನೆಯನ್ನ ಚರ್ಮ ವೈದ್ಯಕ್ಕೆ ಸಂಬಂಧಿಸಿದಂತಹ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಡರ್ಮಿಟಾಲಜಿ ಈ ಪತ್ರಿಕೆ ಪ್ರಕಟಿಸಿತು. ಅದೇ ರಸಾಯನ ವಿಭಾಗದಲ್ಲಿ ಕೋಟ್ಯಾಂತರ ವರ್ಷಗಳ ಹಿಂದೆ ಅಳಿದು ಹೋಗಿದ್ದ ಜೀವಿಗಳ ಪೊಳೆಯುಳಿಕೆಗಳನ್ನ ತಿಂಡಿ ಮಾಡಿ ಸುದ್ದಿ ಪ್ರಕಟಿಸಿದ್ದಕ್ಕಾಗಿ ಪೇಲಿಯಂಟಾಲಜಿಸ್ಟ್ ಸುದ್ದಿ ಪತ್ರಕ್ಕೆ ನೀಡಿದ್ರು. ಕೋಟ್ಯಾಂತರ ವರ್ಷದ ಹಿಂದೆ ಇದ್ದ ಉದ್ದ ರೋಮದ ಆನೆಯಂತ ದೈತ್ಯ ದಂತಗಳಿದ್ದ ಮ್ಯಾಮತ್ ಮಾಂಸದ ಊಟ ಸವಿಯಲು ಬನ್ನಿ ಎಂದು ನೌಕಾಸೇನೆ ಒಬ್ಬ ಕಮಾಂಡರ್ ವೆಂಡೆಲ್ ಫಿಲಿಪ್ ಡಾಡ್ಜ್ ಎಂಬಾತ ಫ್ರೆಂಡ್ಸ್ ನೆಲ್ಲ ಪಾರ್ಟಿ ಕರೆದಿದ್ದಂತೆ. ಆ ಮ್ಯಾಮತ್ ಸೈಬೀರಿಯಾದ ಮಂಜು ಕವಿ ನೆಲದಲ್ಲಿ ಸಿಕ್ಕಾಕೊಂಡಿತ್ತು. ಮಂಜಿನೊಳಗೆ ಇದ್ದಿದ್ರಿಂದ ಕೊಳತಿರಲಿಲ್ಲ, ಇಡೀ ದೇಹ ಸಿಕ್ಕಿತ್ತು ಅಂತ ಸುದ್ದಿಯಾಗಿತ್ತು. ಅವನು ತಾನದನ್ನು ಅಮೆರಿಕಕ್ಕೆ ತಂದಿದ್ದೇನೆ, ಅದ್ರ ಅಡಿಗೆ ಮಾಡಿ ಪಾರ್ಟಿ ಕೊಡ್ತಾ ಇದ್ದೇನೆ ಅಂತ ಎಲ್ಲರಿಗೂ ಕರೆದನಂತೆ. ಇದು ಕೂಡ ಸುಮಾರು ಸುದ್ದಿ ಆಗಿತ್ತು. ಪಾರ್ಟಿಗೆ ಹೋದವ ಒಬ್ಬವ ಅದ್ರ ಅಡಿಗೆ ತಿಂದಯ್ಯ ಆ ಒಂದು ಸಣ್ಣ ಮಾಂಸದ ತುಂಡು ತಗೊಂಡ್ ಬಂದು ಅಲ್ಲೊಂದು ವಸ್ತು ಸಂಗ್ರಹಾಲಯ ಕೊಟ್ಟಿದ್ದಂತೆ. ಹಿಂದಿನ ವರ್ಷ ಇಬ್ರು ವಿದ್ಯಾರ್ಥಿಗಳು ಎಂತ ಮಾಡಿದ್ರಂದ್ರೆ, ಈ ಸುಮ್ನಿರೋದ್ ಬಿಟ್ಕೊಂಡು ಈ ತುಣುಕಿನಿಂದ ಡಿಎನ್ಎ ತೆಗೆದು ಅದು ಜವಾಗ್ಲೂ ಮ್ಯಾಮತ್ತಿನ ಮಾಂಸನೋ ಅಥವಾ ಅಲ್ವೋ ಅಂತ ಟೆಸ್ಟ್ ಮಾಡಿದ್ರಂತೆ. ಅವ್ರ ಹಣೆ ಬರಕ್ಕೆ ಅದು ಮ್ಯಾಮತ್ತಿಂದಿರ್ಲಿ ಆನೆದು ಇರ್ಲಿಲ್ಲಂತೆ, ಅದರಲ್ಲಿ ಸಿಕ್ಕಿದ್ದ ಡಿಎನ್ಎ ಆಮೆ ಹಂಗಿತ್ತಂತೆ. ಈ ಸುದ್ದಿ ಆ ಪತ್ರದಲ್ಲಿ ಬಂತು. ಆನೆನೋ ಆಮೆನೋ ಅಂತೂ ಪಾರ್ಟಿಗೊಂದು ವಿಶೇಷ ಅಂತೂ ಬೇಕಲ್ವಾ. ಇದೆಲ್ಲ ಬೇರೆ ದೇಶದ ಕಥೆ ಆಯ್ತು. ಅಲ್ಲ, ನಮ್ಮ ದೇಶ ವಿಶ್ವಗುರು ಮಾರ, ನಮ್ದೆಂತಾದ್ರೂ ಬೇಕಲ್ಲ. ನಮ್ದೆಂತದ್ದು ಕೇಳಿ, ಅಮೆರಿಕನ್ ವಿಜ್ಞಾನಿಗಳ ಜೊತೆ ಸೇರ್ಕೊಂಡು ಸತ್ತು ಜೇಡ ಒಂದನ್ ಕೂಣಿಸಿದ್ದಕ್ಕೆ ನಮ್ಮ ಭಾರತೀಯ ಎಂಜಿನಿಯರಿಂಗ್ ಒಬ್ಬನಿಗೆ ಇಗ್ನೋಬೆಲ್ ಪ್ರಶಸ್ತಿ ಸಿಕ್ಕಿದೆ. ಟೆಕ್ಸಾಸ್ ವಿಶ್ವವಿದ್ಯಾನಿಲಯದ ಈ ಎಂಜಿನಿಯರ್ಗೆ ಒಂದು ಮಹಾ ಕಲ್ಪನೆ ಬಂತಂತೆ. ಈ ನಾವು ಯಂತ್ರಗಳನ್ನ ಡಿಸೈನ್ ಮಾಡಬೇಕಾದ್ರೆ ಎಂತ ಮಾಡ್ತೇವೆ ಅಂದ್ರೆ, ಈ ಬೇರೆ ಬೇರೆ ಜೀವಿಗಳ ವರ್ತನೆ ಹೆಂಗಿರ್ತದೆ ಅಂತ ನೋಡ್ಕೊಂಡು ಅದರಿಂದ ಕಲ್ತು ಪಾಠ ಉಪಯೋಗಿಸ್ಕೊಳ್ತೇವೆ. ಅಷ್ಟೆಲ್ಲ ಯಾಕೆ ಕಷ್ಟಪಡ್ಬೇಕು? ಅದ್ರ ಬದಲಿಗೆ ಅಂತ ಜೀವಿಗಳನ್ನ ಹಿಡ್ಕೊಂಡು ಅದನ್ನೇ ಯಂತ್ರ ಮಾಡಿಬಿಟ್ರೆ ಹೆಂಗೆ ಹೇಳ್ಕೊಂಡು ಇವ್ರಿಗೆ ಯೋಚನೆ ಬಂತಂತೆ. ಇವ್ರ ಯೋಚನೆ ಬಂದಿದ್ದ ತಾಡ ಮಾಡ್ಲಿಲ್ಲ, ಒಂದು ಜೇಡ ಹಿಡಿದು ಅದನ್ನ ಕೊಂದು ಅದ್ರ ಹೊಟ್ಟೆಗೆಲ್ಲ ಸೂಜಿ ಚುಚ್ಚಿ ಅದರಿಂದ ಒಂದಿಷ್ಟು ನೀರ್ ಹಾಕಿ ಜೇಡನ್ ಕಾಲು ತಮ್ಗ್ ಹೆಂಗ್ ಬೇಕೋ ಹಂಗೆಲ್ಲ ಕುಣಿಸೋದು ಕಲ್ತ್ಕೊಂಡ್ರಂತೆ. ಹಿಂಗೆ ಇವನ್ ಸತ್ತ ಜೇಡದ ಶವ ಹಿಡ್ಕೊಂಡು ಅದರಿಂದ ಕಲ್ಲು ಚೆಂಡು ಇದನ್ನೆಲ್ಲ ಎತ್ತಿದಾರಂತೆ. ಈ ಜೇಡದ ಶವ ತನ್ನ ಭಾರಕ್ಕಿಂತ ತೂಕದ ವಸ್ತುನು ಎತ್ತು ಅಂತ ಹೇಳಿ ಈ ಸಂಶೋಧನೆ ಮುಖ್ಯಸ್ಥ ಡೇನಿಯಲ್ ಪ್ರೆಸ್ಟನ್ ಹೇಳ್ತಿದ್ದ. ಇವನ್ ಜೊತೆಗೆ ಅನೂಪ್ ರಾಜನ್ ಅನ್ನೋ ಒಬ್ಬ ಭಾರತೀಯ ವಿದ್ಯಾರ್ಥಿಯು ಇರೋದು ವಿಶೇಷ. ಅಲ್ಲ, ಇದು ನೀವು ಜೀವ ಶವ ಅಂತ ಹೇಳೋ ಒಂದ್ ಪದ ಕೇಳಿರ್ತೀರಿ, ಹಿಂಗ್ ಶವಾನೇ ಕೆಲಸ ಮಾಡೋದಕ್ಕೆ ಅಂತ ಹೇಳೋದೇ ನಾನು ನೀವೇ ಹೇಳ್ಬೇಕು. ಓದಿರ್ಲಿ ಮರ್ಯಾರೆ, ಈ ಆರೋಗ್ಯ ಕ್ಷೇತ್ರದಲ್ಲಿ ಇಗ್ನೋಬೆಲ್ ಪ್ರಶಸ್ತಿ ಮಾತ್ರ ಭಾರಿ ಅಂದ್ರೆ ಭಾರಿ ಮಜಾ ಉಂಟು. ಇದು ಸಿಕ್ಕಿರೋದ್ ಯಾವ್ದಕ್ಕೂ ಕೇಳಿದ್ರೆ ಇದು ಒಂದು ಸಣ್ಣ ಸ್ಮನೆಗೆ ಈ ಸತಿ ಇಗ್ನೋಬೆಲ್ ಪ್ರಶಸ್ತಿ ಸಿಕ್ಕಿದೆ. ಇದು ಹುಟ್ಕೊಂಡಿದ್ದು ಮೋಸ್ಟ್ಲಿ ಇದು ಈ ಕೋವಿಡ್ ಸಾಂಕ್ರಾಮಿಕ ರೋಗ ಬಂದಿತ್ತಲ್ಲ ಆ ಟೈಮಲ್ಲಿ ಐಡಿಯಾ ಬಂದಿತ್ತು ಕಾಣ್ತದೆ. ಆಗ ಡಾಕ್ಟ್ರು ರೋಗಿನೇ ಮುಟ್ತಿರ್ಲಿಲ್ಲ. ಇನ್ ರೋಗಿನ ಮುಟ್ಟದಿಲ್ಲ ಅಂದ್ರೆ ಒಂದು ಮಲ ಮೂತ್ರ ಪರೀಕ್ಷೆ ಎಲ್ಲ ಹೆಂಗ್ ಮಾಡ್ಲಿಕ್ಕೆ ಆಗ್ತದೆ? ಅದಕ್ಕೆ ಎಂತ ಮಾಡಿದ್ರು ಎಂಜಿನಿಯರ್ಸ್ ಅಂದ್ರೆ, ಮಲ ಪರೀಕ್ಷಿಸುವ ಸಂಡಾಸನ್ನೇ ಕೊಂಡಿಡ್ಬಿಟ್ಟಿದ್ದಾರೆ ದಕ್ಷಿಣ ಕೊರಿಯಾದವರು. ನೀವು ಅದ್ರಲ್ಲಿ ಹೋಗಿ ಕೂತ್ಕೊಂಡ್ರೆ ಸಾಕು, ಕೂತ್ಕೊಂಡ್ರೆ ಅಂದ್ರೆ ನೀವು ಅದ್ರಲ್ಲಿ ನಿಮ್ ಕೆಲಸ ಮುಗಿಸ್ಕೊಂಡ್ರೆ ಸಾಕು.

0: ಅದು ನಿಮ್ಮ ಮಲ ಎಲ್ಲ ಟೆಸ್ಟ್ ಮಾಡಿ ಅದರಲ್ಲಿ ಎಂತೆಂತ ರೋಗ ಸೂಚಕಾಂಶ ಉಂಟು ಹೇಳ್ಕೊಂಡು ಸೀದಾ ಡಾಕ್ಟ್ರಿಗೆ ಕಳಿಸ್ಬಿಡ್ತದೆ, ಸೀದಾ ಡಾಕ್ಟ್ರಿಗೆ ಅದ್ರದ್ದು ರಿಪೋರ್ಟ್ ಕಳಿಸ್ತದೆ, ಡಾಕ್ಟರ್ ಮೊಬೈಲಿಗೋ ಕಂಪ್ಯೂಟರ್ಗೋ ಅದ್ರದ್ದು ರಿಪೋರ್ಟ್ ಹೋಗ್ಬಿಡ್ತದೆ. ಅದು ಇರ್ಲಿ ಮಾರ್ಯಾರೆ, ಅಷ್ಟಾದ್ರೆ ಹೆಂಗಾದ್ರು ಸುಧಾರಿಸ್ಕೊಳ್ಬೋದಾಗಿತ್ತು. ಅದ್ರ ಜೊತೆಗೆ ಎಂತ ಮಾಡ್ತದೆ ಅಂತ ಹೇಳಂದ್ರೆ, ನಿಮ್ದು ಕುಂಡದ ಒಂದು ಫೋಟೋ ತೆಗೆದು ಅದನ್ನ ನೋಡಿ ಡಾಕ್ಟ್ರಿಗೆ ಕಳಿಸ್ತದೆ ಅಂತ. ಇದು ಮೂಲ ವ್ಯಾಧಿ ಗಿಲ್ ವ್ಯಾಧಿ ಇದ್ರೆ ಗೊತ್ತಾಗ್ಬೇಕಲ್ಲ. ಅದಕ್ಕೆ ಹಿಂಗೆ ಈ ಕುಂಡೆ ಫೋಟೋ ತೆಗೆಯೋ ಸಾಂಡಾಸ್ ತಯಾರು ಮಾಡಿದ್ದ ದಕ್ಷಿಣ ಕೊರಿಯಾದ ಸ್ಯುಂಗ್ಮಿನ್ ಪಾರ್ಕ್ ಮತ್ತು ಅವನ ಸಂಗಡಿಗರಿಗೆ ಈಗ್ ನೊಬೆಲ್ ಕೊಟ್ಟಿದ್ದಾರೆ. ಅಲ್ಲ ನೋಡಿ, ನೀವು ಚಂದ್ರಯಾನ ಅದಕ್ಕೆಂತಾದ್ರೂ ಹೋಗ್ಬೇಕಳ್ಕೊಂಡು ಕಾನ್ಸ್ ಕಾಣ್ತಿದ್ರೆ ಜೊತೆಗೆ ಇಂಥ ಒಂದು ಸಂಡಾಸು ಹಿಡ್ಕೊಂಡು ಹೋಗ್ಬಿಡಿ. ಯಾಕಂದ್ರೆ ಅಲ್ಲಿ ಎಂತಾದ್ರೂ ಆರಾಮ್ ತಪ್ತು ಅಂತ ಹೇಳಂದ್ರೆ ಸೀದಾ ಡೈರೆಕ್ಟ್ ಡಾಕ್ಟ್ರಿಗೆ ರಿಪೋರ್ಟ್ ಕಳಿಸ್ಲಿಕ್ಕೆ ಬರ್ತದೆ. ವಿಚಾರ ಮಾಡಿ, ಇಂಥ ಇನ್ನೂ ಸುಮಾರು ಒಂದು 5-6 ಸಂಶೋಧನೆ ಈ ಇಗ್ನೋಬೆಲ್ ಲಿಸ್ಟ್ ಅಲ್ಲಿ ಇದೆ. ಸುಮ್ಮನೆ ರಸ್ತೆ ಬದಿಲಿ ನಿಂತ್ಕೊಂಡು ತಲೆ ಮೇಲೆ ಎತ್ಕೊಂಡು ನೋಡ್ತಾ ನಿಂತ್ಕೊಳ್ಳೋದು, ಆವಾಗ ನಮ್ಮ ಆಜು ಬಾಜು ಹೋಗೋರು ಹೆಂಗ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ ಹೇಳ್ಕೊಳ್ಳೋದು, ಅದೊಂದು ಸಂಶೋಧನೆ ಅಂತ. ಅಲ್ಲ ನಾ ಏನು ಹಿಂಗೆ ಮಾಡ್ತಾ ಹೇಳಿ ಕೇಳ್ಬೇಡಿ, ಇರ್ಲಿ ಅದು. ಇನ್ನೊಂದೆಂತದಂದ್ರೆ, ಇದು ಈ ಹಿಂದೂ ಮುಂದಾಗಿ ಮಾತಾಡ್ತಾರಲ್ಲ, ಅವ್ರ ಮಾತು ಕೇಳಿರ್ಬೇಕು. ರಾದ್ಯಳಿಕೆ ತುಮಾ ರವಾಡು ನಾತಮಾ ಗಿದಾಮೂದುಂಹಿ ಅಂತದು ಇಲ್ಲ ಮರ್ರೆ, ಹಿಂದೂ ಮುಂದಾಗಿ ಮಾತನಾಡುವವರ ಮಾತು ಕೇಳಿದ್ದೀರಾ ಅನ್ನೋದನ್ನ ಅದೇ ಹಿಂದೂ ಮುಂದ ಕೇಳದೆ ಅಷ್ಟೇಯ. ಹಿಂಗ್ ಮಾತಾಡುವವರು ಮಿದುಳಿನಲ್ಲಿ ಎಂತ ಚಟುವಟಿಕೆ ನಡೀತದೆ ಹೇಳ್ಕೊಂಡು ತೊಲೆಗೆ ಇಲೆಕ್ಟ್ರೋಡ್ ಎಲ್ಲ ಹಚ್ಕೊಂಡು ಅದರದ್ದು ಕರೆಂಟ್ ಎಲ್ಲ ಸಂಶೋಧನೆ ಮಾಡಿದಾರಂತೆ. ಇದು ಇನ್ನೊಂದು ಸಂಶೋಧನೆ. ಈ ಇಲೆಕ್ಟ್ರಿಕ್ ಚಾಪ್ ಸ್ಟಿಕ್ಕು ಆಮೇಲೆ ಇಲೆಕ್ಟ್ರಿಕ್ ಸ್ಟ್ರಾ ಎಲ್ಲ ಬರ್ತದಲ್ಲ, ಸ್ಟ್ರಾ ಅಂದ್ರೆ ಇದು ಹೀರುಗಳಿವೆ, ಅದನ್ನ ಉಪಯೋಗಿಸ್ಕೊಂಡು ಆಹಾರ ಸೇವಿಸೋದು ಮಾಡಿದ್ರೆ ಆಹಾರದ ರುಚಿಲಿ ಇಲ್ಲ ಪೌಷ್ಟಿಕಾಂಶದಲ್ಲಿ ಎಂತಾದ್ರೂ ವ್ಯತ್ಯಾಸ ಆಗ್ತದೋ ಅಂತ ಹೇಳಿ ಜಪಾನಿ ವಿಜ್ಞಾನಿಗಳ ತಂಡ ಸಂಶೋಧನೆ ಮಾಡ್ಕೊಂಡು ಈಗ ನೊಬೆಲ್ ಪ್ರಶಸ್ತಿ ತಗೊಂಡಿದೆ. ಇದನ್ನ ಕೇಳಿದಾಗ ನಂಗೆ ನಮ್ಮ ಅಜ್ಜಿ ಹೇಳಿದ್ದು ನೆನಪಾಗ್ತದೆ. ಅದು ಮಿಕ್ಸಿಲಿ ಇಡ್ಲಿ ಹಿಟ್ಟು ರುಬ್ಬಿದ್ರೆ ಅಜ್ಜಿ ಹೇಳ್ತಿದ್ಲು, ಅಯ್ಯೋ ಮಿಕ್ಸಿ ಇಡ್ಲಿನ ಅದು ರುಬ್ಬಗಲ್ಲಿಂದ ರುಬ್ಬಿದ್ರೇನೆ ಇಡ್ಲಿ ಚಲೋ ಆಗ್ತದೆ ಹೇಳ್ಕೊಂಡು ಹೇಳ್ತಿದ್ರು. ನಂಗೆ ಅದೇ ನೆನಪಾಗ್ತದೆ ನೋಡ್ರಿ. ಇದೆಲ್ಲದ್ರಿಂದ ಎಂತ ಕಲ್ತ್ರಿ ಹೇಳಿ ಕೇಳ್ಬೇಡಿ. ಕೊನೆಯ ಸಂಶೋಧನೆ ಇದೆ ನೋಡ್ರಿ, ಅದು ನಮ್ಮ ಶಿಕ್ಷಣ ಕ್ಷೇತ್ರದ್ದು. ಶಿಕ್ಷಕರು ಬೇಜಾರ್ ಅನ್ಕೊಂಡು ಪಾಠ ಮಾಡಿದ್ರೆ ಆ ಕೇಳೋ ಹುಡುಗರಿಗೂ ಅದು ಪಾಠ ಬೇಜಾರ್ ಆಗ್ಬಿಡ್ತದಂತೆ. ಇಂಥದ್ದೊಂದು ಬೇಜಾರ್ ಸಂಶೋಧನೆ ಮಾಡಿದ್ದಕ್ಕೆ ಚೀನಾದ ಹಾಂಗ್ಕಾಂಗ್ ವಿಶ್ವವಿದ್ಯಾನಿಲಯದ ಶಿಕ್ಷಣ ತಜ್ಞರಿಗೆ ಒಂದು ಈಗ್ ನೊಬೆಲ್ ಕೊಟ್ಟಿದಾರಂತೆ. ಪಾಪ ಇವ್ರ ಸಂಶೋಧನೆ ಮಾಡ್ಬೇಕಾದ್ರೆ ಆ ಹುಡುಗರಿಗೆ ಎಷ್ಟು ಬೇಜಾರಾಯ್ತೋ ಏನ್ ಕತೆನೋ. ಇದು ಈ ವರ್ಷದ ಈ ಈಗ್ ನೊಬೆಲ್ ಪ್ರಶಸ್ತಿ ಕತೆ ನೋಡಿ.
1: ಬದುಕಿಗೆ ಒಗ್ಗರಣೆ. ಅಡುಗೆ ಮನೆಯಿಂದ ಚೋಯ್ ಚೋಯ್ ಅಂತಲೋ ಚಟಪಟ ಸದ್ದು ಕೇಳಿದರೆ ಮೂಗು ಅರಳುವುದು ಖಂಡಿತ. ಒಂದೋ ದೋಸೆಯ ಪರಿಮಳಕ್ಕೆ ಇಲ್ಲವೇ ಒಗ್ಗರಣೆಯ ಘಮಲಿಗೆ ಹಸಿವಿಲ್ಲದಿದ್ದರೂ ತಿನ್ನುವ ಆಸೆಯಾಗುತ್ತದೆ. ಇದು ಒಗ್ಗರಣೆಯ ಮಹತ್ವ. ವಿದೇಶಿ ಅಡುಗೆಗಳಲ್ಲಿ ಇಲ್ಲದ ಮಹತ್ವ ಭಾರತೀಯ ಅಡುಗೆಗಳಲ್ಲಿ ಒಗ್ಗರಣೆಗೆ ಇದೆ. ಒಂದಿಷ್ಟು ಎಣ್ಣೆ ಕಾಸಿ ಸಾಸಿವೆ ಹಿಂಗು ಜೀರಿಗೆ ಮೆಣಸಿನಕಾಯಿ ಹಾಗೂ ಕರಿಬೇವು ಬೆರೆಸಿ ಮಾಡಿದ ಅಡುಗೆಗೆ ಬೆರೆಸುವುದನ್ನು ಒಗ್ಗರಣೆ ಎನ್ನುತ್ತೇವಷ್ಟೆ. ಜೊತೆಗೆ ಕೆಲವೊಮ್ಮೆ ಬೆಳ್ಳುಳ್ಳಿ ಕೆಲವು ಪದಾರ್ಥಗಳಿಗೆ ಕರಿಮೆಣಸು ಅಥವಾ ಕರಿಮೆಣಸಿನ ಪುಡಿ ಚಕ್ಕೆ ಲವಂಗ ಮೊದಲಾದವನ್ನು ಸೇರಿಸುತ್ತೇವೆ. ಇವೆಲ್ಲದರಲ್ಲೂ ಏನೇ ವ್ಯತ್ಯಾಸ ಆದರೂ ಆ ಸಾಸಿವೆ ಇಲ್ಲದೆ ಒಗ್ಗರಣೆ ಪೂರ್ತಿಯಾಗುವುದೇ ಇಲ್ಲ. ಒಗ್ಗರಣೆಯಲ್ಲಿ ಸಾಸಿವೆಗೆ ಅಂತಹ ಮಹತ್ವವಿದೆ. ಗೌತಮ ಬುದ್ಧ ಕಿಸಾ ಗೌತಮಿಗೆ ಸಾವಿಲ್ಲದ ಮನೆಯಿಂದ ಸಾಸಿವೆ ತಾಯಿ ಎಂದು ಹೇಳಿದ್ದ ಮಾತು ನೆನಪಿಗೆ ಬರುತ್ತದೆ. ಬಹುಶಃ ನಮ್ಮ ಹಾಗೆ ಅಡುಗೆ ಪ್ರಿಯನಾಗಿದ್ದರೆ ಆತ ಸಾಸಿವೆ ಇಲ್ಲದ ಒಗ್ಗರಣೆ ಇದೆಯೇ ನೋಡಿ ಬಾ ಎನ್ನುತ್ತಿದ್ದನೇನೋ. ಒಗ್ಗರಣೆ ಹಾಗೂ ಸಾಸಿವೆಗೆ ಇರುವ ಈ ಸಂಬಂಧಕ್ಕೆ ಕಾರಣ ಏನೋ ಗೊತ್ತಿಲ್ಲ. ಬಹುಶಃ ಸಾಸಿವೆ ಎಣ್ಣೆ ಮತ್ತು ಸಾಸಿವೆ ಕಾಳು ಭಾರತದಲ್ಲಿ ಬಹಳ ಪುರಾತನ ಕಾಲದಿಂದ ಬಳಕೆಯಲ್ಲಿರುವ ಎಣ್ಣೆ ಹಾಗೂ ಎಣ್ಣೆಕಾಳು ಎಂಬುದರಿಂದ ಇರಬಹುದೇನೋ. ಏಕೆಂದರೆ ಭಾರತದಲ್ಲಿ ಸಾಸಿವೆಯ ಬಳಕೆ ಸುಮಾರು 3,500 ವರ್ಷಗಳಷ್ಟು ಹಳೆಯದು. ಭಾರತದಲ್ಲಿ 3 ಬಗೆಯ ಸಾಸಿವೆ ಕಾಳುಗಳಿವೆ. ಇವೆಲ್ಲವನ್ನು ಸಸ್ಯ ವಿಜ್ಞಾನಿಗಳು ಬ್ರಾಸಿಕಾ ಕುಲದ ಸಸ್ಯಗಳೆಂದು ವಿಂಗಡಿಸಿದ್ದಾರೆ. ಬ್ರಾಸಿಕಾ ಕುಲದಲ್ಲಿ ಮೂಲಂಗಿ ಹೂಕೋಸು ಕೂಡ ಇವೆ. ಸಾಸಿವೆಯ 3 ಪ್ರಭೇದಗಳನ್ನು ಬ್ರಾಸಿಕಾ ಜಂಶಿಯಾ ಜಂಶಿಯಾ ಬ್ರಾಸಿಕಾ ನೇಪಸ್ ಗ್ಲಾಕಾ ಹಾಗೂ ಬ್ರಾಸಿಕಾ ನೇಪಸ್ ನೇಪಸ್ ಎಂದು ಗುರುತಿಸುತ್ತಾರೆ. ಇವುಗಳಲ್ಲಿ ಜಂಶಿಯಾ ಎನ್ನುವುದು ಕಪ್ಪು ಬಣ್ಣದ ಸಣ್ಣ ಕಾಳಿನ ಸಾಸಿವೆ, ಗ್ಲಾಕಾ ಎನ್ನುವುದು ಕಂದು ಬಣ್ಣದ್ದು, ಹಾಗೂ ನೇಪಸ್ ಎನ್ನುವುದು ಹಳದಿ ಕಾಳಿನ ದೊಡ್ಡ ಸಾಸಿವೆ. ಇವೆಲ್ಲವೂ ಮೂಲತಃ ಕರಿಗಪ್ಪು ಬಣ್ಣದ ಬ್ರಾಸಿಕಾ ಕ್ಯಾಂಪೆಸ್ಟ್ರಿಸ್ ಎನ್ನುವ ಕಾಡು ಸಾಸಿವೆಯಿಂದ ವಿಕಾಸವಾಗಿರಬೇಕು. ಸಾಸಿವೆಯನ್ನು ಕೇವಲ ಒಗ್ಗರಣೆಗಷ್ಟೇ ಅಲ್ಲ, ಅಡುಗೆ ಎಣ್ಣೆಯಾಗಿಯೂ ಬಳಸುತ್ತಾರೆ. ಸಾಸಿವೆಯನ್ನು ಅರೆದು ಪೇಸ್ಟ್ ಮಾಡಿ ಅದನ್ನು ಮಸಾಲೆ ಪದಾರ್ಥದಂತೆ ಉಪಯೋಗಿಸುವುದುಂಟು. ವಿದೇಶದಲ್ಲಿ ಬಹುತೇಕ ಮಸ್ಟರ್ಡ್ ಎಂದರೆ ಕಾಳು ಸಾಸಿವೆಯಲ್ಲ, ಸಾಸಿವೆಯನ್ನು ಅರೆದು ರುಬ್ಬಿ ತಯಾರಿಸಿದ ಮಸಾಲೆ, ಒಂದು ಬಗೆಯ ಚಟ್ನಿ. ಇದನ್ನೇ ಪಶ್ಚಿಮ ಬಂಗಾಳದಲ್ಲಿಯೂ ಮೀನಿನ ಅಡುಗೆ ಮಾಡಲು ಬಳಸುವುದುಂಟು. ಆದರೆ ಇವೆಲ್ಲಕ್ಕಿಂತಲೂ ವಿಶೇಷವಾದದ್ದು ಒಗ್ಗರಣೆಗೆ ಹಾಕುವ ಚಿಟಿಕೆ ಸಾಸಿವೆ. ಒಗ್ಗರಣೆಗೆ ಎಣ್ಣೆಯನ್ನು ಕಾಯಿಸಲು ಇಟ್ಟಾಗಲೇ ಕೆಲವರು ಸಾಸಿವೆಯನ್ನು ಸೇರಿಸುತ್ತಾರೆ, ಇನ್ನು ಕೆಲವರು ಅದು ಕಾದ ಮೇಲೆ ಸಾಸಿವೆಯನ್ನು ಸೇರಿಸುತ್ತಾರೆ. ಅದೇನೇ ಇರಲಿ, ಒಗ್ಗರಣೆಗೆ ಮೊದಲು ಸೇರುವುದೇ ಸಾಸಿವೆ, ಆಮೇಲೆ ಬೇಳೆಗಳು, ಜೀರಿಗೆ, ಹಿಂಗು, ತದನಂತರ ಕೊನೆಯಲ್ಲಿ ಕರಿಬೇವು. ಸಾಸಿವೆಗೆ ಪ್ರಥಮ ಸ್ಥಾನ ಬೇಕೆ ಎನ್ನುವ ಬಗ್ಗೆ ಹಲವು ಊಹಾಪೋಹಗಳಿವೆ. ಮೈಸೂರಿನ CFTRIನಲ್ಲಿ ವಿಜ್ಞಾನಿಯಾಗಿ ನಿವೃತ್ತರಾದ ಡಾಕ್ಟರ್ ಅರುಣ್ ಚಂದ್ರಶೇಖರ್ ಅವರ ಪ್ರಕಾರ ಇದು ಎಣ್ಣೆ ಎಷ್ಟು ಬಿಸಿಯಾಗಿದೆ ಎನ್ನುವುದನ್ನು ತೋರಿಸುತ್ತದೆ. ಅದಕ್ಕಾಗಿಯೇ ಸಾಸಿವೆ ಮೊದಲಂತೆ. ಅಡುಗೆ ಎಣ್ಣೆ ಆವಿಯಾಗುವ ಉಷ್ಣತೆ ನೀರಿನ ದರ 3 ಪಾಲು ಹೆಚ್ಚು. ಕಡಲೆ, ಕೊಬ್ಬರಿ, ಸಾಸಿವೆ, ತೌಡೆಣ್ಣೆಗಳೆಲ್ಲವೂ ಕೂಡ 350°C ಉಷ್ಣತೆಯವರೆಗೂ ಕಾಯಬಲ್ಲುವು. ಇಷ್ಟು ಕಾದ ಮೇಲೆ ಅವು ಬೆಂಕಿ ಹೊತ್ತಿ ಉರಿಯುತ್ತವೆ. ಆ ಉಷ್ಣತೆಯಲ್ಲಿ ಒಗ್ಗರಣೆಗೆ ಹಾಕಿದ ಯಾವುದೇ ವಸ್ತುವು ಕರಕಲಾಗಿ ಬಿಡಬಹುದು. ಹೀಗಾಗಿ ಎಣ್ಣೆಯನ್ನು ಹದವಾಗಿ ಕಾಯಿಸುವುದು ಅವಶ್ಯ. ಇದನ್ನು ತಿಳಿಸುವ ಥರ್ಮೋಮೀಟರೇ ಸಾಸಿವೆ. ಸಾಸಿವೆ ಸುಮಾರು 100°C ಕಾದಾಗ ಸಿಡಿಯುತ್ತದೆ. ಅದು ಸಿಡಿಯುವುದಕ್ಕೆ ಕಾರಣ ಸಾಸಿವೆಯೊಳಗಿರುವ ನೀರಿನ ಅಂಶ. ಸಾಸಿವೆಯ 1/4 ಪಾಲು ಎಣ್ಣೆ ಜೊತೆಗೆ ಸುಮಾರು 15-20% ನೀರು ಇರುತ್ತದೆ. ಕೆಲವು ಪ್ರೋಟೀನುಗಳು ಇರುತ್ತವೆ. ಈ ನೀರಿನ ಅಂಶ ಬಿಸಿಯಾಗಿ ಆವಿಯಾಗಿ ಒತ್ತಡ ಹೆಚ್ಚಿದಾಗ ಸಾಸಿವೆಯ ಹೊದಿಕೆ ಬಿರಿದು ಅದು ಸಿಡಿಯುತ್ತದೆ, ಒಗ್ಗರಣೆ ಚಟಪಟಿಸುತ್ತದೆ. ತಕ್ಷಣವೇ ಇತರೆ ವಸ್ತುಗಳನ್ನು ಹಾಕಿ ಉರಿಯನ್ನು ಕಡಿಮೆ ಮಾಡುತ್ತೇವೆ. ಹೀಗೆ ಸುಮಾರು 100-120 ಡಿಗ್ರಿ ಉಷ್ಣಾಂಶದಲ್ಲಿ ಒಗ್ಗರಣೆಯನ್ನು ಹಾಕಬಹುದು. ಒಗ್ಗರಣೆಯ ವಸ್ತುಗಳು ಸೀದು ಕರಕಲಾಗುವುದಿಲ್ಲ. ಓಹೋ, ಸಾಸಿವೆಯ ಕೆಲಸ ಇಷ್ಟೆಯೋ ಎನ್ನಬೇಡಿ. ಸಾಸಿವೆಯನ್ನು ಅದರ ಪರಿಮಳಕ್ಕಾಗಿಯೂ ಒಗ್ಗರಣೆಗೆ ಸೇರಿಸುತ್ತಾರೆ. ಅದರ ತೈಲದಲ್ಲಿ 2 ಪ್ರಮುಖ ರಾಸಾಯನಿಕಗಳ ಬಗೆಗಳಿವೆ. ಇವುಗಳನ್ನು ಗ್ಲೂಕೋಸಿನೋಲೇಟುಗಳು ಮತ್ತು ಐಸೋಥಯೋಸೈನೇಟುಗಳು ಎನ್ನುತ್ತಾರೆ. ಇವುಗಳಲ್ಲಿ ಗ್ಲೂಕೋಸಿನೋಲೇಟುಗಳು ಕಹಿ ರುಚಿಯನ್ನು, ಐಸೋಥಯೋಸೈನೇಟುಗಳು ಒಗರು ರುಚಿಯನ್ನು ಕೊಡುತ್ತವೆ. ಗ್ಲೂಕೋಸಿನೋಲೇಟುಗಳು ಹೆಚ್ಚಿದ್ದಲ್ಲಿ ಕಹಿಯು, ಐಸೋಥಯೋಸೈನೇಟುಗಳು ಇದ್ದಲ್ಲಿ ಒಗರು ಹೆಚ್ಚಿರುತ್ತದೆ. ಸಾಸಿವೆಯ ಕಹಿಗೆ ಅದರಲ್ಲಿರುವ ಗ್ಲೂಕೋಸಿನೋಲೇಟ್ ಸಿನಿಗ್ರಿನ್ ಎಂದು, ಒಗರಿಗೆ ಅಲೈಲ್ ಐಸೋಥಯೋಸೈನೇಟುಗಳು ಕಾರಣ ಎಂದು ಗುರುತಿಸಲಾಗಿದೆ. ಸಾಮಾನ್ಯವಾಗಿ ಹಾಗೆಯೇ ರುಬ್ಬಿದಾಗ ಸಿನಿಗ್ರಿನ್ ಒಂದು ಕಿಣ್ವದ ಚಟುವಟಿಕೆಯಿಂದ ಕಹಿ ವಸ್ತುವಾಗಿ ಮಾರ್ಪಡುತ್ತದೆ. ಹೀಗಾಗಿ ರುಬ್ಬಿದ ಮಸ್ಟರ್ಡ್ ಕಾಲಕಳೆದಂತೆ ಹೆಚ್ಚೆಚ್ಚು ಕಹಿಯಾಗುತ್ತದೆ. ಅದೇ ಅಲೈಲ್ ಐಸೋಥಯನೇಟು ಇದ್ದರೆ ಒಗರು ಹೆಚ್ಚು. ಒಗ್ಗರಣೆ ಹಾಕಿದಾಗ ಅಥವಾ ಹುರಿದಾಗ ಆ ಉಷ್ಣತೆಯಲ್ಲಿ ಸಿನಿಗ್ರಿನ್ ಅನ್ನು ಒಡೆಯುವ ಕಿಣ್ವ ನಾಶವಾಗುತ್ತದೆ. ಹೀಗಾಗಿ ಅದರ ಕಹಿಯಂಶವು ಕಡಿಮೆಯಾಗುತ್ತದೆ, ಒಗರು ಹೆಚ್ಚಾಗುತ್ತದೆ. ಜೊತೆಗೆ ಸಾಸಿವೆಯಲ್ಲಿರುವ ಇತರೆ ಸ್ವಾದ ರಾಸಾಯನಿಕಗಳು ಆವಿಯಾಗಿ ಹೊರಹೊಮ್ಮುತ್ತವೆ, ಒಗ್ಗರಣೆ ಘಮ್ ಎನ್ನುತ್ತದೆ. ಅಂದಹಾಗೆ ಒಗ್ಗರಣೆ ಅತಿಯಾದಲ್ಲಿ ಒಗರು ಅಂಶವು ನಾಶವಾಗಿ ಸಾಸಿವೆ ಇನ್ನೂ ಕಹಿಯಾಗುತ್ತದೆ. ಈಗೊಂದು ಪ್ರಶ್ನೆ, ಮೂಲಂಗಿ ಹಾಗೂ ಕ್ಯಾಬೇಜ್ ಅನ್ನು ಬಹಳ ದಿನ ಹಾಗೆಯೇ ಇಟ್ಟರೆ ಅವು ಕೂಡ ಕಹಿ ಎನಿಸುತ್ತವಲ್ಲವೇ? ಕಾರಣವೇನಿರಬಹುದು, ಊಹಿಸಬಲ್ಲಿರಾ?
2: ನಿಮಗ್ ಗೊತ್ತಾ? ನಿಮಗೆ ಗೊತ್ತೇ, ಎಳೆ ಎಳೆ ಆಗಿರುವಂತಹ ಕೂದಲು ಗಟ್ಟಿಯಾಗಿದ್ರೂ ಕೂಡ ಗಾಜಿನಂತೆ ಪಾರದರ್ಶಕ ಆಗಿರುವಂತಹ ಉಗುರು, ಗಟ್ಟಿ ಕೊಳವೆಯಂತೆ ಇರುವಂತಹ ಆಕಳ ಕೊಂಬು ಹಾಗೂ ಕಬ್ಬಿಣದ ಗಟ್ಟಿಯಂತೆ ಇರುವಂತಹ ಆಕಳ ಗೊರಸು, ಇವೆಲ್ಲವೂ ಕೂಡ ಒಂದೇ ಬಗೆಯ ಪ್ರೋಟೀನಿನಿಂದ ಆಗಿರುತ್ತವೆ. ಆ ಪ್ರೋಟೀನಿನ ಹೆಸರು ಕೆರಾಟಿನ್.
3: ಅಂತರಿಕ್ಷದಲ್ಲೊಂದು
1: ಹಗ್ಗ ಜಗ್ಗಾಟ. ಹಗ್ಗ ಜಗ್ಗಾಟ ಗೊತ್ತಿದೆ ಅಲ್ಲ, ಒಂದು ಹಗ್ಗವನ್ನು ಎರಡು ತಂಡಗಳು ಇಲ್ಲವೇ ಇಬ್ಬರು ಎಳೆದಾಡುವುದು. ಯಾರು ಇನ್ನೊಬ್ಬರನ್ನು ತಮ್ಮ ಕಡೆಗೆ ಸೆಳೆಯುತ್ತಾರೆಯೋ ಅವರು ಗೆದ್ದ ಹಾಗೆ. ಇದು ಒಂದು ರೀತಿಯಲ್ಲಿ ಬಲಾಬಲಗಳ ಪರೀಕ್ಷೆಯಷ್ಟೆ. ಹೆಚ್ಚು ಬಲ ಪ್ರಯೋಗಿಸುವವರು ಗೆಲ್ಲುತ್ತಾರೆ, ಹಗ್ಗದ ಇನ್ನೊಂದು ತುದಿಯನ್ನ ತಮ್ಮ ಕಡೆಗೆ ಸೆಳೆದುಕೊಂಡು ಬಿಡುತ್ತಾರೆ. ಕಡಿಮೆ ಬಲ ಇರುವವರು ಹೆಚ್ಚು ಬಲ ಇರುವವರ ಕಡೆಗೆ ಚಲಿಸುತ್ತಾರೆ. ಈ ಆಟಕ್ಕೆ ಇನ್ನೊಂದು ಸಣ್ಣ ಬದಲಾವಣೆ ಮಾಡೋಣ. ಹಗ್ಗವನ್ನ ತುಂಡರಿಸಿ ಎರಡು ಮಾಡಿ ಬಿಡೋಣ. ಎರಡೂ ತುಂಡನ್ನು ಒಬ್ಬ ಒಂದೊಂದು ಕೈಯಲ್ಲಿ ಹಿಡಿದು ನಿಂತಿದ್ದಾನೆ ಅಂತ ಇಟ್ಟುಕೊಳ್ಳೋಣ. ಈಗ ಹಗ್ಗಗಳಲ್ಲಿ ಒಂದೊಂದೊಂದು ಮತ್ತೊಬ್ಬರು ಹಿಡಿದು ಎಳೆಯುತ್ತಿದ್ದಾರೆ ಎಂದುಕೊಳ್ಳಿ. ಆಗ ಯಾರು ಎತ್ತ ಚಲಿಸಬಹುದು? ನಡುವೆ ಎರಡೂ ಹಗ್ಗ ಹಿಡಿದಿರುವವನ ಬಳಿಗೆ ಉಳಿದಿಬ್ಬರೂ ಬರಬಹುದೇ? ಅಥವಾ ನಡುವಿನವನ ಬಳಿಗೆ ಉಳಿದಿಬ್ಬರೂ ಬರುವರೇ? ಚೆನ್ನಾಗಿದೆ ಆಟ ಅಂದಿರಾ? ಅಂದ ಹಾಗೆ ಈ ಆಟ ಈಗ ಅಂತರಿಕ್ಷದಲ್ಲಿಯೂ ನಡೆಯುತ್ತಿದೆ. ಸುಮಾರು 1.5 ಕೋಟಿ ಕಿಲೋಮೀಟರ್ ದೂರದಲ್ಲಿ ಹೀಗೊಂದು ಹಗ್ಗ ಜಗ್ಗಾಟವನ್ನ ನಮ್ಮ ವಿಜ್ಞಾನಿಗಳು ಮಾಡುತ್ತಿದ್ದಾರೆ ಎಂದರೆ ಏನೆನ್ನುತ್ತೀರಿ? ಹೌದು, ಮೊನ್ನೆ September 3 ಇಸ್ರೋ ವಿಜ್ಞಾನಿಗಳು ಅಂತರಿಕ್ಷಕ್ಕೆ ಹಾರಿಬಿಟ್ಟ ಆದಿತ್ಯ L1 ಎನ್ನುವ ಉಪಗ್ರಹ ಅಥವಾ ಶೋಧ ನೌಕೆ ಇಂತಹ ಒಂದು ಹಗ್ಗ ಜಗ್ಗಾಟದ ಕೆಲಸ ಮಾಡಿದೆ. ಆದಿತ್ಯ ಉಪಗ್ರಹದ ಹೆಸರಿನಲ್ಲಿರುವ L1 ಎನ್ನುವುದು ಇಂತಹದೊಂದು ವಿದ್ಯಮಾನದ ಕುರುಹು. ಅಲ್ಲಿ ಹಗ್ಗ ಜಗ್ಗಾಟದಲ್ಲಿ ತೊಡಗಿರುವವರು ಸೂರ್ಯ, ಭೂಮಿ ಮತ್ತು ಆದಿತ್ಯ L1. ಆದಿತ್ಯ L1 ಎರಡು ಹಗ್ಗದ ತುಂಡುಗಳನ್ನು ಹಿಡಿದು ಮಧ್ಯದಲ್ಲಿ ಇರುವ ಆಟಗಾರನಾದರೆ ಭೂಮಿ ಮತ್ತು ಸೂರ್ಯ ಅದನ್ನು ಅತ್ತಿಂದಿತ್ತ ಸೆಳೆಯುವ ಇನ್ನೆರಡು ಪ್ರತಿಸ್ಪರ್ಧಿಗಳು. ಅವರಿಬ್ಬರ ತೊಯ್ದಾಟವನ್ನ ತಡೆದುಕೊಂಡರಷ್ಟೇ ಆದಿತ್ಯನಿಗೆ ಉಳಿಗಾಲ. ಇಲ್ಲದಿದ್ದರೆ ಒಂದು ಸೂರ್ಯನ ಕಡೆಗೆ ಹೋಗಿ ಅದರ ಅಗಾಧ ಬಿಸಿಯಲ್ಲಿ ಬೂದಿಯಾಗಬೇಕು, ಇಲ್ಲವೇ ಭೂಮಿಯ ತುಯಿತಕ್ಕೆ ಸಿಲುಕಿ ನಿಂತಲ್ಲಿಂದ ಕದಲಬೇಕು. ಹಾಗೆ ಕದಲಿದಾಗ ಈಗ ಚಲಿಸುತ್ತಿರುವ ವೇಗದ ಭರದಲ್ಲಿ ಇನ್ನೆಲ್ಲೋ ಅಂತರಿಕ್ಷದಲ್ಲಿ ಹಾರಿ ಹೋಗಿ ಅಲೆಮಾರಿಯಾಗಿ ಬಿಡಬಹುದು. ಮೂರು ಕಾಯಗಳ ನಡುವಣ ಈ ಸಂಬಂಧವನ್ನು ವಿಜ್ಞಾನಿಗಳು ತ್ರಿಕಾಯ ಸಮಸ್ಯೆ ಅಥವಾ 3-body problem ಎನ್ನುತ್ತಾರೆ. ಇದು ಹಗ್ಗ ಜಗ್ಗಾಟದಷ್ಟು ಸರಳವಾದ ಸಮಸ್ಯೆಯಂತೂ ಅಲ್ಲ, ಬಲು ಜಟಿಲವಾದೊಂದು ಗಣಿತ ಸಮಸ್ಯೆ. ಹಗ್ಗ ಜಗ್ಗಾಟದ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ. ಅಲ್ಲಿ ಹಗ್ಗವನ್ನ ಜಗ್ಗುವ ಮೂರು ಸ್ಪರ್ಧಿಗಳು ನಿಂತಲ್ಲೇ ನಿಂತಿರುತ್ತಾರೆ. ಒಂದು ವೇಳೆ ಈ ಮೂವರು ತಮಗೆ ನಿರ್ದಿಷ್ಟವಾದಂತಹ ಒಂದು ಪಥದಲ್ಲಿ ಓಡುತ್ತಾ ಇದ್ದಾರೆ ಎಂದುಕೊಳ್ಳಿ. ಓಡುತ್ತಲೇ ಉಳಿದಿಬ್ಬರನ್ನು ಎಳೆದಾಡುತ್ತಿದ್ದರೆ ಅವರ ಚಲನೆ ಹೇಗಿರಬಹುದು? ತಂತಮ್ಮ ಹಾದಿಯಲ್ಲಿಯೇ ಚಲಿಸುವರೆ ಅಥವಾ ಅವರ ಹಾದಿ ಬದಲಾಗುತ್ತದೆಯೇ? ಬದಲಾಗುತ್ತದಾದರೆ ಹೇಗೆ? ಅದು ಹೇಗೆ ಬದಲಾಗುತ್ತದೆ ಎಂದು ಮುಂದಾಗಿಯೇ ಲೆಕ್ಕ ಹಾಕಬಹುದೇ? ಇದುವೇ 3-body ಗಣಿತಜ್ಞರು ಈ ಸಮಸ್ಯೆಯನ್ನು ನೋಡುವುದೇ ಬೇರೆ ರೀತಿಯಲ್ಲಿ. ಉದಾಹರಣೆಗೆ ಇದನ್ನು 3 ಬಿಂದುಗಳ ಸಮಸ್ಯೆ ಎನ್ನುತ್ತಾರೆ. ಈ 3 ಬಿಂದುಗಳು ಒಟ್ಟಿಗೆ ತಂತಮ್ಮ ಪಥದಲ್ಲಿ ಚಲಿಸುತ್ತಿರುತ್ತವೆ, ಆದರೆ ಮೂರನ್ನು ಒಟ್ಟಿಗೆ ಬಂಧಿಸಿದರೆ ಅವುಗಳ ಪಥಗಳು ಹೇಗಿರಬಹುದು? ಇದು ಆಯಾ ಬಿಂದುಗಳ ಚಲನೆಯ ವೇಗ, ಅವು ಒಂದಿನ್ನೊಂದರಿಂದ ಇರುವ ದೂರ ಮತ್ತು ಚಲಿಸುತ್ತಿರುವ ಪಥವನ್ನು ಆಧರಿಸುತ್ತದೆ. ಇದು ಸ್ಪಷ್ಟ. ಆದರೆ ಹೇಗೆ? ವೇಗವನ್ನೋ ಪಥವನ್ನೋ ದೂರವನ್ನೋ ಬದಲಿಸಿ ಲೆಕ್ಕ ಹಾಕಬಹುದು, ಆದರೆ ಇವುಗಳಲ್ಲಿನ ವ್ಯತ್ಯಾಸಗಳು ಅಸಂಖ್ಯವಾಗಬಹುದಾದ್ದರಿಂದ ಹೀಗೆ ಹಾಕುವ ಲೆಕ್ಕಾಚಾರಗಳು ಅಸಂಖ್ಯವಾಗುತ್ತವೆ. ಅಂದರೆ ನಾವು ಈ 3 ಬಿಂದುಗಳ ಚಲನೆ ಹೇಗಿರುತ್ತದೆಂದು ಒಂದು ಸಾಮಾನ್ಯ ಸೂತ್ರದಿಂದ ತಿಳಿಸುವುದು ಸಾಧ್ಯವಿಲ್ಲ. ಅಷ್ಟು ಜಟಿಲವಾದ ಸಮಸ್ಯೆ ಇದು. ಗಣಿತಜ್ಞರಿಗೆ ಇಂತಹ ಜಟಿಲ ಸಮಸ್ಯೆ ಎಂದರೆ ಬಹಳ ಪ್ರಿಯ. ಅಂತರಿಕ್ಷಕ್ಕೆ ಮೊದಲ ಉಪಗ್ರಹ ಹಾರುವ ಮುನ್ನ ಅಷ್ಟೇ ಯಾಕೆ? ಟಿಪ್ಪು ಸುಲ್ತಾನನ ಸೇನೆ ರಾಕೆಟ್ಟುಗಳನ್ನು ಹಾರಿಸುವ ಮುನ್ನವೇ ಈ ಸಮಸ್ಯೆ ಗಣಿತಜ್ಞರ ತಲೆ ಕೆಡಿಸಿತ್ತು. ಹಲವಾರು ಗಣಿತಜ್ಞರು ಈ ತ್ರಿಕಾಯ ಚಲನೆಯ ಸಮಸ್ಯೆಗೆ ಪರಿಹಾರ ಹುಡುಕಲು ಪ್ರಯತ್ನಿಸಿದ್ದರು. ಇದರಲ್ಲಿ ಮೊದಲನೆಯವ ಐಸಾಕ್ ನ್ಯೂಟನ್. ಈತ ಎರಡು ಕಾಯಗಳ ಹಗ್ಗ ಜಗ್ಗಾಟ ಹೇಗಿರುತ್ತದೆ ಎಂದು ಲೆಕ್ಕ ಹಾಕಲು ಪ್ರಯತ್ನಿಸಿದ್ದ. ಅದರಲ್ಲಿ ಯಶಸ್ವಿಯೂ ಆಗಿದ್ದ. ಹೀಗಾಗಿ ಸೂರ್ಯ ಮತ್ತು ಭೂಮಿಯ ಚಲನೆಯ ಪಥಗಳನ್ನು ನಿರ್ಧರಿಸುವುದು ಸಾಧ್ಯವಾಗಿತ್ತು. ಆದರೆ ಇದರೊಟ್ಟಿಗೆ ಚಂದ್ರನನ್ನೂ ಸೇರಿಸಿದಾಗ ಸಮಸ್ಯೆ ಜಟಿಲವಾಗುತ್ತದೆ. ಇದಕ್ಕೆ ಒಂದೇ ಒಂದು ಉತ್ತರ ಎನ್ನುವುದು ಇರುವುದಿಲ್ಲ. ಇದನ್ನ ಹೀಗೂ ಹೇಳಬಹುದು. ಹೀಗೆ ಒಂದನ್ನೊಂದು ಸೆಳೆಯುತ್ತಿರುವ ಮೂರು ಕಾಯಗಳ ತೂಕ ವೇಗ ತಿಳಿದಿದ್ದಾಗ ಅವು ಪ್ರತಿಯೊಂದು ಮತ್ತೆ ಮತ್ತೆ ಸುತ್ತುವಂತಹ ನಿರ್ದಿಷ್ಟ ಪಥ ಇರಬಹುದೇ? ಇದ್ದರೆ ಅದನ್ನ ಪತ್ತೆ ಮಾಡಬಹುದೇ? ಸುಪ್ರಸಿದ್ಧ ಗಣಿತಜ್ಞ ಯೂಲರ್ ಕೂಡ ಈ ತ್ರಿಕಾಯ ಸಮಸ್ಯೆಯ ಬಗ್ಗೆ ಚಿಂತಿಸಿದ್ದ. ಇದಕ್ಕೊಂದು ಪರಿಹಾರವನ್ನೂ ಸೂಚಿಸಿದ್ದ. ಆದರೆ ಅದು ಕೇವಲ ಸೂರ್ಯ, ಚಂದ್ರ ಹಾಗೂ ಭೂಮಿಯ ಕುರಿತಾಗಿತ್ತು. ತದನಂತರ 1772 ಇಸ್ವಿಯಲ್ಲಿ ಜೋಸೆಫ್ ಲೂಯಿ ಲೆಗ್ರೆಂಜ್ ಎನ್ನುವ ಇಟಾಲಿಯನ್ ಗಣಿತಜ್ಞ ಇನ್ನೊಂದು ಪರಿಹಾರವನ್ನು ಸೂಚಿಸಿದ್ದ. ಇವೆರಡೂ ಸಾಮಾನ್ಯ ಪರಿಹಾರಗಳಾಗಿರಲಿಲ್ಲ. ಅಂದರೆ ಅರ್ಥ ಇಷ್ಟೇ, ಹೀಗೆ ಮೂರು ಕಾಯಗಳ ಚಲನೆಯನ್ನು ಗಣಿಸಲು ಹೋದಾಗ ಅಸಂಖ್ಯ ಪಥಗಳು ದೊರೆಯುತ್ತಿದ್ದವು. ಅವು ಯಾವುದೂ ಮರುಕಳಿಸುವ ಪಥಗಳಾಗಿರುತ್ತಿರಲಿಲ್ಲ. ಹೀಗಾಗಿ ಅವನ್ನ ಊಹಿಸುವುದು, ತರ್ಕಿಸುವುದು ಕಷ್ಟವೆನಿಸಿದ್ದವು. ಇದಕ್ಕೊಂದು ಉಪಾಯವನ್ನ ಗಣಿತಜ್ಞರು ಹೂಡಿದರು. ಸಮಸ್ಯೆಯನ್ನೇ ತುಸು ಕಿರಿದಾಗಿಸಿದರು. ಸುತ್ತುತ್ತಿರುವ ಕಾಯಗಳಲ್ಲಿ ಎರಡು ಭಾರಿ ಅಂತಲೂ ಮತ್ತೊಂದು ನಗಣ್ಯವೆನಿಸುವ ತೂಕದ್ದು ಎಂತಲೂ ಪರಿಗಣಿಸಿದರು. ಹಾಗೆಯೇ ಕೇವಲ ಒಂದೇ ಒಂದು ಸಮತಳದಲ್ಲಿ ಇವು ಸುತ್ತುತ್ತಿವೆ ಎಂದು ಗಣಿಸಿದರು. ಹೀಗೆ ಸರಳೀಕರಿಸಿದಾಗ ಸಮಸ್ಯೆಯನ್ನ ಪರಿಹರಿಸಬಹುದಾಗಿತ್ತು. ಸೂರ್ಯ, ಭೂಮಿ ಹಾಗೂ ಇವೆರಡರ ತೂಕಕ್ಕೆ ಹೋಲಿಸಿದಾಗ ಏನೂ ಅಲ್ಲವೇ ಅಲ್ಲ ಎನ್ನುವಂತಹ ಉಪಗ್ರಹಗಳ ಚಲನೆಯನ್ನು ಹೀಗೆ ಲೆಕ್ಕ ಹಾಕುವುದು ಸಾಧ್ಯವಾಯಿತು. ಉಪಗ್ರಹಗಳ ಪಥ ಹೇಗಿರುತ್ತದೆ ಎಂದು ಲೆಕ್ಕ ಹಾಕಬಹುದಾಯಿತು. ಸೂರ್ಯ, ಭೂಮಿ ಹಾಗೂ ಉಪಗ್ರಹಗಳು ಮೂರು ತಂತಮ್ಮ ಪಥದಲ್ಲಿ ಒಂದಿನ್ನೊಂದರ ಜೊತೆ ಘಟ್ಟಿಸದಂತೆ ಇರಬಹುದು ಎಂದು ಲೆಕ್ಕ ಹಾಕುವುದು ಸಾಧ್ಯವಾಯಿತು. ಈ ಲೆಕ್ಕಾಚಾರಗಳ ಪ್ರಕಾರ ಭೂಮಿಯಿಂದ ಹಾರಿಬಿಟ್ಟ ಉಪಗ್ರಹವೊಂದು ಸೂರ್ಯನ ಮೇಲೆ ಬೀಳದೆ ಭೂಮಿಯ ಮೇಲೂ ಅಪ್ಪಳಿಸದೆ ಇರುವಂತಹ ಐದು ಜಾಗಗಳಿವೆ. ಇವುಗಳಲ್ಲಿ ಮೂರು ಸೂರ್ಯ ಮತ್ತು ಭೂಮಿಯನ್ನು ಜೋಡಿಸುವ ರೇಖೆಯ ಮೇಲೆ ಇರುತ್ತವೆ. ಇನ್ನೆರಡು ಸ್ವಲ್ಪ ಬದಿಗೆ ಸರಿದು ಆಚೀಚೆ ಇರುತ್ತವೆ. ಈ ಐದು ಜಾಗಗಳನ್ನು ಲೆಗ್ರೆಂಜ್ ಬಿಂದುಗಳು ಎನ್ನುತ್ತಾರೆ. ಇವು ಇನ್ನೇನಲ್ಲ, ಈ ಜಾಗದಲ್ಲಿ ಸೂರ್ಯನ ಬಲ ಹಾಗೂ ಭೂಮಿಯ ಬಲಗಳೆರಡೂ ಸಮನಾಗಿ ಬಿಡುತ್ತವೆ. ಹೀಗಾಗಿ ಇಲ್ಲಿರುವ ಯಾವುದೇ ವಸ್ತುವು ಅತ್ತ ಸೂರ್ಯನ ಕಡೆಗಾಗಲಿ ಇತ್ತ ಭೂಮಿಯ ಕಡೆಗಾಗಲಿ ಬೀಳುವುದಿಲ್ಲ. ನಡು ಮಧ್ಯ ಅಲ್ಲಾಡದೆ ಹಗ್ಗ ಹಿಡಿದು ನಿಂತ ವ್ಯಕ್ತಿಯ ರೀತಿ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುತ್ತವೆ, ತ್ರಿಶಂಕು ಸ್ಥಿತಿಯಲ್ಲಿ ಉಳಿಯುತ್ತವೆ. ಈ ಐದು ಬಿಂದುಗಳನ್ನು ಲೆಗ್ರೆಂಜಿನ ನೆನಪಿನಲ್ಲಿ L1 ನಿಂದ L5 ಎಂದು ಹೆಸರಿಸಿದ್ದಾರೆ. ಇದೀಗ ಆದಿತ್ಯ ಇವುಗಳಲ್ಲಿ L1 ಎನ್ನುವ ಬಿಂದುವಿನತ್ತ ಚಲಿಸುತ್ತಿದೆ. ಇದು ಭೂಮಿಯಿಂದ ಸುಮಾರು 1.5 ಕೋಟಿ ಕಿಲೋಮೀಟರ್ ದೂರದಲ್ಲಿಯೂ, ಸೂರ್ಯನಿಂದ 13 ಕೋಟಿ ಕಿಲೋಮೀಟರ್ ದೂರದಲ್ಲಿಯೂ ಇದೆ. ಒಮ್ಮೆ ಅಲ್ಲಿ ಹೋಗಿ ನಿಂತ ಆದಿತ್ಯ ಈ L1 ಬಿಂದುವಿನ ಸುತ್ತಲೂ ಪ್ರದಕ್ಷಿಣೆ ಬರಲು ಆರಂಭಿಸುತ್ತದೆ. ಅಲ್ಲಿ ಯಾವುದೋ ಭೂತಕಾಯ ಇದನ್ನು ಹಿಡಿದಿಟ್ಟಿರುವ ಹಾಗೆ ಅಲ್ಲಿಯೇ ಸುತ್ತುತ್ತಿರುತ್ತದೆ. ಈ ಪಥವನ್ನು ಹ್ಯಾಲೋ ಪಥ ಅಥವಾ ಪ್ರಭಾವಳಿ ಪಥ ಎನ್ನಬಹುದು. ಈವರೆಗೂ L1 ಪಥದತ್ತ 4 ಉಪಗ್ರಹಗಳು ಹಾರಿ ಹೋಗಿವೆ. ಅಮೆರಿಕದ ನಾಸಾ, ಯುರೋಪ್ ಸ್ಪೇಸ್ ಏಜೆನ್ಸಿ, ಚೀನಾ ದೇಶಗಳು ಕಳಿಸಿದ ಉಪಗ್ರಹಗಳು ಈಗಾಗಲೇ ಅಲ್ಲಿ ಸುತ್ತುತ್ತಿವೆ. ಹಾಗಿದ್ದಾಗ ಆದಿತ್ಯನಿಗೆ ಅಲ್ಲಿ ಜಾಗ ಇರುತ್ತದೆಯೇ ಎನ್ನುವ ಪ್ರಶ್ನೆ ಇರಬಹುದು. L1 ಎಂಬುದು ಬಿಂದು ಎಂದಾದರೂ ಅದು ಸಣ್ಣ ಜಾಗವೇನಲ್ಲ. ಅಲ್ಲಿ ಪ್ರದಕ್ಷಿಣೆ ಮಾಡುತ್ತಿರುವ ಉಪಗ್ರಹಗಳ ಪಥ ಉದ್ದುದ್ದಕ್ಕೆ 600,000 ಕಿಲೋಮೀಟರ್ ಹಾಗೂ ಅಡ್ಡಡ್ಡಕ್ಕೆ, ಅಂದರೆ ಸೂರ್ಯ ಮತ್ತು ಭೂಮಿಯ ಅಭಿಮುಖವಾಗಿ 2,00,000 ಕಿಲೋಮೀಟರ್ ಅಗಲವಿರುತ್ತದೆ. ಅಂದರೆ ಇದು ಭೂಮಿ ಮತ್ತು ಚಂದ್ರನ ನಡುವಣ ದೂರದಷ್ಟು ಎನ್ನಬಹುದು. ಜೊತೆಗೆ ಎಲ್ಲ ಉಪಗ್ರಹಗಳ ಪಥವು ಒಂದೇ ಸಮತಲದಲ್ಲಿ ಇರುವುದಿಲ್ಲ. ಪ್ರತಿಯೊಂದು ಬೇರೆ ಬೇರೆ ಕೋನದಲ್ಲಿ L1 ಬಿಂದುವಿನ ಸುತ್ತಲೂ ಸುತ್ತಬಹುದು. ಅಂದರೆ ಇನ್ನೂ ನೂರಾರು ಉಪಗ್ರಹಗಳನ್ನು ಹೀಗೆ ಸೂರ್ಯನ ಮೇಲೆ ಕಣ್ಣಿಡಲು ನಾವು ಕಳಿಸಬಹುದು. ಆದರೆ ಈ L1 ಮುಟ್ಟಲು ಹಾಕಬೇಕಾದ ಗಣಿತ ಪಕ್ಕಾ ಇರಬೇಕು. ಅಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಉಪಗ್ರಹ ಅಲ್ಲಿ ನಿಲ್ಲದೆ ಅಂತರಿಕ್ಷದಲ್ಲಿ ದಿಕ್ಕು ದೆಸೆಯಿಲ್ಲದ ಅಲೆಮಾರಿಯಾಗಬಹುದು, ಇಲ್ಲವೇ ಮರಳಿ ಭೂಮಿಯತ್ತ ಹೊರಳಿ ಬಿಡಬಹುದು, ಅಥವಾ ಸೂರ್ಯನತ್ತ ಸಾಗಿ ಕೊನೆಗೆ ಅಲ್ಲಿಯೇ ಸುಟ್ಟು ಬೂದಿಯಾಗಿ ಬಿಡಬಹುದು. ವಿಜ್ಞಾನಿಗಳು ಈ ಮೂರು ಕಾಯಗಳ ಹಗ್ಗ ಜಗ್ಗಾಟವನ್ನು ಲೆಕ್ಕಾಚಾರವಾಗಿ ಆಡದಿದ್ದರೆ ಆಗುವ ಪಾಡು ಇದು.
2: ವಾರದ ವಿಜ್ಞಾನಿ ನೊಣಮಾನವ ಥಾಮಸ್ ಹ್ಯಾಂಟ್ ಮಾರ್ಗನ್. 20ನೇ ಶತಮಾನದಲ್ಲಿ ತಳಿ ವಿಜ್ಞಾನದ ಅಧ್ಯಯನಗಳಿಗೆ ಹೊಸ ರೂಪ ಕೊಟ್ಟ ಅಮೆರಿಕನ್ ವಿಜ್ಞಾನಿ. ತಳಿಗುಣ ಅಥವಾ ಜೀನ್ ಅನ್ನೋದು ಜೀವಕೋಶಗಳಲ್ಲಿ ಇರುವ ಕ್ರೋಮೋಸೋಮು ಅಥವಾ ವರ್ಣತಂತುವಿನಲ್ಲಿ ಒಂದರ ಪಕ್ಕ ಒಂದರಂತೆ ಸಾಲು ಸಾಲಾಗಿ ಜೋಡಣೆ ಆಗಿರುತ್ತವೆ ಅಂತ ನಿರೂಪಿಸಿದಂತಹ ವ್ಯಕ್ತಿ. ಅದುವರೆಗೂ ಅಮೂರ್ತ ಎನಿಸಿದ್ದಂತಹ ಈ ಜೀನ್ಗಳು ನಿಜವಾಗಿಯೂ ಇವೆ ಎಂದು ತೋರಿಸಿಕೊಟ್ಟವ. 1933ನೇ ಇಸವಿಯಲ್ಲಿ ಇದಕ್ಕಾಗಿ ವೈದ್ಯಕೀಯ ನೋಬೆಲ್ ಪ್ರಶಸ್ತಿಯನ್ನು ಗಳಿಸಿದ. ಥಾಮಸ್ ಹ್ಯಾಂಟ್ ಮೋರ್ಗನ್ ಜನಿಸಿದ್ದು ಅಮೆರಿಕದ ಕೆಂಟಕಿ ಎನ್ನುವ ಪಟ್ಟಣದಲ್ಲಿ. ಚಾರ್ಲ್ಟನ್ ಹಂಟ್ ಅವರ ಮೂರು ಮಕ್ಕಳಲ್ಲಿ ಹಿರಿಯನಾಗಿ ಹುಟ್ಟಿದ. ಈತ ಹುಟ್ಟಿದ್ದು 1865ನೇ ಇಸವಿ. ಬಾಲ್ಯವನ್ನೆಲ್ಲ ಕೆಂಟಕಿಯಲ್ಲೇ ಕಳೆದ ಮಾರ್ಗನನಿಗೆ ಸುತ್ತಮುತ್ತಲು ಇದ್ದಂತಹ ಹಕ್ಕಿಗಳು, ಹಲ್ಲಿ, ಕೀಟಗಳು, ಅವುಗಳ ಮೊಟ್ಟೆಗಳು ಹಾಗೂ ಹುಳುಗಳು ಫಾಸಿಲುಗಳನ್ನು ಸಂಗ್ರಹಿಸುವ ಹವ್ಯಾಸ ಇತ್ತು. ಈ ಹವ್ಯಾಸವನ್ನು ಆತ ಕೊನೆಯವರೆಗೂ ಉಳಿಸಿಕೊಂಡಿದ್ದನಂತೆ. ಹಾಗಾಗಿ ಚಾರಣ ಹೋಗಿ ಜೀವಿ ಮಾದರಿಗಳನ್ನ ಸಂಗ್ರಹಿಸುತ್ತಿದ್ದನಂತೆ. ಹೀಗೆ ಜೀವಿ ವಿಜ್ಞಾನದಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದವ ಪದವಿಯ ನಂತರ ಬಾಲ್ಟಿಮೋರ್ ಪಟ್ಟಣದಲ್ಲಿ ಇರುವಂತಹ ಜಾನ್ ಹಾಪ್ಕಿನ್ಸ್ ಸಂಶೋಧನಾಲಯದಲ್ಲಿ ಡಾಕ್ಟರೇಟ್ ಅನ್ನು ಮಾಡಿದ. 10 ದಶಕಕ್ಕೂ ಹೆಚ್ಚು ಕಾಲ ಮಹಿಳೆಯರ ಕಾಲೇಜೊಂದರಲ್ಲಿ ಅಧ್ಯಾಪಕನಾದ. ಆ ನಂತರ ಥಾಮಸ್ ಮಾರ್ಗನ್ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆದ. ತದನಂತರ ಸುಪ್ರಸಿದ್ಧವಾದ ಕಾಲ್ಟೆಕ್ ಅಥವಾ ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಪ್ರೊಫೆಸರ್ ಆಗಿ ತನ್ನ ನಿವೃತ್ತಿಯವರೆಗೂ ಹಾಗೂ ಸಾವಿನವರೆಗೂ ಅಲ್ಲಿನ ಸಂಶೋಧನಾಲಯದ ನಿರ್ದೇಶಕನಾಗಿದ್ದ. ಥಾಮಸ್ ಮಾರ್ಗನ್ ಅನ್ನ ಕಾಲ್ಟೆಕ್ಕಿನ ಜನ ನೊಣಮಾನವ ಅಂತಲೇ ಗುರುತಿಸುತ್ತಿದ್ದರು. ಏಕೆಂದರೆ ಆತ ಅಲ್ಲಿ ಇದೀಗ ಪ್ರಪಂಚದ ಎಲ್ಲಾ ಕಡೆಯಲ್ಲೂ ಪರಿಚಿತವಾಗಿರುವಂತಹ ಡ್ರೋಸೋಫಿಲಾ ಎನ್ನುವ ಹಣ್ಣಿನ ನೊಣವನ್ನ ಪ್ರಯೋಗ ಪಶವನ್ನಾಗಿ ಮೊತ್ತ ಮೊದಲಿಗೆ ಬಳಸಿದ. ನೊಣಗಳ ವಿವಿಧ ತಳಿಗಳನ್ನು ಸಂಕರಗೊಳಿಸಿ ಅವುಗಳಿಂದ ಹುಟ್ಟಿದ ಸಂತಾನಗಳನ್ನೇ ಪರಿಶೀಲಿಸುತ್ತಾ ತನ್ನ ಎಲ್ಲ ಹೊಸ ಶೋಧಗಳನ್ನು ಮಾಡಿದ್ದ. ಹೀಗಾಗಿ ಇವನಿಗೆ ಈ ಬಿರುದು. ಮಾರ್ಗನ್ ಭ್ರೂಣಗಳು ಬೆಳೆಯುವುದು ಹೇಗೆ ಅನ್ನುವುದನ್ನು ಕುರಿತು ಅಧ್ಯಯನವನ್ನು ಆರಂಭಿಸಿದ್ದರು. ಆತನ ಪ್ರಭಾವ ಅತಿಯಾಗಿರುವುದು ತಳಿ ವಿಜ್ಞಾನದಲ್ಲಿ. ವಿಜ್ಞಾನದ ವಿವಿಧ ವಿಷಯಗಳ ನಡುವಿನ ಸೀಮೆ ನಮ್ಮ ಸೃಷ್ಟಿಯಷ್ಟೇ ಅನ್ನುವುದಕ್ಕೆ ಇದೊಂದು ಉದಾಹರಣೆ. ಆರಂಭದಲ್ಲಿ ಅಂದರೆ 20ನೇ ಶತಮಾನದ ಪ್ರಾರಂಭದಲ್ಲಿ ಮಾರ್ಗನ್ ಅದಾಗಷ್ಟೇ ಪತ್ತೆಯಾಗಿದ್ದ ಮೆಂಡೀಲಿಯನ್ ತತ್ವಗಳ ಪರಿಶೀಲನೆಯಲ್ಲಿ ತೊಡಗಿದ. ಜೀವಿಗಳ ವಿವಿಧ ಗುಣಗಳು ಅವುಗಳ ಅಂಡ ಹಾಗೂ ವೀರ್ಯಗಳ ಮೂಲಕ ಸಾಗಿ ಬರುವಂತಹ ನಿರ್ದಿಷ್ಟ ಘಟಕಗಳಿಂದ ಉಂಟಾಗುತ್ತವೆ ಅನ್ನುವುದು ಜಾನ್ ಗ್ರೆಗರ್ ಮೆಂಡಲ್ ಅನ್ನುವ ಪಾತ್ರಿಯ ಶೋಧವಾಗಿತ್ತು. 1869ರಲ್ಲಿಯೇ ಮೆಂಡಲ್ ಈ ವಿಷಯವನ್ನು ಪ್ರಕಟಿಸಿದ್ದರೂ ಕೂಡ ಯಾರೂ ಅದನ್ನು ಗಮನಿಸಿರಲಿಲ್ಲ. 1903ನೇ ಇಸವಿಯಲ್ಲಿ ಈ ವಿಷಯವನ್ನ ಮೂವರು ಸಸ್ಯ ವಿಜ್ಞಾನಿಗಳು ಪ್ರತ್ಯೇಕವಾಗಿ ಗುರುತಿಸಿ ಪ್ರಚಾರ ಮಾಡಿದರು. ಆಗ ಇದು ಬಲು ಕ್ರಾಂತಿಕಾರಿ ಶೋಧ ಅಂತ ಪ್ರಚಾರ ಪಡೆಯಿತು. ಈ ಘಟಕಗಳು ಎಲ್ಲಿವೆ, ಯಾವ ರೂಪದಲ್ಲಿ ತಂದೆ ತಾಯಿಯಂದಿರಿಂದ ಮಕ್ಕಳಿಗೆ ದಾಟುತ್ತವೆ ಅನ್ನುವ ಪ್ರಶ್ನೆಗಳು ಇದ್ದುವು. ಬಹುಶಃ ಜೀವಕೋಶಗಳಲ್ಲಿ ಹಾಗೂ ಅಂಡ ಮತ್ತು ವೀರ್ಯಗಳಲ್ಲಿ ಕಾಣುವಂತಹ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ಸಿನಲ್ಲಿಯೇ ಇವು ಇರಬೇಕು ಎನ್ನುವ ತರ್ಕವೂ ಇತ್ತು. ನ್ಯೂಕ್ಲಿಯಸ್ಸಿನಲ್ಲಿ ವಿಶೇಷವಾಗಿ ಕಾಣುವ ವರ್ಣತಂತುಗಳಲ್ಲಿ ಇವು ಇರಬಹುದೇ ಅನ್ನುವ ಗುಮಾನಿಯೂ ಇತ್ತು. ಮಾರ್ಗನ್ ಭ್ರೂಣಗಳ ಬೆಳವಣಿಗೆಯನ್ನು ಅಧ್ಯಯನ ಮಾಡುವಾಗ ವರ್ಣತಂತುಗಳ ಚಟುವಟಿಕೆಯನ್ನು ಗಮನಿಸಿದ್ದ. ಹೀಗಾಗಿ ಈತ ವರ್ಣತಂತುಗಳು ಮೆಂಡೆಲ್ ಹೇಳುವ ರೀತಿಯಲ್ಲಿ ತಂದೆ ತಾಯಂದಿರಿಂದ ಮಕ್ಕಳಿಗೆ ದಾಟುವುದಿಲ್ಲ, ಜೊತೆಗೆ ಒಂದು ಗಣದಲ್ಲಿ ಇರುವ ಹಲವಾರು ವೈವಿಧ್ಯಗಳು ವರ್ಣತಂತುವಿನಲ್ಲಿ ಕಾಣುವುದಿಲ್ಲ, ಆದ್ದರಿಂದ ಮೆಂಡೆಲ್ನ ತರ್ಕಗಳು ತಪ್ಪಿರಬೇಕು ಎಂದು ತೀರ್ಮಾನಿಸಿದ್ದ. ಅದಕ್ಕಾಗಿ ಪ್ರಯೋಗಗಳನ್ನು ಕೈಗೊಂಡಿದ್ದ. ಹಣ್ಣಿನ ನೊಣದಲ್ಲಿ ಆಕಸ್ಮಿಕವಾಗಿ ದೊರೆತ ವಿಕೃತ ತಳಿಯೊಂದನ್ನು ಬಳಸಿ ಈ ಪ್ರಯೋಗಗಳನ್ನು ಮಾಡಿದ. ಆದರೆ ತನ್ನ ತೀರ್ಮಾನ ತಪ್ಪು ಎಂದು ತಿಳಿಯಿತು. ಮೆಂಡೆಲ್ನ ನಿಯಮಗಳೇ ಸರಿ ಎಂದು, ಮೆಂಡೆಲನ್ನು ಊಹಿಸಿದ್ದಂತಹ ಘಟಕಗಳು ವರ್ಣತಂತುಗಳ ಮೇಲೆಯೇ ಇರಬೇಕು ಎಂದು ತನ್ನ ತಪ್ಪನ್ನು ತಿದ್ದಿಕೊಂಡ. ಅಪ್ಪಟ ವಿಜ್ಞಾನ ಎಂದರೆ ಏನು ಎಂಬುದರ ಒಂದು ಮಾದರಿಯೇ ಆದ. ಈಗ ಜೀನ್ಗಳು ಕ್ರೋಮೋಸೋಮ್ನ ಮೇಲೆ ಇವೆ ಅನ್ನೋದನ್ನ ಸಣ್ಣ ಮಕ್ಕಳು ಹೇಳುತ್ತವೆ. ಹಾಗೆಯೇ ಈ ಕ್ರೋಮೋಸೋಮ್ನಲ್ಲಿರುವ ಡಿಎನ್ಎಯೇ ಜೀನ್ಗಳ ರಾಸಾಯನಿಕ ರೂಪ ಅನ್ನುವುದು ಗೊತ್ತಾಗಿದೆ. ಡಿಎನ್ಎಯನ್ನ ಪ್ರತ್ಯೇಕಿಸಿ ತಿದ್ದಿ ಬದಲಾಯಿಸಿ ಅನುವಂಶೀಯವಾಗಿ ಬಂದ ತಳಿಗುಣಗಳನ್ನೇ ಬದಲಿಸಿಯೂ ಇದ್ದೇವೆ. ಇವೆಲ್ಲ ಸಾಧನೆಗಳಿಗೂ ಮೂಲ ಎನ್ನುವಂತಹ ವರ್ಣತಂತು ಹಾಗೂ ಜೀನ್ಗಳ ಸಂಬಂಧವನ್ನ ಅನಾವರಣಗೊಳಿಸಿದವ ಥಾಮಸ್ ಹ್ಯಾಂಟ್ ಮಾರ್ಗನ್. ಈತ ಸತ್ತಿದ್ದು 1945. ಆ ವರ್ಷವೂ ಕೂಡ ಈತ ಹಲವಾರು ಸಂಶೋಧನಾ ಪ್ರಬಂಧಗಳನ್ನು ಬರೆದಿದ್ದ ಎನ್ನುವುದು ವಿಶೇಷ. ಅನುವಂಶೀಯತೆ, ತಳಿ ವಿಜ್ಞಾನ, ಭ್ರೂಣಗಳ ಬೆಳವಣಿಗೆ, ಪುನರ್ಜನನ ಅಥವಾ ರೀಜನರೇಷನ್ ಮುಂತಾದ ವಿಷಯಗಳ ಬಗ್ಗೆ ಹೊಸ ತರ್ಕಗಳನ್ನು ಮುಂದಿಟ್ಟು ನಿರೂಪಿಸಿದ ಅಪ್ರತಿಮ ವಿಜ್ಞಾನಿ ಇದೇ ವಾರ 1866 ಹುಟ್ಟಿದ್ದ. ಇದು ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಡಾಕ್ಟರ್ ಗೀತಾ ಕೆಣಿ, ಡಾಕ್ಟರ್ ವಿನಾಯಕ ಕಾಮತ್, ಕುಮಾರಿ ಅಮೃತೇಶ್ವರಿ ಬಿ ಹಾಗೂ ಶ್ರೀ ಕೊಳ್ಳೇಗಾಲ ಶರ್ಮ. ಜಾಣ ಸುದ್ದಿ ಉಚಿತ ಧ್ವನಿ ಪತ್ರಿಕೆ. ಇದನ್ನ ನೀವು ಯಾರ ಜೊತೆಗೆ ಬೇಕಿದ್ದರೂ ಹಂಚಿಕೊಳ್ಳಬಹುದು. ಜಾಣಸುದ್ದಿಗೆ ಸಲಹೆ, ಸಂದೇಹ, ಪ್ರಶ್ನೆಗಳನ್ನು ಕಳಿಸುವುದಿದ್ದರೆ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
3: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
4: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
5: 443ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಟ್ರಾಪಿಕ್ ಫಾರೆಸ್ಟ್ ಕನ್ನಡದಲ್ಲಿ ಉಷ್ಣವಲಯದ ಅರಣ್ಯ. ಉಷ್ಣವಲಯದಲ್ಲಿ ಅಂದರೆ ಮಕರ ಸಂಕ್ರಾಂತಿ ವೃತ್ತ 33.5 ಡಿಗ್ರಿ ಉತ್ತರದಿಂದ ಹಿಡಿದು ಕರ್ಕಾಟಕ ಸಂಕ್ರಾಂತಿ ವೃತ್ತ 33.5 ಡಿಗ್ರಿ ದಕ್ಷಿಣದವರೆಗೂ ಹರಡಿರುವ ಅರಣ್ಯ. ಉಷ್ಣವಲಯದ ಅರಣ್ಯಗಳಲ್ಲಿ ಹಲವು ಬಗೆಯ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಇವು ಮಳೆ ಮತ್ತು ವೃಕ್ಷ ಜಾತಿಗಳನ್ನು ಆಧರಿಸಿ ಉಷ್ಣವಲಯದ ಅರಣ್ಯಗಳನ್ನು 6 ವರ್ಗಗಳನ್ನಾಗಿ ಮಾಡಿದೆ. ಈ ವರ್ಗಗಳೆಂದರೆ ಮಳೆಕಾಡು, ಇವು ಅತ್ಯಂತ ಮುಖ್ಯ ಏಕೆಂದರೆ ಮಳೆ ಬರಿಸುವ ಕಾಡುಗಳಿವು. ತೇವದ ಉದುರೆಲೆಯ ಕಾಡು, ಉದುರೆಲೆಯ ಕಾಡುಗಳಿಂದ ಎಲೆಗಳಿಂದ ಗೊಬ್ಬರವು ತಯಾರಾಗುತ್ತದೆ. ಶುಷ್ಕ ಉದುರೆಲೆಯ ಕಾಡು, ಅತಿ ಶುಷ್ಕ ಉದುರೆಲೆಯ ಕಾಡು. ಮರುಭೂಮಿಯಲ್ಲಿ ಕುರ್ಚಲು ಗಿಡಗಳು ಮಾತ್ರ ಬೆಳೆಯುತ್ತವೆ. ಬೆಟ್ಟ ಮತ್ತು ಪರ್ವತ ಅರಣ್ಯಗಳು, ಇವು ಬೆಟ್ಟಗಳ ಗುಡ್ಡಗಳಲ್ಲಿ ಬೆಳೆಯುತ್ತವೆ. ಹಲವು ಅರಣ್ಯಶಾಸ್ತ್ರಜ್ಞರು ಉಷ್ಣವಲಯದ ಅರಣ್ಯಗಳನ್ನು 2 ವರ್ಗಗಳನ್ನಾಗಿ ವಿಂಗಡಿಸುತ್ತಾರೆ. ಅವುಗಳೆಂದರೆ ಉಷ್ಣವಲಯದ ಮಳೆಕಾಡುಗಳು ಮತ್ತು ಉಷ್ಣವಲಯದ ಶುಷ್ಕ ಕಾಡುಗಳು. ಪ್ರಪಂಚದ ಉಷ್ಣವಲಯದ ಅರಣ್ಯಗಳ ಒಟ್ಟು ವಿಸ್ತೀರ್ಣ 1.4 ಬಿಲಿಯನ್ ಹೆಕ್ಟೇರ್ಗಳೆಂದು, ಭಾರತದಲ್ಲಿ 44 ಮಿಲಿಯನ್ ಹೆಕ್ಟೇರ್ಗಳೆಂದು ಅಂದಾಜು ಮಾಡಲಾಗಿದೆ. ಇದು 1990ರ ವರದಿ. ಉಷ್ಣವಲಯದ ಮಳೆಕಾಡುಗಳು ಪ್ರಪಂಚದ ಅತಿ ಮುಖ್ಯ ಅರಣ್ಯಗಳಾಗಿವೆ. ಇಲ್ಲಿರುವ ಜೀವ ವೈವಿಧ್ಯ ಅಪಾರ. ಕಳೆದೆರಡು ದಶಕಗಳಲ್ಲಿ ಉಷ್ಣವಲಯದ ಅರಣ್ಯಗಳು ಅತಿಯಾಗಿ ನಾಶವಾಗಿವೆ. ಇದರಿಂದ ಈ ಅರಣ್ಯಗಳಲ್ಲಿ ಅಡಕವಾಗಿರುವ ಶ್ರೀಮಂತ ಜೀವ ವೈವಿಧ್ಯ ನಷ್ಟವಾಗಿದೆ. ಇದರೊಂದಿಗೆ ಸೌದೆ ಮೇವಿನ ಮೂಲಗಳು ಕೂಡ ನಶಿಸುತ್ತಿವೆ. ಪ್ರತಿ ವರ್ಷ ಸುಮಾರು 0.6% ಅಂದರೆ 4.6 million ಹೆಕ್ಟರ್ಗಳಷ್ಟು ಮಳೆಯ ಕಾಡು ನಾಶವಾಗುತ್ತಿದೆ. ಏಷ್ಯಾ ಖಂಡದಲ್ಲಿ 1990 ಉಂಟಾಗಿರುವ ವಾರ್ಷಿಕ ನಷ್ಟ, ಇದರಲ್ಲಿ ಅಧಿಕ 2.2 million ಹೆಕ್ಟರ್ಗಳು. 1981-90 ನಡುವಣ ಸುಮಾರು 6.1 million ಹೆಕ್ಟರ್ಗಳಷ್ಟು ಅಂದರೆ 1% ತೇವದ ಉದುರೆಲೆ ಕಾಡುಗಳು ನಾಶವಾದವು. ಇದೇ ಸಮಯದಲ್ಲಿ ಬ್ರೆಜಿಲ್ 3,10,000 ಹೆಕ್ಟರ್ಗಳು ಮತ್ತು ಭಾರತದ 2,10,000 ಹೆಕ್ಟರ್ಗಳಷ್ಟು ಶುಷ್ಕ ಉದುರೆಲೆ ಕಾಡುಗಳು ನಷ್ಟವಾದವು. ಇನ್ನೆಲ್ಲೂ ಆಗಿಲ್ಲ. ಒಟ್ಟಿನಲ್ಲಿ 1981-90 ನಡುವೆ ಉಷ್ಣವಲಯದ ಎಲ್ಲ ವಿಧದ ಅರಣ್ಯಗಳು ವಾರ್ಷಿಕ ನಾಶ 0.9%. ಪಶ್ಚಿಮ ಆಫ್ರಿಕಾದಲ್ಲಿ ವಾರ್ಷಿಕ ಅರಣ್ಯಗಳ ನಾಶ 2%ಗಿಂತ ಹೆಚ್ಚು. 1981-90 ನಡುವಣ ಪ್ರಪಂಚವು ಒಟ್ಟು 16.9 million ಹೆಕ್ಟರ್ಗಳಷ್ಟು ಉಷ್ಣವಲಯದ ಅರಣ್ಯಗಳನ್ನು ಕಳೆದುಕೊಂಡಿದೆ ಎಂದು ಅಧ್ಯಯನಗಳು ತಿಳಿಸುತ್ತವೆ. ಹೀಗೆ ಕಾಡುಗಳನ್ನು ಕಳೆದುಕೊಂಡಿರುವುದರಿಂದ ವಾತಾವರಣದಲ್ಲಿ ಬಿಸಿಯು ಉಂಟಾಗುತ್ತಿದೆ. ಏಕೆಂದರೆ ಈ ಕಾಡುಗಳು ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಹಣ್ಣುಗಳನ್ನು ಬಿಡುತ್ತವೆ ಹಾಗೂ ಆಕ್ಸಿಜನ್ಗಳನ್ನು ಸಹ ಹೊರಬಿಡುತ್ತವೆ. ಸೊ ಈ ರೀತಿ ಕಾಡುಗಳನ್ನು ಕಡಿಯುವುದರಿಂದ ಮಳೆಯು ವೇರಿಯೇಷನ್ ಆಗಬಹುದು. ಪ್ರಪಂಚದಾದ್ಯಂತ ಬೀಸುವ ಗಾಳಿಯಲ್ಲಿ ವ್ಯತ್ಯಾಸವಾಗಿ ಮಳೆಯ ವಿಧಾನವೂ ವ್ಯತ್ಯಾಸವಾಗಬಹುದು. ಹಾಗಾಗಿ ಕಾಡುಗಳನ್ನು ಕಡಿಯಬಾರದು ಎಂದು ಕರ್ನಾಟಕ ಅಥವಾ ಭಾರತದಲ್ಲಿ ನಿಯಮವನ್ನು ಸೂಚಿಸಿದೆ. ಇತ್ತೀಚಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಸಹ ಮರ ಕಡಿಯುವುದು ಕೊಲೆ ಮಾಡುವುದಕ್ಕಿಂತ ಹೆಚ್ಚಿನ ಕ್ರೈಮ್ ಎಂದು ತಿಳಿಸಿರುತ್ತದೆ. ಟ್ರಾಪಿಕಲ್ ರೈನ್ ಫಾರೆಸ್ಟ್, ಕನ್ನಡದಲ್ಲಿ ಉಷ್ಣವಲಯದ ಮಳೆ ಕಾಡು, ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಕಂಡುಬರುವ ಅರಣ್ಯ. ಈ ಪ್ರದೇಶಗಳಲ್ಲಿ ವರ್ಷವಿಡೀ ಉಷ್ಣತೆ ಹೆಚ್ಚಾಗಿರುತ್ತದೆ ಹಾಗೂ ಪ್ರತಿದಿನವೂ ಮಳೆ ಸುರಿಯುತ್ತದೆ. ಆದರೆ ಭಾರತದಲ್ಲಿ ಕೇವಲ ಮಳೆಗಾಲ 3 ತಿಂಗಳಿನಲ್ಲಿ ಮಾತ್ರ ಮಳೆ ಬರುತ್ತದೆ ಹಾಗೂ ಆಗಾಗ ಸೈಕ್ಲೋನ್ಗಳಿಂದ ಮಳೆ ಬರುತ್ತದೆ. ಆದರೆ ಭೂಮಧ್ಯರೇಖಾ ಪ್ರದೇಶದ ಈ ಉಷ್ಣವಲಯದ ಕಾಡುಗಳಲ್ಲಿ ಪ್ರತಿದಿನ ಮಳೆ ಬರುತ್ತದೆ. ಹಾಗಾಗಿ ಅಲ್ಲಿ ಅತಿ ಹೆಚ್ಚು ದಟ್ಟವಾದ ಕಾಡು ಇರುತ್ತದೆ ಹಾಗೂ ಅಲ್ಲಿ ಅತಿ ಹೆಚ್ಚು ಜೀವ ವೈವಿಧ್ಯವಿರುತ್ತದೆ. ಪ್ರಾಣಿಗಳ ಹಾಗೂ ಪಕ್ಷಿಗಳ ಅಲ್ಲದೆ ಸಸ್ಯಗಳ ಜೀವ ವೈವಿಧ್ಯತೆಯು ಅತಿ ಹೆಚ್ಚು. ಈ ಪ್ರದೇಶಗಳಲ್ಲಿ ಬೀಳುವ ಸರಾಸರಿ ವಾರ್ಷಿಕ ಮಳೆ 200-450 centimeters. ಬೆಂಗಳೂರಿನಲ್ಲಿ ಕೇವಲ 800 millimeters. ಇಲ್ಲಿ ಸೆಂಟಿಮೀಟರ್ಗಳಲ್ಲಿ ಮಳೆಯಾಗುತ್ತದೆ. ಸ್ಥಳೀಯ ಜಲಚಕ್ರದಿಂದ ಮಳೆಯು ಉಂಟಾಗುತ್ತದೆ. ಅಂದರೆ ದಟ್ಟ ಅರಣ್ಯಗಳಿರುವ ವೃಕ್ಷಗಳು ಬಾಷ್ಪ ವಿಸರ್ಜನೆಯಿಂದ ವಾತಾವರಣಕ್ಕೆ ಸೇರುವ ನೀರಾವಿಯು ಮೋಡಗಳಾಗಿ ಮಳೆ ಸುರಿಸುತ್ತವೆ. ಮಳೆ ಸುರಿಸಲು ಕಾಡುಗಳು ಬೇಕೇ ಬೇಕು. ಏಕೆಂದರೆ ಮರ ಹಾಗೂ ಹಸಿರು ಗಿಡಗಳಿಂದ ನೀರು ಆವಿಯಾಗುತ್ತದೆ. ಸೊ ಆ ನೀರೇ ಮೋಡವಾಗಿ ಪುನಃ ಮಳೆ ಸುರಿಸುತ್ತದೆ. ಇದೊಂದು ಜಲಚಕ್ರ. ಈ ಅರಣ್ಯದ ಮಣ್ಣಿನಲ್ಲಿ ಜೈವಿಕ ಪದಾರ್ಥಗಳು ಹೆಚ್ಚಾಗಿರುವುದಿಲ್ಲ. ಉಷ್ಣತೆ ಹೆಚ್ಚಾಗಿರುವುದರಿಂದ ಹಾಗೂ ಸಾಕಷ್ಟು ತೇವಾಂಶವಿರುವುದರಿಂದ ಜೈವಿಕ ತ್ಯಾಜ್ಯಗಳು ಸೂಕ್ಷ್ಮ ಜೀವಿಗಳಿಂದ ಹಾಗೂ ಮಣ್ಣಿನಲ್ಲಿರುವ ಇತರ ಕೀಟಗಳಿಂದ ವೇಗವಾಗಿ ವಿಭಜಿಸುತ್ತವೆ. ಈ ವಿಭಜನೆಯಿಂದ ಸಂಕೀರ್ಣ ಪೋಷಕಾಂಶಗಳು ಸರಳ ಪೋಷಕಾಂಶಗಳಾಗಿ ಮಾರ್ಪಟ್ಟು ಇವುಗಳನ್ನು ಬೇರುಗಳು ವೇಗವಾಗಿ ಹೀರಿಕೊಳ್ಳುತ್ತವೆ. ಹೀಗಾಗಿ ಪೋಷಕಾಂಶಗಳು ಸಸ್ಯಗಳಿಗೆ ಹೆಚ್ಚಾಗಿ ಸಂಗ್ರಹವಾಗುತ್ತವೆ. ಮಧ್ಯ ಹಾಗೂ ದಕ್ಷಿಣ ಅಮೆರಿಕಾ, ಆಫ್ರಿಕಾ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಉಷ್ಣವಲಯದ ಮಳೆ ಕಾಡುಗಳು ಹರಡಿವೆ. ಈ ಅರಣ್ಯಗಳ ಉತ್ಪಾದಕತೆ ಅತಿ ಹೆಚ್ಚು. ಅಧಿಕ ಸೌರ ವಿಕಿರಣದಿಂದ ಹಾಗೂ ಅಧಿಕ ಮಳೆ ಬೀಳುವುದರಿಂದ ಈ ಅರಣ್ಯಗಳ ಉತ್ಪಾದಕತೆ ಅಧಿಕ. ಇಲ್ಲಿ ಕಂಡುಬರುವ ಜೀವ ವೈವಿಧ್ಯ ಪ್ರಪಂಚದ ಬೇರೆ ಯಾವ ಪರಿಸರ ವ್ಯವಸ್ಥೆಯಲ್ಲಿಯೂ ಕಂಡುಬರುವುದಿಲ್ಲ. ಈ ಅರಣ್ಯಗಳಲ್ಲಿ ಸಸ್ಯಗಳ ವಿವಿಧ ಸ್ತರಗಳಿರುವುದರಿಂದ ಸಸ್ಯಗಳು ಸೌರಶಕ್ತಿಯನ್ನು ಮಣ್ಣಿನಿಂದ ನೀರು ಹಾಗೂ ಪೋಷಕಾಂಶಗಳನ್ನು ದಕ್ಷವಾಗಿ ಹೀರಿಕೊಳ್ಳುತ್ತವೆ. ಮಳೆ ಕಾಡುಗಳಲ್ಲಿ ಸಾಮಾನ್ಯವಾಗಿ ನಿತ್ಯ ಹರಿದ್ವರ್ಣ ವೃಕ್ಷಗಳೇ ಹೆಚ್ಚಾಗಿ ಕಂಡುಬರುತ್ತವೆ. ನಗರೀಕರಣ, ಔದ್ಯೋಗೀಕರಣ,

0: ಹಲವು ದಿನಗಳವರೆಗೆ ಬೀಸಬಹುದು. ಬಂಗಾಳಕೊಲ್ಲಿ ಮತ್ತು ಹಿಂದೂ ಮಹಾಸಾಗರದಲ್ಲಿ ಹುಟ್ಟುವ ಬಿರುಗಾಳಿಯನ್ನು ಚಕ್ರವಾತ ಸೈಕ್ಲೋನ್ಗಳೆಂದು, ಮಧ್ಯ ಅಮೆರಿಕದ ಬಳಿ ಕೆರೆಬಿಯನ್ ಸಮುದ್ರದಲ್ಲಿ ಹುಟ್ಟುವ ಬಿರುಗಾಳಿಯನ್ನು ಚಂಡಮಾರುತ ಹರಿಕೇನ್ ಎಂದು, ಚೀನಾ ಸಮುದ್ರದಲ್ಲಿ ಹುಟ್ಟುವ ಬಿರುಗಾಳಿಯನ್ನು ತೂಫಾನ್ ಎಂದು, ಆಸ್ಟ್ರೇಲಿಯಾ ಬಳಿಯಲ್ಲಿ ಹುಟ್ಟುವ ಬಿರುಗಾಳಿಯನ್ನು ವಿಲ್ಲಿ ನಿಲ್ಲಿ ಎಂದು ಕರೆಯುತ್ತಾರೆ. ಸಾಗರಗಳಲ್ಲಿ 48 ಗಂಟೆಗಳಿಗಿಂತಲೂ ಹೆಚ್ಚು ಸಮಯ ಗುಡುಗು ಮಳೆಗಳು ಸುರಿಯುತ್ತವೆ. ಸಾಗರ ಮೇಲ್ಮೆಯೇ ಉಷ್ಣತೆಯು 26.5 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಹೆಚ್ಚಾಗಿರುವುದು, ವಾತಾವರಣದ ಹವಾಗೋಳದಲ್ಲಿ ಮಂದಮಾರುತಗಳು ಬೀಸುವುದು ಮುಂತಾದವು ಬಿರುಗಾಳಿ ಏಳುವುದನ್ನು ಸೂಚಿಸುತ್ತವೆ. ಕೆಲವು ಉಷ್ಣವಲಯದ ಬಿರುಗಾಳಿಗಳು 14 ದಿನಗಳವರೆಗೆ ಬೀಸಬಲ್ಲವು. ಈ ಬಿರುಗಾಳಿಗಳು ಧನಹಾನಿ, ಪ್ರಾಣಿ ಹಾನಿಯನ್ನುಂಟು ಮಾಡುತ್ತವೆ. ತೂಫಾನ್ ಈ ಬಿರುಗಾಳಿಗಳಲ್ಲಿ ಅತ್ಯಂತ ಅಪಾಯಕಾರಿಯಾದುದು. ಇವು ಸಾಗರ ನೀರಿನಲ್ಲಿ ಸುಮಾರು 70 ಮೀಟರ್ಗಳಷ್ಟು ಎತ್ತರವೆಬ್ಬಿಸಿ ಹಲವು ಗಂಟೆಗಳಲ್ಲಿ ಸರ್ವನಾಶ ಮಾಡುವಷ್ಟು ಶಕ್ತಿ ಪಡೆದಿವೆ. ಪ್ರಪಂಚದಲ್ಲಿ ಆಗ್ನೇಯ ಏಷ್ಯಾದಲ್ಲಿರುವ ಫಿಲಿಪೈನ್ಸ್ ದ್ವೀಪದಲ್ಲಿ ತೂಫಾನ್ಗಳು ಹೆಚ್ಚು ಹಾವಳಿ ಮಾಡುತ್ತವೆ. ಸುನಾಮಿ, ಕನ್ನಡದಲ್ಲಿಯೂ ಸುನಾಮಿ, ಸಾಗರದಲ್ಲಿ ಉಂಟಾಗುವ ದೈತ್ಯ ಅಲೆ. ಸುನಾಮಿಗಳು ಭಾರತಗಳಲ್ಲಿ ಜಲಾಂತರ್ಗತ ಭೂಕಂಪ, ಜ್ವಾಲಾಮುಖಿ ಸ್ಫೋಟ ಅಥವಾ ಸಾಗರ ತಳದ ಚಿಪ್ಪಿನ ಚಲನೆಯಿಂದ ಸುನಾಮಿಗಳು ಸೃಷ್ಟಿಯಾಗುತ್ತವೆ. ಇವು ಸಾಗರದಲ್ಲಿ ಗಂಟೆಗೆ ಸುಮಾರು 700 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತವೆ. ಸುನಾಮಿ ಎನ್ನುವುದು ಜಪಾನಿಕ ಪದ, ಬಂದರು ಅಲೆ ಎಂದು ಇದರ ಅರ್ಥ. ಈ ಅಲೆಗಳು ಕರಾವಳಿಯನ್ನು ತಲುಪಿ ಅನೇಕ ಹಾನಿಯನ್ನುಂಟು ಮಾಡುತ್ತವೆ. ಮುಕ್ತ ಸಾಗರಗಳಲ್ಲಿ ಈ ದೀರ್ಘ ತರಂಗ ಅಲೆಗಳು ಸಾಗರದ ಮೇಲ್ಮೈಯಿಂದ ಸುಮಾರು 1 ಮೀಟರ್ನಷ್ಟು ಎತ್ತರ ಚಲಿಸುತ್ತವೆ. ಆಳ ಕಡಿಮೆ ಇರುವ ಪ್ರದೇಶಗಳಲ್ಲಿ ಇವುಗಳ ವೇಗ ನಿಧಾನವಾಗುತ್ತದೆ. ಇದರಿಂದ ಅಲೆಗಳು ದೊಡ್ಡದಾಗಿ ಪ್ರಬಲವಾಗುತ್ತವೆ. ನೀರಿನ ಆಳ ಹೆಚ್ಚಾದಂತೆ ಸುನಾಮಿಗಳ ವೇಗ ಹೆಚ್ಚುತ್ತದೆ. ನೀರಿನ ಮೇಲ್ಮೈ ಗಂಟೆಗೆ 400 ರಿಂದ 800 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸುನಾಮಿಗಳು ತರಂಗಾಂತರ ಅತಿ ಹೆಚ್ಚಾಗಿರುತ್ತವೆ. ಕರಾವಳಿಯಲ್ಲಿ ಈ ಅಲೆಗಳು 10-15 ನಿಮಿಷಗಳಲ್ಲಿ 30 ಮೀಟರ್ನಷ್ಟು ಎತ್ತರ ಹಾಯ್ದು ತೀರದ ಮೇಲೆ ಅಪ್ಪಳಿಸುತ್ತವೆ. ಇದರಿಂದ ಕರಾವಳಿ ಪ್ರದೇಶಗಳಲ್ಲಿ ಅಪಾರ ನಷ್ಟ ಸಂಭವಿಸುತ್ತದೆ. ಹಿಂದೂ ಮಹಾಸಾಗರದಲ್ಲಿ ಸುನಾಮಿಗಳು ಅಪರೂಪ. 20ನೇ ಶತಮಾನದ ಕೊನೆಯವರೆಗೂ ಪೆಸಿಫಿಕ್ ಸಾಗರದಲ್ಲಿ 300, ಅಟ್ಲಾಂಟಿಕ್ ಸಾಗರದಲ್ಲಿ 30 ಸುನಾಮಿಗಳು ಎದ್ದಿವೆ. ಇಂಡೋನೇಷ್ಯಾದಲ್ಲಿ 1883 ಕ್ರಟಕೋವಾ ಅಗ್ನಿಪರ್ವತವು ಸ್ಫೋಟಿಸಿದಾಗ ಉಂಟಾದ ಸುನಾಮಿಯು ಗಂಟೆಗೆ 480 ಕಿಲೋಮೀಟರ್ ವೇಗದಲ್ಲಿ ಪೆಸಿಫಿಕ್ ಸಾಗರ, ಹಿಂದೂ ಮಹಾಸಾಗರ ಹಾಗೂ ಅಟ್ಲಾಂಟಿಕ್ ಸಾಗರಗಳ ಮೂಲಕ ಹಾಯ್ದು ಜಾವಾ, ಸುಮತ್ರ ದ್ವೀಪಗಳ ಬಳಿ 40 ಮೀಟರ್ ಎತ್ತರವೆದ್ದು ಆ ದ್ವೀಪಗಳ ಕರಾವಳಿಯನ್ನು ನಾಶಗೊಳಿಸಿತು. ಅನಂತರ ಸ್ಯಾನ್ ಫ್ರಾನ್ಸಿಸ್ಕೋ ತೀರದಲ್ಲಿ ಅಪ್ಪಳಿಸಿತು. 40,000 ಜನರು ಸಾವಿಗೀಡು ಮಾಡಿತು ಹಾಗೂ ಈಸ್ಟ್ ಇಂಡೀಸ್ನಲ್ಲಿ ಇದರ ಹಾವಳಿಯಿಂದ 36,000 ಜನರು ಸತ್ತರು. 1896 ಜಪಾನ್ನಲ್ಲಿ ಎದ್ದ 28 ಮೀಟರ್ ಎತ್ತರದ ಸುನಾಮಿಯಿಂದ 27,000 ಜನ ಸತ್ತರು. ಸುಮಾರು 10,000 ಮನೆಗಳು ನಾಶವಾದವು. ಪೆಸಿಫಿಕ್ ಸಾಗರದಲ್ಲಿ 1946 ರಿಂದ 1975 ಅವಧಿಯಲ್ಲಿ ಸುಮಾರು 15 ಸುನಾಮಿಗಳು ಉಂಟಾಗಿವೆ. 1964 ಉತ್ತರ ಅಮೆರಿಕದ ಪಶ್ಚಿಮ ಕರಾವಳಿಯಲ್ಲಿ ಅಲಾಸ್ಕಾದ ಭೂಕಂಪದಿಂದ ಹುಟ್ಟಿಕೊಂಡ ಸುನಾಮಿಯು ಅಲಾಸ್ಕಾ ಕೊಲ್ಲಿಯಿಂದ ಕೆನಡಾ ಪಶ್ಚಿಮ ಕರಾವಳಿಯವರೆಗೂ ನಷ್ಟವನ್ನುಂಟು ಮಾಡಿತು. ಅನೇಕ ಸಾವು ನೋವುಗಳು ಸಂಭವಿಸಿದವು. ಭೂಕಂಪ ಮತ್ತು ಸುನಾಮಿಗಳ ನಡುವೆ ಸಮಯದ ಅಂತರವಿದೆ. ಇದರಿಂದಾಗಿ ಸುನಾಮಿಯ ಬಗ್ಗೆ ಮುನ್ಸೂಚನೆ ಕೊಡುವ ವ್ಯವಸ್ಥೆಗಳು ಅಭಿವೃದ್ಧಿಗೊಂಡಿವೆ. ಆದರೂ ಕೆನಡಾದ ಪಶ್ಚಿಮ ಕರಾವಳಿಯಲ್ಲಿ ಇದರ ಭಯವಿದ್ದೇ ಇರುತ್ತದೆ. ಇಲ್ಲಿಗೆ 443 ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ.

0: ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
1: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 35ನೆಯ ಪದ್ಯ. ಆ ಪದ್ಯ ಹೇಗಿದೆ? ಉಳ್ಳೋದುಗಳೊಳಗೆ ಎನಿತರಿ ಉಳ್ಳರ್ಗಂ ತಿಳಿಪಲರಿಯದ ಎನಿ ಪೆಡೆಗಳು ಮಂ ತೆಳ್ಳಗಿರೆ ತಿಳಿಪುಗುಂ ಬೆಸಗೊಳ್ಳ ಗುಣಾಣವನ ಲೆಕ್ಕ ಮಂ ಪೊಕ್ಕ ಮಂ. ಉಳ್ಳೋದುಗಳೊಳಗೆ ಅಂದರೆ ಇರುವ ಓದುಗಳಲ್ಲಿ ಎನಿತರ್ಗ ಎನಿತು ಅರಿ ಉಳ್ಳರ್ಗಂ, ಎಷ್ಟೊಂದು ತಿಳುವಳಿಕೆ ಇರುವವರಿಗೂ ಕೂಡ ತಿಳಿಪಲರಿಯದೆನಿಪ ಎಡೆಗಳು ಮಂ, ತಿಳಿಯುವುದಕ್ಕೆ ಸಾಧ್ಯವಿಲ್ಲ ಎನ್ನುವಂತಹ ಸ್ಥಳಗಳಲ್ಲಿಯೂ ಕೂಡ ತೆಳ್ಳಗಿರೆ ಸ್ಪಷ್ಟವಾಗಿರೆ ತಿಳಿಪುಗುಂ ತಿಳಿಸುತ್ತಾರೆ. ಯಾರು? ಗುಣಾಣವ. ಬೆಸಗೊಳ್ಳ ಹಾಗಾದರೆ ಲೆಕ್ಕ ಹಾಕಿಕೋ. ಗುಣಾಣವನ ಲೆಕ್ಕಮಂ ಪೊಕ್ಕಮಂ. ಗುಣಾಣವನ ಲೆಕ್ಕ ಮತ್ತು ಪೊಕ್ಕವನ್ನು ಲೆಕ್ಕ ಮತ್ತು ಪಕ್ಕಗಳನ್ನು ನೀನು ಬೆಸಗೊಳ್ಳು. ಅಂದರೆ ಕೇಳು ನೋಡುವ. ಅಂದರೆ ಯಾರಿಗೂ ಕೂಡ ಎಂಥ ಬುದ್ಧಿವಂತರಿಗೂ ಕೂಡ ತಿಳಿಯದಂತಹ ಕೆಲವು ಸ್ಥಳಗಳನ್ನು ಅಥವಾ ಕೆಲವು ತಿಳಿಯೋದಕ್ಕೆ ಸಾಧ್ಯವಾಗದಂಥ ಕೆಲವು ವಿಷಯಗಳನ್ನು ಸ್ಪಷ್ಟವಾಗಿ ಅರ್ಜುನ ತಿಳಿಸುತ್ತಾನೆ. ಹಾಗಿರುವಾಗ ಗುಣಾಣವನ ಲೆಕ್ಕಪಕ್ಕ ನೀನು ಕೇಳೋಕ್ಕೆ ಹೋಗಬೇಡ, ಅಥವಾ ಸಾಧ್ಯವಾದರೆ ಕೇಳು. ಗುಣಾಣವನ ಲೆಕ್ಕಮಂ ಪೊಕ್ಕಮೂವಂ ಬೆಸಗೊಳ್ಳ, ತಿಳ್ಕೊಳ್ಳೋಕ್ಕೆ ನಿನಗೆ ಸಾಧ್ಯವೇ ಎಂದು ಪಂಪ ಕೇಳುತ್ತಾನೆ.
2: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 36ನೆಯ ಪದ್ಯ. ಆ ಪದ್ಯ ಹೀಗಿದೆ. ಮಾನಸದೊಳ್ ಹಂಸಯ ಓಲ್ ಮಾನಸವಾಗ್ವನಿತೆ ತನ್ನ ಮಾನಸದೊಳಿವಂ ಮಾನಸನೆಂದಗಲದೆ ನಿಲೆ ಮಾನಸನಾದಂ ಸರಸ್ವತೀ ಕಳಹಂಸಂ. ಮಾನಸದೊಳ್ ಹಂಸಯ ಓಲು ಅಂದರೆ ಮಾನಸ ಸರೋವರದಲ್ಲಿ ಹಂಸೆ ಇರುವ ಹಾಗೆ ಮಾನಸವಾಗ್ವನಿತೆ ತನ್ನ ಮಾನಸದು ಇವಂ ಮಾನಸವಾಗುವನಿತೆ ಅಂದರೆ ಮನಸ್ಸಿನಲ್ಲಿ ಉದ್ಭವಿಸುವಂತಹ ವಾಗ್ದೇವಿಯು ತನ್ನ ಮಾನಸದೊಳು ತನ್ನ ಮನಸ್ಸಿನಲ್ಲಿ ಇವಂ ಇವನು ಮಾನಸನಾಗಲು ಮಾನಸರು ಎಂದು ಅಗಲದೆ ಮಾನಸ ಪುತ್ರನು ಎಂದು ತಿಳಿದು ಅಗಲದೆ ದೂರ ಮಾಡದೆ ನಿಲ್ಲಲು ಆತನ ಮನಸ್ಸಿನಲ್ಲಿ ಶಾಶ್ವತವಾಗಿ ಸರಸ್ವತಿ ದೇವಿಯು ನಿಲ್ಲಲು ಮಾನಸನಾದಂ ಮನುಷ್ಯನಾದನು ಯಾರು? ಸರಸ್ವತಿ ಕಳಹಂಸಂ ಅಂದರೆ ಗುಣಾಣವನು ಅಥವಾ ಅರ್ಜುನನು. ಈ ಪದ್ಯ ಬಹಳ ಚೆನ್ನಾಗಿದೆ. ಮಾನಸ ಸರೋವರದಲ್ಲಿ ಮಾತ್ರ ಹಂಸೆ ಇರುತ್ತದಂತೆ, ಹಾಗೆಯೇ ಮನಸ್ಸಿನಲ್ಲಿ ಉದ್ಭವಿಸುವಂಥ ಸರಸ್ವತಿ ತನ್ನ ಮನಸ್ಸಿನಲ್ಲಿ ಈತ ಮಾನಸ ಪುತ್ರನು ಎಂದು ಆತನ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಅಗಲದೆ ನಿಲ್ಲಲು ಆ ಮಾನಸ ಅಂದರೆ ಸರಸ್ವತಿಯ ಮಾನಸ ಪುತ್ರನಾದಂತಹ ಸರಸ್ವತಿ ಕಳಹಂಸನೂ ಆದಂತಹ ಅರ್ಜುನನು ಮನುಷ್ಯನಾದನು. ಹಾಗಾದಂದಾಗಿ ಸರಸ್ವತಿ ಕಳಹಂಸ ಅಂತಂದರೆ ಸರಸ್ವತಿಯ ಮನಸ್ಸಿನಲ್ಲಿ ಓಡಾಡುವವನು ಎಂದು ಕೂಡ ಅದಕ್ಕೆ ಅರ್ಥ ಆಗ್ತದೆ. ಕೆಲವು ಸಲ ಪಂಪ ತನ್ನ ಬಿರುದನು ಸರಸ್ವತಿ ಕಳಹಂಸಂ ಎಂದು ಹೇಳ್ತಾನೆ, ಅದನ್ನು ಅರಿಕೆಸರಿ ಕೂಡ ಕೊಡ್ತಾನೆ. ಅಂದರೆ ಸರಸ್ವತಿಯ ಮನಸ್ಸಿನಲ್ಲಿ ಸದಾ ನೆಲೆಸಿರುವವನು, ಅಥವಾ ಯಾರ ಮನಸ್ಸಿನಲ್ಲಿ ಸರಸ್ವತಿ ಸದಾ ನೆಲೆಸಿರ್ತಾಳೋ ಆ ಸರಸ್ವತಿಯ ಮಾನಸ ಪುತ್ರ ಎನ್ನುವುದು ಈ ಸರಸ್ವತಿ ಕಳಹಂಸನಿಗೆ ಎನ್ನುವ ಪದಕ್ಕೆ ಇರುವ ಅರ್ಥವಾಗಿದೆ.
0: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಎಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವನ್. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾನೊಂದಷ್ಟು ಹೋಮ್ವರ್ಕ್ ಕೊಟ್ಟಿದ್ದೆ, ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದೆ, ಅದಕ್ಕೆಲ್ಲ ಉತ್ತರ ನೀವೇ ಹೇಳಬೇಕು, ಕಂಡ್ಕೊಳ್ಬೇಕು ಅಂತ ಸಹ ಹೇಳಿದ್ದೆ. ಆ ಪ್ರಯತ್ನ ನೀವೆಲ್ಲ ಮಾಡ್ತಾ ಇದ್ದೀರಾ ಅಲ್ವಾ? ಇದಷ್ಟೇ ಅಲ್ಲ, ನಾವು ಒಂದಷ್ಟು ಪುಸ್ತಕಗಳನ್ನು ಓದಬೇಕು, ಒಂದಷ್ಟು ಇಂಗ್ಲೀಷು ಸಂಭಾಷಣೆಯನ್ನು ಕೇಳಿಸ್ಕೊಳ್ಬೇಕು, ಒಂದಷ್ಟು ಕ್ವೆಶನನ್ನು ನಾವೇ ಫಾರ್ಮ್ ಮಾಡಬೇಕು. ಓದ್ತಾ ಓದ್ತಾ ಕೆಲವೊಂದು ಸಲ ಕೆಲವೊಂದು ಪದಗಳ ಅರ್ಥ ಗೊತ್ತಾಗೋದಿಲ್ಲ. ಸೆಂಟೆನ್ಸ್ ಇಡೀ ಓದಿದಾಗ ಅದರ ಅರ್ಥ ಆಗೋ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ ಆ ವಾಕ್ಯ ಏನಿದೆ ಅದರ ಅರ್ಥನ ಅಪಾರ್ಥ ಕೂಡ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅವ್ರು ಏನೋ ಹೇಳ್ತಾ ಇರ್ತಾರೆ, ನಮಗೆ ಸರಿಯಾಗಿ ಎಲ್ಲ ಪದಗಳ ಅರ್ಥ ಗೊತ್ತಿಲ್ಲದೆ ಇರೋದಕ್ಕೆ ತಪ್ಪಾಗೋ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇಲ್ಲಿ ನಾನಿದ್ದೀನಿ. ಆದಷ್ಟು ಎಲ್ಲ ಥರದ ನಿಮ್ಮ ಡೌಟ್ಗಳನ್ನು ನನಗೆ ತಿಳಿದ ಮಟ್ಟಿಗೆ ನಾನು ಬಗೆಹರಿಸೋ ಪ್ರಯತ್ನದಲ್ಲಿ ಇದ್ದೀನಿ. ಯಾವಾಗ ನಾವೇ ಸ್ವಂತವಾಗಿ ಒಂದಷ್ಟು ವಾಕ್ಯಗಳನ್ನು ಮಾಡ್ತಾ ಹೋಗ್ತೀವಿ, ಹಾಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಇಂಗ್ಲೀಷ್ ಭಾಷೆಯನ್ನು ಕಲ್ತ್ಕೊಳ್ಳೋದಕ್ಕೆ ಆಗತ್ತೆ. ನಿಮಗೆಲ್ರಿಗೂ ಈಗಾಗಲೇ ಕೆಲವು ಸಲ ಹೇಳಿ ಆಗಿದೆ, ಇಂಗ್ಲೀಷ್ನಲ್ಲಿ ಓವಲ್ಸ್ ಅಂತ ಇದೆ, ಅಂದರೆ ಸ್ವರಗಳು. ಯಾವುದೆಲ್ಲ ಇದೆ ಹೇಳಿ? ಎ, ಇ, ಐ, ಒ, ಯು. ಈ ಐದು ಲೆಟರ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಎ, ಇ, ಐ, ಒ, ಯು. ಈಗ ಕೆಲವೊಂದು ಕಡೆ ನಾವು ಯಾಕೆ ಎ ಮತ್ತು ಆನ್ ಲೆಟರ್ನ ಬಳಸ್ತೀವಿ ಅನ್ನೋದು ಕೆಲವರಿಗೆ ಗೊತ್ತಿರುತ್ತೆ, ಗೊತ್ತಿಲ್ದಿರೋರಿಗೆ ಇನ್ನೊಮ್ಮೆ ಹೇಳ್ತೀನಿ. ವಾಟ್ ಈಸ್ ದ್ಯಾಟ್ ಅಂತ ಪ್ರಶ್ನೆ, ಏನು ಹೇಳ್ತೀರಾ? ಇಟ್ ಈಸ್ ಅ ಬುಕ್, ಇಟ್ ಈಸ್ ಅ ಲಾರ್ಜ್ ಬಾಟಲ್, ಇಟ್ ಈಸ್ ಅ ಸ್ಮಾಲ್ ಕಪ್. ನೋಡಿ, ಇಲ್ಲೆಲ್ಲ ಎನ ಬಳಸಿದ್ವಿ ಅಲ್ವಾ. ವಾಟ್ ಈಸ್ ಇಟ್ ಅಂತ ಕೇಳ್ತಿದ್ದೀವಿ. ಅಲ್ಲೊಂದು ಓಲ್ಡ್ ಬುಕ್ ಇರುತ್ತೆ, ಎಂಪ್ಟಿ ಬಾಟಲ್ ಇರುತ್ತೆ, ಎಂಪ್ಟಿ ಕಪ್ ಇರುತ್ತೆ. ಅಲ್ಲಿ ಮೇಲೆ ನಾನು ಹೇಳಿದ ಉತ್ತರಗಳೇ ಬುಕ್, ಲಾರ್ಜ್ ಬಾಟಲ್, ಸ್ಮಾಲ್ ಕಪ್. ಅದೇ ಓಲ್ಡ್ ಬುಕ್ ಆಗಿದ್ರೆ, ಎಂಪ್ಟಿ ಬಾಟಲ್ ಆಗಿದ್ರೆ, ಎಂಪ್ಟಿ ಕಪ್ ಆಗಿದ್ರೆ ನಾವು ಯಾವ ಲೆಟರ್ನ ಬಳಸ್ತೀವಿ? ಓಲ್ಡ್ ಬುಕ್, ಓ ಲೆಟರ್ ಬಂತಲ್ವಾ. ಎಂಪ್ಟಿ ಬಾಟಲ್ ಇ ಬಂತು, ಎಂಪ್ಟಿ ಕಪ್ ಇ ಲೆಟರ್ ಬಂತು. ಇವೆಲ್ಲ ಓವಲ್ಸ್ ಲೆಟರ್. ಬಟ್ ಬರೀ ಬುಕ್, ಲಾರ್ಜ್ ಬಾಟಲ್, ಸ್ಮಾಲ್ ಕಪ್ ಹೇಳಿದಾಗ ಬಿ ಎಲ್ಸ್ ಎಸ್ ಇವೆಲ್ಲ ವ್ಯಂಜನಗಳು ಬಂದ್ಬಿಡ್ತು, ಕಾನ್ಸನೆಂಟ್ಸ್ ಲೆಟರ್ಸ್ ಬಂತು. ಸೊ ಕಾನ್ಸನೆಂಟ್ಸ್ ಲೆಟರ್ ಬಂದಾಗ ಎ ಅಂತ ಬಳಸಬೇಕು. ಇಟ್ ಈಸ್ ಅ ಬುಕ್. ಅದೇ ಓಲ್ಡ್ ಬುಕ್ ಆದಾಗ ಓ ಓವಲ್ ಲೆಟರ್ ಬಂದಿದ್ದಕ್ಕೆ ಅಲ್ಲಿ ಇಟ್ ಈಸ್ ಆನ್ ಓಲ್ಡ್ ಬುಕ್. ನೋಡಿ, ಇಲ್ಲಿ ಎ ಅಂತ ಆನ್ ಅಂತ ಬರುತ್ತೆ, ಎ ಅನ್ನೋದು ಬರೋದಿಲ್ಲ. ಇಟ್ ಈಸ್ ಅ ಲಾರ್ಜ್ ಬಾಟಲ್ ಅಂದಾಗ ಎ ಬಂತು. ಇಟ್ಸ್ ಆನ್ ಎಂಪ್ಟಿ ಬಾಟಲ್, ಈ ಓವಲ್ ಬಂದದಕ್ಕಲ್ಲಿ ಆನ್ ಬಂತು. ಇಟ್ ಈಸ್ ಅ ಸ್ಮಾಲ್ ಕಪ್, ಎಸ್ ಕಾನ್ಸನೆಂಟ್ ಆದಕ್ಕೆ ಎ ಲೆಟ್ರ್ ಬಂತು. ಇಟ್ ಈಸ್ ಆನ್ ಎಂಪ್ಟಿ ಕಪ್, ಈ ಓವಲ್ ಲೆಟ್ರ್ ಆಗಿದ್ದಕ್ಕೆ ಆನ್ ಅನ್ನೋ ಲೆಟರ್ ಬಂತು. ಈಗ ನಿಮಗೆ ಡಿಫ್ರೆನ್ಸ್ ಅರ್ಥ ಆಯಿತು ಅಂದ್ಕೊಳ್ತೀನಿ. ಓವಲ್ಸ್ ಮಾತ್ರ ನೆನ್ಪಿಟ್ಕೊಳ್ಳಿ, ಐದು ಲೆಟ್ರು. ಅದರಿಂದ ಶುರುವಾಗೋ ಪದಗಳಿದ್ದಾಗ ನೀವು ಆನ್ ಅನ್ನು ಬಳಸಬೇಕು, ಅದಿಲ್ಲದೆ ಹೋದ ಸಮಯದಲ್ಲಿ ಎ ಅಂತ ಬಳಸಿದರೆ ಆಯಿತು. ಈಗ ನಿಮ್ಗೆ ಇನ್ನೊಂದು ಡೌಟ್ ಇದೆ, ನೀವೇ ಪ್ರಶ್ನೆಗಳನ್ನು ಫಾರ್ಮ್ ಮಾಡಿ, ಕ್ರಿಯೇಟ್ ಮಾಡಿ ಅಂತ ನಾನು ಹೇಳಿದೆ. ಅದನ್ನು ಮಾಡ್ಬೇಕಾದ್ರೆ ಮತ್ತೆ ತಿರ್ಗಾ ಒಂದಷ್ಟು ಡೌಟು, ನಾವು ಎಲ್ಲಿ ಯಾವ ಪದ ಬಳಸಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ಅದಕ್ಕೆ ಒಂದಷ್ಟು ಸಹಾಯ ಮಾಡೋದಕ್ಕೆ ಒಂದಷ್ಟು ಪದಗಳನ್ನ, ಸೆಂಟೆನ್ಸ್ಗಳನ್ನ, ಪ್ರಶ್ನೆಗಳನ್ನು ಕೇಳ್ತೀನಿ. ನೋಡಿ, ವಾಟ್, ವೈ, ವೇರ್, ಹೌ, ಈ ಥರ ಪದಗಳನ್ನು ಬಳಸಿ. ವಾಟ್ ಅಂದರೆ ಏನು, ವೈ ಅಂದರೆ ಯಾಕೆ, ವೇರ್ ಅಂದರೆ ಎಲ್ಲಿ, ಹೌ ಅಂದರೆ ಹೇಗೆ. ವಾಟ್, ವೈ, ವೇರ್, ಹೌ ಈ ಬಳಸಿ. ವಾಟ್ ಅಂದರೆ ಏನು, ವೈ ಅಂದರೆ ಯಾಕೆ, ವೇರ್ ಅಂದರೆ ಎಲ್ಲಿ, ಹೌ ಅಂದರೆ ಹೇಗೆ. ವಾಟ್, ವೈ, ವೇರ್, ಹೌ ಏನೇ ಪ್ರಶ್ನೆಗಳು ಇದಿರಲಿ ಪಕ್ಕದಲ್ಲಿ ಡಿಡ್ಡನ್ನು ಬಳಸಿ. ನೆಕ್ಸ್ಟ್ ಏನೇ ಪದಗಳಿದ್ದಿರ್ಬೋದು, ವಿ, ಯು, ದೇ, ಶೀ ಆರ್ ಹಿ, ಎನಿಥಿಂಗ್. ಮತ್ತು ಕ್ರಿಟಿಸೈಸ್, ಸಪೋರ್ಟ್, ಇನ್ವೆಸ್ಟ್, ಮ್ಯಾನೇಜ್, ಈ ಥರ. ನೆಕ್ಸ್ಟು ಇದನ್ನು ಒಂದು ಸೆಂಟೆನ್ಸ್ನ ಹೇಳ್ತೀನಿ, ಒಂದು ಕ್ವೆಶನ್ ಹೇಳ್ತೀನಿ ನೋಡಿ, ನಿಮ್ಗೆ ಆಗ ಅರ್ಥ ಆಗುತ್ತೆ. ವಾಟ್ ಡೀಡ್ ವಿ ಕ್ರಿಟಿಸೈಸ್ ಹಿಮ್ ಫಾರ್. ಪ್ರಶ್ನೆ ತುಂಬ ಕಷ್ಟ ಅನಿಸುತ್ತಾ? ಇಲ್ಲ ಅಲ್ವಾ. ವಾಟ್ ಡೀಡ್ ವಿ ಕ್ರಿಟಿಸೈಸ್ ಹಿಮ್ ಫಾರ್, ಅವನನ್ನು ನಾವು ಏನಕ್ಕಾಗಿ ಕ್ರಿಟಿಸೈಸ್ ಮಾಡ್ತಾ ಇದ್ದೀವಿ? ವೈ ಡಿಡ್ ಯು ಸಪೋರ್ಟ್ ಹಿಮ್ ಇನ್ ದ ಎಲೆಕ್ಷನ್? ವೈ ಡಿಡ್ ಯು ಸಪೋರ್ಟ್ ಹಿಮ್ ಇನ್ ದ ಎಲೆಕ್ಷನ್? ವೇರ್ ಡಿಡ್ ದೇ ಇನ್ವೆಸ್ಟ್ ದ ಮನಿ? ವೇರ್ ಡಿಡ್ ದೇ ಇನ್ವೆಸ್ಟ್ ದ ಮನಿ? ನೋಡಿ, ಕ್ವೆಶನ್ನ ಡಬ್ಲ್ಯೂ ಎಚ್ ವರ್ಡ್ಗಳು ಒಂದು ಸೈಡ್ ನಿಮ್ಮ ಮೈಂಡಲ್ಲಿ ಇರಲಿ, ಪಕ್ಕದಲ್ಲಿ ಡಿಡ್ ಅನ್ನೋ ಪದ ಕಾಮನ್ ಆಗಿ ಎಲ್ಲದಕ್ಕೂ ಆಯಿತು. ಆಮೇಲೆ ನೀವು ಏನು ಕೇಳಬೇಕು ಅಂತಿದ್ದೀರಾ ಅವುಗಳನ್ನು ಹೇಗೆ ಹೇಳಬೇಕು ಅನ್ನೋದು ಒಂದು ಐಡಿಯಾ ಸಿಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. How did he manage to keep it a secret? How did he manage to keep it a secret? ಈಗ ಈ ಥರ ಪ್ರಶ್ನೆಗಳನ್ನು ನೀವು ಟ್ರೈ ಮಾಡ್ತಾ ಮಾಡ್ತಾ ನಿಮಗೆ ಪ್ರಶ್ನೆ ಕೇಳೋದು ಸುಲಭ ಆಗುತ್ತೆ, ಉತ್ತರ ಕೊಡೋದು ಕೂಡ ಸುಲಭ ಆಗುತ್ತೆ. ಇನ್ನು ಶಾಲ್, ಶುಡ್, ವಿಲ್, ವುಡ್ ಈ ಪ್ರಶ್ನಾರ್ಥಕ ಶಬ್ದಗಳಿರೋ ವಾಕ್ಯನ ನೋಡೋಣ. ಎಲ್ಲಿ ಶುಡ್ ಬಳಸ್ಬೇಕಾ, ವಿಲ್ ಬಳಸ್ಬೇಕಾ, ವುಡ್ ಬಳಸ್ಬೇಕಾ, ಅದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಶಾಲ್ ಐ ಸ್ಟಾಪ್ ವಾಕಿಂಗ್ ನೌ? ಐ ವಿಲ್ ಸ್ಟಾಪ್ ವಾಕಿಂಗ್ ನೌ ಹೇಳೋದಕ್ಕೂ, ಶಾಲ್ ಐ ಸ್ಟಾಪ್ ವಾಕಿಂಗ್ ನೌ ಅಂತ ಪ್ರಶ್ನೆ ಕೇಳೋದಕ್ಕೂ ವ್ಯತ್ಯಾಸ ಏನಿದೆ ಹೇಳಿ? ನಾನು ವಾಕ್ ಮಾಡೋದನ್ನು ನಿಲ್ಲಿಸ್ತೀನಿ, ಅದೊಮ್ಮೊಮ್ಮೆ ಆರ್ಡರ್ ಅನಿಸುತ್ತೆ ನೀವು ಸಾಫ್ಟಾಗಿ ಹೇಳಿದ್ರು. ನಾನು ವಾಕ್ ಮಾಡೋದನ್ನು ನಿಲ್ಲಿಸ್ಲಾ ಅಂದರೆ ಅವ್ರ ಹತ್ರ ನೀವು ಕೇಳ್ತಾ ಇದ್ದೀರಾ ವಿಷಯ.

0: ಒಂದೇ ಆಗಿದ್ರು ಹೇಳೋ ರೀತಿ ಸ್ವಲ್ಪ ಬದಲಾವಣೆ ಇದೆ ಅಲ್ವಾ. ಆದರೆ ನಾವು ಈ ಅಭ್ಯಾಸನ ಮಾಡಿಕೊಳ್ಳಬೇಕು. ಯಾವಾಗಲೂ ಆರ್ಡರ್ ಮಾಡಿಕೊಂಡು ಜೋರು ಜೋರಾಗಿ ಹೇಳೋದಕ್ಕಿಂತ ವಿನಯಪೂರ್ವಕವಾಗಿ ಮಾತಾಡಬೇಕು. ಆ ಥರ ಮಾತಾಡಬೇಕಾದ್ರೆ ಶಾಲ್ ಶುಡ್ ವಿಲ್ ವುಡ್ನ ಬಳಸಬೇಕಾಗತ್ತೆ. ಶಾಲ್ ಐ ಸ್ಟಾಪ್ ವಾಕಿಂಗ್ ನೌ, ನಾನು ವಾಕಿಂಗ್ ನಿಲ್ಲಿಸ್ಲಾ. ಶುಡ್ ವಿ ಬಿಗಿನ್ ಟು ಡೂ ಇಟ್ ಸೂನ್, ನಾವೀಗಲೇ ಅದನ್ನು ಮಾಡೋದಕ್ಕೆ ಶುರು ಮಾಡೋದಾ. ವಿಲ್ ಯು ಲೈಕ್ ಟು ಸಿ ಇಟ್ ಅಟ್ ಒನ್ಸ್, ಇದನ್ನೊಮ್ಮೆ ನೋಡ್ತೀರಾ. ವುಡ್ ದೇ ಟ್ರೈ ದ ಅದರ್ ವೇ ಟುಮಾರೋ, ಅವರು ಬೇರೆ ರೀತಿಯಲ್ಲಿ ಪ್ರಯತ್ನಿಸೋದು ನಾಳೆ. ಎಲ್ಲ ಕಡೆ ನೋಡಿ ತುಂಬ ವಿನಯಪೂರ್ವಕವಾಗಿ ಮಾತಾಡಲಾಗಿದೆ. ಆ ಸಮಯದಲ್ಲಿ ಶಾಲ್ ಶುಡ್ ವಿಲ್ ವುಡ್ನ ಬಳಸಬೇಕಾಗತ್ತೆ. ಇಂಗ್ಲೀಷ್ ಭಾಷೆ ಕಲಿಬೇಕು ಅಂದರೆ ಒಂಚೂರು ಪಾರು ಗ್ರಾಮರ್ನ ಜ್ಞಾನ ಕೂಡ ಬೇಕಾಗತ್ತಲ್ವಾ. ಹಾಗಾಗಿ ಇವತ್ತು ನಾನು ಸರ್ವನಾಮಗಳ ಬಗ್ಗೆ ಹೇಳ್ತೀನಿ, ಅಂದರೆ ಪ್ರೊನೌನ್ಗಳು. ಅದು ಯಾವುದೆಲ್ಲ ಅಂದರೆ ಹಿ, ಶಿ, ಇಟ್, ದಿಸ್, ದ್ಯಾಟ್, ಯು, ಐ, ಈಚ್, ನನ್, ಈ ಥರದ ಪದಗಳು. ಅಂದರೆ ಯಾರದಾದರೂ ಹೆಸರಿನ ಬದಲು ವಸ್ತುವಿನ ಬದಲು ನಾವು ಹಿ, ಶಿ, ಇಟ್ ಈ ಥರ ಬಳಸ್ತೀವಲ್ವಾ. ಈ ಥರ ಸರ್ವನಾಮಗಳನ್ನು ಪ್ರೊನೌನ್ನ ಬಳಸಿ ಒಂದಷ್ಟು ವಾಕ್ಯಗಳನ್ನು ನಾನು ಹೇಳ್ತೀನಿ. ಆಗ ನಿಮಗೆ ಈ ಹಿ, ಶಿ, ಇಟ್, ದಿಸ್, ದ್ಯಾಟ್, ಯು, ಐ, ಈಚ್, ನನ್ ಈ ಥರ ಪದಗಳೆಲ್ಲ ಇಲ್ಲಿ ಬಳಕೆ ಆದಾಗ ನಿಮಗೆ ಕೂಡ ಅದು ಸುಲಭವಾಗಿ ಅರ್ಥ ಆಗುತ್ತೆ. ದಿಸ್ ಈಸ್ ವಿನಯ್, ದಿಸ್ ಈಸ್ ವಿನಯ್, ದ್ಯಾಟ್ ಈಸ್ ಅಂಜು, ದಿಸ್ ಈಸ್ ಹಿಸ್ ಬುಕ್, ದ್ಯಾಟ್ ಈಸ್ ಹರ್ ಡೈರಿ, ಹಿ ಈಸ್ ಅ ಬಾಯ್, ಶಿ ಈಸ್ ಅ ಗರ್ಲ್, ಯು ಆರ್ ಅ ಸ್ಟೂಡೆಂಟ್, ಐ ಆಮ್ ಅ ಕ್ಲರ್ಕ್, ದಿಸ್ ಈಸ್ ಅ ಪೆನ್, ದಿಸ್ ಈಸ್ ಅನ್ ಆ್ಯಪಲ್, ದ್ಯಾಟ್ಸ್ ಆನ್ ಆರೆಂಜ್, ಐ ಆಮ್ ಆನ್ ಇಂಡಿಯನ್. ಇದರ ಕನ್ನಡ ಅರ್ಥ ಹೇಳಬೇಕಂತಿಲ್ಲ ಅಂದ್ಕೊಳ್ತೀನಿ, ಯಾಕಂದರೆ ತುಂಬ ಸಿಂಪಲ್ ಆಗಿರೋ ಪದಗಳಲ್ವಾ, ನಿಮಗೆಲ್ಲ ಗೊತ್ತೇ ಇರುತ್ತೆ ಅಂದ್ಕೊಳ್ತೀನಿ. ದಿಸ್ ಈಸ್ ದ ಕ್ಯಾಮರಾ ಐ ನೀಡ್, ಈ ಕ್ಯಾಮ್ರಾನೇ ನನಗೆ ಬೇಕಾಗಿದ್ದದ್ದು. ಐ ಹ್ಯಾವ್ ಆಲ್ಸೋ ಬಾಟ್ ದ ಸೇಮ್ ಪೆನ್, ನಾನು ಕೂಡ ಇದೇ ಥರದ ಪೆನ್ನನ್ನು ತಗೊಂಡೆ. ದಿಸ್ ಈಸ್ ಅ ಪೆನ್ಸಿಲ್ ಆ್ಯಂಡ್ ಇಟ್ಸ್ ಮೈನ್, ಇದೇ ಪೆನ್ಸಿಲ್ ನಂದಿದು. ದ್ಯಾಟ್ ಇಸ್ ಮೈ ಗೋಟ್, ಅದು ನನ್ನ ಆಡು. ದೀಸ್ ಆರ್ ಮೈ ಬುಕ್ಸ್, ದೋಸ್ ಆರ್ ಯುವರ್ ಬುಕ್ಸ್, ಇವೆಲ್ಲ ನನ್ನ ಪುಸ್ತಕ, ಅವೆಲ್ಲ ನಿನ್ನ ಪುಸ್ತಕಗಳು. ದೀಸ್ ಬುಕ್ಸ್ ಆರ್ ಮೈನ್, ದೋಸ್ ಬುಕ್ಸ್ ಆರ್ ಯುವರ್ಸ್, ಇವೆಲ್ಲ ನನ್ನ ಪುಸ್ತಕ, ಅವೆಲ್ಲ ನಿನ್ನ ಪುಸ್ತಕ. ದೀಸ್ ಆರ್ ಯುವರ್ ನೋಟ್ ಬುಕ್ಸ್, ದೇ ಆರ್ ಆನ್ ದ ಟೇಬಲ್, ಇಲ್ಲಿದೆಯಲ್ಲ ಮೇಜಿನ ಮೇಲೆ, ಅವೆಲ್ಲ ನಿನ್ನ ಪುಸ್ತಕಗಳು. ದೋಸ್ ಆರ್ ಮೈ ಮಾರ್ಬಲ್ಸ್, ದೇ ಆರ್ ಡಿಫ್ರೆಂಟ್ ಕಲರ್ಸ್, ಅವೆಲ್ಲ ನನ್ನ ಗೋಲಿಗಳು, ಎಲ್ಲ ಬೇರೆ ಬೇರೆ ಬಣ್ಣದಲ್ಲಿದೆ ಅಲ್ವಾ. ಇಂಡಿಯಾ ಈಸ್ ಅವರ್ ಕಂಟ್ರಿ, ವಿ ಆರ್ ಹರ್ ಇನ್ಹ್ಯಾಬಿಟನ್ಸ್, ಭಾರತ ನಮ್ಮ ದೇಶ, ನಾವೆಲ್ಲ ಭಾರತ ವಾಸಿಗಳು. ಇನ್ಹ್ಯಾಬಿಟೆಂಟ್ಸ್ ಅಂದರೆ ಭಾರತ ವಾಸಿಗಳು. ಮಿಸ್ಟರ್ ಶರ್ಮಾ ಈಸ್ ಯುವರ್ ಟೀಚರ್, ಶ್ರೀ ಶರ್ಮಾ ಅವರು ನಿಮ್ಮ ಅಧ್ಯಾಪಕರು. ಮೀತಾ ಆ್ಯಂಡ್ ನೀತಾ ಆರ್ ಸಿಸ್ಟರ್ಸ್, ದೇರ್ ಮದರ್ ಈಸ್ ಅ ಟೀಚರ್. ಮೀತಾ ಮತ್ತು ನೀತಾ ಸೋದರಿಯರು, ಅವರ ತಾಯಿ ಅಧ್ಯಾಪಕಿ. ಈಚ್ ಆಫ್ ದೀಸ್ ಬಾಯ್ಸ್ ಪ್ಲೇ ಗೇಮ್ಸ್, ಇಲ್ಲಿ ಎಲ್ಲ ಹುಡುಗರು ಆಟ ಆಡ್ತಾರೆ. ನನ್ನ ಫಸ್ಟ್ ವೆಂಟ್ ದೇರ್, ನಾವ್ಯಾರು ಅಲ್ಲಿ ಹೋಗಲಿಲ್ಲ. ವಿ ಎಂಜಾಯ್ಡ್ ಅವರ್ ಸೆಲ್ಫ್ ಡ್ಯೂರಿಂಗ್ ದ ಹಾಲಿಡೇಸ್, ನಾವು ರಜಾದಿನಗಳನ್ನ ತುಂಬ ಮಜವಾಗಿ ಕಳೆದ್ವಿ. ಹೂಎವರ್ ಈಸ್ ದ ಬೆಸ್ಟ್ ವಿಲ್ ಗೆಟ್ ಅ ಪ್ರೈಸ್, ತುಂಬ ಅತ್ಯುತ್ತಮವಾಗಿ ಪ್ರದರ್ಶನ ಕೊಟ್ಟವ್ರಿಗೆ ಬಹುಮಾನ ಸಿಗುತ್ತೆ. ಹೀಈಸ್ ಅ ವೈಸರ್ ದ್ಯಾನ್ ಮೀ, ಅವನು ನನಗಿಂತ ಬುದ್ಧಿವಂತ. ಮೈ ಹ್ಯಾಂಡ್ ರೈಟಿಂಗ್ ಈಸ್ ಬೆಟರ್ ದ್ಯಾನ್ ದ್ಯಾಟ್ ಆಫ್ ಮೈ ಬ್ರದರ್, ನನ್ನ ಬರವಣಿಗೆ ನನ್ನ ತಮ್ಮನ ಬರವಣಿಗೆಗಿಂತ ಉತ್ತಮವಾಗಿದೆ. ವಾಟ್ ಈಸ್ ದ್ಯಾಟ್, ದ್ಯಾಟ್ಸ್ ಅ ಕಂಪ್ಯೂಟರ್, ಅದೇನು ಅದೊಂದು ಕಂಪ್ಯೂಟರ್. ವಾಟ್ ಆರ್ ದೋಸ್, ದೋಸ್ ಆರ್ ಕ್ಯಾಸೆಟ್ಸ್, ಅವೆಲ್ಲ ಏನು, ಕ್ಯಾಸೆಟ್ಗಳು. ದಿಸ್ ಈಸ್ ಅ ಬಾಕ್ಸ್, ದೀಸ್ ಆರ್ ಇಟ್ಸ್ ಕಾರ್ನರ್ಸ್, ಇದೊಂದು ಪೆಟ್ಟಿಗೆ, ಅದು ಅದರ ಮೂಲೆಗಳು. ಹೂ ಇಸ್ ದ್ಯಾಟ್, ಹೀಸ್ ಮೈ ಕಲೀಗ್, ಅವ್ರು ಯಾರು, ಓ ನನ್ನ ಸಹೋದ್ಯೋಗಿಗಳು. ಇಲ್ಲಿ ನೋಡಿ, ಯಾವುದೇ ಒಂದು ಪ್ರಾಪರ್ ಆಗಿರೋ ಹೆಸರು ನಾವು ಬಳಸ್ತಾ ಇಲ್ಲ, ಬರೀ ದೀಸ್ ದ್ಯಾಟ್ ಅವ್ ಆ ಥರ, ಅವರು ಇವರು ಇದು ಅದು ಈ ಥರ ಬಳಸ್ತಾ ಇದ್ದೀವಲ್ವ, ಇವಕ್ಕೆಲ್ಲ ಸರ್ವನಾಮ ಅಂತ ಹೇಳ್ತೀವಿ. ಈ ಥರದ ಒಂದಷ್ಟು ವಾಕ್ಯಗಳನ್ನು ನೀವು ಕೂಡ ರಚನೆ ಮಾಡಬೇಕು. ಈ ಕಾರ್ಯಕ್ರಮ ಮುಗಿದ್ಮೇಲೆ ಕುತ್ಕೊಂಡು ಯೋಚನೆ ಮಾಡಿ ಈ ಥರದ ಸಣ್ಣ ಸಣ್ಣ ವಾಕ್ಯಗಳು ಹೀಗೆ ಮಾಡ್ತಾ ಮಾಡ್ತಾನೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಇಂಗ್ಲೀಷ್ ಭಾಷೆ ಬರೋದಕ್ಕೆ ಸಾಧ್ಯ. ಹೇಳೋದಕ್ಕೆ ಇನ್ನು ತುಂಬ ಬಾಕಿ ಇದೆ, ಆದರೆ ನೀವು ಮುಂದಿನ ಸಂಚಿಕೆವರೆಗೆ ಅದಕ್ಕಾಗಿ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
4: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
3: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
4: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
3: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
4: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನೀವು ವ್ಯಾಪಾರಸ್ಥರ? ನೀವು ರೈತೋದ್ಯಮಿಗಳೇ?
1: ನಿಮ್ಮದು ಸ್ಟಾರ್ಟ್ಅಪ್ ಬಿಸ್ನೆಸ್? ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಬೇಕೇ?
0: ಇದಕ್ಕೆಲ್ಲ ರೇಡಿಯೋ ಶಿವಮೊಗ್ಗ ವೇದಿಕೆಯಾಗಲಿದೆ. ನಿಮ್ಮ ವಾಣಿಜ್ಯ ಪ್ರಕಟಣೆಗಳು, ಜಾಹೀರಾತುಗಳು, ವಾಣಿಜ್ಯ ವಿಚಾರಗಳ ವಿನಿಮಯಕ್ಕೆ ರೇಡಿಯೋ ಶಿವಮೊಗ್ಗವನ್ನ ಸಂಪರ್ಕಿಸಿ. ಕಾಂಟ್ಯಾಕ್ಟ್ 7259176279. ಸಂಖ್ಯೆ ಮತ್ತೊಮ್ಮೆ 7259176279.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಮಹಾಲಕ್ಷ್ಮಿ ಸ್ವೀಟ್ಸ್.
9: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಸೊ ಕೇಳುಗರೆ, ಶುಕ್ರವಾರ ಆಯಿತು ಅಂತ ಅಂದರೆ ಸಾಕು, ಸಿನಿಮಾದ ಬಗ್ಗೆ ಮಾತಾಡುವಂಥ ವಿಷಯವನ್ನ ಸ್ಟಾರ್ಟ್ ಮಾಡೋದೇ ಅಲ್ವಾ? ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಗಾಂಧಿನಗರದ ಮಂದಿ ಕೂಡ ಶುಕ್ರವಾರಕ್ಕಾಗಿ ಕಾಯ್ತಾ ಇರ್ತಾರೆ ಒಂದು ಒಳ್ಳೆ ಸಿನಿಮಾವನ್ನ ಬಿಡುಗಡೆ ಮಾಡಬಹುದಲ್ವಾ ಅಂತ. ಎಲ್ರಿಗೂ ಒಂದ್ ರೀತಿ ಲಕ್ಕಿ ಚಾರ್ಮ್ ಅನ್ನೋಂಗೆ ಈ ಶುಕ್ರವಾರ ಅನ್ನೋದು. ಹಾಗಿದ್ರೆ ಇವತ್ತು ನಮ್ಮ ಕನ್ನಡದಲ್ಲಿ ಯಾವ ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ಯಾವ ಸಿನಿಮಾ ಬಿಡುಗಡೆಗೆ ತಯಾರಾಗಿದೆ, ಎಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತೀನಿ. ಜೊತೆಗೆ ಇವತ್ತಿನ ವಿಶೇಷವಾದ ಟಾಪಿಕ್ ಏನ್ ಗೊತ್ತಾ? ಹೊಸ ಸಿನಿಮಾ, ಹೊಸ ಕಲಾವಿದರು. ಅರೆ ಅರ್ಪಿತಾ, ನಾವು ಹೊಸ ಸಿನಿಮಾನೇ ನೋಡಲ್ಲ, ನಾವು ಥಿಯೇಟರ್ ಸಿನಿಮಾ ನೋಡೇ ಒಂದು 10 ಆಯಿತು ಅಂತೆಲ್ಲ ನೀವು ಹೇಳ್ಬೋದೇನೋ, ಆದರೂ ಪರವಾಗಿಲ್ಲ. ಇವತ್ತು ನೀವು ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಬೇಕು, ಹೊಸ ಪ್ರತಿಭೆಗಳ ಬಗ್ಗೆ ತಿಳ್ಕೋಬೇಕು ಅಂಥೇಳಿ ನಾನು ಹೊಸ ಸಿನಿಮಾ, ಹೊಸ ಕಲಾವಿದರ ಬಗ್ಗೆ ತೆಗೆದುಕೊಂಡು ಬಂದಿದ್ದೀನಿ ಈ ಟಾಪಿಕನ್ನು. ಸೊ ನಮ್ಮ ನಟ ನಟಿಯರು ಕೂಡ ಸಾಕಷ್ಟು ಹೊಸಬ್ರು ಇದ್ದಾರೆ. ಅಂದರೆ ನೀವೀಗ ಹೊಸ ಕಲಾವಿದರು ಅಂತ ತಗೊಳ್ಳುವಾಗ ಡಾಲಿ ಧನಂಜಯಿಂದ ಹಿಡಿದು ಪ್ರಜ್ವಲ್ ದೇವರಾಜ್ ಅವರು, ಧ್ರುವ ಸರ್ಜಾ ಅವರು, ಗಣೇಶ್ ಅವರು, ರಿಷಬ್ ಶೆಟ್ಟಿ, ರಾಜ್ವಿ ಶೆಟ್ಟಿ, ವಿಜಯ ರಾಘವೇಂದ್ರ, ಇವರೆಲ್ಲ, ಇವ್ರ ಜೊತೆ ನಾವು ದರ್ಶನ್ ಸುದೀಪ್ ಅವ್ರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲರೂ ಸ್ವಲ್ಪ ಪರಿಚಿತರಿದ್ದಾರೆ ಅಂಥೇಳಿ. ಹಾಗೆ ಹೀರೋಯಿನ್ ಬಗ್ಗೆ ತುಂಬ ಜನ ಹೀರೋಯಿನ್ಸ್ ಇದ್ದಾರೆ, ರಚಿತಾ ರಾಮಿಂದ ಹಿಡಿದು ರಮ್ಯ, ರಕ್ಷಿತಾ, ರಾಗಿಣಿ, ರಾಧಿಕಾ ಪಂಡಿತ್, ರಾಧಿಕಾ, ರಶ್ಮಿಕಾ ಮಂದಣ್ಣ, ಆಶಿಕಾ ರಂಗನಾಥ್, ಹಿಂಗೆ ಸಾಕಷ್ಟು ಜನ ಹೀರೋಯಿನ್ಸ್ ಕೂಡ ಇದ್ದಾರೆ. ಆಯಿತಾ? ಸೊ ಹೊಸ ಸಿನಿಮಾ ನೀವು ಯಾವ್ದು ಇಷ್ಟಪಟ್ಟಿದ್ದು, ಹಾಗೆ ಹೊಸ ಹೀರೋಯಿನ್, ಹೊಸ ಹೀರೋಗಳ ಬಗ್ಗೆ ಕೂಡ ನೀವು ಮಾತನಾಡಬಹುದು. ಹಾಗೆ ಏನಪ್ಪ ಅಂದರೆ, ಈಗ ಕೆಲವರು ಹೇಳ್ತಾರೆ ನಾವು ಹೊಸ ಸಿನಿಮಾ ನೋಡೋದೇ ಇಲ್ಲ ಮೇಡಮ್, ಹಳೆ ಸಿನಿಮಾನೇ ನೋಡ್ತೀವಿ, ಅವು ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗಿದ್ರೆ ನೀವು ಹೊಸ ಸಿನಿಮಾಗಳಿಂದ ಏನನ್ನ ನಿರೀಕ್ಷೆ ಮಾಡ್ತಾ ಇದ್ರ ಅಂತ ಕೂಡ ನೀವು ತಿಳಿಸ್ಕೊಡ್ಬೋದು. ಸರಿನಾ? ಈ ಎಲ್ಲ ವಿಚಾರಗಳ ಬಗ್ಗೆ ನೀವು ನಮ್ಮೊಟ್ಟಿಗೆ ಮಾತನಾಡಬೇಕು ಅಂದರೆ ನಮ್ಮ ಸಂಖ್ಯೆ 9686609279. ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಕಳುಹಿಸಿ, ಈ ಸಂಖ್ಯೆಗೆ ಕಾಲ್ ಮಾಡಿ ಅಂತ ಹೇಳ್ತಾ. ಸೊ ಕೇಳುಗರೆ, ಇವತ್ತಿನ ಫಸ್ಟ್ ಲಕ್ಕಿ ಕಾಲರ್ ಯಾರು ಅಂತ ಕೇಳೋಕ್ಕೂ ಮೊದಲು, ಇವತ್ತು ನಮ್ಮ ಕನ್ನಡ ಸಿನಿಮಾದಲ್ಲಿ ಅಂದರೆ July 3 ಒಂದು ಸಿನಿಮಾ ಬಿಡುಗಡೆ ಆಗಿದೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಗ್ರಾಮಾಯಣ. ಅರೆ, ಹೆಸರು ತುಂಬ ವಿಶೇಷವಾಗಿದೆ ಅಲ್ವಾ? ಹೌದು, ಖಂಡಿತವಾಗ್ಲೂ ಗ್ರಾಮಾಯಣ ಸಿನಿಮಾ ಹೆಸರು ಒಂದು ಏನು ಹೆಸರು ಹೇಳ್ತಾ ಇದೆ ಅಂದರೆ ಗ್ರಾಮದಲ್ಲಿ ನಡೆಯುವಂಥ ಒಂದು ಕತೆ ಏನೋ ಅಂತ ಅನಿಸುತ್ತೆ. ಹೌದು, ಈ ಸಿನಿಮಾ ಗ್ರಾಮೀಣ ಸೊಗಡು ಜೊತೆಗೆ ರಾಜಕೀಯ ಹಾಗೆ ಬಾಂಧವ್ಯಗಳನ್ನ ಬಿಂಬಿಸುವಂಥ ಕತೆಯಾಗಿದೆ. ಇನ್ನು ಈ ಒಂದು ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ವಿನಯ್ ರಾಜ್ಕುಮಾರ್ ಅವರು ಅಭಿನಯಿಸಿದ್ದಾರೆ. ಜೊತೆಗೆ ಇವರಿಗೆ ನಾಯಕಿಯಾಗಿ ಮೇಘಾ ಶೆಟ್ಟಿ ಅವರು ಅಭಿನಯಿಸಿದ್ದಾರೆ, ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ. ಹಾಗೆ ಇನ್ನು ವಿಶೇಷವಾಗಿ ಈ ಸಿನಿಮಾದಲ್ಲಿ ಸಾಕಷ್ಟು ಕಲಾವಿದರು ಅಭಿನಯಿಸಿದ್ದಾರೆ. ದಿವಂಗತ ಅಪರ್ಣಾ ಅವರು ಕೂಡ ಅಭಿನಯಿಸಿದ್ದಾರೆ ಈ ಚಿತ್ರದಲ್ಲಿ. ವಿಶೇಷವಾಗಿ ಅವರು ತಾಯಿಯ ಪಾತ್ರದಲ್ಲಿ ನಟಿಸಿದ್ದಾರೆ. ಅವರು ಇದ್ದಾಗ ಚಿತ್ರೀಕರಣಗೊಂಡಂತಹ ಕೆಲವು ದೃಶ್ಯಗಳು ಈ ಸಿನಿಮಾದಲ್ಲಿ ಈಗ ನಾವು ತೆರೆ ಮೇಲೆ ನೋಡಬಹುದು. ಇನ್ನು ದೇವನೂರು ಚಂದ್ರು ಅವರು ಈ ಸಿನಿಮಾದ ನಿರ್ದೇಶನವನ್ನು ಮಾಡಿದರೆ ಲಹರಿ ಫಿಲಮ್ಸ್ ಅವರು, ಅಲ್ಲಿ ಕೆಪಿ ಶ್ರೀಕಾಂತ್ ಅವರು ಈ ಸಿನಿಮಾದ ನಿರ್ಮಾಣವನ್ನು ಮಾಡಿದ್ದಾರೆ. ಹಾಗಿದ್ರೆ ಕೇಳುಗರೆ, ಈ ಗ್ರಾಮಾಯಣ ಸಿನಿಮಾದ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ಮೊದಲನೇದಾಗಿ ಆ ಸಿನಿಮಾದ ಒಂದು ಗೀತೆಯನ್ನ ಕೇಳ್ಕೊಂಡು ಬನ್ನಿ, ಆ ನಂತರದಲ್ಲಿ ಕಾರ್ಯಕ್ರಮವನ್ನ ಮುಂದುವರೆಸೋಣ. ಸೊ ಈಗ ನಿಮಗಾಗಿ ಗ್ರಾಮಾಯಣ ಸಿನಿಮಾದ ಒಂದು ಸೂಪರ್ ಸಾಂಗ್ ಪ್ರಸಾರ ಆಗ್ತದೆ, ಕೇಳ್ಕೊ ಬನ್ನಿ. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: எஸ் வெல்கம் பேக். நீ கேட்டா இதரா ரேடியோ ஷிவமுக 90.8 FM சமுதாய வானொலி. ಭರವಸೆ ಕಾಕಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಸಿನಿ ಕಹಾನಿ ಕಾರ್ಯಕ್ರಮ. ಹಾಗೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಮಾಯಣ ಸಿನಿಮಾದ ಒಂದು ಗೀತೆಯನ್ನ ಕೇಳ್ಕೊ ಬಂದ್ರಿ ಅಲ್ವಾ. ಸೊ ಈ ಒಂದು ಗೀತೆ ತುಂಬಾ ಸೊಗಸಾಗಿದ್ದು, ಹಳೆಯ ಒಂದು ಶೈಲಿಯನ್ನ ಈಗ ಹೊಸದಾಗಿ ಮಾಡಿಫೈ ಮಾಡಿ ಆ ಸಾಂಗ್ನ ಮಾಡಿರುವಂಥದ್ದು. ಪೂರ್ಣಚಂದ್ರ ತೇಜಸ್ವಿ ಅವರು ಈ ಒಂದು ಹಾಡಿಗೆ ಸಂಗೀತವನ್ನ ನೀಡಿದ್ದಾರೆ. ಇನ್ನು ಚಿ ಉದಯಶಂಕರ್ ಅವರ ಸಾಹಿತ್ಯ ಇರುವಂತಹ ಗೀತೆ ಕೂಡ ಇದು. ಹಾಗೆ ಸಾಂಗ್ ಚೆನ್ನಾಗಿತ್ತಲ್ವಾ? ಹೌದು, ಈ ಸಾಂಗ್ ಅನ್ನ ಕಪಿಲ್ ಅವರು ಹಾಡಿದ್ದು, ಜೊತೆಗೆ ಐರಾ ಉಡುಪಿಯವರು ಕೂಡ ಈ ಸಾಂಗ್ ಅನ್ನ ಹಾಡಿದ್ದಾರೆ. ಹಾಗಿದ್ರೆ ಇವತ್ತಿನ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆಯನ್ನ ಮಾಡಿದರೆ ಕೇಳೋಣವಾ? ಹಲೋ,
1: ಹಲೋ, ನಮಸ್ತೆ ಮೇಡಮ್. ಇಷ್ಟು ದೊಡ್ಡ ಲೇಟ್ ಆಯ್ತಲ್ಲ.
0: ಏನ್ ಲೇಟ್ ಆಗಿಲ್ಲ ಸರ್, ಕರೆಕ್ಟ್ ಆಗಿ ರಿಸೀವ್ ಮಾಡಿದೆ ಸರ್. ಏನ್ ಸರ್,
1: 4:05 ಸ್ಟಾರ್ಟ್ ಆಗೋದು ಒಂದೇ ಈಗ?
0: ಇಲ್ಲ ಇಲ್ಲ, 4 ಗಂಟೆಗೆ ಶುರು ಆಗೋದು. ನಾವು ಹಾಡ್ ಹಾಕಿ ಫಿಲಂ ಬಗ್ಗೆ ಮಾತಾಡಿದ್ವಿ. ಸೊ ಹೇಳಿ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್.
1: ಅರ್ಪಿತಾನಾ?
0: ಎಸ್, ನಾನೇ ಮಾತಾಡ್ತಿರೋದು.
1: ವಾಣಿ ನಂಜುಂಡ ಅರ್ಪಿತಾ, ಬಹಳ ದಿವಸ ಆಯ್ತು ಮೇಡಮ್ ಜೊತೆ ಮಾತಾಡಿ.
0: ಸರ್, ಹೇಗಿದ್ದೀರಾ ಸರ್?
1: ಸಿಗ್ತಾ ಇರಲ್ಲ ನೀವು.
0: ನಾನು ನನ್ ಜೊತೆ ಮಾತಾಡಕ್ ನಿಮಗೆ ಅವಕಾಶ ಸಿಕ್ಕಿಲ್ಲ ಅನ್ಸುತ್ತೆ ಬಹುಶಃ.
1: ನೀವು ನನಗೆ ಸಿಗ್ತಾ ಇರಲ್ಲ ಫೋನ್ ಅಲ್ಲಿ.
0: ಸರಿ ಸರ್, ಮತ್ತೆ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
1: ಇಲ್ಲ ಇಲ್ಲ.
0: ಸರಿ, ಏನಪ್ಪಾ ಅಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಸ ಸಿನಿಮಾಗಳು, ಹೊಸ ಕಲಾವಿದರ ಬಗ್ಗೆ ಮಾತಾಡ್ತಾ ಇದ್ದೆ, ಸರಿನಾ? ಈಗ ತುಂಬಾ ಜನ ಹೇಳ್ತಾರೆ, ನಾವು ಹೊಸ ಸಿನಿಮಾ ನೋಡಿಲ್ಲ ಮೇಡಮ್, ಎಲ್ಲ ಹಳೆ ಸಿನಿಮಾನೇ ಹೆಚ್ಚಿಗೆ ನೋಡಿರೋದು ಅಂತ. ಹಾಗಿದ್ರೆ ನೀವು ಹೊಸ ಸಿನಿಮಾ ಯಾವ್ದು ನೋಡಿದ್ದೀರಾ? ಯಾವ ಸಿನಿಮಾ ನೋಡಿದಿರ ಸರ್ ಇತ್ತೀಚೆಗೆ? ನಿಮ್ ಹೆಸರೇನು?
1: ಮಾಮೂಲಿ.
0: ನಿಮ್ ಹೆಸರೇನು ಸರ್?
1: ಪರಿಚಯ ಮಾಡ್ಕೊಂಡ್ರೆ ಮಾಮೂಲಿ.
0: ಮಾಡಿ ಮಾಡಿ.
1: ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿ ಜೋಡನಹಳ್ಳಿ, ಹೊಳೆಸ್ಪುರ ತಾಲೂಕು, ಹಾಸನ ಜಿಲ್ಲೆ 573-211. ನಮ್ಮೆಲ್ಲ ಸೋದರ ಸೋದರಿಗೆ ನನ್ನ ನಮಸ್ಕಾರಗಳು.
0: ನಮಸ್ಕಾರಗಳು.
1: ಫಿಲಮ್ ನೋಡೋದು, ಹೊಸ ಫಿಲಮ್ ನೋಡೋದು ಕಡಿಮೆ ಮೇಡಮ್.
0: ಹೊಸ ಕಲಾವಿದರು ಗೊತ್ತಿದ್ದಾರೆ ಯಾರಾದ್ರು?
1: ಹೊಸ ಕಲಾವಿದರು ಇವ್ರು ಇದಾರಲ್ಲ, ಕಾಂತಾರದಲ್ಲಿದ್ದಾರಲ್ಲ, ರಿಷಬ್ ಶೆಟ್ಟಿ.
0: ರಿಷಬ್ ಶೆಟ್ಟಿ, ರಿಷಬ್ ಶೆಟ್ಟಿ ಅವ್ರ ಸಿನಿಮಾ ನೋಡಿದಿರಾ?
1: ಅವ್ರದ್ದು ಅದು ಕಾಂತಾರ ನೋಡಿದೆ ಅಷ್ಟೇ.
0: ಕಾಂತಾರ 1 ನೋಡಿದ್ರ? ಕಾಂತಾರ ಚಾಪ್ಟರ್ 2 ನೋಡಿದ್ರ?
1: ಒಂದು ಒಂದು ಮೊದಲೇ ಬಂದಿತ್ತಲ್ಲ ಅದು.
0: ಸಿನಿಮಾದಲ್ಲಿ
1: ಅದರಲ್ಲಿ ಮಾಮೂಲಿ ಅದ ದೈವಾರಾಧನೆ ಇದೆಯಲ್ಲ, ತುಳುನಾಡಿನ ದೈವಾರಾಧನೆಗಳು ಅವು ಇವು ಎಲ್ಲ ಇದೆಯಲ್ಲ.
0: ಹಾ ಸರ್,
1: ಅವೆಲ್ಲ ಒಂಥರ ಚೆನ್ನಾಗಿತ್ತು, ಒಂಥರ ಇದು ಸತ್ಯ ಘಟನೆ ತರ ಇತ್ತು ಅದೆಲ್ಲ. ಆ ಕಡೆ ತುಳುನಾಡಲ್ಲಿ ಆ ತರ ನಡೆಯುತ್ತಂತಲ್ಲ.
0: ಹೌದೌದು ಸರ್,
1: ಆ ತರ ಇದು ಇತ್ತು. ನನಗೆ ಸಾಮಾನ್ಯ ಮುಖ್ಯವಾಗಿ ಹಳೆ ಸಿನಿಮಾ ಇಷ್ಟ, ನಾನು ಹೊಸ ಫಿಲಂ ನೋಡಕ್ ಇಷ್ಟಪಡ್ತೀನಿ.
0: ಓಕೆ, ಸೋ ಈಗ ಹೊಸ ಕಲಾವಿದರು ಹೊಸ ಹೊಸ ಒಂದು ಆಲೋಚನೆಯೊಂದಿಗೆ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದಾರೆ.
1: ಅಂದ್ರೆ ತೆರೆ ಮೇಲೆ ಈಗ ಹೊಸ ಒಬ್ರು ಹೋದ್ರೆ ಈಗ ಹೊಸ ಸಿನಿಮಾ ಕೆಲವರು ಬರ್ತೆ, ಅವ್ರು ನೋಡ್ತೀನಿ ಅಷ್ಟೇನೆ.
0: ಓಕೆ,
1: ನನಗೆ ಒಟ್ಟಲ್ಲಿ ಏನಪ್ಪಾ ಅಂದ್ರೆ ಕಲಾತ್ಮಕ ಚಿತ್ರಗಳು ನೋಡ್ತೀನಿ ಅಷ್ಟೇ.
0: ನಟರಲ್ಲಿ ನಿಮಗೆ ರಿಷಬ್ ಶೆಟ್ಟಿ
1: ಅಂತ ಇದೇನಂತ?
0: ನಿಮ್ಮ ನೆಚ್ಚಿನ ನಟಿ ಯಾರು ಸರ್ ಈಗ ಹೊಸ ಕಲಾವಿದರಲ್ಲಿ?
1: ಹೊಸ ಕಲಾವಿದರಲ್ಲ, ನನ್ನ ನೆಚ್ಚಿನ
0: ಆರತಿ ಭಾರತಿ ಮಂಜುಳಾ ಅವ್ರನ್ನೆಲ್ಲ ಬಿಟ್ಟು ಈಗ ಹೊಸ ಕಲಾವಿದರಲ್ಲಿ ಯಾರು ಇಷ್ಟ ಆಗ್ತಾರೆ ಹೀರೋಯಿನ್?
1: ನನ್ಗೆ ಹೊಸ ಕಲಾವಿದರಲ್ಲಿ ಈಗ ಇದಪ್ಪ ಹೆಸರೇ ಬರಲ್ಲಪ್ಪ ಸರಿಯಾಗಿ, ಈಗ
0: ಹೆಸರೇ ಬರಲ್ವಾ?
1: ಇವ್ರು ರಮ್ಯಾ, ರಮ್ಯಾ,
0: ರಮ್ಯಾ ಅವರು.
1: ಅಮೃತಧಾರೆ ತುಂಬಾ ಚೆನ್ನಾಗಿ ಮಾಡಿದ್ರೆ ಮೇಡಮ್.
0: ಅಮೃತಧಾರೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
1: ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು. ಓಕೆ, ಚಂದ್ರಶೇಖರ್ ಸರ್ ಕರೆ ಮಾಡಿದ್ರು, ಅವರು ಹೊಸ ಕಲಾವಿದರಲ್ಲಿ ರಿಷಬ್ ಶೆಟ್ಟಿ ಅವರು ಇಷ್ಟ ಆಗ್ತಾರೆ, ಕಾಂತಾರ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ರು. ಹಾಗೆ ಇನ್ನು ನಟಿಯರಲ್ಲಿ ರಮ್ಯಾ ಅವರು, ಮೋಹಕ ತಾರೆ ರಮ್ಯಾ ಅವರು ಸಿನಿಮಾ ತುಂಬಾ ಇಷ್ಟ ಆಗುತ್ತೆ, ಅವರು ಅಭಿನಯಿಸಿರುವಂತಹ ಅಮೃತ ಧಾರೆ ಸಿನಿಮಾ ತುಂಬಾನೇ ಇಷ್ಟ ಅಂತ ಹೇಳಿದ್ರು. ಹಾಗಿದ್ರೆ ಕೇಳಿದ್ರೆ ನೀವು ಕೂಡ ಇತ್ತೀಚೆಗೆ ನೋಡಿದಂತಹ, ಅದು ಥಿಯೇಟರ್ಗೆ ಹೋಗಿ ನೋಡ್ಬೇಕಂತಿಲ್ಲ, ಟಿವಿಲಿ ನೋಡಿದ್ರು ಪರವಾಗಿಲ್ಲ, ಟಿವಿಲಿ ನೋಡಿದಂಥ ಹೊಸ ಸಿನಿಮಾ ಯಾವುದು, ಹೊಸ ಕಲಾವಿದರು ಯಾರು ನಿಮಗೆ ಇಷ್ಟ ಆಗ್ತಾರೆ, ಅದರಲ್ಲಿ ನಟರು ಯಾರು ಇಷ್ಟ ಆಗ್ತಾರೆ, ನಟಿರು ಯಾರು ಇಷ್ಟ ಆಗ್ತಾರೆ, ಯಾರಿಗೆ ಏನು ಸಲಹೆಯನ್ನು ಕೊಡೋಕೆ ಇಷ್ಟಪಡ್ತಾರೆ, ಅಂದರೆ ಈಗಿನ ಕಲಾವಿದರಿಗೆ ನೀವು ಯಾವ ಸಿನಿಮಾವನ್ನು ಯಾವ ರೀತಿಯ ಸಿನಿಮಾವನ್ನು ನಿರೀಕ್ಷಿಸ್ತೀರಾ ಅಂತ ಹೇಳ್ಬೋದು. ಹಾಗೆ ಇನ್ನು ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ. ಹಲೋ.
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಹೇಗಿದ್ದೀರಾ?
2: ಆರಾಮಾಗಿದ್ದೀವಿ ನೋಡಿ ಮೇಡಮ್.
0: ಆರಾಮಾಗಿದ್ದೀರಾ?
2: ಹಾ
0: ಸರ್, ಕಾಫಿ ಟೀ ಎಲ್ಲ ಆಯ್ತಾ?
2: ಆಯ್ತು ಮೇಡಮ್, ಕಾಫಿ ಟೀ ಎಲ್ಲ ಮುಗಿಸ್ಬಿಟ್ಟು ನಿಮ್ಮ ಕಾರ್ಯಕ್ರಮ ಕೇಳೋಣ ಅಂತ ಈಗ ಕೂತ್ಕೊಂಡೆ.
0: ಓಕೆ ಓಕೆ ಸರ್, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ ಸರ್?
2: ಹೌದು ಮೇಡಮ್, ಹೌದು ಮೇಡಮ್.
0: ಹೊಸ ಕಲಾವಿದರು ಹೊಸ ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ದೆ ಇವತ್ತು.
2: ಹೌದು ಹೌದು ಮೇಡಮ್, ಹೌದು ಮೇಡಮ್.
0: ಸೊ ಹೇಳಿ, ಹಾಗಿದ್ರೆ ಯಾವ ಸಿನಿಮಾದ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀರಾ?
2: ನಾನು ಕಾಂತಾರ ಪಿಕ್ಚರ್ ಮೇಡಮ್.
0: ಕಾಂತಾರ? ಓಕೆ,
2: ನಾವು ಹೊಸ ಪಿಕ್ಚರ್ ನೋಡೋದು ಬಹಳ ಕಡಿಮೆ. ಕಾಂತಾರ 1, ಕಾಂತಾರ 2 ನೋಡಿದೀವಿ ಮೇಡಮ್.
0: ಎರಡು ನೋಡಿದೀರಾ?
2: ಹೌದು ಹೌದು ಮೇಡಮ್, ನಮ್ಗೆ ಇಲ್ಲಿಂದ ತುಳುನಾಡಿನ ಬಗ್ಗೆ ಅದು ಇದೆಲ್ಲ ಇದೆಯಲ್ಲ, ಅದರಲ್ಲಿ ಕೋಲ ಗೀಲ ಎಲ್ಲ ಬರುತ್ತೆ, ಮತ್ತೆ ಮೈ ಮೇಲೆಲ್ಲ ಬರೋದು ಅದೆಲ್ಲ, ಅದೆಲ್ಲ ಪಾತ್ರಗಳು ತುಂಬಾ ಇಷ್ಟ ಆಯ್ತು ಮೇಡಮ್ ನಮ್ಗೆ.
0: ಓ ಸೂಪರ್ ಸರ್. ಸೊ ಹಾಗಾಗಿ ಕಾಂತಾರ ಸಿನಿಮಾ ನೋಡಕ್ ತುಂಬಾ ಇಷ್ಟ, ಅದರಲ್ಲಿ ರಿಷಬ್ ಶೆಟ್ಟಿ ಅವರ ಅಭಿನಯ ಚೆನ್ನಾಗಿದೆಲ್ಲ ಸರ್.
2: ಹೌದು ಮೇಡಮ್, ಅವರ ಪಾತ್ರಗಳನ್ನ ಯಾವತ್ತೂ ಮರೆಯಕ್ಕೆ ಆಗಲ್ಲ ಮೇಡಮ್.
0: ಒಬ್ಬ ನಿರ್ದೇಶಕನಾಗಿ ಹಾಗೆ ನಟನಾಗಿ ಕೂಡ ಆ ಒಂದು ಚಿತ್ರಕ್ಕೆ ಪರಿಪೂರ್ಣವಾಗಿ ತಮ್ಮನ್ನ ತಾವು ಅರ್ಪಿಸಿಕೊಂಡಿದ್ದಾರೆ ಸರ್.
2: ಹೌದು ಹೌದು ಮೇಡಮ್, ಹೌದು ಮೇಡಮ್, ಹೌದು ಮೇಡಮ್
0: ಅಲ್ವಾ. ಹಾಗಿದ್ರೆ ನಟಿಯರಲ್ಲಿ ಯಾರು ಇಷ್ಟ ಆಗ್ತಾರೆ?
2: ನಟಿಯರಲ್ಲಿ ನಮಗೆ ಪ್ರೇಮಾನೇ ಇಷ್ಟ ಮೇಡಮ್.
0: ಪ್ರೇಮ್ ಅವರು?
2: ಹೌದು.
0: ಸ್ವಲ್ಪ ಹೊಸ ಕಲಾವಿದ್ರು ಹೇಳ್ಬೇಕಪ್ಪ.
2: ಹೊಸ ಕಲಾವಿದ್ರು ಅಂದ್ರೆ
0: ನೋಡಿ, ಕಾಂತಾರದಲ್ಲಿ ರುಕ್ಮಿಣಿ ವಸಂತ್ ಅವರು ಅಭಿನಯಿಸಿದ್ರು, ಸಪ್ತಮಿಗೌಡ ಅವರು ಅಭಿನಯಿಸಿದ್ರು.
2: ಹೌದು ಹೌದು.
0: ಅವರಿಬ್ಬರಲ್ಲಿ ಯಾರು ಇಷ್ಟ ಆದ್ರು?
2: ಯಾವ್ದು ಮೇಡಮ್?
0: ರುಕ್ಮಿಣಿ ವಸಂತ್ ಅವರು ಕಾಂತಾರ ಚಾಪ್ಟರ್ ಒನ್ ಅಲ್ಲಿ ಅಭಿನಯಿಸಿದ್ರು. ಆಯ್ತಾ,
2: ಅವರೇ ಅಡ್ಡಿಲ್ಲ ಮೇಡಮ್,
0: ಅವ್ರ ಇಷ್ಟ ಆದ್ರೆ.
2: ಮತ್ತೆ ಅದರಲ್ಲಿ ಹಾಡುಗಳು ಹಾಗೆ ತುಂಬಾ ಒಂದು ಅದ್ಭುತವಾದಂತ ಹಾಡುಗಳು ಮೇಡಮ್.
0: ಖಂಡಿತ ಖಂಡಿತ ಸರ್.
2: ಹೌದು ಮೇಡಮ್.
0: ಸೊ ಸೂಪರ್. ಹಾಗಿದ್ರೆ ಹೊಸ ಕಲಾವಿದರಿಗೆ ಏನಾದ್ರು ಸಲಹೆ ಕೊಡೋಕೆ ಇಷ್ಟಪಡ್ತೀರಾ?
2: ಇಲ್ಲ ಮೇಡಮ್, ನಾವು ಹೊಸ ಅಷ್ಟು ಬಗ್ಗೆ ಇದಿಲ್ಲ ಮೇಡಮ್.
0: ಓಕೆ ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
2: ಓಕೆ ಮೇಡಮ್, ತಮಗೂ ಕೂಡ ಕಾರ್ಯಕ್ರಮದಲ್ಲಿ ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಮೇಡಮ್.
0: ಓಕೆ ಸರ್, ಧನ್ಯವಾದ ಸರ್. ಓಕೆ, ಸುಬ್ರಹ್ಮಣ್ಯ ಅವರು ಉಡುಪಿಯಿಂದ ಕರೆ ಮಾಡಿದ್ರು, ಅವರು ಕೂಡ ಕಾಂತಾರ ಸಿನಿಮಾದ ಬಗ್ಗೆ ಮಾತಾಡ್ತಿದ್ರು. ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ.
3: ಹಲೋ,
0: ನಮಸ್ತೆ.
3: ನಮಸ್ತೆ,
0: ಹೇಗಿದ್ದೀರಾ ಮೇಡಮ್?
3: ಚೆನ್ನಾಗಿದ್ದೀವಿ, ಹೇಗಿದ್ದೀರಾ?
0: ನಾನು ಕೂಡ ಸೂಪರ್ ಆಗಿದ್ದೀನಿ. ಮತ್ತೆ ಮಧ್ಯಾಹ್ನದ ಊಟ, ಸಂಜೆ ಕಾಫಿ ಟೀ ಎಲ್ಲ ಆಯ್ತಾ?
3: ಕಾಫಿ ಟೀ ಆಗಿಲ್ಲ, ಮನೇಲಿ ಒಬ್ರು ಇದ್ದೀನಿ. ಯಾರು ಬಂದಿಲ್ಲಲ್ಲ ಡ್ಯೂಟಿಯಿಂದ, ಊಟ ಒಂದು ಆಗಿದೆ.
0: ಏನ್ ಊಟ ಇವತ್ತು?
3: ಇವತ್ತು ನುಗ್ಗೆಕಾಯಿ ಸಾಂಬಾರು, ಮೊಸರನ್ನ.
0: ನುಗ್ಗೆಕಾಯಿ ಸಾಂಬಾರು, ಮೊಸರನ್ನ. ಓಕೆ,
3: ಹೌದು
0: ಮ್ಯಾಮ್. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ವಿಷಯ ಗೊತ್ತಾಯ್ತು, ತಿಳ್ಕೊಂಡೆ.
0: ಹೊಸ ಸಿನಿಮಾ, ಹೊಸ ಕಲಾವಿದರ ಬಗ್ಗೆ ಮಾತನಾಡ್ತಿದ್ದೆ.
3: ಹೌದು, ನನ್ಗೆ ಹೇಳ್ಬೇಕು ಅಂದ್ರೆ ಹೊಸ ಸಿನಿಮಾದ ಬಗ್ಗೆ, ಹೊಸ ಕಲಾವಿದರ ಬಗ್ಗೆ ಯಾರು ಗೊತ್ತೇ ಇಲ್ಲ. ಯಾಕಂದ್ರೆ ನಾನು ಇತ್ತೀಚಿನ ಯಾವ ಸಿನಿಮಾನು ನೋಡೋದೇ ಇಲ್ಲ.
0: ಟಿವಿಲ್ ಬಂದ್ರು ನೋಡಿಲ್ವಾ?
3: ಇಲ್ಲ ಇಲ್ಲ, ಟಿವಿನಲ್ಲೂ, ಹಾ ಟಿವಿನಲ್ಲೂ ನೋಡಕ್ ಕಡಿಮೆ, ನಾನು ನೋಡಲ್ಲ. ಮಕ್ಕಳೆಲ್ಲ ನೋಡ್ತಾ ಇರ್ತಾರೆ ಅಷ್ಟೇ, ನಾನ್ ನೋಡಕ್ ಇಷ್ಟಪಡಲ್ಲ. ನನ್ಗೆ ಏನೋ ಇನ್ನು ಪುನೀತ್ ರಾಜ್ಕುಮಾರ್ ಲಾಸ್ಟ್, ನಟ ಸಾರ್ವಭೌಮ ಇದೆಯಲ್ಲ, ಆ ಮೂವಿನೇ ಲಾಸ್ಟ್ ನಾನು ನೋಡಿದ್ದೆ.
0: ಸಾರ್ವಭೌಮ ಅದೇ ಲಾಸ್ಟ್.
3: ಹೌದು, ಹಾ ಅದು ಟಾಕೀಸಿಗೆ ಹೋಗಿ. ನಂಗೆ ಪುನೀತ್ ಅಂದ್ರೆ ಇಷ್ಟ, ನನ್ನ ವಯಸ್ಸಿನ ಹೀರೋ ಅವರು ನಂಗೆ ತುಂಬಾ ಇಷ್ಟ. ಹಂಗಾಗಿ ಅವ್ರ ಮೂವಿ ಎಲ್ಲ ನೋಡ್ತಿದ್ದೆ. ಅದೇ ಲಾಸ್ಟ್ ಟಾಕೀಸಿಗೆ ಹೋಗಿ ನಾನು ನೋಡಿದ್ದು
0: ಅಂದ್ರೆ ನಟ ಸಾರ್ವಭೌಮ
3: ನೋಡ್ಲೇ ಇಲ್ಲ. ಹೌದು.
0: ಓಕೆ,
3: ಮತ್ತೆ
0: ಸಾಕಷ್ಟು ಜನ ನಟಿಯರ್ ಕೂಡ ಅಭಿನಯಿಸಿದಾರೆ. ಆಯ್ತಾ, ಸೊ ಯಾವ ನಟಿ ನಿಮ್ಗೆ ಇಷ್ಟ ಆಗ್ತಾರೆ?
3: ರಕ್ಷಿತಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ಯಾರು, ಹುಡುಗಿಯ ಹೆಸರು ಕೂಡ ನಂಗೆ ಹೇಳಕ್ ಬರ್ತಾ ಇಲ್ಲ ಈಗಿನ.
0: ರಕ್ಷಿತಾ
3: ಚೆನ್ನಾಗಿ ಅನ್ಸಿವಿ. ಹೌದೌದು, ತುಂಬಾ ಜನ ಮಾಡಿದ್ದಾರೆ. ಮತ್ತೆ ಪ್ರಿಯಾ, ಪ್ರಿಯಾ ಮಣಿ ಅವ್ರದ್ದು ಕೂಡ
0: ಚೆನ್ನಾಗಿದೆ.
3: ಹೌದೌದು, ಹೌದು ಚೆನ್ನಾಗಿ ಮಾಡಿದ್ದಾರೆ, ಅವ್ರದ್ದು ಇಷ್ಟನೇ. ಮತ್ತೆ ನೀಲಾನದಲ್ಲಿ ಮಾಡಿದಾರಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಮರ್ತೋಗಿದೆ.
0: ಪಾರ್ವತಿ ಮೆನನ್,
3: ಅವ್ರು ಕೂಡ, ಅವ್ರದ್ದು ಚೆನ್ನಾಗಿದೆ.
0: ಅವರಿಬ್ರು ಪೇರ್ ಕೂಡ ಚೆನ್ನಾಗಿದೆ. ಮಿಲನಾ ಸಿನಿಮಾ ಎಲ್ರಿಗೂ ಇಷ್ಟ ಆಗುವಂತ ಸಿನಿಮಾ ಅಲ್ವಾ?
3: ಹೌದು ಹೌದು, ಅವ್ರದ್ದು ಕೂಡ ನೋಡಿದೀನಿ, ಪರವಾಗಿಲ್ಲ. ತಕ್ಕ ಮಟ್ಟಿಗೆ ಮಾಡಿದ್ರು, ಪಾತ್ರ ಇಷ್ಟ ಆಗಿತ್ತು. ಅದು ಪುನೀತ್ ರಾಜ್ಕುಮಾರ್ ಇಷ್ಟ ಅಲ್ವಾ, ಹಾಗಾಗಿ ಅವ್ರು ಕೂಡ ಇಷ್ಟ ಆಗಿದ್ರು.
0: ಇಷ್ಟ ಆಗ್ತಾರಲ್ವಾ? ಚೆನ್ನಾಗಿ ಮಾತಾಡಿದ್ರೆ. ಆಕ್ಚುಲಿ ನಿಂಬಾಯಲ್ಲೆಲ್ಲ ಪ್ರಿಯಾಮಣಿಯವ್ರ ಹೆಸರು, ಪಾರ್ವತಿ ಮೆನನ್ ಅವ್ರ ಹೆಸರೆಲ್ಲ ಕೇಳೋಕ್ ತುಂಬಾ ಖುಷಿ ಆಗುತ್ತೆ. ನೋಡಿದಿರಾ ಇಷ್ಟ ಆಗುತ್ತೆ ಅಂತ ಹೇಳಿದ್ರಲ್ಲ, ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕರೆ ಮಾಡಿದಕ್ಕೆ.
3: ಧನ್ಯವಾದಗಳು.
0: ಓಕೆ, ಎಸ್ ಕೇಳ್ತಾ ಇದ್ರಲ್ಲ, ಶುಭಾ ಮೇಡಮ್ ಕೂಡ ಕರೆ ಮಾಡಿದ್ರು. ಅವ್ರಿಗೆ ಅಪ್ಪು ಸರ್ ಅವರ ಸಿನಿಮಾ ತುಂಬಾ ಇಷ್ಟ ಅಂತ ಹೇಳ್ತಿದ್ರು. ಇನ್ನು ಪ್ರಣ ವಿಕ್ರಮ ಆಗಿರ್ಬೋದು, ಅಪ್ಪು ಆಗಿರ್ಬೋದು, ಮಿಲನ ಸಿನಿಮಾ ಕೂಡ ತುಂಬಾ ಇಷ್ಟ ಆಗತ್ತೆ ಅಂತ ಹೇಳ್ತಿದ್ರು. ನೋಡಿ, ಅಪ್ಪು ಹಾಗೆ ರಕ್ಷಿತಾ ಅವರು ಆಕ್ಟ್ ಮಾಡಿ ತುಂಬಾ ವರ್ಷ ಆಗಿದೆ, ಆದರೂ ಈಗಲೂ ಜನ ಅವರ ಹೆಸರನ್ನ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾರೆ. ಅದು ಬಹುಶಃ ಕಲಾವಿದರಿಗಿರುವಂತಹ ಒಂದು ಏನಂತ ಹೇಳ್ಬೋದು, ಶಕ್ತಿ ಅಂತಾನೆ ಹೇಳ್ಬೋದು ಅಲ್ವಾ? ಹಾಗಿದ್ರೆ ನೀವು ಕೂಡ ಹೊಸ ಸಿನಿಮಾ, ಹೊಸ ಕಲಾವಿದರ ಬಗ್ಗೆ ಮಾತನಾಡಬಹುದು. ನಮ್ಮ ಸಂಖ್ಯೆ 9686096279. ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಿ ಮಾತನಾಡಬಹುದು. ಹಾಗೆ ನಾನು ಹೇಳ್ತಿದ್ದೆ, ಇವತ್ತು ಗ್ರಾಮಾಯಣ ಸಿನಿಮಾ ರಿಲೀಸ್ ಆಗಿದೆ. ಹಾಗೆ ಕಳೆದ ವಾರ ಬಿಡುಗಡೆ ಆದಂತಹ ಬಲರಾಮ ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ನಮ್ಮ ಪ್ರಭಾಕರ್ ಅವರ ಮಗ ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಹಾಗೆ ಆ ಒಂದು ಸಿನಿಮಾ ಕೂಡ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿದ್ದು, ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಈ ಬಲರಾಮ ಸಿನಿಮಾದಲ್ಲಿ ಇರುವಂತಹ ವಿನೋದ್ ಪ್ರಭಾಕರ್ ಅವರಾಗಿರ್ಬೋದು, ಇನ್ನು ಪುನೀತ್ ರಾಜ್ಕುಮಾರ್ ಜೊತೆ ರಾಜ್ಕುಮಾರ್ ಸಿನಿಮಾದಲ್ಲಿ ಅಭಿನಯಿಸಿದಂತಹ ಪ್ರಿಯಾ ಆನಂದ್ ಅವರಿರ್ಬೋದು, ಇವರಿಬ್ಬರು ಕೆಮಿಸ್ಟ್ರಿ ಕೂಡ ಈ ಸಿನಿಮಾದಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ. ಇದು ಒಂದ್ ರೀತಿ ಒಳ್ಳೆ ಹುಡುಗರು ಚೆನ್ನಾಗಿ ಅವ್ರ ದಾರಿಲಿ ಸಾಗ್ತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಸಂದರ್ಭದಲ್ಲಿ ಅವರ ಹಾದಿ ತಪ್ಪುತ್ತಲ್ಲ, ಆ ರೀತಿ ಒಂದು ಟರ್ನಿಂಗ್ ಪಾಯಿಂಟ್ ಇರುವಂತಹ ಒಂದು ಸಿನಿಮಾ ಅಂತಾನೆ ಹೇಳ್ಬೋದು. ನೀವು ಕೂಡ ನಿಮ್ಮ ಮನೆ ಹತ್ರನೋ ಅಥವಾ ನಿಮ್ಮ ಊರಲ್ಲಿ ಥಿಯೇಟರ್ಗಳಿದ್ರೆ ಹೋಗಿ ಈ ಒಂದು ಸಿನಿಮಾವನ್ನ ಹೋಗಿ ನೋಡಿ. ಓಕೆನಾ, ಹಾಗಿದ್ರೆ ಸಿನಿ ಕಹಾನಿ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ವಿದ್ಯುತ್ ಗ್ರಾಹಕರೇ ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
8: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
7: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
8: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
7: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
8: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
7: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
8: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹೊಸ ಸಿನಿಮಾ, ಹೊಸ ಕಲಾವಿದರ ಬಗ್ಗೆ ಮಾತನಾಡ್ತಾ ಇದ್ದೆ. ಅದರಲ್ಲೂ ನಮ್ಮ ನಟರಾಗಿರ್ಬೋದು, ನಟಿಯರಾಗಿರ್ಬೋದು, ಹೊಸ ಕಲಾವಿದರು ಸಾಕಷ್ಟು ಜನ ನಮ್ಮ ಕನ್ನಡ ಸಿನಿಮಾದಲ್ಲಿ ಇರುವಂಥದ್ದು. ಇನ್ನು ಡಾರಿ ಧನಂಜಯರಿಂದ ಹಿಡಿದು ಸುದೀಪ್, ದರ್ಶನ್, ಪ್ರಜ್ವಲ್, ಯಶ್ ಅವರು, ಧ್ರುವ ಸರ್ಜ್ ಅವರು, ಗಣೇಶ್ ಅವರು, ರಕ್ಷಿತ್ ಶೆಟ್ಟಿ ಅವರು, ಎಷ್ಟೊಂದು ಜನ ಇದ್ದಾರೆ. ಇನ್ನು ವಿಜಯ ರಾಘವೇಂದ್ರ ಅವರು, ಶ್ರೀ ಮುರಳಿ ಅವರು, ದುನಿಯಾ ವಿಜಯ್ ಅವರು, ಎಷ್ಟೊಂದು ಜನ ಇದಾರಲ್ವಾ. ಖಂಡಿತ, ಇನ್ನು ಹೀರೋಯಿನ್ ಕೂಡ ಸಾಕಷ್ಟು ಜನ ಇದ್ದಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ಅಭಿನಯಿಸಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಅವರ ಪ್ರತಿಭೆಯನ್ನ ಪ್ರದರ್ಶಿಸ್ತಾ ಇದ್ದಾರೆ. ಹಾಗಿದ್ರೆ ನೀವು ಇಷ್ಟಪಡುವಂತಹ ಹೊಸ ಕಲಾವಿದರು ಯಾರು, ಹೊಸ ಸಿನಿಮಾ ಯಾವುದು ಅಂತ ನೀವು ನನ್ನೊಟ್ಟಿಗೆ ಮಾತಾಡಬಹುದು. ನಮ್ಮ ಸಂಖ್ಯೆ 9686609279. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ.
9: ಹಲೋ ಮೇಡಮ್, ನಮಸ್ತೆ.
0: ಹಲೋ ಮೇಡಮ್, ನಮಸ್ತೆ, ಹೇಗಿದ್ದೀರಾ?
9: ಆರಾಮಿದ್ದೀವ್ರಿ. ನಮ್ ಕಡೆ ಮಳೆ ಬರಾಕತ್ತೈತಿ. ನಿಮ್ ಕಡೆ?
0: ನಮ್ ಕಡೆನೂ ಮಳೆ ಬರಾಕತ್ತೈತ್ರಿ.
9: ಎಲ್ಲಾ ಕರ್ನಾಟಕ ಎಲ್ಲಾ ಮಳೆ ಇರಬಹುದ್ರಿ.
10: ಹ್ಮ್, ಸ್ವಲ್ಪ ಸ್ವಲ್ಪ ಮಳೆ ಬರ್ತೈತ್ರಿ.
9: ಹೌದ್ರಿ,
10: ಹೇಗಿದ್ರ?
9: ಆರಾಮಿದ್ದೇವ್ರಿ. ಇದು ತುತ್ತೂರು ಮಳಿ, ಜೋರ್ ಮಳಿ ಬಂತಂದ್ರ ಬಿತ್ತಂಗ್ ಚಾಲು ಆಗ್ತಾವ್ರಿ. ಇದು ಸ್ವಲ್ಪ ಮಣ್ಣು ಬಾಳ ಕೈಯಂಗಿಲ್ಲ ಅಂತ ಹೇಳ್ತಾರ.
10: ಹೌದು ಹೌದು, ಮಳೆ ಹೇಗ್ ಬರ್ಬೇಕಂದ್ರ ನಾವ್ ಆಚೆ ಹೋಗ್ಬಾರ್ದು, ಎಲ್ಲಿರ್ತೀವೋ ಅಲ್ಲೇ ಇರ್ಬೇಕು, ಅಷ್ಟು ಜೋರಾಗ್ ಬರ್ಬೇಕು. ಮಳೆಗಾಲ ಮಳೆ ಅಂತ ಅನ್ಸ್ಕೊಳುತ್ತೆ.
9: ಹೌದೌದು, ಹೇಳರಿ ಇವತ್ತಿನ ವಿಷಯ ಏನಂತ ಗೊತ್ತಾಗ್ಲಿಲ್ಲ.
10: ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಹೊಸ ಸಿನಿಮಾ, ಹೊಸ ಕಲಾವಿದರ ಬಗ್ಗೆ ಮಾತನಾಡ್ತಾ ಇದ್ದೆ. ಆಯ್ತಾ, ಸೋ ನಮ್ಮ ಕನ್ನಡದಲ್ಲಿ ಈಗ ಹೊಸ ಸಿನಿಮಾಗಳು ಸಾಕಷ್ಟು ಬರ್ತಿದೆ. ಇನ್ನು ಹೊಸ ಕಲಾವಿದರು ಕೂಡ ಇದ್ರಲ್ಲ, ಅದ್ರಲ್ಲಿ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಎಲ್ಲರೂ ಇದಾರೆ. ಆಯ್ತಾ, ನಿಮಗೆ ಇಷ್ಟ ಆಗುವಂತ ಈಗಿನ ಹೊಸ ಹೀರೋ ಅಥವಾ ಹೊಸ ಹೀರೋಯಿನ್ ಅಂದ್ರೆ ಯಾರಿರ್ಬೋದು ಮೇಡಮ್?
9: ಅಂದ್ರೆ ಮೇಡಮ್, ಹೊಸ ಹೀರೋಗಳು ಯಾರಂತ ನನಗೂ ಅಷ್ಟೊಂದ್ ಮಾಹಿತಿ ಇಲ್ಲ. ಇದ್ದಿದ್ರೊಳಗೆ ಹೆಚ್ಚಾಗಿ ನೋಡೋದಂದ್ರ ನಾವು ಟಿವಿ ಒಳಗ್ ನೋಡ್ತಿರ್ತೇವಲ್ಲ,
10: ಪ್ರಜ್ವಲ್ ದೇವರಾಜ್ ಅವರು
9: ಚೆನ್ನಾಗಿ ನಟನೆ ಮಾಡ್ತಾರೆ. ಅವ್ರು ಒಂದ್ ಮೂರ್ನಾಕ್ ಸಿನಿಮಾ ಟಿವಿ ಒಳಗ್ ನೋಡಿನ್ ನಾನು.
10: ಸಿನಿಮಾ ಹೆಸರು ನೆನಪಿದ್ಯಾ?
9: ಇಲ್ಲ ಮೇಡಮ್, ಇಲ್ಲ. ಯಾಕಂದ್ರೆ ಹಳಿಯು ಆದ್ರೆ ಹೇಳ್ಬಹುದು ನಾವು. ಹೊಸ ಹೀರೋಗಳ ಸಿನಿಮಾಗಳು ಹೇಳಕ್ ಆಗಂಗಿಲ್ಲ. ಇನ್ನೇನು ಗಣೇಶನ್ ಸಿನಿಮಾಗಳು ಅಂತ ಗೊತ್ತ ಎಲ್ಲಾರ್ಗಿನು.
10: ಪ್ರಜ್ವಲ್ ದೇವರಾಜ್ ಅವರ ತಂದೆ ಮೂಲತಃ ಒಬ್ಬ ನಟ, ದೇವರಾಜ್ ಅವರು. ಆಯ್ತಾ, ಅವರಿಂದಾನು ಕಲ್ತ್ಕೊಂಡು ಎಷ್ಟೋ ಬಾರಿ ಸಿನಿಮಾಗಳಲ್ಲಿ ಅಭಿನಯಿಸಿದಾರಲ್ವಾ, ಅವರ ಅಭಿನಯವನ್ನ ಪ್ರದರ್ಶಿಸಿದ್ದಾರೆ.
9: ಹೌದು ಮೇಡಮ್, ನಾವು ಅದು ಏನಪ್ಪಾ ಅಂದ್ರ ಪ್ರಜ್ವಲ್ ದೇವರಾಜ್ ಅಂದ್ರೆ ಅವರಪ್ಪ ಅಂದ್ರೂ ಚಂದ ಮಾಡ್ತಾರ, ಅವರಪ್ಪನು ಮಾಡ್ತಿದ್ರು, ಅವ್ರನ್ನ ಇವ್ರನ್ನ ಚಂದ ಮಾಡ್ತಾರ. ಅವರು ಜಾಸ್ತಿ ಖಳನಾಯಕರೊಳಗ್ ಜಾಸ್ತಿ ಭಾಗವಹಿಸ್ತಿದ್ರು.
10: ಇವರು ನಾಯಕ ನಟನ ಜಾಸ್ತಿ ಭಾಗವಹಿಸ್ತಾರೆ.
9: ಹೀರೋ ನಟನೆಗೆ ಬಂದ್ರು ನಾ ಅನ್ಕೋತೀನಿ ರೀ.
10: ಖಂಡಿತ ಖಂಡಿತ. ಹಾಗೆ ಹೀರೋಯಿನ್ ಯಾರು ಇಷ್ಟ ಆಗ್ತಾರೆ?
9: ಹೀರೋಣಿ ಯಾರಂತ ಹೇಳ್ಬಹುದ್ರಿ ಮೇಡಮ್? ಚಂದ ಮಾಡಿದ್ರು ಅವ್ರು.
10: ಯಾರು ಯಾರು?
9: ಮೇಘನಾ ಅವರು, ಇವರು ತೀರ್ಕೊಂಡವ್ರ ಅವ್ರ ಪತ್ನಿ
10: ಚಿರಂಜೀವಿ ಸರ್ಜಿ ಅವ್ರ ಹೆಂಡತಿ
9: ಅವ್ರ ತಾಯಿ ತಂದೆ ಹೆಸರು ನೆನ್ಪೈತಿ, ಈಗ ಬಾಯಿಗೆ ಬರ್ತಾ ಇಲ್ಲ.
10: ಸುಂದರ್ ರಾಜ್ ಅಲ್ವಾ?
9: ಸುಂದರ್ ರಾಜ್,
10: ತಮಿಳಾ ಸುಂದರ್ ರಾಜ್ ಅವರ ಮಗಳು ಮೇಘನಾ ರಾಜ್.
9: ಅವರು ಸುಂದರ್ ರಾಜನು ಚಂದ ಬಾಳ ಮಾಡ್ತಾರೆ.
10: ಅವ್ರು ಕಾಮಿಡಿ ಆಕ್ಟಿಂಗ್ ಸಪೋರ್ಟಿಂಗ್ ರೋಲ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ.
9: ಹೌದು ಮೇಡಮ್, ನಮಸ್ಕಾರ.
10: ನಮಸ್ತೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ.
9: ಓಕೆ ಮೇಡಮ್.
10: ಎಸ್, ಸೌಮಿ ಅವರು ಕರೆ ಮಾಡಿದ್ರು. ಸೊ ಅವ್ರಿಗೆ ಪ್ರಜ್ವಲ್ ದೇವರಾಜ್ ಅವರ ಸಿನಿಮಾಗಳು ಇಷ್ಟ ಆಗತ್ತೆ ಅಂತ ಹೇಳ್ತಿದ್ರು, ಹಾಗೆ ಹೀರೋಯಿನ್ ಅಲ್ಲಿ ಮೇಘನಾ ರಾಜ್ ಅವರ ಸಿನಿಮಾ ಇಷ್ಟ ಆಗತ್ತೆ ಅಂತ ಹೇಳ್ತಿದ್ರು. ಸೊ ಕೇಳಕ್ಕೆ ಖುಷಿ ಆಗತ್ತೆ ಹೊಸ ಕಲಾವಿದರ ಬಗ್ಗೆ ಮಾತಾಡುವಾಗ ಖಂಡಿತವಾಗ್ಲಿ. ಯಾಕಂದ್ರೆ ಈಗ ಕಲೆ ಅನ್ನೋದು ಎಲ್ರಿಗೂ ಕೂಡ ಒಲಿಯಲ್ಲ, ಒಲ್ದಿರುವಂತಹ ಕಲಾವಿದರು ತಮ್ಮ ಕಲೆಯನ್ನ ಪ್ರದರ್ಶಿಸ್ತಾರೆ ಅನ್ನುವಾಗ ನಿಜಕ್ಕೂ ಖುಷಿ ಆಗತ್ತೆ. ಈಗ ಅವಕಾಶಗಳು ಕೂಡ ಅಷ್ಟೇ, ಈಗ ಊರಲ್ಲಿ ಎಲ್ಲರೂ ಕೂಡ ಕಲಾವಿದರಾಗಿದ್ರು ಕೂಡ ಅವ್ರಿಗೆ ಅವಕಾಶಗಳು ಹೆಚ್ಚಾಗಿ ಸಿಗೋಲ್ಲ. ಸಿಕ್ಕ ಅವಕಾಶವನ್ನ ಅಚ್ಚುಕಟ್ಟಾಗಿ ನಿಭಾಯಿಸುವಂತದ್ದು ಕಲಾವಿದರು. ಆ ಕಲಾವಿದರಿಗೆ ಕಲೆ ಒಲ್ದಿರುತ್ತೆ ಅಲ್ವಾ? ಹಾಗಿದ್ರೆ ನೀವು ಕೂಡ ಹೊಸ ಸಿನಿಮಾ ಹೊಸ ಕಲಾವಿದರ ಬಗ್ಗೆ ಮಾತನಾಡಬಹುದು. ಇನ್ನು ಕೇಳುಗರೆ, ಈಗ ನಾನು ಇವತ್ತು ಹೇಳಿದೆ ಗ್ರಾಮಾಯಣ ಸಿನಿಮಾ ಇವತ್ತು ಬಿಡುಗಡೆ ಆಗಿದೆ ಅಂತ. ಇನ್ನು ಮುಂದಿನ ವಾರ ಅಂದ್ರೆ ನಮ್ಮ ಹೊಸಬ್ರು ಯಾರಪ್ಪ ಅಂದ್ರೆ ಅವರು ಬಡವ ರಾಸ್ಕಲ್ ಅಂತ ಒಂದು ಸಿನಿಮಾವನ್ನ ಆಕ್ಟ್ ಮಾಡಿ ಎಲ್ಲರ ಮನವನ್ನ ಗೆದ್ದಿರುವಂತ ಒಬ್ಬ ಹೀರೋ ಈಗ ಮದರ್ ಪ್ರಾಮಿಸ್ ಅಂತ ಹೇಳಿ ಒಂದು ಸಿನಿಮಾವನ್ನ ಮಾಡ್ತಾ ಇದಾರೆ. ಅವರೇ ದಾಲಿ ಧನಂಜಯ್ ಅವರು. ಸೊ ಅವರ ಸಿನಿಮಾ ಮುಂದಿನ ವಾರ ಜುಲೈ 10ಕ್ಕೆ ಬಿಡುಗಡೆ ಆಗ್ತಾ ಇದೆ. ಸೊ ಆ ಸಿನಿಮಾದ ಒಂದು ಟ್ರೈಲರ್ ಅನ್ನ ಈಗ ಕೇಳ್ಕೊಂಡು ಬನ್ನಿ. ಸೊ ಅದಾದ ಮೇಲೆ ಈ ಸಿನಿಮಾದ ಬಗ್ಗೆ ಮಾತನಾಡೋಣ, ಓಕೆನಾ? ಸೊ ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ನೋಡು ಅದು ರಾಸಿ ಗಾಡಿ, ಆ ಗಾಡಿ ಎತ್ಕೋದ್ರೆ ಅದು ರಾಸಿ ಜೀವ. ನಿಮ್ಗೆ ಒಂದ್ ಕತೆ ಗೊತ್ತಿಲ್ಲ ರಾಕ್ಷಸಂದು.
12: ವಾಟ್ ವಾಸ್ ಯುವರ್ ಆಂಬಿಷನ್?
13: ಐ ವಾಂಟ್ ಟು ಬಿಕಮ್ ಬೈಕ್ ರೇಸರ್ ಮಿಸ್.
14: ಏನ್ ಇಷ್ಟೊಂದು ಸೌಂಡ್?
13: ಅಣ್ಣ ಬರ್ತಿರ್ಬೇಕು. ನಾನು ಬೆಟ್ಟಿಂಗ್ ಕಿಂಗ್ ಆದ್ರೆ ನಮ್ಮಣ್ಣ ರಾಸಿ ಬೆಂಗಳೂರಿನ ಗ್ಯಾಂಬ್ಲಿಂಗ್ ಕಿಂಗ್.
15: ಅವ್ರ ರಾಸಿಯವ್ರು ಎಸ್ ಮರ್ಡರ್ ಮಾಡಿರ್ರಿ.
13: ಮರ್ಡರ್ ಮಾಡೋದು ರೌಡಿಗಳು, ಕಿಲಾಡಿಗಳು.
14: ನೀವು ಒಂದು ಹೆಸರು ಅಂತ ಹೇಳಿದ್ದು
13: ಫ್ರೆಂಡ್.
12: ಐ ಆಮ್ ಆಸ್ಕಿಂಗ್ ಯು ಓನ್ಲಿ, ವಾಟ್ ವಾಸ್ ಯುವರ್ ಆಂಬಿಷನ್?
14: ನಾಸಾ ಸೈಂಟಿಸ್ಟ್ ಮಿಸ್.
15: ಏನ್ರಲ್ಲ ಎಲ್ಲಿ ಕೆಲ್ಸ?
16: ಅದೇ ಅಣ್ಣ, ಆ ದೊನೆ ಬಿರಿಯಾನಿ ಅಂತ ಅವನಲ್ಲ ಅವನ್ ತಗೋ.
14: ನಿಂಗೊಂದ್ ನಯ ಪೈಸದು ಎಮೋಷನ್ಸ್
17: ಈ ರೌಡಿಸಮ್ ಪಾಲಿಟಿಕ್ಸ್ ಎರಡೇ ನೋಡಿ ಅಂತ ದಣ್ಣನ ಮಕ್ಕಳು ತುಂಬಿಕೊಂಡ್ರೆ
18: ಮಂಚೆನು ಓಕೆ. ಸ್ವಲ್ಪ ಡೀಟೇಲ್ಸ್ ಕೊಡಿ ಬಿಡ್ತಾರೆ.
19: ಹಿಂಗೆ ಟೀ ಕೊಬ್ಬು ಟೀ ಕೆ ದೌಲತ್ ಆಗಿ
20: ರಾಸೆಯನ್ನ ಅಪೋಸಿಟ್ ದೊನ್ನೆ ಬಿರಿಯಾನಿ.
21: ನಮ್ ಕೆಂಪಕ್ಕರ್ ಮೊಮ್ಮಗ ಚಿಕ್ಕ ವಯಸ್ಸಲ್ಲಿ ಓಡಾಗಿದ್ದಲ್ಲ, ಹಂಗೆ ಅವನೇ ಕಲೆಯವನು.
20: ಅವನೇ ಅವನು ಅವನ್ನ ಎತ್ತು ಬಿಟ್ರೆ ಅವನ್ ಪೊಸಿಷನ್ ನಿಮ್ಗೆ, ನಿನ್ ಪೊಸಿಷನ್ ನನ್ಗೆ.
14: ಅದೆಂಗಣ?
22: ಅದ್ ಹಂಗಲ್ವೋ.
14: ಭಯ ಆಯ್ತು ಅಣ್ಣ, ಭಯ ಆಯ್ತು.
17: ರೌಡಿಸಮ್ ಅಂಡರ್ವರ್ಲ್ಡ್ ಬಿಟ್ಟು ನಮ್ಮ ಅಣ್ಣ ಡಾನ್ ಮಾಡ್ಕೊಂಡಿದ್ರೆ ಎತ್ಬಿಟ್ಟಿದ್ದಾರೆ, ಬಿಡಲ್ಲ ಅವ್ರನ್ನ.
23: ಅವನನ್ನ ನೋಡಿದ್ರೆ ಗೊತ್ತಿರ್ತೀಯ ಯಾರು ಅವನು?
17: ರಾಸಿ ಹುಡುಗರನ್ನ ಹಾಕೊಂಡು ರೋಡಿಗೆ ಇಳ್ತೇನೆ ಅಣ್ಣ. ಲೇ ಬೆಂಗಳೂರಲ್ಲಿ ಬ್ಲಡ್ ಶೆಡ್ ಫಿಕ್ಸ್.
20: ಯು ಬೋತ್ ಲುಕ್ ಲೈಕ್ ಎ ಟೋರ್ನೇಟೆಡ್ ಗೂಂಡ.
24: ಅಲ್ಲಿ ಸುತ್ತಮುತ್ತ ಎಸ್ ಎನ್ ಇದ್ರು ಅವನೊಬ್ನೇ ಸರ್.
20: ನನ್ ಮಗ ಏನು ಅಂತ ನಾನು ಕೊಟ್ಟೆ.
23: ತಾಯಿ ಮಡ್ಲಿಗಿಂತ ನೆಮ್ಮದಿಯಾಗಿರೋ ಜಾಗ ಈ ಜಗತ್ತಲ್ಲಿ ಎಲ್ಲಾದ್ರೂ ಸಿಗುತ್ತೇನ್ರೋ?
22: ಕಾಂಜಿ ಬಿಜಿ ಪ್ರಾಮಿಸಸ್ ಮಕಾಲ್. ಮದರ್ ಪ್ರಾಮಿಸ್.
20: ನನ್ ಮಗನ್ಗೆ ಬೈಕ್ ಅಂದ್ರೆ ಪ್ರಾಣ.
10: ಎಸ್, ಕೇಳಿಸ್ಕೊಂಡ್ರಲ್ಲ ಮದರ್ ಪ್ರಾಮಿಸ್ ಅಂತ ಒಂದು ಸಿನಿಮಾ. ಈ ಒಂದು ಸಿನಿಮಾ ಮುಂದಿನ ವಾರ ಅಂದರೆ ಜುಲೈ 10ಕ್ಕೆ ಬಿಡುಗಡೆ ಆಗ್ತಿದೆ. ಡಾಲಿ ಧನಂಜಯವರು ಮುಖ್ಯ ಭೂಮಿಕೆಯಲ್ಲಿ ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ನೀವೆಲ್ಲರೂ ಕೇಳಿರ್ಬೋದು, ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಒಂದು ಫೇಮಸ್ ಡೈಲಾಗಿಂದ ಅವರು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದರು. ಸೊ ಅವರು ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದಾರೆ ಮುಖ್ಯ ಭೂಮಿಕೆಯಲ್ಲಿ. ಹಾಗೆ ಈ ಒಂದು ಸಿನಿಮಾವನ್ನು ಪೂರ್ಣಚಂದ್ರ ಮೈಸೂರು ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಈ ಸಿನಿಮಾಗೆ ಸಂಗೀತ ನವನೀತ್ ಶಾನ್ ಅವರು. ಇನ್ನು ಈ ಸಿನಿಮಾ ಕೂಡ ನೋಡುವಾಗ ಒಂದು ಕಾಲೇಜ್ ಸ್ಟೋರಿ ಅಂತ ಅನ್ಸುತ್ತೆ. ಎರಡು ಗ್ಯಾಂಗ್ಸ್ಟರ್ಸ್ ಹೇಗಿರ್ತಾರೆ ಏನು, ಆಮೇಲೆ ತಂದೆ ತಾಯಿರೊಟ್ಟಿಗೆ ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಈ ಸಿನಿಮಾ ಸಾಕ್ತಾ ಹೋಗುತ್ತೆ. ಮುಂದಿನ ವಾರ ಕಾದು ನೋಡಬೇಕಾಗಿದೆ ಈ ಮದರ್ ಪ್ರಾಮಿಸ್ ಸಿನಿಮಾ ಹೇಗಿದೆ ಏನು ಅಂತ. ಸೊ ನೀವು ಕೂಡ ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಹೊಸ ಸಿನಿಮಾಗಳ ಬಗ್ಗೆ ಮಾತನಾಡಬಹುದು, ಹೊಸ ಕಲಾವಿದರ ಬಗ್ಗೆ ಕೂಡ ಮಾತನಾಡಬಹುದು. ಅಂದ್ರೆ ನಾನು ಹೇಳ್ತಾ ಇದ್ದೆ, ಸುದೀಪ್ ದರ್ಶನ್ ಅವರಿಂದ ಹಿಡಿದು ಗಣೇಶ್ ಅವರಾಗಿರ್ಬೋದು, ದಿಗಂತ್ ಅವರು, ಮುರಳಿ ಅವರು, ದುನಿಯಾ ವಿಜಯ್ ಅವರು, ಸಾಕಷ್ಟು ಜನ ಕಲಾವಿದರೇ, ಅವರ ಬಗ್ಗೆ ಎಲ್ಲ ಮಾತಾಡ್ಬೋದು. ಎಷ್ಟೋ ಜನ ಕಲಾವಿದರು ಹೇಗೆ ಅಂದರೆ ಪೋಷಕರ ಪಾತ್ರದ ಮುಖಾಂತರ ಅವರು ಸಿನಿಮಾಗೆ ಎಂಟ್ರಿ ಕೊಡ್ತಾರೆ. ಈಗ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮೊನ್ನೆ ತಾನೇ ಅವರ ಜನ್ಮದಿನವನ್ನು ಆಚರಿಸ್ಕೊಂಡ್ರು. ಅವ್ರ ಬಗ್ಗೆ ಮಾತನಾಡೋದಾದರೆ, ಅವರು ಮೊದಲು ಒಂದು ಟಿವಿಯಲ್ಲಿ ನಿರೂಪಕರಾಗಿ ಕಾಣಿಸ್ಕೊಂಡಿದ್ದು, ಅದಾದಮೇಲೆ ಕಾಮಿಡಿ ರೋಲ್ಗಳಲ್ಲೆಲ್ಲ ಕಾಣಿಸ್ಕೊಳ್ತಾ ಹೋದರು. ಇನ್ನು ನಂತರದಲ್ಲಿ ಚೆಲ್ಲಾಟ ಅಂತ ಒಂದು ಸಿನಿಮಾ ಮೊದಲನೇ ಬಾರಿಗೆ ಅಭಿನಯಿಸಿದ್ರು. ಆ ಸಿನಿಮಾದ ಮುಖಾಂತರ ನಮ್ಮ ಕನ್ನಡ ಸಿನಿಮಾಗೆ ಎಂಟ್ರಿ ಕೊಟ್ಟರು. ಅದಾದ ಅಂದರೆ ಪರಿಪೂರ್ಣ ನಾಯಕ ನಟನಾಗಿ. ಅದಾದ್ಮೇಲೆ ಬಂತು ನೋಡಿ ಮುಂಗಾರು ಮಳೆ ಸಿನಿಮಾ ಅಂತ, ಎಷ್ಟೋ ದಾಖಲೆಗಳನ್ನು ಮಾಡಿದಂಥ ಸಿನಿಮಾ ಅಂತಲೇ ಹೇಳ್ಬೋದು ಮುಂಗಾರು ಮಳೆ. ಎಷ್ಟೋ ಜನರಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಸಿಕ್ತು, ಎಕ್ಸ್ಪೆಷಲಿ ಗಣೇಶ್ ಅವ್ರಿಗೆ. ಒಬ್ಬ ಸಾಮಾನ್ಯ ನಟನಾದವನಿಗೆ ಗೋಲ್ಡನ್ ಸ್ಟಾರ್ ಅನ್ನೋ ಒಂದು ಪಟ್ಟ ದೊರಕಿಸ್ಕೊಟ್ಟಿದ್ದು ಈ ಒಂದು ಮುಂಗಾರು ಮಳೆ ಸಿನಿಮಾ. ಸೊ ಅದಾದಮೇಲೆ ಅವರು ಒಂದಾದ್ಮೇಲೆ ಒಂದು ಯಶಸ್ವಿ ಸಿನಿಮಾಗಳನ್ನ ಕೊಡ್ತಾನೆ ಹೋಗಿದ್ದಾರೆ. ಇನ್ನು ನೆಕ್ಸ್ಟ್ ಅವ್ರದ್ದು ಕೂಡ ಸಿನಿಮಾ ಬರೋಕೆ ವೇಟ್ ಮಾಡ್ತಾ ಇದೆ, ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಸಿನಿಮಾ ಯಾವಾಗ ಬಿಡುಗಡೆ ಆಗುತ್ತೆ ಅಂತ. ಹಾಗಿದ್ರೆ ಕೇಳುಗರೆ, ನೀವು ನಿಮ್ಮ ನೆಚ್ಚಿನ ಹೊಸ ಕಲಾವಿದರ ಬಗ್ಗೆ ಮಾತನಾಡಬಹುದು. ನಮ್ಮ ಸಂಖ್ಯೆ 9686096279. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ? ಹಲೋ ಹಲೋ, ಓಕೆ, ಕರೆ ಕಟ್ ಆಯಿತು. ನೆಕ್ಸ್ಟ್ ಟೈಮ್ ನೀವು ಕರೆ ಮಾಡಬೇಕಾದ್ರೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಓಕೆನಾ? ನಾವು ಯಾವಾಗಲೂ ಹೇಳ್ತಿರ್ತೀವಿ, ಕರೆ ಮಾಡಬೇಕಾದ್ರೆ ಎರಡೇ ಎರಡು ರೂಲ್ಸ್ ಇರುತ್ತೆ. ಒಂದು, ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಕರೆ ಮಾಡಿ, ಆಗ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಲ್ಲಿ ಮಾತನಾಡ್ಬೋದು ಅಂತ. ಹಾಗಿದ್ರೆ ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ? ಹಲೋ
25: ಹಲೋ, ನಮಸ್ತೆ ರೀ ಮೇಡಮ್.
10: ಹಲೋ, ನಮಸ್ತೆ ರೀ ಸರ.
25: ಯಾಕಂದ್ರೆ ಗಣೇಶ್ ಅವ್ರ ಬಗ್ಗೆ ಮಾತಾಡಕತ್ತಿದ್ರಿ ಮೇಡಮ್. ಗಣೇಶ್ ಅವ್ರದ್ದು ಹೇಳ್ಬೇಕಪ್ಪ ಅಂತಂದ್ರೆ ಮುಂಗಾರು ಮಳೆ ನಮ್ಮಲ್ಲಿ ಬಂದಿತ್ರಿ ಮೇಡಮ್ ಬಿಜಾಪುರ್ಗ್ರಿ.
10: ಓಹೋ, ಹೌದೇನ್ರಿ?
25: ಥಿಯೇಟರ್ದಾಗ ನೋಡ್ಬೇಕಾದ್ರೆ ಫಸ್ಟ್ ಯಾರು ನೋಡ್ಲಿಲ್ರಿ ಮೇಡಮ್ ಅದಕ್ಕ. ಅಲ್ಲಿಂದ ಹಿಂದಿಗಾಡಿ ಮತ್ತ ಅದು ಒಂದ ತೊಳೆ ದಿನ ಹೋಗಿ ವಾಪಸ್ ಬತ್ತ್ರಿ ಮೇಡಮ್, ಹೇಳ್ತೀನಿ ನಿಮ್ ಥಿಯೇಟರ್ದಾಗ ಟಿಕೆಟ್ ಸಿಗಲಾಗಿದ್ರಿ ನಮಗ.
10: ಓಹೋ, ಆಮೇಲೆ
25: ಆಮೇಲೆ ನೋಡ್ಬೇಕಾದ್ರೆ ಟಿಕೆಟ್ ಒಟ್ಟು ಬ್ಲಾಕ್ ತಗೊಂಡ್ ನೋಡಿದವ್ರಿ ಮೇಡಮ್, ಆ ಟೈಮ್ ಭಯಂಕರ ಇದು ರೀ ಅದು.
10: ಸೊ ಮುಂಗಾರು ಮಳೆ ಸಿನಿಮಾವನ್ನ ಬ್ಲಾಕ್ ಅಲ್ಲಿ ಹಣ ಕೊಟ್ಟು ನೋಡಿದ್ರಿ?
25: ನೋಡಿದವ್ರಿ ಮೇಡಮ್. ಅದಾದ ನಂತರ ಅಲ್ಲಿ ತೆಲುವಿನ ಚಿತ್ತಾರ ನೋಡಿದವ್ರಿ ಅದು ಹುಡುದು. ಕೆಲವೊಂದು ಹುಡುಗಾಟ ಚಿತ್ರ ರೀ ಅಂತ ಬಾಳ ಬಂದಿದ್ರು. ಗೋಲ್ಡನ್ ಗಣೇಶ್ ಅವ್ರಿಗೆ ಹೇಳ್ಬೇಕಪ್ಪ ಅಂತಂದ್ರ ಅವ್ರ ಬಗ್ಗೆ ಏನದು ಬಾಳ ಇದು ರೀ, ಅದಕ್ಕಲ್ಲೇ ಗೋಲ್ಡನ್ ಗಣೇಶ್ ಅಂತ ಹೆಸರು ತಗೊಂಡ್ರು,
10: ಗೋಲ್ಡನ್ ಸ್ಟಾರ್ ಗಣೇಶ್ ಅಂತ.
25: ಹೌದು,
10: ನಿಮಗೆ ಹೊಸ ಕಲಾವಿದರಲ್ಲಿ ಗಣೇಶ್ ಅವ್ರು ತುಂಬಾ ಇಷ್ಟ ಆಗ್ತಾರೆ ಹಾಗಿದ್ರೆ.
25: ಹೌದ್ರಿ, ಹೌದ್ರಿ ಮೇಡಮ್ ರೀ.
10: ಅವ್ರು ನೋಡ್ದಂತ ಯಾವ ಸಿನಿಮಾ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ?
25: ಏಕದಂ ಡೈರೆಕ್ಟ್ ಆಗಿ ಬರಲಿಲ್ಲ ಅವ್ರು, ಒಂದ್ ಅಂತ ಅಂತ ಅಂತ ಅಂತ ಆಗಿ ಬಂದ್ರು.
10: ಖಂಡಿತ ಸರ್, ಮೊದಲು ನಿರೂಪಕರಾದ್ರು, ಆಮೇಲೆ ಕಾಮಿಡಿ ಆಕ್ಟರ್ ಆದ್ರು.
25: ಹೌದ್ರಿ,
10: ಅದಾದ್ಮೇಲೆ ಸೈಡ್ ರೋಲ್ ಅಲ್ಲಿ ಒಂದಿಷ್ಟು ಪಾತ್ರಗಳನ್ನ ನಿರ್ವಹಿಸ್ತಾ ಒಟ್ಟಿಗೆ ಚಲ್ಲಾಟ ಸಿನಿಮಾದ ಮುಖಾಂತರ ಪರಿಪೂರ್ಣವಾಗಿ ನಾಯಕ ನಟನ
25: ಬಂದ್ ಕೇಸಿಂದ ಅವಾಗ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಕೊತ್ತಾರ.
10: ಓಕೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಯಾವ ಸಿನಿಮಾ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಸರ್?
25: ನಮಗ್ ನೋಡ್ರಿ ಮೇಡಮ್, ಮುಂಗಾರು ಮಳೆ ಹಾಗೂ ಚಲವಿನ ಚಿತ್ತಾರ ಎರಡು ಬಹಳ ಇದು ಇಷ್ಟ ರೀ ಮೇಡಮ್ ನಮ್ಗೆ.
10: ಓಕೆ, ಹಾಗಿದ್ರೆ ಅಮೂಲ್ಯ ಅವರು ಇಷ್ಟ ಆಗ್ತಾರ?
25: ಹೌನ್ರಿ, ಅಮೂಲ್ಯ ಅವ್ರು ಇಷ್ಟ ಅಲ್ರಿ ಮೇಡಮ್. ಯಾಕಂದ್ರೆ ಅವ್ರ ಆಕ್ಟಿಂಗ್ ನೋಡ್ಬೇಕ್ರಿ ಇದ್ರಾಗ್ರಿ ಮೇಡಮ್. ಚಲವಿನ ಚಿತ್ತಾರದಾಗಿ ಕುಡಿದು ನೋಡ್ತಕ್ಕಂತ
10: ಮಾದೇಶ ಅಂತ ಕಿರಿಸ್ತಾ ಇರ್ತಾರ
25: ಮಾದೇಶ. ಆ ಲಾಸ್ಟ್ ಸೀನ್ ದಾಗಂತರು ಮೇಡಮ್ ಅವ್ರದ್ದು ನೋಡ್ಬೇಕ್ರಿ,
10: ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾರೆ.
25: ಬಹಳ ಆಕ್ಟಿಂಗ್ ಇಬ್ಬರ್ದು. ಅದ್ ಆಕ್ಟಿಂಗ್ ನೋಡ್ಬೇಕಂದ್ರೆ ಅವ್ರ ಅಪ್ಪನ ಕೂಡ ಅವರು ಗಾಡಿ ಮ್ಯಾಗ ಹೋಗ್ತಿರ್ತಾರ, ಇವ ತಲೆ ಕಟ್ಟಿ ತಲೆ ತಲೆ ಬಡ್ಕೋತಾರ ನೋಡ್ರಿ ಸರ್ಕಲ್ದಾಗ.
10: ಹೌದ್ ಸರ್,
25: ಅದು ಸೀನ್ ನೋಡಿದ್ರ ಕಣ್ಣೀರ್ ಬರ್ತಾವ್ರಿ ಮೇಡಮ್. ಅದೇನ್ ನೆನಪನ್ನ ತೆಗೆದ್ರೆ ಕಣ್ಣೀರ್ ರೀ.
10: ನಿಜ, ಒಂದು ಒಳ್ಳೆ ಸಂದೇಶವನ್ನ ಇಟ್ಕೊಂಡು ಆ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಅಲ್ವಾ? ಓಕೆ ಸರ್, ತುಂಬಾ ಚೆನ್ನಾಗಿ ಮಾತಾಡ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ.
25: ಧನ್ಯವಾದ, ನಮಸ್ಕಾರ ರೀ ಮೇಡಮ್. ನಮಸ್ತೆ.
10: ಓಕೆ, ಎಸ್ ನಮಸ್ ಸರ್ ಕರೆ ಮಾಡಿದ್ರು. ಸೊ ಅವ್ರಿಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಂದ್ರೆ ತುಂಬಾ ಇಷ್ಟ ಅಂತ ಕೂಡ ಹೇಳ್ತಾ ಇದ್ರು. ಸೊ ಅವರ ಮುಂಗಾರು ಮಳೆ ಸಿನಿಮಾ ನೋಡಿ, ಈ ಸಿನಿಮಾ ಹೇಗಿರುತ್ತೆ ಅಂದ್ರೆ ಮೊದಲು ಜನ ನೋಡಕ್ ಯಾರು ಇರ್ಲೇ ಇಲ್ಲ ಅಂತಂದ್ರೆ ಜನನೇ ಇರ್ಲಿಲ್ಲ ಅಂತ ಥಿಯೇಟರ್ ಅಲ್ಲಿ. ಅದಾದ ನಂತರ ಬ್ಲಾಕ್ ಅಲ್ಲಿ ಟಿಕೆಟ್ ತಗೊಂಡು ಸಿನಿಮಾ ನೋಡಿದ್ದಾರೆ. ಕೆಲವು ಸಿನಿಮಾಗಳ ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ಇಷ್ಟ ಆಗಲ್ಲ, ಆಮೇಲೆ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಹೋಗುತ್ತೆ. ಅಂತ ಸಿನಿಮಾಗಳ ಪೈಕಿಯಲ್ಲಿ ಮುಂಗಾರು ಮಳೆ ಕೂಡ ಹೌದು. ಇನ್ನು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳು ಬಿಡುಗಡೆ ಆಗಿದೆ ಕೇಳಿದ್ರೆ, ಇನ್ನು 2026 ಇದು ನಾವು ಅರ್ಧ ವರ್ಷ ಕಳೆದು ಇನ್ನು ಅರ್ಧ ವರ್ಷದಲ್ಲಿದ್ದೀವಿ. ಈ ಅರ್ಧ ವರ್ಷದಲ್ಲಿ ಅಂದರೆ 6 ಸುಮಾರು ಕನ್ನಡದಲ್ಲಿ 126 ಸಿನಿಮಾಗಳು ತೆರೆ ಕಂಡಿದೆ. ಅಂದರೆ 126 ಸಿನಿಮಾಗಳಲ್ಲಿ ಎಷ್ಟು ಸಿನಿಮಾ ಗೆದ್ದಿದೆ, ಎಷ್ಟು ಸಿನಿಮಾ ಮನ ಮುಟ್ಟಿದೆ ಅನ್ನೋದು ನಾವೆಲ್ಲರಿಗೂ ಕೂಡ ಕಾಡುವಂಥ ಪ್ರಶ್ನೆ. ಇನ್ನು ಅದರಲ್ಲಿ ಕೆಲವೊಂದು ಗಮನ ಸೆಳೆದ ಚಿತ್ರಗಳು ಯಾವುದಪ್ಪ ಅಂದರೆ, ತೀರ್ಥರೂಪ ತಂದೆಯವರಿಗೆ ಅಂತ ಒಂದು ಸಿನಿಮಾ ಬಂತು, ಹಾಗೆ ಲ್ಯಾಂಡ್ ಲಾರ್ಡ್ ಅಂತ ನಮ್ಮ ದುನಿಯಾ ವಿಜಯ್ ಅವ್ರದ್ದಾಗಿರ್ಬೋದು, ವಲವಾರ್ ಅಂತ ರಕ್ಕಸ ಪುರದೋಳ್ ಅಂತ, ಸೆಕೆಂಡ್ ಕೇಸ್ ಆಫ್ ಕೊಂಡಣ್ಣ ಆದಿರ್ಬೋದು, ಇನ್ನು ದ ರೈಸ್ ಆಫ್ ಅಶೋಕ ಅಂತನೋ, ಇನ್ನು ಲವ್ ಮೊಕ್ಟೇಲ್ 3 ಆ ಒಂದು ಸಿನಿಮಾ ಸ್ವಲ್ಪ ಸದ್ದನ್ನ ಮಾಡ್ತು, ತಂದೆ ಮಗಳ ಪಾತ್ರವನ್ನ ಬಿಂಬಿಸುವಂತಹ ಸಿನಿಮಾ ಅದಾಗಿತ್ತು. ಅದಾದ್ಮೇಲೆ ಮ್ಯಾಂಗೋ ಪಚ್ಚ, ನಾವು ನಮ್ಮ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಕೂಡ ಈ ಸಿನಿಮಾದ ಬಗ್ಗೆ ಮಾತಾಡಿದ್ವಿ. ಹೀಗೆ ಕೆಲವು ಸಿನಿಮಾಗಳು ಮಾತ್ರ ಜನಕ್ಕೆ ಮನಸ್ಸಿಗೆ ಹತ್ರ ಆಗಿದೆ. ನಾನಾಗಲೇ ಹೇಳ್ದಂಗೆ ನಾವು ನಂಬಕ್ಕೆ ಆಗ್ತಿಲ್ಲ, 126 ಸಿನಿಮಾಗಳು 6 ಬಿಡುಗಡೆ ಆಗಿದೆ ಅಂದರೆ, ಇನ್ನು ಕನ್ನಡ ಸಿನಿಮಾದಲ್ಲಿ ಎಷ್ಟೊಂದು ಕಲಾವಿದರು ಇದ್ದಾರೆ, ಎಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ ಅಂತ ನಾವು ಒಂದಿಷ್ಟು ಯೋಚನೆ ಮಾಡಲೇಬೇಕಾಗುತ್ತೆ ಅಲ್ವಾ? ಹಾಗಿದ್ರೆ ನೀವು ಇಷ್ಟಪಡುವಂಥ ಹೊಸ ಕಲಾವಿದರು ಯಾರು ಅನ್ನೋದ್ರ ಬಗ್ಗೆ ನೀವು ಮಾತನಾಡಬಹುದು. ನಮ್ಮ ಸಂಖ್ಯೆ 9860926279. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ,
1: ಹಲೋ,
10: ನಮಸ್ತೆ.
1: ನಮಸ್ತೆ ಮೇಡಮ್. ಅರ್ಪಿತಾ ಮೇಡಮ್,
10: ಹೇಗಿದ್ರ ಸರ್?
1: ಊಟ ಆಯ್ತು ಮೇಡಮ್?
10: ಊಟ ಆಯ್ತು ಸರ್, ನಿಮ್ದು?
1: ಹಾ ಮೇಡಮ್, ನೀವು ಊಟ ಆಯ್ತು. ಈಗ ಆನ್ ಮಾಡಿದ ರೇಡಿಯೋ
10: ಎಲ್ಲಿದ್ದೀರಾ ಸರ್? ಈಗ ರೇಡಿಯೋ ಆನ್ ಮಾಡಿದ್ರ? ಓಕೆ ಓಕೆ. ಅಲ್ಲಿ ನಿಮ್ಮ ಸುತ್ತಮುತ್ತಲು ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇದೆ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಸ ಸಿನಿಮಾ ಹೊಸ ಕಲಾವಿದರ ಬಗ್ಗೆ ಮಾತನಾಡ್ತಿದ್ದೆ. ಸೊ ಹೇಳಿ, ನಿಮ್ಮ ನೆಚ್ಚಿನ ಹೊಸ ಕಲಾವಿದರು ಯಾರು, ಹೊಸ ಸಿನಿಮಾ ಯಾವ್ದು ಅಂತ? ವಿನಯ್ ರಾಜ್ಕುಮಾರ್ ಅವರು. ಹೌದು, ಈಗ ತಾನೇ ಇವತ್ತು ಅವರದು ರಾಮಾಯಣ ಸಿನಿಮಾ ಕೂಡ ಬಿಡುಗಡೆ ಆಗಿದೆ.
1: ಅವ್ರು ಕಾಯ್ತಿದೆ ಮೇಡಮ್, ಅವ್ರ ಫಿಲಂ ಬರ್ಲಿಕ್ಕೆ, ಅದಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡಿ ಫ್ಯಾಮಿಲಿ ಎಲ್ಲ. ಸಿದ್ಧಾರ್ಥ ಫಿಲಂ ಅಂತ ಫ್ಯಾಮಿಲಿ ಸಿದ್ಧ ಹೋಗಿದ್ವಿ ಮೇಡಮ್.
10: ಓ, ಸಿದ್ಧಾರ್ಥ ಸಿನಿಮಾ ಚೆನ್ನಾಗಿದೆ ಸರ್.
1: ಆಶಿಶ್ ವಿದ್ಯಾರ್ಥಿ ಕಾಮಿಡಿ ಫಿಲಂ ಮೇಡಮ್ ಅದು.
10: ಹೌದ್ ಹೌದು,
1: ಸಾಂಗ್ಸ್ ಅಂತ ತುಂಬಾ ಚೆನ್ನಾಗಿದೆ, ಒಂದಕ್ಕೊಂದು
10: ಸಾಂಗ್ ಚೆನ್ನಾಗಿದೆ ಬಿಡಿ ಸರ್.
1: ಅದೊಂದು ಫಿಲಂ ಇನ್ನೂ ಅವ್ರು ಇನ್ನೂ ಇಂಪ್ಲಿಮೆಂಟ್ ಆಗ್ಬೇಕು ಮೇಡಮ್.
10: ಓಕೆ ಸರ್, ಇವತ್ತು ಕೂಡ ಇದೆ ರಾಮಾಯಣ ಸಿನಿಮಾ ಬಿಡುಗಡೆ ಆಗ್ತಿದೆ ಅನ್ನಲ್ಲ, ಅದು ವಿನಯ್ ಅವ್ರದೇನೆ. ಒಂದ್ಸರಿ ಹೋಗಿ ನೋಡಿ, ಬಹುಶಃ ಒಂದು ವಿಚಿತ್ರವಾದ ಅಂದ್ರೆ ವಿಭಿನ್ನವಾದಂತಹ ಕಥೆಯನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಒಂದ್ಸರಿ ಥಿಯೇಟರ್ಗೆ ಹೋಗಿ ನೋಡಿ ಸರ್.
1: ಯಾವತ್ತು ಮಿಸ್ ಆಗಲ್ಲವರ್ದು ನಾ ಫಿಲಂ ಫಸ್ಟ್ ಭಾನುವಾರ ಅಂತ ಫಿಲಂ ಹೋಗಿ ಹೋಗ್ತೀನಿ.
10: ಓಕೆ, ಹಾಗಿದ್ರೆ ಹೀರೋಯಿನ್ ಯಾರು ಇಷ್ಟ ಆಗ್ತಾರೆ ಸರ್, ಹೊಸ ಹೀರೋಯಿನ್?
1: ಹೀರೋಯಿನ್ ಮಾಮೂಲಿ ಡಿಂಪಲ್ ಕಿಂಗ್ ರಚಿತಾರಾಮ್.
10: ಓಹೋ, ರಚಿತಾರಾಮ್ ಅವರು
1: ಡಿಂಪಲ್ ಕಿಂಗ್? ಹೌದು ಮೇಡಮ್.
10: ಓಕೆ, ಅವ್ರು ಅಭಿನಯಿಸಿರೋ ಯಾವ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ರಚಿತಾರಾಮ್ ಅವ್ರದ್ದು?
1: ಮೇಡಮ್ ಅವ್ರದ್ದು ರೀಸೆಂಟ್ ಇದು ಬಂದಿತ್ತು ಮೇಡಮ್, ಅಯೋಗ್ಯ.
10: ಅಯೋಗ್ಯ ಟೂ ನಾ ಅಯೋಗ್ಯ ಒನ್ ನಾ?
1: ಅಯೋಗ್ಯ ಒನ್.
10: ಅಯೋಗ್ಯ ಒನ್. ಓಕೆ ಓಕೆ, ಅಯೋಗ್ಯ ಟೂ ಕೂಡ ಸಿನಿಮಾ ರಿಲೀಸ್ ಆಗಕ್ಕೆ ವೇಟ್ ಮಾಡ್ತಿದೆ.
1: ಅದು ಶೂಟಿಂಗ್ ಆಗ್ತಿದೆ ಮೇಡಮ್. ಹೌದು
10: ಹೌದು,
1: ಅದು ಅದು ಬರ್ಲಿ ಅಂತ ಕಾಯ್ತಿದೀವಿ. ಈ ಒಂದು ಅದು ತುಂಬಾ ಚೆನ್ನಾಗಿದೆ ಹಾಡುಗಳೆಲ್ಲ.
10: ಹ್ಮ್,
1: ಅಯೋಗ್ಯ ಅಂತ ಅಯೋಗ್ಯವನ್ನಂತ ತುಂಬಾ ಚೆನ್ನಾಗಿದೆ ಫಿಲಮ್ ಮೇಡಮ್.
10: ಓಕೆ ಓಕೆ ಸರ್. ಸೊ ಹಾಗಿದ್ರೆ ಅಯೋಗ್ಯ ಸಿನಿಮಾ ಸಾಂಗ್ ಗೊತ್ತಾ?
1: ಅದಕ್ಕೆ ಇಲ್ಲ ಮೇಡಮ್, ಸುಮಾರು ಚಾಟ್ ನೋಡ್ರಿ ನೋಡೋ ಫಿಲಮ್ ಬಿಟ್ಟು.
10: ಓಕೆ ಸರ್, ರಚಿತಾರಾಮ್ ಅವ್ರದ್ದು ಅಯೋಗ್ಯ ಟೂ ಕೂಡ ರಿಲೀಸ್ ಆಗಿದೆ, ಹೋಗಿ ನೋಡಿ ಆಯ್ತಾ? ಇಲ್ಲ, ಶೂಟಿಂಗ್ ಕಂಪ್ಲೀಟ್ ಆಗಿ ಒಂದು ಹಾಡ್ ಕೂಡ ರಿಲೀಸ್ ಆಗಿದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ. ಓಕೆ, ಎಸ್, ಉಲ್ಲಾಸ್ ಅವ್ರು ಕರೆ ಮಾಡಿದ್ರು, ಅವ್ರಿಗೆ ಡಿಂಪಲ್ ಕ್ವಿನ್ ರಚಿತಾರಾಮ್ ಅವ್ರು ತುಂಬಾ ಇಷ್ಟ ಆಗ್ತಾರೆ, ಇನ್ನು ನಮ್ಮ ವಿನಯ್ ರಾಜ್ಕುಮಾರ್ ಅವ್ರು ಕೂಡ ತುಂಬಾ ಇಷ್ಟ ಆಗ್ತಾರೆ ಅಂತ ಹೇಳ್ತಿದ್ರು, ಯುವ ನಟರಲ್ಲಿ ಯುವ ಕಲಾವಿದರಲ್ಲಿ ಅಂತ. ಹಾಗಿದ್ರೆ ಈ ಕಾರ್ಯಕ್ರಮದಲ್ಲಿ ಈ ವಿಷಯವನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ ತಗೊಳ್ಳೋ ಸಮಯ ಬಂದಿದೆ. ಲೆಟ್ಸ್ ಟೇಕ್ ಎ ಒನ್ ಮೋರ್ ಬ್ರೇಕ್. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ,
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
10: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ, ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಹೊಸ ಸಿನಿಮಾ ಹೊಸ ಕಲಾವಿದರ ಬಗ್ಗೆ ಮಾತನಾಡ್ತಾ ಇದ್ದೆ. ಹಾಗೆ ನಮ್ಮ ಕಳೆದ ಕಾಲರ್ ಉಲ್ಲಾಸ್ ಅವರು ಕರೆ ಮಾಡಿದ್ರು, ಅವ್ರಿಗೆ ನಮ್ಮ ರಚಿತಾರಾಮ್ ಅವರು ಹಾಗೇನೆ ವಿನಯ್ ರಾಜ್ಕುಮಾರ್ ಅವರು ತುಂಬಾ ಇಷ್ಟ ಆಗತ್ತೆ ಅಂತ ಹೇಳಿದ್ರು, ಇನ್ನು ಅಯೋಗ್ಯ ಟೂ ಸಿನಿಮಾಗಾಗಿ ಕಾಯ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ರು. ಹಾಗೆ ಆ ಸಿನಿಮಾದ ಒಂದು ಸಾಂಗ್ ಕೂಡ ರಿಲೀಸ್ ಆಗಿದೆ. ಸಿನಿಮಾ ಇನ್ನೇನು ರಿಲೀಸ್ ಆಗೋಕೆ ವೇಟ್ ಮಾಡ್ತಿದೆ, ರಿಲೀಸ್ ಆದ್ಮೇಲೆ ಥಿಯೇಟರ್ ಹೋಗಿ ನೋಡಿ ಅಂತ ಹೇಳ್ತಾ. ಅಂಡ್ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಇಲ್ಲಿಂದ ಕರೆ ಮಾಡ್ತೀರ ಕೇಳುವ? ಹಲೋ.
7: ಹಲೋ ಅರ್ಪಿತಾ ಮ್ಯಾಮ್.
10: ಸರ್ ನಮಸ್ತೆ.
7: ಕಾಫಿ ಆಯ್ತಾ?
10: ಕಾಫಿ ಆಯ್ತು ಸರ್, ನಿಮ್ದು?
7: ನಮ್ದು ಆಯ್ತು.
10: ಓಕೆ, ಮತ್ತೆ ಹೇಗಿದೆ ನಿಮ್ಮೂರಲ್ಲಿ ಮಳೆ ಬೆಳೆ ಎಲ್ಲ?
7: ನಮ್ಮ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಶುರು ಆಗಿದೆ ಈಗ.
10: ಮಳೆ ಜಾಸ್ತಿ ಆಗಿದ್ಯಾ?
7: ಸ್ಟಾರ್ಟಿಂಗ್ ಅಂತ ಇರ್ಲಿಲ್ಲ.
10: ಈಗ ಮಳೆ ಹೆಚ್ಚಾಗಿದೆ,
7: ಸಿಕ್ಕಾಪಟ್ಟೆ ಮಳೆ ಇದೆ.
10: ಓಕೆ, ಮಳೆಗಾಲದಲ್ಲಿ ಸ್ವಲ್ಪ ಹಿಂಸೆ ಅಲ್ಲ ಸರ್?
7: ಯಾವ್ದೇಳಿ?
10: ಮಳೆಗಾಲದಲ್ಲಿ ಆಚೆ ಓಡಾಡೋದು ಸ್ವಲ್ಪ ಹಿಂಸೆ ಅಲ್ವಾ?
7: ಇವಾಗ ಬಿಸಿ ಬಿಸಿ ತಿಂಡಿ ತಿನ್ಬೇಕಂತ.
10: ಹೌದೌದು, ಆಚೆ ಮಳೆ ಬರ್ತಿದ್ರೆ ಬಿಸಿ ಬಿಸಿ
7: ತಿನ್ಬೇಕು.
10: ಸರ್ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
7: ಹೊಸದ್ ಬಗ್ಗೆ,
10: ಹೊಸ ಸಿನಿಮಾ ಹೊಸ ಕಲಾವಿದ್ರ ಬಗ್ಗೆ ಮಾತಾಡ್ಬೇಕು.
7: ಅದಂದ್ರೆ ನಮಗೆ ಫ್ರಮ್ ಸೋ ಫ್ರಮ್ ಸೋ ಫ್ರಮ್ ಅದರ ಭಾರಿ ಖುಷಿಯಾಗಿದೆ.
10: ಸೋ ಫ್ರಮ್ ಸೋ
7: ಮತ್ತೆ ನಮ್ಮ ಊರಿನವರೆಲ್ಲ ಅವರೆಲ್ಲ
10: ಹೌದೌದು
7: ಅದಕ್ಕಂತಲ್ಲ ಒಳ್ಳೆ ತೆಗ್ದಿದ್ದಾರೆ.
10: ಹೌದು
7: ಮತ್ತೆ ಕಾಂತಾರ ಅದು ಒಳ್ಳೇದು ಅಂದಿದೆಯಲ್ಲ ನೋಡಿದ್ರಲ್ಲ ನೀವು.
10: ನೋಡಿದೀನಿ ಸರ್ ಕಾಂತಾರ ಚಾಪ್ಟರ್ ಒನ್ ಹಾಗೆ ಟೂ ಎರಡು ಥಿಯೇಟರ್ ಹೋಗಿ ನೋಡಿದೀನಿ.
7: ಹೌದಾ?
10: ಹೌದು ಸರ್. ಯಾವ ನಟಿ ಇಷ್ಟ ಏನ್ ಸರ್?
7: ಹೊಸ ಪ್ರಯೋಗ ತರ ಮಾಡಿ.
10: ಹೌದೌದು ಸರ್ ಚಂದ ಮಾಡಿದ್ರೆ
7: ರಂಗಕ್ಕೊಂದು
10: ಸಾಕಷ್ಟು ಶ್ರಮ ಕಾಣಿಸುತ್ತೆ ಅದ್ರಲ್ಲಿ ರಿಷಬ್ ಶೆಟ್ಟಿ ಅವ್ರದ್ದು.
7: ಹೌದೌದು
10: ಹಾಗೆ ಒಳ್ಳೆ ನಾವು ಪರಿಶ್ರಮ ಪಟ್ಟರೆ ಅದಕ್ಕೆ ಪ್ರತಿಫಲ ಸಿಕ್ಕೆ ಸಿಗುತ್ತೆ ಅನ್ನೋದಕ್ಕೆ ಕಾಂತಾರ ಸಿನಿಮಾ ಒಂದು ಉತ್ತಮವಾದ ಉದಾಹರಣೆ ಕೂಡ. ಹೌದು ಸರ್. ಸರ್ ಹಾಗಿದ್ರೆ ಹೀರೋಯಿನ್ ಯಾರು ಇಷ್ಟ ಆಗ್ತಾರೆ ಹೊಸ ಕಲಾವಿದರು? ರಚಿತಾ ಮೋರು. ಓಕೆ ಸರ್. ಕಾಂತಾರದಲ್ಲಿ ರುಕ್ಮಿಣಿ ವಸಂತ್ ಅವರು ಇದಾರೆ, ಸಪ್ತಮಿ ಗೌಡರ್ ಇದಾರೆ, ಇಬ್ರು ಇದಾರಲ್ಲ ಅವ್ರ ಯಾರು ಇಷ್ಟ ಆಗಲ್ವಾ? ರುಕ್ಮಿಣಿ ವಸಂತ್ ಅವರು ಕೂಡ ತುಂಬಾ ಮುದ್ದಾಗಿದ್ದಾರೆ. ಹೌದು ಅಡ್ಡಿ ಇಲ್ಲ ಅಲ್ಲ. ಓಕೆ ಸರ್, ಈ ಉಡುಪಿ ಮಂಗಳೂರು ಭಾಷೆ ಕೇಳಕ್ಕೆ ಏನೊಂದು ರೀತಿ ಖುಷಿ ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಎಸ್ ವಿಶ್ವನಾಥ್ ಸರ್ ಕರೆ ಮಾಡಿದ್ರು. ಸೊ ಉಡುಪಿ ಕಡೆ ಎಲ್ಲ ಮಳೆ ಆಗ್ತಿದೆ ಅಂತ ಕೂಡ ಹೇಳ್ತಿದ್ರು. ಇನ್ನು ನಮ್ಮ ಮಲೆನಾಡು ಶಿವಮೊಗ್ಗದಲ್ಲೂ ಕೂಡ ಮಳೆ ಪ್ರಾರಂಭ ಆಗಿದೆ. ಸೊ ಮಳೆಗಾಗಿ ಕಾಯ್ತಾ ಇರುವಂತಹ ರೈತರಿಗೆ ಇದು ಅನುಕೂಲವಾಗ್ಲಿ, ಬೆಳೆ ಬೆಳಿಕ್ಕೆ ಅನುಕೂಲವಾಗ್ಲಿ ಅಂತ ನಾವು ಆಶಿಸೋಣ. ಹಾಗೆ ನೀವು ಕೂಡ ಹೊಸ ಸಿನಿಮಾ ಹೊಸ ಕಲಾವಿದರ ಬಗ್ಗೆ ಮಾತನಾಡಬಹುದು, ಯಾವೆಲ್ಲ ಹೀರೋಯಿನ್ ಯಾವ ಹೀರೋ ಇಷ್ಟ ಆಗ್ತಾರಂತ ಕೂಡ ಹೇಳ್ಬೋದು. ಹಾಗೆ ನಮ್ಮ ಸಂಖ್ಯೆ 9686 96 07 97 9 ಸಂಖ್ಯೆ

0: ಅಂದ್ರೆ ಅವರು ಮೂಲತಃ ಸೀರಿಯಲ್ ಮಾಡಿ ಅದಾದ್ಮೇಲೆ ಸಿನಿಮಾಗೆ ಎಂಟ್ರಿ ಕೊಟ್ಟವರು. ಅದರಲ್ಲೂ ಕೂಡ ಎಲ್ಲಾ ಪಾತ್ರವನ್ನು ಕೂಡ ತುಂಬಾ ಇಷ್ಟಪಟ್ಟು ಚೆನ್ನಾಗಿ ಮಾಡ್ತಾ ಇದ್ದಂಥವ್ರು ನಮ್ಮ ರಾಧಿಕಾ ಪಂಡಿತ್ ಅವರು. ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ ಹಲೋ
1: ಹಲೋ, ಶುಭ ಸಂಜೆ ಮೇಡಮ್.
0: ಶುಭ ಸಂಜೆ ಸರ್, ಹೇಗಿದ್ದೀರಾ?
1: ಆರಾಮಿದ್ದೀವಿ. ಮಳೆ ಬರ್ತಾ ಇತ್ತು.
0: ಮಳೆ ಬರ್ತಾ ಇದೆ, ರೇಡಿಯೋ ಹಾಕೊಂಡು ನಮ್ಮ ಕಾರ್ಯಕ್ರಮ ಕೂಡ ಕೇಳ್ತಾ ಇದ್ದೀರಾ?
1: ಕೇಳ್ತಾ ಇದ್ದೆ. ಹೌದು, ಮಳೆ ಅಂದ್ರೆ ಜೋರು ಮಳೆ ಅಲ್ಲ.
0: ಹೌದೌದು, ತುಂತುರು ಮಳೆ
1: ಹಾಗೆ ಸುಮ್ಮನೆ ತುಂತುರು.
0: ಸರಿ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
1: ಹಾ, ಕೇಳ್ತಾ ಇದ್ದೆ.
0: ಹೊಸ ಕಲಾವಿದರ ಬಗ್ಗೆ ಮಾತನಾಡ್ತಿದ್ವಿ.
1: ಹೊಸ ಚಿತ್ರಗಳು,
0: ಹೊಸ ಕಲಾವಿದರು ಇವತ್ತಿನ ನಮ್ಮ ಟಾಪಿಕ್. ಸೊ ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತೀರಾ?
1: ಟಗರು ಪಲ್ಲೆ.
0: ಟಗರು ಪಲ್ಲೆ ನೋಡಿದ್ರ ಸಿನಿಮಾ?
1: ಹಾ, ನೋಡಿದ್ದೇನೆ.
0: ಒಂದ್ ಸಿನಿಮಾ ಪೂರ್ತಿ ಕುರಿ ಬಗ್ಗೆನೆ.
1: ಅದು ಒದರ್ತಾ ಇಲ್ಲ, ಒದರ್ತಾ ಇಲ್ಲ. ಆಮೇಲೆ ಕುತೂಹಲ ಅಂದ್ರೆ ಕುತೂಹಲ, ಏನಾಗತ್ತೆ ಇದು? ಅದು ಅರ್ಥನೆ ಗೊತ್ತಾಗ್ತಿರ್ಲಿಲ್ಲ ಫಸ್ಟ್, ಈ ಟಗರ್ ಪಲ್ಲೆ ಅಂದ್ರೆ ಏನು ಅಂತ.
0: ಏನು ಅಂತ?
1: ಭಾರಿ ಕುತೂಹಲದಿಂದ ನೋಡಿದ್ವಿ.
0: ಆ ಸಿನಿಮಾದಲ್ಲಿ ಹಳ್ಳಿ ಸೊಗಡನ್ನಾಗಿ ಚೆನ್ನಾಗಿ ತೋರಿಸಿದಾರಲ್ಲ ಸರ್, ಆ ಹಳ್ಳಿ ನಂಬಿಕೆ ಇರ್ಬೋದು.
1: ಹೌದು ಹೌದು ಹೌದು, ಒಂದು ಹಳ್ಳಿ ಆಚರಣೆಯನ್ನ ಚೆನ್ನಾಗಿ ತೋರಿಸಿದ್ದಾರೆ.
0: ಹೌದು, ಅವಾಗೆಲ್ಲ ಹಾಗಿಲ್ಲ, ಏನಾದ್ರೂ ಹಬ್ಬ ಮಾಡ್ತೀವಿ, ಮರಿ ಹೊಡಿತೀವಿ ಅಂದ್ರೆ ಊರವರೆಲ್ಲ ಬರ್ತಿರ್ತಾರಲ್ಲ ಊಟಕ್ಕೆ.
1: ಹೌದು ಹೌದು,
0: ಚಂದ ಸರ್ ಅವಾಗ.
1: ಹೌದು.
0: ಸೊ ಟಗರು ಪಲ್ಯ ಸಿನಿಮಾ ಇಷ್ಟ ಆಯ್ತು ನಿಮ್ಗೆ?
1: ಅದರಲ್ಲಿ ವಾಜಿಕ್ ವೈಭವ್ ಒಂದು ಸಣ್ಣ ಮುಗ್ಧ ಪಾತ್ರ ಮಾಡಿದ್ದಾರೆ.
0: ಕಡಲೆ ವಿಜಯ ಇಷ್ಟಪಟ್ಟಿದ್ದ ಸೀನ್ ನೋಡಿದ್ರ ಸರ್?
1: ಹೌದು.
0: ಯಾವ್ದಿನ ಕಡಲೆ ವಿಜಯ ಅಂತ ಅನ್ಕೊಂಡ್ರು ಅಂತ? ಸಿಂಗರ್ ಎಷ್ಟ್ ಚೆನ್ನಾಗಿ ಆಕ್ಟಿಂಗ್ ಕೂಡ ಮಾಡಿದಾರೆ ಅಲ್ಲ?
1: ಹೌದು ಹೌದು, ಅದ್ರಲ್ಲಿ ಪ್ರೇಮ್ ಮಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಅನ್ನ.
0: ಅವ್ರದ್ದು ಮೊದಲ ಸಿನಿಮಾ, ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ.
1: ಹೌದು ಹೌದು.
0: ಇನ್ನು ಹಳ್ಳಿಯ ಭಾಷೆ, ಹಳ್ಳಿಯ ಸೊಗಡು ಎಲ್ಲವೂ ಕೂಡ ಚೆನ್ನಾಗಿದೆ ಸರ್ ಆ ಸಿನಿಮಾದಲ್ಲಿ.
1: ಕೊನೆಯಲ್ಲಿ ಕೊನೆಯ ಒಂದು ಇದೆಯಲ್ಲ ಕ್ಲೈಮ್ಯಾಕ್ಸ್, ತುಂಬಾ ಚೆನ್ನಾಗಿದೆ.
0: ಓಕೆ, ಹೌದು ಸರ್. ಅದರಲ್ಲಿ ನಾಗಭೂಷಣ್ ಅವರು ಅಭಿನಯಿಸಿದ್ದಾರೆ. ಇನ್ನು ಪ್ರೇಮ್ ಅವರ ಮಗಳು ಅಮೃತ ಪ್ರೇಮ್ ಅವರು,
1: ಅಮೃತ ಪ್ರೇಮ್ ಅವರು,
0: ಅವರು ಕೂಡ
1: ಪಾತ್ರ ಮಾಡಿದ್ದಾರೆ.
0: ವಿಶೇಷವಾಗಿ ರಂಗಾಯಣ ರಘು ಹಾಗೆ ತಾರಾ ಅವರ ಅಭಿನಯ ತುಂಬಾ ಚೆನ್ನಾಗಿದೆ,
1: ತುಂಬಾ ಚೆನ್ನಾಗಿದೆ ಅದರಲ್ಲಿ. ಹೌದು,
0: ನಿಜ ನಿಜ.
1: ಯಾಕೆಂದ್ರೆ ಅವರು ಆ ಪಾತ್ರಗಳು ಏನ್ ಜೀವ ತುಂಬಿದ್ದಾರೆ, ಹಳೆ ನಟರು.
0: ಹೌದು,
1: ತುಂಬಾ ಚೆನ್ನಾಗಿ ಮಾಡಿದ್ದಾರೆ.
0: ಸೊ ಹೊಸ ಕಲಾವಿದರೊಂದಿಗೆ ಹಳೆ ಕಲಾವಿದರು ಇದ್ದಾಗ ಆ ಸಿನಿಮಾ ನೋಡ್ಲಿಕ್ಕೆ ಒಂದು ಖುಷಿ
1: ಸಿಗುತ್ತಲ್ಲ ಮೇಡಮ್, ಏನೋ ಒಂದು ಬಲ ಬಂದಾಗೆ.
0: ನಿಜ ನಿಜ ಸರ್.
1: ಅವರು ತಪ್ಪು ಉಪ್ಪುಗಳನ್ನು ಹೇಳ್ತಾ ಇರ್ತಾರೆ, ಈ ತರ ಮಾಡ್ಬೇಕು ಈ ತರ ಮಾಡಕ್ ಅಂತ, ಆಗ ಅವ್ರಿಗೂ ಒಂದು ಅವಕಾಶ ಕೊಟ್ಟದಕ್ಕೂ ಸಾರ್ಥ ಆಗುತ್ತೆ.
0: ಹೌದೌದು ಸರ್. ಓಕೆ, ಚೆನ್ನಾಗಿ ಮಾತಾಡಿದ್ರಿ ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ,
1: ಅವಕಾಶ ಕೊಟ್ಟದಕ್ಕೆ ತುಂಬಾ ಧನ್ಯವಾದಗಳು.
0: ಓಕೆ, ಎಸ್, ನಮ್ಮ ಷಡಾಕ್ಷರಿ ಸರ್ ಕರೆ ಮಾಡಿದ್ರು, ಅವ್ರಿಗೆ ಟಗರು ಪಲ್ಯ ಸಿನಿಮಾ ತುಂಬಾ ಇಷ್ಟ ಆಯ್ತು, ಅದರಲ್ಲಿ ಆಕ್ಟ್ ಮಾಡಿದಂತ ಅಮೃತ ಪ್ರೇಮ್ ಅವರು, ಇನ್ನು ನಾಗಭೂಷಣ್ ಅವರ ಅಭಿನಯ ಕೂಡ ತುಂಬಾ ಇಷ್ಟ ಆಯ್ತು, ಅದರಲ್ಲಿ ರಂಗಣ್ಣ ರಘು ಹಾಗೆ ತಾರಾ ಅವರ ಪಾತ್ರವನ್ನು ನಾವು ಮರೆಯುವ ಹಾಗೆ ಇಲ್ಲ ಅಂತ ಹೇಳ್ಬೋದು. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ? ಹಲೋ ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ,
2: ಜಗದೀಶ್ ಅಂತ ಮೇಡಮ್.
0: ಜಗದೀಶ್ ಅವರು, ಎಲ್ಲಿಂದ ಕರೆ ಮಾಡ್ತಿರೋದು?
2: ಮೇಡಮ್, ನಾನು ಕಾಶ್ಮೀರದಿಂದ ಮಾತಾಡ್ತಾ ಇದ್ದೀನಿ.
0: ಎಲ್ಲಿಂದ ಸರ್?
2: ಕಾಶ್ಮೀರ್.
0: ಕಾಶ್ಮೀರದಿಂದ ಕರೆ ಮಾಡ್ತಿದ್ದೀರಾ?
2: ಹೌದು ಮೇಡಮ್.
0: ಸೂಪರ್ ಸರ್, ಹೇಗಿದೆ ಕಾಶ್ಮೀರ್?
2: ಇದೆ ಮೇಡಮ್, ಚೆನ್ನಾಗಿದೆ, ಫೈನ್ ಆಗಿದೆ.
0: ಚೆನ್ನಾಗಿದೆ, ಫೈನ್ ಆಗಿದೆ. ಏನ್ ಮಾಡ್ತಿರೋದು ಸರ್ ನೀವಲ್ಲಿ?
2: ನಾನು ಮೇಡಮ್, ನಾನು ಆರ್ಮಿಲಿ ಇದ್ದೀನಿ ಮೇಡಮ್.
0: ಆರ್ಮಿಲಿ ಇದ್ದೀರಾ?
2: ಹೌದು ಮೇಡಮ್.
0: ಸೂಪರ್ ಸರ್, ಇದು ನಿಜವಾಗ್ಲೂ ಖುಷಿ ಪಡೋ ವಿಷಯ, ಅಂದ್ರೆ ನಮ್ಮ ಸೈನಿಕರೊಂದಿಗೆ ನಾವು ಮಾತಾಡೋದು ಹೆಚ್ಚು ಖುಷಿ ಕೊಡುತ್ತೆ ಸರ್. ನಮ್ ದೇಶ
2: ಏನಾಯ್ತು ಅಂದ್ರೆ, ನಿನ್ನಿಂದ ನನಗೆ ಒಂದು ಎಫ್ಎಂ ಇದು ಸಿಕ್ತು, ಹಾಗೆ ಅದನ್ನೆಲ್ಲ ಇದು ಮಾಡ್ತಾ ಇದ್ದೆ. ಹಾಗೆ ಸ್ವಲ್ಪ ಉಡುಪಿ, ಉಜಿರೆ, ಕುಂದಾಪುರ ಮತ್ತೆ ಶಿವಮೊಗ್ಗ ಈ ಕಡೆ ಏರಿಯಾಗಳದೆಲ್ಲ ನಾನು ಇದು ಮಾಡ್ತಾ ಇದ್ದೆ. ಹಾಗೆ ಸ್ವಲ್ಪ ಇದು ಸಿಕ್ತು, ಹಾಗೆ ಯಾಕಂದ್ರೆ ನಮ್ಗೆ ಟೈಮೇ ಅಷ್ಟು ಇದಾಗಲ್ಲ ಸಿಗಲ್ಲ. ಹಾಗೆ ಇರ್ಲಿ ನೋಡುವ, ನಾನು ಸರಿ ಟ್ರೈ ಮಾಡ್ತೀನಿ ಅಂತೇಳಿ ಈಗ ತಾನೇ ಬಂದಿದ್ ಮೇಡಮ್ ಹೊರಗಡೆಯಿಂದ, ಹಾಗೆ ಟ್ರೈ ಮಾಡ್ತಾ ಇದ್ದೀನಿ ಮೇಡಮ್.
0: ಏ ಸೂಪರ್ ಸರ್, ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮ ಕೆಲಸ ಹೇಗಿದೆ ಸರ್?
2: ಕೆಲಸ ಮೇಡಮ್, ಕೆಲಸದ ಬಗ್ಗೆ ಏನು ಹೇಳಲಿಕ್ಕಾಗಲ್ಲ, ಚೆನ್ನಾಗಿದೆ ಮೇಡಮ್.
0: ಚೆನ್ನಾಗಿದೆ. ಚಳಿ ಇದೆಯಾ ಸರ್ ಕಾಶ್ಮೀರ ಅಲ್ಲಿ? ಮಳೆನಾ ಚಳಿನಾ?
2: ಚಳಿ ಇಲ್ಲ ಮೇಡಮ್, ಯಾಕಂದ್ರೆ ಈ ಸರಿ ಸ್ವಲ್ಪ ಸೆಕೆ ಹೆಚ್ಚಾಗ್ಬಿಟ್ಟಿದೆ.
0: ಓಕೆ,
2: ಈಗ ಒಂದು 26 ಡಿಗ್ರಿ 27 ಡಿಗ್ರಿ ಗಂಟ ಸೆಕೆ ಇದೆ ಮೇಡಮ್. ಅಂದ್ರೆ ಮಳೆನೂ ಇದೆ, ಹಿಮನು ಇದೆ, ಅಂದ್ರೆ ಎಲ್ಲ ಕಡೆ ಎಲ್ಲ ತರನು.
0: ಕಾಶ್ಮೀರ ಅಲ್ಲಿ ಎಲ್ಲಿರೋದು ಸರ್ ನೀವು? ಮೇನ್ ಅಲ್ಲೇ ಕಾಶ್ಮೀರ ಅಲ್ಲೇ ಇರೋದಾ? ಇರ್ಲಿ, ಕಾಶ್ಮೀರ ಅಂತ ಕೇಳಿ ಖುಷಿ ಆಯ್ತು ಸರ್. ಹಾಗೆ ಈಗ
2: ಕೊಡಗಿನವ್ ನಾನು, ಮಡಿಕೇರಿ ಅವರು.
0: ಮಡಿಕೇರಿ ಅವರು, ಸೂಪರ್.
2: ಹೌದು ಮೇಡಮ್. ಮಡಿಕೇರಿ.
0: ನಮ್ ನೇಟಿವ್ ಕೂಡ ಮಡಿಕೇರಿನೇ ಸರ್.

0: ಸರಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ವಿ, ಹೊಸ ಸಿನಿಮಾ ಬಗ್ಗೆ. ಯಾವ ಹೊಸ ಸಿನಿಮಾ?
1: ನಮ್ಗೆ ಅಂದ್ರೆ ನಾವು ಸಿನಿಮಾ ನೋಡೋದೇ ಕಡಿಮೆ, ರಜೆ ಹೋದಾಗ ಅದೇ ಈ ಮಕ್ಕಳೆಲ್ಲ ಹೇಳ್ತಾರೆ ಮೇಡಮ್, ಮಿಸ್ಟರ್ ಸರ್ ಹೇಳ್ತಾರೆ,
0: ಓಕೆ
1: ಹಾಗೆ ಹೋಗ್ತಿವಿ ಮೇಡಮ್. ಸ್ವಲ್ಪ ರಿಷಬ್ ಶೆಟ್ಟಿ ಇದು
0: ಕಾಂತಾರ
1: ಕಾಂತಾರ ಚಾಪ್ಟರ್ ಒನ್ ಅದೇ ತುಂಬಾ ಖುಷಿ ಆಗ್ತದೆ.
0: ಓಕೆ,
1: ಯಾಕಂದ್ರೆ ನಮ್ಮ ಸಂಸ್ಕೃತಿ ನಮ್ಮ ಕಲೆ,
0: ಯಾಕಂದ್ರೆ
1: ನಾವು ದೇಶ ಎಲ್ಲ ಸುತ್ತಿದೀವಿ ಮೇಡಮ್. ನಮ್ಗೆ 36 ವರ್ಷ ನಮ್ದು ಸರ್ವಿಸ್ ಆಗಿದೆ.
0: ಸರ್ವಿಸ್ 36 ವರ್ಷ ಆಗಿದೆಯಾ ಸರ್?
1: ಹೌದು ಮೇಡಮ್.
0: ಸೂಪರ್ ಸೂಪರ್ ಸರ್.
1: ಯಾಕಂದ್ರೆ ಎಲ್ಲಾ ಕಡೆ ದೇಶದಲ್ಲಿ ಎಲ್ಲ ಕಡೆ ನೋಡ್ತಾ ಇದೀವಿ, ಆದ್ರೆ ನಮ್ಮ ಕನ್ನಡ ನಾಡು ಅದ್ರ ಬಗ್ಗೆ ಯಾರಿಗೂ ಎಲ್ಲಿ ಏನು ಹೇಳಕ್ಕಾಗಲ್ಲ ಮೇಡಮ್. ಅದ್ರ ಬಗ್ಗೆ ಅಷ್ಟು ಆ ಜನ ಒಂಥರ ಮುಗ್ಧರು ಮೇಡಮ್.
0: ಖಂಡಿತ ಸರ್,
1: ಬಾಕಿ ಎಲ್ಲ ಕಡೆ ನಾವು ಇದು ನೋಡ್ತಿರ್ತೀವಲ್ಲ. ಹ್ಮ್,
0: ಕನ್ನಡಿಗರು ಮುಗ್ಧ ಮನಸ್ಸಿನವರು.
1: ಹೌದೌದು ಮೇಡಮ್, ಕರೆಕ್ಟ್ ಮೇಡಮ್.
0: ಸರ್, ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಗ್ತಾ ಇದೆ, ಹೀಗೆ ಕರೆ ಮಾಡ್ತಾ ಇರಿ ಸರಿನಾ?
1: ಓಕೆ ಮೇಡಮ್, ಓಕೆ ಮೇಡಮ್, ಓಕೆ,
0: ಧನ್ಯವಾದ ಸರ್.
1: ಓಕೆ,
0: ಓಕೆ, ನಮಸ್ತೆ. ಎಸ್, ಕಾಶ್ಮೀರದಿಂದ ನಮ್ಮ ಹೆಮ್ಮೆಯ ಸೈನಿಕರು ಕರೆ ಮಾಡಿದ್ರು. ಜಗದೀಶ್ ಅವರು ತುಂಬಾ ಖುಷಿ ಆಯ್ತು ಅವರೊಟ್ಟಿಗೆ ಮಾತಾಡಿ. ಅವರು ಕೆಲಸದ ನಡುವೆ ಕೂಡ ಬಿಡುವು ಮಾಡಿಕೊಂಡು ನಮ್ಮ ಕರ್ನಾಟಕ ನಮ್ಮ ಕನ್ನಡ ನಮ್ಮ ಶಿವಮೊಗ್ಗ ಅಂತ ಹೇಳಿ ಕರೆ ಮಾಡಿದ್ರು, ತುಂಬಾ ಖುಷಿ ಆಯ್ತು. ಧನ್ಯವಾದಗಳು ಸರ್. ಹಾಗೆ ಇವತ್ತು ಕರೆ ಮಾಡಿದಂತಹ ಎಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಧನ್ಯವಾದಗಳು. ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಇದು ನಮ್ಮ ಕನ್ನಡದಲ್ಲಿ ಹೊಸ ಕಲಾವಿದರು ತುಂಬಾನೇ ಇದ್ದಾರೆ, ನಟರಾಗಿರ್ಬೋದು ನಟಿಯರಾಗಿರ್ಬೋದು, ಎಲ್ಲರೂ ಕೂಡ ಒಬ್ರಿಗಿಂತ ಒಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ನಟಿಯರಲ್ಲಿ ರಾಧಿಕಾ ಪಂಡಿತ್ ಅಂತ ನಾನು ಹೇಳ್ತಿದ್ದೆ, ಇನ್ನು ರಶ್ಮಿಕಾ ಮಂದಣ್ಣ ಅವರು, ಅವರು ಕೂಡ ಕರ್ನಾಟಕದಲ್ಲಿ ಮೊದಲ ಸಿನಿಮಾ ಮಾಡಿ ಈಗ ನಮ್ಮ ಭಾರತದಾದ್ಯಂತ ಹೆಮ್ಮೆಯ ಕಲಾವಿದೆಯಾಗಿದ್ದಾರೆ. ಇನ್ನು ಆಶಿಕ ರಂಗನಾಥ್ ಅವರಾಗಿರ್ಬೋದು, ಹಾಗೆ ಅಮೂಲ್ಯ ಅವರು, ರುಕ್ಮಿಣಿ ವಸಂತ್ ಅವರು, ಎಲ್ಲರೂ ಕೂಡ ಒಳ್ಳೆ ಕಲಾವಿದರೇ. ಸರಿ, ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿದಂತಹ ಪ್ರೀತಿಯ ಕೇಳುಗರೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದವನ್ನು ತಿಳಿಸ್ತಾ, ಇನ್ನು ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕರೆ ಮೆಸೇಜನ್ನು ಮಾಡಿ ಅಂತ ತಿಳಿಸ್ತಾ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೆಯೇ ಯಾವಾಗಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಅಂತಾರೆ. ಆದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಹಾಗೆ ಕನ್ನಡವನ್ನ ಯಾವತ್ತೂ ಮರೆಯಲ್ಲ ಅಂತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅನಿಲ್ ಶೇಖರ್, ವಿನಾಯಕ್ ಅನಂತರಾಮು, ಶೈಲಜಾ ರಾಜು, ಅಶ್ವಿನಿ ಹಿರೇಮಠ್, ದೀಪಿಕಾ ಗಜ್ಜಾರ್, ತೇಜಸ್ವಿನಿ ಕೃಷ್ಣಮೂರ್ತಿಯವರು. ಹೌದು, ದೂರದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಗಳಾದ ಇವರು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಕಡಲ ದಾಟಿದರೂ ಕರಗದ ಕನ್ನಡದ ಪ್ರೇಮ, ಈ ವಿಶೇಷ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು, ಜುಲೈ 5 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೆ ಕೇಳಿ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ,
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಭಾರತದ ಪ್ರತಿ 2ನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
2: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
4: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, NT ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986756611. ಸಂಖ್ಯೆ ಮತ್ತೊಮ್ಮೆ 9986759661.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು

26 27ನೇ ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿ ಉಚಿತ ಅಥವಾ ರಿಯಾಯಿತಿ ಬಸ್ ಪಾಸ್ ವಿತರಣಾ ಕಾರ್ಯಕ್ರಮವನ್ನು ಮೇ ತಿಂಗಳಿನಿಂದ ಆರಂಭಿಸಿದ್ದು, ಸರ್ಕಾರದ ಆದೇಶದಂತೆ ನಿಗಮದ ವಾಹನಗಳಲ್ಲಿ ಪ್ರಯಾಣಿಸುವ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಜೂನ್ 12ರಿಂದ ಉಚಿತ ಬಸ್ ಪಾಸ್ ವಿತರಿಸಲಾಗುತ್ತಿದೆ. ಈಗಾಗಲೇ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಶುಲ್ಕ ಪಡೆದು ವಿತರಿಸಲಾದ ಪಾಸ್ಗಳ ಸಂಪೂರ್ಣ ಶುಲ್ಕವನ್ನು ಅರ್ಜಿ ಸಲ್ಲಿಸಿದ 7 ದಿನಗಳ ಒಳಗಾಗಿ ವಿದ್ಯಾರ್ಥಿಗಳಿಗೆ ಮರುಪಾವತಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಶುಲ್ಕ ಪಾವತಿಸಿ ಬಸ್ ಪಾಸ್ಗಳನ್ನು ಪಡೆದಿರುವ ವಿದ್ಯಾರ್ಥಿಗಳು ಶುಲ್ಕ ಮರುಪಾವತಿಗಾಗಿ ಸರ್ಕಾರದ ಸೇವಾ ಸಿಂಧು ಸರ್ವಿಸಸ್ .karnataka.gov.in/busparservices/portal ಒದಗಿಸಿರುವ ಲಿಂಕ್ ಮುಖಾಂತರ ಮೊಬೈಲ್ ಸಂಖ್ಯೆ ಅಥವಾ OTP ನಮೂದಿಸಿ ಅರ್ಜಿ ಸಲ್ಲಿಸಬೇಕು. ವಿದ್ಯಾರ್ಥಿಗಳು ಆಧಾರ್ ಆಧಾರಿತ EKYC ಪೂರ್ಣಗೊಳಿಸಿರಬೇಕು ಹಾಗೂ ತಮ್ಮ ಅಥವಾ ಪೋಷಕರ ಬ್ಯಾಂಕಿನ ಖಾತೆ ವಿವರಗಳನ್ನು ತಂತ್ರಾಂಶದಲ್ಲಿ ನಮೂದಿಸಬೇಕು. ಅರ್ಜಿ ಇರುವುದಿಲ್ಲ. 7 ದಿನಗಳ ಒಳಗೆ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ NEFT ಅಥವಾ RTGS ಮೂಲಕ ಪಾಸ್ ಮೊತ್ತ ಮರುಪಾವತಿಯಾಗುವುದು ಹಾಗೂ ಮರುಪಾವತಿಯಾಗಿರುವ ಬಗ್ಗೆ ವಿದ್ಯಾರ್ಥಿಗಳಿಗೆ SMS ರವಾನಿಸಲಾಗುವುದು. ವಿದ್ಯಾರ್ಥಿಗಳು ಈ ಸಂಬಂಧ ಯಾವುದೇ ಕೌಂಟರ್ಗೆ ಭೇಟಿ ನೀಡುವ ಅವಶ್ಯಕತೆ ಇರುವುದಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾಸವಿರುವ ನೀರಿನ ಬಳಕೆದಾರರು ಅಥವಾ ಮಾಲೀಕರುಗಳು ನೀರಿನ ಕಂದಾಯ ಬಾಕಿ ಉಳಿಸಿಕೊಂಡಿದ್ದಲ್ಲಿ 7 ದಿನಗಳ ಒಳಗಾಗಿ ಪಾವತಿಸುವುದು ಕಡ್ಡಾಯ. ತಪ್ಪಿದ್ದಲ್ಲಿ ನೀರಿನ ಸಂಪರ್ಕವನ್ನು ಕಡಿತಗೊಳಿಸಲಾಗುವುದು ಎಂದು ಮಹಾನಗರ ಪಾಲಿಕೆ ಹಾಗೂ ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರ ಮೆಸ್ಕಾಂ ಉಪವಿಭಾಗ 1 ಘಟಕ 2 ವ್ಯಾಪ್ತಿಯಲ್ಲಿ ವಿದ್ಯುತ್ ಕಂಬ ತೆರವುಗೊಳಿಸುವ ಕಾಮಗಾರಿ ಹಮ್ಮಿಕೊಂಡಿದ್ದು, ಜುಲೈ 4 ಬೆಳಗ್ಗೆ 10 ಮಧ್ಯಾಹ್ನ 2 ಜಯನಗರ ಮುಖ್ಯರಸ್ತೆ, ಮೆಟ್ರೋ ಆಸ್ಪತ್ರೆ ರಸ್ತೆ, ನೆಹರು ಕ್ರೀಡಾಂಗಣ ರಸ್ತೆ, ಸರ್ವೋದಯ ಶಾಲೆ ರಸ್ತೆ, ಬಸವನಗುಡಿ, ಶಿವಮೂರ್ತಿ ಸರ್ಕಲ್ ರಸ್ತೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಗ್ರಾಹಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಜುಲೈ 3 3 ದಿನಗಳ ಕಾಲ ನಿರುದ್ಯೋಗಿ ಯುವತಿಯರಿಗೆ ಹಾಗೂ ಮಹಿಳೆಯರಿಗೆ ಉಚಿತವಾಗಿ ಬ್ಯೂಟಿ ಪಾರ್ಲರ್ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿದೆ. ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18-45 ವರ್ಷ ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಯುವತಿಯರು ಹಾಗೂ ಮಹಿಳೆಯರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಈ ಶಿಬಿರದ ಸಮಯದಲ್ಲಿ ತರಬೇತಿ, ಊಟ ಹಾಗೂ ವಸತಿ ಸೌಕರ್ಯಗಳು ಉಚಿತವಾಗಿ ಕಲ್ಪಿಸಲಾಗುವುದು. ಗ್ರಾಮೀಣ ಭಾಗದ BPL ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಬಲ್ಲವರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ತರಬೇತಿ ಅವಧಿ ಪೂರ್ಣಗೊಂಡ ನಂತರ ಕೇಂದ್ರ ಸರ್ಕಾರದ ಗ್ರಾಮೀಣ ಸಚಿವಾಲಯದಿಂದ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ದಿನಾಂಕ 9-7-2026 ಗುರುವಾರ ಬೆಳಗ್ಗೆ 10 ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸಣ್ಣಹಳ್ಳಿಪುರ ಹಸಿಗಳ ಅಂಚೆ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೆಯುವ ತರಬೇತಿಗೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲಾತಿಗಳೊಂದಿಗೆ ಹಾಜರಾಗುವುದು. ಸಂದರ್ಶನಕ್ಕೆ ಹಾಜರಾಗಲು ಅಸಾಧ್ಯವಾದಲ್ಲಿ ದಿನಾಂಕ 9-7-2026 ಒಳಗೆ ಸಂಸ್ಥೆಯನ್ನು ಈ ಕೆಳಕಂಡ ದೂರವಾಣಿ ಸಂಖ್ಯೆ 8970476760 ಅಥವಾ 6363139123 ಅಥವಾ 9591541454 ಹಾಗೂ 9686249836 ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದೆಂದು ಸಂಸ್ಥೆಯ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 2026-27 ಸಾಲಿನ ಮೆಟ್ರಿಕ್ ನಂತರದ ಬಾಲಕರ ಹಾಗೂ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1A, 2A, 2B, 3A, 3B ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ವರ್ಗಕ್ಕೆ ಸೇರಿದ ಸಾಮಾನ್ಯ ಪದವಿ ಕೋರ್ಸಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಪ್ರವರ್ಗ 1, SC ಮತ್ತು ST ಸೇರಿದ ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯವು ₹2.50 ಲಕ್ಷಕ್ಕಿಂತ ಮೀರಿರಬಾರದು. ಪ್ರವರ್ಗ 2A, 2B, 3A, 3B ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯವು ₹1 ಲಕ್ಷ ಮೀರಿರಬಾರದು. ಆಸಕ್ತರು ಅರ್ಜಿಯನ್ನು https://shp.karnataka.gov.in/bcwd ಮೂಲಕ ಜುಲೈ 20 ಒಳಗಾಗಿ ಸಲ್ಲಿಸುವುದು. ತಾಲೂಕುವಾರು ವಿದ್ಯಾರ್ಥಿ ನಿಲಯದ ವಿವರ ಹಾಗೂ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳ ವಿವರ ಮತ್ತು ಸರ್ಕಾರಿ ಆದೇಶಕ್ಕಾಗಿ ಇಲಾಖೆಯ ವೆಬ್ಸೈಟ್ ವಿಳಾಸ https://bcwd.karnataka.gov.in ಅನ್ನು ಸಂಪರ್ಕಿಸುವುದು. ಅರ್ಜಿ ಸಲ್ಲಿಸುವಾಗ ತಾಂತ್ರಿಕ ತೊಂದರೆಗಳಾದಲ್ಲಿ ಇಮೇಲ್ bcwdhelpline@gmail.com ಮುಖಾಂತರ ಅಥವಾ ಜಿಲ್ಲಾ ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನು ಅಗತ್ಯ ದಾಖಲೆಗಳೊಂದಿಗೆ ಕಚೇರಿ ವೇಳೆಯಲ್ಲಿ ಸಂಪರ್ಕಿಸುವಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 8050770004 ಸಂಪರ್ಕಿಸಬಹುದು. ಮುಂದಿನ ವಿವರ. ಆಲ್ಕೋಳ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ಈ ವಿತರಣಾ ಕೇಂದ್ರದಿಂದ ಸರಬರಾಜಾಗುವ ಪ್ರದೇಶಗಳಲ್ಲಿ ಜುಲೈ 5 ಬೆಳಗ್ಗೆ 9 ಸಂಜೆ 6 ಗಂಟೆಯವರೆಗೆ ಗಾಂಧಿನಗರ, ರವೀಂದ್ರನಗರ, ವೆಂಕಟೇಶ್ ನಗರ, ಚನ್ನಪ್ಪ ಲೇಔಟ್, ಉಷಾ ನರ್ಸಿಂಗ್ ಹೋಂ, ಜೈಲ್ ರಸ್ತೆ, ರಾಜೇಂದ್ರನಗರ, ಎಎನ್ಕೆ ರಸ್ತೆ, ವಿನೋಬನಗರ, ದಾಮೋದರ್ ಕಾಲೋನಿ, ಚೇತನಾ ಸ್ಕೂಲ್, ಕಲ್ಲಹಳ್ಳಿ, ವಿನೋಬನಗರ 60 ರಸ್ತೆ, ಜೈಲ್ ಸರ್ಕಲ್, ಆಟೋ ಕಾಂಪ್ಲೆಕ್ಸ್, ಪೊಲೀಸ್ ಚೌಕಿ, ಮೇದಾರ ಕೇರಿ, ನರಸಿಂಹ ಬಡಾವಣೆ, ಶಾರದಮ್ಮ ಲೇಔಟ್, ಮೈತ್ರಿ ಅಪಾರ್ಟ್ಮೆಂಟ್, ಕನಕನಗರ, ದೇವರಾಜ ಅರಸ್ ಬಡಾವಣೆ, ಪಿಎನ್ಟಿ ಕಾಲೋನಿ, ಸೂರ್ಯ ಲೇಔಟ್, ಅರವಿಂದ ನಗರ, ಇಂಡಸ್ಟ್ರಿಯಲ್ ಏರಿಯಾ ಎಪಿಎಂಸಿ, ವೀರಣ್ಣ ಲೇಔಟ್, ಕಾಶಿಪುರ, ಜಯದೇವ ಬಡಾವಣೆ, ಸಹ್ಯಾದ್ರಿ ನಗರ, ಸಹಕಾರಿ ನಗರ, ಆಲ್ಕೊಳ ವೃತ್ತ, ಸಾಗರ ರಸ್ತೆ, ಗುತ್ಯಪ್ಪ ಕಾಲೋನಿ, ನೇತಾಜಿ ವೃತ್ತ, ಸರ್ಕ್ಯೂಟ್ ಹೌಸ್, ನೀಲಮೇಘಂ ಲೇಔಟ್, ರಾಜಮಹಲ್ ಬಡಾವಣೆ, ಪೊಲೀಸ್ ಲೇಔಟ್, ಅಲ್ಹರಿಂ ಲೇಔಟ್, ವಿಜಯನಗರ, ಪಂಪನಗರ, ಗುತ್ಯಪ್ಪ ಕಾಲೋನಿ, ನೇತಾಜಿ ವೃತ್ತ, ಶ್ರೀರಾಮನಗರ, ಟಿಪ್ಪುನಗರ, ಪದ್ಮಾ ಟ್ಯಾಕಿಸ್ ರಸ್ತೆ, ಸಿದ್ದೇಶ್ವರ ವೃತ್ತ, ಗೋಪಾಲಗೌಡ ಬಡಾವಣೆ A-F ಬ್ಲಾಕ್, ಅಣ್ಣಾನಗರ, ರಂಗನಾಥ ಬಡಾವಣೆ, KHB ಗೋಪಾಳ, JP ನಗರ, SV ಬಡಾವಣೆ, ಗಾಡಿಕೊಪ್ಪ, ನಂಜಪ್ಪ ಹೆಲ್ತ್ಕೇರ್, ಶರಾವತಿ ದಂತ ವೈದ್ಯಕೀಯ ಕಾಲೇಜು, ಮಲ್ಲಿಗೇನಹಳ್ಳಿ, ಸೋಮಿನಕೊಪ್ಪ ಪ್ರೆಸ್ ಕಾಲೋನಿ, ಬೈರನಕೊಪ್ಪ APMC ಲೇಔಟ್, ಭೋವಿ ಕಾಲೋನಿ, ಆಲದೇವರ ಹೊಸೂರು, ಶಕ್ತಿಧಾಮ, ಶಿವಸಾಯಿ ಕಾಸ್ಟಿಂಗ್ ಗೆಜ್ಜೇನಹಳ್ಳಿ, ದೇವಕಾತಿಕೊಪ್ಪ, ಶ್ರೀರಾಮಪುರ, ವಿರುಪಿನಕೊಪ್ಪ, ಸಿದ್ಲಿಪುರ, ಮುದ್ದಿನಕೊಪ್ಪ, ತ್ಯಾವರೆಕೊಪ್ಪ, ಸಿಂಹಧಾಮ, ಗುಡ್ಡದಾರಿಕೊಪ್ಪ, ಗಾಲ್ಫ್ ಸ್ಟೇಡಿಯಂ, ಭೂಮಿಕಾ ಇಂಡಸ್ಟ್ರಿ, ಪೆಸೆಟ್ ಕಾಲೇಜ್, ಕೋಟೆಗಂಗೂರು, ಗೆಜ್ಜೇನಹಳ್ಳಿ, ಬಸವಗಂಗೂರು, ಸೋಮಿನಕೊಪ್ಪ, ಆದರ್ಶನಗರ, ಸಹ್ಯಾದ್ರಿನಗರ, JH ಪಟೇಲ್ ಬಡಾವಣೆ, ಕಾಶಿಪುರ, ಕಲ್ಲಹಳ್ಳಿ, ಶೋಪನಾಯ್ಕ ಬಡಾವಣೆ, ಪ್ರಿಯದರ್ಶಿನಿ ಲೇಔಟ್, ಇಂದಿರಾಗಾಂಧಿ ಲೇಔಟ್ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ, ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ವತಿಯಿಂದ ಜುಲೈ 5 ರನ್ ಮಲೆನಾಡು 2026 ಎಂಬ ಬೃಹತ್ ಮ್ಯಾರಥಾನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಫೌಂಡೇಶನ್ನ ಸಂಸ್ಥಾಪಕ ಡಾಕ್ಟರ್ ಶರತ್ ಮರಿಯಪ್ಪ ಹೇಳಿದರು. ಜುಲೈ 5 ಬೆಳಿಗ್ಗೆ 6 ನೆಹರು ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ಆರಂಭವಾಗುತ್ತದೆ. ಮಾಜಿ ಸಚಿವ ಮಧುಬಂಗಾರಪ್ಪ, ಸಚಿವ ಸಂತೋಷ್, ಆರ್ಎಂ ಮಂಜುನಾಥ್ ಗೌಡರು, ಆರ್ ಪ್ರಸನ್ನಕುಮಾರ್ ಸೇರಿದಂತೆ ಹಲವು ಮುಖಂಡರುಗಳು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಾಜರಿರುತ್ತಾರೆ. ನಮ್ಮ ಫೌಂಡೇಶನ್ ಇದೀಗ ಆರಂಭವಾಗಿದ್ದು ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುವ ಬಗ್ಗೆ ಯೋಚಿಸಿದ್ದು, ಇದರ ಹಿನ್ನೆಲೆಯಲ್ಲಿ ಈಗ ಮ್ಯಾರಥಾನ್ ಎಂಬ ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಇದು ಆರೋಗ್ಯಕರ ಕಾರ್ಯಕ್ರಮವಾಗಿದೆ. ಪರಿಸರ ಸಂರಕ್ಷಣೆ, ಹಸಿರು ಬೆಳೆಸುವುದು, ಕ್ರೀಡಾ ಮನೋಭಾವ ಬೆಳೆಸುವುದು, ಮುಖ್ಯವಾಗಿ ವಿಶೇಷಚೇತನರ ಸಬಲೀಕರಣ ಎಂಬ ಮಹತ್ವದ ಉದ್ದೇಶವನ್ನಿಟ್ಟುಕೊಂಡು ಈ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದರು. ಈ ಮ್ಯಾರಥಾನ್ನಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಕ್ರೀಡಾಪಟುಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಭಾಗವಹಿಸಲಿದ್ದಾರೆ. ಈ ಬಾರಿ ವಿಶೇಷವಾಗಿ ಹ್ಯೂಮಥಾನ್ ಎಂಬ ವಿಶೇಷಚೇತನರಿಗಾಗಿ ವಿಶೇಷ ಓಟವನ್ನು ಕೂಡ ಆಯೋಜಿಸಲಾಗಿದೆ. ಇದು ಮಾನಸಿಕ ಮತ್ತು ದೈಹಿಕ ವಿಶೇಷಚೇತನರಿಗೆ ಆತ್ಮವಿಶ್ವಾಸ ಬೆಳೆಸುವುದೇ ಆಗಿದೆ ಮತ್ತು ನಾವು ಅವರ ಜೊತೆ ಇದ್ದೇವೆ ಎಂಬ ಮನೋಭಾವನೆ ಕೂಡ ಉಂಟಾಗುತ್ತದೆ. ಜೊತೆಗೆ ಈ ಓಟದಲ್ಲಿ ಭಾಗವಹಿಸಿದ ಸಾರ್ವಜನಿಕರಿಗೆ ಸುಮಾರು 2,000 ಸಸಿಗಳನ್ನು ಉಚಿತವಾಗಿ ನೀಡಲಾಗುವುದು ಹಾಗೂ ಇದಕ್ಕೆ ನೋಂದಣಿ ಅಗತ್ಯವಿದ್ದು ಮೊದಲ 2,000 ನೋಂದಾಯಿತರಿಗೆ ಉಚಿತವಾಗಿ ಟೀಶರ್ಟ್ ಜೊತೆಗೆ ಪ್ರಮಾಣ ಪತ್ರ ನೀಡಲಾಗುವುದು ಎಂದರು. ಕೆ ರಂಗನಾಥ್ ಮಾತನಾಡಿ, ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ಹಲವು ಸಾಮಾಜಿಕ ಉದ್ದೇಶಗಳಿಂದ ಅಸ್ತಿತ್ವಕ್ಕೆ ಬಂದಿದೆ. ಕೇವಲ ರಾಜಕಾರಣ ಮಾತ್ರ ಮುಖ್ಯವಲ್ಲ, ಸಾಮಾಜಿಕ ಯೋಜನೆಗಳು, ಯೋಚನೆಗಳು ಕೂಡ ಬೇಕಾಗುತ್ತದೆ. ಆರೋಗ್ಯ, ಶಿಕ್ಷಣ, ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಡೆ ಈ ಫೌಂಡೇಶನ್ ಕೆಲಸ ಮಾಡುತ್ತದೆ. ಮುಂದಿನ ದಿನಗಳಲ್ಲಿ ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗುವುದು ಎಂದರು. ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ 8871397714 ಅಥವಾ 8892325558 ಅಥವಾ 866-04-619-10 ಸಂಪರ್ಕಿಸಬಹುದು. ಮುಂದಿನ ವಿವರ. ಪಶುವೈದ್ಯಕೀಯ ಮಹಾವಿದ್ಯಾಲಯ ವಿವಿಧ ವಿಭಾಗಗಳಲ್ಲಿ ಖಾಲಿ ಇರುವ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಭರ್ತಿಗಾಗಿ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ. ಈ ನೇಮಕಾತಿಯು ಸಂಪೂರ್ಣವಾಗಿ ಗುತ್ತಿಗೆ ಆಧಾರಿತವಾಗಿದ್ದು ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಜುಲೈ 4 ಬೆಳಗ್ಗೆ 10:30 ಡೀನ್ ಕಚೇರಿ, ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇಲ್ಲಿ ನೇರ ಸಂದರ್ಶನ ನಡೆಯಲಿದೆ. ಪಶುವೈದ್ಯಕೀಯ ಅಂಗರಚನಾ ಶಾಸ್ತ್ರ ವಿಭಾಗ, ಪ್ರಾಣಿ ಆಹಾರ ಶಾಸ್ತ್ರ, ಪಶುವೈದ್ಯಕೀಯ ಔಷಧ ಮತ್ತು ವಿಷಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ರೋಗಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ಪರೋಪಜೀವಿ ಶಾಸ್ತ್ರ, ಜಾನುವಾರು ಸಾಕಾಣಿಕೆ ಸಂಕೀರ್ಣ, ಇದರಲ್ಲಿ ಕುಕ್ಕುಟ, ಜಾನುವಾರು ಉತ್ಪಾದನಾ ನಿರ್ವಹಣಾ ಶಾಸ್ತ್ರ ಮತ್ತು ಪಶುವೈದ್ಯಕೀಯ ಶರೀರ ಕ್ರಿಯಾ ಮತ್ತು ಜೀವರಾಸಾಯನ ಶಾಸ್ತ್ರ, ಪಶುವೈದ್ಯಕೀಯ ಸ್ತ್ರೀ ರೋಗ ಮತ್ತು ಪ್ರಸೂತಿ ಶಾಸ್ತ್ರ, ಪಶುವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣ, ಚಿಕಿತ್ಸಾ ಶಾಸ್ತ್ರ, ಶಸ್ತ್ರಚಿಕಿತ್ಸೆ ಈ ವಿಭಾಗಗಳಲ್ಲಿ ನೇಮಕ ಮಾಡಿಕೊಳ್ಳಲಾಗುವುದು. ICAR ನಿಯಮಾವಳಿ ಹಾಗೂ ಮಾರ್ಗಸೂಚಿಯಂತೆ ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನು ಹೊಂದಿರುವ ಅಭ್ಯರ್ಥಿಗಳು ಈ ಸಂದರ್ಶನದಲ್ಲಿ ಭಾಗವಹಿಸಬಹುದಾಗಿದೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ರೂ 50,000 ಸಂಭಾವನೆ ನೀಡಲಾಗುವುದು. ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ವಿವರಗಳಿಗಾಗಿ ದೂರವಾಣಿ ಸಂಖ್ಯೆ 0818220072 ಸಂಪರ್ಕಿಸಬಹುದು ಅಥವಾ ವಿಶ್ವವಿದ್ಯಾಲಯದ ಅಧಿಕೃತ ಜಾಲತಾಣ www.kvafsu.edu.in ಭೇಟಿ ನೀಡಬಹುದು ಎಂದು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಂಡೇ ಸ್ಪಾಟ್ಲೈಟ್ ಸಂಗೀತ ಪ್ರತಿಭೆಗಳ ಸಂಗಮ, ನಿಮ್ಮ ಮನಸ್ಸಿಗೆ ಸಂಗೀತದ ಸವಿಯ ಅನುಭವ. ಜುಲೈ 5 ಇದೇ ಭಾನುವಾರ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಅತಿಥಿಗಳಾದ ಚಿನ್ಮಯ್ ಮತ್ತೂರು, ಸುನೇತ್ರಾ ಎಂಕೆ, ಕೀರ್ತನಾ ಪ್ರಸನ್ನಲಕ್ಷ್ಮಿ ಹಾಗೂ ಶಿವಕುಮಾರ್ ಅವರೊಂದಿಗೆ ಸಂಗೀತ ಜೀವನಯಾನ, ಸವಿ ನೆನಪುಗಳ ಮತ್ತು ಜನರ ಮೆಚ್ಚಿನ ಹಾಡುಗಳ ಬಗ್ಗೆ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನು ಜನಾರ್ದನ ಪೈರವರು ನಡೆಸಿಕೊಡಲಿದ್ದಾರೆ. ನಿಮ್ಮ ಪ್ರಶ್ನೆ ಮತ್ತು ಅಭಿಪ್ರಾಯಗಳಿಗಾಗಿ 9686096279 ಈ ಸಂಖ್ಯೆಗೆ ಕರೆ ಮಾಡಿ. ಸಂಡೇ ಸ್ಪಾಟ್ಲೈಟ್ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ತಪ್ಪದೆ ಕೇಳಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
2: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
3: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
4: ನಂದಿನಿ ಪರಿಶುದ್ಧತೆಯ ಪ್ರತೀಕ.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಸಂಜೆ ಹೊತ್ತಾಯ್ತು, ಯಾವಾಗಪ್ಪ ಮನೆ ಹೋಗೋದು ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ರೆ, ಮನೆ ಹೋಗುವ ದಾರಿಯಲ್ಲಿ ರಾಶಿ ರಾಶಿ ಪ್ಲಾಸ್ಟಿಕ್ ನೋಡಿ ಬೈಕೊಳ್ತಾ ಹೋಗ್ತಾ ಇರ್ತಾರೆ. ಆದ್ರೆ ಮಾತ್ರ ಅದನ್ನ ಸ್ವಚ್ಛವಾಗಿ ಇಡೋದಕ್ಕೆ ಪ್ರಯತ್ನವನ್ನೇ ಮಾಡೋದಿಲ್ಲ. ಇವತ್ತು ಜುಲೈ 3, ನಮ್ಮ ಕ್ಯಾಲೆಂಡರ್ನಲ್ಲಿ ಬಹಳ ಮುಖ್ಯವಾದ ದಿನ. ಇವತ್ತು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ಡೇ, ಅಂದ್ರೆ ಪ್ಲಾಸ್ಟಿಕ್ ಬ್ಯಾಗ್ಗಳಿಂದ ಮುಕ್ತವಾದ ದಿನ. ಈ ದಿನವನ್ನ ಪ್ರತಿ ವರ್ಷ ಜುಲೈ 3 ಆಚರಿಸ್ತಾರೆ ಸ್ನೇಹಿತರೆ. ಇದರ ಹಿಂದಿರೋ ಉದ್ದೇಶ ಏನು ಗೊತ್ತಾ? ನಮ್ಮ ಭೂಮಿಯನ್ನು, ನಮ್ಮ ಸಮುದ್ರಗಳನ್ನು, ನಮ್ಮ ಪ್ರಾಣಿಗಳನ್ನು ಪ್ಲಾಸ್ಟಿಕ್ನ ವಿಷದಿಂದ ರಕ್ಷಿಸುವುದು ಅಂತ. ಸೊ ನನ್ನ ಪ್ರೀತಿಯ ಸ್ನೇಹಿತರೆ, ಒಂದು ಸಣ್ಣ ಪ್ಲಾಸ್ಟಿಕ್ ಬ್ಯಾಗ್ ನೋಡಿದ್ರೆ ಅಷ್ಟೇನೋ ದೊಡ್ಡ ವಿಷಯ ಅಲ್ಲ ಅಂತ ಅನ್ಸುತ್ತೆ. ಆದ್ರೆ ಅದು ನಮ್ಮ ಪರಿಸರಕ್ಕೆ ಎಷ್ಟು ದೊಡ್ಡ ಹಾನಿ ಮಾಡ್ತಾ ಇದೆ ಅಂತ ಗೊತ್ತಾದ್ರೆ ನೀವು ಆಶ್ಚರ್ಯ ಪಡ್ಕೊಳ್ತೀರಾ. ಎಸ್, ಒಂದು ಪ್ಲಾಸ್ಟಿಕ್ ಬ್ಯಾಗ್ ಕಂಪ್ಲೀಟ್ ಆಗಿ ಕರಗೋದಕ್ಕೆ ಸುಮಾರು 400-1000 ವರ್ಷಗಳು ಬೇಕಾಗುತ್ತೆ. ಅಂದ್ರೆ ನಾವು ಇವತ್ತು ಬಿಟ್ಟು ಹೋಗೋ ಒಂದು ಬ್ಯಾಗ್ ನಮ್ಮ ಮುಂದಿನ ತಲೆಮಾರಿನ ಮಕ್ಕಳು, ಅವರ ಮಕ್ಕಳು ಕೂಡ ನೋಡ್ತಾರೆ. ಈ ಪ್ಲಾಸ್ಟಿಕ್ ಬ್ಯಾಗ್ಗಳು ಎಲ್ಲಿಗೆ ಹೋಗುತ್ತವೆ? ಕಸದ ಡಸ್ಟ್ಬಿನ್ಗೆ ಹಾಕಿದ್ರು ಅವು ಲ್ಯಾಂಡ್ಫಿಲ್ಗಳಲ್ಲಿ ಕೊಳೆಯುತ್ತೆ. ಮಳೆ ಬಂದಾಗ ನೀರಿನೊಂದಿಗೆ ಸೇರಿ ನದಿಗಳಿಗೆ, ಸಮುದ್ರಕ್ಕೆ ಹೋಗ್ತಾವೆ. ಸಮುದ್ರದಲ್ಲಿ ಈಗಾಗಲೇ ಪ್ಲಾಸ್ಟಿಕ್ ದ್ವೀಪಗಳು ರೂಪುಗೊಂಡಿವೆ ಸ್ನೇಹಿತರೆ. ಟರ್ಟಲ್ಗಳು, ಡಾಲ್ಫಿನ್ಸ್ಗಳು, ಹಕ್ಕಿಗಳು ಈ ಬ್ಯಾಗ್ಗಳನ್ನ ಆಹಾರ ಅಂತ ತಿಂದು ತಮ್ಮ ಜೀವ ಕಳೆದುಕೊಳ್ತಾ ಇದ್ದಾವೆ. ಒಂದು ಟರ್ಟಲ್ನ ಹೊಟ್ಟೆಯಲ್ಲಿ 1000ಕ್ಕೂ ಹೆಚ್ಚು ಪ್ಲಾಸ್ಟಿಕ್ ತುಂಡುಗಳು ಕಂಡು ಬಂದಿದ್ದು ದುರಂತ ಅಂತಾನೆ ಹೇಳಬಹುದು. ಎಸ್, ಕರ್ನಾಟಕದಲ್ಲಿ ನಾವು ಎಷ್ಟು ಪ್ಲಾಸ್ಟಿಕ್ ಬಳಸ್ತಾ ಇದ್ದೀವಿ ಅಂತ ಯೋಚನೆ ಮಾಡಿದ್ದೀರಾ? ಮಾರ್ಕೆಟ್ಗೆ ಹೋದಾಗ ಬ್ಯಾಗ್ ಇದೆಯಾ ಸರ್ ಅಂತ ಕೇಳೋದು ಸಾಮಾನ್ಯ. ಆದ್ರೆ ಈಗ ಸರ್ಕಾರವು ಪ್ಲಾಸ್ಟಿಕ್ ಬ್ಯಾಗ್ ಬಳಸಬೇಡಿ ಅಂತ ಎಚ್ಚರಿಸ್ತಾ ಇದೆ. ಕೆಲವು ದೇಶಗಳಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ಗಳ ಮೇಲೆ ಬ್ಯಾನ್ ಮಾಡಿದ್ದಾರೆ. ಬಾಂಗ್ಲಾದೇಶ್, ಕೀನ್ಯಾ, ರೊವಾಂಡಾ, ಇಂಡಿಯಾದ ಕೆಲವು ರಾಜ್ಯಗಳಲ್ಲಿ ಈಗಾಗಲೇ ಕಟ್ಟುನಿಟ್ಟಾದ ನಿಯಮಗಳು ಪಾಲಿಸ್ತಾ ಇದ್ದಾವೆ. ಹಾಗಾದ್ರೆ ನಾವೇನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ಡೇ. ಕಳೆದ ಭಾಗದಲ್ಲಿ ಈ ಒಂದು ದಿನವನ್ನ ಯಾಕೆ ಆಚರಿಸ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಹಾಗೆ ಈ ಪ್ಲಾಸ್ಟಿಕ್ ಕವರ್ಸ್ ಬಳಸೋದ್ರಿಂದ ಏನೆಲ್ಲ ತೊಂದರೆಗಳು ಆಗ್ತವೆ ಅಂತ ತಿಳಿಸಿದ್ದಾಯ್ತು. ಈಗ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನ ಬಳಸದೆ ನಾವು ಏನ್ ಮಾಡಬಹುದು ಅಂತ ಹೇಳೋದಾದ್ರೆ, ಪ್ಲಾಸ್ಟಿಕ್ ಬದಲಿಗೆ ಪರ್ಯಾಯ ವಸ್ತುಗಳನ್ನ ಯೂಸ್ ಮಾಡಬಹುದು, ಅಂದ್ರೆ ಎಕೋ ಫ್ರೆಂಡ್ಲಿ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡಬಹುದು. ಪ್ಲಾಸ್ಟಿಕ್ ಕವರ್ ಅಥವಾ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಬಳಸೋ ಬದಲು ಹಲವು ಸುರಕ್ಷಿತ ಪರಿಸರ ಸ್ನೇಹಿ ವಸ್ತುಗಳು ಇವೆ ಸ್ನೇಹಿತರೆ. ಇವುಗಳನ್ನ ಆಯ್ಕೆ ಮಾಡುವಾಗ ಬಯೋಡಿಗ್ರೇಡಬಲ್, ರೀಯೂಸಬಲ್ ಮತ್ತು ಸ್ಥಳೀಯವಾಗಿ ಸಿಗುವಂತಹ ವಸ್ತುಗಳನ್ನ ಆದ್ಯತೆ ನೀಡಬೇಕಾಗುತ್ತೆ. ಮೊದಲನೇದಾಗಿ ಜೂಟ್ ಬ್ಯಾಗ್ ಆಗಿರ್ಬೋದು, ತುಂಬಾ ಬಲಶಾಲಿ ಮತ್ತು ದೀರ್ಘಕಾಲ ಬಾಳುತ್ತೆ, ಹಾಗೆ ಭಾರತದಲ್ಲಿ ಸುಲಭವಾಗಿ ಸಿಗುತ್ತೆ. ಕೃಷಿ ಉತ್ಪನ್ನಗಳಿಗೆ ಉತ್ತಮ ಅಂತಾನೆ ಹೇಳಬಹುದು. ತೂಕ ಹೆಚ್ಚಾದರೂ ತಡೆಯುತ್ತವೆ. ಇನ್ನ ಎರಡನೇದಾಗಿ ಕಾಟನ್ ಬ್ಯಾಗ್ಗಳು ಹಗುರವಾಗಿರುತ್ತೆ, ಹಾಗೆ ಸುಂದರವಾದ ಡಿಸೈನ್ಗಳಲ್ಲಿ ಸಿಗುತ್ತೆ. ವಾಶ್ ಮಾಡಿ ಮತ್ತೆ ರೀಯೂಸ್ ಕೂಡ ಮಾಡಬಹುದು. ಇನ್ನ ಪೇಪರ್ ಬ್ಯಾಗ್ಗಳು ಸಣ್ಣ ಖರೀದಿಗಳಿಗೆ ಉತ್ತಮ ಅಂತಾನೆ ಹೇಳಬಹುದು. ರೀಸೈಕಲ್ ಮಾಡಿದ ಪೇಪರ್ ಅನ್ನ ಯೂಸ್ ಮಾಡಿ, ಆದರೆ ತೇವವಾದರೆ ಅದರ ಬಲವನ್ನ ಕಳೆದುಕೊಳ್ಳುತ್ತೆ. ಇನ್ನ ನಾಲ್ಕನೇದಾಗಿ ತಾಳೆ ಎಲೆ ಅಥವಾ ಅರಳಿ ಎಲೆಗಳನ್ನ ಬಳಸಿ. ಸಾಂಪ್ರದಾಯಿಕ ಮತ್ತು 100% ಬಯೋಡಿಗ್ರೇಡಬಲ್ ಆಗಿರುತ್ತೆ ಅಂತಾನೆ ಹೇಳಬಹುದು. ಹೋಟೆಲ್ ಆಗಿರಬಹುದು, ಮದುವೆ ಮನೆಯಲ್ಲಾಗಿರಬಹುದು, ಪೂಜೆ ಕಾರ್ಯಗಳಲ್ಲಿ ಬಳಸುವುದು ಉತ್ತಮ. ಇನ್ನ ಐದನೇದಾಗಿ ಬ್ಯಾಂಬೂ ಉತ್ಪನ್ನಗಳು. ಬ್ಯಾಂಬೂಯಿಂದ ತಯಾರಿಸಿದ ಬ್ಯಾಗ್ಗಳು, ಬ್ಯಾಸ್ಕೆಟ್ಸ್ಗಳು, ಬಾಟಲ್ಸ್ಗಳು ಕೂಡ ಸಿಗುತ್ತವೆ. ಅದನ್ನ ಬಳಸಬಹುದು ಸ್ನೇಹಿತರೆ. ಹಾಗೆ ಈ ಬ್ಯಾಂಬೂ ಬೆಳೆಯೋದಕ್ಕೆ ಕಡಿಮೆ ನೀರು ಬೇಕು, ವೇಗವಾಗಿ ಬೆಳೆಯುತ್ತೆ ಅಂತಾನೆ ಹೇಳಬಹುದು. ಇನ್ನ ಆರನೇದಾಗಿ ಇತರೆ ಉತ್ತಮ ಪರ್ಯಾಯಗಳು ಯಾವ್ದಪ್ಪ ಅಂದ್ರೆ ಹೆಂಪ್ ಫೈಬರ್ ಬ್ಯಾಗ್ಗಳು, ರೀಸೈಕಲ್ಡ್ ಪ್ಲಾಸ್ಟಿಕ್ಸ್, ಹಳೆಯ ಪ್ಲಾಸ್ಟಿಕ್ ನಿಂದ ಮಾಡಿದ ಬ್ಯಾಗ್ಗಳು. ಆದರೆ ಇದು ತಾತ್ಕಾಲಿಕ ಪರಿಹಾರ ಅಂತೂ ಹೌದು. ಕಾರ್ನ್ ಸ್ಟಾರ್ಚ್ ಅಥವಾ ಪ್ಲಾಂಟ್ ಬೇಸ್ಡ್ ಬಯೋಪ್ಲಾಸ್ಟಿಕ್, ಅಂದ್ರೆ ಕಾಳುಗಳು ಆಲೂಗಡ್ಡೆಯಿಂದ ಮಾಡಿರುವಂತಹ ಪ್ಲಾಸ್ಟಿಕ್ ಇದಾಗಿರುತ್ತೆ. ನಂತರ ಕುಡಿಯೋದಕ್ಕೆ ಸ್ಟೈನ್ಲೆಸ್ ಸ್ಟೀಲ್ ಆಗಿರ್ಬಹುದು, ಗಾಜಿನ ಬಾಟಲ್ ಆಗಿರ್ಬಹುದು ಅಥವಾ ಕಂಟೈನರ್ಸ್ ನ ಯೂಸ್ ಮಾಡೋದು ಉತ್ತಮ. ಸ್ನೇಹಿತರೆ, ಮನೆಯಿಂದ ಹೊರಗಡೆ ಹೋಗುವಾಗ 2-3 ಕ್ಲಾತ್ ಬ್ಯಾಗ್ ಅನ್ನ ತಗೊಂಡು ಹೋಗೋ ಅಭ್ಯಾಸವನ್ನ ಇಟ್ಕೊಳ್ಳಿ. ಶಾಪಿಂಗ್ ಮಾಡುವಾಗ ಪ್ಲಾಸ್ಟಿಕ್ ಬ್ಯಾಗ್ ಬೇಡ, ನನ್ನ ಬ್ಯಾಗ್ ತಂದಿದ್ದೀನಿ ಅಂತ ಹೇಳಿ. ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ನಲ್ಲಿ ಒಂದು ಸಣ್ಣ ಕ್ಲಾತ್ ಬ್ಯಾಗ್ ಕೊಟ್ಟು ಕಳಿಸಿ. ಇನ್ನ ಸ್ಥಳೀಯ ಹಸ್ತಕಲೆಗಾರರಿಂದ ಬ್ಯಾಗ್ಗಳನ್ನ ಖರೀದಿಸಿ, ಅವರ ಉದ್ಯೋಗಕ್ಕೂ ಸಹಾಯವಾಗುತ್ತೆ. ಸೊ ಸ್ನೇಹಿತರೆ, ಇದಿಷ್ಟು ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಯೂಸ್ ಮಾಡೋ ಬದಲಿಗೆ ಪ್ಲಾಸ್ಟಿಕ್ ಪರ್ಯಾಯ ವಸ್ತುಗಳನ್ನ ಯೂಸ್ ಮಾಡೋದು ಉತ್ತಮ. ಸೊ ಹಾಗಾದ್ರೆ ಸ್ನೇಹಿತರೆ, ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ವಿವರಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸಂಡೇ ಸ್ಪಾಟ್ಲೈಟ್, ಸಂಗೀತ ಪ್ರತಿಭೆಗಳ ಸಂಗಮ, ನಿಮ್ಮ ಮನಸ್ಸಿಗೆ ಸಂಗೀತದ ಸವಿಯ ಅನುಭವ. ಜುಲೈ 5 ಇದೇ ಭಾನುವಾರ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಅತಿಥಿಗಳಾದ ಚಿನ್ಮಯ್ ಮತ್ತೂರು, ಸುನೇತ್ರಾ ಎಂಕೆ, ಕೀರ್ತನಾ ಪ್ರಸನ್ನಲಕ್ಷ್ಮಿ ಹಾಗೂ ಶಿವಕುಮಾರ್ ಅವರೊಂದಿಗೆ ಸಂಗೀತ ಜೀವನಯಾನ, ಸವಿ ನೆನಪುಗಳ ಮತ್ತು ಜನರ ಮೆಚ್ಚಿನ ಹಾಡುಗಳ ಬಗ್ಗೆ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನು ಜನಾರ್ದನ ಪೈರವರು ನಡೆಸಿಕೊಡಲಿದ್ದಾರೆ. ನಿಮ್ಮ ಪ್ರಶ್ನೆ ಮತ್ತು ಅಭಿಪ್ರಾಯಗಳಿಗಾಗಿ 9686096279 ಈ ಸಂಖ್ಯೆಗೆ ಕರೆ ಮಾಡಿ. ಸಂಡೇ ಸ್ಪಾಟ್ಲೈಟ್ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ತಪ್ಪದೆ ಕೇಳಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ಡೇ. ಪ್ಲಾಸ್ಟಿಕ್ಸ್ ಅನ್ನ ಬಳಸೋ

0: ಬದಲು ಈಕೋ ಫ್ರೆಂಡ್ಲಿ ಪ್ಲಾಸ್ಟಿಕ್ ಸಿಗುತ್ತೆ. ಸೊ ಆ ಒಂದು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಬಹುದು ಅಂತ ತಿಳಿಸ್ತಾ ಇದೆ. ಈಗ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ವಿವರಗಳನ್ನ ತಿಳಿಸ್ತೀನಿ ಕೇಳಿ ಸ್ನೇಹಿತರೆ. ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಅಂತಂದ್ರೆ ಸಹಜ ಜೀವಿಗಳು ಅಂದ್ರೆ ಬ್ಯಾಕ್ಟೀರಿಯಾ ಫಂಗೈ ಸಹಾಯದಿಂದ ಸಹಜವಾಗಿ ಕರಗುವಂತಹ ಪ್ಲಾಸ್ಟಿಕ್ ವಿಧ ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಗಿಂತ ಭಿನ್ನವಾಗಿ ಇದು ಪರಿಸರಕ್ಕೆ ಕಡಿಮೆ ಹಾನಿ ಮಾಡುತ್ತೆ. ಮೊದಲನೇದಾಗಿ ಪ್ರಮುಖ ವಿಧಗಳು ಅಂದ್ರೆ ಪಾಲಿಯೆಟಿಕ್ ಆಸಿಡ್ ಅನ್ನ ಯೂಸ್ ಮಾಡಿರ್ತಾರೆ. ಕಾರ್ನ್ ಸ್ಟಾರ್ಚ್ ಕಬ್ಬು ಅಥವಾ ಇತರ ಸಸ್ಯಗಳಿಂದ ತಯಾರಾಗಿರುತ್ತೆ. ಗ್ಲಾಸ್ನಂತೆ ಸ್ಪಷ್ಟವಾಗಿರುತ್ತೆ. ಕಪ್ ಆಗಿರ್ಬಹುದು, ಪ್ಲೇಟ್ ಆಗಿರ್ಬಹುದು, ಬ್ಯಾಗ್ಗಳಿಗೆ ಇದು ಬಳಸೋದು ಉತ್ತಮ ಅಂತಾನೆ ಹೇಳ್ಬಹುದು. ಇದು ಬ್ಯಾಕ್ಟೀರಿಯಾಗಳಿಂದ ಉತ್ಪಾದನೆಯಾಗುತ್ತೆ, ಸಮುದ್ರದಲ್ಲಿ ಕೂಡ ಕರಗುತ್ತೆ. ತುಂಬಾ ಉತ್ತಮ ಆದರೆ ದುಬಾರಿ ಆಗಿರುತ್ತೆ ಸ್ನೇಹಿತರೆ. ಸೊ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಸಾಮಾನ್ಯವಾಗಿ ಪ್ಲಾಸ್ಟಿಕ್ನೊಂದಿಗೆ ಸ್ಟಾರ್ಚ್ ಮಿಶ್ರಣ ಮಾಡಿರ್ತಾರೆ. ಇದು ಹೇಗೆ ಕರಗುತ್ತೆ ಅಂತ ಹೇಳೋದಾದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಪ್ಲಾಸ್ಟಿಕ್ ಕರಗೋದಕ್ಕೆ 400-1,000 ವರ್ಷ ಬೇಕಾಗುತ್ತೆ. ಆದರೆ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ಗೆ 3-6 ತಿಂಗಳುಗಳು ಅಥವಾ 1-2 ವರ್ಷ ಬೇಕಾಗುತ್ತೆ. ಇನ್ನ ಕಾಂಪೋಸ್ಟಿಂಗ್ ಅಗತ್ಯನ ಅಂತ ಕೇಳೋದಾದ್ರೆ, ಹೌದು, ಉತ್ತಮ ತಾಪಮಾನ ಅಂದ್ರೆ 50-60 ಡಿಗ್ರಿ ಸೆಲ್ಸಿಯಸ್ ವರೆಗೆ ತೇವಾಂಶ ಮತ್ತು ಆಮ್ಲಜನಕ ಇದ್ದಾಗ ಮಾತ್ರ ಚೆನ್ನಾಗಿ ಕರಗುತ್ತೆ ಅಂತಾನೆ ಹೇಳ್ಬಹುದು. ಕಸದ ಬಿನ್ ಅಥವಾ ಮನೆಯಲ್ಲೇ ಹಾಕಿದರೆ ಕಂಪ್ಲೀಟ್ ಆಗಿ ಕರಗೋದಿಲ್ಲ. ಇನ್ನ ಮೂರನೇದಾಗಿ ಇದರ ಅಡ್ವಾಂಟೇಜ್ ಏನ್ ಗೊತ್ತಾ, ಪರಿಸರ ಸ್ನೇಹಿ, ಕಡಿಮೆ ಕಾರ್ಬನ್ ಉತ್ಪಾದನೆ ಆಗಿರುತ್ತೆ. ಇನ್ನ ಸಸ್ಯ ಆಧಾರಿತವಾಗಿರೋದ್ರಿಂದ ನವೀಕರಣಗೊಳ್ಳುತ್ತೆ. ಆಹಾರ ಸಂಪರ್ಕಕ್ಕೆ ಸುರಕ್ಷಿತ. ಪ್ಲಾಸ್ಟಿಕ್ ಬ್ಯಾಗ್, ಕಪ್, ಸ್ಟ್ರಾ, ಫುಡ್ ಪ್ಯಾಕೇಜ್ಗೆ ಇದು ಉತ್ತಮ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇದರ ಡಿಸ್ಅಡ್ವಾಂಟೇಜು ಕೂಡ ಇದೆ ಸ್ನೇಹಿತರೆ. ಏನಪ್ಪಾ ಅಂದ್ರೆ, ಈ ಒಂದು ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ತುಂಬಾನೇ ದುಬಾರಿ ಆಗಿರುತ್ತೆ. ಸಾಮಾನ್ಯ ಪ್ಲಾಸ್ಟಿಕ್ಗಿಂತ 2-4 ಪಟ್ಟು ದುಬಾರಿ ಆಗಿರುತ್ತೆ. ಕಾಂಪೋಸ್ಟಿಂಗ್ ಸೌಲಭ್ಯ ಬೇಕು, ಆದ್ರೆ ಭಾರತದಲ್ಲಿ ಎಲ್ಲಾ ಕಡೆ ಸಿಗೋದಿಲ್ಲ. ಕೆಲವು ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಸಮುದ್ರದಲ್ಲಿ ನಿಧಾನವಾಗಿ ಕರಗುತ್ತೆ. ಆಕ್ಸೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಅನ್ನೋದು ವಿಭಿನ್ನವಾಗಿರುತ್ತೆ. ಇದು ಸಣ್ಣ ತುಂಡುಗಳಾಗಿ ಮಾತ್ರ ಬೇರ್ಪಡುತ್ತೆ, ಪೂರ್ಣವಾಗಿ ಕರಗೋದಿಲ್ಲ. ಸೊ ಹಾಗಾಗಿ ಇದನ್ನ ತಪ್ಪಿಸಬೇಕಾಗುತ್ತೆ. ಇನ್ನ ನಮ್ಮ ಭಾರತದಲ್ಲಿ ಪ್ಲಾಸ್ಟಿಕ್ ನ ಸ್ಥಿತಿ ಹೇಗಿದೆ ಅಂತ ಹೇಳೋದಾದ್ರೆ, ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರ, ತಮಿಳುನಾಡುಗಳಲ್ಲಿ ಕೆಲವು ಕಂಪನಿಗಳು ಬಯೋಡಿಗ್ರೇಡಬಲ್ ಬ್ಯಾಗ್ ಅನ್ನ ತಯಾರಿಸ್ತಾ ಇದ್ದಾರೆ. ಸರ್ಕಾರಿ ನಿಯಮಗಳ ಪ್ರಕಾರ ಕಾಂಪೋಸ್ಟಬಲ್ ಎಂಬ ಲೇಬಲ್ ಇದ್ರೆ ಮಾತ್ರ ನಂಬಿ ಸ್ನೇಹಿತರೆ. ಹಾಗೆ ಆನ್ಲೈನ್ ನಲ್ಲಿ ಬಯೋಡಿಗ್ರೇಡಬಲ್ ಗಾರ್ಬೇಜ್ ಬ್ಯಾಗ್ಸ್, ಕಾಂಪೋಸ್ಟಬಲ್ ಬ್ಯಾಗ್ಸ್ ಅಂತ ಹುಡುಕಿ ಪರ್ಚೇಸ್ ಮಾಡಿ. ಸೊ ಸ್ನೇಹಿತರೆ, ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಸಾಮಾನ್ಯ ಪ್ಲಾಸ್ಟಿಕ್ ಗಿಂತ ಉತ್ತಮ ಆಯ್ಕೆ ಆಗಿರುತ್ತೆ. ಆದರೆ ರೀಯೂಸ್ ಮಾಡುವುದೇ ಉತ್ತಮ ಪರಿಹಾರ. ರೆಡ್ಯೂಸ್, ರೀಯೂಸ್, ರೀಸೈಕಲ್, ನಂತರ ರೀಪ್ಲೇಸ್ ವಿತ್ ಬಯೋಡಿಗ್ರೇಡಬಲ್ ಎಂಬ ಕ್ರಮವನ್ನ ಅನುಸರಿಸಿರಿ. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ, ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಅಂತಂದ್ರೆ ಏನು ಅಂತ ತಿಳ್ಕೊಂಡಿದ್ದಾಯ್ತು. ಹಾಗೆ ಪ್ಲಾಸ್ಟಿಕ್ ಯಾಕೆ ಬಳಸಬಾರದು ಅಂತ ಮಾತಾಡಿದ್ವಿ. ಅದಕ್ಕೆ ಪರ್ಯಾಯವಾಗಿ ನಮ್ಮ ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಜೂಟ್ ಬ್ಯಾಗ್ ಗಳನ್ನ ಹೇಗೆ ರೂಢಿ ಮಾಡ್ಕೊಳ್ಬೇಕು ಅಂತನೂ ತಿಳ್ಕೊಂಡ್ವಿ. ಆದ್ರೆ ಸ್ನೇಹಿತರೆ, ಇವೆಲ್ಲ ಬರೀ ಇವತ್ತಿನ ಒಂದು ದಿನದ ಮಾತಾಗಬಾರ್ದು ಅಲ್ವಾ. ನಾವು ಅಂಗಡಿಗೆ ಹೋದಾಗ ಪ್ಲಾಸ್ಟಿಕ್ ಕವರ್ ಕೊಡಿ ಅಂತ ಕೇಳೋದು ನಮ್ಮ ಸೋಮಾರಿತನವೇ ಹೊರತು ಬೇರೇನೂ ಅಲ್ಲ. ಇವತ್ತು ನಮ್ಗೆ ತುಂಬಾನೇ ಸುಲಭ ಅನ್ಸೋ ಆ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಮುಂದಿನ 100+ ವರ್ಷಗಳ ಕಾಲ ನಮ್ಮ ಭೂಮಿ ತಾಯಿಯ ಒಡಲನ್ನ ಸೀಳ್ತಾ ಇರುತ್ತೆ. ನಾವು ನಮ್ಮ ಮಕ್ಕಳಿಗೆ ಆಸ್ತಿ ಅಂತಸ್ತು ಮಾಡ್ಕೊಡ್ತೀವೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಉಸಿರಾಡೋದಕ್ಕೆ ಯೋಗ್ಯವಾದ ಒಂದು ಒಳ್ಳೆಯ ಪರಿಸರವನ್ನಂತೂ ಖಂಡಿತವಾಗಿ ಉಳಿಸ್ಬೇಕು ಅಲ್ವಾ. ಬದಲಾವಣೆ ಅನ್ನೋದು ಬೇರೆಲ್ಲೋ ಯಾರಿಂದಲೋ ಶುರುವಾಗ್ಬೇಕಿಲ್ಲ ಸ್ನೇಹಿತರೆ. ಇವತ್ತಿನಿಂದಲೇ, ಈ ಕ್ಷಣದಿಂದಲೇ, ನಮ್ಮಿಂದಲೇ ಶುರುವಾಗಲಿ. ಇನ್ಮೇಲೆ ಮನೆಯಿಂದ ಹೊರಗಡೆ ಹೋಗುವಾಗ ಪರ್ಸ್, ಮೊಬೈಲ್ ಜೊತೆಗೆ ಒಂದು ಪುಟ್ಟ ಬಟ್ಟೆ ಬ್ಯಾಗ್ ಇಟ್ಕೊಳ್ಳೋದು ಮರಿಬೇಡಿ. ಅಂಗಡಿಯವನು ಪ್ಲಾಸ್ಟಿಕ್ ಕವರ್ ಕೊಟ್ರು ಬೇಡ ಸರ್, ನನ್ನ ಹತ್ರ ಬ್ಯಾಗ್ ಇದೆ ಅಂತ ಹೆಮ್ಮೆಯಿಂದ ಹೇಳೋಣ. ನಿಮ್ಮ ಒಂದೊಂದು ಬೇಡ ಅನ್ನೋ ನಿರ್ಧಾರವು ಈ ಭೂಮಿಯನ್ನ ಕಾಪಾಡೋ ದೊಡ್ಡ ಹೆಜ್ಜೆ ಅಂತಾನೆ ಹೇಳಬಹುದು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ಡೇ ದಿನ ಪ್ಲಾಸ್ಟಿಕ್ ಬಳಕೆಯನ್ನ ಸಂಪೂರ್ಣವಾಗಿ ನಿಲ್ಲಿಸ್ತೀವಿ, ನಮ್ಮ ಮುಂದಿನ ಪೀಳಿಗೆಗೆ ಹಸಿರು ಭೂಮಿಯನ್ನ ಉಡುಗೊರೆಯಾಗಿ ಕೊಡ್ತೀವಿ ಅನ್ನೋ ಗಟ್ಟಿ ಸಂಕಲ್ಪ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕನ್ನಡ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಅಂತಾರೆ. ಆದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಹಾಗೆ ಕನ್ನಡವನ್ನ ಯಾವತ್ತೂ ಮರೆಯಲ್ಲ ಅಂತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅನಿಲ್ ಶೇಖರ್, ವಿನಾಯಕ್ ಅನಂತರಾಮು, ಶೈಲಜಾ ರಾಜು, ಅಶ್ವಿನಿ ಹಿರೇಮಠ್, ದೀಪಿಕಾ ಗಜ್ಜಾ, ತೇಜಸ್ವಿನಿ ಕೃಷ್ಣಮೂರ್ತಿಯವರು. ಹೌದು, ದೂರದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಗಳಾದ ಇವರು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಕಡಲ ದಾಟಿದರೂ ಕರಗದ ಕನ್ನಡದ ಪ್ರೇಮ, ಈ ವಿಶೇಷ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು ಜುಲೈ 5 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೆ ಕೇಳಿ.
0: ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
2: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್, ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್, ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್, ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್, ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ, ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
7: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
8: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ. ಹಾಯ್, ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686-8609-9682-279. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಜಗತ್ತಲ್ಲಿ ಪ್ರಾಣಿ ಪಕ್ಷಿಗಳು ಮತ್ತು ಬೇರೆ ಬೇರೆ ಜೀವಿಗಳು ಎಲ್ಲದೂ ಕೂಡ ಒಂದೊಂದು ವಿಸ್ಮಯಗಳನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸೊ ಅವುಗಳಲ್ಲಿರುವಂತಹ ವ್ಯತ್ಯಾಸಗಳನ್ನ ನೋಡ್ತೀವಿ ಅಂತಂದರೆ, ಚಲನವಲನಗಳನ್ನು ನೋಡ್ತೀವಿ ಅಂತಂದರೆ ಎಷ್ಟೊಂದು ಡಿಫ್ರೆನ್ಸಸ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನಾವು ಮನುಷ್ಯರು ಬುದ್ಧಿಜೀವಿಗಳು ಏನಾಗಿದೆ ಅಂತಂದರೆ, ನಾವು ಅವುಗಳನ್ನು ಪಳಗಿಸೋದಕ್ಕೆ ಅಂಥೇಳಿ ಒಂದೊಂದು ರೀತಿಯ ಸಾಹಸವನ್ನು ಮಾಡೋದಿಲ್ಲ. ಆ್ಯಂಡ್ ನಮಗೆಲ್ಲ ಗೊತ್ತಿದೆ ಈ ಒಂದು ವಿಷಯ, ನಾವು ಹಳೆಯ ಸಿನಿಮಾಗಳೆಲ್ಲ ನೋಡಿರ್ತೀವಿ, ನೀವು ಕೂಡ ನೋಡಿರ್ತೀರಾ, ಪಳಗಿಸ್ಕೊಂಡು ಆಟ ಆಡಿಸ್ತಾ ಇದ್ದಿದ್ದು. ಏನಪ್ಪಾ ಅಂತ ಯೋಚನೆ ಮಾಡ್ತೀರಾ, ಇವತ್ತು ಹಾವುಗಳನ್ನು ಪುಂಗಿ ಊದಿ ಎಲ್ಲ ಆಡಿಸ್ತಾ ಇದ್ರಲ್ಲ, ಸೊ ಅದೆಲ್ಲ ಆಗುತ್ತಾ ಇಲ್ವಾ? ಮತ್ತು ಹಾವುಗಳಿಗೆ ಇನ್ನೂ ಒಂದಷ್ಟು ಜನ ಹೇಳ್ತಾರೆ ಮ್ಯೂಸಿಕ್ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂಥೇಳಿ. ಇದೆಲ್ಲ ನಿಜನಾ ಅಥವಾ ಇದು ಹಾವುಗಳು ಇಷ್ಟಪಡ್ತವಾ ಇಂತೆಲ್ಲ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಕೂಡ ಇದೆ, ಅದನ್ನು ಕೂಡ ಕೇಳಬೇಕು ಅಂತಂದರೆ ನಮ್ಮ ಶೋನ ಕಂಪ್ಲೀಟಾಗಿ ಕಳಿಸ್ಕೊಳ್ಳಿ, ಹಾಗೆ ಈ ಒಂದು ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಈ ಒಂದು ಹಾವುಗಳು ಮ್ಯೂಸಿಕ್ನ ಇಷ್ಟಪಡ್ತೇವೆ ಅಂಥೇಳಿ ಸುಮಾರು ಜನ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಮ್ಯೂಸಿಕ್ನ ಕೂಡ ಪ್ಲೇ ಮಾಡ್ತಾರೆ. ಏನಂದರೆ ಪುಂಗಿ ಓದ್ತಾರೆ, ಸೊ ಆ ಪುಂಗಿ ಊದಿದ್ದಕ್ಕೆ ಹಾವೆಲ್ಲ ಡ್ಯಾನ್ಸ್ ಮಾಡ್ತಾ ಇರುತ್ತೆ ಅಂತ ಹೇಳಿ ನಾವೆಲ್ಲ ಚಿಕ್ಕವರಿದ್ದಾಗ ನೋಡಿದ್ದೀವಿ. ಆ್ಯಂಡ್ ಆ ವಿಷಯ ಈಗಲೂ ಕೂಡ ಪ್ರಚಲಿತದಲ್ಲಿದೆ, ಬೇರೆ ಬೇರೆ ಹಳ್ಳಿಗಳಲ್ಲೆಲ್ಲ ಆ ರೀತಿ ಆಡಿಸ್ತಾ ಇರಬಹುದು ಅಂತ ಅಂದ್ಕೊಳ್ತೀನಿ. ಸೊ ಈ ರೀತಿ ಒಂದು ವಿಷಯಗಳದು ನೀವು ಕೂಡ ಕೇಳಿರ್ತೀರ, ನಿಮ್ಮ ಕಿವಿಗೂ ಕೂಡ ಬಿದ್ದಿರುತ್ತೆ. ಹಾಗಾದರೆ ಹಾವುಗಳಿಗೆ ಸಂಗೀತ ಅಂದರೆ ಇಷ್ಟ ಆಗುತ್ತಾ ಅಂತ ನೀವು ಕೇಳೋದಾದರೆ, ಅದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಕೇಳೋದಕ್ಕೆ ನೀವು ಕೂಡ ಕಾತರದಿಂದ ಕಾಯ್ತಾ ಇದ್ದರೆ ನಮ್ಮ ಶೋನ ಕಂಪ್ಲೀಟಾಗಿ ಕಳಿಸ್ಕೊಳ್ಳಿ. ಹಾಗೆ ನೀವು ಸಹ ಇದ್ರ ಬಗ್ಗೆ ಏನಾದ್ರು ಗೊತ್ತಿದೆ ಅಂತಾನೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಇವತ್ತು ಹಾವಾಡಿಗರು ಪುಂಗಿ ಊದಿ ಹಾವುಗಳನ್ನು ಆಡಿಸ್ತಾ ಇದ್ದಂತಹ ದೃಶ್ಯವನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಹಾಗಾದರೆ ಹಾವಾಡಿಗ ತನ್ನ ದೇಹವನ್ನು ಆಡಿಸ್ತಾ ಪುಂಗಿಯನ್ನು ಊದುವಾಗ ಪುಂಗಿಯ ನಾದಕ್ಕೆ ಸರಿಯಾಗಿ ಹಾವು ಕೂಡ ತನ್ನ ತಲೆಯನ್ನು ಆಡಿಸ್ತಾ ಇರತ್ತೆ. ಹಾಗಾದರೆ ಹಾವಿಗೆ ಸಂಗೀತ ಅಂತಂದರೆ ನಿಜವಾಗ್ಲೂ ಇಷ್ಟನಾ ಅಂತ ನಾವು ನೋಡಿದ್ರೆ, ಮನುಷ್ಯನಿಗೆ ಮತ್ತು ಇತರ ಸಸ್ತನಿಗಳಿಗೆ ಇರುವ ಹಾಗೆ ಹಾವುಗಳಿಗೆ ಯಾವುದೇ ರೀತಿಯ ಶ್ರವಣ ಅಂಗಗಳು ಕೂಡ ಇರೋದಿಲ್ಲ. ಅವಕ್ಕೆ ಕೊಲುಮೆಲ್ಲ ಅವ್ರಿಸ್ ಅನ್ನುವಂತಹ ಉದ್ದವಾದ ಮೂಳೆ ಇರುತ್ತೆ. ಈ ಎಲುಬು ವಿಶೇಷವಾದಂತಹ ವಿನ್ಯಾಸವನ್ನು ಹೊಂದಿರುತ್ತೆ. ಓಕೆನಾ, ನಾನು ಹೇಳಿದೆ ಮನುಷ್ಯರಿಗೆ ಇರುವಂತಹ ರೀತಿಯಲ್ಲಿ ಹಾವುಗಳಿಗೆ ಕಿವಿ ಅಂತೂ ಇಲ್ಲವೇ ಇಲ್ಲ ಅಂತ ಈಗ ಗೊತ್ತಾಯಿತು. ಹಾಗಾದರೆ ಇದು ಹೇಗೆ ತಲೆ ಆಡಿಸುತ್ತೆ ಅಂತ ನಾವು ನೋಡಿದ್ರೆ, ನೆಲದ ಮೇಲಿಂದ ಬರುವಂತಹ ಧ್ವನಿಯ ಕಂಪನಗಳನ್ನು ಅಥವಾ ಏನು ವೈಬ್ರೇಷನ್ ಅಂತ ಏನು ಹೇಳ್ತೀವಿ, ಇದನ್ನು ಪತ್ತೆ ಹಚ್ಚೋದಕ್ಕೆ ಈ ವಿಶೇಷ ಎಲುಬು ಹಾವಿಗೆ ಸಹಾಯ ಮಾಡುತ್ತೆ. ಆದರೆ ಗಾಳಿಯಲ್ಲಿ ಬರುವಂತಹ ಧ್ವನಿಯ ಏನು ವೇವ್ಸ್ ಇರುತ್ತೆ ಅದನ್ನು ಪತ್ತೆ ಹಚ್ಚೋದಕ್ಕೆ ಹಾವಿಗೆ ಸಾಧ್ಯ ಆಗೋದಿಲ್ಲ. ಆದರೂ ಕೂಡ ಗಾಳಿಯಲ್ಲಿ ಅಥವಾ ನೆಲದ ಮೇಲೆ ಉಂಟಾಗುವಂತಹ ಈ ಒಂದು ವೈಬ್ರೇಷನ್ನ ಪತ್ತೆ ಹಚ್ಚೋದಕ್ಕೆ ಹಾವುಗಳಿಗೆ ಸಾಧ್ಯ ಆಗುತ್ತಾ ಅಂಥೇಳಿ ತಿಳಿಯೋದಕ್ಕೆ ಬಹಳಷ್ಟು ಪ್ರಯೋಗಗಳು ಕೂಡ ನಡೆದಿದೆ. ಬೇರೆ ಬೇರೆ ಜಾತಿಯ ಹಾವುಗಳ ಮೇಲೆ ಮುಂಬೈನ ಹಾಫ್ಕಿನ್ಸ್ ಇನ್ಸ್ಟಿಟ್ಯೂಟ್ನಲ್ಲಿ PJ ದೇವರಸ್ ಪ್ರಯೋಗಗಳನ್ನು ನಡೆಸಿರ್ತಾರೆ. ಅವರು ಒಂದು ಹಾವನ್ನು ತಗಡಿನ ಪೆಟ್ಟಿಗೆಯೊಂದರಲ್ಲಿ ಹಾಕಿ ಆ ಪೆಟ್ಟಿಗೆಯ ಬಳಿ ನಿಂತು ಹಾವಿನ ಮೇಲೆ ಒಂದು ಮೃದುವಾದಂತಹ ಸಂಗೀತವನ್ನು ಹಾಕಿ ಚೆಕ್ ಮಾಡ್ತಾರೆ. ಅಧ್ಯಯನ ಮಾಡಿದ ನಂತರದಲ್ಲೂ ಕೂಡ ಯಾವುದೇ ಶಬ್ದಕ್ಕಾಗಲಿ ಹಾವು ರಿಯಾಕ್ಟ್ ಮಾಡಿರಲ್ಲ. ಆದರೆ ಆ ತಗಡಿನ ಡಬ್ಬವನ್ನು ಒಂದು ಸಾರಿ ಅವರು ವೈಬ್ರೇಟ್ ಮಾಡಿದಾಗ ಹಾವು ಹೆಡೆ ಎತ್ತಿರುತ್ತೆ. ನಂತರ ಅವರು ಹಾವಿನ ಫಾರ್ಮ್ನ ಒಳಗಡೆ ಹಾವಾಡಿಗನ್ನ ಕರ್ಕೊಂಡು ಹೋಗಿ ಅದೇ ಪುಂಗಿಯ ಶಬ್ದವನ್ನು ನುಡಿಸೋದಕ್ಕೆ ಹೇಳ್ತಾರೆ. ಆಗ ಆ ಒಂದು ಪುಂಗಿಯ ಶಬ್ದ ಏನು ನೆಲದ ಮೇಲೆ ಬೀಳುತ್ತೆ ಅದರ ವೈಬ್ರೇಷನ್ಗೆ ಹಾವು ಪ್ರತಿಕ್ರಿಯೆಯನ್ನು ತೋರಿಸುತ್ತೆ. ಬೇರೆ ಬೇರೆ ಜಾತಿಯ 5 ಹಾವುಗಳ ಮೇಲೂ ಕೂಡ ಈ ಪ್ರಯೋಗವನ್ನು ನಡೆಸ್ತಾರೆ. ಅವುಗಳು ಕೂಡ ಗಾಳಿಯಿಂದ ಬಂದ ಸಂಗೀತಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ತೋರಿಸೋದಿಲ್ಲ. ಒಟ್ಟಿನಲ್ಲಿ ನೆಲದ ಮೇಲೆ ಆಗುವಂತಹ ವೈಬ್ರೇಷನ್ಗೆ ಅವು ತಕ್ಷಣವೇ ಪ್ರತಿಕ್ರಿಯೆಯನ್ನು ತೋರಿಸ್ತವೆ. ಇದರಿಂದ ಅರ್ಥ ಆಗುತ್ತೆ ಪುಂಗಿಯ ಶಬ್ದಕ್ಕೆ ಯಾಕೆ ಹಾವು ರಿಯಾಕ್ಟ್ ಮಾಡುತ್ತೆ ಅಂಥೇಳಿ. ನೋಡಿ, ಹಾವಿನ ಹತ್ತಿರಕ್ಕೆ ಹೋಗೋ ರೀತಿಯಲ್ಲಿ ಈ ಹಾವಾಡಿಗೆ ಪುಂಗಿಯನ್ನು ನೆಲಕ್ಕೆ ಬಳಿತಾನೆ, ಪುಂಗಿಯನ್ನು ತಾಗಿಸಿ ಅದನ್ನು ಕೆರಳಿಸೋದಕ್ಕೆ ಪ್ರಯತ್ನಿಸ್ತಾ ಇರ್ತಾನೆ. ಆದ್ದರಿಂದ ಹಾವುಗಳು ಪುಂಗಿ ಬಾರಿಸುವ ದಿಕ್ಕಿನಲ್ಲೇ ತಿರುಗ್ತಾ ಇರ್ತವೆ. ಸೊ ಇದು ಆ್ಯಕ್ಚುಯಲ್ ಆಗಿರುವಂತಹ ರೀಸನ್ನು. ಸೊ ಹಾವುಗಳು ಆ ಪುಂಗಿಯ ಶಬ್ದಕ್ಕೆ ತಲೆ ಅಲಾಡಿಸ್ತಾ ಇರೋದು. ಸೊ ಹಾಗಾದರೆ ಈ ವಿಷಯ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ ಕೂಡ ಪ್ಲೇ ಮಾಡ್ತೀನಿ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಈ ಒಂದು ಸಾಂಗ್ನ ಎಂಜಾಯ್ ಮಾಡ್ತಾ ಇರಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕನ್ನಡ
3: ಕನ್ನಡ ಮಣ್ಣನು ಮರಿಬೇಡ ಓ ಅಭಿಮಾನಿ ಅಂತಾರೆ. ಆದ್ರೆ ಕನ್ನಡ ನಾಡು, ಕನ್ನಡ ಭಾಷೆ, ಹಾಗೆ ಕನ್ನಡವನ್ನ ಯಾವತ್ತೂ ಮರೆಯಲ್ಲ ಅಂತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅನಿಲ್ ಶೇಖರ್, ವಿನಾಯಕ್ ಅನಂತರಾಮು, ಶೈಲಜಾ ರಾಜು, ಅಶ್ವಿನಿ ಹಿರೇಮಠ್, ದೀಪಿಕಾ ಗಜ್ಜಾರ್, ತೇಜಸ್ವಿನಿ ಕೃಷ್ಣಮೂರ್ತಿಯವರು. ಹೌದು, ದೂರದ ಅಮೆರಿಕದ ಕ್ಯಾಲಿಫೋರ್ನಿಯಾದ ನಿವಾಸಿಗಳಾದ ಇವರು ನಮ್ಮ ಕನ್ನಡ ಕಲಿಕೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಕಡಲ ದಾಟಿದರೂ ಕರಗದ ಕನ್ನಡದ ಪ್ರೇಮ. ಈ ವಿಶೇಷ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಿಕೊಳ್ಳಲಿದ್ದು, ಜುಲೈ 5 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೆ ಕೇಳಿ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್. ಇದು ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಈ ಒಂದು ಹಾವುಗಳು ಯಾವ ಶಬ್ದಕ್ಕೆ ರಿಯಾಕ್ಟ್ ಮಾಡ್ತವೆ ಅಂಥೇಳಿ. ಸಾಂಗ್ ಹಾಕಿದ್ರೆ ಸಾಂಗ್ ಕೇಳ್ತವ ಹಾವುಗಳು, ಅದಕ್ಕೆ ತಲೆಯಲ್ಲಿ ಆಡಿಸ್ತವ ಅಂಥೇಳಿ ಸುಮಾರು ಜನ ಕ್ವಶನ್ ಇತ್ತು. ಆ್ಯಂಡ್ ಅದಕ್ಕೆ ಕ್ಲಿಯರ್ ಆದಂತಹ ಆನ್ಸರ್ನ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಹೇಳಬೇಕು ಅಂತಂದರೆ, ನೋಡಿ, ಈಗಂತೂ ನಾವೆಲ್ಲರೂ ಕೂಡ ದುಡ್ಡಿರೋರೇ ಆಗಿಬಿಟ್ಟಿದ್ದೀವಿ. ಆ್ಯಂಡ್ ಎಲ್ಲರ ಕೈಯಲ್ಲೂ 500,000 ಅನ್ನೋದು ನಡೀತಾನೆ ಇರುತ್ತೆ. ಇವಾಗತ್ತಿನ ಕಾಲದಲ್ಲಿ 500,000 ಕೂಡ ಬೆಲೆ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು, ಅಷ್ಟರ ಮಟ್ಟಿಗೆ ಎಲ್ಲದು ಕೂಡ ಜಾಸ್ತಿ ಇದೆ. ಹಾಗೆ ಇನ್ನೊಂದು ವಿಷಯ ಏನಂತಂದರೆ, ನಾವೀಗ ಗಮನಿಸುವ ಹಾಗೆ ಹೆಚ್ಚಾಗಿ ಕಾಯಿನ್ಗಳನ್ನು ಬಳಕೆ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಕಾಯಿನ್ಗಳ ಬಳಕೆ ತುಂಬಾ ಕಡಿಮೆ ಆಗಿದೆ. ಯಾಕೆಂದರೆ ಬಿಕಾಸ್ ಆಫ್ ದ ರೀಸನ್ ಆನ್ಲೈನ್ ಪೇಮೆಂಟ್ಸ್ ಆಗಿರ್ಬೋದು ಅಥವಾ ಡಿಜಿಟಲೀಕರಣ ಆಗಿರ್ಬೋದು. ಅದರ್ವೈಸ್ ಅದನ್ನು ನೋಡ್ತೀವಿ ಅಂತಂದರೆ, ನಮಗೆ ಇಲ್ಲಿ ನೋಟುಗಳು ಕೂಡ ಜಾಸ್ತಿ ಚಲಾವಣೆಯಲ್ಲಿ ಇರುವಂಥದ್ದನ್ನು ನೋಡ್ಬೋದು. ಹಾಗೆ ಈಗ ನಾಣ್ಯಗಳನ್ನು ನಾವು ಈಗ ಬಳಸ್ತಾ ಇರೋದಲ್ಲ, ಪ್ರಾಚೀನ ಕಾಲದಿಂದಲೂ ಕೂಡ ಬಳಕೆ ಮಾಡ್ತಾ ಇರುವಂಥದ್ದು. ಹಾಗಾದರೆ ಈ ಕಾಯಿನ್ಸ್ಗಳನ್ನು ಬಳಕೆ ಮಾಡಬೇಕು ಅಂತ ಹೇಳಿ ಹೇಗೆ ಗೊತ್ತಾಯಿತು, ಮತ್ತು ಯಾವಾಗ ಈ ಒಂದು ನಾಣ್ಯಗಳ ಚಲಾವಣೆ ಆರಂಭ ಆಯಿತು ಅಂತ ನಾವು ನೋಡ್ತೀವಿ ಅಂತ ಹೋದರೆ, ಸೊ ಈಗ ನಾವು ಯಾವುದೇ ಒಂದು ವಸ್ತುವನ್ನು ಕೊಂಡ್ಕೋಬೇಕು ಅಂತಂದರೆ ಅಥವಾ ನಾವು ತಗೋಬೇಕು ಅಂತಂದರೆ ಅದಕ್ಕೆ ನಾಣ್ಯ ಅಥವಾ ದುಡ್ಡನ್ನು ಕೊಡಲೇಬೇಕು ಅಥವಾ ನೋಟುಗಳನ್ನು ಕೊಡಲೇಬೇಕಾಗತ್ತೆ. ಇದನ್ನೇ ಸರ್ಕಾರ ಚಲಾವಣೆಯಲ್ಲಿ ಇರುವಂತಹ ನಾಣ್ಯ ಅಥವಾ ಕರೆನ್ಸಿ ಅಂತ ಕರೆಯುವಂಥದ್ದು. ನಾಗರಿಕತೆಯ ಆರಂಭದ ಕಾಲದಲ್ಲಿ ಯಾರಾದರೂ ಏನನ್ನಾದರೂ ತಗೊಳ್ಬೇಕು ಅಂತಂದರೆ, ಸೊ ಅದಕ್ಕೆ ಹಣವನ್ನು ಕೊಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಆಹಾರ ಧಾನ್ಯಗಳಾಗಿರ್ಬೋದು, ತಂಬಾಕಾಗಿರ್ಬೋದು, ಉಪ್ಪಾಗಿರ್ಬೋದು, ಇತ್ಯಾದಿ ವಸ್ತುಗಳನ್ನು ಕೊಟ್ಟು ಅದಕ್ಕೆ ಪ್ರತಿಯಾಗಿ ತಮಗೆ ಬೇಕಾದಂತಹ ವಸ್ತುಗಳನ್ನು ತಗೊಳ್ಬೇಕಾಗಿತ್ತು. ಆ್ಯಂಡ್ ಅಭಿವೃದ್ಧಿ ಆಗದಿರುವಂತಹ ಕೆಲವು ದೇಶಗಳಲ್ಲಿ ಈಗಲೂ ಕೂಡ ಈ ರೀತಿಯ ಪದ್ಧತಿಗಳು ನಡೀತಾ ಇದೆ. ಆ್ಯಂಡ್ ಆಗೆಲ್ಲ ನಾವು ಕೇಳಿರೋ ಹಾಗೆ ಚಿನ್ನವನ್ನು ಕೊಟ್ಟು ಏನಾದ್ರು ಬೇಕಾಗಿರುವಂತಹ ವಸ್ತುಗಳನ್ನ ಪಡ್ಕೊಳ್ತಾ ಇದ್ರು ಅಂತೇಳಿ. ಅಂದರೆ ಅಷ್ಟರ ಮಟ್ಟಿಗೆ ನಮ್ಮ ಶ್ರೀಮಂತ ದೇಶ ಅಂತಲೇ ಹೇಳ್ಬೋದು ನಮ್ಮ ದೇಶ. ಆ ರೀತಿಯ ಪದ್ಧತಿಗಳನ್ನು ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಇದಕ್ಕೆ ವಸ್ತು ವಿನಿಮಯ ವ್ಯಾಪಾರ ಅಂತ ಕೂಡ ಹೆಸರಿಟ್ಟು ಕರಿತಾ ಇದ್ರು. ಈ ಪದ್ಧತಿಯಿಂದ ಜನರಿಗೆ ಕೆಲವು ಅನಾನುಕೂಲಗಳು ಕೂಡ ಆಗ್ತಾ ಇರುತ್ತೆ. ಇದರ ನಿವಾರಣೆಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಮನುಷ್ಯರು, ನಾನು ಹೇಳಿದೆ, ಚಿನ್ನ ಮತ್ತು ಬೆಳ್ಳಿಯ ಗಟ್ಟಿಗಳನ್ನು ಕೂಡ ಉಪಯೋಗ ಮಾಡ್ತಾ ಇದ್ರು, ಅದನ್ನು ಉಪಯೋಗ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಈ ಲೋಹಗಳ ಪರಿಶುದ್ಧತೆ ಮತ್ತು ಮೌಲ್ಯವನ್ನು ನಿರ್ಧಾರ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಕ್ರಿಸ್ತಪೂರ್ವ 700 ಸುಮಾರಿಗೆ ಟರ್ಕಿಯ ದೊರೆ ಗೈಜಸ್ ಅನ್ನುವಂಥವ್ರು ಇಲೆಕ್ಟ್ರಮ್ ಎನ್ನುವಂತಹ ಮಿಶ್ರ ಲೋಹದಿಂದ ಮಾಡಿದ ನಾಣ್ಯವನ್ನು ಚಲಾವಣೆಗೆ ತರ್ತಾರೆ. ಇದರಲ್ಲಿ 25% ಬೆಳ್ಳಿ, 75% ಚಿನ್ನ ಇತ್ತು. ಆ್ಯಂಡ್ ಈ ನಾಣ್ಯ ಅವರೇಕಾಯಿ ಬೀಜದ ರೂಪದಲ್ಲಿತ್ತು ಅಂತ ಹೇಳಿ ಹೇಳಲಾಗುತ್ತೆ. ಈ ನಾಣ್ಯವನ್ನು ವ್ಯಾಪಾರ ವ್ಯವಹಾರಗಳಿಗೆ ಬಹಳ ಉಪಯುಕ್ತ ಆಗುತ್ತೆ ಅಂಥೇಳಿ ಗ್ರೀಕರು ಕೂಡ ಇಂತಹದ್ದೇ ನಾಣ್ಯವನ್ನು ಚಲಾವಣೆಗೆ ತರ್ತಾರೆ. ಸೊ ಫಸ್ಟು ಬಂದಿರುವಂಥದ್ದು ಕ್ರಿಸ್ತಪೂರ್ವ 700 ಸುಮಾರಿಗೆ ಟರ್ಕಿಯ ದೊರೆ ಗೈಜಸ್ ಮಾಡಿದಂತಹ ಈ ಮಿಶ್ರ ಲೋಹದ ನಾಣ್ಯ. ಅದಾದ ನಂತರ ನಾನು ಹೇಳಿದೆ, ಗ್ರೀಕರು ಕೂಡ ಇಂಥದ್ದೇ ನಾಣ್ಯವನ್ನು ಚಲಾವಣೆಗೆ ತರ್ತಾರೆ ಅಂಥೇಳಿ. ಸ್ವಲ್ಪ ಕಾಲದಲ್ಲಿ ಈ ನಾಣ್ಯ ಪದ್ಧತಿ ಅನೇಕ ದೇಶಗಳಲ್ಲಿ ಜನಪ್ರಿಯ ಆಗುತ್ತೆ. ಆನಂತರ ಚಿನ್ನ ಮತ್ತು ಬೆಳ್ಳಿ ನಾಣ್ಯದ ಬದಲಾಗಿ ತಾಮ್ರದ ಹಣವನ್ನು ಬಳಕೆಗೆ ತರಲಾಗುತ್ತೆ. ಭಾರತದಲ್ಲಿ ಕುಶಾನರ ಕಾಲದಲ್ಲಿ ನಾಣ್ಯ ಚಲಾವಣೆ ವ್ಯಾಪಕವಾಗಿ ಬಳಕೆಗೆ ಬರುತ್ತೆ. ಆದರೆ ನಾಣ್ಯಗಳು ಭಾರವಾಗಿದ್ದರಿಂದ ಈ ತೊಂದರೆಯನ್ನು ಬಗೆಹರಿಸ್ಬೋದು ಅಂಥೇಳಿ ಕಾಗದದ ನೋಟುಗಳನ್ನು ಕಂಡುಹಿಡಿತಾರೆ. ಸೊ ಕಾಯಿನ್ಗಳಿಂದ ನೋಟಿಗೆ ಬಂದಾಯಿತು. ನೋಟಿಗೆ ಬಂದ ನಂತರದಲ್ಲಿ ಬ್ಯಾಂಕ್ನಂತಹ ಸಂಸ್ಥೆಗಳು ಅವುಗಳನ್ನು ಚಲಾವಣೆಗೆ ತರ್ತವೆ. ಇನ್ನು ಆಧುನಿಕ ಯುಗದಲ್ಲಿ ಕರೆನ್ಸಿ ನೋಟುಗಳು ಮೊಟ್ಟ ಮೊದಲ ಬಾರಿಗೆ ಚಲಾವಣೆಗೆ ತಂದ ಬ್ಯಾಂಕ್ ಅಂತ ಅಂದರೆ ಅದು ಸ್ಟಾಕ್ ಹೋಮ್ನ ಬ್ಯಾಂಕ್ ಆಫ್ ಸ್ವೀಡನ್ ಆಗಿರುತ್ತೆ. ಈ ಕರೆನ್ಸಿ ನೋಟುಗಳು ಚಲಾವಣೆಗೆ ಬಂದಿದ್ದು 1661 ಜುಲೈನಲ್ಲಿ. ಇವತ್ತಿಗೆ ನೋಟುಗಳು ಅಷ್ಟೇ ಅಲ್ಲದೆ ಚೆಕ್ಗಳು ಕೂಡ ಬಳಕೆಯಲ್ಲಿದೆ, ಆ್ಯಂಡ್ ಕ್ರೆಡಿಟ್ ಕಾರ್ಡ್ಗಳು ಕೂಡ ಬಳಕೆಯಲ್ಲಿದೆ. ಜೊತೆಗೆ ಹಣಕಾಸು ವ್ಯವಹಾರಗಳಲ್ಲಿ ಹೆಚ್ಚಿನ ಸೌಲಭ್ಯಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಇದೆ ಅಂತ ಹೇಳ್ಬೋದು. ಈ ರೀತಿಯಲ್ಲಿ ಇನ್ವೆನ್ಷನ್ ಆಗ್ತಾ ಆಗ್ತಾ ಆಗ್ತಾ ಆಗ್ತಾ ಈಗ ನಾವೆಲ್ಲರೂ ಕೂಡ ಬಂದಿತ್ತಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ. ಇವತ್ತಿನ ಕಾರ್ಯಕ್ರಮವನ್ನು ಕೇಳಿ ನಿಮಗೆ ಹೇಗನಿಸ್ತು, ಅದನ್ನು ನೀವು ಕೂಡ ನಮ್ಮ ಕಾರ್ಯಕ್ರಮದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686096729 ಈ ಸಂಖ್ಯೆ ತಿಳಿಸ್ಕೊಡ್ಬೋದು. ಹಾಗೆ ನಿಮಗೆ ಏನಾದರೂ ಈ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳು ಗೊತ್ತಿದೆ ಅಂತಾರೆ ನೀವು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ನಿಮಗೆ ಮುಗಿಸ್ತಾಯಿದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್ ಬಾಯ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
10: ಹಾಯ್, ಹಲೋ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ಎಲ್ರು ಹೇಗಿದ್ದೀರಿ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ, ಏನ್ ಮಾಡ್ತಾ ಇದ್ರಾ? ಹಾಗೆ ಸಮಯ ಏನೋ 6:30 ಆಯ್ತು. 6:30 ಆದ್ಮೇಲೆ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಕೂಡ ಶುರು ಆಗ್ಲೇಬೇಕಲ್ವಾ? ಹೌದು, ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕಂತಾನೆ ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತಾಡೋಕಂತ ಬಂದಿದ್ದೀನಿ. ನೀವ್ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಕೇಳುಗರ. ಇವತ್ತಿನ ನಮ್ಮ ಈ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಅದರಲ್ಲೂ ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಬಿಸ್ನೆಸ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಹಾಗೆ ಅವರ ಯಶೋ ಗಾಥೆಯನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಹೀಗಿರುವಾಗ ಇವತ್ತು ಕೂಡ ಒಂದು ಬಿಸ್ನೆಸ್, ಯಾವ ಬಿಸ್ನೆಸ್ ಅರ್ಪಿತಾ, ಏನ್ ಕತೆ ಅಂತ ನೀವು ಯೋಚನೆ ಮಾಡೋದಾದ್ರೆ, ನಾವೀಗ ಬೈಕ್ ತಗೊಳ್ತೀವಿ, ಕಾರ್ ತಗೊಳ್ತೀವಿ, ಹಾಗೆ ಬಸ್ಗಳಲ್ಲಿ ಓಡಾಡ್ತೀವಿ. ಹೀಗೆಲ್ಲ ಇರುವಾಗ ಬರೀ ಈ ಬೈಕು, ಕಾರು, ಬಸ್ಸು ಇದ್ರಲ್ಲೆಲ್ಲ ಸೀಟ್ಸ್ಗಳು ಚೆನ್ನಾಗಿರ್ಬೇಕಲ್ವಾ? ಅಂದ್ರೆ ಕುಷನ್ ವರ್ಕ್ ಚೆನ್ನಾಗಿರ್ಬೇಕು, ಹಾಗೆ ಫರ್ನಿಚರ್ ಅಲ್ಲಿ ಕೂಡ ಕುಷನ್ ವರ್ಕ್ಸ್ಗಳು ಚೆನ್ನಾಗಿರ್ಬೇಕು. ಸೊ ಹೊಸದಾಗಿ ಮನೆಗೆ ಒಂದು ಸೋಫಾ ಸೆಟ್ ತಗೊಂಡೋಗಿರ್ತೀವಿ, ಅದೊಂದು 2-3 ವರ್ಷ ಆದ್ಮೇಲೆ ಸೋಫಾ ಸೆಟ್ ಹಾಳಾಗುತ್ತೆ ಅಂದ್ರೆ ಮತ್ತದನ್ನ ಎಲ್ಲಪ್ಪ ರಿಪೇರಿ ಮಾಡಿಸೋದು, ಏನ್ ಕತೆ ಅಂತೆಲ್ಲ ನೀವು ಯೋಚನೆ ಮಾಡ್ತಿದ್ರೆ, ಈ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಅಂದ್ರೆ ಅದೇ ಬನ್ನಿ ಕೆರೆ ಕುಷನ್ ವರ್ಕ್ಸ್. ಸೊ ಇವತ್ತಿನ ನಮ್ಮ ಈ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಬನ್ನಿ ಕೆರೆ ಕುಷನ್ ವರ್ಕ್ಸ್ ನ ಮಾಲೀಕರಾಗಿರುವಂತ ಅಭಿಷೇಕ್ ಅವರು ಇವರು ನಮ್ಮ ಜೊತೆ ಮಾತಾಡ್ತಾ ಇದ್ರೆ, ಹಾಗೆ ಕುಷನ್ ವರ್ಕ್ಸ್ ಬಿಸ್ನೆಸ್ ಹೇಗೆಲ್ಲ ಮಾಡ್ತಾರೆ, ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರೆ ತಂದೆ ಮಗ ಇಬ್ರು ಕೂಡ ಈ ಬಿಸ್ನೆಸ್ ಅಲ್ಲಿ ಇದ್ದಾರೆ. ಅಭಿಷೇಕ್ ಅವರು ಸ್ವತಃ ಈಗ ಸ್ವಲ್ಪ ವರ್ಷದಲ್ಲಿ ತಾನೇ ಬಿಕಾಂ ಮುಗಿಸಿ ಈ ಬಿಸ್ನೆಸ್ ಗೆ ಎಂಟ್ರಿ ಆಗಿದ್ದಾರೆ. ವಿದ್ಯಾರ್ಥಿ ಆಗಿದ್ದಾಗಿದ್ದ ಕೂಡ ಬಿಸ್ನೆಸ್ ಅಲ್ಲಿ ಆಸಕ್ತಿ ಹೆಚ್ಚು ಅಂತ ಸ್ವತಃ ಅವರೇ ಹೇಳ್ತಾ ಇದ್ರು. ಹಾಗಿದ್ರೆ ಇದ್ರ ಬಗ್ಗೆ ಎಲ್ಲ ಅವ್ರ ಹತ್ರನೇ ಮಾತಾಡೋಣ ಅಲ್ವಾ? ಅಭಿಷೇಕ್ ಅವರೇ ನಮಸ್ತೆ.
11: ನಮಸ್ತೆ ಮೇಡಮ್.
10: ಮೊದಲನೇದಾಗಿ ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
11: ಥ್ಯಾಂಕ್ ಯು.
10: ಅಭಿಷೇಕ್ ಸರ್, ನಿಮ್ಮ ಪರಿಚಯ ಮಾಡಿಕೊಡಿ.
11: ನನ್ನ ಹೆಸರು ಅಭಿಷೇಕ್ ಅಂತೇಳಿ, ನಾವು ಮೇದರಕೆರೆ ಫಸ್ಟ್ ಕ್ರಾಸ್ ವಿನೋಮನಗರದಲ್ಲಿ ಅಂಗಡಿ ಇರೋದು. ಮೇನಾಗಿ ಈ ಅಂಗಡಿಯಲ್ಲಿ ಏನು ಸಿಗತ್ತಪ್ಪ ಅಂದರೆ ಬೈಕ್ ಕವರ್ಗಳು, ಗಾಡಿ ಕವರ್ಗಳು, ಮತ್ತು ಸೋಫಾ ಫರ್ನಿಚರ್ ಕವರ್ಗಳು ಎಲ್ಲ ರೆಡಿ ಮಾಡಿಕೊಡ್ತೀವಿ. ಆಮೇಲೆ ಸ್ಕೂಲ್ ಬ್ಯಾಗ್ಸ್ ಸೇಲ್ ಮಾಡ್ತೀವಿ. ರಿಪೇರಿಗಳೆಲ್ಲ ಇದೆ, ಆಲ್ಮೋಸ್ಟ್ ಆಲ್ ಆಲ್ರೌಂಡ್ ಎಲ್ಲ ವರ್ಕು ಮಾಡಿಕೊಡ್ತೀವಿ. ಬ್ಯಾಗ್ಸ್ ಎಲ್ಲ ರಿಪೇರಿ ಎಲ್ಲ ಮಾಡಿಕೊಡ್ತೀವಿ. ಸೇಲ್ಸ್ ಇದೆ, ಎಲ್ಲ ಇದೆ ಮೇಡಮ್.
10: ಓಕೆ, ಹಾಗಿದ್ರೆ ಅಭಿಷೇಕ್ ಅವರು ನೀವು ಓದಿರೋದೇನು?
11: ಬಿಕಾಂ ಮೇಡಮ್, ಬಿಕಾಂ ಮಾಡಿದ್ದೀನಿ.
10: ಕಂಪ್ಲೀಟ್ ಆಗಿದೆ?
11: ಹಾಂ, ಕಂಪ್ಲೀಟ್ ಆಗಿದೆ.
10: ಓಕೆ, ಈಗ ನೀವು ಹೇಳಿದ್ರಿ ಈ ಓನರು ಆಕ್ಚುಲಿ ಅಪ್ಪ ಕೂಡ ಕೆಲಸ ಮಾಡ್ತಾರೆ, ನಾನು ಅಪ್ಪ ಇಬ್ರು ಸೇರಿ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ತಂದೆಯವರ ಹೆಸರು ಹೇಳಿ ಸರ್?
11: ನಾ ಅಪ್ಪನ ಹೆಸರು ಕರಿಯಪ್ಪ ಅಂತ.
12: ಸೊ ಹಾಗಾಗಿ ಅಪ್ಪ ಮಗ ಇಬ್ರು ಸೇರಿ ಈ ಬಿಸ್ನೆಸ್ ನ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. ನೀವು ಕೂಡ ನಿಮ್ ತಂದೆಯವರಿಗೆ ಸಹಾಯ
11: ಮಾಡ್ತೀನಿ. ನಾನು ಅಪ್ಪ ಇಬ್ರು ಸೇರ್ಬಿಟ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ.
12: ಓಕೆ ಅಭಿಷೇಕ್ ಸರ್, ನೀವು ಈ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು?
11: ನಾನು ಬಂದು 6 ವರ್ಷ ಆಯ್ತು ಮೇಡಮ್ ಈ ಫೀಲ್ಡ್ ಬಂದು.
12: ಸೊ ನಿಮ್ಮ ಬಿಸ್ನೆಸ್ ಬಗ್ಗೆ ನಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಈಗ ಬೈಕು ಕಾರ್ ಕುಶನ್ ವರ್ಕ್ಸ್ ಅಷ್ಟೇನಾ ಅಥವಾ ಯಾವ ರೀತಿ ಎಲ್ಲ ಮಾಡ್ಕೊಡ್ತೀರಾ?
11: ಬೈಕು ಕಾರು ಕುಷನ್ ವರ್ಕ್ಸ್ ಅದು ಬಿಟ್ಟು ಬಸ್ಗಳದ್ದು ಮತ್ತು ಫರ್ನಿಚರ್ ಸೋಫಾ ಕುಷನ್ನು ಮತ್ತು ಕಿಟಕಿ ಮೆಸ್ಸು ಆಲ್ರೌಂಡು ಮತ್ತು ಎಲ್ಲ ಥರದ್ದು ಮಾಡ್ಕೊಡ್ತೀವಿ ಮೇಡಮ್. ಸೋಫಾ ಮತ್ತು ರಿಪೇರಿ ಇದ್ದರೂ ಸೋಫಾ ರಿಪೇರಿ ಇದ್ದರೂ ಅದು ಹೊಸದಾಗಿ ಮಾಡ್ಕೊಡ್ತೀವಿ.
12: ಅಂದರೆ ಬರೀ ಕುಷನ್ಸ್ ರಿಪೇರಿನ ಅಥವಾ ಇಡೀ ಸೋಫಾ ರಿಪೇರಿ ಆದರೂ ಮಾಡ್ಕೊಡ್ತೀವಿ?
11: ಸೋಫಾ ರಿಪೇರಿ ಫುಲ್ಲು
12: ಸೋಫಾ ಎಕ್ಸ್ಟ್ರಾ
11: ಅದೇನಿದೆ ಫುಲ್ಲು ಮೆಟೀರಿಯಲ್ಸ್ ಎಲ್ಲ ಚೇಂಜ್ ಮಾಡಿ ಹಾಕ್ಕೊಡ್ತೀವಿ.
12: ಅಂದರೆ ನೀವೇ ಅಲ್ಲಿಗೆ ಹೋಗಿ ಮಾಡ್ಕೊಡ್ತೀರಾ ಅಥವಾ ಸೋಫಾ ಇಲ್ಲಿಗೆ ತಂದು ಕೊಡಬೇಕಾ?
11: ಎರಡೂ ಇದೆ ಮೇಡಮ್. ನಾವು ಇಲ್ಲೇ ಅಲ್ಲೇ ಮಾಡಿಕೊಡಿ ಅಂದರೆ ಅಲ್ಲೇ ಮಾಡ್ಕೊಡ್ತೀವಿ, ಬೇಕಾದ್ರೆ ಇಲ್ಲಿಗೆ ತೊಗೊಂಬಂದು ಮಾಡಿಕೊಡಿ ಅಂದರೆ ಎರಡೂ ಮಾಡ್ಕೊಡ್ತೀವಿ.
12: ಓಕೆ, ಸೊ ಹಾಗಿದ್ರೆ ಕುಷನ್ ವರ್ಕ್ಸು ಸೋಫಾ ರಿಪೇರಿಸ್ ಎಲ್ಲ ಕೂಡ
11: ಎಲ್ಲ ಇದೆ.
12: ಓಕೆ ಅಭಿಷೇಕ್ ಸರ್, ನೀವು ಬಿ ಕಾಮ್ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳಿದ್ರಿ, ನೀವು ಬೇರೆ ಕಡೆ ಜಾಬಿಗೆ ಟ್ರೈ ಮಾಡ್ಬೋದಿತ್ತಲ್ಲ?
11: ಇಂಟ್ರೆಸ್ಟ್ ಇಲ್ಲ ಮೇಡಮ್ ನನಗೆ,
12: ಇಂಟ್ರೆಸ್ಟ್
11: ಬೇರೆ ಕಡೆ ಅವ್ರ ಹತ್ರ ಕೆಲಸ ಮಾಡಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ನಾನಾಗಿ ವರ್ಕ್ ಮಾಡಬೇಕು.
12: ಸೂಪರ್, ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ.
11: ಬೇರೆಯವ್ರ ಕೆಳಗಡೆ ನನಗೆ ಇಷ್ಟ ಮಾಡೋ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಮೇಡಮ್, ಅದೊಂದೇ ಕಾರಣಕ್ಕೋಸ್ಕರ.
12: ಓಕೆ, ಹಾಗಾಗಿ ನೀವು ಬೇರೆಯವ್ರ ಕೆಳ ಕೆಲಸ ಮಾಡೋದು ಬೇಡ, ನಮ್ಮ ತಂದೆ ಕಲಿಸಿದಂಥ ಕೆಲಸವನ್ನೇ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀರಿ.
11: ಹೌದು ಮೇಡಮ್.
12: ಸೂಪರ್ ಸರ್, ಹಾಗಿದ್ರೆ ಕೇಳ್ತಾ ಇದ್ದೀರಲ್ಲ ಕೇಳುಗರೆ, ಬನ್ನಿಕೆರೆ ಕುಷನ್ ವರ್ಕ್ಸ್ ನ ಮಾಲೀಕರಾಗಿರುವಂತಹ ಅಭಿಷೇಕ್ ಅವರು ತಮ್ಮ ಬಿಸ್ನೆಸ್ ಬಗ್ಗೆ ಹೇಳ್ಕೊಳ್ತಾ ಇದ್ರು. ಹಾಗಿದ್ರೆ ಈ ಮಾತುಕತೆ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಸಾಂಗ್ ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ. ನಾನ್ ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಕುಶನ್ ವರ್ಕ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಇದರ ಬಿಸ್ನೆಸ್ ಹೇಗೆಲ್ಲ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಬನ್ನಿಕೆರೆ ಕುಶನ್ ವರ್ಕ್ಸ್ ನ ಮಾಲೀಕರಾಗಿರುವಂತಹ ಕರಿಯಪ್ಪನವರು, ಅವರ ಮಗನಾಗಿರುವ ಅಭಿಷೇಕ್ ಅವರು ಇವತ್ತು ನಮ್ಮೊಟ್ಟಿಗೆ ಮಾತಾಡ್ತಾ ಇದಾರೆ. ಅವ್ರ ಜೊತೆ ಮಾತುಕತೆ ಮುಂದುವರಿಸೋಣ ಅಲ್ವಾ. ಅಭಿಷೇಕ್ ಅವರೇ, ನೀವೇನೋ ಬಿಕಾಂ ಮುಗಿಸಿದ ನಂತರ ತಂದೆ ಮಾಡ್ತಿರೋ ಬಿಸ್ನೆಸ್ನೇ ಮಾಡಬೇಕು ಅಂತೇಳಿ ಈ ಬಿಸ್ನೆಸ್ ಫೀಲ್ಡಿಗೆ ಬಂದ್ರಿ. ಹಾಗಿದ್ರೆ ನಿಮಗೆ ಈ ಕುಶನ್ ವರ್ಕ್ಸ್ ಬಗ್ಗೆ ಎಷ್ಟೊಂದು ಗೊತ್ತಿದೆ? ಅಂದರೆ ನೀವು ಕೂಡ ಕುಶನ್ ವರ್ಕ್ಸಲ್ಲಿ ಸ್ಟಿಚ್ ಎಲ್ಲ ಮಾಡ್ತೀರಾ, ಏನು ಕತೆ ಇದ್ರ ಬಗ್ಗೆ ಹೇಳ್ಬೋದಾ?
3: ಬರುತ್ತೆ ಮೇಡಮ್,
2: ಕುಶನ್ ವರ್ಕ್ ಎಲ್ಲ
3: ಮಾಡ್ಕೊಡ್ತೀನಿ.
2: ಕಲ್ತಿದ್ದೀರಾ?
3: ಕಲ್ತಿದ್ದೀನಿ.
2: ಸೂಪರ್. ಹಾಗೆ ನಿಮ್ಮಲ್ಲಿ ಬೇರೆ ಯಾರು ವರ್ಕರ್ಸ್ ಇದ್ದಾರಾ ಅಥವಾ ನೀವು ಅಪ್ಪ ಇಬ್ಬರೇನ?
3: ವರ್ಕರ್ಸ್ ಯಾರು ಇಲ್ಲ, ನಾನು ಅಪ್ಪ ಇಬ್ಬರೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೇವೆ ಅಂಗಡಿ.
2: ಸರ್, ಸುಮಾರು ಎಷ್ಟು ವರ್ಷ ಆಯಿತು ಸರ್ ಬನ್ನಿಕೇರಿ ಕುಶನ್ ವರ್ಕ್ಸ್ ಆರಂಭ ಆಗಿ?
3: ಒಂದು 25 ಇಯರ್ಸ್ ಆಗಿದೆ ಮೇಡಮ್. 20-30 ಇಯರ್ಸ್.
2: 20-30 ಇಯರ್ಸ್ ಆಗಿದೆ. ಸೂಪರ್ ಸರ್. ನಿಮ್ಮ ಅಂಗಡಿ ಹೆಸರು ತುಂಬಾ ವಿಶೇಷವಾಗಿದೆ, ಬನ್ನಿಕೇರೆ ಕುಶನ್ ವರ್ಕ್ಸ್ ಅಂತ, ಏನ್ ಸರ್ ಇದ್ರ ಅರ್ಥ?
3: ಇದು ನಮ್ಮ ಮುತ್ತಾತ ಊರು, ಮುತ್ತಾತ ಇದ್ದಿದ್ದ ಊರು ಅದು. ಇಲ್ಲಿ ಕೊಮ್ನಾಳ್ ಹತ್ರ ಇದೆಯಲ್ಲ ಬನ್ನಿಕೇರೆ, ಅಲ್ಲಿಂದ ಅವರು ಇಲ್ಲಿ ಶಿವಮೊಗ್ಗಕ್ಕೆ ಬಂದು ಸುಮಾರು ವರ್ಷ ಆಯ್ತು. ಆ ನೇಮ್ ಬಿಟ್ಟಿಲ್ಲ ನಾವು, ಸರ್ ನೇಮ್ ಆಗಿ ಅದನ್ನೇ ಅಂಗಡಿಗೆ ಮನೆ ತನಕ ಹೆಸರೆಲ್ಲ ಇಟ್ಕೊಂಡ್ ಬಂದಿದೆ.
2: ಓಹೋ, ಮುತ್ತಾತನ ಹೆಸರನ್ನ ನಿಮ್ಮ ಶಾಪಿಗೆ ಕೂಡ ಇಟ್ಟಿದ್ದೀರಾ?
3: ಹೌದು ಮೇಡಮ್.
2: ತುಂಬಾ ವಿಶೇಷವಾಗಿದೆ. ಈಗ ಈ ಶಾಪ್ ಗಿಂತ ಮುಂಚೆ ನೀವೇನಾದ್ರೂ ಬೇರೆ ಕಡೆ ಕೆಲಸಕ್ಕೆ ಏನಾದ್ರು ಹೋಗಿದ್ರ ಸರ್?
3: ಇಲ್ಲ ಇಲ್ಲ ಮೇಡಮ್,
2: ಇಲ್ಲಿ
3: ಹೋಗಿಲ್ಲ. ಹೋಗಿಲ್ಲ.
2: ಓಕೆ ಸರ್. ಹಾಗಿದ್ರೆ ಈ ಕುಶನ್ ವರ್ಕ್ಸ್ ಈಗ ಒಂದು ರೇಂಜ್ ಇದೆ ಅಂದ್ರೆ ಎಲ್ಲ ತರ ಬಿಸ್ನೆಸ್ ಚೆನ್ನಾಗಿ ಆಗೋ ತರಾನೇ ಇದೆ. ನೀವು ಮುಂದೆ ಏನಾದ್ರು ಬಿಸ್ನೆಸ್ ಚೇಂಜ್ ಮಾಡ್ಬೇಕಂತ ಏನಾದ್ರು ಇದ್ದೀರಾ ಸರ್?
3: ಇಲ್ಲ ಮೇಡಮ್, ಚೇಂಜ್ ಮಾಡ್ಬೇಕು ಅಂತೀನಿಲ್ಲ, ಇದನ್ನೇನು ದೊಡ್ಡದಾಗಿ ಮಾಡ್ಬೇಕು ಅಂತ, ಇಂಪ್ರೂವ್ ಮಾಡ್ಬೇಕು ಅಂತ ಇದೆ.
2: ಆಗ್ಲೂ ಕೂಡ ಅದೇ ಹೆಸರು ಇಡಕ್ಕೆ ಇಷ್ಟಪಡ್ತೀರಾ?
3: ಹೌದು ಹೌದು, ಅದೇ ಹೆಸರು ಇಡಕ್ಕೆ ಇಷ್ಟ.
2: ನಿಮಗೂ ಕೂಡ ನಿಮ್ಮ ಮುತ್ತಾತನ ಮೇಲೆ ಅಟ್ಯಾಚ್ಮೆಂಟ್ ಇದೆ.
3: ಹೌದು ಮೇಡಮ್.
2: ಸೂಪರ್ ಅಭಿಷೇಕ್ ಸರ್. ಹಾಗಿದ್ರೆ ನಿಮ್ಮ ಈ 5-6 ವರ್ಷದ ಬಿಸ್ನೆಸ್ ಜರ್ನಿಯಲ್ಲಿ ಯಾವತ್ತೊಂದಿನ ಖುಷಿ ಆಯ್ತಪ್ಪ ಅಪ್ಪನ ಜೊತೆ ಸೇರಿ ಬಿಸ್ನೆಸ್ ಮಾಡಿದ್ಕೂ ಒಂದು ಸಾರ್ಥಕತೆ ಸಿಕ್ತಂತ ಯಾವತ್ತಾದ್ರೂ ಅನ್ಸಿದ್ಯಾ?
3: ಇದೆ ಮೇಡಮ್, ಇದೆ ಇದೆ. ಅನ್ನ ಕೊಡ್ತಿರೋದು, ಊಟ ಕೊಡ್ತಿರೋದು ಎಲ್ಲ ಇದರಿಂದಾನೇ ಬದುಕ್ತಾ ಇರೋದು. ಇದ್ರ ಖುಷಿ ಇದೆ ಮೇಡಮ್ ಕೆಲಸ ಮಾಡ್ಕೊಂಡು.
2: ಯಾವತ್ತೋ ಒಂದಿನ ಕಸ್ಟಮರ್ ಬಂದಿ ಸರ್ ಈ ಕೆಲಸ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರ ನಮ್ಗೆ ತುಂಬಾ ಖುಷಿ ಆಯ್ತು ಅಂತ ಈ ರೀತಿ ಏನೋ ಹೇಳಿರೋ ಉದಾಹರಣೆಗಳಿದೆಯಾ?
3: ಇದೆ ಇದೆ, ಸುಮಾರು ಇದೆ. ಅವ್ರ ಕಡೆಯಿಂದ ಬೇರೆ ಕಸ್ಟಮರ್ ಬಂದಿರೋದಿದೆ, ಹೇಳಿರೋರು ಇದಾರೆ ಸುಮಾರು. ಇಲ್ಲಿಂದ ಅಲ್ಲ, ಸುಮಾರು ಭದ್ರಾವತಿ ಬೆಂಗಳೂರಿಂದನೂ ಐಟಮ್ ತಗೊಂಡೋಗಿದಾರೆ ಇಲ್ಲಿಂದ.
2: ಸೂಪರ್ ಸರ್. ಹಾಗೇನೆ ಈ 5-6 ವರ್ಷದ ಜರ್ನಿಯಲ್ಲಿ ಯಾವತ್ತೊಂದಿನ ಯಾಕಾದ್ರೂ ಬಿಸ್ನೆಸ್ ಬಂದು ಆರಾಮಾಗಿ ಬಿ ಕಾಮ್ ಕಂಪ್ಲೀಟ್ ಮಾಡಿದ್ದೆ ಬೇರೆ ಕಡೆ ಜಾಬ್ ಮಾಡ್ಬೋದಿತ್ತಲ್ಲ ಅಂತ ಯಾವತ್ತಾದ್ರು ಅನ್ಸಿದ್ಯಾ?
3: ಇಲ್ಲ ಇಲ್ಲ, ಯಾವ್ದಾಗತ್ತೋ ಅನ್ಸಿಲ್ಲ ನನಗೆ. ಇಲ್ಲೇ ಸಿಗತ್ತೆ ಖುಷಿ ಇದೆ ಆರಾಮಾಗಿ. ಯಾರೋ ಕೆಳಗಡೆ ಅವ್ರು ಅನ್ಸ್ಕೊಳ್ಳೋದು, ನಾನು ಹೇಳ್ಕೊಳ್ಳೋದು ಹತ್ರ ಏನು ಇದಿಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು.
2: ಸೂಪರ್ ಸರ್. ಹಾಗೆ ನಿಮ್ಮ ಬಿಸ್ನೆಸ್ ಅಲ್ಲಿ ಯಾವ್ದಾದ್ರು ಒಂದು ಸ್ಟ್ರಗಲಿಂಗ್ ಟೈಮ್ ಅಂತ ಏನಾದ್ರು ಇದೆಯಾ ಸರ್?
3: ಇದೆ ಮೇಡಮ್, ಬಿಸ್ನೆಸ್ ಅಂದ್ಮೇಲೆ ಪ್ರಾಫಿಟ್ ಲಾಸ್ ಆಗಿ ಆಗುತ್ತೆ. ಒಂದೊಂದು ಟೈಮ್ ಕಸ್ಟಮರ್ ಬರ್ತಾರೆ, ಒಂದೊಂದು ಟೈಮ್ ಬರಲ್ಲ, ಎಲ್ಲಾದ್ರೂ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು.
2: ರೆಗ್ಯುಲರ್ ಕಸ್ಟಮರ್ಸ್ ಅಂತ ಇದಾರಾ ಸರ್?
3: ಒಂದು 50-60% ರೆಗ್ಯುಲರ್ ಕಸ್ಟಮರ್ಸ್ ಬಂದೇ ಬರ್ತಾರೆ. ಕ್ವಾಲಿಟಿ ಮೇಂಟೈನ್ ಮಾಡೋದ್ರಿಂದ ಬಂದೇ ಬರ್ತಾರೆ ಮೇಡಮ್.
2: ಎಲ್ಲೆಲ್ಲಿಂದ ಬರ್ತಾರೆ ಸರ್ ಕಸ್ಟಮರ್ಸ್?
3: ಸುಮಾರು ಎಲ್ಲೆಲ್ಲಿಂದ ಅಂತ ಗೊತ್ತಿರೋ ಒಟ್ಟು

0: ಬರ್ತಾರೆ ಊರುಗಳಿಂದ, ಈ ಕಡೆ ನ್ಯಾಮತಿ, ಹೊನ್ನಳ್ಳಿ, ಈ ಕಡೆ ಭದ್ರಾವತಿ, ಈ ಕಡೆ ಎಲ್ಲ ಬಂದೇ ಬರ್ತಾರೆ.
1: ಸೊ ನಿಮ್ಮ ತಂದೆಯವರು ಈ ಬಿಸ್ನೆಸ್ ಆರಂಭ ಮಾಡಿ ಸುಮಾರು 25 ವರ್ಷ ಆಗಿದೆ, ಆದ್ರೆ ನೀವು ಈ ಬಿಸ್ನೆಸ್ ಬಂದು 6 ವರ್ಷ ಆಗಿದೆ. ಅದ್ರಲ್ಲಿ ಕೂಡ ನಿಮ್ಗೆ ಯಾರಾದ್ರು 6 ವರ್ಷದಿಂದ ರೆಗ್ಯುಲರ್ ಒಬ್ಬರು ಕಸ್ಟಮರ್ಸ್ ಬರ್ತಾರೆ ಅಂತ ಯಾರು ನೆನಪಿದೆಯಾ?
0: ಇದೆ ಮೇಡಮ್, ಇದು ಬೊಮ್ಮನಕಟ್ಟೆ ಸೈಡ್ ಸುಮಾರು ಜನ ಬರ್ತಾರೆ.
1: ಬರ್ತಾರೆ ಸರ್. ಹಾಗೇನೆ ಈ ಕುಷನ್ ವರ್ಸಿಗೆಲ್ಲ ಮೇನ್ ಥಿಂಗ್ಸ್ ಏನ್ ಬೇಕಾಗತ್ತೆ ಸರ್?
0: ಮೇಡಮ್ ಇದಕ್ಕೆ ರೆಕ್ಸಿನ್ ಬೇಕಾಗತ್ತೆ, ಕುಷನ್ ಸ್ಪಂಜ್ ಬೇಕಾಗತ್ತೆ, ಗಮ್ಮು ಮಿಷಿನ್ ಅಂತೂ ಬೇಕೇ ಬೇಕು ಹೊಲಿಲಿಕ್ಕೆ, ಸ್ಟಿಚಿಂಗಿಗೆ. ಆಮೇಲೆ ಏನಪ್ಪ ಅಂದರೆ ಟೂಲ್ಸ್, ಗಾಡಿ ಬಂದಾಗ ಟೂಲ್ಸ್ ಬಿಚ್ಚಕ್ಕೆ ಐಟಮ್ಸ್ ಬೇಕೇ ಬೇಕು.
1: ಸೊ ಇದಕ್ಕೆ ಬೇಕಾಗಿರುವಂಥ ರಾ ಮೆಟೀರಿಯಲ್ಸ್ ಎಲ್ಲ ಎಲ್ಲಿಂದ ತರ್ತೀರಾ ಸರ್?
0: ಬೆಂಗಳೂರು.
1: ನೀವೇ ಹೋಗಿ ತರ್ತೀರಾ ಅಥವಾ ಕಳಿಸ್ಕೊಡ್ತಾರಾ ಸರ್ ಅವರೇ?
0: ಎರಡೂ ಇದೆ, ಆಲ್ಮೋಸ್ಟ್ ನಾವೇ ಹೋಗ್ತೀವಿ.
1: ನೀವೇ ಹೋಗಿ ಕ್ವಾಲಿಟಿ ಕ್ವಾಂಟಿಟಿ ಚೆಕ್
0: ಮಾಡಿ
1: ತರ್ತೀರಾ? ಸೊ ನೀವು ಬಿ ಕಾಮ್ ಮೈಂಡೆಡ್ ಆಗಿರೋದ್ರಿಂದ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಜಾಸ್ತಿನೇ ಅಂದ್ರೆ ಐಡಿಯಾಸ್ಗಳಿದೆ ಅನ್ಸುತ್ತಲ್ವಾ ಸರ್?
0: ಮೇಡಮ್ ಅಲ್ಲೇ ಪರ್ಚೇಸ್ ಆರ್ಡರ್ ಮಾಡ್ಬೋದು, ಒಂಥರ ಒಂದೊಂದ್ಸಲಿ ಡ್ಯಾಮೇಜ್ಗಳು ಐಟಮ್ ಹಾಕಿರ್ತಾರೆ, ಯಾಕೆ ಸುಮ್ಮನೆ ವೇಸ್ಟ್ ಆಗತ್ತೆ ಅಂತ ಹೇಳಿ ನಾವೇ ಹೋಗ್ತೀವಿ ತರಕ್ಕೆ.
1: ಗುಡ್ ಸರ್. ಕೇಳ್ತಾ ಇದಿರಲ್ಲ ಸ್ನೇಹಿತರೆ, ಕೇವಲ 5-6 ವರ್ಷದ ಬಿಸ್ನೆಸ್ ಜರ್ನಿಯಲ್ಲಿ ಅಭಿಷೇಕ್ ಅವರು ಈ ಕುಷನ್ ವರ್ಕ್ಸ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದಾರೆ, ಹಾಗೇನೆ ನಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಇವ್ರ ಜೊತೆ ಇನ್ನೂ ಮಾತಾಡೋದು ಬಾಕಿ ಇದೆ, ಆದ್ರೆ ಅದಕ್ಕೂ ಮೊದಲು ನಿಮಗಾಗಿ ಮತ್ತೊಂದು ಸಾಂಗ್ ರೆಡಿ ಆಗಿದೆ. ಸೊ ಸಾಂಗ್ ಕೇಳ್ಕೊ ಬರ್ತಿರಲ್ಲ, ನಾನು ನಿಮಗಾಗಿ ಇಲ್ಲೇ ಕಾಯ್ತಾ ಇರ್ತೀನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಬನ್ನಿ ಕೆರೆ ಕುಶನ್ ವರ್ಕ್ಸ್. ಈ ಕುಶನ್ ವರ್ಕ್ಸ್ ನ ಮಾಲೀಕರಾಗಿರುವಂತಹ ಅಭಿಷೇಕ್ ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಹಾಗೆ ಬನ್ನಿ ಕೆರೆ ಯಾಕೆ ಹೆಸರು ಇಟ್ರು ಅಂದ್ರೆ ಅವರ ಮುತ್ತಾತನ ಊರಿನ ಹೆಸರು, ಆ ಒಂದು ಅಟ್ಯಾಚ್ಮೆಂಟ್ ಇಂದ ಈ ಹೆಸರನ್ನ ಇಟ್ವಿ ಅಂತ ಹೇಳ್ತಿದ್ರು. ಹಾಗಿದ್ರೆ ಇವ್ರ ಜೊತೆ ಮಾತುಕತೆ ಮುಂದುವರೆಸೋಣ ಅಲ್ವಾ. ಅಭಿಷೇಕ್ ಅವರೇ, ನೀವಂತೂ ಈ ಬಿಸ್ನೆಸ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀರಾ. ಹಾಗೆ ನಿಮ್ಮಲ್ಲಿ ಕುಶನ್ ವರ್ಕ್ಸ್ ಅಲ್ದಲೆ ಈಗ ಸ್ಕೂಲ್ ಬ್ಯಾಗ್ ಮತ್ತೆ ಕಾಲೇಜ್ ಬ್ಯಾಗ್ ಗಳನ್ನ ಕೂಡ ಮಾರ್ತಾ ಇದೀರಾ. ಯಾಕೆ ಸರ್, ಇದ್ರ ವಿಶೇಷತೆ ಏನು? ಬರೀ ಕುಶನ್ ವರ್ಕ್ಸ್ ನೇ ಮಾಡ್ಬೋದಿತ್ತಲ್ಲ.
3: ಇದು ನಮ್ಮ ರೆಗ್ಯುಲರ್ ಕಸ್ಟಮರ್ ಕೇಳ್ತಾರೆ, ಹಂಗಾಗಿ ಅವರಿಗೋಸ್ಕರ ಕ್ವಾಲಿಟಿ ಕೊಟ್ರೆ ಅವ್ರು ಇನ್ನೊಂದ್ಸಲ ಬಂದು ನಮ್ಮನ್ನೇ ಹುಡ್ಕೊಂಡ್ ಬರ್ತಾರೆ ಅಂತ.
2: ಓಕೆ, ನೀವೇ ಬ್ಯಾಗ್ ಸ್ಟಿಚ್ ಮಾಡ್ತೀರಾ?
3: ಇಲ್ಲ ಮೇಡಮ್, ಆರ್ಡರ್ ಕೊಟ್ರೆ ಮಾತ್ರ ಮಾಡೋದು. ಸ್ಕೂಲ್ ಬ್ಯಾಗ್ ಗಳೆಲ್ಲ ಸ್ಟಿಚ್ ಮಾಡಲ್ಲ, ಮಾಮೂಲಿ ಟೂಲ್ಸ್ ಬ್ಯಾಗ್, ಲಗೇಜ್ ಬ್ಯಾಗ್ ಆ ಟೈಪ್ ಮಾಡ್ಕೊಡ್ತೀವಿ.
2: ಆ ರೀತಿ ಕೂಡ ಮಾಡ್ತೀರಾ? ಓಕೆ, ನಿಮಗೆಲ್ಲ ಈಗ ಟೈಲರಿಂಗ್ ಮೇಲೆ ಹೇಗೆ ಇಂಟ್ರೆಸ್ಟ್ ಬಂತು ಸರ್?
3: ನಮ್ಮ ಅಪ್ಪ ಮಾಡ್ತಿದ್ರಲ್ಲ, ಅದನ್ನ ನೋಡಿ ನೋಡಿ ನಾನು ಕಲ್ತ್ಕೊಂಡೆ ಮೇಡಮ್.
2: ಸೊ ನಿಮ್ಮ ಬಾಸ್ ನಿಮ್ ತಂದೆಯವರೇನಾ?
3: ಹೌದು ಹೌದು ಮೇಡಮ್, ಅಪ್ಪನೇ.
2: ಸೂಪರ್ ಅಭಿಷೇಕ್ ಅವರೇ. ಹಾಗೇನೆ ಈಗಿನ ಯುವ ಜನತೆ ಸ್ವಂತ ಉದ್ಯೋಗ ಮಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಬೇರೆ ಕಡೆ ಕೆಲಸ ನೋಡ್ಕೊಂಡು ಸೆಟ್ಲ್ ಆಗೋಣ ಅಂತ ಥಿಂಕ್ ಮಾಡೋರು ಕೂಡ ಇದ್ದಾರೆ. ಸೊ ಈಗಿನ ಯುವಕರಿಗೆ, ನೀವೊಬ್ರು ಯುವಕರಾಗಿ ಸ್ವಂತ ಉದ್ಯೋಗ ಮಾಡ್ತಾ ಇದ್ದು, ಒಂದು ಸಲಹೆನ ಕೊಡೋದಾದ್ರೆ ಏನು ಕೊಡೋಕೆ ಇಷ್ಟಪಡ್ತೀರಾ ಸರ್?
3: ಸಲಹೆ ಅಂತ ಏನಿಲ್ಲ, ಅವ್ರವ್ರು ಇಷ್ಟ ಬಂದಿದ್ದು ಅವ್ರವ್ರು ಮಾಡ್ತಾರೆ, ಅವ್ರ ಮನಸ್ಸಿಗೆ ಅನಿಸಿದ್ದು ಅವ್ರು ಮಾಡ್ತಾರೆ. ನನಗೆ ಇಷ್ಟ ಬಂದಿದ್ದು ನನಗೆ ಅಪ್ಪನ ಬಿಸ್ನೆಸ್ ಮುಂದೆ ಹೊರಿಸ್ಕೊಂಡು ಹೋಗ್ಬೇಕು ಅಂತೇಳಿ. ಏನಪ್ಪ ಅಂದರೆ ಒಬ್ಬೊಬ್ರಿಗೆ ಬಂಡವಾಳ ಹಾಕಕ್ಕೆ ದುಡ್ಡಿರಲ್ಲ, ಹಂಗಾಗಿ.
2: ಸೊ ಈಗ ಸ್ವಂತವಾಗಿ ಬಿಸ್ನೆಸ್ ಮಾಡುವಂಥ ಯುವಕರಿಗೆ ನೀವೇನು ಸಲಹೆ ಕೊಡೋಕೆ ಇಷ್ಟಪಡ್ತೀರಾ?
3: ಮಾಡ್ಬೋದು ಮೇಡಮ್, ಮಾಡದಿರೋಕ್ಕಲ್ಲ, ಕಷ್ಟಪಟ್ಟರೆ ಎಲ್ಲದಕ್ಕೂ ಸಿಕ್ಕೇ ಸಿಗತ್ತೆ ಏನಾದರೂ ಒಂದು. ಅದು ವೆಯ್ಟ್ ಮಾಡಬೇಕು, ಕಾಲಾವಕಾಶ ಕೊಡಲೇಬೇಕು ಮೇಡಮ್, ಲಾಭ ಬರಬೇಕು ಅಂತ.
2: ಸರ್, ಈ ಫೀಲ್ಡಿಗೆ ಬರೋಕ್ಕೆ ನಿಮ್ಮ ತಂದೆಯವರ ಸಜೆಸ್ಟ್ ಮಾಡಿದ್ರೆ ಅಥವಾ ನೀವೇ ಮನಸ್ಸಾರೆ ಬಂದಿದ್ದೆ?
3: ಅಪ್ಪ ಏನು ಹೇಳಿಲ್ಲ, ಹೊರಗಡೆ ಹೋಗು ಅಂತಾರೆ, ಏನಾರು ನಿನಗೆ ಏನು ಇಷ್ಟ ಬರುತ್ತೋ ಅದು ಮಾಡು ಅಂತಾರೆ. ನಾ ಅವರೇನು ತಡೆ ಇದು ಇದು ಮಾಡ್ಕೊಂಡಿಲ್ಲ, ನನಗೆ ನನಗೆ ನಾನೇ ಇರೋದಿಲ್ಲಿ.
2: ಸೊ ಇಂಟ್ರೆಸ್ಟಿಂದ ನೀವೇ ಬಂದು
3: ನಾನೇ ಮಾಡ್ತಾ ಇರೋದು
2: ಸರ್. ಹಾಗಿದ್ರೆ ಒಬ್ಬ ಬಿಸ್ನೆಸ್ ಮನ್ನಿಗೆ ಈ ಒಂದು ಕ್ವಾಲಿಟೀಸ್ ಇರಲೇಬೇಕು ಅಂದರೆ ಏನಿರಬೇಕು ಸರ್?
3: ಮೇಡಮ್, ತಾಳ್ಮೆ ಇರಬೇಕು, ವೆಯ್ಟ್ ಮಾಡಿ ಕಸ್ಟಮರ್ ವೆಯ್ಟು, ಅವರಿಗೆ ಮಾತಾಡೋದ್ರಿಂದ ಹಿಡಿದು ಅವ್ರಿಗೆ ಕ್ವಾಲಿಟಿ ಕೊಡಬೇಕು, ಆಮೇಲೆ ಅವ್ರ ಹತ್ರ ನೀಟಾಗಿ ಚೆನ್ನಾಗಿ ಮಾತಾಡಬೇಕು. ಅದೇ ಮೇಡಮ್.
2: ಸೊ ನೀವು ಕೂಡ ಈ ಫೀಲ್ಡಿಗೆ ಬಂದು 6 ವರ್ಷ ಆಗಿರೋದ್ರಿಂದ ಸೊ ಕಸ್ಟಮರ್ಸ್ ಹತ್ರ ಹೇಗೆ ಮಾತಾಡಬೇಕು ಏನು ಎಲ್ಲವನ್ನು ತಿಳ್ಕೊಂಡಿದ್ದೀರಾ?
3: ಹೌದು ಮೇಡಮ್, ತಿಳ್ಕೊಂಡಿದ್ದೀನಿ.
2: ಓಕೆ, ಈಗ ಕೆಲವರು ಕಸ್ಟಮರ್ಸ್ ತುಂಬ ಕೋಪ ಮಾಡ್ಕೊಳ್ತಾರೆ ಇಲ್ಲ ಬೈತಾರೆ, ಅದನ್ನೆಲ್ಲ ಫೇಸ್ ಮಾಡಿದ್ದೀರಾ ಸರ್?
3: ಮಾಡಿದ್ದೀನಿ ಮೇಡಮ್, ಮಾಡಿದ್ದೀನಿ. ಮಾಡಿಲ್ಲ ಅಂತಲ್ಲ, ಮಾತಾಡ್ತಾರೆ, ನಾವು ಸ್ವಲ್ಪ ಏನಾರು ರೂಢಾಗಿ ಅಂದ್ಬಿಟ್ರೆ ನಮಗೆ ಮನಸ್ಸಿಗೆ ಬೇಜಾರಾಗುತ್ತೆ, ಅಯ್ಯೋ ಹಿಂಗೆ ಮಾತಾಡ್ಬಿಟ್ನಲ್ಲ, ಕಸ್ಟಮರ್ ಕಳ್ಕೊಂಬಿಟ್ವಲ್ಲ ಅಂತೇಳಿ ಮನಸ್ಸಿಗೆ ಅನಿಸುತ್ತೆ. ಆಮೇಲೆ ಅವರು ಸಾರಿ ಕೇಳ್ತಾರೆ, ನಾವು ಮಾತಾಡ್ಕೊಂಡು ಹೋಗ್ತೀವಿ ಮೇಡಮ್.
2: ಸೊ ಹಾಗಾಗಿ ಒಬ್ಬ ಬಿಸ್ನೆಸ್ ಮನೆಗೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ,
3: ತುಂಬಾ ಮುಖ್ಯ ಆಗುತ್ತೆ.
2: ಸೂಪರ್ ಅಭಿಷೇಕ್ ಸರ್. ಹಾಗೇನೆ ಈ ಮಳಿಗೆ ಸ್ವಂತದ್ದ ಅಥವಾ ಬಾಡಿಗೆ?
3: ರೆಂಟೆಡ್ ಮೇಡಮ್.
2: ರೆಂಟೆಡ್. ಸೊ ರೆಂಟೆಡ್ ಇಟ್ಕೊಂಡು ಹಾಗೆ ಇಲ್ಲೇ ಮೇನ್ ರೋಡ್ ಅಲ್ಲೇ ಒಂದು ಬಿಸ್ನೆಸ್ ಶುರು ಮಾಡಿದಿರಾ, ಪ್ರಾಫಿಟ್ ಎಲ್ಲ ಆಗ್ತಾ ಇದೆಯಾ ಸರ್?
3: ಆಗುತ್ತೆ ಮೇಡಮ್, ಪ್ರಾಫಿಟ್ ಆಗುತ್ತೆ.
2: ಸೊ ಅಪ್ಪ ಮಗ ಇಬ್ರು ಶೇರ್ ಮಾಡ್ಕೊಳ್ತೀರಾ ಸರ್ ಪ್ರಾಫಿಟ್ ನ?
3: ಇಲ್ಲ ಮೇಡಮ್, ಅಪ್ಪ ಅಂದ್ರೆ ನಾನು ಖರ್ಚಿ ಕಾಸು ಕೊಡ್ತಾರೆ, ನಾನು ವರ್ಕ್ ಮಾಡ್ತಾ ಇರ್ತೀನಿ ಅಷ್ಟೇ.
2: ಸೊ ಎಲ್ಲ ಅಪ್ಪಂಗ್ ಕೊಡ್ತೀರಾ?
3: ಅಪ್ಪಂಗ್ ಕೊಡ್ತೀನಿ. ಇಬ್ರು ಸೇರಿ ಮಾಡೋದಲ್ಲ, ಅಂಗಡಿಗೆ ಎಲ್ಲ ಮಾಡಿದ್ರೆ ನಮಗೆ ಎಲ್ಲ ಮಾಡೋದಪ್ಪ. ಹಂಗಾಗಿ
2: ಸರ್, ನಿಮ್ಮ ತಂದೆಯವರು ಆಲ್ಮೋಸ್ಟ್ 25 ವರ್ಷದಿಂದ ಈ ಬಿಸ್ನೆಸ್ ಅಲ್ಲಿ ಯಶಸ್ವಿ ಆಗಿದ್ದಾರೆ, ನೀವು ಅವರಿಂದ ಕಲ್ತಂತಹ ಒಂದು 3 ಗುಣಗಳಂದ್ರೆ ಯಾವ್ದಿರ್ಬೋದು ಸರ್?
3: ಮೇಡಮ್, ಯಾರಿಗೂ ಅನ್ಯಾಯ ಮೋಸ ಮಾಡಬಾರ್ದು ಮೇಡಮ್ ಬಿಸ್ನೆಸ್ ಅಲ್ಲಿ. ಇರೋದು ಇದ್ದಂಗೆ ಹೇಳ್ಬೇಕು, ಇದಿರೋದು ಕ್ವಾಲಿಟಿ ಬರುತ್ತೆ ಇಲ್ಲ ಇದು ಬರಲ್ಲ ಅಷ್ಟೇ ಮೇಡಮ್. ಅದರಿಂದ
2: ಒಂದಾಯ್ತು, ಎರಡಾಯ್ತು, ಆಮೇಲೆ ಮತ್ತೇನು ಕಲ್ತ್ರಿ?
3: ಮತ್ತೆ ಅಂದ್ರೆ ಮಾತಾಡೋದು,
2: ಮಾತಾಡೋದು
3: ಅಪ್ಪನಿಂದ ಮಾತಾಡೋದು ಕಲ್ತೀನಿ, ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅನ್ನೋದು.
2: ಸೊ ಇದನ್ನ ಅಪ್ಪನಿಂದ ಕಲ್ತ್ಕೊಂಡ್ರಿ. ಸೂಪರ್ ಸರ್. ಹಾಗಿದ್ರೆ ಈಗ ಶಿವಮೊಗ್ಗದಲ್ಲಿ ಬೇರೆ ಬೇರೆ ಕಡೆ ಕೂಡ ಕುಶನ್ ವರ್ಕ್ಸ್ ಗಳಿದೆ, ಆದ್ರೂ ಕೂಡ ಜನ ಯಾಕೆ ಬನ್ನಿ ಕೆರೆ ಕುಶನ್ ವರ್ಕ್ಸ್ ಗೆ ಬರಬೇಕು? ನಿಮ್ಮಲ್ಲಿರುವಂತ ಸ್ಪೆಷಾಲಿಟಿ ಏನು?
3: ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಮೇಡಮ್, ರಿಪೇರಿ ಇದೆ, ಅವ್ರೇನಾರು ತಗೊಂಡು ನಮ್ಮಲ್ಲಿ ಪರ್ಚೇಸ್ ಮಾಡಿದ್ರೆ ಫ್ರೀಯಾಗಿ ರಿಪೇರಿ ಮಾಡ್ಕೊಡ್ತೀವಿ ಮೇಡಮ್. ಅದೇ 1 ವರ್ಷ ಗ್ಯಾರಂಟಿ ಕೊಡ್ತೀವಿ. ರನ್ನರ್ ಗಿನ್ನರ್ ಆದರೆ ಮೈನರ್ ಪ್ರಾಬ್ಲಮ್ ಅದು ಮಾಡ್ಸ್ಕೊಂಡು ಹೋಗ್ಬೇಕು. ಸ್ಟಿಚಿಂಗ್ ಏನಾರು ಹೋಯ್ತು ಅಂದ್ರೆ ಫ್ರೀ ಆಗಿ ಮಾಡ್ಕೊಡ್ತೀವಿ, ಫ್ರೀ ಆಫ್ ಕಾಸ್ಟ್.
2: ಸೊ ಫ್ರೀ ಆಫ್ ಕಾಸ್ಟ್ ಆಫ್ ಸರ್ವಿಸು ಜೊತೆಗೆ ಕ್ವಾಲಿಟಿ ಆಫ್ ಐಟಮ್ಸ್. ಸೂಪರ್ ಸರ್.

0: ಹಾಗೆ ನೀವು ಬ್ರೋ ಯಂಗ್ಸ್ಟರ್ ಆಗಿದ್ದೀರಾ, ಜೊತೆಗೆ ಅಪ್ಪನ ಬಿಸ್ನೆಸ್ ಕಂಟಿನ್ಯೂ ಮಾಡ್ಬೇಕು ಅಂತ ಮಾಡ್ತಿದ್ರ, ನಿಮ್ಗೆ ಒಳ್ಳೇದಾಗ್ಲಿ ಸರ್. ಆಲ್ ದ ವೆರಿ ಬೆಸ್ಟ್.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ಓಕೆ, ಹಾಗೇನೆ ಕೊನೆಯದಾಗಿ ಬಿಸ್ನೆಸ್ ಮಾಡೋರಿಗೆಲ್ಲ ಒಂದು ಸಲಹೆ ಕೊಡಿ ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈಗಿನ ಯುವಕರಿಗೆ?
1: ಧೈರ್ಯ ಮಾಡಿ ಮುಂದೆ ನುಗ್ಬೇಕು ಮೇಡಮ್, ಅಷ್ಟೇ. ಇದು ಬಂಡವಾಳ ಎಲ್ಲರ ಸಿಕ್ಕೇ ಸಿಗತ್ತೆ, ಕೊಟ್ಟೆ ಕೊಡ್ತಾರೆ, ಅದನ್ನ ಬಳಸ್ಕೊಂಡು ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗ್ಬೇಕು ಮೇಡಮ್.
0: ಸೂಪರ್ ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಶಾಪ್ ಬಗ್ಗೆ ಹಾಗೆ ನಿಮ್ಮ ಬಿಸ್ನೆಸ್ ಬಗ್ಗೆ ಒಳ್ಳೆಯ ಮಾಹಿತಿನ ಕೊಟ್ಟರೆ ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಸೋ ಮಚ್.
0: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಬನ್ನಿಗೆರೆ ಕುಶನ್ ವರ್ಕ್ಸ್ನ ಮಾಲೀಕರಾಗಿರುವಂಥ ಅಭಿಷೇಕ್ ಅವರು ಸ್ವಂತ ಉದ್ಯೋಗವನ್ನೇ ಮಾಡಬೇಕು ಅಂತ ಹೇಳಿ ತಂದೆ ಅವರ ಬಿಸ್ನೆಸ್ ಅನ್ನೇ ತಾವು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಹಾಗೆ ಅವರ ಉತ್ಸಾಹವನ್ನು ಕೇಳಿ ನನಗೂ ಕೂಡ ತುಂಬ ಖುಷಿ ಆಯಿತು. ಜೊತೆಗೆ ಅವರಿಗೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ. ಮೇಡಮ್, ಏನೇ ಆದರೂ ನಾನೇ ಸ್ವಂತವಾಗಿ ದುಡಿಬೇಕು, ನನ್ನ ಕಾಲ್ ಮೇಲೆ ನಾನು ನಿಲ್ಬೇಕು ಅನ್ನೋ ಛಲ ಅವರದ್ದು. ನಿಜವಾಗ್ಲೂ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಇರಬೇಕಾದಂಥ ಲಕ್ಷಣ ಅಂದರೆ ಇದೇ ಅಲ್ವಾ? ಹಾಗಿದ್ರೆ ಈ ಕಾರ್ಯಕ್ರಮ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಹಾಗೆ ನಿಮ್ಮ ಬೈಕ್ಗಳಿಗೆ, ಕಾರ್ಗಳಿಗೆ, ಹಾಗೆ ಬಸ್ಗಳಿಗೆಲ್ಲ ಸೀಟು ಕುಷನ್ ವಾಕ್ಸ್ ಎಲ್ಲ ಬೇಕು ಅಂದರೆ ನೀವು ಕೂಡ ಫ್ರೀಡಂ ಪಾರ್ಕ್ ಪಕ್ಕದಲ್ಲಿರುವಂತಹ ಬನ್ನಿಕೆರೆ ಕುಶನ್ ವರ್ಕ್ಸ್ಗೆ ಹೋಗಿ ಅಲ್ಲಿನ ಸರ್ವಿಸ್ನ ನೀವು ಉಪಯೋಗ ಮಾಡ್ಕೋಬಹುದು. ಹಾಗಿದ್ರೆ ಈ ಕಾರ್ಯಕ್ರಮ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನೀವು ಇಷ್ಟು ತನಕ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೆ ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸ್ಬೋದು. ಸೊ ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ನಂದಿನಿ.
7: ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. 9686279687926 9627 9 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ವಿಜಯಪುರ ಜಿಲ್ಲೆಯವರು. ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ನಂತರ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಗ್ರಾಜ್ಯುಯೇಷನ್ನ ಪಡ್ಕೊಳ್ತಾರೆ. ನಂತರ ಇವರದು ಮೂಲತಃ ಕೃಷಿ ಕುಟುಂಬ ಆಗಿದ್ದರಿಂದ ಇವರ 8 ಎಕರೆ ಜಮೀನಿನಲ್ಲಿ ಕೃಷಿಯನ್ನು ಮಾಡ್ತಾ ಇರ್ತಾರೆ. ಇವರ ತಂದೆಯವರು ಮಾಡ್ತಾ ಇದ್ದಂತಹ ಕೃಷಿಯ ಜೊತೆಗೆ, ಸೊ ಇವ್ರಿಗೂ ಕೂಡ ಏನಾದರೂ ಒಂದು ಸಾಕಾಣಿಕೆಯನ್ನು ಮಾಡಬೇಕು ಅಂತ ಅನ್ಸುತ್ತೆ. ಜೊತೆಗೆ ಇವರು ಕೂಡ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆ ಇದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾರೆ. ಅದೇ ರೀತಿಯಲ್ಲೇ ಇವರು ಕೃಷಿ ಭೂಮಿನಲ್ಲೇ ಈ ಮೇಕೆ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಅದರಲ್ಲೂ ಕೂಡ ಬೇರೆ ಬೇರೆ ಜಾತಿಯ ಮೇಕೆಗಳಿದ್ದಾವೆ. ಅವುಗಳಲ್ಲಿ ಇವರು ಆಯ್ಕೆ ಮಾಡಿಕೊಂಡಿರುವಂತಹ ಮೇಕೆ ಯಾವುದು, ಸೊ ಯಾಕೆ ಇದೇ ಮೇಕೆಯನ್ನು ಆಯ್ಕೆ ಮಾಡಿಕೊಂಡ್ರು, ಮತ್ತು ಮೇಕೆಯನ್ನು ಸಾಕಾಣಿಕೆ ಮಾಡುವಾಗ ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ, ಹೇಗೆ ಅವುಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ, ಇದೆಲ್ಲ

0: ಕುರಿತಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇವ್ರ ಜೊತೆ ಮಾತಾಡೋಣ. ಸೊ ಆಗ್ಲೇ ನಾನು ಹೇಳಿದೆ, ವಿಜಯಪುರ ಜಿಲ್ಲೆಯವರು, ಇವರ ಹೆಸರು ಸಾಯಿನಾಥ್. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಮೇಕೆ ಸಾಕಾಣಿಕೆ ಆರಂಭ ಆಗಿದ್ದು ಹೇಗೆ, ಮತ್ತೆ ಇವರಿಗೆ ಈ ಮೇಕೆ ಸಾಕಾಣಿಕೆಯ ಬಗ್ಗೆ ಆಸಕ್ತಿ ಬಂದಿದ್ದು ಹೇಗೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಯಿನಾಥ್ ಅವ್ರ ಜೊತೆ ಮಾತಾಡೋಣ. ಸೊ ಹಾಗಾದ್ರೆ ಯಾಕೆ ತಡ ಮಾಡುದು, ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ಸಾಯಿನಾಥ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮೇಕೆ ಸಾಕಾಣಿಕೆಯನ್ನ ಮಾಡ್ತಾ ಇದ್ರ, ಸೊ ಇದರ ಕುರಿತಾಗಿನೇ ಮಾತಾಡೋಣ. ಜೊತೆಗೆ ಇವಾಗ ನೀವು ಕೂಡ ನಿಮ್ಮ 8 ಎಕರೆಯ ಜಮೀನಿತ್ತು, ಅದನ್ನ ಕೃಷಿ ಭೂಮಿಯಾಗಿ ಬಳಕೆ ಮಾಡ್ಕೊಳ್ತಾ ಇದ್ರು, ಮತ್ತೆ ಅಲ್ಲಿ ಬೆಳೆಗಳನ್ನ ಕೂಡ ಬೆಳೀತಾ ಇದ್ವಿ ಅಂತ ಹೇಳಿದ್ರಿ. ಜೊತೆಗೆ ಈಗ ನೀವು ಮೇಕೆ ಸಾಕಾಣಿಕೆ ಇದನ್ನ ಆರಂಭ ಮಾಡಿದ್ರ, ಇದರ ಆರಂಭ ಹೇಗಾಯ್ತು, ಮತ್ತೆ ನೀವು ಯಾವ ಜಾತಿಯ ಮೇಕೆಗಳನ್ನ ಸಾಕಾಣಿಕೆ ಮಾಡಿದ್ರ, ಸೊ ಅದರ ವಿಶೇಷತೆ ಏನಿದೆ, ಸೊ ಇದ್ರ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ಬೋದಾ?
1: ನಮಸ್ಕಾರ ಎಲ್ಲ ರೈತ ಬಂಧುವರಿಗೆ. ನನ್ನ ಹೆಸರು ಸಾಯಿನಾಥ್ ಶೇರ್ಖಾನೆ ಅಂತ ಹೇಳ್ಬಿಟ್ಟು ವಿಜಯಪುರ ಜಿಲ್ಲೆ ಅತಿಜಾಪುರ ಗ್ರಾಮದಿಂದ ನಾನು ಮಾತಾಡ್ತಾ ಇದ್ದೇನೆ. ಈಗ 9 ಇಯರ್ಸ್ ಆಯ್ತು ಸರ್ ನಾನು ಕೃಷಿ ಮಾಡಲಿಕ್ಕೆ ಸ್ಟಾರ್ಟ್ ಆಗಿ. ಸೊ ಇದರಲ್ಲಿ ಬಂದ್ಬಿಟ್ಟು ನಮ್ದು 8 ಎಕರೆ ನಮ್ಮ ತಂದೆಯವ್ರ ಜಮೀನ್ ಇತ್ತು. ಅವಾಗ ನಾನು ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಈ ತರ ಎಲ್ಲ ಸ್ಟಾರ್ಟ್ ಮಾಡಿದೆ. ಪಂಜಾಬ್ ಬೀಟಲ್ ತಳಿ ಅಂತ ಹೇಳ್ಬಿಟ್ಟು ಸರ್ ಇದು ಮೂಲತಃ ಪಂಜಾಬ್ದು. ಸೊ ಅಲ್ಲಿಂದ ನಾವು 4 ಮರಿ ಫಿಮೇಲು ಒಂದು ಮೇಲ್ ತಗೊಂಬಂದಿದ್ದೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ, ಇವತ್ತು 80 ಫಿಮೇಲ್ಸ್ ನನ್ನ ಹತ್ರ ಈಗ ಆಗಲೇ ಸ್ಟಾಕ್ ಇದಾವೆ ಸರ್. ಈಗ ಬೀಟಲ್ ಆಡುಗಳು ಕೂಡ 5 ತಿಂಗಳು 5 ದಿನಾನೇ ಗಬ್ ಇರ್ತಾವೆ. ಕೆಲವೊಬ್ಬರಿಗೆ ಬೇರೆ ಬ್ರೀಡ್ ಅಂದ ತಕ್ಷಣ ಎಷ್ಟು ವರ್ಷಕ್ಕೊಮ್ಮೆ ಆಗ್ತಾವ ಅಥವಾ 6 ತಿಂಗಳಿಗೊಮ್ಮೆ ಆಗ್ತಾವ ಅನ್ನೋ ಕನ್ಫ್ಯೂಷನ್ ಇರ್ತದೆ. ಸೊ ಅದು ನಾ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಆಡ್ ಎಲ್ಲ ಒಂದೇ, ಬಟ್ ಜಾತಿ ಬೇರೆ ಬೇರೆ. ಸೊ ಇದರಲ್ಲಿ ಬಂದ್ಬಿಟ್ಟು ಇದು ಕೂಡ 5 ತಿಂಗಳು 5 ದಿನಾನೇ ಗಬ್ ಇರುತ್ತೆ, 2 ತಿಂಗಳು ಗ್ಯಾಪ್ ಆಗುತ್ತೆ. ಅಂದ್ರೆ 14 ತಿಂಗಳಲ್ಲಿ 2 ಬ್ರೀಡ್ ಲಾಟ್ ಅನ್ನ ಸಿಗುತ್ತೆ ನಿಮ್ಗೆ, 2 ವರ್ಷದಲ್ಲಿ 3 ಲಾಟ್ ಅನ್ನ ಸಿಗುತ್ತೆ. ಸೊ ಪ್ರತಿ ನಾವು ಈಗ ಇದು ನೋಡ್ಬೋದು 80 ಆಡುಗಳು ಇದಾವೆ. 80 ಪ್ಲಸ್ 2 ಹಿಡಿದ್ರೆ 160 ಆಗುತ್ತೆ, ಬಟ್ ನಾವು ಪ್ಲಸ್ 2 ಅಂತ ಹೇಳಲ್ಲ. ನೀವು ಅದರಲ್ಲಿ 1.5 ರೇಷಿಯೋ ಹಿಡ್ಕೊಂಡು ಹೋದ್ರಂದ್ರೆ 100 ಮರಿ ಅಂತರೂ ನಿಮಗೆ ವರ್ಷಕ್ಕೆ ಸಿಕ್ಕೇ ಸಿಗ್ತಾವೆ. ಸೊ ಅದರಲ್ಲಿಂದ ನಿಮಗೆ ಲಾಭ ಸಿಗುತ್ತೆ. ಸೊ 1 ಮರಿ ನಾವು 3-4 ತಿಂಗಳ ಮರಿ 18,000 ರೂಪಾಯಿಗೆ ಮಾರ್ಲಿಕ್ತೀವಿ ಈಗ ಪ್ರೆಸೆಂಟ್ಲಿ. ಸೊ ಅದರಿಂದ ನಾವು 100 ಮರಿ ಅಂದರೆ ವರ್ಷಕ್ಕೆ 18 ಲಕ್ಷವರೆಗೂ ಮರಿಗಳು ಮಾರಾಟ ಮಾಡ್ತೀವಿ. ಸೊ ಅದರಲ್ಲಿ ದಿನ ತಿಂಗಳ ಖರ್ಚು ಇದ್ರದ್ದು ಇಲ್ಲಾಂದ್ರೂ 26,000 ವರೆಗೂ ಖರ್ಚಾಗುತ್ತೆ. ಸೊ ವರ್ಷಕ್ಕೆ ಇಲ್ಲಪ್ಪ ಅಂದ್ರೂ ಇದು ಇಲ್ಲಾಂದ್ರೆ 3-4 ಲಕ್ಷ ರೂಪಾಯಿವರೆಗೂ ಖರ್ಚಾಗುತ್ತೆ ಸರ್ ಇದ್ರದ್ದು. ಸೊ ಅದ್ರದ್ದು ಮೆಡಿಸಿನ್ಸ್ ಆಯಿತು, ಆಮೇಲೆ ಒಣಹೊಟ್ಟ ಆಯಿತು, ಕಾಳಾಯಿತು, ಇವೆಲ್ಲ ಗ್ರೀನ್ ಫೌಡರ್ ಅಂತೂ ನಾವು ಎಲ್ಲ ಬೇರೆ ಬೇರೆ ವಿಭಿನ್ನ ಜಾತಿಗಳದ್ದು ಎಲ್ಲ ಹೈ ಪ್ರೋಟೀನ್ ರಿಚ್ ಪ್ರೋಟೀನ್ ಇರುವಂಥ ಮೇವುಗಳನ್ನು ನಾನು ಹಚ್ಚಿದ್ದೇನೆ. ಸೊ ಅದು ದನಗಳಿಗಾಯಿತು, ಕೋಳಿಗಳಿಗಾಯಿತು, ಹಸುಗಳಿಗಾಯಿತು, ಆಮೇಲೆ ಆಡುಗಳಿಗಾಯಿತು, ಎಲ್ಲದಕ್ಕೂ ಬಳಸುವಂಥ ಮೇವುಗಳು ಹಚ್ಕೊಂಡಿದ್ದೇನೆ. ಹಾಲು ಇಳುವರಿ, ಯಾಕಂದ್ರೆ ನಮಗೆ ಬೀಟಲ್ ಜಾತಿ ಅಂದ್ರೆ ಹಾಲು ಇಳುವರಿ ಜಾಸ್ತಿ ಬರ್ಬೇಕು ಸರ್. ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ, ರಿಚ್ ಪ್ರೋಟೀನ್ ಇರುವಂಥ ಮೇವುಗಳು ಯಾವಪ್ಪ ಅಂದ ತಕ್ಷಣ ನಾವು ಎಲ್ಲ ಬೇರೆ ಬೇರೆ ಎಲ್ಲ ಗೂಗಲ್ ಸರ್ಚ್ ಮಾಡಿ ಇದು ಮಾಡಿ ನಮ್ಮ ಅನುಭವ ಪ್ರಕಾರ ಒಳ್ಳೆ ಒಳ್ಳೆ ವಿದೇಶಿ ತಳಿಗಳನ್ನ ಮೇವುಗಳನ್ನ ಹಚ್ಕೊಂಡಿದ್ವಿ.
0: ಓಕೆ ಸರ್, ಹಾಗಾದ್ರೆ ಸರ್ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಸೊ ಈಗ ಮೇಕೆ ತಳಿಗಳಲ್ಲಿ ಯಾವ್ಯಾವ ಜಾತಿಯ ಮೇಕೆಗಳಿದೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ, ಹಾಗೆ ಅವುಗಳನ್ನ ಹೇಗೆ ಸಾಕಾಣಿಕೆ ಮಾಡ್ತಿದ್ದೀರಾ, ಮತ್ತೆ ಅವುಗಳ ಆಯ್ಕೆ ಹೇಗಿತ್ತು, ಮತ್ತೆ ಅದರಲ್ಲಿ ನೀವು ಸಾಕಾಣಿಕೆ ಮಾಡ್ತಿರುವಂತಹ ಈ ಒಂದು ಬೀಟಲ್ ಜಾತಿಯ ಮೇಕೆ ಎಷ್ಟು ಹಾಲನ್ನ ಕೊಡ್ತಾ ಇದೆ ಇದ್ರ ಬಗ್ಗೆ ಕೂಡ ಹೇಳಿದ್ರಿ. ಸೊ ಹಾಗಾದ್ರೆ ನಿಮ್ಮ ಜೊತೆಗೆ ಮಾತನ್ನ ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ನಾನು ಆರ್ ಜಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ರೀ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನ್ಯಾಯವೆಲ್ಲಿ ಅಡಗಿದೆ,
1: ನ್ಯಾಯವೆಲ್ಲಿ ಅಡಗಿದೆ, ನ್ಯಾಯವೆಲ್ಲಿ ಅಡಗಿದೆ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7070770555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ ನಾಡಿ ಪೊನ್ನಡ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ವಿಜಯಪುರ ಜಿಲ್ಲೆಯ ಸಾಯಿನಾಥ್ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಹಾಗೆ ಅವರು ಕೂಡ ಮೇಕೆ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಅವರ ಮುಂಚಿನಲ್ಲೂ ಕೂಡ 8 ಎಕರೆ ಜಮೀನು ಇರುತ್ತೆ, ಜೊತೆಗೆ ಜಮೀನಿನಲ್ಲಿ ಬೆಳೆಗಳನ್ನು ಮಾಡ್ತಾ ಈ ಮೇಕೆ ಸಾಕಾಣಿಕೆ ಅಥವಾ ಕುರಿ ಸಾಕಾಣಿಕೆ ಅಥವಾ ಕೋಳಿ ಸಾಕಾಣಿಕೆಯನ್ನು ಮಾಡಬೇಕು ಅನ್ನೋದರಲ್ಲಿ ಇವರಿಗೆ ಆಸಕ್ತಿ ಬರುತ್ತೆ. ನಂತರದಲ್ಲಿ ಇವರು ಮೇಕೆ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಹಾಗೆ ಅದರಲ್ಲೂ ಕೂಡ ವಿಶೇಷವಾಗಿ ಇವರು ಬೀಟಲ್ ಏನು ಬ್ರೀಡ್ನ ಸಾಕಾಣಿಕೆ ಮಾಡ್ತಾರೆ. ಸೊ ಅದರಲ್ಲಿರುವಂತಹ ವಿಶೇಷತೆ ಬಗ್ಗೆ ಕೂಡ ಅವರು ಆಗಲೇ ಹೇಳ್ತಾ ಇದ್ರು. ಸೊ ಹಾಗಾದರೆ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಹಾಗೆ ಈ ಒಂದು ಬೀಟಲ್

0: ಮೇಕೆಗಳಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನ ಅವ್ರ ಹತ್ರ ತಿಳ್ಕೊಳ್ಳೋಣ. ಸರಿ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಈ ಒಂದು ಬೀಟಲ್ ಮೇಕೆಗಳಲ್ಲಿ ವಿಶೇಷತೆ ಏನೇನಿದೆ ಅನ್ನೋದ್ರ ಬಗ್ಗೆ, ಹಾಲು ಕೂಡ ಜಾಸ್ತಿ ಕೊಡುತ್ತೆ ಅಂತ ಹೇಳಿ. ಸೊ ಈಗ ಆಗ್ತಾನೆ ಹುಟ್ಟಿರುವಂತಹ ಮರಿಗಳು ಹೇಗಿರ್ತವೆ ಈ ಒಂದು ಬೀಟಲ್ ಮೇಕೆಗಳಲ್ಲಿ, ಮತ್ತು ಯಾವ ರೀತಿಯ ಬ್ರೀಡ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಹಾಗೆಯೇ ನೀವು ಯಾಕೆ ಬೀಟಲ್ನ ಮಾತ್ರ ಆಯ್ಕೆ ಮಾಡ್ಕೊಂಡ್ರಿ, ಇದರಲ್ಲಿ ಏನು ವಿಶೇಷತೆ ಇದೆ, ಇದ್ರ ಬಗ್ಗೆ ಹೇಳ್ಬೋದು ಸರ್?
1: ಇದು ಹುಟ್ಟಿದ ತಕ್ಷಣನೇ ಮರಿ ವೇಟ್ ಬಂದುಬಿಟ್ಟು ಒಂದು 4-5 kg 6 kg ಮರಿಗಳು ಹುಟ್ಟತಾವ ಸರ್. ಇದು ಕೂಡ ಪ್ಲಸ್ 2 ಮರಿ ಹಾಕ್ತಾವ ಅಥವಾ 3 ಮರಿ ಹಾಕ್ತಾವ ಅಥವಾ 1 ಮರಿ ಹಾಕ್ತಾವ, ಡಿಪೆಂಡ್ ಆನ್ ಫೀಡಿಂಗ್. ನಾವು ಯಾವ ಥರ ಫೀಡ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಇದೆ. ಈಗ ಇದು 2 ಥರ ನೀವು ಬಿಸ್ನೆಸ್ ಮಾಡ್ಬೋದು ಸರ್, ಒಂದು ಸ್ಟಾಲ್ ಫೀಡಿಂಗ್, ಒಂದು ಗ್ರೇಸಿಂಗ್. ಈ ಸ್ಟಾಲ್ ಫೀಡಿಂಗಲ್ಲಿ ಯಾವ ಬ್ರೀಡನ್ನು ಸೆಟ್ ಆಗುತ್ತೆ ಅಂತ ಹೇಳಿ ವಿಚಾರ ಮಾಡಿದಾಗ ಕೆಲವು ಬ್ರೀಡ್ಗಳನ್ನು ಇದಾವೆ ಸರ್. ಕೆಲವು ಸೋಜತ್ ಆಗಲಿ, ಬೀಟಲ್ ಆಗಲಿ, ಆಫ್ರಿಕನ್ ಬೋಯರ್ ಆಗಲಿ, ಈ ಥರ ಬ್ರೀಡ್ಗಳನ್ನು ಸೆಟ್ ಆಗ್ತವೆ. ಸೊ ಅದರಲ್ಲಿ ನಾವು ಬೆಸ್ಟ್ ಚೂಸ್ ಮಾಡಿದ್ದು ಬೀಟಲ್ ಅಂತೇಳಿ. ಯಾಕಪ್ಪ ಬೀಟಲ್ ಅಂದರೆ ನೋಡಲಿಕ್ಕೆ ಆಕರ್ಷಕ ಇರುತ್ತೆ. 3 ತಿಂಗಳಲ್ಲಿ ಮರಿ ಇದರದ್ದು 18-20 kg ಡೆವಲಪ್ ಆಗುತ್ತೆ. ಸೊ ಇದರಲ್ಲಿ ಹಾಲು ಇಳುವರಿ ಹೆಚ್ಚಿಗೆ ಬರುತ್ತೆ. ನೋಡಲಿಕ್ಕೆ ರೋಮನ್ ನೋಸು, ಉದ್ದ ಕಿವಿ, ಬೊಂಬ ಹಿಂದದಲ್ಲೇ ಹೋಗಬೇಕು. ಈ ಥರ ಇವೆಲ್ಲ ಕಳಿಗಿದಾವೆ ಸರ್, ಅವು ಇನ್ನೂ ಕಟ್ಟಿಲ್ಲ. ಇದರಲ್ಲಿ 3 ತಿಂಗಳ ಮರಿ ಇದೆ, 2 ತಿಂಗಳ ಮರಿ ಇದೆ, ಈ ಥರ ಮರಿಗಳು ಇದಾವೆ ಸರ್. ಇವೆಲ್ಲ ಬೀಟಲ್ ಯಾವ ಥರ ಇರಬೇಕು ಅನ್ನೋದು ನಿಮ್ಗೆ ತೋರಿಸ್ತೀನಿ. ಈ ಥರ ಕೊಂಬು ಹಿಂದಭಾಗದಲ್ಲೇ ಇರಬೇಕು, ರೋಮನ್ ನೋಸ್, ಐಸ್ ಹೊರಗಡೆ ಇರಬೇಕು, ಉದ್ದ ಕಿವಿ, ಜಾಲರ್, ಉದ್ದ ಬೇಸ ಇರಬೇಕು.
0: ಓಕೆ, ಸೊ ಹಾಗೆ ಈಗ ಬೀಟಲ್ ಬ್ರೀಡ್ನ ಜೊತೆಗೆ ಲೋಕಲ್ ಬ್ರೀಡ್ನ ಏನಾದ್ರು ಕಂಪೇರ್ ಮಾಡ್ತೀವಿ ಅಂತಂದರೆ, ಸೊ ಈ ಬ್ರೀಡ್ಗೂ ಈ ಲೋಕಲ್ ಬ್ರೀಡ್ಗೂ ಏನು ಕಂಪ್ಯಾರಿಸನ್ ಇದೆ? ಸೊ ಕಂಪೇರ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಕಾಣುತ್ತೆ, ಅದ್ರ ಬಗ್ಗೆ ಹೇಳ್ಬೋದು ಸರ್?
1: ಸರ್, ಇವಾಗ ನಾನು ಬೀಟಲ್ ಬ್ರೀಡ್ ಅಂದ ತಕ್ಷಣ ಕಂಪ್ಯಾರೇಟಿವ್ ನೀವು ಲೋಕಲ್ ಬ್ರೀಡನ್ನು ಮಾಡಿದ್ರಪ್ಪ ಅಂದರೆ ಲೋಕಲ್ ಆಡುಗಳನ್ನು ಯಾವ ಥರ ಸಿಗುತ್ತಪ್ಪ ಅಂದರೆ 8,000 ಹಿಡ್ಕೊಂಡು 15,000 ಸಿಗುತ್ತೆ ರೀ ನಿಮಗೆ. ಬಟ್ ಬೀಟಲ್ನಾಗ ಆ ಥರ ಅಲ್ಲ. ಬೀಟಲ್ ಆಡುಗಳನ್ನು ಬಂದುಬಿಟ್ಟು 25,000-40,000-80,000 ಬೀಟಲ್ ಆಡುಗಳು ಇದ್ದಾವೆ. ಬಟ್ ಅದು ಇಷ್ಟೊಂದು ಬೆಲೆ ಬಾಳುವ ಬೇಡಿಕೆ ಯಾಕೆ ಇಷ್ಟೊಂದು ಇದೆ ಅಂತಂದರೆ, ಒಂದು ಆಡು ಹಾಲಿನ ಮೇಲೆ ಡಿಪೆಂಡ್ ಇದೆ ಸರ್. 2 ಲೀಟ್ರ್ ಹಿಂಡುತ್ತಾ, 1.5 ಲೀಟ್ರ್ ಹಿಂಡುತ್ತಾ, 1 ಲೀಟ್ರ್ ಹಿಂಡುತ್ತಾ, ಅದ್ರ ಮೇಲೆ ಡಿಪೆಂಡ್ ಇದೆ ಸರ್. ಆಡ್ತಕ್ಕಂಥ ಮರಿಗಳು ಡೆವಲಪ್ ಆಗ್ತವೆ. ಡೆವಲಪ್ ಮರಿಗಳು ಯಾವ ಥರಪ್ಪ ಅಂದರೆ 1 ವರ್ಷಕ್ಕೆ 100 kg ಹೋಗುತ್ತವೆ. ಸೊ ಅದಕ್ಕೋಸ್ಕರ ಈ ಬೇಡಿಕೆಯನ್ನು ಜಾಸ್ತಿ ಇದೆ. ಹೀಗಾಗಿ ಆಡಿನ ಬೆಲೆ ಆಗಲಿ ಅಥವಾ ಮರಿಗಳ ಬೆಲೆ ಆಗಲಿ 18,000 ಅಂತೀವಿ. ಕೆಲವೊಬ್ರು ಶಾಕ್ ಆಗ್ತಾರೆ. ಬಟ್ ಯಾರಿಗೆ ಇದರಲ್ಲಿ ಗೊತ್ತಿದೆ ಬೀಟಲ್ ಅಂದರೆ ಏನು, ಇದರ ವೈಶಿಷ್ಟ್ಯ ಏನು ಗೊತ್ತಿದ್ದವ್ರು ಮಾತ್ರ ಇನ್ನೂವರೆಗೂ ಒಯ್ಲಿಕ್ತಾರೆ ನಮ್ಮ ಹತ್ರ. ಮಾರ್ಕೆಟಿಂಗ್ ಅಂತೂ ಏನು ತೊಂದರೆ ಇಲ್ಲ. ಸಾಕಷ್ಟು ಜನ ಬರ್ತಾರೆ, ವಿಸಿಟ್ ಮಾಡ್ತಾರೆ, ನೋಡ್ತಾರೆ. 1 ಅಥವಾ 2 ಮರಿ ನಮ್ಮ ಹತ್ರ ಇರಲಿ ಅಂತೇಳಿ ಒಯ್ತಾರೆ. ಯಾರು 10 ಮರಿ ಒಯ್ತಾರೆ, ಯಾರು 5 ಮರಿ ಒಯ್ತಾರೆ, ಈ ಥರ ಒಯ್ದು ಸಾಕ್ಲಿಕ್ತಾರೆ. ಯಾವಾಗ ನಾವು ಸ್ಟಾಲ್ ಫೀಡಿಂಗ್ ಅಂದರೆ ಕೂಡಿ ಮಾಡಿಟ್ಟು ಶೆಡ್ಡಲ್ಲಿ ನಾವು ಏನು ಸಾಕಾಣಿಕೆ ಮಾಡ್ತೀವಿ, ಇದರಲ್ಲೇ ಹೊಟ್ಟಾಕ್ತೀವಿ, ಇದರಲ್ಲೇ ಮೇವು ಮಾಡ್ತೀವಿ, ಇದರಲ್ಲೇ A to Z ಇದರಲ್ಲೇ ಮಾಡ್ತೀವಿ. ಸೊ ಈ ಪದ್ಧತಿಯಲ್ಲಿ ಕೂಡಿಟ್ಟಾಗ ಇದಕ್ಕೇನಾಗುತ್ತೆ ಸರ್, ಕೆಲವು ಜಾತಿಗಳು ಇದಾವೆ, ಅವು ಅಷ್ಟೇ ಜಾತಿಗಳು ಮಾತ್ರ ಇಲ್ಲಿ ಸೆಟ್ ಆಗುತ್ತವೆ. ಸೊ ಅಂಥ ಜಾತಿಗಳು ಯಾವ್ಯಾವಪ್ಪ ಅಂದ್ರೆ ಬೀಟಲ್ ಇದೆ, ಆಫ್ರಿಕನ್ ಬೋಯರ್, ಸೋಜತ್, ಶಿರೋಯಿ, ತೋತಾಪರಿ, ಇಂಥವು ಕೆಲವು ಜಾತಿಗಳು ಇದ್ದಾವೆ. ಬಟ್ ಅದರಲ್ಲಿ ಬೆಟರ್ ಅನ್ನೋದು ಯಾವುದು, ಈಗ ಶಿರೋಯಿ ಕಂಪೇರ್ಡ್ ಟು ಬೀಟಲ್ ಹೈಯೆಸ್ಟ್ ಇದೆ. ಯಾಕಂದರೆ ಹಾಲು ಇಳುವರಿ ಚೆನ್ನಾಗಿ ಬರುತ್ತೆ, 2-3 ಮರಿ ಹಾಕುತ್ತೆ, ವೇಟ್ಗೇನಾಗುತ್ತೆ 100+ ಹೋಗುತ್ತೆ ರೀ. ಸೊ ಈ ಕಾರಣಕ್ಕಾಗಿ ಈ ಬೀಟಲನ್ನು ಚಾಯ್ಸ್ ಮಾಡಿದ್ದೇವೆ.
0: ಓಕೆ ಸರ್, ಸೂಪರ್. ಹಾಗಾದರೆ ನೋಡಿ, ಈ ಒಂದು ಬೀಟಲ್ ಜಾತಿಯ ಮೇಕೆಗಳನ್ನು ಸಾಕಾಣಿಕೆ ಮಾಡೋದಕ್ಕೆ ಇದರ ಹಿಂದಿನ ರೀಸನ್ ಏನು ಅನ್ನೋದ್ರ ಬಗ್ಗೆ ನಮಗೆ ಸಾಯಿನಾಥ್ ಅವರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ನೋಡಿ, ಅವರು ನೋಡಿರುವಂತಹ ಈ ಬೇರೆ ಬೇರೆ ಬ್ರೀಡ್ಗಳೇನಿದ್ದಾವೆ, ಸೊ ಅವುಗಳಲ್ಲಿ ಏನು ವ್ಯತ್ಯಾಸ ಅನಿಸುತ್ತೆ, ಜೊತೆಗೆ ಈಗ ಸಾಕಾಣಿಕೆ ಮಾಡೋರು ಕೂಡ ಕಡಿಮೆ ರೇಟಿಗೆ ಮೇಕೆಗಳು ಸಿಗುತ್ತೆ ಅವುಗಳನ್ನು ತಗೊಂಡು ಅದರಲ್ಲಿ ಕಡಿಮೆ ಏನು ಹಾಲು ಬರುವಂಥದ್ದು, ಮತ್ತು ಅವುಗಳ ತೂಕ ಕಡಿಮೆ ಇರುವಂಥದ್ದು, ಈ ರೀತಿಯ ಒಂದಷ್ಟು ಡಿಫ್ರೆನ್ಸ್ಗಳನ್ನ ನಾವು ನೋಡ್ಬೋದು. ಸೊ ಹಾಗೆ ಇವೆಲ್ಲ ಬ್ರೀಡ್ಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಬೀಟಲ್ ಏನು ಬ್ರೀಡ್ ಇದೆ, ಸೊ ಇದರಲ್ಲಿ ಒಳ್ಳೆಯ ಹಾಲಿನ ಇಳುವರಿ ಬರುತ್ತೆ, ಜೊತೆಗೆ ತೂಕ ಕೂಡ ಹೆಚ್ಚಿಗೆ ಬರುತ್ತೆ ಅನ್ನೋದು ನಮ್ಮ ಸಾಯಿನಾಥ್ ಅವರ ಮಾತು. ಸೊ ಹಾಗಾದರೆ ಸಾಯಿನಾಥ್ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬರಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬರಲಿ.

0: ಒಂದಾಯ್ತು ಸರಿನಾ, ಎರಡಾಯ್ತು ಸರಿನಾ, ಮೂರಿದು ನಾಲ್ಕಿದು ನಾಲ್ಕೇ ಮುತ್ತುಗಳು. ಅಯ್ಯೋ,
1: ಒಂದು ಎರಡು ಮೂರು ನಾಲ್ಕು ಆಮೇಲೆ ಏನು,
2: ನಾಲ್ಕು ಮೂರು ಎರಡು ಒಂದು ಆಮೇಲಿನ್ನೇನು,
3: ಅರೆ ಆಮೇಲಿನ್ನೇನು,
2: ಒಂದು ಎರಡು.

0: ಏನ ಆಮೇಲೆ ಇನ್ನೇನು ಅಷ್ಟೇ ನನಗೆ ಗೊತ್ತಿರೋ, ನಾನೇನ್ ಮಾಡ್ಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಮೇಕೆ ಸಾಕಾಣಿಕೆಯ ಕುರಿತಂತೆ, ಅದರಲ್ಲಿ ಕೂಡ ವಿಶೇಷವಾಗಿ ಬೀಟಲ್ ಜಾತಿಯ ಮೇಕೆಯ ಬಗ್ಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ವಿಜಯಪುರದ ಸಾಯಿನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರಿಗ ನೀವು ಬೀಟಲ್ ಮೇಕೆಯನ್ನು ಸಾಕಾಣಿಕೆ ಮಾಡ್ತಿದ್ದೀರಾ, ಹಾಗೆ ಅದರಲ್ಲಿರುವಂತಹ ವಿಶೇಷತೆ ಬಗ್ಗೆ ಕೂಡ ಹೇಳಿದ್ರಿ. ಈಗ ಈ ಒಂದು ಮೇಕೆ ಸಾಕಾಣಿಕೆಯಲ್ಲಿ ಅವುಗಳಿಗೆ ಕೊಡುವಂತಹ ಫೀಡಿಂಗ್ ಹೇಗಿರುತ್ತೆ, ಮತ್ತು ಏನೇನು ಫೀಡಿಂಗಲ್ಲಿ ಕೊಡ್ತೀರಾ, ಜೊತೆಗೆ ಎಷ್ಟು ಪ್ರಮಾಣದಲ್ಲಿ ಇವುಗಳಿಗೆ ಕೊಡ್ತೀರಾ, ಮತ್ತು ಇದರ ಮೇಂಟೆನೆನ್ಸ್ ಎಲ್ಲ ಹೇಗಿರುತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
4: ಸರ್, ಇದು ಪ್ರಾರಂಭ ಆಗೋದು ನಾವು ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಎಲ್ಲ ಕಸ ಹುಡ್ಕೋತೀವಿ, ಹುಡುಗಿದ ತಕ್ಷಣ ಫಸ್ಟ್ ನಾವು ಇದಕ್ಕೆ ಹಾಕೋದು ಕಾಳು ಹಾಕ್ತೀವಿ. ಕಾಳು ಶೇಂಗಾ ಹಿಂಡಿ ಮಿಕ್ಸ್ ಮಾಡಿ ಹಾಕ್ತೀವಿ. ಕಾಳನ್ಯಾಗ ಯಾವುದಪ್ಪ ಅಂದ್ರೆ ಮೆಕ್ಕೆಜೋಳ ಅಷ್ಟೇ ನಾವು ಯೂಸ್ ಮಾಡ್ತೀವಿ, ಬೇರೆದ ಯಾವುದು ಯೂಸ್ ಮಾಡಲ್ಲ. ಮೆಕ್ಕೆಜೋಳ ಪ್ಲಸ್ ಶೇಂಗಾ ಹಿಂಡಿ ಇವು ಎರಡೇ ಯೂಸ್ ಮಾಡ್ತೀವಿ.

0: ಯಾಕಪ್ಪ ಅಂದ್ರೆ ಸೊ ಇದರಲ್ಲಿ ನಾವು ಸ್ಟಾರ್ಟಿಂಗ್ ಕಾಳು ಹಾಕ್ಬಿಟ್ಟು 300 to 400 grams ಪ್ರತಿ ಎನಿಮಲ್ ಕೂಡ ಹಾಕ್ತೀವಿ. ಅದ್ರ ನಂತರ ಏನು ಮಾಡ್ತೀವಿ, ಬೆಳಗ್ಗೆ ಎಲ್ಲರದು ಹಾಲು ಹಿಂಡ್ಕೋತೀವಿ. ಹಾಲು ಹಿಂಡ್ಕೊಂಡು ಮರಿಗಳಿಗೆ ಕುಡಿಸ್ತೀವಿ. 9 ಗಂಟೆ ಆಗುತ್ತೆ ಅಷ್ಟರಲ್ಲಿ ನಾವು ಏನು ಮಾಡ್ತೀವಿ, 9 ಗಂಟೆಯಲ್ಲಿ ಎಲ್ಲ ಹೊಟ್ಟು ಹಾಕ್ತೀವಿ. ಒಣ ಹೊಟ್ಟಲ್ಲಿ ನಾವು ತೊಗರಿಯನ್ನು ಬೆಳೆಸ್ತೀವಿ. ತೊಗರಿ ಹೊಟ್ಟಾಯಿತು, ಶೇಂಗಾ ಹೊಟ್ಟಾಯಿತು, ಆಮೇಲೆ ನಮ್ಮ ಬಿಳಿ ಜೋಳದ ಕಣಿಕೆ ಆಯಿತು, ಇವೆಲ್ಲ ಬೆಳೆಸ್ತೀವಿ ನಮ್ಮ ಸೈಡಲ್ಲಿ. ಆ ಕಡಿನ ಸೈಡೆಲ್ಲ ನಿಮ್ಮ ಸೈಡ್ ಆ ಕಡೆ ಭತ್ತ ಆಗಿತ್ತ ಇವೆಲ್ಲ ಬೆಳೆಸ್ತಾರೆ. ಕೆಲವೊಬ್ಬರು ಬೇರೆ ಬೇರೆ ಡಿಸ್ಟಿಕಲ್ಲಿ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಥರ ಒಣ ಹೊಟ್ಟುಗಳು ಸಿಗುತ್ತೆ ಸರ್. ಆಡು ತಿನ್ನಲಾರ ಸೊಪ್ಪ ಯಾವುದೂ ಇಲ್ಲ ಅಂತಲ್ಲ, ಎಲ್ಲನೂ ತಿನ್ನುತ್ತೆ, ಬಟ್ ಅದಕ್ಕೆ ರೂಢಿ ಇರಬೇಕು ಅಷ್ಟೇ. ಸೊ ಹೀಗಾಗಿ ನಮ್ಮ ಸೈಡ್ ನಮ್ಗೆ ತೊಗರಿ ಹೊಟ್ಟು ಸಿಗುತ್ತೆ, ಶೇಂಗಾ ಹೊಟ್ಟು ಸಿಗುತ್ತೆ, ಅವೆಲ್ಲ ಹಾಕ್ತೀವಿ. ಅದ್ರ ನಂತರ 11-12 ಗಂಟೆಗೆ ನಾವು ಹಸಿಮೇವು ಹಾಕ್ತೀವಿ. ಪುನಃ 4 ಗಂಟೆಗೆ ಹಾಲು ಹಿಂಡ್ತೀವಿ. ಅದ್ರ ನಂತರ ಮತ್ತೆ ನಾವು ಪುನಃ ಹಸಿಮೇವು ಹಾಕ್ತೀವಿ. ಈ ಥರ 70% ಹಸಿಮೇವು ಹಾಕ್ತೀವಿ, 20% ಒಣಮೇವು ಹಾಕ್ತೀವಿ, 10% ಕಾನ್ಸಂಟ್ರೇಟ್ ಫೀಡ್. ಈ ಥರ ಡೈಲಿ ಶೆಡ್ಯೂಲ್ ಇರುತ್ತೆ. ಇದು ಆಡು ಸಾಕಾಣಿಕೆಗೋಸ್ಕರ. ಇದರಲ್ಲಿ 2 ಥರ ಇದೆ ಸರ್, ಮತ್ತು ಆಡು ಸಾಕಾಣಿಕೆ ಬೇರೆ, ಕುರಿ ಸಾಕಾಣಿಕೆ ಬೇರೆ. ಕುರಿ ಸಾಕಾಣಿಕೆಯಲ್ಲಿ ಒಣ ಹೊಟ್ಟಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಯಾಕಂದರೆ ಅದರಲ್ಲಿ ಫೀಡ್ ಕೂಡ ಜಾಸ್ತಿ ಹಾಕಬೇಕಾಗತ್ತೆ. ಕಾನ್ಸಂಟ್ರೇಟ್ ಫೀಡ್ ಆಗಲಿ ಜಾಸ್ತಿ ಹಾಕಬೇಕಾಗತ್ತೆ. ಇದರಲ್ಲಿ ಆಡು ಸಾಕಾಣಿಕೆಯಲ್ಲಿ ಹಾಗಿಲ್ಲ, ಹಸಿ ಹುಲ್ಲು ಜಾಸ್ತಿ ಹಾಕ್ತೀವಿ, ಒಣ ಹೊಟ್ಟು, ಆಮೇಲೆ ಕಾಳು ಕಮ್ಮಿ ಹಾಕ್ತೀವಿ.
1: ಓಕೆ ಸರ್, ಹಾಗಾದರೆ ಈಗ ಈ ಒಂದು ಮೇಕೆ ಸಾಕಾಣಿಕೆ ಆಗಿರ್ಬೋದು ಅಥವಾ ಕುರಿ ಸಾಕಾಣಿಕೆ ಆಗಿರ್ಬೋದು, ಇದರಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ತಿಳ್ಕೊಂಡಿರ್ಬೇಕಾದಂತಹ ವಿಷಯ ಏನಿದೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ
0: ಸರ್? ಇವಾಗ ಮೇನ್ ಮೇಜರ್ ಪಾಯಿಂಟ್ ಏನಪ್ಪ ಅಂದರೆ, ಇದರಲ್ಲಿ ಬ್ರೀಡಿಂಗ್ ಸೆಟಪ್ ಅಂತ ಹೇಳಿ ನಾವು ಬಂದಾಗ, ಬ್ರೀಡಿಂಗಲ್ಲಿ ಏನಾಗುತ್ತೆ ಸರ್, ಫೀಮೇಲ್ ಇದ್ದರೆ ಮೇಲ್ ಇರಲೇಬೇಕು. ಯಾಕಪ್ಪ ಅಂದರೆ ಆ ಮೇಲದ ಸ್ಮೆಲ್ಲಿಗೆ ಅದು ಹೀಟಿಗೆ ಬರ್ತಾ ಇರುತ್ತೆ ಫೀಮೇಲ್, ಅದ್ರದ್ದು ಒಂದು ಸೌಂಡ್ ಇರುತ್ತೆ, ಆ ಸೌಂಡಿಗೆ ಅದು ಹೀಟಿಗೆ ಬರ್ತಾ ಇರುತ್ತೆ. ಹೀಗಾಗಿ ಆ ಫೀಮೇಲನ್ನು ಅಟ್ರ್ಯಾಕ್ಟ್ ಆಗಿ ಕ್ರಾಸ್ ಆಗ್ತಾ ಇರುತ್ತೆ. ಮತ್ತು ಒಂದು ಈಗ ರಿಟರ್ನಲ್ಲಿ 20 ಫೀಮೇಲ್ 25 ಫೀಮೇಲ್ ಒಂದು ಮೇಲ್ ಬೇಕು ಅಂತಾರೆ, ಬಟ್ ಪ್ರಾಕ್ಟಿಕಲಲ್ಲಿ 2 ಮೇಲ್ ಬೇಕು ಸರ್. ಯಾಕಂದರೆ ಒಂದೇ ಡೇಯಲ್ಲಿ 4 ಅಥವಾ 5 ಹೀಟಿಗೆ ಬಂದ್ರಂದರೆ ಒಂದು ಮೇಲಿಂದ ಕಂಟ್ರೋಲ್ ಆಗೋಲ್ಲ. ಮತ್ತು ಒಂದು ಫೀಮೇಲ್ ಏನಾಗುತ್ತೆ, ಇವತ್ತು ಹೀಟಿಗೆ ಬಂದಿದೆ ಅಂದರೆ 3 ದಿನ ಇರುತ್ತೆ, ಬಟ್ ಅದು ಕ್ರಾಸ್ ಆಗೋ ಸೆಕೆಂಡ್ ಡೇ ಆಗುತ್ತೆ ಓವುಲೇಷನ್ ಆಗಿ. ಬಟ್ ಇದು ಒಮ್ಮೆ ಕ್ಯಾನ್ಸಲ್ ಆಯಿತು ಅಂದ್ರೆ ಮತ್ತೆ ಪುನಃ 20 ಡೇಸ್ ಹೋಗುತ್ತೆ. ಈ ಥರ ರೈತರಿಗೆ ಒಂದೊಂದು ತಿಂಗಳ ಗ್ಯಾಪ್ ಆಯಿತು ಅಂದರೆ ಅದು ವೇಸ್ಟ್ ಆಗುತ್ತೆ, ಅಂದರೆ ಒಂದು ತಿಂಗಳ ಫೀಡಿಂಗ್ ಕಾಸ್ಟ್ ಆಯಿತು, ಈ ಎಲ್ಲ ದುಬಾರಿ ಆಗುತ್ತೆ.
1: ಓಕೆ ಸರ್, ಹಾಗಾದರೆ ಈಗ ನಿಮ್ಮ ಹತ್ತಿರದಲ್ಲಿ ಎಷ್ಟು ಮೇಕೆಗಳಿದೆ ಅಥವಾ ಕುರಿಗಳಿದ್ದಾವೆ, ಮತ್ತು ಅವುಗಳ ವ್ಯಾಪಾರ ಹೇಗಾಗ್ತಾ ಇದೆ, ಮತ್ತು ಅದರಿಂದ ಲಾಭ ಹೇಗೆ ಸಿಗ್ತಾ ಇದೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
0: ಇದರಲ್ಲಿ ನಮ್ಮಲ್ಲಿ 80 ಆಡುಗಳಿದ್ದಾವೆ, 6 ಮೇಲಿದ್ದಾವೆ ಸರ್. ಆಮೇಲೆ ಮೇಲ್ ಕೂಡ ಒಳ್ಳೆ ಬ್ರೀಡಲ್ಲಿ ಒಳ್ಳೆ ವಂಶಾವಳಿ ಇರುವಂಥ ಬ್ರೀಡನ್ನು ಸಾಕಬೇಕನ್ನೋದು ನಮ್ಮ ಅಭಿಪ್ರಾಯ. ಯಾಕಂದರೆ ಮರಿಗಳು ದಷ್ಟಪುಷ್ಟವಾಗಿ ಹುಟ್ಟಬೇಕು, ಆ ಕಾರಣ. ನಮ್ಮಲ್ಲಿ ಇವಾಗ ಏನಿದೆ ಸರ್, ಕೆಲವೊಬ್ರು ಫೀಮೇಲ್ಸನ್ನು ಒಯ್ತಾರೆ, ಕೆಲವೊಬ್ರು ಮೇಲನ್ನು ಒಯ್ತಾರೆ, ಕೆಲವೊಬ್ರು ಗಂಡು ಮರಿಗಳು ಮಾತ್ರ ಒಯ್ತಾರೆ. ಯಾಕಪ್ಪ ಅಂದರೆ ಈದ್ ಪರ್ಪಸಾಗಿ, ಈದ್ ಪರ್ಪಸಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ ಸರ್ ಬೀಟಲಲ್ಲಿ. ಯಾಕಪ್ಪ ಅಂದರೆ ಇದರಲ್ಲಿ ಕಲರ್ ಕ್ವಾಲಿಟಿ ಆ ಥರ ಬರ್ತವೆ, ಬ್ಲ್ಯಾಕ್ ಬರ್ತದೆ, ಬ್ಲ್ಯಾಕ್ ವೈಟ್ ಬರ್ತದೆ, ನಾಗರ ಬರ್ತದೆ, ಈ ಥರ ರಾಟಿ ಬರ್ತದೆ, ಈ ಥರ ಬೇರೆ ಬೇರೆ ಬೇರೆ ಬೇರೆ ಕಲರ್ಸನ್ನು ಬರ್ತವೆ. ಆ ಕಲರನ್ನು ಆಕರ್ಷಕ ಮಾಡೋದ್ರಿಂದ ಆಮೇಲೆ ವರ್ಷಕ್ಕೆ ಇದು ಬಂದುಬಿಟ್ಟು ಒಳ್ಳೆಯ ನೀವು ಫೀಡನ್ನು ಕೊಟ್ಟರೆ ಅಂದರೆ 100%ಗೂ ಇದು ವೇಟ್ಗೇನಾಗುತ್ತೆ, ಚಲೋ ಚೆನ್ನಾಗಿ ವೇಟ್ ಹೈಟು ಈ ಥರ ತೊಗೊಳುತ್ತೆ ಸರ್ ಇದು. ಅದಕ್ಕೋಸ್ಕರ ಇದು ಒಳ್ಳೆ ಬ್ರೀಡನ್ನು ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡೈಲಿ ನನ್ನ ಹತ್ರ ಏನು ಭೇಟಿ ಆಗ್ಲಿಕ್ಕೆ ಬರ್ತಾರಲ್ಲ ಅವರೆಲ್ಲ ಯಂಗ್ಸ್ಟರ್ಸ್ ಆಗಲಿ, ಆಮೇಲೆ ವೆಲ್ ಎಜುಕೇಟೆಡೇ ಬರ್ತಾ ಇದ್ದಾರೆ. ಕೆಲವರು ಈಗೆಲ್ಲ ಏನಾಗುತ್ತೆ ಸರ್, ಬೆಂಗಳೂರಲ್ಲಿ ಹೋಗ್ತಾರೆ, ಯಾರು ಪುಣೆ ಹೋಗ್ತಾರೆ, ಯಾರು ಮುಂಬೈ ಹೋಗ್ತಾರೆ, ಬಟ್ ಸ್ಯಾಲ್ರಿ ಅಷ್ಟೊಂದು ಇರೋಲ್ಲ. ಈ ಕೃಷಿಯಲ್ಲಿ ಬಂದ ತಕ್ಷಣ ಬೆಳೆಯೂ ಅಷ್ಟೇ ಬರುತ್ತೆ. ಬೆಳೆ ಕೂಡ ನೀವು ಪ್ರಾಣಿಗಳು ಸಾಕಿದರೆ, ಹಸು ಸಾಕಾಣಿಕೆ ಆಗಲಿ, ಆಡು ಸಾಕಾಣಿಕೆ ಆಗಲಿ, ಕೋಳಿ ಸಾಕಾಣಿಕೆ ಆಗಲಿ, ಈ ಥರ ಮಾಡ್ಕೊಂಡಿವಿ ಅಂದರೆ ನಿಮಗೊಂದು ಡೈಲಿ ಅಥವಾ ಮಂತ್ಲಿ ಇನ್ಕಮ್ ಆಗಲಿ, ಡೈಲಿ ಇನ್ಕಮ್ ಆಗಲಿ, ಅಥವಾ ಇಯರ್ಲಿ ಇನ್ಕಮ್ ಆಗಲಿ, ಈ ಥರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಈಗ ನೀವು ನೋಡ್ಬೋದು, ನಾನು 18 ಲಕ್ಷ ರೂಪಾಯಿ ಮಾಡ್ತಾ ಇದ್ದೀನಿ ಅಂತಂದೆ, ಬಟ್ ಅದರಲ್ಲಿ 9 ವರ್ಷದ ನಂದು ಅನುಭವ ಇದೆ ಇದರಲ್ಲಿ. ಮತ್ತು ನಾನು ಒಮ್ಮೆ ಈಗ 18 ಲಕ್ಷ ನಾನು ಇವಾಗನೇ ನಾನು ಬರ್ತಾ ಇಲ್ಲ. ಯಾಕಪ್ಪ ಅಂದರೆ ಇದ್ರ 9 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ.
1: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಯಿನಾಥ್ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಅವರು ಕೂಡ ಮೇಕೆ ಸಾಕಾಣಿಕೆಯ ಜೊತೆಯಲ್ಲಿ ಕುರಿ ಸಾಕಾಣಿಕೆ, ಹಾಗೆ ಕೋಳಿ ಸಾಕಾಣಿಕೆ, ಹೀಗೆ ಎಲ್ಲದರಲ್ಲೂ ಕೂಡ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಜೊತೆಗೆ ಅದರ ಸಾಕಾಣಿಕೆನ ಹೇಗೆ ಮಾಡಬೇಕು, ಮತ್ತು ಅವುಗಳಿಗೆ ಯಾವ ರೀತಿಯ ಆಹಾರವನ್ನು ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು, ಹೀಗೆ

ಎಲ್ಲ ವಿಚಾರಗಳನ್ನ ನಮಗೆ ತಿಳಿಸಿದ್ರು. ಸೊ ಹಾಗಾದ್ರೆ ಅವ್ರ ಜೊತೆಗೆ ಮಾತನ್ನ ಮುಂದುವರೆಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡಿದ ಹಾಗೆ ಇವತ್ತು ವಿಜಯಪುರದ ಸಾಯಿನಾಥ್ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಹಾಗೆ ಅವರು ಮೇಕೆ ಸಾಕಾಣಿಕೆ ಹಾಗೆ ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಕೋಳಿ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವತ್ತು ನಮಗೆ ಅವರು ಸಾಕಾಣಿಕೆ ಮಾಡ್ತಿರುವಂತಹ ಬ್ರೀಡ್ನ ಬಗ್ಗೆ ನಮಗೆ ಮಾಹಿತಿಗಳನ್ನ ತಿಳಿಸಿದ್ರು. ಅದರಲ್ಲಿ ಬೀಟಲ್ ಜಾತಿಯ ಮೇಕೆಗಳನ್ನ ಅವರು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಈಗ ನೀವು ಮೇಕೆ ಸಾಕಾಣಿಕೆಯನ್ನ ಅಥವಾ ಕುರಿ ಸಾಕಾಣಿಕೆಯನ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರಿ. ಸೊ ಅದರಲ್ಲಿ ಯಾವ ರೀತಿಯ ಫುಡ್ಗಳನ್ನ ಕೊಡಬೇಕು, ಅವುಗಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಅದ್ರ ಜೊತೆಗೆ ಈಗ ನಾವು ಅವುಗಳಿಗೆ ಶೆಡ್ ಮಾಡೋದು ಅಥವಾ ಶೆಲ್ಟರ್ಗಳನ್ನ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಯಾವ ರೀತಿಯಲ್ಲಿ ನಿರ್ಮಾಣ ಮಾಡಬೇಕಾಗತ್ತೆ, ಮತ್ತು ಅದಕ್ಕೆ ಎಷ್ಟು ಖರ್ಚು ಬರುತ್ತೆ, ಎಷ್ಟು ಖರ್ಚನ್ನು ನಾವು ಮೇಂಟೈನ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ, ಅದ್ರ ಬಗ್ಗೆ ಹೇಳ್ಬೋದಾ?
2: ಇದು 20 feet ಅಷ್ಟೇ ಶೆಡ್ ಐತೆ ಅಂತ ಹೇಳಿದೆ ನಾನು. ಇವಾಗ ನೀವು ನೋಡ್ಬೋದು 100 feet ತನಕ ಐತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಒಳ್ಳೆ ಯುವ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಬನ್ನಿರಿ ಮಾಡಿರಿ, ಕೃಷಿಯನ್ನು ಮಾಡಿರಿ, ಒಳ್ಳೆ ನಿಮಗೆ ಬೆನಿಫಿಟ್ ಸಿಗುತ್ತೆ. ಇವತ್ತು ಸಿಗಲ್ಲ, ಬಟ್ 3 years ನಂತರ ನಿಮಗೆ ಸಿಗುತ್ತೆ ಅನ್ನೋದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶೆಡ್ ಕೂಡ ಯಾವ ಥರ ಮಾಡಬೇಕಪ್ಪ ಅಂದ್ರೆ, ಈಗ ನೀವು ನೋಡ್ಬೇಕು ಸರ್, ಇವಾಗ ಕೆಲವೊಬ್ರು ಹೈಟೆಕ್ ಶೆಡ್ ಮಾಡ್ಲಿಕ್ಕೆ ಭಾಳ ಇಷ್ಟಪಡ್ತಾರೆ. ನಾವು ಕೂಡ ಹೈಟೆಕ್ ಶೆಡ್ನೇ ಮಾಡಿದ್ವಿ, ಬಟ್ ಕಾಸ್ಟ್ ಮಿನಿಮೈಸ್ ಮಾಡೋದು ಭಾಳ ಮುಖ್ಯ. ಸೊ ಇದರಲ್ಲಿ ಬಂದ್ಬಿಟ್ಟು ನೀವು ನೋಡ್ಬೋದು ಸರ್, ಇವಾಗ ನಾವು ತಳಗ ರೂಫಿಂಗ್ ಎಲ್ಲ ನಾವು ತಳಗೆಲ್ಲ ಕಟ್ಟಿಗೆಯನ್ನು ಬೆಳೆಸಿದ್ವಿ. ಉಡನ್ ರೂಫಿಂಗ್ ಮಾಡೋದ್ರಿಂದ ಇದು ಯಾವತ್ತೂ ಇದು ತಂಪಿರಲ್ಲ, ಬಟ್ ಇದು ನೀರು ಕೂಡ ನಿಲ್ಲಲ್ಲ, ನೀರನ್ನು ಹಿಂಗೆ ತಳಗ ಹೋಗುತ್ತೆ. ಇದು ತಳಗಡೆ ಮಾಡೋದ್ರಿಂದ ಒಂದು 6 feet ಹೈಟ್ ಎಲ್ಲ ಇರಬೇಕು. ಯಾವತ್ತು ಕೆಲವೊಬ್ರು 3 feet ಹೈಟ್ ಮಾಡ್ತಾರೆ, ಕೆಲವೊಬ್ರು 4 feet ಹೈಟ್ ಮಾಡ್ತಾರೆ. ಯಾಕಪ್ಪ ಅಂದರೆ 2-3 feet ಗೊಬ್ಬರನೇ ಬೀಳುತ್ತೆ ಸರ್, ಅದು 3 ತಿಂಗಳಲ್ಲಿ ತಕ್ಕೊಳ್ಳಿಕ್ಕಾಗಲ್ಲ. ಮಿನಿಮಮ್ 6 feet ಹೈಟಲ್ಲಿ ಶೆಡ್ ಇರಬೇಕು. ಅದ್ರ ನಂತರ ಇದು ಸೈಡಿಗೆ ನೀವು ನೋಡ್ಬೋದು, ಈ ಕಡೆ 8 feet ಇದೆ, ಮಧ್ಯದಲ್ಲಿ 10 feet ಇದೆ. ಸೊ ಈ ಥರ ಮಾಡ್ಕೊಂಡಿದ್ವಿ. ಇದರಲ್ಲಿ 30 width ಇದೆ, ಲೆಂತ್ ಬಂದುಬಿಟ್ಟು ಈಗ 100 ಇದೆ ಸರ್. ಇದು ಈ ಥರ ಡೈಮೆನ್ಷನ್ ಇಟ್ಕೊಂಡಿದ್ವಿ. ಯಾಕಪ್ಪ ಅಂದರೆ ಇಲ್ಲಿ ನೀವು ನೋಡ್ಬೋದು, ಈ ಕಡೆ 12 feet ಇದೆ, ಈ ಕಡೆ 12 feet ಇದೆ, ಮಧ್ಯದಲ್ಲಿ 6 feet ಇದೆ. ಅದರಲ್ಲಿ 1.5 feet ದಾವಣಿಗಳು ಬಂದಿದ್ದಾವೆ. ಆರಾಮಾಗಿ ಈ ಕಡೆನು ಈ ಕಡೆನು ಎರಡು ಕಡೆನು ಎನಿಮಲ್ಸನ್ನು ನಿಲ್ಲಕ್ಕೆ ಅನುಕೂಲವಾಗಿ ಮಾಡಿಕೊಟ್ಟಿದ್ವಿ. ಸೊ ಇದರಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ತಳಗೆಲ್ಲ ನಾವು 4 feet ಪತ್ರ ಹಾಕ್ಕೊಂಡಿದ್ವಿ, ಅದರ ನಂತರ ಜಾಳಿಗೆ ಹಾಕ್ಕೊಂಡಿದ್ವಿ. ಸೊ ಈಗ ನೀವು ನೋಡ್ಬೋದು, ಮಳೆಗಾಲದಲ್ಲಿ ಆಗಲಿ ಅಥವಾ ಗಾಳಿ ಆಗಲಿ ಈ ಥರ ಶೆಡ್ ನೆಟ್ ಹಾಕ್ಕೊಂಡಿದ್ವಿ, ಯಾವುದೇ ಅವಕಾಳಿ ಗಾಳಿಯನ್ನು ಒಳಗೆ ಬರಲ್ಲ, ಇಲ್ಲೆಲ್ಲ ಪ್ರಾಣಿಗಳಿಗೇನು ತೊಂದರೆ ಆಗಲ್ಲ, ಮಳೆ ಆಗಲಿ ಯಾವುದೇ ಥರ ಇಲ್ಲಿ ಒಳಗೆ ಬರಲ್ಲ. ಸೊ ಇದು ವುಡನ್ ಶೀಟೇ ಯಾಕೆ, ಇದರಲ್ಲಿ ನೀವು ಮತ್ತೆ ಪ್ಲಾಸ್ಟಿಕ್ ಶೀಟ್ ಬರ್ಲಿಕ್ಕೆ ಸರಿ, ಪ್ಲಾಸ್ಟಿಕ್ ಶೀಟ್ ಕಂಪೇರಿಟಿವ್ ನಾವು ಇದು ವುಡನ್ ಶೀಟ್ ನೋಡಿದ್ರಪ್ಪ ಅಂದರೆ, ಪ್ಲಾಸ್ಟಿಕ್ ಶೀಟ್ ಸಿಗ್ಲಿಕ್ತದ ₹500 2x2 ಇರ್ದ್ರಿ ಸರ್. ನಾವು ಮನೆಗೆ ಬಂಗ್ಲೋಗ್ ನಾವು ಯೂಸ್ ಮಾಡಲ್ಲ ಗ್ರೈನೈಟ್. ಒಂದು ಎಕ್ಸಾಂಪಲ್, ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ, ₹250 square feet ನಾವು ಮನೆಗೆ ಗ್ರೈನೈಟ್ ಯೂಸ್ ಮಾಡಲ್ಲ, 110-120 ಈ ಥರ ಯೂಸ್ ಮಾಡ್ತೀವಿ. ವುಡನ್ ಫ್ಲೋರ್ ಹಾಕಿದ್ವಿ, ಇದು 1 lakh ನಾವು ಮಾಡ್ಕೊಂಡಿದ್ವಿ 30-40. ಇದೇ ಕಾಸ್ಟ್ ನಾವು ಪ್ಲಾಸ್ಟಿಕ್ ಶೀಟಲ್ಲಿ ಮಾಡಿದರೆ 3 lakh ಮೇಲೆ ಬರ್ಲಿಕ್ತಿತ್ತು. ಸೊ ಅಲ್ಲಿ ಮಿನಿಮೈಸ್ ಮಾಡ್ಕೊಂಡ್ವಿ. ಏನು ಬೇಕು ರೈತರಿಗೆ ಅಷ್ಟು ಮಾಡಿದರೆ ಅನುಕೂಲವಾಗಿರುತ್ತೆ. ಇವಾಗ ಹುಟ್ಟಿದ ಮರಿಗಳನ್ನು ಯಾವ ಥರ ಸಾಕಾಣಿಕೆ ಮಾಡಬೇಕು ಅನ್ನೋದು ಒಂಚೂರು ಹೇಳ್ತೀನಿ ನಾನು. ಕೆಲವೊಬ್ರು 8 ದಿನದಲ್ಲಿ ಸತ್ತೋಯ್ತು ನಮ್ಮದು ಮರಿ, ಕೆಲವೊಬ್ರು 6 ದಿನದಲ್ಲಿ ಸತ್ತೋಯ್ತು ಅಂತ ಈ ಥರ ಹೇಳ್ತಾರೆ. ಕೆಲವೊಬ್ರು ಹಾಲು ಕುಡಿಸಿ ಹಾಲು ಕುಡಿದಿಲ್ಲ ಅಂತೇಳಿ ಮಿಲ್ಕ್ ಇದು ಉಚ್ಕೊಳ್ಳೋದು ಈ ಥರ ಎಲ್ಲ ತೊಂದರೆ ಆಗತ್ತೆ ಅಂತ ಹೇಳ್ತಾರೆ. ಇದು ನೀವು ನೋಡ್ಬೋದು, ನಾವು ಸೆಕ್ಷನ್ ಎಲ್ಲ ಬೇರೆ ಬೇರೆ ಮಾಡಿದ್ದೀವಿ ಸರ್. ಇದು ನಿನ್ನೆ ಮೊನ್ನೆ ಹುಟ್ಟಿರೋದು ಮರಿ, ಇವತ್ತು ಹುಟ್ಟಿರೋದು ಮರಿ ಇಲ್ಲಿ ಇಡ್ತೀವಿ, 1 ವಾರ ಮರಿ ಹುಟ್ಟಿರೋದು ಮರಿ ಇಲ್ಲಿ ಇಡ್ತೀವಿ. ಇದರ ನಂತರ ಬೇರೆ ಸೆಕ್ಷನ್ ಇದೆ, 1 ತಿಂಗಳ ಮರಿ ಆ ಕಡೆ ಇಡ್ತೀವಿ, 3 ತಿಂಗಳ ಮರಿ ಬೇರೆ ಸೆಕ್ಷನ್ ಇದೆ. ಈ ಥರ ಬೇರೆ ಬೇರೆ ಸೆಕ್ಷನ್ಗಳನ್ನು ಮಾಡಿದ್ದೀವಿ, ಆ ಸೆಕ್ಷನಲ್ಲಿ ಇಡ್ತೀವಿ, ಆ ಏಜ್ ಪ್ರಕಾರ ಅಲ್ಲಿ ನಾವು ಇಡ್ತೀವಿ.
1: ಓಕೆ ಸರ್, ಹಾಗೆ ಈಗ ಮರಿಗಳನ್ನೆಲ್ಲ ಬೇರೆ ಬೇರೆ ಕಡೆ ಇಡ್ತೀರಾ, ಆದರೂ ಕೂಡ ಈ ಮರಿಗಳಿಗೆ ಯಾವ್ದಾದ್ರು ಆರೋಗ್ಯದ ತೊಂದರೆಗಳು ಬಂದಂತಹ ಸಮಯದಲ್ಲಿ ಅವುಗಳನ್ನ ಹೇಗೆ ನೋಡ್ಕೋಬೇಕಾಗತ್ತೆ, ಮತ್ತೆ ಅವುಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದು ಸರ್?
2: ಸೊ ಇದರಲ್ಲಿ ಏನಾಗತ್ತಪ್ಪ ಅಂದ್ರೆ, ಕೆಲವೊಬ್ರು ಮರಿಗಳ ತೊಂದರೆ ಆದ್ರೆ ನೀವು ಜಸ್ಟ್ ಏನಿಲ್ಲ, ನಾವು ಸಣ್ಣ ಮಕ್ಕಳಿಗೆ ನಾವು ಏನು ಸಿರಪ್ ಹಾಕ್ತೀವಲ್ಲ, ಎಮೋಕ್ಸಿಲಿನ್ ಕ್ಯಾಲಿವೇಟ್ ಅಂತ ಹೇಳಿ ಸಿಗುತ್ತೆ ಆಂಟಿಬಯೋಟಿಕ್, ಉಚ್ಕೊಳ್ಳೋದಾಗಲಿ ಅಥವಾ ಹಾಲು ಕುಡಿಯೋದು ಬಿಡಲಿ ಅಥವಾ ಜ್ವರ ಬರಲಿ ಅಥವಾ ಏನೇ ಬಂದ್ರೂ ಕೂಡ ಅದು ಒಂದು 5 ml ಹಾಕಿದರೆ ನೀಟಾಗಿ ಹೋಗುತ್ತೆ ಸರ್. ಆಡು ಸಾಕಾಣಿಕೆ ಆಗಲಿ ಅಥವಾ ಕುರಿ ಸಾಕಾಣಿಕೆಯಲ್ಲಿ ಮೆಡಿಸಿನ್ಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಹೇಳ್ಬೇಕು. ಯಾಕಪ್ಪ ಅಂದ್ರೆ ನೀವು ಯಾವ ಟೈಮಲ್ಲಿ ಯಾವ ಕಾಯಿಲೆ ಬರುತ್ತೆ ಅನ್ನೋದು ಹೇಳಕ್ ಆಗಲ್ಲ. ಇದನ್ನು ಕೂಡ ಲೈವ್ ಸ್ಟಾಕ್ ಇರೋದ್ರಿಂದ ಮನುಷ್ಯರ ಥರನೇ ಕ್ಲೈಮೇಟ್ ಪ್ರಕಾರ ಸಮ್ಮರ್ ಆಗಲಿ ವಿಂಟರ್ ಆಗಲಿ ರೈನಿ ಆಗಲಿ ಈ ಥರ ಬೇರೆ ಬೇರೆ ಕ್ಲೈಮೇಟ್ರಿಂದ ಬೇರೆ ಬೇರೆ ನೆಗಡಿ ಕೆಮ್ಮು ಜ್ವರ ಈ ಥರ ಬರ್ತಾ ಇರ್ತಾವೆ. ಸೊ ಎಲ್ಲದಕ್ಕೂ ಒಂದು ಕಿಟ್ ಅಂತ ಹೇಳಿ ಇರುತ್ತೆ. ಆ ಕಿಟ್ಟನ್ನು ನಿಮ್ಮ ಹತ್ರ ಇಟ್ಕೊಳ್ಳಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದ್ಯಾವ್ದಪ್ಪ ಅಂದರೆ ಆಡು ಸಾಕಾಣಿಕೆ ಮಾಡೋರಿಗೆ ಪ್ರೆಗ್ನೆಂಟ್ ಇರಲಿ ನಾನ್ ಪ್ರೆಗ್ನೆಂಟ್ ಇರಲಿ ಯಾವುದೇ ಇಫೆಕ್ಟ್ ಆಗಲಾರ್ದಂಥ ಕೆಲವು ಇಂಜೆಕ್ಷನ್ಸನ್ನು ಹೇಳ್ತೀನಿ, ಬೇಕಾದ್ರೆ ಬರೆದು ಇಟ್ಕೋಬೋದು ನೀವು. ಜ್ವರ ಬತ್ತಪ್ಪ ಅಂದರೆ ಮೆನೋಲೆಕ್ಸ್ ಪ್ಲಸ್ ಅಂತ ಹೇಳಿ ಬರುತ್ತೆ ಪ್ಯಾರಾಸಿಟಮಲ್, ಅದು ಕೂಡ ಇಟ್ಕೋರಿ. ಆ್ಯಂಟಿಬಯೋಟಿಕಲ್ಲಿ ನೀವು ಆ್ಯಂಡ್ರೋಫ್ಲಾಕ್ಸಿನ್ ಅಂತ ಹೇಳಿ ಬರುತ್ತೆ, ಅದು ಇಟ್ಕೋರಿ. ಆಮೇಲೆ ಸಿ ಪಿ ಎಮ್, ಇದು ಆ್ಯಂಟಿ ಅಲರ್ಜಿಕ್. ಇದು ಯಾವುದೇ ಥರ ಇಂಜೆಕ್ಷನ್ ಮಾಡಿದೀವಿ ಅಂದರೆ ರಿಯಾಕ್ಷನ್ ಆಗಬಾರ್ದು ಅಂತೇಳಿ ಅದು ಒಂದು ಇಂಜೆಕ್ಷನ್. ಪ್ಲಸ್ ಕೆಡಿಸ್ಟ್ರಿನ್ ಅಂತೇನು ಕೂಡ ನೀವು ಯೂಸ್ ಮಾಡ್ಬೋದು, ನೆಗಡಿಗಾಗಲಿ ಕೆಮ್ಮಿಗಾಗಲಿ ಅದು ಯೂಸ್ ಮಾಡಲಿಕ್ಕೆ ಬರುತ್ತೆ, ಅದೇ ಸಿ ಪಿ ಎಮ್. ಇವು ಮೂರು ಇಂಜೆಕ್ಷನನ್ನು ಡೆಫಿನೆಟಾಗಿ ಇಟ್ಕೋರಿ, ನಿಮ್ಮ ಹತ್ರ ಒಳ್ಳೆ ಟೈಮಿಂಗ್ ನಿಮಗೆ ಹೆಲ್ಪ್ ಆಗಲಿಕ್ಕೆ ಆಗುತ್ತೆ. ಮತ್ತು ಕೆಲವೊಬ್ಬರಿಗೆ ಅದು ಕಾಲು ಕುಂಟೋದಾಗಲಿ ಈ ಥರ ಕಾಯಿಲೆ ಬರ್ತದೋ ಅವಾಗ ನೀವು ಮೆಗ್ಲೋಡೈನ್ ಅಂತೇಳಿ ಇಂಜೆಕ್ಷನ್ ಬರುತ್ತೆ, ಅದು ಇಟ್ಕೋರಿ. ಆಮೇಲೆ ಕೆಲವು ಸಿಂಪ್ಟಮ್ಸನ್ನು ಈಗ ಉಚ್ಕೋತಿರ್ತಾವೆ, ಅದಕ್ಕೆ ಸಲ್ಫಡೈನ್ ಅಥವಾ ಬಯೋಟ್ರಿ ಮತ್ತು ಇಂಜೆಕ್ಷನ್ ಬರುತ್ತೆ, ಅದು ಇಟ್ಕೊಳ್ರಿ. ಇವು ಮೇಜರ್ ಬರ್ತಾ ಇರುತ್ತೆ. ಆಮೇಲೆ ಕೆಲವು ನೆಗಡಿ ಬರ್ತಾ ಇರುತ್ತೆ, ಕೆಮ್ಮು ಬರ್ತಾ ಇರುತ್ತೆ, ಅವಾಗ ಏನು ಮಾಡಬೇಕು? ನೆಗಡಿ ಕೆಮ್ಮಕ್ಕಿಂತ ಮುಂಚೆ ಔಷಧ ಹಾಕೋಕ್ಕಿಂತ ಮುಂಚೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಡಿವಾರ್ಮಿಂಗ್ ಮಾಡ್ಕೋರಿ. ಯಾಕಪ್ಪ ಅಂದ್ರೆ ಅದು ಹೈಟೆಕ್ದು ಒಂದು ಡಿವಾರ್ಮಿಂಗ್ ಬರುತ್ತೆ, ಅದು ಮಾಡ್ಕೋರಿ. ಅದು ಮಾಡಿದ ತಕ್ಷಣ ನೆಕ್ಸ್ಟ್ ಡೇಯಿಂದ ಎಂಡ್ರೋಟಾಕ್ಸ್ ಬಿ ಎಚ್ ಅಂತ ಔಷಧ ಬರುತ್ತೆ, 5 ml 5 ದಿನ ಹಾಕ್ರಿ. ನಿಮ್ಮದು ಆಡಿಂದಾಗಲಿ ಜಾನವಾರದಾಗಲಿ ಕೆಮ್ಮು ನೆಗಡಿ ಎಲ್ಲ ಸ್ಟಾಪ್ ಆಗುತ್ತೆ.
1: ಓಕೆ ಸರ್, ಧನ್ಯವಾದಗಳು. ತಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಮಾತಾಡಿರಿ, ಹಾಗೆ ಈ ಒಂದು ಮೇಕೆ ಸಾಕಾಣಿಕೆಯ ಬಗ್ಗೆ ಹಲವಾರು ಮಾಹಿತಿಗಳನ್ನ ತಿಳಿಸಿರಿ ಸರ್. ಮತ್ತೊಮ್ಮೆ ಧನ್ಯವಾದಗಳು ನಿಮಗೆ. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಸಾಯಿನಾಥ್ ಅವರು ವಿಜಯಪುರದಿಂದ ಮೇಕೆ ಸಾಕಾಣಿಕೆ ಕುರಿತಂತೆ ಹಲವಾರು ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಹಾಗೆ ಅವರು ಸಾಕಾಣಿಕೆ ಮಾಡಿರುವಂತಹ ಬೀಟಲ್ ಜಾತಿಯ ಮೇಕೆಯ ಬಗ್ಗೆ ಕೂಡ ಅವರು ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿದರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686609 9629 ಈ ಸಂಖ್ಯೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ಸಹಜವಾಗಿ ಹರಿಯುತ್ತಿದ್ದ ನಿರ್ಮಲ ತುಂಗಿ ನದಿಗೆ ಏನಾಯಿತು? ಗಂಗಾ ಸ್ನಾನ ತುಂಗಾಪಾನ ಎಂಬ ಹಳೆಯ ನಾಣ್ಣುಡಿಗಳು ಎಂದೋ ತಮ್ಮ ಅರ್ಥವನ್ನು ಕಳೆದುಕೊಂಡಿವೆ. ಆರೋಗ್ಯದ ಬಗ್ಗೆ ಕಾಳಜಿ ಇರುವ ಯಾವ ಭಕ್ತರೂ ಕೂಡ ಗಂಗೆಯಲ್ಲಿ ಸ್ನಾನ ಮಾಡುವುದಾಗಲಿ ತುಂಗಿಯ ನೀರು ಕುಡಿಯುವುದಾಗಲಿ ಸಾಧ್ಯವಿಲ್ಲ. ದಕ್ಷಿಣ ಭಾರತದ ನದಿಗಳಲ್ಲಿ ತುಂಗಾ ಕೂಡ ಒಂದು ಪ್ರಮುಖವಾದ ನದಿ. ಈ ನದಿ ಜಗತ್ತಿನ ಶ್ರೇಷ್ಠ ಸಿಹಿ ನೀರಿನ ನದಿಗಳಲ್ಲಿ ಒಂದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಕೆಲವು ವರ್ಷಗಳ ಹಿಂದೆ ಸ್ಥಳೀಯ ಪತ್ರಿಕೆಯೊಂದರಲ್ಲಿ ತೀರ್ಥಹಳ್ಳಿಯ ಸಮೀಪ ತುಂಗಾ ನದಿಯ ನೀರಿಗೆ ಇರುವೆಗಳು ಮುತ್ತುತ್ತಿವೆ ಎಂದು ವರದಿಯಾಗಿತ್ತು. ಈ ಸುದ್ದಿ 100ಕ್ಕೆ 100 ಸತ್ಯ. ನನಗಂತೂ ತುಂಗಾ ನದಿಯ ನೀರಿನಷ್ಟು ಸಿಹಿಯಾದ ನೀರು ಮತ್ತೊಂದು ಎಲ್ಲಿಯೂ ಸಿಕ್ಕಿಲ್ಲ. ನಾನು ಹೊರಗಡೆ ಪ್ರವಾಸಕ್ಕೆ ಹೊರಟರೆ ಅದೆಷ್ಟೋ ಬಾಟಲ್ಗಳ ನೀರನ್ನು ಜೊತೆಗೆ ಕೊಂಡೊಯ್ಯಿವೆ. ಈ ನದಿಯ ನೀರು ಇಷ್ಟು ಸಿಹಿಯಾಗಿರಲು ಕಾರಣವೇನು ಎಂದು ನೀವು ಕೇಳಿದರೆ ಅದಕ್ಕೆ ಅನೇಕ ಕಾರಣಗಳನ್ನು ನಾವು ಪಟ್ಟಿ ಮಾಡಬಹುದು. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಬೆಟ್ಟ ಶ್ರೇಣಿಗಳ ವರಹ ಪರ್ವತಗಳ ಬಳಿಯ ಗಂಗಾ ಮೂಲದಲ್ಲಿ ಹುಟ್ಟುವ ನದಿಯೇ ತುಂಗಾ. ಹಾಗೆಯೇ ಸಮೀಪದಲ್ಲಿ ನೇತ್ರಾವತಿ ಮತ್ತು ಭದ್ರಾ ನದಿಗಳು ಕೂಡ ಹುಟ್ಟಿ ಹರಿಯುತ್ತವೆ. ಆರಂಭದಲ್ಲಿ ತುಂಗಾ ನದಿ ಎಣ್ಣೆಹಳ್ಳ, ಕಡಂಬಿ ಹಳ್ಳಗಳ ನೀರನ್ನು ತನ್ನೊಡಲಿಗೆ ಸೇರಿಸಿಕೊಂಡು ಸೂತನಬ್ಬಿ ಎಂಬ ಜಲಪಾತವನ್ನು ಸೃಷ್ಟಿಸಿ ಶೃಂಗೇರಿ ಕಡೆಗೆ ಹರಿಯುತ್ತದೆ. ಕೂಡಲಿಯ ಬಳಿ ಭದ್ರಾ ನದಿಗೆ ಸೇರುವ ತುಂಗಾ ನದಿ ಒಟ್ಟು 147 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿರುತ್ತದೆ. ತುಂಗಾ ನದಿಯ ದಡದ ಮೇಲಿನ ಪ್ರಮುಖ ಊರುಗಳೇ ಶೃಂಗೇರಿ, ತೀರ್ಥಹಳ್ಳಿ ಹಾಗೂ ಶಿವಮೊಗ್ಗ.

ಹಾಗಾಗಿಯೇ ತುಂಗೆಯ ನೀರು ಅಷ್ಟೊಂದು ಸಿಹಿಯಾಗಿದೆ ಎಂಬುದನ್ನು ನಾವು ಸಾಬೀತುಗೊಳಿಸಬಹುದು. ಶಿವಮೊಗ್ಗಕ್ಕೆ ಈ ಹೆಸರು ಬರಲು ಈ ಸಿಹಿನೀರಿನೇ ಕಾರಣವೆಂದು ಇತಿಹಾಸ ತಿಳಿಸುತ್ತದೆ. ಪೌರಾಣಿಕವಾಗಿ ತುಂಗಾ ನದಿ ತೀರದಲ್ಲಿ ದುರ್ವಾಸ ಎಂಬ ಮುನಿ ಆಶ್ರಮ ಕಟ್ಟಿಕೊಂಡು ವಾಸಿಸುತ್ತಿದ್ದನಂತೆ. ನಿತ್ಯವೂ ಮುನಿ ನದಿಯಲ್ಲಿ ಮಿಂದು ನೀರು ತಂದು ಆಶ್ರಮದಲ್ಲಿ ಗೆಡ್ಡೆ ಗೆಣಸು ಮೂಲಿಕೆಗಳನ್ನು ಬೇಯಿಸಿಡುತ್ತಿದ್ದನಂತೆ. ಒಂದು ದಿನ ಆಶ್ರಮದ ಹತ್ತಿರವೇ ಮೇಯುತ್ತಿದ್ದ ಹಸು ಮೂಲಿಕೆ ಬೇಯಿಸಿಟ್ಟ ಮಡಕೆಗೆ ಬಾಯಿ ಹಾಕಿ ಅದರೊಳಗಿನ ತೀರ್ಥ ಪದಾರ್ಥಗಳ ರುಚಿಯನ್ನು ನೋಡುತ್ತದೆ. ನಂತರ ಪ್ರತಿದಿನವೂ ಕೂಡ ಆ ಹಸು ಅಲ್ಲಿಗೆ ಬರತೊಡಗುತ್ತದೆ. ಅಂದಿನಿಂದ ಈ ನಗರಕ್ಕೆ ಶಿವಮೊಗ್ಗ, ಸಿಹಿಮೊಗೆ ಎಂಬ ಹೆಸರುಗಳು ಶಾಶ್ವತವಾಗಿ ಪ್ರಾಪ್ತವಾಗುತ್ತವೆಂತೆ. 3 ದಶಕಗಳ ಹಿಂದೆ ತುಂಗಾ ನದಿ ಸಹಜವಾಗಿ ಹರಿಯುತ್ತಿತ್ತು. ಅದರ ನೀರನ್ನು ನಾವು ನೇರವಾಗಿ ಕುಡಿಯಬಹುದಾಗಿತ್ತು. ಸದ್ಯ ನದಿ ಸಹಜವಾಗಿ ಹರಿಯುತ್ತಿಲ್ಲ, ಸ್ವಯಂ ಶುದ್ಧೀಕರಣವಾಗುತ್ತಿಲ್ಲ. ಒಂದು ವರದಿಯ ಪ್ರಕಾರ ತುಂಗೆಯ ನೀರು ಆರೋಗ್ಯಕ್ಕೆ ಹಾನಿಕರ ಎಂಬ ಸೂಚನೆಯ ಸ್ಥಿತಿ ತಲುಪಿದೆ. ಹೀಗೆ ಶಿವಮೊಗ್ಗದ ಜೀವ ನದಿ ಜೀವ ಹಿಂಡುವ ನದಿಯಾಗಿದೆ. ತುರ್ತಾಗಿ ನಾವು ತುಂಗೆಗೆ ಏನಾಯಿತು ಎಂಬುದನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಬೇಕಾಗಿದೆ. ಈಗಾಗಲೇ ತಿಳಿದ ಹಾಗೆ ತುಂಗಾ ನದಿ ದಡದ ಮೇಲೆ ನಗರಗಳು, ಹಳ್ಳಿಗಳು, ಮಠಗಳು, ದೇವಸ್ಥಾನಗಳು, ದೊಡ್ಡವರ ಬಂಗಲೆಗಳು, ರೆಸಾರ್ಟ್ಗಳು, ತೋಟ ತುಡಿಕೆಗಳು ಲೆಕ್ಕವಿಲ್ಲದಷ್ಟು ಸಂಖ್ಯೆಯಲ್ಲಿ ಎದ್ದು ನಿಂತಿವೆ. ಎಲ್ಲರೂ ವ್ಯಾಪಕವಾಗಿ ತುಂಗಿಯ ನೀರನ್ನು ಬಳಸುತ್ತಿದ್ದಾರೆ. ಒಂದು ಲೆಕ್ಕದ ಪ್ರಕಾರ ಶಿವಮೊಗ್ಗಕ್ಕೆ ಗಾಜನೂರು ಜಲಾಶಯದಿಂದ ಪ್ರತಿ ದಿನ 4.72 ಕೋಟಿ ಲೀಟರ್ ನೀರು ಸರಬರಾಜಾಗುತ್ತದೆ. ಅದರಲ್ಲಿ ಬಳಕೆಯಾದ 3.5 ಕೋಟಿ ಲೀಟರ್ ನೀರು ಕೊಳಚೆ ಆಗಿ ನದಿಯ ಒಡಲು ಸೇರುತ್ತಿದೆ. 10 ವರ್ಷಗಳ ಹಿಂದೆಯೇ ಹೈಕೋರ್ಟು ಮಹಾನಗರ ಪಾಲಿಕೆಗಳಿಗೆ ಕಡ್ಡಾಯವಾಗಿ ಮಲಿನ ನೀರನ್ನು ಶುದ್ಧೀಕರಣ ಮಾಡಿ ಘಟಕ ಸ್ಥಾಪಿಸಿ ಜೈವಿಕ ಆಮ್ಲಜನಕ ಪ್ರಮಾಣವನ್ನು ನಿಯಂತ್ರಿಸಿ ನದಿಗೆ ಶುದ್ಧವಾದ ನೀರನ್ನು ಬಿಡಬೇಕೆಂದು ಸೂಚಿಸಿತ್ತು. ಆದರೆ ಶಿವಮೊಗ್ಗ ನಗರ ಪಾಲಿಕೆ ಆಗಲಿ ಅಥವಾ ಇತರ ಯಾವುದೇ ಪಾಲಿಕೆಗಳಾಗಲಿ ಹೈಕೋರ್ಟ್ ಆದೇಶವನ್ನು ಪಾಲಿಸಿದಂತಿಲ್ಲ. UGD ಸೇರಿದಂತೆ ಶಿವಮೊಗ್ಗ ನಗರದ ಎಲ್ಲ ಕಲ್ಮಶ ನೀರು ಕೂಡ ತುಂಗಾ ನದಿಗೆ ಹೋಗಿ ಸೇರುತ್ತದೆ. ನಗರದ ಗಾಂಧಿ ಬಜಾರ್, ದುರ್ಗಿಗುಡಿ, ರವೀಂದ್ರನಗರ, ರಾಜೇಂದ್ರನಗರ, ಜಯನಗರ ಮುಂತಾದ ಭಾಗಗಳಲ್ಲಿ ಬಹಳ ಹಿಂದೆಯೇ UGD ನಿರ್ಮಾಣವಾಗಿತ್ತು. 10 ವರ್ಷಗಳ ಹಿಂದೆಯೇ ಗುಂಡಪ್ಪ ಶೆಡ್ ಬಳಿ 53 ಲಕ್ಷ ಲೀಟರ್ ಸಾಮರ್ಥ್ಯದ ಮಲಿನ ನೀರು ಶುದ್ಧೀಕರಣ ಘಟಕ ಸ್ಥಾಪಿಸಿದ್ದರೂ 5 ವರ್ಷದಿಂದ ಅದು ಕೆಲಸ ಮಾಡದೆ ಸ್ಥಗಿತಗೊಂಡಿದೆ. 2008-09 ಸಾಲಿನಲ್ಲಿ 1.25 ಕೋಟಿ ಲೀಟರ್ ಸಾಮರ್ಥ್ಯದ ಮಲಿನ ನೀರು ಶುದ್ಧೀಕರಣ ಘಟಕ ಸ್ಥಾಪಿಸಲು ಟೆಂಡರ್ ಕರೆಯಲಾಗಿತ್ತು. ತ್ಯಾವರೆಚಟ್ನಳ್ಳಿ ಆ ಘಟಕಕ್ಕೆ ಏನಾಯಿತು ತಿಳಿದಿಲ್ಲ. ಹಾಗಾದರೆ ತುಂಗಾ ನದಿ ನೀರಿನ ಶುದ್ಧೀಕರಣಕ್ಕೆ ಕಾಲ ಯಾವಾಗ ಕೂಡಿ ಬರುವುದೋ ನೋಡಬೇಕಾಗಿದೆ. ಸದ್ಯ ಶಿವಮೊಗ್ಗದ ಪರಿಸರಕ್ಷಕರು ಒಟ್ಟಿಗೆ ಸೇರಿ ನಿರ್ಮಲ ತುಂಗಾ ಅಭಿಯಾನವನ್ನು ಆರಂಭಿಸಿದ್ದಾರೆ. ಗಾಜನೂರಿನಿಂದ ಕೂಡಲಿಯವರೆಗೆ ಸುಮಾರು 37 ಕಿಲೋಮೀಟರ್ ದೂರದ ಈ ಅಭಿಯಾನದಲ್ಲಿ ಪಾದಯಾತ್ರೆ ಮಾಡಲಾಗುವುದು. ಗಾಜನೂರು, ಹೊಸಹಳ್ಳಿ, ಹರಕೆರೆ, ಶಿವಮೊಗ್ಗ, ಹೊಳೆಬೆನವಳ್ಳಿ, ಪಿಳ್ಳಂಗಿರಿ ಹಾಗೂ ಕೂಡಲಿಯಲ್ಲಿ ಅನೇಕ ಗ್ರಾಮಸಭೆಗಳಾಗುತ್ತವೆ ಮತ್ತು ಅಲ್ಲಿ ಸಂವಾದಗಳು ಕೂಡ ನಡೆಯುತ್ತವೆ. ಈ ಅಭಿಯಾನ ಸಾರ್ವಜನಿಕರ ಮೇಲೆ, ರೈತರ ಮೇಲೆ ಹಾಗೂ ಆಡಳಿತದ ಮೇಲೆ ಯಾವ ರೀತಿ ಪರಿಣಾಮ ಬೀರುವುದೋ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ಶಿವಮೊಗ್ಗ ನಗರದ 36 ವಾರ್ಡ್ಗಳ UGD ಕಲುಷಿತ ನೀರು 14 ಕಡೆಯಿಂದ ತುಂಗಾ ನದಿಗೆ ಸೇರುತ್ತಿರುವುದು ದುರಂತದ ಸಂಗತಿ. ಒಂದು ನದಿ ಕಲುಷಿತವಾಗುತ್ತದೆ ಎಂದರೆ ಅದಕ್ಕೆ ಪ್ರಮುಖ ಕಾರಣ ಮಹಾನಗರ ಪಾಲಿಕೆ, ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಜಿಲ್ಲಾಡಳಿತಗಳು. ಇದರ ಜೊತೆಗೆ ಸಾರ್ವಜನಿಕರು, ರೈತರು, ವರ್ತಕರು ಹೀಗೆ ಎಲ್ಲರೂ ಜವಾಬ್ದಾರರು. ಪ್ರತಿ ಮನೆಯವರು ಕೂಡ ಗೃಹ ತ್ಯಾಜ್ಯವನ್ನು ಯಾವ ಕಾರಣಕ್ಕೂ ಚರಂಡಿಗೆ ಬಿಡದೆ ವಿಲೇವಾರಿ ಮಾಡಬೇಕಾಗುತ್ತದೆ. ರೈತರು ತಮ್ಮ ಹೊಲಗದ್ದೆಗಳಲ್ಲಿ ಕ್ರಿಮಿನಾಶಕ, ಕೀಟನಾಶಕ, ರಸಗೊಬ್ಬರಗಳನ್ನು ಸಿಂಪಡಿಸಿ ನದಿಯ ನೀರನ್ನು ಕಲುಷಿತಗೊಳಿಸಬಾರದು. ನದಿಗಳು ನಾಗರಿಕತೆಯ ತೊಟ್ಟಿಲು ಎಂದು ನಾವು ಎಂದೋ ತಿಳಿದಿದ್ದೇವೆ. ಆದರೆ ನಾವು ಅವುಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಲ್ಲಿ

0: ಸೋತಿದ್ದೇವೆ. ಸರ್ಕಾರದ ಆಡಳಿತಕ್ಕೆ ಹಣದ ಕೊರತೆಯಿಲ್ಲ, ಜನಬೆಂಬಲದ ಕೊರತೆಯಿಲ್ಲ, ಆದರೆ ಆಡಳಿತದ ಅಧಿಕಾರಿಗಳಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ. ಅದನ್ನು ಪ್ರೇರೇಪಿಸಲು ನಿರಂತರವಾಗಿ ನಿರ್ಮಲ ತುಂಗ ಅಭಿಯಾನದಂತಹ ಪರಿಸರ ಹೋರಾಟಗಳು ನಡೆಯಲೇಬೇಕಾಗಿದೆ. ನೀರು ಎಂದರೆ ಅದು ನಮ್ಮ ಆರೋಗ್ಯ ಭಾಗ್ಯ. ಅದು ನೂರಾರು ಕಾಯಿಲೆಗಳನ್ನು ತರುವುದು ಹೌದು, ಮತ್ತು ಶುದ್ಧವಾದ ನೀರು ಆರೋಗ್ಯವನ್ನು ತರುವುದು ಹೌದು. ಇಷ್ಟೆಲ್ಲ ನಾಗರಿಕ ಮನುಷ್ಯ ತಿಳಿದಿದ್ದರೂ ತನ್ನ ಕಾಲಬುಡದ ನೀರನ್ನು ಕಲುಷಿತಗೊಳಿಸಿ ಬದುಕನ್ನು ಕಲುಷಿತಗೊಳಿಸುತ್ತಿರುವುದು ವಿಷಾದದ ಸಂಗತಿ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂ ನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸತ್ಯಂ ಶಿವಂ ಸುಂದರಂ ಚಿತ್ರದ ಗೀತೆ ನಗುತ್ತಿರಲು ಹೂವಾಗಿ ಎನ್ನುವಂತ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ ರಮಣಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಚಕ್ರವರ್ತಿ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1987 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈ ಜೀವ ನಿನಗಾಗಿ ಎನ್ನುವಂಥ ಒಂದು ಚಿತ್ರದ ಗೀತೆ, ಪ್ರೀತಿಯಿಂದ ಏನೇ ಕೇಳು ಎನ್ನುವಂಥ ಒಂದು ಗೀತೆಯನ್ನು ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ. ಉದಯ್ ಶಂಕರ್ ಬರೆದಿರುವಂಥ ಒಂದು ರಚನೆ, ವಿಜಯ ಆನಂದ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಊರ್ವಶಿ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ప్రీతి శ్రోత్ర బాంధవరి, నీవు కేళ్తా ఇదిరా రేడియో శివమొగ్గ 90.8 FM సముదాయ బానులి, భరవసెగాకి భవిష్యకాగి నమ్మ బానులి. ఇదీగ ಕೇಳೋಣ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸತ್ಯಂ ಶಿವಂ ಸುಂದರಂ ಚಿತ್ರದ ಒಂದು ಗೀತೆ, ಏನು ಕನಸು ಕಂಡೆ. ಇದು ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಚಕ್ರವರ್ತಿ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ರಾಧಿಕಾ ಅವರ ಒಂದು ಜೋಡಿಯ ಚಿತ್ರ. ಇದು 1987 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸಹೋದರರ ಸವಾಲ್ ಚಿತ್ರದ ಒಂದು ಗೀತೆ, ಹೇ ನನಗಾಗಿಯೇ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ಭವಾನಿ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸ್ವಾಭಿಮಾನ ಎನ್ನುವಂತಹ ಒಂದು ಚಿತ್ರದ ಗೀತೆ 1, 2, 3 ಇನ್ನು ಬೇಕಿ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜೇಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ಶಂಕರ್ ಗಣೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ರವಿಚಂದ್ರನ್ ಹಾಗೂ ಮಹಾಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಇದು 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮನೆ ದೇವರು ಎನ್ನುವಂತಹ ಒಂದು ಚಿತ್ರದ ಗೀತೆ, ಸುಂದರಿ ಸುಂದರಿ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ S. ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಅವರ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್ ಹಾಗೂ ಸುಧಾರಾಣಿ ಅವರ ಒಂದು ಜೋಡಿಯ ಚಿತ್ರ. ಇದು 1993 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಜಗ್ಗು ಎನ್ನುವಂತ ಒಂದು ಚಿತ್ರದ ಗೀತೆ ನಿನ್ನೆ ಮೊನ್ನೆಯಿಂದ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅಂಬರೀಷ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸಹೋದರರ ಸವಾಲ್ ಚಿತ್ರದ ಒಂದು ಗೀತೆ, ಹೇ ನನಗಾಗಿಯೇ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ಭವಾನಿ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಗೆದ್ದ ಮಗ ಎನ್ನುವಂತಹ ಒಂದು ಚಿತ್ರದ ಗೀತೆ, ಒಂದು ಗಂಡು ಹೆಣ್ಣು. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ಚಕ್ರವರ್ತಿ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶಂಕರ್ ನಾಗ್ ಆರತಿ ಹಾಗೂ ಮಾಧವಿ ಅವರ ಒಂದು ಜೋಡಿಯ ಚಿತ್ರ. ಇದು 1983 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಮುತ್ತು ಒಂದು ಮುತ್ತು ಎನ್ನುವಂತಹ ಒಂದು ಚಿತ್ರದ ಗೀತೆ. ಹೂವೇ ತಿಳಿದಿದೆ ನಿಜವ ಎನ್ನುವಂತಹ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅನಂತನಾಗ್ ಹಾಗೂ ರೂಪಾ ಚಕ್ರವರ್ತಿ ಅವರ ಒಂದು ಜೋಡಿಯ ಚಿತ್ರ. ಇದು 1979 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸಹೋದರರ ಸವಾಲ್ ಚಿತ್ರದ ಒಂದು ಗೀತೆ, ಓ ನಲ್ಲನೆ ಸಭಿ ಮಾತೊಂದ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ರಜನಿಕಾಂತ್ ಅವರ ಒಂದು ಜೋಡಿಯ ಚಿತ್ರ. ಇದು 1997 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪ್ರೀತಿ ಮಾಡು ತಮಾಷೆ ನೋಡು ಎನ್ನುವಂತ ಒಂದು ಚಿತ್ರದ ಗೀತೆ, ನಿನ್ನ ಕಂಡ ನನ್ನ ಕಣ್ಣು. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶಂಕರ್ ನಾಗ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸಿಂಗಾಪುರ್ನಲ್ಲಿ ರಾಜಕುಳ್ಳ ಎನ್ನುವಂತ ಒಂದು ಚಿತ್ರದ ಗೀತೆ ನಿನ್ನೆ ನಿನ್ನೆಗೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಅವರ ಒಂದು ನಟನೆಯ ಚಿತ್ರ. ಇದು 1978 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ತಾಯಿಗಿಂತ ದೇವರಿಲ್ಲ ಎನ್ನುವಂತಹ ಒಂದು ಚಿತ್ರದ ಗೀತೆ, ನೀ ತಂದ ಭಾಗ್ಯ ಎನ್ನುವಂತಹ ಒಂದು ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶ್ರೀನಾಥ್ ಮಂಜುಳಾ ಜಯಂತಿ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಧನಲಕ್ಷ್ಮಿ ಎನ್ನುವಂತ ಒಂದು ಚಿತ್ರದ ಗೀತೆ, ನಿನ್ನೆ ನೀನೆಲ್ಲೆ ಎನ್ನುವಂತ ಒಂದು ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಕೆ ಸತ್ಯನಾರಾಯಣ ಅವರ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶ್ರೀನಾಥ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1977 ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
0: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ. ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ராணி.
1: ஆர்டர் ஆர்டர்
2: சாஹேபர்கே வந்து பெண்ணே மசாலே ஆர்டர்
1: ஆ

0: ಏನಕ್ಕ ಮಾರ್ಕೆಟ್ಗೆ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ,

0: ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಆಹಾರವೆ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ, ಅದೇ ಕೆಲಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಪ್ರಸಾರವಾಗಲಿದೆ ಹಾಸ್ಯ ಲಹರಿ. ಹಾಸ್ಯ ಪ್ರವೀಣ ಆಕಾಶವಾಣಿ ಕಲಾವಿದರಾದ ಶ್ರೀ ಸೋಮಶೇಖರ ಜಾಡರವರ ಬೂದಿ ಬಸಪ್ಪ. ಕಥೆ ಸಂಭಾಷಣೆ ನಿರ್ದೇಶನ ಸೋಮಶೇಖರ ಜಾಡರ. ಈಗ ಕೇಳಲಿದ್ದೀರಿ ಹಾಸ್ಯ ಲಹರಿ.

ಹಾಸ್ಯ ಪ್ರವೀಣ ಆಕಾಶವಾಣಿ ಕಲಾವಿದ ಶ್ರೀ ಸೋಮಶೇಖರ್ ಜಾಡರ್ ಅವರ ಹಾಸ್ಯ ಲಹರಿ ಬೂದಿ ಬಸಪ್ಪ. ನಮಸ್ಕಾರ ರೀ, ನಾನು ಆಕಾಶವಾಣಿ ಸೋಮಣ್ಣ. ನಾ ಈಗ ಬೂದಿ ಬಸಪ್ಪನ ಬಗ್ಗೆ ಕಥೆ ಹೇಳ್ತೇನೆ. ನಮ್ಮ ಬಸಪ್ಪಗೆ ಬೂದಿ ಬಸಪ್ಪ ಅಂತ ಹೆಸರು ಹೆಂಗೆ ಬಂತು ಹೇಳ್ತೇನೆ ಕೇಳು. ನಮ್ಮ ಬಸಪ್ಪನ ಮನಿದೇವರು ಸುಡುಗಾಡು ಸಿದ್ದೇಶ್ವರ, ಸ್ಮಶಾನ ರುದ್ರೇಶ್ವರ. ಅವ ಮಾಡೋ ದಂಧೆ ಏನಿತ್ತು ಅಂದ್ರೆ, ಅವ ಒಂದು ಅಂಗಡಿ ಇಟ್ಟಿದ್ರಿ. ಎಂಥ ಅಂಗಡಿ ಅಂತೀರಿ? ಅಂತಿಂಥ ಕಿರಾಣಿ ಅಂಗಡಿ, ಬಟ್ಟೆ ಅಂಗಡಿ, ಬೀಡಿ ಅಂಗಡಿ ಅಲ್ರಿ. ಇವ ಸತ್ತಾಗ ಹೆಣ ಹೊರಾಕ ಯಾವ್ಯಾವ ಸಾಮಾನು ಬೇಕು ಅಂಥ ಸಾಮಾನಿನ ಅಂಗಡಿ ಅಂದ್ರೆ, ಬಂಬು, ಬಿದಿರು, ದಂಟು, ಕಾತಿ, ಇಬ್ಬತ್ತಿ ಉಂಡಿ, ಉದ್ದಿನಕಡ್ಡಿ, ನೀಲಗಿರಿ ಎಣ್ಣೆ, ಚಾಪಿ, ಬಿಳಿ ಅರಿವಿ, ಗಡಿಗಿ, ಬರೇ ಇಂಥ ಹೆಣ ಹೊರಾಕ ಬೇಕಾಗೋ ಸಾಮಾನ ಇಟ್ಟಿದ್ರಿ. ಅದಕ್ಕೆ ಇವಂಗ ಊರಾಗೆಲ್ಲರೂ ಬೂದಿ ಬಸಪ್ಪ, ಬೂದಿ ಬಸಪ್ಪ, ಬೂದಿ ಬಸಪ್ಪ ಅಂತಿದ್ರು. ಬರೇ ಅಂಗಡಿ ಇಷ್ಟ ಅಲ್ರಿ, ನಾವೆಲ್ಲ ಪಂಚಾಂಗ ನೋಡೋದು ಎದಕ್ರಿ? ಶುಭ ದಿನ, ಶುಭಯೋಗ ಯಾವಾಗ ಐತಿ ಅಂತ ಹೌದಲ್ರಿ. ಆದ್ರೆ ಇವ ಹಂಗಲ್ರಿ ನಮ್ಮ ಬಸಪ್ಪ, ಪಂಚಾಂಗದಾಗ ಕೆಟ್ಟ ದಿನ ಎಂದೈತಿ, ಯಮಗಂಡ ಕಾಲ ಎಂದೈತಿ, ರಾಹುಕಾಲ ಯಾವಾಗ ಐತಿ, ಯಾವ ಹೊತ್ತಿನಾಗ ಜನ ಹೆಚ್ಚಿಗೆ ಸಾಯಿ ಯೋಗ ಐತಿ ಅಂತ ಬರೇ ಜನ ಸಾಯಿ ನಕ್ಷತ್ರನ ನೋಡವ. ಯಾಕಂದ್ರ ಹೆಚ್ಚೆಚ್ಚು ಜನ ಸತ್ರ ಇವನ ಅಂಗಡಿಯಾಗ ಹೆಚ್ಚೆಚ್ಚು ವ್ಯಾಪಾರ ಆಕತ್ ನೋಡ್ರಿ. ಅದಕ್ಕ ಅಕಸ್ಮಾತ್ ಸರ್ಕಾರಿ ಆಸ್ಪತ್ರೆಗೆ ಯಾರು ಸೇರ್ಯಾರ ಅಂದ್ರ ಸಾಕ್ರಿ, ಇವಂಗ ಬಾಳ ಖುಷಿ. ಅಂತ ಮನುಷ್ಯರ ಮೇಲೆ ಕಣ್ಣಿಟ್ಟ ಬಿಡವ. ಯಾಕಂದ್ರ ಸರ್ಕಾರಿ ಆಸ್ಪತ್ರೆ ಸೇರಿದವರು ವಾಪಸ್ ಜೀವಂತ ಬರುದಿಲ್ಲ, ಹೆಣ ಆಗೇ ಬರ್ತಾರ ಅನ್ನೋ ನಂಬಿಕೆ ಇವಂದು. ಪೇಪರ್ನಾಗ ಬರೇ ಯಾರು ಸತ್ತಾರ, ಎಲ್ಲಿ ಆಕ್ಸಿಡೆಂಟ್ ಆಗೈತಿ ಇದನ್ನ ನೋಡವ್ರಿ. ಹೆಣದ ಮುಂದೆ ಹಲಗಿ ಬರ್ಸೋರು ಇರ್ತಾರ ನೋಡ್ರಿ, ಹಲಗಿ ಬರ್ಸೋರಿಗೆ, ಭಜನಾ ಬರ್ಸೋರಿಗೆ, ಬ್ಯಾಂಡ್ ಬಾಜಾ ಬರ್ಸೋರಿಗೆ ಬಹಳ ಹಚ್ಚಿಕೊಂಡಿದ್ರಿ. ಯಾಕಂದ್ರ ಯಾರ ಸತ್ತಾಗ ಅವರು ಸಾಮಾನು ತರಕ್ ಇವನ್ ಅಂಗಡಿಗೆ ಕಳಿಸಿಕೊಟ್ರ ಅವ್ರಿಗೆ ಇವ ಕಮಿಷನ್ ಕೊಡ್ತಿದ್ದ. ಆದ್ರೂ ಇವನ್ ವ್ಯಾಪಾರ ಸುಧಾರಿಸ್ಲಿಲ್ಲ. ಇವನ್ ಅಂಗಡಿಗೆ ಜನ ಯಾಕೆ ಬರ್ತಿದ್ದಿಲ್ಲ ಅಂದ್ರ, ಇವನ್ ಅಂಗಡಿ ಮುಂದೆ ಹಾಕಿದ ಬೋರ್ಡ್ ಯಮದೂತ ಅಂಡ್ ಬ್ರದರ್ಸ್ ಹಿಂಗಿತ್ರಿ. ಆ ಬೋರ್ಡ್ ಬರೀಬೇಕಾದ್ರ ಆ ಪೇಂಟರ್ ಸ್ವಲ್ಪ ಚಾಲಕ್ತನ ಮಾಡಿದ್ದಂದ್ರಲ್ಲ, ಯಾಕಂದ್ರ ಮಾಲಕರು ಅಂತ ಬಸಪ್ಪನ ಫೋಟೋ ಬರೆಯೋ ಬದಲಿ ಯಮರಾಜನ ಫೋಟೋನ ಬರೆದಿದ್ದ. ಜನ ಆ ಬೋರ್ಡ್ ನೋಡಿ ಹೆದರ್ ಬಿಡ್ತಿದ್ರು. ಇಷ್ಟ ಅಲ್ರಿ, ಇನ್ನೊಂದು ಸುದ್ದಿ ಏನಪ್ಪ ಅಂದ್ರ, ಎಲ್ಲಾ ಅಂಗಡಿಯವರು ಮುಂಜಾನೆ ಎದ್ದಕ್ಳೇನ ಸುಪ್ರಭಾತ ಹಚ್ಚಿದ್ರ ಈ ಮಗ ಬಸಪ್ಪ ಬೆಳಗ್ಗೆ ಬೆಳಗ್ಗೆನ ಆ ದಿಲ್ಲಿ ಸೆಟ್ನಾಗ ಆ ಟೇಪ್ ರೆಕಾರ್ಡ್ರು ಸರಿ ಇರ್ಲಿಲ್ಲ, ಅದ್ರಾಗ ಶುರು ಮಾಡವ್ರಿ. ಈ ದೇಹದಿಂದ ದೂರವಾದ ಏಕೆ ಆತ್ಮನೇ ಇಸಾವನೇ ಅಂತ ಅನ್ನೋ ಕ್ಯಾಸೆಟ್ ಹಾಕ್ತಿದ್ದ ಮಗ. ಇಷ್ಟ ಅಲ್ರಿ, ಜನರ ಮುಂದ ಊರಾಗ ವೀರಪ್ಪನು ನನ್ನ ಸ್ವಾದರ ಮಾವ ಅಂತ ಹೇಳ್ತಿದ್ದ. ಎಲ್ ಟಿ ಟಿ ದವರು ನನ್ನ ದೊಡ್ಡಪ್ಪನ ಮಕ್ಕಳು, ನಕ್ಸಲೈಟ್ರು ನನ್ನ ಕಕ್ಕನ ಮಕ್ಕಳು, ಪಂಜಾಬ ಕಾಶ್ಮೀರದ ಭಯೋತ್ಪಾದಕರು ನನ್ನ ಅಗದಿ ಅಗದಿ ಸಂಬಂಧಿಕರು ಅಂತ ಹೇಳ್ತಿದ್ದ. ಯಾಕಂದ್ರ ಇವರೆಲ್ಲ ಬರೇ ಜನರನ್ನ ಕೊಲ್ಲೋ ಜನ ನೋಡ್ರಿ. ಜನ ಸತ್ತಷ್ಟು ಈ ಬಸಪ್ಪಗ ಲಾಭ. ಬಸಪ್ಪ ಭಾರಿ ಭಾರಿ ಮಟ್ಟದಾಗ ಸಂಬಂಧ ಇಟ್ಕೊಂಡಿದ್ರ ಅನ್ರಲ್ರ, ಎಂತೆಂಥವ್ರಿಗೆ ಅಂದ್ರ ಪೊಲೀಸರು, ಡಾಕ್ಟರು, ಡ್ರೈವರು ಇಂಥವ್ರು ಕುಟಾಗ ಬಹಳ ಚಲೋ ಸಂಬಂಧ ಇತ್ರಿ. ಯಾಕಂದ್ರ ಪೊಲೀಸರು ಲಾಕಾಪ್ನಾಗ ಹೊಡೆದು ಹೊಡೆದು ಹೊಡೆದು ಆರೋಪಿನ ಕೊಂದ್ರ ಇಷ್ಟು ಕಮಿಷನ್ನು, ಡಾಕ್ಟ್ರು ಯಾಕಂದ್ರ ಆಸ್ಪತ್ರೆ ಒಳಗ ಬಂದ ಪೇಷಂಟನ್ನು ಕೊಂದ್ರ ಇಷ್ಟು ಕಮಿಷನ್ನು, ಡ್ರೈವರ್ ಯಾಕಂದ್ರ ಆಕ್ಸಿಡೆಂಟ್ ಮಾಡಿಕೊಂದ್ರೆ ಇಷ್ಟು ಕಮಿಷನ್ನು ಅಂತ ಕಮಿಷನ್ ಮೇಲೆ ಕೆಲಸ ನಡೆಸಿದ್ದ. ಆದರೂ ಇವನ ಅಂಗಡಿಗೆ ಗಿರಾಕಿ ಬರ್ತಿದ್ದಿಲ್ಲ ಅನ್ರಲ್ಲ, ಕಡೀಗೆ ಲಾಸ್ ಆಗಿ ಅಂಗಡಿ ಮುಚ್ಚೋ ದಿನ ಬಂದೇ ಬಿಡ್ತು. ಅಂಗಡಿ ಮುಚ್ಚಿ ಕೆಲಸ ಇಲ್ದಾನ ಪಿರಿ ಪಿರಿ ಪಿರಿ ತಿರುಗಾಕ ಹತ್ತಿದ. ಒಂದು ವಿಚಾರ ಮಾಡಿದ, ವರದಕ್ಷಿಣೆ ತಗೊಂಡು ರೊಕ್ಕ ಗಳಿಸ್ಬಿಟ್ರಾತು ಅಂತ. ಒಮ್ಮೆ ತನ್ನ ಗೆಳೆಯನ ಜೊತೆಗೆ ಹೆಣ್ಣು ನೋಡಾಕಂತ ಒಬ್ಬರು ಮನೆಗೆ ಹೋಗ್ತಾನೆ. ಆವಾಗ ಆ ಹುಡುಗಿಯರ ಅಪ್ಪ ಅಂಗಡಿಯನ್ ಸಾಮಾನಿಗೆ ಬೆಲೆ ಕಟ್ಟಿದಂಗೆ ಬಡ ಬಡ ಬಡ ಬಡ ಹೇಳಿಬಿಟ್ಟ. ಸಣ್ಣ ಹುಡುಗಿನ ಮಾಡ್ಕೊಂಡ್ರ 25,000, ನಡುವಿನ ಹುಡುಗಿನ ಮಾಡ್ಕೊಂಡ್ರ 50,000, ಹಿರೇ ಹುಡುಗಿನ ಮಾಡ್ಕೊಂಡ್ರ 1,00,000 ವರದಕ್ಷಿಣೆ ಕೊಡ್ತೇನೆ ಅಂತ ಹೇಳಿದ. ಹಿರೇ ಹುಡುಗಿ ಭಾಳ ಚಂದ ಇದ್ಲು, ಆದ್ರೂ ಆಕೆಗೆ

ಸ್ತ್ರೀ ಯಾಕೆ ವರದಕ್ಷಿಣ ಅಂತ ಅನ್ಕೊಂಡು ಈ ನಮೂನಿ ಯಾಕೆ ಅಂತ ಬಸಪ್ಪ ಕೇಳಿದ್ದಕ್ಕ, ನೋಡ್ರಿಪ್ಪ ಸಣ್ಣ ಹುಡುಗಿ ಕುಂಟಿ ಅದಕ್ಕೆ ಆಕಿಗೆ 25,000, ನಡುವಿನ ಹುಡುಗಿ ಕುರುಡಿ ಅದಕ್ಕೆ 50,000 ಅಂತ ಅಂದ. ಅಲ್ರಿ ಮತ್ತೆ ಈಕಿನ ಕುಂಟಿ ಈಕಿ ಕುರುಡಿ ಇದ್ರು ಅವರಿಗೆ ಕಡಿಮೆ ವರದಕ್ಷಿಣ? ಹಿರೇ ಮಗಳು ಎಷ್ಟು ಚಂದದಾಳಲ್ರಿ, ಆಕಿಗೆ ಯಾಕೆ ಹೆಚ್ಚಿಗೆ ವರದಕ್ಷಿಣ ಅಂತ ಕೇಳಿದ. ಅವ ಹೇಳ್ತಾನ, ಹಿರೇ ಹುಡುಗಿ ಸ್ವಲ್ಪ ಹೊಟ್ಟಿಲೆ ಅದಾಳ್ರಿ, ಅದಕ್ಕೆ 100,000 ಅಂತ ಹೇಳಿದ. ಇವ ಸ್ವಲ್ಪ ಅಂದ್ರ ಎಷ್ಟು ರೀ ಅಂತ ಕೇಳಿದ್ದಕ್ಕೆ, ಬರೇ 3 ತಿಂಗಳು ಹೊಟ್ಟಿಲೆ ಅದಾಳ್ರಿ ಅಂತ ಹೇಳಿದ. ಅಲ್ಲ ಇವನ ಅನಾಹುತ ಆಗೈತಿಲ್ಲ ಯಪ್ಪ ಅಂತ ಹೊರಗೆ ಬಂದ. ಅವಾಗ ಬಸಪ್ಪನ ಗೆಳೆಯ ಹೇಳ್ತಾನ, ಲೇ ಬಸಪ್ಪ ನೀ ಮಾಡ್ಕೊಂಡ್ರೆ ಹಿರೇ ಹುಡುಗಿನ ಮಾಡ್ಕೊಳೇನಪ್ಪ ಅಂತಂದಿದ್ದಕ್ಕ ಬಸಪ್ಪ, ಏಯ್ ಯಾಕಲೆ ನಿನ್ ತೆಲಿಗಿಲಿ ಕೆಟ್ಟೈತೇನ ಅಂತಂದ. ಆವಾಗ ಅವನ ಗೆಳೆಯ ಹೇಳಿದ, ಅಲ್ಲಪ್ಪ ನೀನು ಹಿರೇ ಹುಡುಗಿನ ಮಾಡ್ಕೊಂಡ್ರ ಹೆಚ್ಚಿಗೆ ವರದಕ್ಷಿಣ ಸಿಗುದಷ್ಟೇ ಅಲ್ಲ, ನಿನಗ ಏನೂ ತ್ರಾಸ ಇಲ್ಲದ ರೆಡಿಮೇಡ್ ಮಕ್ಕಳು ಸಿಗ್ತಾವೇನಪ್ಪ, ಮತ್ತೆ ಇದು ಲಾಭ ಅಲ್ಲೇನಲ್ಲಿ ಅಂತ ಹೇಳಿದ್ದಕ್ಕ ಅವನು ಬೈದು ಬಸಪ್ಪ ಮನೆಗೆ ಬಂದ. ಹೊಟ್ಟಿ ಉಪಜೀವನಕ್ಕ ಮತ್ತೊಂದು ಕಳ್ಳದಾರಿ ಹುಡುಕಿದ ನಮ್ ಬೂದಿ ಬಸಪ್ಪ. ಏನಂದ್ರ ಕೆಲವೊಂದು ಗುಳಿಗಿ ಹೆಸರು ತಿಳ್ಕೊಂಡು ಬೇರೆ ಊರಿಗೆ ಹೋಗಿ ಕಳ್ಳ ಡಾಕ್ಟರ್ ಆದ. ಆದರೂ ಈ ದಂಧೆ ಬಹಳ ದಿನ ನಡೀಲಿಲ್ಲರಿ, ಯಾಕಂದ್ರ ಕ್ರೋಸಿನ್ ಅನ್ನೋ ಬದ್ಲಿ ಕೆರೋಸಿನ್ ತಗೊಳ್ರಿ ಅಂತಿದ್ದ, ಡಾಲ್ಪರ್ ಅನ್ನೋ ಬದ್ಲಿ ದೋ ಲೋಪರ್ ಅಂತಿದ್ದ, ನವಲ್ಜಿನ್ ಅನ್ನೋ ಬದ್ಲಿ ನೋವಾ ಜಿನ್ ತಗೊಳ್ರಿ ಅಂತಿದ್ದ. ಒಮ್ಮೇನಾಯ್ತು ಅಂದ್ರ ಒಬ್ಬ ಹೆಣ್ಮಗಳು ಇವನ ಹತ್ರ ಬಂದಿದ್ಲು, ಆಕಿನ ಚೆಕ್ ಮಾಡಿ ಬೋರ್ ನೀರು ತುಂಬಿದ ಇಂಜೆಕ್ಷನ್ ಮಾಡಿ ಸಾರಿ ಡೌನ್ ಅಂದ. ಆಕಿ ಏನ್ರಿ ಅಂತ ಕೇಳಿದ್ಲು, ಅವ ಮತ್ತ ಸಾರಿ ಡೌನ್ ಅಂದ. ಆಕಿ ಬಸಪ್ಪನ ಕಪಾಳಕ್ಕೆ ಚಟಾರ್ ಅಂತ ಹೊಡೆದ, ಯಾಕಲ ಭಾಡ್ಯ ನನಗ ಸಾರಿ ಡೌನ್ ಅಂತೀಯ ಅಂತ ಸಿಟ್ಟಿನಿಂದ ಕೇಳಿದ್ಲು. ಪಾಪ ನಮ್ ಬೂದಿ ಬಸಪ್ಪ ಸಾರಿ ಡಾನ್ ಗುಳಿಗಿ ಅಂತ ಹೇಳು ಬದ್ಲು ಸಾರಿ ಡೌನ್ ಅಂತ ಹೇಳಿ ಕಪಾಳಕ್ಕೆ ಹೊಡೆದ ತಿಂದು ಡಾಕ್ಟರ್ಗೆ ದಂಧೆ ಬಂದ್ ಮಾಡಿದ್ದ. ಒಂದು ದಿನ ಬಸಪ್ಪಗ ಒಬ್ರು ಕೇಳಿದ್ರು, ಬಸಪ್ಪ ನೀನು ಬೆಂಗಳೂರು ನೋಡಿ ಏನಪ್ಪ ಅಂತ. ಅವ ಓ ಬೆಂಗಳೂರಾಗ ಮೂಲಿ ಮೂಲಿ ಸಂಧಿ ಸಂಧಿ ಎಲ್ಲ ನೋಡೇನಿ ಅಂತಂದ. ಅದಕ್ಕೆ ಅವರು, ಹಂಗಾದ್ರೆ ಬೆಂಗಳೂರಾಗ ಟಿವಿ ಭಾಳ ಸೋವಿ ಸಿಗ್ತಾವಂತ, ನಾನು ರೊಕ್ಕ ಕೊಡ್ತೀನಿ ತಂದು ಕೊಡ್ತೀ ಏನಪ್ಪ ಅಂತ ಕೇಳಿದರು. ಚಲೋ ಅವಕಾಶನ ಸಿಕ್ತು ರೊಕ್ಕ ಉಳಿಸ್ಕೊಳ್ಳಕ್ಕ ಅಂತ ಅವನ ಕಡೆ ರೊಕ್ಕ ಇಸ್ಕೊಂಡು ಬೆಂಗಳೂರಿಗೆ ಹೊಂಟ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬಸ್ಸಿಗೆ ಹೋದ್ರೆ ಚಾರ್ಜ್ ಹೆಚ್ಚಿಗೆ ಆಕೈತಿ ಅಂತ ಟ್ರಕ್ಕಿಗೆ ಹೋದ್ರೆ ಆತು ಅಂತ ವಿಚಾರ ಮಾಡಿ ಬಂದು ರಸ್ತಾದಾಗ ನಿಂತ. ಅತ್ಲಾಗಿಂದ ಒಂದು ತಮಿಳ್ನಾಡಿನ ಟ್ರಕ್ ಅಂತ ಬಂತ್ರಿ. ಬಸಪ್ಪ ಕೈ ಮಾಡಿದ, ಟ್ರಕ್ಕಿನವ ಇವನು ಮುಂದೆ ನಿಲ್ಲಿಸ್ದ ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸಿದ. ಬಸಪ್ಪ ತನ್ನ ಸಲುವಾಗಿ ಟ್ರಕ್ ನಿಂತೈತಿ ಅಂತ ತಿಳ್ಕೊಂಡು ಓಡಿ ಹೋಗಿ ಹತ್ತದ್ರೊಳಗೆ ಮತ್ತೆ ಟ್ರಕ್ಕಿನವ ಚಾಲು ಮಾಡಿಕೊಂಡು ಇನ್ನಷ್ಟು ಮುಂದೆ ಹೋಗಿ ನಿಂತ. ಇವ ಓಡಿ ಹೋಗವ ಟ್ರಕ್ ಮುಂದೆ ಹೋಗೋದು, ಇವ ಓಡಿ ಹೋಗವ ಟ್ರಕ್ ಮುಂದೆ ಹೋಗೋದು, ಇವ ಮತ್ತೆ ಓಡಿ ಹೋಗಿ ಹತ್ತದ್ರೊಳಗೆ ಮತ್ತೆ ಟ್ರಕ್ ಮುಂದೆ ಹೊಂಟತ್ತು. ಬಿಡಬಾರ್ದಲ್ಲಿ ಅಂದವನ ಜೋರು ಓಡಿ ಹೋಗಿ ಹತ್ತೆ ಬಿಟ್ಟ. ಒಳಗೆ ಕುಂತ್ಕೊಳ್ಳೆ ಟ್ರಕ್ಕಿನ ಡ್ರೈವರ್, ಏ ಕೆಳಗಿಳಿ ಅಂದ. ಅದಕ್ಕೆ ಬಸಪ್ಪನ ಸಿಟ್ಟಾಗಿ, ಯಾಕೆ ಯಾಕೆ ಕೆಳಗಿಳಿಬೇಕು ಅಂದ. ಡ್ರೈವರ್ ಸುಮ್ಮನೆ ಕೆಳಗೆ ಇಳಿತೀಯೋ ಏನ ಅಂತ ಜಬರು ಮಾಡಿದ. ಅದಕ್ಕೆ ಬಸಪ್ಪ ಡ್ರೈವರ್ಗ, ಯಾಕಪ್ಪ ಡ್ರೈವರ ಈ ಟ್ರಕ್ ಏನ ನಿನ್ನ ಹೆಂಡ್ತೀನ? ಅಲ್ಲ. ನಿನ್ನ ಮಗಳೇನ? ಅಲ್ಲ. ನಿನ್ನ ಅಕ್ಕೇನ? ಅಲ್ಲ. ನಿನ್ನ ತಂಗಿಯೇನ? ಅಲ್ಲ. ಹಂಗಾದ್ರೆ ನನಗೆ ಯಾಕೆ ಹತ್ತಕ್ಕೆ ಕೊಡುವಲಿ ಅಂತ ಹೇಳಿದ್ದಕ್ಕೆ ಡ್ರೈವರು ತಲೆ ಕೈ ಹಚ್ಕೊಂಡು ಕುಂತ. ಮತ್ತೇನಾರ ಹಿಂಗ ಪ್ರಶ್ನೆ ಕೇಳಿಗಿಳಿ ಅನ್ನೋ ಅಂತ ಅವನು ಹತ್ತಿಸ್ಕೊಂಡು ಬೆಂಗಳೂರು ಮುಟ್ಸಿದ. ಬೆಂಗಳೂರಿಗೆ ಬಂದು ಒಂದು ಅಂಗಡಿಗೆ ಹೋಗಿ, ಈ ಟಿವಿ ರೇಟ್ ಏನ್ರಿ ಅಂತ ಕೇಳಿದ ಕೂಡಲೇ ಅಂಗಡಿಯವ, ನಿನ್ನ ಹೆಸರು ಏನಪ್ಪ ಅಂತಂದ. ನನ್ನ ಹೆಸರು ಬಸಪ್ಪ, ಬಸಪ್ಪ ಅಂದ. ಏ ಬಸಪ್ಪ ಟಿವಿ ಇಲ್ಲಿ ಹೋಗನ್. ಬಸಪ್ಪ ವಿಚಾರ ಮಾಡಿದ, ಹಿಂಗ ಹಳ್ಳಿ ಎಬಡನಂಗ ಡ್ರೆಸ್ ಮಾಡ್ಕೊಂಡು ಹೋದ್ರೆ ಇವರು ಬೆಂಗಳೂರಾಗ ಟಿವಿ ಕೊಡೋದಲ್ಲಿ ತಡಿಲಿ ಅಂದವನ. ಸೀದಾ ಬಾಡಿಗೆ ಡ್ರೆಸ್ ತಗೊಳಕಂತ ಸಿನಿಮಾ ಸ್ಟುಡಿಯೋಕ್ಕೆ ಹೋಗಿ ಒಳ್ಳೆ ಸಫಾರಿ ಡ್ರೆಸ್ ಬಾಡಿಗೆಗೆ ತಗೊಂಡು ಹಾಕ್ಕೊಂಡು ಹೋದ. ಅಂಗಡಿಗೆ ಮತ್ತೆ ಹೋಗಿ, ಈ ಟಿವಿ ರೇಟ್ ಏನ್ರಿ ಅಂತ ಕೇಳಿದ. ಅದಕ್ಕೆ ಮತ್ತೆ ಅಂಗಡಿಯವ, ಬಸಪ್ಪ ಮತ್ತೆ ಬಂದ್ಯಾಯಪ್ಪ ಡ್ರೆಸ್ ಬದಲಿ ಮಾಡ್ಕೊಂಡು ಕೊಡದಲ್ಲಿ ಹೋಗ ಅಂದ. ಬಸಪ್ಪ ಮತ್ತೆ ವಿಚಾರ ಮಾಡಿದ, ಸಫಾರಿ ಡ್ರೆಸ್ ಹಾಕ್ಕೊಂಡ್ರು ಅಂಗಡಿಯವ
ನನ್ನ ಮುಖ ಗೊತ್ತ ಹಿಡಿದು ಇಲ್ಲ ಅನ್ನಕ್ ಹತ್ಯಾನ ಅಂತ ತಿಳ್ಕೊಂಡು ಮತ್ತಿವ ಸಿನಿಮಾ ಸ್ಟುಡಿಯೋಕ್ ಹೋಗಿ ಈ ಸಲ ಒಂದು ಬುರ್ಕ ಹಾಕೊಂಡು ಮುಖ ಮುಚ್ಕೊಂಡ ಹೊಂಟ್ರಿ. ಅಂಗಡಿಗೆ ಹೋಗಿ ಹೆಣ್ಮಕ್ಳಂಗ ಈ ಟಿ ವಿ ರೇಟ್ ಏನ್ರಿ ಅಂತ ಕೇಳಿದ. ಅವಾಗೂ ಅಂಗಡಿಯವ, ಏ ಬಸಪ್ಪ, ಬುರ್ಕ ಹಾಕೊಂಡು ಮುಖ ಮುಚ್ಕೊಂಡು ಬಂದೇನು ಈ ಸಲ, ಏನ್ ತಲೆ ಕೆಡ್ಸೋ ಗಂಟಿ ಬಿದ್ದೋ ಮಾರಯ್ಯ, ಕೊಡದ್ಲೋಗ ಅಂತಂದಿದ್ದಕ್ಕ ಬಸಪ್ಪ ಗಲ್ಲಾ ಬಿಲ್ಲಿಯಾಗಿ, ಅಲ್ರಿ ಕೊಡದಿದ್ರು ಅಷ್ಟಾವತ್ತು, ಈ ಸಲ ನಾನು ಬುರ್ಕ ಹಾಕೊಂಡು ಮುಖ ಮುಚ್ಕೊಂಡು ಬಂದ್ರು ನೀವು ನನ್ನ ಗುರ್ತು ಹೆಂಗ್ ಹಿಡಿಯಕತ್ತೀರಿ ಅಂತ ಕೇಳಿದ್ದಕ್ಕ ಅಂಗಡಿಯವ, ಏ ಅದು ಟಿ ವಿ ಅಲ್ಲೋ, ವಾಷಿಂಗ್ ಮಷೀನ್ ಅಂದ್ರ ಅರ್ಬಿ ಒಗೆ ಯಂತ್ರ ಅಂತ ಹೇಳಿದ. ಅದಕ್ಕೆ ಬಸಪ್ಪ ಬಾಯಿ ಮುಚ್ಕೊಂಡು ಹೊರಗೆ ಬಂದ. ಅಲ್ಲೇ ಇಲ್ಲೇ ಅಡ್ಡಾಡಿ ಕೈಯಾಗ ರೊಕ್ಕೆಲ್ಲ ಖರ್ಚಾತು. ದಾರ್ಯಾಗ ಬರಬೇಕಾದ್ರ ಕೆಳಗ ಬಿದ್ದ ಪೇಪರ್ನಾಗ 40 ಲಕ್ಷ ಅಂತ ಬರೆದಿದ್ದನ್ನು ಓದಿದ. ಆ ಪೇಪರ್ ಕೈಯಾಗ ತಗೊಂಡು ನೋಡ್ತಾನ, ಅದ್ರಾಗ ಬರೆದಿತ್ತು, ದಂತ ಚೂರ ವೀರಪ್ಪನನ್ನು ಹಿಡಿದು ಕೊಟ್ರ 40 ಲಕ್ಷ ರೂಪಾಯಿ ಬಹುಮಾನ ಗಳಿಸ್ಬೋದು ಅಂತ. ಹೆಂಗೂ ಬೆಂಗಳೂರಿಗೆ ಬಂದಿದ್ದ, ಒಂದು ಭಾರಿ ವಿಚಾರ ಬಂತ್ರಿ ಬಸಪ್ಪಗ, ಲಕ್ಷಗಟ್ಟಲೆ ಹಣ ಗಳಿಸ್ಬೋದು ಅಂತ ಪ್ಲಾನ್ ಹಾಕಿದ್ರಿ. ಏನಂದ್ರೆ ದಂತ ಚೂರ ವೀರಪ್ಪನನ್ನು ಹಿಡಿದು ಕೊಟ್ರ 40 ಲಕ್ಷ ರೂಪಾಯಿ ಬರ್ತೈತಿ ಅಂತ ಅನ್ಕೊಂಡು ಪೊಲೀಸ್ ಆಫೀಸ್ಗೆ ಹೋಗಿ ಡಿ ಆ ಜಿ ಸಾಹೇಬ್ರಿಗೆ ಭೇಟಿಯಾಗಿ ಹೇಳ್ದ, ಸಾಹೇಬ್ರ ವೀರಪ್ಪನ್ನ ನಾ ಹಿಡಿದು ಕೊಡ್ತೇನ್ರಿ, ನಾ ಹಿಡಿದು ಕೊಡ್ತೇನೆ, ಆದ್ರ ಬಹುಮಾನ ಮಾತ್ರ ನನಗ ಸಿಗಬೇಕು ಅಂತ ಹೇಳಿದ್ದಷ್ಟ ತಡ ಡಿ ಐ ಜಿ ಸಾಹೇಬ್ರು ಬೂದಿ ಬಸಪ್ಪಗ ಭಾರಿ ಸ್ವಾಗತ ಮಾಡಿ ಕುರ್ಚಿಯ ಮೇಲೆ ಕುಂದ್ರಿಸಿ ಕೋಕೋ ಕೋಲಾ ಕುಡ್ಯಾಕ್ ತರಿಸ್ಕೊಡ್ತಾರ. ಅಷ್ಟ್ರಾಗ ಡಿ ಐ ಜಿ ಸಾಹೇಬ್ರು ಎಲ್ಲ ಪೊಲೀಸ್ ಆಫೀಸರ್ನ ಕರೆಸಿ, ನೋಡ್ರಿ ನೀವಿಷ್ಟು ಜನ ಇದ್ರು ವೀರಪ್ಪನ್ನ ಹಿಡಿಯಕಾಗ್ಲಿಲ್ಲ, ನಿಮ್ಗೆ ನಾಚಿಗೆ ಬರಬೇಕು, ಇಲ್ಲಿ ನೋಡ್ರಿ ಒಬ್ಬ ಹಳ್ಳಿ ಯುವಕ ನಾ ಹಿಡಿದು ಕೊಡ್ತೇನೆ ಅಂತ ಬಂದಾನ ಅಂತಂದ್ರು. ಅದಕ್ಕೆ ಬಸಪ್ಪ, ನಾ ಹಳ್ಳಿಯವ ಆದ್ರೆ ಏನಾತ್ರಿ, ನಿಮಗಿಂತ ಜಾಸ್ತಿ ಬುದ್ಧಿ ಐತಿ ಅಂದೆ. ಅದಕ್ಕೆ ಡಿ ಐ ಜಿ, ಹೌದ್ರಿಪ್ಪ ಬಸಪ್ಪ, ನೀವು ವೀರಪ್ಪನ್ನ ಹೆಂಗ್ ಹಿಡಿತೀರಿ ಅನ್ನೋದನ್ನ ಹೇಳ್ರಿ ಅಂತ ಕೇಳಿದಕ್ಕೆ ಬಸಪ್ಪ ಶುರು ಮಾಡಿದ್ರಿ. ನೋಡ್ರಿ ಸಾಹೇಬ್ರ, ಅದು ಬಹಳ ಹಗರ್ ಕೆಲಸ ಏನ್ರಿಪ್ಪ, ನಾ ಹೇಳ್ದಂಗೆ ಮಾಡಿದ್ರೆ ಸಾಕು, ಹೇಳ್ರಿ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ, ನೀವ್ ಹೇಳ್ದಂಗ ಮಾಡ್ತೀವಿ, ಹೇಳ್ರಿ ಏನ್ ಮಾಡಬೇಕು. ನೋಡ್ರಿ ಈಗ ವೀರಪ್ಪನ್ನು ಹಾನಿ ಕೊಲ್ತಾನೇನ್ರಿ, ಕೊಲ್ಲಿ ಬಿಡ್ರಿ, ಎಲ್ಲ ಹಾನಿ ಕೊಂದ ಮೇಲೆ ಈ ಮಲೆ ಮಹದೇಶ್ವರ ಬೆಟ್ಟದಾಗ ಒಂದು ಹಾನಿ ಇರುವುದಿಲ್ಲ. ಆಮೇಲೆ ವೀರಪ್ಪನ್ನು ಗಿಡ ಕಡಿತಾನೇನ್ರಿ, ಕಡಿಲಿ ಬಿಡ್ರಿ, ಗಂಧದ ಗಿಡ ತೇಗದ ಗಿಡ ಹಿಂಗೆಲ್ಲ ಗಿಡಗಳನ್ನ ಕಡದ ಮೇಲೆ ಈ ಮಲೆ ಮಹದೇಶ್ವರ ಬೆಟ್ಟ ಬಟಾ ಬೈಲಾಕತಿ ಏನ್ರಪ್ಪ, ಬಟಾ ಬೈಲಾದ ಮೇಲೆ ವೀರಪ್ಪನ್ನ ಟೆಂಟ್ ಹಾಕೊಂಡು ಉಣ್ಣಾಕೊಂಡಿರ್ತಾನ. ಸಾಹೇಬ್ರ ನೀವು ಬರೇ ಬರೇ ಇಬ್ರು ಪಿ ಸಿಗಳನ್ನ ನನ್ನ ಜೊತೆ ಕಳಿಸ್ಕೊಡ್ರಿ, ನಾವ ಉಣ್ಣಾ ಕುಂತಾಗ ಹೋಗಿ ಅವನ ಕೈಗೆ ಬೇಡಿ ಹಾಕಿ ಬರೇ ಒಂದು ಆಟೋದಾಗ ಹೊತ್ಕೊಂಡು ಬರ್ತೀನ್ರಿ, ಅವಾಗ ನೀವು ನನಗ 40 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀರಿ, ಹೌದಲ್ಲ ಅಂತಂದಿದ್ದಕ್ಕ ಡಿ ಐ ಜಿ ಸಾಹೇಬ್ರು ಸಿಟ್ಟಿಗೆದ್ದು, ಬಹುಮಾನ ಬೇಕಾ ಮಗನ ಬಹುಮಾನ, ತಗೋ ಮಗನ ಬಹುಮಾನ, ತಗೋ ಮಗನ ಬಹುಮಾನ ಅಂತ ಬೂಟುಗಾಲಿಲಿ ಒದ್ದು ಒದ್ದು ಒದ್ದು ಏರೋಪ್ಲೇನ್ ಏರಿಸಿ ಮೈ ಹಣ್ಣು ಹಣ್ಣು ಹಣ್ಣು ಮಾಡಿ ಹೊರಗೆ ದುಗಿಸ್ತಾರ. ಏನು ಮಾಡೋದ್ರಿ ಬಸಪ್ಪನ ಪರಿಸ್ಥಿತಿ, ಬೆಂಗಳೂರಾಗ ಇರಾಕು ಬರುವುದಿಲ್ಲ, ಊರಿಗೆ ಒಳ್ಳೆ ಹೋಗಾಕು ಬರುವುದಿಲ್ಲ, ಅದಕ್ಕೆ ಅಲ್ಲೇ ಇಲ್ಲೇ ಪಿರಿ ಪಿರಿ ಪಿರಿ ಪಿರಿ ತಿರುಗಾಕ ಹತ್ತಿದ. ಊರು ತಿರುಗಾಕ ಹತ್ತಿದ್ದ, ಅರೆದವ್ರ ಮುಂದೆ ಸುಳ್ಳಂದು ಸೊಟ್ಟಂದು ಹೇಳಿ ಹಂಗೂ ಹಿಂಗೂ ಹೊಟ್ಟೆ ತುಂಬಿಸ್ಕೊಳ್ತಿದ್ದ. ಇದ ರೂಢಿಯಾಗಿ ಬಸಪ್ಪ ಒಬ್ಬ ದಗಾಬಾಜಿ ಅಂದ್ರ ದಗಾಖೋರ ಅಂದ್ರ ತಗಲಾಬಾಜಿ ಅಂದ್ರ ತಗಲು ಹೇಳೋದ್ರಾಗ ಸುಳ್ಳು ಹೇಳೋದ್ರಾಗ ನಂಬರ್ 1 ಆಗಿದ್ರಿ. ಒಮ್ಮೆ ಏನಾಯ್ತು ಅಂದ್ರ 2 ದಿವಸದಿಂದ ತಿನ್ನಕ್ ಕೂಳ ಸಿಕ್ಕಿದ್ದಿಲ್ಲ, ಬಿಸಿಲಾಗ ಪಿರಿ ಪಿರಿ ಪಿರಿ ಹೊಂಟಾಗ ದೂರದಿಂದ ಒಂದು ಆಶ್ರಮ ನೋಡಿದ. ಅರಳಿ ಗಿಡದ ಬುಡಕ್ಕ ಒಬ್ಬ ಸಾಧು ತನ್ನ ಶಿಷ್ಯಂದ್ರಿಗೆ ಉಪನ್ಯಾಸ ಕೊಡಕ್ ಹತ್ತಿದ್ದ. ಅಲ್ಲೇ ಇನ್ನೊಂದು ಗಿಡದ ಕೆಳಗ ಅನ್ನ ಸಾರು ಪ್ರಸಾದ ತಯಾರಾಗತ್ತಿತ್ರಿ. ಹಸದ ಕಂಗಾಲಾದ ಬಸಪ್ಪನ ಮೂಗಿಗೆ ಘಮ ಘಮ ಘಮ ಘಮ ಘಮ ಸಾರಿನ ವಾಸನೆ ಬಡದ ಕೂಡ್ಲೆ ಓಡಿ ಹೋಗಿ ಸಾಧುವಿನ ಅಡ್ಡು ಬಿದ್ದು, ಸ್ವಾಮ್ಯರ ನಾನು ನಿಮ್ಮ ಶಿಷ್ಯ ಆಗಿ ಪಾದ ಸೇವಾ ಮಾಡ್ಕೊಂತ ಇಲ್ಲೇ ಇದ್ದು ಬಿಡ್ತೀನ್ರಿ ಅಂತ ಬೇಡ್ಕೊಂಡ. ಪಾಪ ಸಾಧು ಶ್ರೀಗಳು ಆಗಲಿ ಅಂತ ಒಪ್ಪಿಕೊಂಡ್ರು. ಬಸಪ್ಪ ಶಿಷ್ಯ ಆಗಿ ಹೊಟ್ಟೆ ತುಂಬ ಉಣ್ಕೋಂತ ದಿನ ಕಳೆಯಕ್ ಹತ್ತಿದ. ಹೊಟ್ಟೆ ತುಂಬ ಉಣ್ತಿದ್ದೇನೋ ಖರೆ, ಆದ್ರ ಆಶ್ರಮದ ನಿಯಮಗಳು ಇವಂಗ ಬಹಳ ತ್ರಾಸ ಅನಿಸಿದ್ವು. ಮುಂಜಾನೆ ನಸಿಕ್ನ್ಯಾಗ 4 ಗಂಟೆ ಕೇಳ್ಬೇಕ್ರಿ, ನದಿಯಾಗ ಮುಳುಗಿ ಹೂ ಪತ್ರಿ ಹರ್ಕೊಂಡು ಬರಬೇಕು, ಕೆಲಸ ಬಗೆಹರಿಲಿಲ್ಲ.
ಅದಕ್ಕೆ ಒಂದು ಉಪಾಯ ಹುಡಿದ. ಆಶ್ರಮ ಹುಲ್ಲು ಕಟ್ಟಿಗೆಯಿಂದ ತಯಾರು ಮಾಡಿದ್ದು. ಇದಕ್ಕೆ ಬೆಂಕಿ ಹಚ್ಚಿಬಿಟ್ರೆ ಈ ಸಾಧುವಿನಿಂದ ತಪ್ಪಿಸಿಕೊಂಡು ಹೋಗ್ಬೋದು ಅಂತ ವಿಚಾರ ಮಾಡಿ ಹೊತ್ತ ಸಾಧಿಸಿ ಬೆಂಕಿ ಹಚ್ಚಿ ಹೊರಗೆ ಬಂದು ನಿಂತ. ಇವನಂಗ ಸಾಧುವಿನ ಉಪನ್ಯಾಸ ಕೇಳಿ ಕೇಳಿ ಕೇಳಿ ಬ್ಯಾಸರಾದ ಉಳು ಶಿಷ್ಯಂದ್ರಿಗೂ ಬಹಳ ಖುಷಿಯಾತ್ರಿ. ನಕ್ಕೋಂತ ಶಿಟಿ ಹೊಡ್ಕೋಂತ ಕುಣ್ಯಾಕ ಹತ್ತಿದ್ರು. ಇದನ್ನ ನೋಡಿದ ಸಾಧುಗ ಹೊಟ್ಟ್ಯಾಗ ಖಾರ ಕಲಿಸಿದಂಗಾತ್ರಿ. ಆದರೂ ಪಂಚೇಂದ್ರಿಯಗಳನ್ನ ಹತೋಟಿ ಒಳಗೆ ಇಟ್ಟುಕೊಂಡಂತ ಸಾಧು ನಕ್ಕೋಂತ ಕುಣಿದಾಡೋ ಶಿಷ್ಯಂದ್ರ ಹತ್ರ ಬಂದು, ಅಲ್ರಿಪ್ಪ ಆಶ್ರಮಕ್ಕೆ ಬೆಂಕಿ ಹತ್ತೈತಿ, ನೀವು ಹೋಗಿ ನದಿಯೊಳಗಿಂದ ನೀರು ತಂದು ಬೆಂಕಿ ಆರಿಸೋದು ಬಿಟ್ಟು ನಗಾಕ ಹತ್ತಿರಲ್ಲ ಅಂತ ಕೇಳಿದ್ದಕ್ಕ ಒಬ್ಬ ಅಡಮೂಟು ಶಿಷ್ಯ, ನಿಮ್ ಪವಾಡ ಶಕ್ತಿಯಿಂದ ಆರಿಸ್ರಿ, ಇಲ್ಲ ನಮ್ ಜೊತೆಯಿಂದ ನೀವು ನಗರಿ ಶಿಟಿ ಹೊಡಿರಿ ಅಂದ. ಅದಕ್ಕೆ ಸಾಧುಗಳು, ಇಷ್ಟು ದಿವಸ ನಾ ಉಪನ್ಯಾಸ ಹೇಳಿದ್ದು ಹೊಳ್ಯಾಗ ಹುಣಸೆಹಣ್ಣು ತೊಳೆದಂಗಾತು, ಬೊರ್ಗಲ್ ಮ್ಯಾಲೆ ನೀರು ಎರೆದಂಗಾತು, ಇಲ್ಲೇ ಕಾಲಹರಣ ಮಾಡೋ ಬದಲು ಕಾಶಿಗೋ ರಾಮೇಶ್ವರಕ್ಕೋ ಹೋಗಿ ದೇವ್ರ ಪಾದ ಸೇರೋದು ಒಳ್ಳೇದು ಅಂತ ವಿಚಾರ ಮಾಡಿ ದಂಡಿ ಕಮಂಡಲ ಕೈಯಾಗ ಹಿಡ್ಕೊಂಡು ಹೊಂಟ್ರು. ಇವ್ರನ್ನ ನೋಡಿದ ಕೂಡಲೇ ಬಸಪ್ಪ ಲಭ ಲಭ ಲಭ ಲಭ ಹೊಯ್ಕೋಂತ ಎದಿ ಎದಿ ಬಡ್ಕೋಂತ ಅಳಾಕ ಶುರು ಮಾಡಿದ್ರಿ. ಬಸಪ್ಪ ಅಳಾಕ ಹತ್ತಿದ್ದ ನೋಡಿ ಸಾಧು ಶ್ರೀಗಳಿಗೆ ಬಹಳ ಸಂತೋಷ ಆತು. ವರ್ಷಾನುಗಟ್ಲೆ ಉಳು ಶಿಷ್ಯಂದ್ರಿಗೆ ಉಪದೇಶ ಹೇಳಿದ್ದು ಗಾಳಿ ಮಾತಾಗಿ ಹೋತು. ಮನಮನ ಬಂದ ಆಶ್ರಮ ಸೇರಿದ ಬಸಪ್ಪ ತನ್ನ ಬಗ್ಗೆ ತನ್ನ ಆಶ್ರಮಕ್ಕ ಬೆಂಕಿ ಹತ್ತಿದ ಬಗ್ಗೆ ಎಷ್ಟು ಕಳಕಳಿ ಇಟ್ಕೊಂಡು ಅಳಾಕ ಹತ್ಯಾನಲ್ಲ, ಇವನ ನನ್ನ ನಿಜವಾದ ಶಿಷ್ಯ ಅಂತ ತಿಳ್ಕೊಂಡು, ಯಾಕಪ್ಪ ಬಸಪ್ಪ ಯಾಕೆ ಅಳಾಕ ಹತ್ತಿದ್ದಿ, ಆಶ್ರಮ ಸುಟ್ಟು ಹೋತು, ಅತ್ತೇನು ಪ್ರಯೋಜನ, ಯಾಕೆ ಅಳಾಕ ಹತ್ತಿದ್ದಿ ಅಂದ್ರು. ಅದಕ್ಕೆ ಬಸಪ್ಪ ಇನ್ನೂ ಜೋರಾಗಿ, ಆಶ್ರಮ ಸುಟ್ರೇನಾತ್ರಿ, ಆ ಬೆಂಕಿಯಾಗ ಸಿಕ್ಕು ನೀವಿನ್ನು ಸತ್ತಿಲ್ಲಲ್ಲ, ಅದಕ್ಕ ಬಹಳ ದುಃಖ ಆಗೈತ್ರಿ, ನಿಮ್ಮಿಂದ ತಪ್ಪಿಸ್ಕೊಂಡೆ ಅಂತ ತಿಳ್ಕೊಂಡಿದ್ದೆ, ಆದ್ರ ನೀವಿನ್ನು ಸತ್ತೇ ಇಲ್ಲಲ್ರಿ ಅಪ್ಪ ಅಂತ ಅಳಾಕ ಹತ್ತಿದ. ಅವಾಗ ಸಾಧು ಶ್ರೀಗಳು ತೂ ಮುಂಡೆ ಇದೆ ಅಂತ ಅಂದು ಕಾಶಿ ಯಾತ್ರೆ ಹೋಗ್ಬಿಟ್ರು. ಹೆಂಗೂ ಬಸಪ್ಪಗ ಆಶ್ರಮದಾಗ ಕಾವಿ ಬಟ್ಟೆ ಸಿಕ್ಕಿದ್ವು, ತಾನ ಒಬ್ಬ ಸ್ವಾಮಿ ಅಂತ ತಿಳಿದು ಕಳ್ಳ ಸ್ವಾಮಿ ವೇಷ ಹಾಕಿದ. ಇನ್ನೊಂದು ಊರಿಗೆ ಬಂದು ಗಿಡದ ಬುಡಕ್ಕ ಪದ್ಮಾಸನ ಹಾಕೊಂಡು ಕುಂತು ಸುಳು ಸುಳೆ ಗುನು ಗುನು ಗುನು ಗುನು ಮಂತ್ರ ಹೇಳಾಕತ್ತಿದ. ಜನ ಇವನು ನೋಡಿ ಮೋಸಿದ್ರು. ಪ್ರತಿದಿನ ಇವಂಗ ತರ ತರದ ಎಡಿ ಮಾಡಿ ತಾಟ್ ಬರಾಕತ್ತಿದ್ವು ರೀ. ಹೇ ಚಲೋ ಚಾನ್ಸ್ ಆದಲೆ ಅಂದವನ ಮೈತುಂಬ ಬೂದಿ ಬಡ್ಕೊಂಡು ಬಂದು ಭಕ್ತರಿಗೆ ಮಂತ್ರ ಮಾಡಿ ಬೂದಿ ಕೊಟ್ಟು ಕಳ್ಸಾಕತ್ತಿದ. ಅವಾಗಿಂದಂಕರು ಬೂದಿ ಸ್ವಾಮಿಯರು ಬೂದಿ ಸ್ವಾಮಿಯರು ಬೂದಿ ಬಸಪ್ಪಜ್ಜನವರು ಅಂತ ಭಾರಿ ಪ್ರಖ್ಯಾತ ಅದ್ರಿ. ಜನ ಇವಂಗ ಎಡಿ ಕೊಟ್ರೆ ಹಿಮ ಅವರಿಗೆ ಬೂದಿ ಕೊಡಕ್ ಹತ್ತಿದ. ಹಿಂಗ ಆರಾಮಾಗಿ ಸಾಗಿತ್ತು ನಮ್ಮ ಬೂದಿ ಬಸಪ್ಪನ ಜೀವನ. ಒಂದೂರಿಂದ ಇನ್ನೊಂದೂರು, ಇನ್ನೊಂದೂರಿಂದ ಮತ್ತೊಂದೂರು, ಮತ್ತೊಂದೂರಿಂದ ಮುಗದೊಂದೂರು ನಡೆಯಿತು ಬೂದಿ ಬಸಪ್ಪನ ಪ್ರವಾಸ. ಬೂದಿ ಬಸಪ್ಪ ಬೀಡು ಬಿಟ್ಟು ಊರಾಗ ಒಬ್ಬ ದೈವಿಕ ಮನುಷ್ಯ ಇದ್ರಿ. ಅವ ದಿನಾಲೂ ಕೂಲಿ ಮಾಡಿ ಹಣ ಸಂಪಾದಿಸಿ ಪ್ರತಿದಿನ ಒಬ್ಬ ಜಂಗಮರಿಗೆ ಊಟ ಮಾಡಿಸಿದ ಮೇಲೆ ತಾವು ಊಟ ಮಾಡವ. ಗಂಡ ಹೆಂಡತಿ ಕೂಡಿ ಮಾತಾಡುವಾಗ ದೈವಿಕ ಮನುಷ್ಯ ಅಂದ, ಏನ ನಾನು ಮಾಡೋ ಸ್ವಾಮಿ ಕಾರ್ಯಕ್ಕೆ ನನಗೆಷ್ಟು ಪುಣ್ಯ ಬರ್ತೈತಿ ಅಂತ ನಿನಗೆ ಗೊತ್ತೈತೇನು ಅಂತ ಕೇಳಿದ. ಅದಕ್ಕೆ ಅವನ ಹೆಂಡತಿಗೆ ಸಿಟ್ಟು ಬಂತ್ರಿ. ಅದಕ್ಕಾಕಿ, ಅಲ್ರಿ ಬರೇ ನೀವು ನಾ ಮಾಡಿದ್ದು ಸ್ವಾಮಿ ಕಾರ್ಯ ಅಂತ ಅಂತೀರಿ ಹೊರತು ನಾವಿಬ್ರು ಮಾಡಿದ್ದು ಅಂತ ಯಾಕೆ ಅನ್ನೋದಲ್ಲ ಅಂತ ಕೇಳಿದ್ಲು. ಅದಕ್ಕೆ ಸಿಟ್ಟಿಗೆದ ಗಂಡ, ನೀ ಏನು ಮಾಡ್ತೀಯ ನಿಮ್ಮ ಅಪ್ಪನ ತಲಿ ದುಡ್ಯಾವ ನಾನು, ಸ್ವಾಮಿಯರಿಗೆ ಪ್ರಸಾದ ನೀಡಾವ ನಾನು, ಅದ್ರಾಗ ನಿಂದೇನಾಯ್ತು ಕಿಸಾಮತಿ ಅಂತ ಅಂದ. ಅದಕ್ಕೆ ಹೆಂಡತಿ ಮನಸ್ನಾಗ ಅಂದ್ಕೊಡ್ಲು, ಎಲ್ಲ ಬಾಡ್ಕು, ಎಲ್ಲ ಪುಣ್ಯ ನೀನ ಪಡ್ಕೋಬೇಕು ಅಂತ ಮಾಡಿಯಲ್ಲ, ಆಗಲಿ ನೋಡೇ ಬಿಡ್ತೀನಿ ನಿಂದು ಒಂದು ಕೈ ಅಂತ. ಗಂಡ ಹೆಂಡತಿ ಅನ್ಯೋನ್ಯವಾಗಿ ಕೂಡಿ ಸಂಸಾರ ನಡೆಸಿದ್ರೆ ಮಾತ್ರ ಅದು ಜೀವನ, ಇಲ್ಲ ಅಂದ್ರೆ ಅದು ಹಳಿ ತಪ್ಪಿ ನಡೀತೈತಿ ಅಂತ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಸಂಸಾರದೊಳಗೆ ಗಂಡಿಗೆ ಎಷ್ಟು ಪ್ರಾಧಾನ್ಯತೆ ಆಯಿತೋ ಅಷ್ಟೇ ಪ್ರಾಧಾನ್ಯತೆ ಹೆಣ್ಣಿಗೂ ಐತಿ. ಮನ್ಯಾಗ ಹೆಣ್ಣು ಒಲದ್ರೆ ಸಂಸಾರದ ಕಣ್ಣಾಗ್ತಾಳ, ಇಲ್ಲ ಅಂದ್ರೆ ಸಂಸಾರಕ್ಕೆ ಮುಳ್ಳು ಹುಣ್ಣಾಗ್ತಾಳ ಅಂತ ಅನ್ನೋದೇ ಇದ್ರ ಸ್ವಾರಸ್ಯ. ಹೆಂಡತಿ ಛಲ ತೊಟ್ಲು, ನಿನ್ನ ಪೂಜಾ ಸ್ವಾಮಿ ಕಾರ್ಯ ಹೆಂಗ ನಡೀತೈತಿ ನಾನು ನೋಡೇ ಬಿಡ್ತೇನೆ ಅಂತ. ಮರುದಿನ ಗಂಡ ದೈವಿಕ ಮನುಷ್ಯ ಕೂಲಿ ಮಾಡಿ ಕಾಳು ಕಡಿ ತಂದು ಅಡಿಗೆ ಮಾಡ, ನಾನು ಸ್ವಾಮಿಯವ್ರನ್ನ ಕರ್ಕೊಂಬರ್ತೇನೆ ಅಂತ ಅಂದಿದ್ದಕ್ಕ ಆಗ್ಲಿ ರೀ ಅಂತ ಒಪ್ಪಿಕೊಂಡು ಎಲ್ಲ ಅಡಿಗೆ ಮಾಡಿದ್ಲು. ಹೊರಗೆ ಹೋದಾಗ ಗಿಡದ ಕೆಳಗೆ ಕುಂತು ಬೂದಿ ಬಸಪ್ಪ ಕಣ್ಣಿಗೆ ಬಿದ್ದ.
ಕಾಲಿಗಾಟಿ ಬಿದ್ದು, ಸ್ವಾಮ್ಯರ ನೀವು ಇವತ್ತ ನಮ್ಮ ಮನ್ಯಾಗ ಪ್ರಸಾದ ಸ್ವೀಕಾರ ಮಾಡಬೇಕ್ರಿ ಅಂತ ಬೇಡ್ಕೊಂಡ. ನಮ್ಮ ಬೂದಿ ಬಸಪ್ಪಗೂ ಇಷ್ಟ ಬೇಕಾಗಿತ್ತು, ಆಗ್ಲಿ ಅಂತ ಆಶೀರ್ವಾದ ಮಾಡಿದ. ಅವನ ಮನೆಗೆ ಹೋಗಿ ಪೂಜಾ ಪುನಸ್ಕಾರ ಮಾಡಿದ ಮೇಲೆ ಪ್ರಸಾದ ಸ್ವೀಕಾರಕ್ಕಂತ ಕುಂತ. ಅಷ್ಟರಾಗ ದೈವಿಕ ಮನುಷ್ಯ, ಅಲ್ಲ ಇವನ ಸ್ವಾಮ್ಯಾರ ಊಟ ಆದ ಮೇಲೆ ತಿನ್ನಕ್ಕೆ ಅಡಿಕೆ ಎಲೆ ಇಲ್ಲಲ್ಲ ಅಂತ ನೆನಪು ಮಾಡಿಕೊಂಡು ಹೆಂಡತಿಗೆ ಹೇಳಿ ಅಡಿಕೆ ಎಲೆ ತರಕ್ ಹೋದ. ಹೊತ್ತು ಸಾಧಿಸಿ ಗತ್ತು ಮಾಡಿ ಹೆಂಡತಿ ಇದ ಹೊತ್ತಲೇ ಅಂದಾಕಿನ ಒಂದು ಒಣಕಿ ಮೂಲ್ಯಾಗ ನಿಲ್ಲಿಸಿ ಹೂ ಏರಿಸಿ ಕುಂಕುಮ ಭಂಡಾರ ಹಚ್ಚಿ, ಅಯ್ಯೋ ಯಪ್ಪ ನಿನಗೆ ಉಣ್ಣಾಕಿದ ಮನಿ ಬೇಕಾಗಿತ್ತೇನೋ ದೇವ್ರ, ನಿಂದೆಂತ ಕೆಡಗಾಲೋ ಯಪ್ಪ, ನಿನ್ನ ಆಯುಷ್ಯ ತುಂಬಿ ಬಂದಾಗ ನಾ ಏನು ಮಾಡಕ್ಕೆ ಸಾಧ್ಯ ಆಯ್ತೋ ಯಪ್ಪ ಅಂತ ಜೋರಾಗಿ ಅಳಕತ್ತಿದ್ರಿ. ಬೂದಿ ಬಸಪ್ಪನ ಲಂಗೋಟಿನ ಢೀಲ ಆತ್ರಿ. ಉಣ್ಣಾಕ್ ಕುಂತಾವ ಒಳಗೆ ಎದ್ದು ಹೋಗಿ, ಯಾಕೆ ವಾತಾಯಿ ಅಂತ ಕೇಳಿದ. ಅದಕ್ಕಾಕಿ, ಏನು ಹೇಳಿರಿ ಸ್ವಾಮ್ಯರ, ಏನು ಹೇಳಿ, ನನ್ನ ಗಂಡ ಪ್ರತಿದಿನ ಒಣಕಿ ಪೂಜಾ ಮಾಡಿ ಸ್ವಾಮ್ಯಾರ ಕರ್ಕೊಂಡು ಬಂದು ಉಣಿಸಿ ಒಣಕಿಲೆ ಸ್ವಾಮ್ಯಾರ ತಲೆ ಒಡೆದ ಊಟ ಮಾಡ್ತಾನ್ರಿ ಅಪ್ಪ, ಇವತ್ತ ನಿಮ್ಮ ಪಾಳೆ ಬಂದೈತಿ ಅಷ್ಟ, ಸುಖ ಸುಮ್ಮನ ನೀವು ತಲೆ ಒಡಿಸಿಕೊಂಡು ಸಾಯ್ತ್ರಿ ಅಲ್ಲ ಅಂತ ದುಃಖ ಆಗೈತಿ ಅಂದ್ಲು. ಈ ಮಾತು ಕೇಳಿ ಬೂದಿ ಬಸಪ್ಪಗೆ ಸಿಡ್ಲು ಬಡ್ದಂಗೆ ಆತ್ರಿ. ಆಕಿ ಕಾಲಿಗೆ ಬಿದ್ದು, ಯವ್ವ ತಾಯಿ ಈಗ ಹೆಂಗೆ ಮಾಡೋದು ವಾ ತಾಯಿ ಅಂದ. ಅದಕ್ಕಾಕಿ, ನೀವೇನು ಚಿಂತೆ ಮಾಡಬೇಡ್ರಿ, ನೀವು ನನ್ನ ಗಂಡು ಬರೋದ್ರೊಳಗೆ ಹಿತ್ತಲ ಬಾಗಿಲಿಂದ ಹಾಸಿ ಓಡಿ ಪಾರಾಗ್ರಿ, ಮುಂದಿಂದ ನಾನು ಹುಡ್ಕೊಂತೀನಿ ಅಂತ ಅಂದಿದ್ದಷ್ಟ ತಡ ಅಲ್ಲಿಂದ ಬಸಪ್ಪ ಕೆತ್ತು ಓಡಿ ಹೊಂಟ. ಅಷ್ಟರಾಗ ಗಂಡ ಅಡಿಕೆ ಎಲಿ ಲವಂಗ ಯಾಲಕ್ಕಿ ಕೈಯಾಗಿ ಹಿಡ್ಕೊಂಡು ಬಂದು ನೋಡ್ತಾನ, ಸ್ವಾಮಿಯರ್ ಇಲ್ಲ. ಏ ಏನ ಸ್ವಾಮಿಯರ್ ಎಲ್ಲಿ ಅಂದ. ಆಕೆ ಸಮಾಧಿಯಿಂದ, ಏನು ಮಾಡ್ತೀರಿ, ಸ್ವಾಮಿಯರ್ ಮಠದಾಗ ಒಣಕಿಲ್ಲಂತ, ಅದಕ್ಕೆ ಅವರು ಈ ಒಣಕಿ ಕೊಡು ಅಂತ ಕೇಳಿದರು. ಅದಕ್ಕೆ ನಾನು, ನಾವು ಬಡವ್ರಿ, ಕೂಲಿ ಮಾಡಿ ತಿನ್ನೋರು, ನನ್ನ ಗಂಡಕ್ಕೆ ಕೇಳ್ದನ ಒಂದು ಕಡ್ಡಿನೂ ಹೊರಗೆ ಕೊಡೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವ್ರು ಸಿಟ್ಟಾಗಿ ಹಿತ್ತಲು ಬಾಗಲದಿಂದ ಹೋಗಿಬಿಟ್ರಿ ಅಂತಂದ್ಲು. ಈ ಮಾತು ಕೇಳಿ ಗಂಡ ಭಾಳ ನೊಂದ್ಕೊಂಡ. ಸ್ವಾಮಿಯರು ತನ್ನ ಮನೆಯಾಗ ಪ್ರಸಾದ ಸ್ವೀಕಾರ ಮಾಡದಿದ್ರು ಅಷ್ಟೇ ಹೋತು, ಅವ್ರು ಕೇಳಿದ ಒಣಕಿನಾದರೂ ಅವ್ರಿಗೆ ಕೊಟ್ರಾತು ಅಂತ ಆ ಒಣಕಿ ಹಿಡ್ಕೊಂಡು ಸ್ವಾಮಿಯರ್ ಬೆನ್ನ ಹತ್ತಿ ಓಡಿ ಹೊಂಟ. ಹಿತ್ತಲಾಗ ತಪ್ಪಿಸಿಕೊಂಡು ಬೂದಿ ಬಸಪ್ಪ ಬದುಕಿದೆ ಆ ಬಡ ಜೀವವೇ ಅಂತ ಅನ್ಕೊಂಡು ಓಡಾಕತ್ತಿದ್ದ. ಹಿಂದಿನಿಂದ ಸ್ವಾಮ್ಯರ ಒಣಕಿ, ಸ್ವಾಮ್ಯರ ಒಣಕಿ ಅಂತ ಒದರು ಧ್ವನಿ ಕೇಳ್ತು. ಹಿಂದ ಹೊಳ್ಳಿ ನೋಡ್ತಾನ, ಅವ ಒಣಕಿ ಹಿಡ್ಕೊಂಡು ಓಡಿ ಬರಾಕತ್ತಾನ, ಇವನ ಕೈಯಾಗ ಸಿಕ್ಕ್ರ ತಲೆ ಒಡೆದ ಬಿಡ್ತಾನಲೇ ಅಂತ ಅಂದವನ. ಮತ್ತ ಬಸಪ್ಪ ಕಚ್ಚಿ ಕೈಯಾಗಿ ಹಿಡ್ಕೊಂಡು ಓಡಾಕತ್ತಿದ. ಅವ ಸ್ವಾಮ್ಯರ ಒಣಕಿ ಅನ್ನವ ಇವ ಕಿತ್ತು ಓಡವ, ಸ್ವಾಮ್ಯರ ಒಣಕಿ ಅನ್ನವ ಇವ ಕಿತ್ತು ಓಡವ. ಹಂಗ ಹಂಗ ಹಂಗ ಹಂಗ ಚಿಗರಿ ಹಂಗ ಓಡಿ ಬೂದಿ ಬಸಪ್ಪ ಅಲ್ಲಿಂದ ತಪ್ಪಿಸಿಕೊಂಡ. ಮುಂದ ಹೋಗ್ತಾ ಹೋಗ್ತಾ ಬೂದಿ ಬಸಪ್ಪಗ ಒಂದು ನದಿ ಅಡ್ಡ ಬಂತ್ರಿ. ನದಿ ನೋಡಿದ ಕೂಡಲೇ ಮೈ ಜುಮ್ ಅಂತು. ಯಾಕಂದ್ರ ನಮ್ ಬೂದಿ ಬಸಪ್ಪಗ ಇಸಾಕ್ ಬರ್ತಿರ್ಲಿಲ್ಲ. ನದಿ ನೋಡಿ ಹೆದರಿ ನದಿಯಾಗ ಒಂದ ಮಾಡಿಬಿಟ್ಟ. ಒಂದ ಮಾಡಿ ಹೊರಗೆ ಬಂದು ನಿಂತ. ಅದ ಹೊತ್ತಿಗೆ ಬಸಪ್ಪ ಎಲ್ಲಿ ಒಂದ ಮಾಡಿದ್ದೋ ಅಲ್ಲೇ ನೀರು ತುಂಬಾಕಂತ ಅದ ಊರಿನ ಹೆಣ್ಮಕ್ಳು ಬಂದ್ರು. ಅವಾಗ ಬಸಪ್ಪ ಸೂಕ್ಷ್ಮ ಆಗಿ, ಯವ್ವ ತಾಯಿಗಳಿರ ಇಲ್ಲಿ ನೀರು ತುಂಬ್ಕೋಬೇಡ್ರವ ಅಂತಂದಿದ್ದಕ್ಕ ಒಬ್ಬಾಕಿ, ಅಲ್ರಿ ಸ್ವಾಮ್ಯರ ಇದೇನು ನಿಮ್ಮ ನೀರೇನ ಅಂತ ಕೇಳಿದ್ದಕ್ಕೆ ಬಸಪ್ಪ, ಅದ್ರಾಗ ಸ್ವಲ್ಪ ನೀರು ನಂದವ ಅಂತಂದ. ಆದರೂ ಅವರು ನೀರು ತುಂಬಿಕೊಂಡು ಹೋಗಿಬಿಟ್ರು. ಅಷ್ಟರಾಗ ಆ ಕಡೆ ದಂಡಿಯಿಂದ ಒಬ್ಬ ನಾವಿಕ ಅಂದ್ರ ಒಬ್ಬ ಅಂಬಿಗೆ ದೋಣಿ ತಗೊಂಡು ಬಂದ. ದೋಣಿ ನೋಡಿದ ಕೂಡಲೇ ಬೂದಿ ಬಸಪ್ಪ ಐಡಿಯಾ ಮಾಡಿದ್ರಿ, ಮಂತ್ರ ಜಪ್ಪಿಸ್ಕೋ ಅಂತ ದಾಸರ ಪದ ಶುರು ಮಾಡಿದ. ಅಂಬಿಗ ನಾ ನಿನ್ನ ನಂಬಿದೆ, ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ನಿನ್ನ ನಂಬಿದೆ, ನಿನ್ನ ನಂಬಿದೆ. ಈ ಹಾಡು ಕೇಳಿದ ಅಂಬಿಗ ದೋಣಿ ನಿಲ್ಲಿಸಿ ಇಳಿದು ಬಂದ. ಬೂದಿ ಬಸಪ್ಪನ ಕಾಲಿಗೆ ಅಡ್ಡ ಬಿದ್ದು, ನೀವು ಯಾವ ಮಠದ ಸ್ವಾಮಿಗಳು ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ನಿಮ್ಮ ಸೇವಾ ಮಾಡಕ್ಕ ನಂಗೆ ಅವಕಾಶ ಮಾಡಿಕೊಡ್ರಿ ಅಂದ. ವೈದ್ಯ ಹೇಳಿದ್ದು ಹಾಲುವನ್ನ, ರೋಗಿ ಬಯಸಿದ್ದು ಹಾಲುವನ್ನ ಅಂದಂಗ ಬೂದಿ ಬಸಪ್ಪ ಸ್ವಾಮಿಯರು, ಭಕ್ತ ನನ್ನನ್ನಿಂದು ಈ ನದಿ ಪಾರು ಮಾಡಿಸು ಸಾಕು ಅಂದ. ಖುಷಿಯಿಂದ ಅಂಬಿಗೆ ಬೂದಿ ಬಸಪ್ಪನ ನಿಜವಾದ ಶ್ರೀಗಳು ಅಂತ ತಿಳ್ಕೊಂಡು ದೋಣ್ಯಾಗ ಕುಂದ್ರಿಸಿ ಹುಟ್ಟು ಹಾಕಾಕತ್ತಿದ. ಅವಾಗ ನಮ್ಮ ಬೂದಿ ಬಸಪ್ಪನ ದಿಮಾಕದ ಡಿಗ್ರಿ ಏರಿ ಸ್ವಕ್ಕ ಬಂದಿತ್ರಿ. ಅಲ್ಲಪ್ಪ ಅಂಬಿಗೆ,
ನೀನು ಓದಾಕ ಬರೆಯಾಕ ಕಲ್ತಿಯೇನಪ್ಪ ಅಂತ ಕೇಳಿದ ನಮ್ಮ ಹೆಬ್ಬೆಟ್ಟಿನ ಗುರುತಿನ ಬೂದಿ ಬಸಪ್ಪ. ಪಾಪ.

ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಅಂತ ನೀರ್ ಕುಡಿಯಕ್ ಹತ್ತಿದ್ದ. ಅವಾಗ ಅಂಬಿಗೆ ಕೇಳಿದ, ಸ್ವಾಮಿಯರ ಈಸಾ ಕಲ್ತಿರೇನ್ರಿ ಅಂತ. ಅದಕ್ಕೆ ಬೂದಿ ಬಸಪ್ಪ, ಇಲ್ಲಪ್ಪ ಇಲ್ಲ ಅಂತ ಅಂದ ಕೂಡಲೇನ. ಅದಕ್ಕೆ ಅಂಬಿಗೆ, ತೂ ನಿನ್ನ ಮನೆ ಹಾಳಾಗ, ನಿನ್ನ ಜನ್ಮ ಪೂರ್ತಿ ಹಾಳಾಗಿ ಹೋತು ಅಂದ. ಇನ್ನೇನು ಬೂದಿ ಬಸಪ್ಪ ಮುಳುಗಿ ಸಾಯೋ ಸ್ಥಿತಿ ಒಳಗಿದ್ದ. ಅವಾಗ ಕರುಣಾಮಯಿ ಅಂಬಿಗೆ ಅವನ ನೀರಿಂದ ಹೊರಗೆತ್ತಿ ತಂದು ದಡ ಸೇರಿಸಿದ. ಅಂಬಿಗೆ ಬಸಪ್ಪನ್ನ ಗಿಡದ ಕೆಳಗೆ ದಪ್ಪ ಅಂತ ಒಗೆದು ಹೋಗಿದ್ದ. ಒಂದೆರಡು ತಾಸಿನ ಮೇಲೆ ನಮ್ಮ ಬೂದಿ ಬಸಪ್ಪಗ ಜ್ಞಾನ ಬಂತ್ರಿ, ಅಂದ್ರೆ ಎಚ್ಚರಿಕೆ ಆತು. ಸುತ್ತಮುತ್ತ ನೋಡಿದ, ಎದ್ದು ಕುಂತ, ಮಾವಿನ ಗಿಡದ ಬುಳಕ್ಕೆ ಕುಂತಿದ್ದ. ಅಲ್ಲೇ ಸುತ್ತ ಬಳ್ಳ್ಯಾಗ ಕುಂಬಳಕಾಯಿ ಬಳ್ಳಿನೂ ನೋಡಿದ. ಮ್ಯಾಲೆ ತಲೆ ಎತ್ತಿ ನೋಡ್ತಾನ, ಗಿಡ ತುಂಬೆಲ್ಲ ಸಣ್ಣ ಸಣ್ಣ ಮಾವಿನಕಾಯಿ. ಸುತ್ತ ನೋಡ್ತಾನ, ಬಳ್ಳ್ಯಾಗ ಬಲತ್ ನಿಂತ ದೊಡ್ಡ ದೊಡ್ಡ ಕುಂಬಳಕಾಯಿ. ವಿಚಾರ ಮಾಡಿದ, ದೇವ್ರ ಮೇಲೆ ಭಾಳ ಸಿಟ್ಟು ಬಂತು. ಆ ದೇವರಿಗೆ ಜವಾಬ್ದಾರಿನೇ ಇಲ್ಲ. ದೇವರು ಅಂದ್ರೆ ಬೇಜವಾಬ್ದಾರಿ ಮನುಷ್ಯ ಆಗಿಬಿಟ್ಟಾನ. ಯಾವ ಕೆಲಸ ಹೆಂಗೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಅಲ್ಲ, ಇಂಥ ದೊಡ್ಡ ಮಾವಿನ ಮರಕ್ಕೆ ಸಣ್ಣ ಸಣ್ಣ ಮಾವಿನಕಾಯಿ ಕೊಟ್ಟು ಸುತ್ತ ಇದ್ದ ಸಣ್ಣ ಬಳ್ಳಿಗೆ ದೊಡ್ಡ ದೊಡ್ಡ ಕುಂಬಳಕಾಯಿ ಕೊಟ್ಟಾನ. ಹುಚ್ಚು ದೇವರು, ಅಕಸ್ಮಾತ್ ನಾನಾ ದೇವ್ರು ಆಗಿರ್ತಿದ್ರೆ ಇಂಥ ದೊಡ್ಡ ಮಾವಿನ ಮರಕ್ಕೆ ದೊಡ್ಡ ದೊಡ್ಡ ಗಾತ್ರದ ಕುಂಬಳಕಾಯಿ ಅಂತ ಮಾವಿನಕಾಯಿ ಕೊಡ್ತಿದ್ದೆ. ಹಿಂಗೆ ಮಾಡಿದ್ರೆ ಇವರಪ್ಪನ ಅಂದ್ರೆ ದೇವರಪ್ಪನ ಗಂಟು ಏನು ಹೊಕ್ಕಿತ್ತು ಅಂತ ವಿಚಾರ ಮಾಡುವಷ್ಟರೊಳಗ ಸ್ವಯಂತ ಗಾಳಿ ಬಿಟ್ಟು ಗೊಪ್ಪಾದ ಒಂದು ಮಾವಿನಕಾಯಿ ಬೂದಿ ಬಸಪ್ಪನ ತಲೆ ಮೇಲೆ ಟಕ್ ಅಂತ ಬಿತ್ತು. ಬಸಪ್ಪ ಹೊಡೆತ ತಾಳ್ಲಾರ್ದ, ಅಯ್ಯೋ ಯಪ್ಪ ಸತ್ತೇ ಅಂತ ಚೀರಿ ನೆಲಕ್ಕೆ ಬಿದ್ದ. ತಲೆಗೆ ಪೆಟ್ಟು ಬಿದ್ದು ತಲೆ ಮೇಲೆ ದೊಡ್ಡದೊಂದು ಬುಗುಟಿ ಎದ್ದಿತ್ತು. ಅದಕ್ಕೆ ಬೂದಿ ಬಸಪ್ಪ, ಯಪ್ಪ ದೇವ್ರ ನೀನ ಸರಿಯಪ್ಪ, ಅಕಸ್ಮಾತ್ ಕುಂಬಳಕಾಯಿ ಗಾತ್ರದ ಗೊಪ್ಪದ ಮಾವಿನಕಾಯಿ ನನ್ನ ತಲೆ ಮೇಲೆ ಬಿದ್ದಿತ್ತು ಅಂದ್ರೆ ನಾ ಇಲ್ಲೇ ಗೊಟಕ್ಕಂತಿದ್ದೆ ಅಂತಂದು ಮುಂದೆ ನಡೆದ. ಬಹಳ ವಿಚಿತ್ರ ಊರಿಗೆ ಬಂದಿರಿ. ಆ ಊರಿನ ಹೆಸರು ಎದ್ದು ಬಡಿ ಅಂತ. ಹ್ಞೂನ್ರಿ, ನಗಬೇಡ್ರಿ, ಕೇಳ್ರಿಲ್ಲೇ. ಆ ಊರಿನ ಹೆಸರ ಎದ್ದು ಬಡಿ ಅಂತಿತ್ತು. ಇನ್ನ ಊರಾನ್ ಜನ ಹೆಂಗಿರಬಾರ್ದ್ರಿ, ಅವರು ಒಂದು ನಮೂನೆ ವಿಚಿತ್ರ ಇದ್ರು. ಈ ಎದ್ದು ಬಡಿ ಊರಾಗ ಒಳ್ಳೆಯವ ಅಂತ ಅನ್ನೋ ಒಬ್ಬನು ಇರಲಿಲ್ಲ. ಹಗಲು ಹೊತ್ತಿನಾಗ ದೀಪ ಹಚ್ಚಿ ಹುಡುಕಿದ್ರು ಸಿಗ್ತಿದ್ದಿಲ್ಲ. ಭಾರಿ ಕೆಟ್ಟ ಜನ ರೀ, ಪುಂಡು ಪೋಕ್ರಿತನ, ಮೋಸತನ, ಸುಳ್ಳುತನ, ಟಪಿಗೆ ಹಾಕೋದು, ಇಂಥ ವಿದ್ಯೆ ಒಳಗೆ ಒಬ್ಬರಿಗಿಂತ ಒಬ್ಬರು ನಿಪುಣರು. ಭಾಳ ಎಟ್ಟಿ ಜನ ರೀ, ಹುಟ್ಟಿದಾಗಿಂದ ಒಬ್ಬರು ಒಂದು ಚಲೋ ಕೆಲಸನ ಮಾಡಿದ್ದಿಲ್ಲ. ಇಂಥ ಎದ್ದು ಬಡಿ ಊರಾಗ ಹೋಗಿ ನಮ್ಮ ಬೂದಿ ಬಸಪ್ಪ ಸಿಕ್ಕಿಬಿದ್ದ. ಚಾವಡಿ ಕಟ್ಟಿ ಹಿಡಿದ ಕುಂತ ಬೂದಿ ಬಸಪ್ಪನ್ನ ವಿಚಿತ್ರದ ರೀತಿಯಿಂದ ನೋಡಕ್ ಹತ್ತಿದ್ರಿ. ಕಾವಿ ಬಟ್ಟೆ ಹಾಕೊಂಡು ಬಸಪ್ಪ ಅವ್ರ ಕಣ್ಣಿಗೆ ಭಯೋತ್ಪಾದಕ ಕಣ್ಣಂಗೆ ಕಂಡ. ಪಾಪ ಬಸಪ್ಪಗ ಹೊಟ್ಟ ಹಸಿವು ತಾಳ್ಲಾರ್ದ ಒಬ್ಬನ್ ನೋಡಿ, ಯಜಮಾನ್ರ ನನಗ ಹೊಟ್ಟಿ ಭಾಳ ಹಸ್ದೈತಿ ಅಂದ. ಅದಕ್ಕವ ಕಣ್ಣು ಕೆಂಪಗ ಮಾಡಿ, ಅದಕ್ಕೆ ನಮಗೇನು ಮಾಡಂದಿ ಅಂದ. ಅಷ್ಟ್ರಾಗ ಇನ್ನೊಬ್ಬ ಬಂದು, ಏನಂತ ಕಲ್ಲಪ್ಪ ಇವನ್ ಹಕಿಕತ್ ಅಂತ ಕೇಳಿದ್ದಕ್ಕ, ಇವನಿಗೇನೋ ಹೊಟ್ಟೆಸ್ತೈತೆ ಅಂತ ತತ್ಸಾರ ಮನೋಭಯಿಂದ ಉತ್ತರ ಕೊಟ್ಟ. ಅದಕ್ಕವ, ನೀ ಯಾವ ಊರವಲೇ ಬೇ ವರ್ಷಿ, ಮುನ್ನೋಡಿ ಮುಂದೆ ಹೋಗು ಅಂತ ಸಿಟ್ಟಿನಿಂದ ಭಿಕ್ಷುಕಿಗೆ ಹೇಳಿದಂಗ ಹೇಳಿ ಹೋಗ್ಬಿಟ್ಟ. ಬಸಪ್ಪಗ ಸುಂಕದ ಕಟ್ಟಿಯವ್ರ ಮುಂದೆ ಸುಖ ದುಃಖ ಹೇಳಿದಂಗ ಆಗಿತ್ತು. ಸುಮ್ಮನೆ ಮಾರಿ ಒಣಿಸ್ಕೊಂಡು ಕುಂತ. ಅಷ್ಟ್ರಾಗ ಇನ್ನೊಬ್ಬ ಬಂದು ಚಾವಡಿ ಕಟ್ಟಿ ತನ್ನ ಹೆಗಲ ಮೇಲಿನ ಟವೆಲಿಂದ ಹಸನ ಮಾಡಿ ಕುಂತು, ಏನ್ರಿಪ್ಪ ಐಗೋಳ್ರ ನಟ್ಟಗ ನಿಗಿರಿಸಿಕೊಂಡು ಇಲ್ಲೇ ತಳ ಊರಿರಲ್ಲ, ನಡಕ್ ಯಾವ ಊರು ಸಿಗ್ಲಿಲ್ಲೇನ ಅಂತ ಕೇಳಿದ. ಅವಾಗ ಚಾಲಾಕ ಬಸಪ್ಪ ಅವ್ರ ಮಾತಿನ ದಾಟಿ ಹಿಡ್ದಿದ್ದ. ಹೂನ್ರಿಪ್ಪ, ನಟ್ಟಗ ನಿಗಿರಿಸಿಕೊಂಡು ಇಲ್ಲಿಗೆ ಬಂದು ತಳ ಊರೇವಿ, ನೀವೆತ್ಲಾಗ ಹೊಂಟಿದ್ರಿ ನಿಮ್ ಬುಡಾಕಿ ತಗೊಂಡು ಅಂತ ಅಂದ. ಅವಾಗ ಆ ಮನುಷ್ಯ ಬಸಪ್ಪ ಮಾತಾಡಿದ ದಾಟಿ ನೋಡಿ ಅವನ್ನು ಅದ ಊರಾವ ಅಂತ ತಿಳ್ಕೊಂಡು, ಸೊಳೆ ಮಗಂದು ಸುಡುಗಾಡ್ ಹೊಲ ಆಯ್ತಲ್ರಿಪ್ಪ, ಕಾಯಕ್ ಹೊಂಟೇನಿ ಅಂತ ವಿನಯದಿಂದ ಉತ್ತರ ಕೊಟ್ಟ. ನಮ್ ಬೂದಿ ಬಸಪ್ಪ ಎಳಿ ಸಿಕ್ರ ಹಚಡ ನುಂಗೋ ಮನುಷ್ಯ, ಇಷ್ಟು ಸಿಕ್ರ ಕೇಳ್ತಾನೇನ್ರಿ. ಮಾತು ಮುಂದುವರಿಸಿದ, ಮತ್ತೇನ್ರಪ್ಪ ನಿಮ್ ಹಾಳಾದ ಹೊಲಸ ಮನೆತನ ಹೆಂಗ ನಡೆದೈತಿ ಅಂತಂದಿದ್ದಕ್ಕ ಅವ, ಅಡ್ಡಿ ಇಲ್ರಿಪ್ಪ, ಎಲ್ಲ ಮಗ ದೇವ್ರ ಆಶೀರ್ವಾದ. ಮನ್ಯಾಗ ದರಿದ್ರ ಮೋತಿ ಹೆಂಡತಿ, ಸತ್ಯಣದಂತ ಮಗ, ಹರಕ್ ಮುಗಿನ ಮಗಳು, ಎಲ್ಲಾರು ಆರಾಮ ಅದಾರ, ನಾ ಇನ್ ಬರ್ತೇನೆ ಅಂತ ಎದ್ದು ಹೋಗೇ ಬಿಟ್ಟ. ಚಾಲಾಕ್ ಬಸಪ್ಪ ಲೆಕ್ಕ ಹಾಕಿದ್ರಿ,
ಈ ಊರು ಮಂದಿ

0: ಹೆಣ್ಣಿಗೆ ಬುದ್ಧಿ ಕಲಸೇ ಹೋಗಬೇಕು ಅಂತ ನಿರ್ಧಾರ ಮಾಡಿದ. ಚಾವಡಿ ಕಟ್ಟಿ ಮೇಲೆ ಎದ್ದು ನಿಂತು, ಬರ್ರಿಲೇ ಎಲ್ಲರೂ ಬರ್ರಿಲೇ, ನಿಮಗೊಂದು ಮಾತು ಹೇಳ್ತೀನಿ ಬರ್ರಿಲೇ ಅಂತ ಕೂಗಾಕ್ ಹತ್ತಿದ. ಜನ ಬಂದು ಸೇರಿದ್ರು. ಅವಾಗ ಈ ಊರಾಗ ಪಂಡಿತರು ಅನ್ನೋರು ಯಾರಾದಾರು ಹೇಳ್ರಿ, ಅವರು ನನ್ನ ಮುಂದೆ ಪಾಂಡಿತ್ಯ ತೋರಿಸ್ಲಿ, ನನ್ನ ಸೋಲಿಸುವಂತ ಶಾಣ್ಯ ಪಂಡಿತ ಈ ಜಗತ್ನಾಗ ಹುಟ್ಟಿಲ್ಲ ಅಂತ ಎದಿ ತಟ್ಟಿ ತಟ್ಟಿ ಹೇಳಿದ. ಅದಕ್ಕೊಬ್ಬವ, ಈ ಊರಾಗ ಎಲ್ಲಾರು ಪಂಡಿತ್ರ, ಇಂಥ ಪಂಡಿತರಿಗೆ ನೀವೇನು ಗೆಣಸ್ ಕರೆಯಕ್ ಬಂದಿರಪ್ಪ, ಚಲೋ ಸಿಕ್ಕಿ ತಡಿ ನಮ್ಮ ಕೈಯಾಗ ಅಂತ ಅಂದು ಎಲ್ಲರೂ ಸೇರಿ ಬೂದಿ ಬಸಪ್ಪನ ಸಾವಿರ ತಲಿ ಗುಂಡು ಭಟ್ರ ಕಡೆ ಹೊತ್ತುಕೊಂಡು ಹೋಗಿ ನಿಲ್ಲಿಸಿದ್ರು. ಸಾವಿರ ತಲಿ ಗುಂಡು ಭಟ್ರ ಬಗ್ಗೆ ಹೇಳಬೇಕಂದ್ರೆ ಈ ಭಟ್ರಿಗೆ ಸಾವಿರ ತಲಿ ಇರಲಿಲ್ಲರಿ, ಆದ್ರೆ ಸಾವಿರ ತಲಿಯಷ್ಟು ಬುದ್ಧಿ ಐತಿ ಅಂತ ಎದ್ದು ಬಡಿ ಊರಾನ್ ಜನ ತಿಳ್ಕೊಂಡಿದ್ರು. ಗುಂಡು ಭಟ್ರು ಸಣ್ಣವರಿದ್ದಾಗ ಸಾಲಿಗೆ ಹೆಸರು ಹಚ್ಚದನ, ದೊಡ್ಡ ಭಿನ್ನತಿ ಒಳಗೆ ಕುಂತು ಸಾಲಿ ಕಲ್ತವ್ರು. ಇಂಥ ಸಾವಿರ ತಲಿ ಗುಂಡು ಭಟ್ರ ಮುಂದೆ ಬಸಪ್ಪನ ವೈದ್ಯ ನಿಲ್ಲಿಸಿ, ಭಟ್ರ ಇವ ಮಹಾಪಂಡಿತ್ ಅಂತ ನೋಡ್ರಿ, ಅದಕ್ಕೆ ನಿಮ್ಮ ಪಾಂಡಿತ್ಯ ಪರೀಕ್ಷೆ ಮಾಡಕ್ ಬಂದಾನ, ಸ್ವಲ್ಪ ನಿಮ್ಮ ಕೈ ತೋರಿಸ್ರಿ ಅಂದ್ರು. ಭಟ್ರು ಬಾಳ ಸಿಟ್ಟಿಗೆದ್ದ, ಇವ ಪಂಡಿತೇನ, ಇವ ಎಲ್ಲಿ ಕಸಮರಿಗಿ ಪಂಡಿತ ಅಂತ ನಾನು ಪರೀಕ್ಷೆ ಮಾಡಕ್ ಬಂದಾನ. ಹ್ಮ್ ಕೇಳಪ್ಪ ಪಂಡಿತ, ಏನು ಕೇಳ್ತಿ, ಒಮ್ಮೆಲೆ ಕೇಳಿಬಿಡು, ಇಲ್ಲ ಅಂದ್ರೆ ನಮ್ ಕೈಯಾಗ ಸಿಕ್ಕ ಹರ ಚಿಪ್ಪಾಡಾಗಿ ಅಂತ ಗುಡುಗಿದ್ರು ಭಟ್ರು. ಬಸಪ್ಪಗ ಖಾತ್ರಿ ಆತು, ಈ ಊರವರು ತಿಳಿಗೇಡಿಗಳು, ಇವ್ರ ಜೊತೆ ವಾದ ಮಾಡೋದಕ್ಕಿಂತ ಜಾಣತನದಿಂದ ಪಾರಾಗಿ ಹೋಗೋದ ಒಳ್ಳೇದು ಅಂದು ಗುಂಡು ಭಟ್ರ ಕಾಲಿ ನಮಸ್ಕಾರ ಮಾಡ್ತಾನ. ನಿಮ್ಮ ಹಳ್ಳಿಯೊಳಗ ಇಂಥ ದೊಡ್ಡ ಪಂಡಿತರು ಅದಾರಂತ ನಂಗೆ ಗೊತ್ತಿರಲಿಲ್ಲರಿ ಭಟ್ರ, ಗುಂಡು ಭಟ್ರು ನನ್ನ ಸೋಲಿಸಿದ್ರು, ನಾ ಶರಣಾಗತ ಆಗ್ತಾನೆ, ನೀವೆಲ್ಲರೂ ಸೇರಿ ಇವ್ರ ಮೆರವಣಿಗೆ ಮಾಡಬೇಕು, ನಾನು ಜಯ ಜಯಕಾರ ಮಾಡ್ತೇನೆ ಅಂತ ಅಂದ. ಊರಾನ್ ಜನ ಎಲ್ಲ ಸೇರಿ ಗುಂಡು ಭಟ್ರನ ಪಲ್ಲಕ್ಕಿ ಒಳಗೆ ಕುಂದರಿಸಿ ಸನಾದಿ ಭಜಂತ್ರಿ ಮೇಳದ ಜೊತೆ ಮೆರವಣಿಗೆ ಶುರು ಮಾಡಿದ್ರು. ಎಲ್ಲರೂ ಸಾವಿರ ತಲಿ ಗುಂಡು ಭಟ್ ಮಹಾರಾಜರಿಗೆ ಜೈವಾಗಲಿ ಅಂತ ಜಯ ಜಯಕಾರ ಮಾಡಕ್ ಹತ್ತಿದ್ರು. ಈ ಗದ್ದಲದಾಗ ಏನಾರ ಉಪಾಯ ಮಾಡಿ ಇಲ್ಲಿಂದ ಪಾರಾಗಬೇಕು ಅಂತ ಬಸಪ್ಪ ಎಲ್ಲರಿಗೂ ಕಾಣುವಂಗ ಒಂದು ಕಾಗದದ ಚೀಟಿ ಕಟ್ಟಾಕತ್ತಿದ. ಅದನ್ನು ನೋಡಿ ಎಲ್ಲಾ ಜನ, ಇದೇನು ಇದೇನು ಚೀಟಿ ಯಾಕೆ ಕಟ್ಟಾಕತ್ತೀರಿ ಅಂತ ಕೇಳಿದ್ರು. ಅವಾಗ ಬಸಪ್ಪ ಅವರಿಗೆ, ನೋಡ್ರಿಪ್ಪ ಇದು ಗುಂಡು ಭಟ್ರ ಮೈಯಾಗಿನ ಒಂದು ಕೂದ್ಲ, ಇದನ್ನ ನಮ್ಮ ಊರಿಗೆ ಹೋಯ್ತೇನೆ ಅಂದು ಆ ಚೀಟಿ ತನ್ನ ಹಣೆಗೆ ಹಚ್ಚಿಕೊಂಡು ನಮಸ್ಕಾರ ಮಾಡಿದ. ಅದಕ್ಕೆಲ್ಲಾರು ಯಾಕೆ ಯಾಕೆ ಅಂತ ಕೇಳಿದ್ರು. ಅವಾಗ ಬಸಪ್ಪ, ನಿಮ್ ಸಾವಿರ ತಲಿ ಗುಂಡು ಭಟ್ರು ಬಹಳ ಪವಿತ್ರದಾರ, ಹುಡುಗರಿಗೆ ಜ್ವರ ಬಂದ್ರ ಭೂತ ಬಡದ್ರ ಹುಚ್ಚಿಡಿದ್ರ ಈ ಕೂದ್ಲ ಅವ್ರ ಕೊರಳಿ ಕಟ್ಟಿಬಿಟ್ರ ಆತು ಎಲ್ಲ ಬಿಟ್ಟು ಹೋಕೈತಿ ಅಂತ ಅನ್ನೋದು ಒಂದ ತಡ ಜನ ಎಲ್ಲಾರು ಮೆರವಣಿಗೆ ನಿಲ್ಲಿಸಿ ಭಟ್ರನ್ನ ಪಲ್ಲಕ್ಕಿಯಿಂದ ಕೆಳಕ್ ಕೆಡವಿ ನನಗ ನಿನಗ ನಿನಗ ನನಗ ನನಗ ನಿನಗ ಅಂತ ಭಟ್ರ ಮೈಯಾಗಿನ ಒಂದು ಕೂದ್ಲ ಉಳಿದಂಗ ಕಿತ್ತೊಳಕ್ ಶುರು ಮಾಡಿದ್ರಿ. ಇದ ಹೊತ್ತಲೆ ಅಂದವನ ಬಸಪ್ಪ ಆ ಗದ್ದಲದಾಗಿಂದ ಪಾರಾಗಿ ಓಡಿ ಹೋದ. ಅಲ್ಲಿಂದ ಬಸಪ್ಪ ಮುಂದ ಒಂದು ಊರಿಗೆ ಬಂದು ಕಟ್ಟಿ ಹಿಡಿದು ಕುಂತ. ಆ ಊರಿನ ಸಾಹುಕಾರ ತನ್ನ ಮಗಳಿಗೆ ವರ ನೋಡಿ ನೋಡಿ ನೋಡಿ ಸಾಕಾಗಿ ಹೋಗಿದ್ದ. ಯಾಕಂದ್ರ ಸಾಹುಕಾರನ ಹೆಂಡತಿ ಗುಣ ನೋಡಿ ಯಾರೂ ಅವನ ಮಗಳನ್ನ ಮದುವೆಯಾಗಿದ್ದಿಲ್ಲ. ಕಟ್ಟಿ ಮೇಲೆ ಕುಂತ ಬಸಪ್ಪನ ನೋಡಿ ಸಾಹುಕಾರಗ ಮನಸ್ಸಿಗೆ ಬಂತ್ರಿ, ಹಂಗಾರ ಮಾಡಿ ಇವನು ಒಪ್ಪಿಸಿ ಮದುವೆ ಮಾಡಿಬಿಟ್ರಾತು ಅಂತ ಬಸಪ್ಪನ ಕಡೆ ಬಂದು, ಏನ್ರಪ್ಪ ಮತ್ತ ನೀವು ಯಾವ ಊರಿನವರು ಅಂತ ಕೇಳಿದ. ಅದಕ್ಕೆ ಬಸಪ್ಪ, ಯಾವ ಊರು ಅಂತ ಹೆಂಗೆ ಹೇಳಿರಿಪ್ಪ, ಎಂಟತ್ತು ಊರಾಗ ಎಂಟತ್ತು ಮನಿ ಅದಾವು ಅಂದ. ಸಾಹುಕಾರ ಅಲೆಲೆಲೆಲೆಲೆ ಒಳ್ಳೆ ಶ್ರೀಮಂತ ಅಳಿಯಾನ ಸಿಕ್ಕ ಅಂತ ಅನ್ಕೊಂಡು, ನೋಡ್ರಿಪ್ಪ ನಾನು ಈ ಊರಿಗೆ ಭಾರಿ ಶ್ರೀಮಂತ ಅದೇನೆ, ನನಗೆ ಒಬ್ಬಕಿನ ಮಗಳದಾಳ, ಭಾಳ ಚಂದದಾಳ, ಏನ್ರಿಪ್ಪ ಬಣ್ಣ ಸ್ವಲ್ಪ ಕರ್ರಗಿದ್ರು ಮಾರಿ ಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕಿದ್ರು ಭಾಳ ಕಳ ಐತ್ರಿ, ಮತ್ತ ಮಾಡ್ಕೊಂತೀರೇನು ಅಂತ ಕೇಳಿದ. ಬಸಪ್ಪ ಮನಸ್ಸಿನಾಗ ಲೆಕ್ಕ ಹಾಕಿದ, ಹೆಂಗೂ ತನಗೂ ದಿಕ್ಕಿಲ್ಲ, ಇಲ್ಲೇ ಈ ಸಾಹುಕಾರ ಮಗಳ ಮದುವೆ ಮಾಡ್ಕೊಂಡ್ಬಿಟ್ರೆ ನಾಳೆ ಸಾಹುಕಾರ ಸತ್ತ ಮೇಲೆ ಅವನ ಸರ್ವ ಆಸ್ತಿಗೂ ತಾನ ಹಕ್ಕದಾರ ಆಗಬಹುದು ಅಂತ ತಿಳ್ಕೊಂಡು ಗತ್ತನ್ಯಾಗ, ಮತ್ತ ನಿಮ್ಮ ಮಂಥನ ಎಂಥದ್ದು ನಡೆನುಡಿ ಹೆಂಗ ಅಂತಂದ. ಅದಕ್ಕೆ ಸಾಹುಕಾರ, ಭಾರಿ ಒಳ್ಳೆ ಮಂತನ್ರಿಪ್ಪ ನಮ್ಮದು, ಮತ್ತು ಮನ್ಯಾಗ ಒಳ್ಳೆ ಸಂಪ್ರದಾಯ ಅದಾವು, ಎಲ್ಲ ಗಂಡಸೂರ್ದ ಹಿರೇತನ, ಹೆಣ್ಮಕ್ಳು ನಮ್ಮ ಮನ್ಯಾಗ ತುಟಿ ಪಿಟಕ್ ಅನ್ನೋದಿಲ್ಲ ಅಂದ. ಹಂಗಾರ ಆಗಲಿ ನಡೀರಿ, ನಿಮ್ಮ ಮಗಳ ನೋಡಿ ಒಪ್ಪಿಗೆ ತಿಳಿಸ್ತೇನೆ ಅಂತ ಬಸಪ್ಪ ಹೇಳಿದ. ಅದಕ್ಕೆ ಸಾಹುಕಾರ, ಒಂದು 5 ನಿಮಿಷ ಇಲ್ಲೇ ಕುಂತೀರ್ರಿ, ನಮ್ಮ ಮನೆಗೆ ಹೋಗಿ ಎಲ್ಲ ತಯಾರಿ ಮಾಡಿಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಸಾಹುಕಾರ ಮನೆಗೆ ಬಂದ. ಮಗಳು ಖರ್ಚಾದ್ರೆ ಸಾಕು ಅಂತ ಸಾಹುಕಾರ ಮನೆತನದ ನಡೆ ನೋಡಿ ಭಾಳ ಸಂಪ್ರದಾಯಬದ್ಧದಾವು ಅಂತ ಹೇಳಿದ್ದ. ಆದ್ರೆ ಮನೆಯನ ಪರಿಸ್ಥಿತಿ ಇವ ಹೇಳಿದ್ದಕ್ಕೆ ತದ್ವಿರುದ್ಧನ ಐತ್ರಿ. ಸಾಹುಕಾರನ ಹೆಂಡತಿ ಸಾಕ್ಷಾತ್ ಬ್ರಹ್ಮರಾಕ್ಷಸಿ ಇದ್ದಂಗಿದ್ಲು. ಆಕೆ ಅವತಾರ ನೋಡಿ ಯಾರೂ ಮಗಳನ್ನ ಮದುವೆ ಆಗಿದ್ದಿಲ್ಲ. ಇವತ್ತು ಹೆಂಗಾದರೂ ಮಾಡಿ ಹೆಂಡತಿ ಬಾಯಿ ಮುಚ್ಚಿಸಿ ಮಗಳನ್ನ ತೋರಿಸಿಬಿಟ್ರೆ ತನ್ನ ಜವಾಬ್ದಾರಿ ಮುಗೀತೈತಿ ಅಂತ ತಿಳಿದು ಸೀದಾ ಮನೆಗೆ ಬಂದು ಹೆಂಡತಿ ಕಾಲಿಗೆ ಬಿದ್ದ. ಹೆಂಡತಿ, ಯಾಕೆ ಕಸ್ಟಮರಿಗೆ ಕಾಲಿಗೆ ಯಾಕೆ ಬೀಳ್ತಿ ಹೇಳ್ಬೇಕ? ಹಿಕ್ಕಟ್ಟ ಕಚ್ಚಾ ಪಚ್ಚ ತುಳಿದು ಬಿಟ್ಟೇನು ಅಂತಂದ್ಲು. ಮಾರಾಯಳ, ಇಷ್ಟು ದಿನ ಅದನ್ನ ಮಾಡಿದ್ದಿ, ವದಿ ತುಳಿ ಬೇಕಾದ ಮಾಡು, ನಾನು ಬೇಡ ಅನ್ನೋದಿಲ್ಲ. ಇವತ್ತು ಮಗಳು ನೋಡಾಕ ವರ ಕಳ್ಕೊಂಡು ಬರ್ತೀನಿ. ಇವತ್ತು ಒಂದು ದಿನ, ಒಂದೇ ದಿನ ಬಾಯಾಗ ಉಪ್ಪು ಹಾಕ್ಕೊಂಡು ಸುಮ್ಮನಿರ್ತೀಯ ಅಂತ ಬೇಡ್ಕೊಂಡ. ಯಾಕೋ ಏನೋ ಆಕಿಗೆ ಸ್ವಲ್ಪ ಕರಣ ಬಂತ್ರಿ. ಏನು ಮಾಡ್ಕೊಂತೀಯೋ ನೀನ ಮಾಡ್ಕೊ, ಆ ಹುಡುಗ ಬಂದು ಹೋಗುತ್ತನಕ ಅಷ್ಟ, ನಾಳೆ ಅಂದ್ರೆ ನಾ ಕೇಳಕ್ಕಿಲ್ಲ. ಹಂಗ ಹಂಗ ನೀನು ಚಿಪ್ಪಾಡಿ ಮಾಡಿಬಿಟ್ಟೇನು ಅಂದ್ಲು. ಮತ್ತೇನ್ರಿ ಇದ್ರೀಗ ಹೇಳ ಅಂದಿದ್ದಕ್ಕೆ ಸಾಹುಕಾರ, ಇನ್ನೇನು ಇಲ್ಲ, ನಮ್ಮ ಮನೆತನ ಪುರುಷ ಪ್ರಾಧಾನ್ಯವಾಗಿದ್ದು ಅಂತ ಸುಳ್ಳು ಹೇಳೇನಿ. ಅದಕ್ಕೆ ಆ ಹುಡುಗ ಬಂದಾಗ ಅವನ ಮುಂದೆ ನಿನಗೇನಾದರೂ ಬೈದ್ರೆ ನೀ ತಿರುಗಿ ಬೈಬೇಡ, ಸಮಾಧಿಯಿಂದ ಇರಬೇಕು ಅಷ್ಟ ಅಂದ. ಹೆಚ್ಚಂದ್ರೆ ನೀ ಎಷ್ಟು ಬೈಗಳ ಬೈಬಹುದು ಅಂತ ಈಗ ನಿಕ್ಕಿ ಹೇಳಿಬಿಡು ಅಂದ್ಲು. ಭಾಳೇನಿಲ್ಲ, ಹೆಚ್ಚಂದ್ರೆ 20-30 ಬೈಗಳ ಬೈಬಹುದು ಅಷ್ಟ. ಕರೆ ಹೇಳ, ಒಮ್ಮೆಲೆ ಹೇಳಿಬಿಡು. ಹೇಳಿದ್ದಕ್ಕಿಂತ ಹೆಚ್ಚಿಗೆ ಬೈದಿ ಅಂದ್ರೆ ನಿನ್ನ ಚಟ್ಟ ಕಿತ್ತು ಕೈ ಹಾಕೊಟ್ಟೇನಿ ಅಂದ್ಲು. ನೋಡ, ಹೆಚ್ಚಂದ್ರೆ 150 ಬೈಗಳ ಬೈಬಹುದು. ಇನ್ನು ವಿಚಾರ ಮಾಡಿ ಹೇಳು. ಆಮ್ಯಾಕ ಹೆಚ್ಚು ಕಡಿಮೆ ಆತು ಅಂದ್ರೆ ನಾ ಏನು ಸುಮ್ಮನೆ ಇರಾಕಿಲ್ಲ, ನಿನ್ನ ಚಡ್ಡಿ ಕಿತ್ತು ಕೈ ಹಾಕೊಟ್ಟೇನಿ ಅಂತಂದಿದ್ದಕ್ಕೆ ಸಾಹುಕಾರ ವಿಚಾರ ಮಾಡಿ ಸುಳ್ಳಾಕೆ ಹೇಳಿ ಅಗದಿ ಅಗದಿ ಭಾಳ ಅಂದ್ರೆ 100 ಬೈಗಳ ಬೈತೇನೆ ಅಷ್ಟ ಅಂದ. ಸಾಕು, ಭಾಳ ಅದು. ಆದ್ರೆ ಅಪ್ಪಿ ತಪ್ಪಿ 100 ಬೈಗಳ ಆದ್ಮೇಲೆ 1 ಹೆಚ್ಚಿಗೆ ಬೈದಿ ಅಂದ್ರೆ ಈಗ ಯಾಕೆ ಹೇಳಿ, ಅವಾಗ ಹೇಳ್ತೇನೆ ಅಂತ ಹೆಂಡತಿ ಒಪ್ಪಿಕೊಂಡ್ಲು. ಸಾಹುಕಾರ ಖುಷಿಯಿಂದ ಒಪ್ಪಿ ಹೋಳಿಗೆ ಹುಗ್ಗಿ ಕಟ್ಟಿನ ಸಾರು ಮಾಡಕ್ಕೆ ಹೇಳಿ ಬಸಪ್ಪನ ಕರ್ಕೊಂಡು ಬರಕ್ಕೆ ಹೋದ. ಇತ್ಲಾಗ ಬಸಪ್ಪ ಕಟ್ಟಿ ಮೇಲೆ ಕುಂತು ಹೆಂಡತಿನ ಮನಸ್ಸಿನಾಗ ನೆನದು ಮಂಡಿಗೆ ತಿನ್ನಕ್ಕ ಹತ್ತಿದ್ದ. ಸಾಹುಕಾರ ಬಂದು, ಬರ್ರಿಪ್ಪ ಎಲ್ಲ ತಯಾರಾಗೈತಿ, ಇನ್ನೇನು ನೀವು ಬಂದು ನನ್ನ ಮಗಳು ನೋಡೋದು ಒಂದ ಬಾಕಿ. ನಮ್ಮ ಮಂತನ ಭಾಳ ಶ್ರೇಷ್ಠ ಮಂತನ ಏನ್ರಿಪ್ಪ, ಮನ್ಯಾಗ ಮುತ್ತು ನಿಂತ ಮಗಳು, ಹೇಳ್ದಂಗೆ ಕೇಳು ಹೆಂಡತಿ, ಸುಖವಾಗದನ್ ನೋಡ್ರಿ. ನನ್ನ ಹೆಂಡತಿ ನನ್ನ ಮುಂದೆ ತುಟಿ ಪೆಟ್ಟು ಅನ್ನೋದಿಲ್ಲ ಅಂತ ಹೇಳಿ ಮನೆ ಕರ್ಕೊಂಡು ಹೋಗಿ ಮನೆ ಬಂದ ಕುಳಿಂದ ಹೊರಗಿಂದ ಸಾಹುಕಾರ, ಏ ಬುಕ್ಣಿ ಒಳಗೇನು ಮಾಡಾಕತ್ತಿದಿ, ಕಾಲಿಗೆ ನೀರು ತೊಂಬಾರ ಅಂದ. ಸಾಹುಕಾರನ ಹೆಂಡತಿ ಬಂದು ಕಾಲಿಗೆ ನೀರು ಕೊಟ್ಟು ಒಳಗೆ ಹೋದ್ಲು. ಸಾಹುಕಾರ, ಏ ಮಾನಗಡಿ ಕಂಬಳಿ ಹಾಸಿಲೇನ ಅಂದಿದ್ದಕ್ಕೆ ಅಕ್ಕಿ ಬಂದು ಕಂಬಳಿ ಹಾಸಿ ಹೋದ್ಲು. ಬಸಪ್ಪ ಕುಂತ, ಏ ಊರ್ ಕೋಡಿ ಬಿದ್ದಾಡಿ ಚಿಪ್ಪಾಡಿ ಮಗಳು ಕರ್ಕೊಂಡು ಬಾ ಅಂದ. ಅವಾಗ ಸಾಹುಕಾರನ ಹೆಂಡತಿ, ಇವನ್ ಹಿಂಗ ಸೈಲ್ ಬಿಟ್ರ ಇವ ಅಳಿತಿಗೆಟ್ಟು ಬೈತಾನ ಅಂದಾಕೆ ಒಳಗ ಒಂದು ಉದ್ದನ ಸಣಬಿನ ದಾರ ತಗೊಂಡು ಬೈಗಳಕ್ ಒಂದು ಗಂಟು ಹಾಕಕ್ ಹತ್ತಿದ್ಲು. ಏ ಬುದ್ಧಿಗೇಡಿ ಮಾನಗೇಡಿ ಮಗಳು ಕರ್ಕೊಂಡು ಬಾರ ಅಂದಿದ್ದಕ್ಕೆ ಅವನ ಹೆಂಡತಿ ಮನಸ್ಸಿನಾಗ, ಈ ಹುಡುಗನ ಬಾಯಾಗ ಮಣ್ಣು ಹಾಕಲಿ, ಇವನ ಸಲುವಾಗಿ ನಾ ಎಷ್ಟು ಬಯಸ್ಕೋಬೇಕು ಅಂತ ಅಂದ್ಕೊಂಡು ಮತ್ತೆ ಸಣಬಿಂದ ಅರಕ್ಕೆ ಗಂಟು ಹಾಕಿ ಮಗಳು ಕರ್ಕೊಂಡು ಬಂದ್ಲು. ಮಗಳು ಬಂದು ಮಣಿ ಮೇಲೆ ಕುಂತ್ಲು. ಸಾಹುಕಾರನ ಮಗಳ ಗೆಳತಿಗೆ ಈ ಸುದ್ದಿ ಬಡಿತ್ರಿ. ಆಕಿ ತನ್ನ ಗಂಡನ ಹೆಗಲ ಮೇಲೆ ಕುಂತ ಗಂಡಗೆ ಲಗಾಮ ಹಾಕಿ ಕುದುರೆ ಮಾಡ್ಕೊಂಡು ಅಲ್ಲಿ ಬಂದು ಬಸಪ್ಪನ ಒಮ್ಮೆ ನೋಡಿ ನಕ್ಕ ತನ್ನ ಗೆಳತಿಗೆ ಹೇಳಿದ್ಲು, ಹೇ ನೋಡ ಹುಡುಗ ಚಲೋ ಅದಾನ, ಒಳ್ಳೆ ಕುದುರೆ ಮಾಡ್ಕೋಬಹುದು, ನೀನು ಹೂ ಅಂತ ಒಪ್ಪಿಗೆ ಕೊಟ್ಬಿಡು ಅಂಥೇಳಿ ಮತ್ತೆ ಹಲೇ ಹುಷ್ ಹಲೇ ಹುಷ್ ಅಂತ ತನ್ನ ಗಂಡನ್ನ ಹೊಡ್ಕೊಂಡು ಹೊರಗೆ ಹೋದ್ಲು. ನಮ್ಮ ಬಸಪ್ಪ ಈ ಕುದುರೆ ಆಟ ನೋಡಿ ಅಲೆಲೆಲೆಲೆ ಅಂದ. ಸಾಹುಕಾರ, ನಿಮ್ಮ ಮಗಳು ಒಳ್ಳೆ ಪರಿಸರದಾಗ ಬೆಳೆದಾಳ ಅಂದ. ಅದಕ್ಕೆ ಸಾಹುಕಾರ, ಎಲ್ಲ ಆ ದೇವ್ರ ಆಶೀರ್ವಾದ ರೀಪ್ಪ ಅಂತಂದ. ಏ ಚೀಮಾರಿ ಬುದ್ಧಿಗೇಡಿ ನಾಲ್ಕು ಹೆಂಗಸ ಲಗು ಲಗು ಉಣ್ಣಾಕ್ ನೀಡ ಅಂತ ಹೆಂಡತಿ ಹೇಳಿದ. ಇವ ಬೈದಂಗ ಆಕಿ ಒಳಗೆ ಸಣಬಿನ ದಾರಕ್ಕ ಗಂಡು ಹಾಕೊಂತ ಹೊಂಟಿದ್ಲು. ಇಬ್ಬರಿಗೂ ಹೋಳಿಗೆ ತುಪ್ಪ ನೀಡಿದ್ಲು. ಹೊಟ್ಟೆ ಹಸದ ಬಸಪ್ಪ ಗಪ ಗಪ ಗಪ ತಿಂದು ಇನ್ನೊಂದು ಹೋಳಿಗೆ ಅಂತ ಸೌಕಾಶಿ ಸೌಕಾರನ ಕಿವ್ಯಾಕ್ ಕೇಳಿದ. ಅದಕ್ಕೆ ಸೌಕಾರ, ಏ ಅರು ಹುಚ್ಚಿ ಇನ್ನೊಂದು ಹೋಳಿಗೆ ತೊಂಬಾ ಅಂತ ಕೂಗಿ ಹೇಳಿದ. ಅಷ್ಟೊತ್ತಿನಾಗ 99 ಬೈಗಳ ಆಗಿದ್ದು. ಸೌಕಾರ ಹೆಂಡತಿ ಗಂಟೆಣಿಸಿ ಖಾತ್ರಿ ಮಾಡಿಕೊಂಡಿದ್ಲು. ಹೊರಗಿಂದ ಸೌಕಾರ ಇನ್ನೊಂದು ಹೋಳಿಗೆ ಅಂತ ಕೂಗಿದ. ಅದಕ್ಕೆ ಅಕ್ಕಿ ಅಡುಗೆ ಮನೆಯಿಂದ ಇನ್ನು ಮಂದ ಉಳಿದೈತಿ ನೆನಪಿರಲಿ ಅಂತ ಉತ್ತರ ಕೊಟ್ಲು. ಬಸಪ್ಪಗ ಭಾಳ ನಾಚಿಗಾತ್ರಿ. ಎಲ್ಲ ಹೋಳಿಗೆ ಮುಗಿದು ಒಂದ ಉಳಿದೈತಿ ಅಂದಮೇಲೆ ಸೌಕಾರ ಹೋಳಿಗೆ ಬೇಡ ಅನ್ನ ತರಿಸ್ಬಿಡ್ರಿ ಅಂದ. ಅದಕ್ಕೆ ಸೌಕಾರ, ಏ ಹೋಳಿಗೆ ತಿನ್ರಿ ಬೇಕಾದಷ್ಟು ಅದಾವ. ಏ ಏನ ಹೋಳಿಗೆ ಅಂತ ಕೂಗಿದ. ಆಕಿ ಮತ್ತೆ ಕೂಗಿ ಹೇಳಿದ್ಲು, ನೆನಪಿರಲಿ ಇನ್ನು ಒಂದ ಒಂದು ಉಳಿದೈತ ಅಂತ. ಇದಕ್ಕೆ ಬಸಪ್ಪ ಏನು ತಿಳ್ಕೊಂಡಿದ್ದ ಅಂದ್ರೆ, ಒಳಗೆ ಹೋಳಿಗೆ ಒಂದ ಉಳಿದೈತಿ, ಆದರೂ ಸೌಕಾರ ಒತ್ತಾಯ ಮಾಡಕ್ಕೆ ಹತ್ಯಾನ ಅಂತ. ಆದ್ರೆ ಸೌಕಾರನ ಹೆಂಡತಿ ಹೋಳಿಗೆ ಒಂದ ಉಳಿದೈತಿ ಅಂತ ಹೇಳಿದ್ದಿಲ್ರಿ, ಸಣಬಿನ ಗಂಟು 99 ಇನ್ನು ಒಂದ ಒಂದು ಬೈಗಳ ಬಾಕಿ ಐತಿ ಅಂತ ನೆನಪು ಮಾಡಕ್ಕೆ ಹತ್ತಿದ್ಲು. ಯಾಕಂದ್ರೆ ಮೊದ್ಲ ಗಂಡ ಹೆಂಡತಿ ನಡುವೆ ಕರಾರಾಗಿತ್ತು ನೋಡ್ರಿ, ಬರೀ 100 ಬೈಗಳ ಬೈಯೋದು ಅಂತ. ಈ ಕರಾರು ಬಸಪ್ಪ ಗೊತ್ತಿರಲಿಲ್ಲ. ಅದಕ್ಕೆ ಬಸಪ್ಪ ಹೋಳಿಗೆ ಬ್ಯಾಡ್ರಿ ಸೌಕಾರ ಅನ್ನ ತರಿಸ್ರಿ ಅಂದ. ಸೌಕಾರ ಅನ್ನ ತೊಗೊಂಡ್ಬಾರ ಚಿಮಾರಿ ಎಷ್ಟು ಹೊತ್ತದು ಅಂತ ಅಂದಿದ್ದಕ್ಕೆ ಆಕಿ ನಕ್ಕೋಂತ ಬಂದು ಅನ್ನ ಬಡಿಸಿ ಗಂಡಕ್ಕೆ ತಾಕೀತು ಮಾಡಿದ್ಲು. ಇನ್ನು ಮುಗೀತು, ಇಷ್ಟಕ್ಕೆ ಮುಗಿಸ್ರೆ ಮುಂದುವರೆಸಿದ್ರಿ ಕೆಲಸ ಕೆಡತೈತಿ ಅಂತ ವಾರ್ನಿಂಗ್ ಮಾಡಿ ಹೋದ್ಲು. ಬಸಪ್ಪ ಮನಸ್ಸಿನಾಗ ಅನ್ಕೊಂಡ, ಇದೇನಪ್ಪ ಇದು, ಹೊಟ್ಟಿ ತುಂಬ ಉಂಡರ ಹೋದ್ರಾತು ಅಂತ ಅಂದ್ರೆ ಈ ಹೆಣ್ಮಗಳು ಇಷ್ಟಕ್ಕೆ ಮುಗಿಸ್ರಿ ಅಂದ್ಲಲ್ಲ ಅಂತ ಒಣ ಅನ್ನ ಉಣ್ಣಕ್ಕೆ ಶುರು ಮಾಡಿದ. ಸೌಕಾರ ತಾ ಎಷ್ಟು ಬೈಗಳ ಬೈದಾನ ಅಂತ ಲೆಕ್ಕನ ಇಟ್ಟಿದ್ದಿಲ್ಲ. ಬಸಪ್ಪ ಒಣ ಅನ್ನ ಉಣ್ಣೋದು ನೋಡಿ ಸಿಟ್ಟು ಗೆದ್ದು, ಏ ಚಿಮಾರಿ ಚುಮಾರಿ ಮನಿ ಮಾರಿ ಭ್ರಮ ರಕ್ಷಿಸಿ ಲಗುನ ಸಾರ್ ತಗೊಂಡ್ಬಾರ ಅಂತ ಅನ್ನೋದು ಒಂದ ತಡ ಹೇಳ್ತೀನಿ ನಿಮಗ. ಒಳಗಿಂದ ಸೌಕಾರನ ಹೆಂಡತಿ, ಏನು ನನ್ನ ಮಸಿ ಅರಿಬಿ 100 ಬೈಗಳ ಬೈತೀನಿ ಅಂತ ಕಾಲಿಗೆ ಬಿದ್ದು ಕೇಳ್ಕೊಂಡು 104 ಬೈದೆ, ಹಿಡಿಯೋ ಕಟಬೇಳಿ ಸಾರು ಉಣ್ಣು ಅಂದಾಕಿನ ಒಲಿ ಮೇಲೆ ಕತ ಕತ ಕತ ಕತ ಕುದಿಯೋ ಸಾರನ್ನ ಒಂದು ಗಡಿಗೆಗೆ ತುಂಬಿ ತಂದು ತಲೆ ಮೇಲೆ ಒಗದ್ಲು. ಗಡಿಗೆ ಒಡೆದು ಗಡಿಗೆ ಕಂಟ ಸೌಕಾರನ ಕೊರಳಾಗಿ ಬಿತ್ತರಿ, ಮೈ ತುಂಬ ಸುಟುಗುಳಿ ಎದ್ದು. ಹ್ಞೂ ಗಡಿಗೆ ಒಡೀತು ಗಡಿಗೆ ಗಡಿಗೆ ಗಡಿಗೆ ಕಿಮ್ಮತ್ 10 ರೂಪಾಯಿ, 10 ರೂಪಾಯಿ ಕೊಟ್ಟ ಮೇಲೆ ಹೇಳು ನನ್ನ ಕಸಮರಿಗೆ, ಇಲ್ಲಾಂದ್ರೆ ಈ ಹುಡುಗನ ತಲೆ ಮೇಲೂ ಸಾರು ಸುರುತ್ತೆ ನೋಡು ಅಂಥೇಳಿ ಸಾರ್ ತರಾಕಂತ ಮತ್ತೆ ಒಳಗೆ ಹೋದ್ಲು. ಅಷ್ಟ್ರಾಗ ಬಸಪ್ಪ ಅಲ್ಲಿದ್ರ ಕೆಲಸ ಕೆಡ್ತೈತಿ ಅಂದವನ ಹಂಗ ಮುಸುರುಗೈಲೇನ ಮ್ಯಾಲೆದ್ದು ಓಡಿ ಹೊರಗೆ ಬಂದು ತಪ್ಪಿಸಿಕೊಂಡ. ಊರೂರು ತಿರುಗಿ ಮತ್ತೊಂದು ಊರಿಗೆ ಬಂದ. ಆ ಊರಿನ ಹೆಸರು ಕೆಪ್ಪೂರು ಅಂತ. ಕೆಪ್ಪೂರು ಅಂತ ಯಾಕೆ ಆ ಊರಿಗೆ ಹೆಸರು ಬಂದಿತ್ತು ಅಂದ್ರೆ, ಏನೋ ಹವಾಮಾನ ದೃಷ್ಟಿಯಿಂದ ಹೀರಾಫೇರಾಗಿ ಅಲ್ಲಿರೋ ಜನ ಎಲ್ಲ ಕೆಪ್ಪರಾಗಿದ್ರು. ಅಂದ್ರೆ ಅವ್ರಿಗೆ ಸರಿಯಾಗಿ ಕಿವಿ ಕೇಳ್ತಿರಲಿಲ್ಲ, ಅದಕ್ಕೆ ಆ ಊರಿಗೆ ಕೆಪ್ಪೂರು ಅಂತ ಹೆಸರು ಬಂದಿತ್ತು. ಊರು ಹೊರಗೆ ಒಂದು ದೊಡ್ಡ ನೀರಾವರಿ ಹೊಲ, ಆ ಹೊಲದ ಹತ್ರ ಬಸಪ್ಪ ಬಂದು ನಿಂತ. ಆ ಹೊಲದ ಮಾಲೀಕ ಸಮೃದ್ಧವಾಗಿ ಬೆಳೆದು ನಿಂತಂಥ ಹೊಲದ ಬೆಳೆ ಕಂಡು ತನಗೆ ತಾನ, ಆಹಾ ಆಹಾ ನನ್ನ ಹೊಲ ಎಷ್ಟೊಂದು ಬೆಳೆ ಕೊಟ್ಟೈತಿ ಅಂತ ಆನಂದದಿಂದ ಕುಂತಿದ್ದ. ಅವಾಗ ಬಸಪ್ಪ ಹೋಗಿ, ಅಲ್ರಿ ಮತ್ತೆ ಮುಂದೆ ಕಾಣ್ತೈತಲ್ಲ ಇದು ಯಾವ ಊರು ಅಂದ. ಶ್ರೀಮಂತ ರೈತ ತನ್ನ ಖಯಾಲಿ ಒಳಗೆ ತಾಕುಂತಿದ್ದ, ಬಸಪ್ಪನ ಮಾತು ಅವನ್ ಕೇಳಿಲ್ಲ. ಬಹುಶಃ ಇವಂಗ ಕಿವಿ ಕೇಳಕ್ಕಿಲ್ಲ ಅಂತ ತಿಳ್ಕೊಂಡು ಬಸಪ್ಪ ಆ ಶ್ರೀಮಂತನ ಡುಬ್ಬ ಹಿಡಿದು ಅಲ್ಲಾಡಿಸಿ ಜೋರಾಗಿ, ಅಲ್ರಿ ಮುಂದೆ ಕಾಣ್ತೈತಲ್ಲ ಇದು ಯಾವ ಊರು ಅಂದ. ಅದಕ್ಕೆ ಆ ರೈತ, ಇಲ್ಲಿ ಕಾಣೋದೆಲ್ಲ ಹೊಲ ನಂದ, ಭಾಳ ಕಷ್ಟಪಟ್ಟು ದುಡ್ದೇನ್ರಿಪ್ಪಾ ಅಂದ. ಅಲ್ಲ ಇವನ ನಾನೊಂದು ಕೇಳಿದ್ರೆ ಇವ ಒಂದು ಹೇಳ್ತಾನಲ್ಲ, ಇವಂಗೆ ಹುಚ್ಚ ಗಿಚ್ಚ ಏನಾರು ಹಿಡಿದೈತೇನು ಅಂತ ಅನ್ಕೊಂಡು ಮತ್ತೆ ಜೋರಾಗಿ ಕೈ ಮಾಡಿ ತೋರಿಸುವಂತ, ಅಲ್ರಿ ನಾನು ನಿಮ್ಮ ಹೊಲದ ಬಗ್ಗೆ ಕೇಳಿಲ್ಲ, ಮುಂದೆ ಕಾಣೋ ಊರು ಹಾ ಆ ಊರು ಯಾವುದು ಅಂತ ಕೇಳಿದೆ ಅಂತ ಅಂದ. ಅದಕ್ಕವ, ಓಹೋ ಆ ಮಹಡಿ ಮನಿ ಏನ, ಅದು ನಂದ, ಬೇಕಾದ್ರೆ ಬಾ ತೋರಿಸ್ತೇನೆ, ಅದನ್ನು ಭಾಳ ಕಷ್ಟಪಟ್ಟು ಕಟ್ಟಿನ್ರಿಪ್ಪ, ತೋರಿಸ್ತೇನೆ ಬಾ ಅಂತ ಬಸಪ್ಪನ ಕೈ ಹಿಡ್ಕೊಂಡು ಕರ್ಕೊಂಡು ಹೊಂಟ. ಬಸಪ್ಪಗ ಏನು ಮಾಡಬೇಕೋ ತಿಳಿಲಿಲ್ಲ. ಸುಮ್ಮನ ಅವನು ಹಿಂದೆ ಹೊಂಟ. ಮನೆಗೆ ಹೋದ ಕೂಡಲೇ ಆ ಶ್ರೀಮಂತ ರೈತ, ಏನ ಏ ಏನ ಬಾಯಿಲೆ ಅಂತ ಹೆಂಡತಿ ಕರೆದ. ಅವನ ಹೆಂಡತಿ ಹೊರಗೆ ಬಂದ್ಲು. ಈ ಹುಡುಗಗ ನೀನ ಒಂದಿಷ್ಟು ತಿಳಿಸೇಳು, ಊರು ಹೊರಗೆ ಬೆಳೆದು ನಿಂತಿರೋ ಹೊಲನೂ ನಂದ, ಈ ಮಹಡಿ ಮನೆನೂ ನಂದ ಅಂತ ಎಷ್ಟು ಹೇಳಿದ್ರು ಕೇಳುವಲ್ಲ, ನೀನ ಒಂದಿಷ್ಟು ತಿಳಿಸಿ ಹೇಳು ಅಂದ. ಅವನ ಹೆಂಡತಿನೂ ಕೆಪ್ಪಿ, ಅದಕ್ಕೆ ಅವನ ಹೆಂಡತಿ ಖುಷಿಯಾಗಿ, ಅಯ್ಯೋ ದೇವ್ರು ಎಂಥ ಚಲೋ ಬುದ್ಧಿ ಕೊಟ್ಟಾನ್ರಿ ನಿಮಗೆ, ಈ ಅಕ್ಸಾಲಿಗೆಯನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದಿರಲ್ಲ, ನೋಡ್ರಿ ನಿಮಗೇನು ಆಭರಣ ಮಾಡಿಸ್ಬೇಕು ಅನಿಸ್ತೋ ಅದನ್ನು ಮಾಡಿಸ್ರಿ, ನತ್ತರ ಮಾಡಿಸ್ರಿ, ಬೆಂಡವಾಲಿನರ ಮಾಡಿಸ್ರಿ, ವಂಕಿನರ ಮಾಡಿಸ್ರಿ, ತೋಡೆನರ ಮಾಡಿಸ್ರಿ, ಯಾರು ಬೇಡ ಅಂತಾರ, ಆದ್ರೆ ನನಗೆ ಮಾತ್ರ ನಾಲ್ಕು ಕೇಳಿ ಅವಲಕ್ಕಿ ಸರ ಬೇಕಾ ನೋಡ್ರಿ ಅಂದ್ಲು. ಬಸಪ್ಪಗ ಇವ್ರ ಮಾತು ಕೇಳಿ ದಿಕ್ಕ ತಿಳಿದಂಗಾತು. ನೋಡಪ್ಪ ಅಕ್ಸಾಲಿಗೆ, ಊರಾಗ ಯಾರು ಹಾಕ್ಕೊಂಡಿರಬಾರ್ದು, ಅಂಥ ನಮೂನಿ ಮಾಡ್ಬೇಕು ನೋಡಪ್ಪ, ಬೇಕಾದ್ರೆ 100 ರೂಪಾಯಿ ಹೆಚ್ಚಿಗೆ ತಗೋ ಅಂದು ಬಸಪ್ಪಗ ಕಂಬಳಿ ಹಾಸಿ ಕುಂದ್ರಾಕ್ ಹೇಳಿ ತನ್ನ ಮಗಳನ್ನ ಕರೆದು, ಏ ಕಮಲವ್ವ ಕಮಲವ್ವ ಬಾಯಿಲೆ ಅಂತ ಕರೆದು ಕೂಡಲೇ ಮಗಳು ಬಂದು ನಾಚಿದಂತ ಕಾಲು ಕೈ ಅದನ್ನ ಇದನ್ನ ಅಳಗ್ಯಾಡಿಸ್ಕೋಂತ ನಿಂತ್ಲು. ನೋಡು ಮಗಳ, ನಿಮ್ಮಪ್ಪ ನಮಗೆ ಆಭರಣ ಮಾಡಿಸಾಕಂತ ಅಕ್ಸಾಲಿಗೆಯನ್ನ ಮನೆಗೆ ಕರ್ಕೊಂಡು ಬಂದಾನ, ನಿನಗೇನು ಬೇಕು ಅಂತ ಹೇಳಿಬಿಡು ಅಂದ್ಲು. ಹೇಳಿ ಕೇಳಿ ಮಗಳು ಕೆಪ್ಪಿ ವಯ್ಯಾರ ಮಾಡ್ಕೊಂತ, ಯವ ನಾನಂತೂ ಸಣ್ಣಾಕೆ ನೀವು ಹಿಂಗೆ ಇವನ್ನ ಮದುವೆ ಆಗ್ತೀಯೇನೋ ಅಂತ ಕೇಳಿದ್ರೆ ನಾ ಹೆಂಗೆ ಹೇಳಿ, ನೀವು ಇವಂಗಾರ ಕೊಟ್ಟು ಮದುವೆ ಮಾಡಿರಿ, ಇಲ್ಲ ಇನ್ನೊಬ್ಬಂಗಾರ ಕೊಟ್ಟು ಮದುವೆ ಮಾಡಿರಿ, ಕುರುಡುಗಾರ ಕೊಡ್ರಿ, ಕುಂಟುಗಾರ ಕೊಡ್ರಿ, ಸಾಹುಕಾರಗಾರ ಕೊಟ್ಟು ಮದುವೆ ಮಾಡಿರಿ, ಬಡುಗರ ಕೊಟ್ಟು ಮದುವೆ ಮಾಡಿರಿ, ಒಟ್ಟಿನ ಮೇಲೆ ಮದುವೆ ಮಾಡಿರಿ ಅಂತ ಅಂದಾಕಿನ ಒಳಗಿದ್ದ ಕೆಲಸದ ಆಳು ಸಾವಂತ್ರವನ್ನು ಕರೆದ. ನೋಡ ಸಾವಂತ್ರವ, ನಮ್ಮ ಅಪ್ಪ ಅವ್ವ ಈ ಹುಡುಗನ ಕರ್ಕೊಂಡು ಬಂದು ಇವನ್ನ ಮದುವೆ ಆಗ್ತೀಯೇನೋ ಅಂತ ಕೇಳಕ್ ಹತ್ತಾರ. ಸಣ್ಣಾಕೆ ಆದ ನಾ ಏನು ಹೇಳಬೇಕವ್ವ, ಯಾರಿಗಾರ ಕೊಟ್ಟು ಮದುವೆ ಮಾಡಿರಿ, ನಾ ತಯಾರದೇನಿ ಅಂದೆ. ಇದಕ್ಕೆ ನೀ ಏನಂತೀವ ಅಂತ ಕೇಳಿದ್ಲು. ಕೆಲಸದ ಆಳು ಕೆಪ್ಪೆ, ಸಾವಂತ್ರವ್ವ ನೀವು ಹಿಂಗೆ ಕೇಳಿದ್ರೆ ನಾ ಏನು ಹೇಳಿ, ನನಗೆ ಉಣ್ಣಾಕೆ ಏನು ಬೇಕು ಅಂತ ಕೇಳಿದ್ರೆ ನಾ ಏನು ಹೇಳಿ, ತಂಗಳದ್ರ ಹಾಕ್ರಿ, ಬಿಸಿದಾರ ಹಾಕ್ರಿ, ಒಟ್ಟು ಹೊಟ್ಟೆ ತುಂಬ ಉಣ್ಣಾಕೆ ಹಾಕ್ರಿ ಸಾಕು ಅಂತ ಅಂದು ಒಳಗೆ ಸಗಣಿ ಬೆಳೆಯಕ್ಕೆ ಹೋದ್ಲು. ಸಾವಂತ್ರವನಿಂದ ರೈತನ ಮಗಳು ಹೆಂಡತಿ ಹೋದ್ರು. ಏ ಹೊಲ ಕಾಯಕ ಯಾರೂ ಇಲ್ಲ, ನಾ ಬರ್ತೇನೆ ಅಂತ ಬಸಪ್ಪನಲ್ಲೇ ಬಿಟ್ಟು ಅವನು ಹೋಗಿಬಿಟ್ಟ. ಬಸಪ್ಪ ಒಳೆ ಹುಚ್ಚರು ಸವಾಸ ಆತಲ್ಲ ಅಂತ ಅಂದ್ಕೊಂಡು ಮುಂದಿನ ಓಣಿಗೆ ಹೋದ. ಒಂದು ಹಳೆಯ ಮನೆ ಮುಂದೆ ಒಬ್ಬ ಮುದುಕ ಕುಂತಿದ್ದ. ಅವನ ಹತ್ರ ಹೋಗಿ, ಯಜ್ಜ ಈ ಊರಾಗ ಜನರಿಗೆ ಕಿವಿ ಕೇಳಿಸೋದಿಲ್ಲೇನ ಅಂತ ಕೇಳಿದ್ದು ಒಂದ ತಡ. ಆ ಮುದುಕ ಎದ್ದು ಬಸಪ್ಪನ ಗಟ್ಟಿಯಾಗಿ ಹಿಡ್ಕೊಂಡು, ನನಗೂ ವಯಸ್ಸಾಗೈತಪ್ಪ, ನನ್ನ ಕುರಿ ಕಾಯಕ ಯಾರೂ ಇಲ್ಲ, ನೀ ಕೆಲಸ ಕೇಳಕ್ ಬಂದಿದ್ದು ಭಾಳ ಚಲೋ ಆಯ್ತು ನೋಡಪ್ಪ, ನನ್ನ ಹತ್ರ ಬರೋಬ್ಬರಿ 200 ಕುರಿ ಅದಾವು, ನೀ ದಿನ ಅವನ ಮೇಯಿಸ್ಕೊಂಡು ಬಂದ್ರೆ ನಿನಗೆ 2 ಹೊತ್ತು ಊಟ, ವರ್ಷಕ್ಕೆ ಒಂದು ಜೋಡಿ ಧೋತ್ರ, ಅಂಗಿ, ಒಂದು ಕಂಬಳಿ, ಒಂದು ಜೋಡಿ ಮೆಟ್ಟ ಕೊಡಿಸಿ ಮ್ಯಾಲೆ 4 ರೂಪಾಯಿ ಪಗಾರ ಕೊಡ್ತೇನೆ, ತಗೋ ಈ ಕೋಲು ಅಂತ ಕೈಯಾಗ ಒಂದು ಕೋಲು ಕೊಟ್ಟ. ಬೂದಿ ಬಸಪ್ಪ ಇದು ಒಂದು ನಮೂನೆ ಅನುಭವನ ಅಂದವನ ಕೋಲು ಕೈಯಾಗಿ ಹಿಡ್ಕೊಂಡು ಕುರಿ ಹೊಡ್ಕೊಂಡು ಟ್ರ್ಯಾ ಅಂತ ಅಂದವನ ಕುರಿ ಮೇಯ್ಸಾಕಂತ ಅಡವಿಗೆ ಹೋದ. ಅಡವಿಯಾಗ ಕುರಿ ಮೇಯಾಕ ಬಿಟ್ಟು ತಾ ಒಂದು ಗಿಡದ ಬುಡಕ್ಕೆ ಕುಂತ. ಮಠ ಮಠ ಮಠ ಮಠ ಮಧ್ಯಾಹ್ನದ ಬಿಸಿಲು ನೀರಡಿಕಾತು. ಹೊಳಿ ಹತ್ರ ಹೋಗಿ ನೀರು ಹೆಂಗೆ ಕುಡಿದು ಬರೋದು ವಿಚಾರ ಮಾಡಕ್ಕತ್ತಿದ. ಕುರಿ ಕಡೆ ನೋಡ್ಕೊಳ್ಳಕ್ಕೆ ಯಾರಾದರೂ ಇದ್ದಿದ್ರೆ ಭಾಳ ಚಲೋ ಆಗ್ತಿತ್ತು ಅಂತ ವಿಚಾರ ಮಾಡುವಷ್ಟೊಳಗೆ ಅಲ್ಲೇ ಸಮೀಪದಾಗ ಒಬ್ಬವ ಹೊಲ ಹರಗಕ್ಕತ್ತಿದ್ದ. ಬಸಪ್ಪ ಅವನ ಕಡೆ ಹೋಗಿ, ಯಪ್ಪ ಯಜಮಾನ ಸ್ವಲ್ಪ ಕುರಿ ಕಡೆ ನೋಡ್ಕೊಂತಿರು, ನಾ ಹೋಗಿ ನೀರು ಕುಡಿದು ಬರ್ತೀನಿ ಅಂತ ಕೂಗಿ ಹೇಳಿದ. ಆ ಒಕ್ಕಲಿಗೆ ಇವನ ಕಡೆ ನೋಡ್ಕೊಂತ ಕೈ ಎತ್ತಿ ಬಾರ್ಕೋಲ್ನಿಂದ ಎತ್ತಿ ಹೊಡೆದು, ಹಲ್ಯಾ ಏಯ್ ಹಲ್ಯಾ ಅಂತ ಅಂದ. ಆವಾಗ ಬಸಪ್ಪ, ಓಹೋ ಆ ಒಕ್ಕಲಿಗೆ ಆಗಲಿ ಅಂತ ಬಾರ್ಕೋಲ್ ಎತ್ತಿ ಸೊನ್ನಿ ಮಾಡಿ ಹೇಳಿದ ಅಂತ ತಿಳ್ಕೊಂಡು, ಇನ್ಯಾಕ ಕುರಿ ಕಡೆ ಚಿಂತಿ ಅಂತ ಹೊಳಿ ಕಡೆ ಓಡಿ ಬಂದು ನೀರು ಕುಡಿದು ತಿರುಗಿ ಬಂದ. ಬಸಪ್ಪ ಕುರಿ ಎಲ್ಲ ಲೆಕ್ಕ ಮಾಡಿ ನೋಡಿದ, ಬರೋಬ್ಬರಿ 200 ಕುರಿ ಇದ್ದು. ಅದಕ್ಕೆ ಪಾಪ ಒಕ್ಕಲಿಗೆ, ನನ್ನ ಕುರಿ ಸರಿಯಾಕಾದಾನ, ಅದಕ್ಕೆ ಅವಂಗೆ ಬಹುಮಾನ ಅಂತ ಒಂದು ಕುರಿ ಕೊಟ್ಟು ಬಿಟ್ರೆ ಮತ್ತೆ ಮುಂದೆ ಹಿಂಗೆ ಆಸರಾಗ್ತಾನ ಅಂತ ತಿಳ್ಕೊಂಡು ಒಂದು ಕುಂಟು ಕುರಿ ಮರಿ ಅಂದ್ರೆ ಒಂದು ಕಾಲು ಮುರಿದಿತ್ತು ಆ ಕುಂಟ್ ಕುರಿಮರಿ ಎತ್ಕೊಂಡೋಗಿ, ಯಪ್ಪ ಯಜಮಾನ ನೀನು ನನ್ನ ಕುರಿಗಳನ್ನ ಬಹಳ ಜವಾಬ್ದಾರಿಯಿಂದ ನೋಡ್ಕೊಂಡಿ ಏನಪ್ಪ, ಅದಕ್ಕೆ ನಾ ಬಹುಮಾನ ಅಂತ ನಿನಗೆ ಈ ಕುರಿಮರಿ ಕೊಡ್ತೀನಿ ತಗೋ. ಆದ್ರೇನಪ್ಪ ಈ ಕುರಿಮರಿದು ಒಂದು ಕಾಲು ಮುರಿದೈತಿ, ಸಂಭಾಳಿಸ್ಕೋಬೇಕು ಅಂತ ಮುರಿದ ಕಾಲು ತೋರಿಸಿದ. ಬಸಪ್ಪ ಮುರಿದ ಕುರಿಮರಿ ಕಾಲು ತೋರಿಸಿದ ಕೂಡಲೇ, ಏ ಇಲ್ಲಪ್ಪ ನಿನ್ನ ಕುರಿಮರಿ ಕಾಲು ನಾ ಮುರಿದಿಲ್ಲ, ನಿನ್ನ ಕುರಿ ಹಿಂಡಿನ ಕಡೆ ನಾ ಕಣ್ಣೆತ್ತಿಸುದ್ದ ನೋಡಿಲ್ಲ, ದೇವರ ಹಣೆಗೂ ನಾ ಮುರಿದಿಲ್ಲ, ಯಾರು ಮುರಿದಾರೋ ಏನೋ ಅಂದ. ಒಕ್ಕಲಿಗೆ ಹಂಗಂದಿದ್ ಕೇಳಿ ಬಸಪ್ಪಗೆ ದಿಗಲು ಬಡಿತ್ರಿ. ಅಲ್ಲ ನಾನು ಕುರಿಮರಿ ಕೊಡಾಕ್ ಹೋದ್ರ ಇವ ಈ ನಮೂನಿ ಮಾತಾಡಕ್ ಹತ್ತೇನಲ್ಲ ಅಂತ ಅಂದ್ಕೊಂಡವನ. ಹೇ ಯಜಮಾನ, ಪುಗ್ಶೆಟ್ಟಿ ಕುರಿಮರಿ ನಿನಗೆ ಯಾರು ಕೊಡ್ತಾರೋ ಯಾರು ಕೊಡ್ತಾರ ಅಂತಾದ್ರಾಗ ನಾ ಕೊಡಾಕ್ ಬಂದ್ರ ಇಲ್ಲದನ್ನೆಲ್ಲ ಮಾತಾಡ್ತೀಯಲ್ಲ, ಬೇಕಾದ್ರೆ ತಗೋ ಬೇಡಾದ್ರೆ ಬಿಡು, ನಿನ್ನ ಮೈಯನ್ ಸ್ವಕ್ಕ ನಾ ಏನು ಮಾಡಲಿ ಅಂದ ಜೋರಾಗಿ. ಹೇ ತಮ್ಮ, ನಾನ ನಿನ್ನ ಕುರಿಮರಿ ಕಾಲು ಮುರಿದೇನೆ ಅಂತ ನನ್ನ ಮೇಲೆ ಕಟ್ಲೆ ಹಾಕ್ತೀಯ, ಕಟ್ಲೆ ಹಾಕೋಗು ಗಂಡು ಮಗನ ಹಾಕೋಗು, ನಾನು ನೋಡೇ ಬಿಡ್ತೇನೆ, ನನ್ನ ಹೊಲ ಮನೆ ಮಾರಿ ಆದರೂ ನಾನು ಕಟ್ಲೆ ನಡೆಸಿ ಗೆದ್ದು ತೋರಿಸ್ತೀನಿ ಅಂದ. ಅಷ್ಟರಾಗ ಪೊಲೀಸ ಸೈಕಲ್ ಹತ್ತಿ ಬಂದ, ಇವ್ರು ಜಗಳ ಮಾಡೋದನ್ನು ನೋಡಿದ. ಮೊದಲ ಹೇಳಿ ಕೇಳಿ ಪೊಲೀಸ, ಯಾಕ್ರಲ್ಲೇ ಮಕ್ಕಳ ತಿಂದು ಮೈಯನ್ ಸೊಕ್ಕಳ ಏನು ಮಕ್ಕಳ ಜಗಳ ಮಾಡಾಕತ್ತೀರಿ, ನಿಮಗೆ ಕೆಲಸ ಬಗಸಿ ಏನು ಇಲ್ಲ ಏನು ಮಕ್ಕಳ ಅಂದ. ಅದಕ್ಕೆ ಬಸಪ್ಪ, ನೋಡ್ರಿ ಪೊಲೀಸ್ ಸಾಹೇಬ್ರೆ, ನಾನು ನೀರು ಕುಡಿಯಕ್ಕೆ ಹೋದಾಗ ಇವ ಒಂದು ತಾಸು ನನ್ನ ಕುರಿ ಕಾದಾನ, ಅದಕ್ಕಂತ ಒಂದು ಕುರಿ ಪುಗ್ಸಟ್ಟಿ ಕೊಡಕ್ಕೆ ಹೋದ್ರೆ ಈ ನಮೂನಿ ಒದರ್ತಾನ ಅಂದ. ಅವಾಗ ಒಕ್ಕಲಿಗೆ, ಸಾಹೇಬ್ರೆ ದೇವರಾಣಿ ಮಾಡಿ ಹೇಳ್ತಾನೆ, ನಾ ಇವನ್ ಕುರಿ ಕಾಲು ಮುರಿದಿಲ್ಲ, ಇವ ಸುಳ್ಳು ಹೇಳಕತ್ತಾನೆ, ನೀವ ಸ್ವಲ್ಪ ನ್ಯಾಯ ಬಗೆ ಹರಿಸ್ರಿ, ತರಲಿಲ್ಲ ನಿಮ್ಮ ಸೈಕಲ್ ನಾ ಹಿಡ್ಕೊಳ್ತೇನೆ ಅಂತ ಪೊಲೀಸನ್ ಸೈಕಲ್ ಹಿಡ್ಕೊಳ್ತಾನ. ಅವಾಗ ಬಸಪ್ಪ, ಬ್ಯಾಡ್ರಿ ಸಾಹೇಬ್ರೆ ಈ ಸೈಕಲ್ ನಾ ಹಿಡ್ಕೊಂತೇನೆ ಅಂತ ಅವನು ಸೈಕಲ್ ಹಿಡ್ಕೊಂಡ. ಇಬ್ರು ಸೈಕಲ್ ಹಿಡ್ಕೊಂಡಿದ್ ನೋಡಿ ಪೊಲೀಸ ಘನ ಸಿಟ್ಟಿಗೆದ್ರಿ, ಯಾಕರ್ಲೇ ಮಂಗ್ಯನ ಮಕ್ಕಳ ಹಗರ್ಕ ನನ್ನ ಮೇಲೆ ಬಂದ್ರೇನ, ಈ ಸೈಕಲ್ ನಂದು ಸ್ವಂತದ್ದು ಕದ್ಕೊಂಡು ಬಂದೇನೆ ಅಂತ ತಿಳಿದ್ರೇನ, ನನ್ನ ಮಾವ ಕೊಟ್ಟೇ ಬಿಡ್ರಿ ಕೈನ ಮಕ್ಕಳ ತಂದ, ನಾ ಅಂದ್ರೆ ಯಾರಂತ ತಿಳಿದ್ರಿ ಮಕ್ಕಳ, ನಾ ಪೊಲೀಸ್ ಅದೇನೆ ಪೊಲೀಸ ಕೈ ಬಿಡ್ರಿ ನನ್ನ ಸೈಕಲ್ ಅಂತ ಚೀರಿದ. ಅಷ್ಟರಾಗ ಆ ಊರು ಗೌಡ ಮನ್ಯಾಗ ಏನೋ ಹೆಂಡತಿ ಕೂಡ ಜಗಳ ಮಾಡಿ ಹೆಂಡತಿನ ಸಿಕ್ಕಂಗೆ ಹೊಡೆದು ಬಂದಿದ್ದ, ಅದ ಸಿಟ್ಟಿನಾಗ ಹೊಂಟಿದ್ದ. ಅವಾಗ ಒಕ್ಕಲಿಗ ಗೌಡ್ರು ನೋಡಿ ನಮಸ್ಕಾರ ಮಾಡಿ, ಗೌಡ್ರ ನೀವ ನ್ಯಾಯ ಬಗೆ ಹರಿಸ್ರಿ, ನಾ ಅವನ ಕುರಿ ಕಾಲು ಮುರಿದಿಲ್ಲ ಅಂತ ಕಾಲಿಗೆ ಬಿದ್ದ. ಅವಾಗ ಪೊಲೀಸ, ಮಾವರ ನೀವ ಹೇಳ್ರಿ, ನಿಮ್ಮ ಮಗಳ ಮದುವೆಯಾಗ ನೀವು ನನಗೆ ಈ ಸೈಕಲ್ ವರದಕ್ಷಿಣೆ ಅಂತ ಕೊಟ್ಟಿರಲ್ಲ. ಇವ್ರ ಮಾತು ಕೇಳಿ ಗೌಡ ಸಿಟ್ಟಿನಿಂದ, ಯಾಕ್ರಲ್ಲೇ ಬೇಬರ್ಸಿ ನನ್ನ ಮಕ್ಕಳ, ನಾ ನನ್ನ ಹೆಂಡತಿಗೆ ಹೊಡಿತೇನೆ ಬಡಿತೇನೆ, ನಮ್ಮ ಗಂಡ ಹೆಂಡತಿ ಜಗಳದಾಗ ಬಾಯಿ ಹಾಕಕ್ ನೀವ್ಯಾರಲಿ, ಅಷ್ಟಕ್ಕೆ ಬಿಟ್ಟೇನೆ ಅಕ್ಕಿನ, ಇನ್ನೊಮ್ಮೆ ಎದುರು ವಾದಿಸಿದ್ಲು ಅಂದ್ರೆ ಕುತ್ತಿಗೆ ಕುತ್ತಿಗೆ ಹಿಚ್ಚಿಗೆ ಹಾಕಿನ ಊರು ಹೊರಗಿನ ಹುಣಸಿಗಿಡ ತೂಗು ಹಾಕ್ಯನ ಮಕ್ಕಳ, ಅದನ್ನ ಕೇಳಕ್ ನೀವ್ಯಾರು ಸುಮ್ಮನೆ ಹೋಗ್ರಿ ಅಂತ ಹೇಳಿ ಹೋಗಿಬಿಟ್ಟ ಗೌಡ. ಅವಾಗ ಪೊಲೀಸ ಒಕ್ಕಲಿಗೆ ಅವನು ಭುಜ ತಟ್ಟಿ, ನೋಡಿದನೋ ಅವ ನನಗೆ ಮಗಳು ಕೊಟ್ಟ ಮಾವ, ಇನ್ನೊಮ್ಮೆ ನನ್ನ ಸೈಕಲ್ ಸುದ್ದಿಗೆ ಬಂದಿ ಅಂದ್ರೆ ಅವಾಗ ಹೇಳ್ತಾನೆ ಮಂಗ್ಯನ ಮಕ್ಕಳ ಅಂತ ಸೈಕಲ್ ಹತ್ತಿ ಪೊಲೀಸ್ನೂ ಹೋದ. ಒಕ್ಕಲಿಗೆ ಹೇಳ್ತಾನ ಬಸಪ್ಪಗೆ, ಸಾಕೇನಪ್ಪ ಸಾಕ್ಷಿ, ಈಗರ ತಿಳಿತಿಲ್ಲೋ ನಿನಗೆ, ಪೊಲೀಸ್ ಸಾಹೇಬರು ನನ್ನ ಭುಜ ತಟ್ಟಿ ಏನು ಹೇಳಿದ್ರು ಗೊತ್ತಾಗ್ತಿಲ್ಲ, ನೀ ಭಾಳ ಒಳ್ಳೆಯವ, ನೀ ಏನು ಅವ್ರ ಕುರಿ ಮರಿ ಕಾಲು ಮುರಿದಿಲ್ಲ ಅಂತ ಹೇಳಿ ಹೋದ್ರಿಲ್ಲ, ಹಾಂ ಬೇಡ ನೀನು ಹಂಗ ಹಂಗ ಅಂತ ಅಂದವನ. ಅವನು ಹೋಗಿಬಿಟ್ಟ. ಇನ್ನು ಜಾಸ್ತಿ ಕೆಪ್ಪುರಾಗಿದ್ದರೆ ಬಸಪ್ಪ ತಾನು ಕೆಪ್ಪಾಗಿಬಿಟ್ಟಾನ ಇಲ್ಲ ಹುಚ್ಚಾಗಿಬಿಟ್ಟಾನ ಅಂತ ತಿಳಿದು ಕೆಪ್ಪುರಿಂದ ಸುಸ್ತೂರಿಗೆ ಬಂದ. ಈ ಸುಸ್ತೂರಾಗ ಎಲ್ಲರೂ ಭಾಳ ಸುಸ್ತಾಗೇ ಇರ್ತಿದ್ರು ರೀ. ಬಸಪ್ಪಗೆ ಆಶ್ಚರ್ಯ ಆಯ್ತು, ಅಲ್ಲ ಇವನ ಈ ಊರಾಗ ಎಲ್ಲರೂ ಜೋಲ್ ಮುಖ ಹಾಕ್ಕೊಂಡು ಯಾವಾಗಲೂ ಸುಸ್ತಾಗಿ ಇರ್ತಾರಲ್ಲ, ಕಾರಣ ಕಂಡು ಹಿಡಿಬೇಕು ಅಂತ ಅಂದ್ಕೊಂಡವನ. ಅಲ್ಲೇ ಒಬ್ಬ ಮುದುಕನ ಕೇಳಿದ, ಅಲ್ರಿ ಯಜಮಾನ್ರೆ ಈ ಊರಾಗ ಜನ ಎಲ್ಲ ಭಾಳ ಸುಸ್ತು ಹೊಡೆದ ಇರ್ತಾರಲ್ಲ, ಯಾಕ್ರಿ ನೀವ್ಯಾಕೆ ಸುಸ್ತಾಗಿರ್ತೀರಿ ಅಂತ ಕೇಳಿದಕ್ಕೆ ಯಜಮಾನ, ಏನು ಮಾಡೋದ್ರಿಪ್ಪ ನಿನ್ನೆ ನಮ್ಮ ಮನ್ಯಾಗ ಕಳತನ ನಡೀತು, ಕಳತನ ಆಗೈತಿ ಅಂತ ಪೊಲೀಸ್ರಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೊಂಟಾಗ ದಾರ್ಯಾಗ ನಾಯಿ ಕಡಿದು ಬಿಡ್ತು, ನಾಯಿ ಕಡ್ದಿದ್ದಕ್ಕೆ ನಾ ಮತ್ತೆ 14 ಇಂಜೆಕ್ಷನ್ ಮಾಡಿಸ್ಕೋಬೇಕಾಯ್ತು, ಅದಕ್ಕೆ ಸುಸ್ತಾಗೇನು ನೋಡ್ರಿ ಅಂತ ಹೇಳಿದ್ದ. ಬೂದಿ ಬಸಪ್ಪ, ಹಂಗಾದ್ರೆ ನೀವು ಯಾವ ತುಪ್ಪ ತಿಂತೀರಿ ಅಂತ ಕೇಳಿದ. ಯಜಮಾನ ನಾವು ಹಳ್ಳಿ ಜನ ರೀ, ಮನೆಯಾಗ ಹೈನಾ ಕಟ್ಟೇವಿ, ಒಳ್ಳೆ ಶ್ರೇಷ್ಠವಾದಂಥ ತುಪ್ಪನ ತಿಂತೇವಿ ಅಂದಾಗ ಅದ ತಪ್ಪು ನೋಡ್ರಿ ಯಜಮಾನ್ರ, ನೀವು ಶ್ರೇಷ್ಠ ತುಪ್ಪ ತಿನ್ನೋದ ತಪ್ಪು, ನೀವು ಅಕಸ್ಮಾತ್ ಡಾಲ್ಡಾ ತಿಂದಿದ್ರೆ ಎಲ್ಲ ಬರೋಬ್ಬರಿ ಆಕಿತ್ತು ಅಂತ ಹೇಳಿದ್ದಕ್ಕೆ ಮುದುಕ, ಇದೇನು ಹೇಳ್ತೀರಿ ನೀವು, ನಾವು ಸುಸ್ತಾಗೋದಕ್ಕೂ ಡಾಲ್ಡಾ ತಿನ್ನೋದಕ್ಕೂ ಸಂಬಂಧನೇ ಇಲ್ಲಲ್ರಿ ಯಾಕಿಲ್ರಿ ಯಜಮಾನ್ರ ಹೇಳ್ತೀನಿ ಕೇಳ್ರಿಲ್ಲೇ. ಜೇರ್ ಕರ್ತಾ ನೀವು ಡಾಲ್ಡಾ ತಿಂದಿದ್ರ ನಿಮಗೆ ನಾಯಿ ಕೆಮ್ಮು ಶುರು ಆಗ್ತಿತ್ತು. ರಾತ್ರಿ ಎಲ್ಲ ಅಂತ ಕೆಮ್ತಿದ್ರಿ. ನೀವು ರಾತ್ರಿ ಎಲ್ಲ ಕೆಮ್ಮಿದ್ರೆ ನಿಮ್ಮ ಕೆಮ್ಮಿನ ಅವಾಜ್ ಕೇಳಿ ಕಳ್ಳ ನಿಮ್ಮ ಮನೆಗೆ ಬರ್ತಿದ್ದಿಲ್ಲ. ಅಲ್ದ ಡಾಲ್ಡಾ ತಿನ್ನೋದ್ರಿಂದ ನಿಮ್ಮ ಕಣ್ಣು ಲಗುನ ಮಂಜಾಗ್ತಿದ್ವು. ಕಣ್ಣು ಮಂಜಾಗಿದ್ರೆ ನೀವು ಕೈಯಾಗ ಕೋಲ್ ಹಿಡಿತಿದ್ರಿ. ಕೈಯಾಗ ಕೋಲ್ ಹಿಡ್ಕೊಂಡು ದಾರ್ಯಾಗ ಅಡ್ಡಾಡಿದ್ರೆ ನಾಯಿ ಹೆದರಿ ನಿಮ್ಮ ಸಮೀಪ ಬರ್ತಿದ್ದಿಲ್ಲ, ಓಡಿ ಹೋಗ್ತಿದ್ವು. ಅಲ್ಲದ ಇನ್ನೊಂದು ದೊಡ್ಡ ಗುಣ ಆಯ್ತ್ರಿ ಡಾಲ್ಡಾದ್ದು. ಅದೇನಂದ್ರೆ ನೀವು ಇಷ್ಟು ವಯಸ್ಸಿನ ತನಕ ಬದುಕಿ ತ್ರಾಸ ತಗೊಳ್ಳೋ ಬದಲು ಇನ್ನೂ ಸಣ್ಣ ವಯಸ್ಸಿನಾಗ ಗೊಟ್ಟಕ್ಕಂತಿದ್ರಿ. ತಿಳಿತಲ್ರಿ ಈಗರ ನಿಮಗೆ ಡಾಲ್ಡಾದ ಮಹಿಮ. ಇನ್ಮೇಲೆ ತುಪ್ಪ ಬಿಟ್ಟು ಡಾಲ್ಡಾ ತಿನ್ನಕ್ಕೆ ಶುರು ಮಾಡ್ರಿ ಅಂತ ಉಪದೇಶ ಮಾಡಿದ. ಇವ ಇಷ್ಟು ಉಪದೇಶ ಮಾಡೋದನ್ನು ನೋಡಿ ಅಲ್ರಿ ಆರೋಗ್ಯದ ಬಗ್ಗೆ ಎಷ್ಟು ತಿಳ್ಕೊಂಡ್ರಲ್ಲ, ನೀವು ಯಾವ ಖಾತೆದಾಗ ಕೆಲಸ ಮಾಡ್ತೀರಿ ಅಂತ ಕೇಳಿದ. ಬಸಪ್ಪ ಒಂದು ರೀಲ್ ಬಿಟ್ರಿ, ನೋಡ್ರಿ ಯಜಮಾನ್ರೆ ನಾನು ಕುಟುಂಬ ಕಲ್ಯಾಣ ಖಾತೆಯೊಳಗೆ ಕೆಲಸ ಮಾಡ್ತೀನಿ ಅನ್ನಂಗ. ನಿಮಗೆ ಮಕ್ಕಳು ಎಷ್ಟ್ರಿ ಅಂತ ಕೇಳಿದ. ಎಂಟು ಮಕ್ಕಳು. ಅಲ್ರಿ ಯಜಮಾನ್ರ ಈ ರೇಡಿಯೋ ಟಿವಿ ಒಳಗೆ ಯಾಕೆ ನೀವು ಒಂದ ಮಾಡೋ ಜಾಗದಾಗೂ ಕುಟುಂಬ ಯೋಜನಾದವರು ಎರಡ ಮಕ್ಕಳು ಸಾಕು ಅಂತ ಬೋರ್ಡ್ ಹಾಕಿದ್ದನ್ನ ಓದಿಲ್ಲೇನ್ರಿ ಯಜಮಾನ್ರ ಅಂತ ಬಸಪ್ಪ ಕೇಳ್ತಾನ. ಅದೆಲ್ಲ ಓದೇನ್ ಬಿಡ್ರಿ ಅಂತ ಹೇಳಿದ್ದಕ್ಕ ಬಸಪ್ಪ, ಹಂಗಾದ್ರೆ ನೀವು ನಿರೋಧ ಯಾಕೆ ಉಪಯೋಗಿಸ್ಲಿಲ್ಲ? ಅದಕ್ಕೆ ಯಜಮಾನ್ ಹೇಳ್ತಾನ, ಅದನ್ನು 2 ವರ್ಷ ಉಪಯೋಗಿಸಿದ್ರಿ, 2 ಮಕ್ಕಳು ಹುಟ್ಟಿದ್ವು, ಒಂದು ಗಂಡು ಒಂದು ಹೆಣ್ಣು, ಅದಕ್ಕೆ ಅವರಿಗೆ ನಿರ್ಮಲ್ ಮತ್ತು ನಿರ್ಮಲಾ ಅಂತ ಹೆಸರಿಟ್ಟೇನ್ರಿ. ಬಸಪ್ಪ ಅದು ಯಾವುದೋ ಡುಪ್ಲಿಕೇಟ್ ನಿರೋಧ ಇರಬೇಕ್ರಿ, ಇಲ್ಲ ಯಾರೋ ಅದಕ್ಕೆ ತೂತು ಮಾಡಿರಬೇಕು. ಹೋಗಲಿ ಬಿಡ್ರಿ, ಗುಳಿಗೆ ಸಿಗ್ತೈತಲ್ಲ ಅದನ್ನ ಯಾಕೆ ಉಪಯೋಗಿಸ್ಲಿಲ್ಲ ಅಂದಿದ್ದಕ್ಕೆ ಯಜಮಾನ, ಉಪಯೋಗಿಸಿದೆ 2 ವರ್ಷ ಗುಳಿಗೆ ಉಪಯೋಗಿಸಿದ್ದಕ್ಕೆ 2 ಹೆಣ್ಮಕ್ಳು ಹುಟ್ಟಿದ್ರಿ, ಅದಕ್ಕೆ ಅವರಿಗೆ ಮಾಲಾ ಸಿ ಮಾಲಾ ಡಿ ಅಂತ ಹೆಸರಿಟ್ಟೇನಿ ಅಂದ. ಬೂದಿ ಬಸಪ್ಪ ಅದಕ್ಕೂ ಬಿಡದನ, ಅದು ಹೋಗಲಿ ಬಿಡ್ರಿ, ಅಲ್ಲ ಕಾಪರ್ ಟಿ ಅಂತ ಬರ್ತೈತಲ್ಲ ಅದನ್ನ ಯಾಕೆ ಉಪಯೋಗಿಸ್ಬಾರ್ದು ಅಂತ ಕೇಳಿದ್ದಕ್ಕೆ ಯಜಮಾನ, ಕಾಪರ್ ಟೀನೂ ಉಪಯೋಗಿಸಿದ್ರಿ, ಅದಕ್ಕೆ 2 ಮಕ್ಕಳು ಹುಟ್ಟಿದ್ವು, ಅದಕ್ಕೆ ಅವರಿಗೆ ಕುಪ್ಪು ಟಿಕ್ಕು ಅಂತ ಹೆಸರಿಟ್ಟೇನಿ ಅಂದ. ಇಷ್ಟೆಲ್ಲ ಮಾಡುವ ಬದಲು 2 ವರ್ಷ ನಿಮ್ಮ ಹೆಂಡತಿಯಿಂದ ದೂರಿದ್ದು ಸುಮ್ಮನ ಇರಬಾರ್ದಿತ್ತೇನ್ರಿ ಅಂದಿದ್ದಕ್ಕೆ ಅದನ್ನೂ ಮಾಡಿದ್ರಿ, 2 ವರ್ಷ ನನ್ನ ಹೆಂಡತಿಯಿಂದ ದೂರಿದ್ದು ಸುಮ್ಮನೆ ಇದ್ದಿದ್ದಕ್ಕೆ 2 ಮಕ್ಕಳು ಹುಟ್ಟಿದ್ವು, ಅದಕ್ಕೆ ಅನಾಮಿಕ 1 ಅನಾಮಿಕ 2 ಅಂತ ಹೆಸರಿಟ್ಟೇನಿ ಅಂತ ಯಜಮಾನನ ಮಾತು ಕೇಳಿ ಬಸಪ್ಪ ಸುಸ್ತಾದ. ನಮ್ಮ ಬೂದಿ ಬಸಪ್ಪ ಸುಸ್ತಾಗಿ ಸುಸ್ತರು ಬಿಟ್ಟು ಮುಂದೆ ಎಲ್ಲಿ ಹೋದ ಏನು ಮಾಡಿದ ಅಂತ ಮುಂದೆ ಮತ್ತೊಮ್ಮೆ ಹೇಳ್ತೇನಂತ. ಈಗ ನನಗೆ ಅಪ್ಪಣೆ ಕೊಡ್ರಿ, ನಮಸ್ಕಾರ. ಹಾಸ್ಯ ಪ್ರವೀಣ ಆಕಾಶವಾಣಿ ಕಲಾವಿದ ಶ್ರೀ ಸೋಮಶೇಖರ್ ಜಾಡರ್ ಅವರ ಮುಂದಿನ ಹಾಸ್ಯ ಲಹರಿ ಅಡ್ಡ ಕಸಬಿ ಎಡವಟ್ಟರಾಯ.
1: ಇದುವರೆಗೂ ಹಾಸ್ಯಲಹರಿ ಬೂದಿ ಬಸಪ್ಪ ಇದನ್ನು ಕೇಳಿದಿರಿ. ಇದರ ಕಥೆ ಸಂಭಾಷಣೆ ನಿರ್ದೇಶನ ಸೋಮಶೇಖರ ಜಾಡರ್ ಇವರದಾಗಿತ್ತು. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
3: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
4: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
3: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
5: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ಕಾಣಬಾರದು. ಕತ್ತಲದಾಗ ಒಬ್ಬನ ಬಂದು, ಹಿತ್ತಲದಾಗ

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ವಿಠಲ ಪಾಂಡುರಂಗ, ವಿಠಲ ಪಾಂಡುರಂಗ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಕೂಸಿನ ಕಂಡೀರ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ವಿದ್ಯಾಭೂಷಣರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೃಷ್ಣ ನೀ ಬೇಗನೆ ಬಾರು ಎನ್ನುವಂತಹ ಒಂದು ಚಿತ್ರದ ಗೀತೆ, ಈ ರಾಧೆಗೆ ಗೋಪಾಲನ. ಇದು ಎಸ್ ಜನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಭಕ್ತಿ ಲಹರಿ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಭವ್ಯ ಹಾಗೂ ಕಿಮ್ ಕಾಟ್ಕರ್ ಅವರ ಒಂದು ನಟನೆಯ ಚಿತ್ರ. ಇದು 1986 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ, ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ. ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆ. ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ವೀರ ಹನುಮ ಬಹು ಪರಾಕ್ರಮ ಎನ್ನುವಂತ ಒಂದು ಪುರಂದರದಾಸರ ಕೃತಿಯನ್ನ ನಮ್ಮ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿ ಅವರ ಒಂದು ಗಾಯನದಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.